ಇದು ಆಕಾಶವಾಣಿ ಚಿತ್ರದುರ್ಗ. ನಮ್ಮೆಲ್ಲ ಕೇಳುಗರಿಗೆ ದುರ್ಗೋದಯ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ವೈಶಾಖ ಮಾಸದ 19ನೇ ದಿನ, ಅಂದರೆ 2026ನೇ ಇಸವಿ ಮೇ ತಿಂಗಳ 9ನೇ ತಾರೀಕು ಶನಿವಾರ. ಈಗ ವೇಳೆ ಸರಿಯಾಗಿ 5:58:35. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಮುಂಜಾನೆಯ ದುರ್ಗೋದಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಎಲ್ಲರ ಬಳಿ ಸಮಾನ ಪ್ರತಿಭೆ ಇಲ್ಲದಿರಬಹುದು, ಆದರೆ ಪ್ರತಿಭೆ ವೃದ್ಧಿಸಿಕೊಳ್ಳಲು ಸಮಾನ ಅವಕಾಶಗಳಿರುತ್ತವೆ. ಇದು ಇಂದಿನ ನುಡಿಕಿರಣ. ಕೇಳಿದ್ರೆ ಮುಂಜಾನೆಯ ದುರ್ಗೋದಯ

ಆಕಾಶವಾಣಿ ಚಿತ್ರದುರ್ಗ. ಕೆಳಗರೆ ಇದೀಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:10 ನಮ್ಮ ನಿಲಯದಿಂದ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ, ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ. 6:35 ದೇಶಭಕ್ತಿಗೀತೆಯೊಂದನ್ನು ಕೇಳುತ್ತೀರಿ. 6:40 ರೈತರಿಗಾಗಿ ಸಲಹೆ, 6:45 ಭಾವಗೀತೆಯೊಂದು ಪ್ರಸಾರವಾಗಲಿದೆ. 6:50 ಆರೋಗ್ಯ ಬಿಂದು. ಹಿಸ್ಟೇರಿಯಾ ಅಥವಾ ಉನ್ಮಾದಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಕುರಿತು ಡಾಕ್ಟರ್ ಶೋಭಾ ಮಾಲಿ ಪಾಟೀಲ್ ಅವರಿಂದ ಮಾಹಿತಿ ಮೂಡಿಬರಲಿದೆ. 7:00 ದಿನಚರಿ, 7:15 ಭಾವತರಂಗದಲ್ಲಿ ಭಾವಗೀತೆಗಳು ಬಿತ್ತರಗೊಳ್ಳಲಿವೆ. 7:30 ಸೇವಾ ಮಾಹಿತಿ. 7:45 ಆಯುರ್ಧಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಚಂದ್ರಕಾಂತ್ ನಾಗಸಮುದ್ರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಹಾಗೂ 8:30 ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. 9:05 ಕಾರ್ಯಕ್ರಮ ಕಾಮನಬಿಲ್ಲು. 9:30 ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 10:00 ಕನ್ನಡ ಚಿತ್ರಗೀತೆಗಳು. 11:00 ಅಡುಗೆ ಅರಮನೆ ನೇರ ಫೋನಿನ ಕಾರ್ಯಕ್ರಮ. 11:30 ಮಾಹಿತಿ ಕಣಜ. ಕ್ರೀಡೆಗಳ ಪರಿಚಯ ಪ್ರಸಾರವಾಗಲಿದೆ. ಇವಿಷ್ಟು ಮುಂಜಾನೆಯ ದುರ್ಗೋದಿಯ ಪ್ರಸಾರದ ಕಾರ್ಯಕ್ರಮಗಳು. ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ. ಸ್ತ್ರೀಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ, ಕಾರ್ಯಚಟುವಟಿಕೆ ನಿರ್ವಹಣೆ ಮತ್ತು ಸಂಘದಿಂದ ಒದಗುವ ಸೌಲಭ್ಯಗಳು ಕುರಿತು ಮಾಹಿತಿ ನೀಡಲಿದ್ದಾರೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಯುಎಂ ಮರಳಸಿದ್ದೇಶ್. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ ಎಚ್ಪಿವಿ ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲೆ ಆರೋಗ್ಯ ಇಲಾಖೆಯ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಬಳಿಕ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮ ಕಾರವಾರ ಆಕಾಶವಾಣಿ ಕೇಂದ್ರದ ಕೊಡುಗೆ. 11:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ ಕುರಿತ ಮಾಹಿತಿ ಮೂಡಿಬರಲಿದೆ. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 11:20 ಉಲ್ಲಾಸ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕರುಣಾಳು ಬಾಬೆಳಕೆ ಕಥಾನಕಗಳನ್ನು ಒಳಗೊಂಡ ಸರಣಿ ಪ್ರಸ್ತುತಿ ಡಾ ಗುರುರಾಜ ಕರ್ಜಗಿ. ಆರೋಗ್ಯ ಬಿಂದು ಕಾರ್ಯಕ್ರಮ ಮರುಪ್ರಸಾರವಾಗಲಿದೆ. 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 3:00-5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. ಇವಿಷ್ಟು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳು. ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ತಾ ಇದ್ರಿ. ಇನ್ನು ಚಂದ್ರವಳ್ಳಿ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 5:30 ಕಥೆ ಕೇಳಿ ವಾಟ್ಸಪ್ ಸಂದೇಶದಲ್ಲಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ಕಾರ್ಯಕ್ರಮ ಮೂಡಿಬರಲಿದೆ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗಂಗಾದೇವಿ ಪದ ಕೇಳ್ತೀರಿ ಚಿತ್ರದುರ್ಗ ತಾಲೂಕು ಚಿಕ್ಕಗೊಂಡನಹಳ್ಳಿಯ ಉಮಕ್ಕ ಮತ್ತು ತಂಡದವರಿಂದ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ ಮೂಡಿಬರಲಿದೆ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿಕರಿಗೆ ಪೌಷ್ಟಿಕ ಕೈತೋಟ ಮತ್ತು ಕೃಷಿಯ ಮಾಹಿತಿ ಕುರಿತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು

ಕುಂದೂರು ಗ್ರಾಮದ ಕೃಷಿ ಸಖಿ ಗಂಗಮ್ಮ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನ ಸಂದರ್ಶಿಸುತ್ತಾರೆ ಯುಎಂ ಮರುಳ ಸಿದ್ದೇಶ್. 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ದರ್ಶನ. 8:00 ಚಿತ್ರಗೀತೆಗಳು, 8:45 ವಚನಗಳು ಬಿತ್ತರಗೊಳ್ಳಲಿವೆ. 9:15 ಭಾವಗೀತೆಗಳನ್ನು ಕೇಳ್ತೀರಿ. 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಯುವವಾಣಿ ಸ್ವಚ್ಛಾಗ್ರಹ ಡ್ರಾಮಾ ಕಂಪನಿಯ ಯುವ ಸದಸ್ಯರಿಂದ ಪ್ಲಾಸ್ಟಿಕ್ ಅಸುರ ದ ವಾರ್ ವಿತಿನ್ ಅಸ್ ಪ್ರಸಾರವಾಗಲಿದೆ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ದೆಹಲಿಯ ರಾಜ್ಕುಮಾರ್ ಮಜುಮ್ದಾರ್ ಅವರಿಂದ ಸಂತೂರ್ ವಾದನ ಆಲಿಸುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇವಿಷ್ಟು ಚಂದ್ರವಳ್ಳಿ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳು. ಇದುವರೆಗೂ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ ಆಗಲಿದೆ 6:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: on Iranian ports and restoring normal shipping through the Strait of Hormuz. The draft resolution, backed by the United States along with Bahrain, Saudi Arabia, UAE, Kuwait and Qatar, seeks to protect the freedom of navigation in one of the world's most critical energy corridors. Washington has accused Iran of threatening commercial shipping and destabilizing maritime traffic. Israel and Lebanon will resume negotiations with 2 days of intensive talks facilitated by the U.S. on 14th of May and 15th of May. U.S. State Department said delegations from both countries will meet in order to form a comprehensive peace and security agreement that substantively addresses the core concerns of both countries. And that is the end of this news bulletin.
1: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 6:10:10. ಇದೀಗ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಕೆಳಗರೆ. ಇವತ್ತು ಶನಿವಾರ, ಮತ್ತೊಂದು ಕಥೆಯನ್ನು ಹೇಳ್ತಾ ಹೋಗ್ತೇನೆ. ರಾಮಚರಿತ ಮಾನಸದಲ್ಲಿ ನಾನು ಕಳೆದ ವಾರ ಹನುಮಂತನ ಭೇಟಿಯ ಬಗ್ಗೆ ಹೇಳಿದ್ದೆ. ಇವತ್ತು ಶ್ರೀರಾಮ ಸುಗ್ರೀವನಿಗೆ ಸ್ನೇಹ ಅಂದರೆ ಹೇಗಿರಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾನೆ. ಜೇನ ಮಿತ್ರ ದುಃಖದ್ ಹೋ ಹೀಂ ದುಃಖಾರಿ ತಿನ್ಹೇ ಬಿಲೋಕಿತ ಪಾತಕು ಭಾರಿ ನಿಜ ದುಃಖ ಗಿರಿ ಸಮ ರಜ ಕರಿ ಜಾನ ಮಿತ್ರ ಕದುಖ ರಜ ಮೇರು ಸಮಾನ. ಇದೊಂದು ಚೌಪಾಯಿ ರಾಮಚರಿತ ಮಾನಸದಲ್ಲಿ ಬರುವಂಥದ್ದು. ಯಾರು ತನ್ನ ಮಿತ್ರನ ದುಃಖವನ್ನು ಕಂಡು ದುಃಖಿತರಾಗೋದಿಲ್ವೋ ಅಂಥವರ ಮುಖ ನೋಡೋದು ಕೂಡ ಪಾಪದ ಕೆಲಸ. ತನ್ನ ಬೆಟ್ಟದಂಥ ದೊಡ್ಡ ಕಷ್ಟವನ್ನು ಧೂಳಿನ ಕಣದಂತೆ ಭಾವಿಸಿ ಮಿತ್ರನ ಸಣ್ಣ ಕಷ್ಟವನ್ನು ಮೇರು ಪರ್ವತದಂತೆ ಅತಿ ದೊಡ್ಡದೆಂದು ಭಾವಿಸಿ ಸಹಾಯ ಮಾಡ್ತಾನಲ್ಲ ಅವನೇ ಶ್ರೇಷ್ಠವಾದಂತಹ ಮಿತ್ರ ಅಂಥೇಳಿ ಈ ಚೌಪಾಯಿಯ ಅರ್ಥ. ರಾಮ ಲಕ್ಷ್ಮಣರು ಸೀತೆಯನ್ನರಿಸಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಹನುಮಂತ ಅವರನ್ನು ಗುರುತಿಸಿ ರಾಮ ಮತ್ತು ಸುಗ್ರೀವರ ನಡುವೆ ಪರಸ್ಪರ ಪರಿಚಯ ಮಾಡಲಾಗತ್ತೆ. ಸುಗ್ರೀವ ರಾಮನ ನೀಲಮೇಘ ಶ್ಯಾಮದ ವರ್ಣದ ಸೌಂದರ್ಯಕ್ಕೆ ಮನಸೋತ್ ಹೋಗ್ತಾನೆ. ಅಗ್ನಿಯನ್ನು ಸಾಕ್ಷಿಯಾಗಿಟ್ಕೊಂಡು ಅವರಿಬ್ಬರೂ ಕೂಡ ಕೈಕೈ ಹಿಡಿದು ಸ್ನೇಹದ ಹಸ್ತವನ್ನು ಚಾಚ್ತಾರೆ. ಸುಗ್ರೀವ ತನ್ನ ಕಥೆಯನ್ನು ಹೇಳುವಾಗ ದುಃಖದ ಕಟ್ಟೆ ಒಡಿತದೆ. ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಪ್ರಭು, ನನ್ನ ಅಣ್ಣ ವಾಲಿ ನನ್ನನ್ನು ರಾಜ್ಯದಿಂದ ಹೊರಗಟ್ಟಿದ್ದಾನೆ. ಅಷ್ಟೇ ಅಲ್ಲ, ಪ್ರಾಣಕ್ಕಿಂತ ಹೆಚ್ಚಾದ ನನ್ನ ಹೆಂಡತಿಯನ್ನು ಬಲವಂತವಾಗಿ ತನ್ನವಳಾಗಿ ಮಾಡಿಕೊಂಡಿದ್ದಾನೆ. ನಾನಿಲ್ಲಿ ಅನಾಥನಾಗಿ ಪ್ರತಿ ಕ್ಷಣವೂ ಸಾವಿನ ಭಯದಲ್ಲಿ ಬದುಕ್ತಾ ಇದ್ದೇನೆ ಅಂತ ಹೇಳಿ ರಾಮನ ಪಾದಗಳ ಮೇಲ್ಬಿದ್ದು ತನ್ನ ಕಣ್ಣೀರನ್ನು ಹಾಕ್ತಾನೆ ಸುಗ್ರೀವ. ಈ ಅಳಲನ್ನು ಕೇಳಿದ ಮೇಲೆ ರಾಮ ಏನು ಹೇಳ್ತಾನೆ ಅನ್ನೋದನ್ನು ಕೇಳೋಣ. ಪುರಂದರ ದಾಸರ ರಚನೆಯ ಈ ಕೀರ್ತನೆಯನ್ನು ಉಪೇಂದ್ರ ಭಟ್ ಅವರ ಧ್ವನಿಯಲ್ಲಿ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯೇ

0: ರೈತ ನಾಯಕ ಜನಪರ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
1: ಯಾವಾಗ ಸುಗ್ರೀವ ರಾಮನ ಕಾಲಿಗೆ ಬಿದ್ದು ಕಣ್ಣೀರನ್ನ ಹಾಕ್ತಾನೋ ಆವಾಗ ರಾಮ ಹೇಳ್ತಾನೆ, ಕಣ್ಣುಗಳಲ್ಲಿ ಕರುಣೆ ತುಂಬಿಕೊಂಡು ಬಂದ್ಬಿಟ್ಟಿರುತ್ತೆ, ಸುಗ್ರೀವ ಶಾಂತನಾಗು, ಸೂರ್ಯನ ತೇಜಸ್ಸಿನಂತಿರುವ ನಿನ್ನ ಮುಖದಲ್ಲಿ ಈ ಕಣ್ಣೀರು ಶೋಭಿಸೋದಿಲ್ಲ, ನಿನ್ನ ಶತ್ರು ಯಾರೋ ಅವನೇ ನನ್ನ ಶತ್ರು ಅಂತ ಹೇಳಿ ಸುಗ್ರೀವನ ಭರವಸೆಯನ್ನು ಹೆಚ್ಚಿಸೋದಕ್ಕೆ ರಾಮ ಅಲ್ಲಿ ಸ್ನೇಹದ ಬಗ್ಗೆ ಒಂದಷ್ಟು ಸತ್ಯಗಳನ್ನು ಹೇಳ್ತಾನೆ. ಸುಗ್ರೀವ, ಯಾವ ಮಿತ್ರನು ತನ್ನ ಗೆಳೆಯನ ಕಷ್ಟವನ್ನು ಕಂಡು ದುಃಖಿತನಾಗೋದಿಲ್ವೋ ಅಂಥವನ ಮುಖ ನೋಡೋದು ಕೂಡ ಪಾಪ. ಗೆಳೆಯನ ಬೆಟ್ಟದಂತಹ ಕಷ್ಟವನ್ನು ತಾನು ಸಾಸಿವೆಯ ಕಾಳಿನಂತೆ ಭಾವಿಸಿ ದೂರ ಮಾಡಬೇಕು. ನಿಜವಾದ ಮಿತ್ರ ತನ್ನ ಗೆಳೆಯನಲ್ಲಿರುವ 100 ದೋಷಗಳನ್ನು ಜಗತ್ತಿಗೆ ತೋರಿಸಬಾರ್ದು, ಬದಲಿಗೆ ಅವನಲ್ಲಿರುವಂತಹ ಒಂದು ಸಣ್ಣ ಗುಣವನ್ನು ಪರ್ವತದಂತೆ ಎತ್ತಿ ಹಿಡಿಬೇಕು. ಗೆಳೆಯ ದಾರಿ ತಪ್ಪಿದಾಗ ಅವನನ್ನು ತಡೆದು ಸರಿಯಾದ ದಾರಿಗೆ ತರಬೇಕು. ಸಂಕಷ್ಟದ ಸಮಯದಲ್ಲಿ 100 ಪಟ್ಟು ಹೆಚ್ಚು ಪ್ರೀತಿಯನ್ನು ತೋರಿಸಿ ಅವನ ಬೆನ್ನಿಗೆ ನಿಲ್ಲಬೇಕು ಅಂತ ಹೇಳಿ ರಾಮ ಸುಗ್ರೀವನಿಗೆ ಧೈರ್ಯ ತುಂಬುತ್ತಾನೆ. ನೋಡು ಮಿತ್ರ, ಭಯಪಡಬೇಡ, ಒಂದೇ ಬಾಣದಿಂದ ವಾಲಿಯನ್ನು ಸಂಹರಿಸಿ ನಿನ್ನ ಹೆಂಡತಿ ಮತ್ತು ರಾಜ್ಯವನ್ನು ನಿನಗೆ ಮರಳಿ ಕೊಡಿಸ್ತಾನೆ ಅಂತ ಹೇಳಿ ವಚನವನ್ನು ಕೂಡ ನೀಡ್ತಾನೆ. ಸುಗ್ರೀವನಿಗೆ ವಾಲಿಯ ಶಕ್ತಿಯ ಬಗ್ಗೆ ಅತಿಯಾದಂತಹ ಹೆದರಿಕೆ ಇರುತ್ತೆ. ಅದನ್ನು ಹೋಗ್ಲಾಡಿಸೋದಕ್ಕೆ ರಾಮ ತನ್ನ ಹೆಬ್ಬೆರಳಿನಿಂದ ದುಂದುಭಿ ರಾಕ್ಷಸನ ಅಸ್ಥಿಪಂಜರವನ್ನು ಗಾಳಿಯಲ್ಲಿ ತೂರ್ತಾನೆ ಮತ್ತು 7 ಸಾಲು ವೃಕ್ಷಗಳನ್ನು ಒಂದೇ ಬಾಣದಿಂದ ಭೇದಿಸ್ತಾನೆ. ರಾಮನ ಈ ಅದ್ಭುತ ಶಕ್ತಿಯನ್ನು ಕಂಡಂತಹ ಸುಗ್ರೀವನಿಗೆ ರಾಮನೇ ಪರಮಾತ್ಮ ಅನ್ನುವಂಥದ್ದು ಅರಿವಾಗತ್ತೆ. ನಂತರದಲ್ಲಿ ಯುದ್ಧದಲ್ಲಿ ರಾಮ ವಾಲಿಯನ್ನು ಸಂಹರಿಸ್ತಾನೆ, ಸುಗ್ರೀವನಿಗೆ ಪಟ್ಟಾಭಿಷೇಕ ಆಗತ್ತೆ, ರಾಮ ತಾನು ನೀಡಿದಂಥ ಮಾತನ್ನು ಉಳಿಸ್ಕೊಳ್ತಾನೆ. ಸುಗ್ರೀವ ಕೃತಜ್ಞತೆಯಿಂದ ರಾಮನ ಸೇವೆಯಲ್ಲಿ ತನ್ನನ್ನು ತಾನೇ ಅರ್ಪಿಸ್ಕೊಳ್ತಾನೆ. ಕೇಳಿದ್ರೆ ಇದರಿಂದ ನಮಗೆ ಏನು ಗೊತ್ತಾಯಿತು ಅನ್ನುವಂಥದ್ದು ನಿಮಗೆಲ್ಲ ತಿಳಿಯುತ್ತೆ, ಹೇಳ್ತೇನೆ. ಇದೀಗ ಕೇಳಿ ಬರೋಣ ಸಿದ್ದರಾಮೇಶ್ವರ ಅವರ ವಚನ. ಜ್ಯೋತಿ ಸೋಂಕಿದ ಬತ್ತಿಯಲ್ಲ ಜ್ಯೋತಿ ಅಪ್ಪವಯ್ಯ, ಕೇಳೋಣ ಜಯದೇವಿ ಜಂಗಮಶೆಟ್ಟಿ ಅವರ ಸ್ವರದಲ್ಲಿ.

ಹೌದು ಕೇಳಿದ್ರೆ, ನಮ್ಮ ಬದುಕಿನಲ್ಲಿ ನೂರಾರು ಗೆಳೆಯರಿರೋದಕ್ಕಿಂತ ಕಷ್ಟದ ಸಮಯದಲ್ಲಿ ನಮಗೆ ನೆರಳಾಗುವಂತಹ ಒಬ್ಬ ಮಿತ್ರ ಇದ್ರೆ ಸಾಕು. ನಾವು ಇತರರಿಗೆ ಎಂತಹ ಮಿತ್ರರಾಗಿದ್ದೇವೆ ಅಂತ ಹೇಳಿ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು. ನಮ್ಮ ಸುಖದಲ್ಲಿ ಭಾಗಿಯಾಗೋದಕ್ಕಿಂತ ನಮ್ಮ ಕಣ್ಣೀರನ್ನು ಒರೆಸುವಂತಹ ಕೈಗಳಿಗೆ ಬೆಲೆ ಹೆಚ್ಚು. ಸ್ನೇಹ ಅನ್ನುವಂಥದ್ದು ಕೇವಲ ಮಾತಲ್ಲ, ಅದು ಜೀವನ ಪರ್ಯಂತ ನಿಭಾಯಿಸಬೇಕಾದಂತಹ ದೊಡ್ಡ ಜವಾಬ್ದಾರಿ. ಗೊತ್ತಾಯ್ತಲ್ಲ ಕೆಳಗ್ರೆ ಹೇಗಿರಬೇಕು ನಮ್ಮ ಸ್ನೇಹ ಅನ್ನುವಂಥದ್ದು. ಇನ್ನು ನಮ್ಮನ ಭಕ್ತಿಗೀತೆಗಳ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ. ಡಾಕ್ಟರ್ HH ಕಟ್ಟಿ ಅವರ ರಚನೆಯ ಈ ಭಕ್ತಿಗೀತೆಯೊಂದನ್ನು ಸಂಗೀತ ಕಟ್ಟಿ ಅವರ ಧ್ವನಿಯಲ್ಲಿ ಶ್ರೀರಾಮ ನಿನ್ನ ನಾಮಸ್ಮರಣೆ ತಂದ ಸಂತೋಷಕ್ಕೆ ಎಣೆಯ ಕಾಣೆ

ಇದುವರೆಗೂ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ. ಸಮಯ ಆಗ್ತಾ ಇದೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಮೂಡಿ ಬರಲಿದೆ.

0: ಆಕಾಶವಾಣಿ ಈಗ ಚಿಂತನ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ.
1: ಜಗತ್ತಿನ ಸೃಷ್ಟಿಗಳಲ್ಲಿ ವಿಶೇಷವಾದದ್ದು ತಾಯಿ ಮಗುವಿನ ಸಂಬಂಧ. ಜಗತ್ತು ಮುಂದುವರಿಯುತ್ತಿರುವುದು ಮಕ್ಕಳ ಮೂಲಕ. ಒಂದು ಮರ ಸಾವಿರಾರು ಬೀಜಗಳನ್ನು ಸೃಷ್ಟಿಸುವ ಮೂಲಕ ಹೊಸ ಗಿಡದ ಬೆಳವಣಿಗೆಗೆ ಕಾರಣವಾಗುತ್ತದೆ. ಪ್ರಾಣಿಗಳು ಮರಿಗಳನ್ನು ಹಾಕುವ ಮೂಲಕ, ಮೊಟ್ಟೆಯನ್ನು ಇಡುವ ಮೂಲಕ ತಮ್ಮ ಸಂತತಿಯನ್ನು ಮುಂದುವರಿಸುತ್ತವೆ. ಇನ್ನು ವಿಶೇಷವಾಗಿ ತಾಯಿ ಮಗುವಿಗೆ ಜನ್ಮವನ್ನು ನೀಡುವ ಮೂಲಕ ಮುಂದಿನ ಸಂತತಿಯನ್ನು ಬೆಳೆಸಲು ಸಿದ್ಧಳಾಗುತ್ತಾಳೆ. ಇದು ಸಹಜವಾಗಿರುವ ಜೈವಿಕ ಕ್ರಿಯೆ ಎಂದು ಎನಿಸಿದರೂ ಈ ಕ್ರಿಯೆ ಹಲವು ಹೊಸತುಗಳ ಆವಿಷ್ಕಾರಕ್ಕೆ ಕಾರಣವಾಗುತ್ತದೆ. ಜನಿಸಬಹುದಾದ ಮಗು ತಾಯಿಗೆ ಸಾವಿರಾರು ಹೊಸ ಕನಸುಗಳನ್ನು ನೀಡುತ್ತದೆ. ತಾಯಿಯೂ ಸಹ ಮಕ್ಕಳ ಬಗ್ಗೆ ಹಲವು ಕನಸುಗಳನ್ನು ಕಟ್ಟಿಕೊಂಡು ಬದುಕುತ್ತಾಳೆ. ಈ ಕನಸುಗಳೊಂದಿಗೆ ಸೃಷ್ಟಿಯಾಗುವ, ಮೊಳಕೆಯೊಡೆಯುವ ಈ ಜೀವನ ಹಲವು ಕೆಲಸಗಳ ಪ್ರಾರಂಭಕ್ಕೆ ಕಾರಣವಾಗುತ್ತದೆ. ತಾಯಿ ತನ್ನ ಪ್ರೀತಿಯ ಮಗುವನ್ನು ಕಂಡಾಗ ತನ್ನದೇ ಆದ ಭಾವನೆಗಳ ಮೂಲಕ ಮಗುವಿನ ಬಗ್ಗೆ ಹಾಡಿ ನಲಿಯುತ್ತಾಳೆ. ಅಳುವ ಕಂದನ ತುಟಿಯು ಹವಳಾದ ಕುಡಿಹಾಂಗ, ಕುಡಿಹುಬ್ಬು ಬೇವಿನ ಎಸಳಹಾಂಗ, ಕುಡಿಹುಬ್ಬು ಬೇವಿನ ಎಸಳಹಾಂಗ ಕಣ್ಣೋಟ ಶಿವನ ಕೈ ಅಲಗು ಹೊಳೆದಾಂಗ ಎನ್ನುವ ಮೂಲಕ ಅಳುತ್ತಿರುವ ಕಂದನನ್ನೂ ಸಹ ಹಾಡಿ ಹೊಗಳಿ ನಲಿಯುತ್ತಾಳೆ. ಆಡಿಬಾ ಎನಕಂದ ಅಂಗಾಲ ತೊಳೆದೇನ, ತೆಂಗಿನ ಕಾಯ ತಿಳಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ ಎನ್ನುವ ಮೂಲಕ ಆಡಿ ಬರುವ ಮಗನನ್ನ ಪ್ರೀತಿಯಿಂದ ಮುದ್ದಿನಿಂದ ಸ್ವಾಗತಿಸಿ ಕೈಕಾಲುಗಳನ್ನು ತೊಳೆಯುತ್ತಾಳೆ. ಆಟದಲ್ಲಿಯೂ ಸಂತೋಷವನ್ನ ಕಾಣುತ್ತಾಳೆ. ಈ ಸಾಲುಗಳಲ್ಲಿ ಇರಬಹುದಾದ ಅಂಶ, ತಾಯಿ ಮಗುವನ್ನ ಕಂಡಾಗಲೆಲ್ಲ ಪ್ರತಿಯೊಂದನ್ನೂ ಸಂತೋಷವಾಗಿಯೇ ಸ್ವೀಕರಿಸುವ ಅಂಶವನ್ನ ಕಾಣುತ್ತೇವೆ. ಮೊಗ್ಗಾಗಿ ಅರಳುವಂತಹ ಹೂ ಬೆಳೆಯುತ್ತಾ ಬೆಳೆಯುತ್ತಾ ಸಂಪೂರ್ಣವಾಗಿ ಅರಳಿ ಲೋಕಕ್ಕೆ ಸಂತೋಷವನ್ನ ನೀಡುವಂತೆ, ಮಗು ಮೊಗ್ಗಲಾಗುವುದು, ಅಂಬೆಗಾಲು ಇಡುವುದು, ಕುಳಿತುಕೊಳ್ಳುವುದು, ನಿಂತುಕೊಳ್ಳುವುದು, ನಡೆಯುವುದು, ತೊದಲು ಮಾತನಾಡುವುದು, ಆಟ ಪಾಠಗಳ ಮೂಲಕ ಸಂಭ್ರಮಿಸುವುದು, ಇವೆಲ್ಲವುಗಳ ಮೂಲಕ ತಾನೂ ಸಂತೋಷ ಪಡುತ್ತಾ ತಂದೆ ತಾಯಿಗಳಿಗೂ ಸಹ ಸಂತೋಷವನ್ನ ನೀಡುತ್ತದೆ. ಕೂಸು ಇದ್ದ ಮನೆಗೆ ಬೀಸಣಿಕೆಯಾತಾಕ, ಕೂಸು ಕಂದಯ್ಯ ಒಳ ಹೊರಗ ಆಡಿದರ, ಬೀಸಣಿಕೆ ಗಾಳಿ ಸುಳಿದಾವ ಎನ್ನುವ ಜನಪದರ ಮಾತುಗಳು ಮಗು ಮನೆಯಲ್ಲಿದ್ದರೆ ಸಾಕು, ಪ್ರೀತಿ, ಆಹ್ಲಾದ, ಸಂತೋಷ ತಂಗಾಳಿಯಂತೆ ಎಲ್ಲ ಕಡೆ ಸುಳಿಯುತ್ತದೆ ಎನ್ನುವ ಅವರ ಮಾತು ಮಗುವಿನ ಪ್ರೀತಿಯನ್ನ ತೋರಿಸುತ್ತದೆ. ಇನ್ನು ಕನ್ನಡದ ಕವಿಯಾಗಿದ್ದ ಜಿ ಎಸ್ ಶಿವರುದ್ರಪ್ಪನವರು ಕ್ರಾಂತಿಕಾರ ಎನ್ನುವ ಕವಿತೆಯಲ್ಲಿ ಮಗುವಿನ ಪ್ರೀತಿಯನ್ನ ಸೊಗಸಾಗಿ ನಿರೂಪಿಸುತ್ತಾರೆ. ಅದೋ ಬಂದ ಇವನೊಂದು ಕಿರಿಯ ಬಿರುಗಾಳಿ, ಮನೆಯ ಒಳಗೂ ಹೊರಗೂ ಇವನದೇ ಧಾಳಿ, ಇದ್ದದ್ದು ಇದ್ದ ಕಡೆ ಇರೋದು ಇವನ ರಾಜ್ಯದಲ್ಲಿ, ತುಂಟತನಕ್ಕೆ ಇನ್ನೆರಡು ಕಾಲ್ ಬಂದ ತೆರದಿ, ಬಂದವು ಇವನಿಗೆ ಎರಡು.

ಪುಟ್ಟಕಾಲು, ಮನೆಯ ವಸ್ತುಗಳೆಲ್ಲ ದಿಕ್ಕಾಪಾಲು, ತುಂಬು ಕೆತ್ತಲೆ ಕೆನ್ನೆ ನಗೆ ಮಿಂಚುಗಳ ಕುವರ, ಕ್ರಾಂತಿಕಾರ ಹೊಳೆವ ಎಳೆಯ ಕಂಗಳಲ್ಲಿ ಬೆಳದಿಂಗಳನ್ನು ತುಂಬಿ ತಂದು ಮನೆಯ ಅಂಗಳಕ್ಕೆ ಸುರಿವ ಧೀರ. ಇವನು ಎದ್ದರೆ ಮನೆಯ ಮೈಯೆಲ್ಲ ಎಚ್ಚರ, ಇವನು ಮಲಗಲು ಮನೆಗೆ ಕವಿಯುವುದು ಮಂಪರ. ಈ ರೀತಿ ಮಕ್ಕಳ ಆಟ ಪಾಠಗಳನ್ನು ವರ್ಣಿಸಿದ ಕವಿಗಳು ಮಗುವಿನ ಆಟ ಪಾಠದಲ್ಲಿಯೇ ವಿಶೇಷ ಜಗತ್ತನ್ನು ಕಾಣುತ್ತಾರೆ. ಮಗು ಬೆಳೆಯುತ್ತಾ ಬೆಳೆಯುತ್ತಾ

0: ಈ ರೀತಿ ಮಕ್ಕಳ ಆಟ ಪಾಠಗಳನ್ನ ವರ್ಣಿಸಿದ ಕವಿಗಳು ಮಗುವಿನ ಆಟ ಪಾಠದಲ್ಲಿಯೇ ವಿಶೇಷ ಜಗತ್ತನ್ನ ಕಾಣುತ್ತಾರೆ. ಮಗು ಬೆಳೆಯುತ್ತಾ ಬೆಳೆಯುತ್ತಾ ಶಾಲೆಗೆ ಹೋಗುವುದು, ವಿದ್ಯೆಯನ್ನ ಕಲಿಯುವುದು, ಕೆಲಸಕ್ಕೆ ಹೋಗುವುದು, ಈ ಎಲ್ಲ ಕ್ರಿಯೆಗಳು ನಿಧಾನವಾಗಿ ಮಗುವಿನ ಬೆಳವಣಿಗೆಯನ್ನ ಸೂಚಿಸುತ್ತವೆ.
1: ಇದುವರೆಗೆ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಚಿತ್ರದುರ್ಗ. ಇದೀಗ ಒಂದು ದೇಶಭಕ್ತಿ ಗೀತೆಯೊಂದನ್ನು ಕೇಳಿಬರೋಣ. ರಚನೆ ಡಾಕ್ಟರ್ ಎನ್ ಸುಧೀಂದ್ರ. ಎಷ್ಟು ನೆಲದಲ್ಲಿ ನಡೆದರೇನು, ನಮ್ಮ ನೆಲದಾಸರೆ ಮರೆವೆವು ನಾವು.

0: ದೇಶಭಕ್ತಿ ಗೀತೆಯೊಂದನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಇದೀಗ ರೈತರಿಗಾಗಿ ಸಲಹೆ. ಅದಕ್ಕಿಂತ ಮುಂಚೆ ಒಂದು ಪ್ರಕಟಣೆ.
1: ರೈತ ನಾಯಕ ಜನಪರ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9 ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್. ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರು.
2: ರೈತ ಬಾಂಧವರೇ ನಮಸ್ಕಾರ, ನಾನು ರಘುರಾಜ. ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ವಿಸ್ತರಣಾ ತಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಇವತ್ತು ನಿಮಗೆ ರೈತರ ಅನ್ವೇಷಣೆಗಳ ಬಗ್ಗೆ ತಿಳಿಸಿಕೊಡ್ತೀನಿ. ರೈತ ಬಾಂಧವರೇ, ತಮಗೆಲ್ಲರಿಗೂ ಗೊತ್ತಿರೋಂಗೆ ಕೃಷಿ ಸಾವಿರಾರು ವರ್ಷಗಳಿಂದ ಬೆಳೆದುಕೊಂಡು ಬಂದಿದೆ. ನಾವು ಆಧುನಿಕ ಕೃಷಿ ಅಂತೇಳಿ ಏನು ನಾವು ಈಗ ನೋಡ್ತಾ ಇದ್ದೀವಿ, ಇದು ಒಂದು 60-70 ವರ್ಷದ ಒಂದು ಕೃಷಿ. ಸ್ವತಂತ್ರ ಬಂದ ಮೇಲೆ ಹೆಚ್ಚಿನ ಒಂದು ಬದಲಾವಣೆಗಳನ್ನು ಕಂಡು ಹೈಬ್ರಿಡ್ ತಳಿಗಳನ್ನು ಬಳಸೋದು, ನೀರಾವರಿ ಬಳಸೋದು, ರಸಗೊಬ್ಬರಗಳು, ಕೀಟನಾಶಕಗಳು, ಒಂದು ಯಾಂತ್ರೀಕರಣದ ಒಂದು ಆಧುನಿಕತೆಯನ್ನು ನಾವು ಈ ಕಳೆದ ಒಂದು 60-70 ವರ್ಷಗಳಲ್ಲಿ ನೋಡ್ತಾ ಇದ್ದೀವಿ. ಮೊದಲೆಲ್ಲ ಒಂದೇ ತರದ ಕೃಷಿ, ನೀವು ಅದನ್ನ ಸಾವಯವ ಕೃಷಿ ಅಂತಲಾರೂ ಕರೀರಿ, ನೈಸರ್ಗಿಕ ಕೃಷಿ ಅಂತಲಾರೂ ಕರೀರಿ, ಒಂದೇ ಒಂದು ರೀತಿಯ ಕೃಷಿ ನಡ್ಕಂತ ಬರ್ತಾ ಇತ್ತು. ಇದು ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳಿಂದ, ನಮಗೆ ನಾಗರಿಕತೆ ಗೊತ್ತಿರುವ ಒಂದು ಕಾಲಘಟ್ಟದಿಂದನೂ ಸಹ ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಕೃಷಿ ನಡ್ಕೊಂಡೇ ಬಂದಿದೆ. ಅನೇಕ ಕೃಷಿ ಪದ್ಧತಿಗಳನ್ನು ರೈತರುಗಳು ಮಾಡ್ಕೊಂತ ಬಂದಿದ್ದಾರೆ. ಇವುಗಳಲ್ಲಿ ಅನೇಕ ಕೃಷಿ ಪದ್ಧತಿಗಳು ರೈತರ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ಯಶಸ್ವಿನೂ ಸಹ ಆಗಿದೆ. ಈ ಒಂದು ರೈತರ ಮಟ್ಟದಲ್ಲಿ ಅನ್ವೇಷಣೆಗಳು ಸಹ ನಡೆದಿದೆ. ಅಂದರೆ ಏನು ನಾವು ಸಂಶೋಧನೆಗಳು ಅಂತ ಹೇಳ್ತೀವಲ್ಲ, ರೈತರ ಮಟ್ಟದಲ್ಲೂ ಸಹ ಸಂಶೋಧನೆಗಳು ನಡೆದಿವೆ. ತಳಿಗಳ ಸಂರಕ್ಷಣೆಯಾಗಲಿ, ಹೊಸ ಯಂತ್ರಗಳನ್ನು ರೈತರ ಮಟ್ಟದಲ್ಲೇ ಅನ್ವೇಷಣೆ ಮಾಡೋದಾಗಲಿ, ಅವರ ಬಿತ್ತನೆ ಮತ್ತು ಬೆಳೆಯುವ ಪದ್ಧತಿಗಳಲ್ಲಿ ಬದಲಾವಣೆಗಳನ್ನು ಆಗಲಿ ರೈತರ ಮಟ್ಟಗಳಲ್ಲಿ ಅವರವರು ಮಾಡ್ಕೊಂತ ಬರ್ತಾ ಇದ್ದಾರೆ. ಇದು ಯಾಕೆ ಈ ರೈತರ ಮಟ್ಟದಲ್ಲಿ ಅನ್ವೇಷಣೆಗಳು ನಡೀತಾ ಇದ್ದಾವೆ ಅಂತಂದರೆ, ರೈತರು ತಾವು ಎದುರಿಸುತ್ತಿರುವ ಸಮಸ್ಯೆಗಳ ಪರಿಹಾರ ಭಾಗವಾಗಿ ಈ ಒಂದು ರೈತರು ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾವಣೆಗಳನ್ನು ನಾವು ಮಾಡ್ಕೊತ ಬಂದಿದ್ದೇವೆ. ಇವುಗಳನ್ನು ನಾವು ರೈತರ ಅನ್ವೇಷಣೆಗಳು ಅಂತೇಳಿ ನಾವು ಕರೀತಾ ಇದ್ದೀವಿ. ಇವು ಒಂದು ಜನರೇಷನ್ ವೈಸ್ ರೈತರಿಂದ ರೈತರಿಗೆ, ಅಂದರೆ ಅಜ್ಜನಿಂದ ಮಗನಿಗೆ, ಮಗನಿಂದ ಮೊಮ್ಮಗನಿಗೆ, ಮೊಮ್ಮಗನಿಂದ ಮತ್ತೆ ಮುಂದಿನ ಜನರೇಷನ್ಗೆ ಒಂದು ಪಾಸ್ ಆಗಿ ಬಂದಿದ್ದಾವಂಥವು. ಇವುಗಳು ರೈತರಿಗೆ ಲಾಭ ತರುವಂತ ಅನ್ವೇಷಣೆಗಳು ಏನಾದ್ರು ಇದ್ರೆ ಉಳ್ಕೊಳ್ತವೆ, ಇಲ್ಲ ಅಂತಂದ್ರೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಈ ಒಂದು ರೈತರ ಪದ್ಧತಿಗಳು ನಶಿಸಿ ಹೋಗ್ಬಿಡ್ತವೆ. ಇವುಗಳ ಒಂದು ದಾಖಲೀಕರಣ ಒಂದು ಆಗ್ಬೇಕಾಗಿರುವಂತ ಒಂದು ಕಾರ್ಯ ಇದು. ರೈತರ ಒಂದು ಸಮಸ್ಯೆಗಳನ್ನ ಬಗೆಹರಿಸುವುದಕ್ಕೆ ರೈತರುಗಳು ಒಂದು ಈ ಒಂದು ಹೊಸ ಸಂಶೋಧನೆಗೆ ಕೈ ಹಾಕುತ್ತಾರೆ. ಇದನ್ನ ಒಂದು ದೀಪಾವಳಿಯ ಒಂದು ಕಾಲಘಟ್ಟ ಹೇಗಿರುತ್ತೆ ಅಂತಂದ್ರೆ, ಬೆಳೆ ಕೊಯ್ಲಿಗೆ ರೆಡಿ ಆಗ್ತಾ ಇರುತ್ತೆ, ರೋಗ ಮತ್ತು ಕೀಟಗಳ ಒಂದು ಬಾಧೆಗಳನ್ನು ಇರುವಂತ ಒಂದು ಕಾಲ. ಆ ಒಂದು ಕಾಲಘಟ್ಟದಲ್ಲಿ ಹೊಲದ ಸುತ್ತ ಒಂದು ಸ್ವಲ್ಪ ತಯಾರಿಸಿದ ಊಟವನ್ನು ಚೆಲ್ಲೋದ್ರಿಂದ ಹಕ್ಕಿ ಪಕ್ಷಿಗಳು ಆ ಊಟಕ್ಕೆ ಬರ್ತವೆ. ಆ ಒಂದು ಸ್ವಲ್ಪ ಊಟ ತಿಂದ ಮೇಲೆ ಮತ್ತೇನಿದೆ ಅಂತೇಳಿ ಸುತ್ತಲೂ ನೋಡಿದಾಗ ಆ ಬೆಳೆಗಳಲ್ಲಿ ಬೆಳೆಯುವಂತ ಒಂದು ಏನು ಹುಳಗಳು ಇರ್ತವೆ, ಕೀಟಗಳು, ಅವುಗಳ ಒಂದು ಚಲನೆಯನ್ನು ಅವು ಗುರುತಿಸಿ ಆ ಕೀಟಗಳನ್ನು ಅವುಗಳು ತಿಂತಾ ಇದ್ದು. ಇದು ಒಂದು ಹಿಂದಿನ ಕಾಲದಿಂದನೂ ಬೆಳಕು ಬಂದು ಬಂದಂತ ಒಂದು ಪದ್ಧತಿ. ಇದೇ ರೀತಿ ನಾವು ಶೇಂಗಾ, ಕಡಲೆ ಮತ್ತೆ ಇತರೆ ತರಕಾರಿ ಬೆಳೆಗಳಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಸೈಡಿನಲ್ಲಿ ಒಂದು ಜೋಳದ ಬೆಳೆಗಳನ್ನು ಹಾಕೋದು ಅಥವಾ ಒಳಗಡೆಗೆ ಬೆಳೆಗಳ ಮಧ್ಯದಲ್ಲೇ ಒಂದೆರಡು ಜೋಳದ ಬೆಳೆಗಳನ್ನ ಎತ್ತರವಾಗಿ ತರಕಾರಿಗಿಂತ ಬೆಳೆಗಿಂತ ಸ್ವಲ್ಪ ಎತ್ತರವಾಗಿ ಜೋಳದ ಬೆಳೆಗಳನ್ನ ನಾವು ನೋಡ್ತೀವಿ. ಇದು ಏಕೆ ಅಂತಂತಂದ್ರೆ ಪಕ್ಷಿಗಳು ಬಂದು ಕೂರೋದಿಕ್ಕೆ ಜಾಗ ಮಾಡ್ಕೊಳ್ಳೋದಿಕ್ಕೆ, ಅದು ಹೊಲದಲ್ಲಿ ಪಕ್ಷಿಗಳು ಬಂದಾಗ ಅದು ಏನು ನನಗೆ ಆಹಾರ ಸಿಗುತ್ತೆ ಅಂತೇಳಿ ಪಕ್ಷಿಗಳು ನೋಡಿದಾಗ ಯಾವ್ದಾದ್ರು ಹುಳುಗಳನ್ನ ಅದು ತಿನ್ನುತ್ತೆ. ಒಂದು ಪಕ್ಷಿ

0: ಹುಳುಗಳನ್ನ ಅದು ತಿನ್ನೋದಿಕ್ಕೆ ಪ್ರಾರಂಭ ಮಾಡಿದಾಗ ಉಳಿದಂತ ಪಕ್ಷಿಗಳು ಸಹ ಬಂದು ಈ ಹುಳುಗಳನ್ನ ತಿಂದು ನೈಸರ್ಗಿಕವಾಗಿ ಒಂದು ಕೀಟಗಳ ಒಂದು ಹತೋಟಿಯನ್ನು ಮಾಡಿಕೊಳ್ತಾ ಇದೆ. ಇದು ನಾನು ಒಂದೆರಡು ರೈತರ ಅನ್ವೇಷಣೆಗಳನ್ನು ಸಾವಿರಾರು ವರ್ಷಗಳಿಂದ ಬಂದಿರುವಂತದ್ದು ನಿಮಗೆ ಉದಾಹರಿಸಿ ಹೇಳಿದೆ. ಇದನ್ನ ಇಂಥ ಅನೇಕ ಅನ್ವೇಷಣೆಗಳು ರೈತರ ಮಟ್ಟದಲ್ಲಿ ಇದಾವೆ. ಇವುಗಳ ಒಂದು ಪದ್ಧತಿಗಳನ್ನ ನಾವು ದಾಖಲೀಕರಿಸಿ ಇವುಗಳನ್ನ ಹೆಚ್ಚಿನ ಅಧ್ಯಯನಕ್ಕೆ ಒಳಪಡಿಸುವಂತ ಕಾರ್ಯವನ್ನ ನಾವು ಈಗ ಮಾಡಬೇಕಾಗಿದೆ. ಇಂಥ ಅನ್ವೇಷಣೆಗಳು ಏನಾದರೂ ರೈತರ ಮಟ್ಟದಲ್ಲಿ ಇದ್ದರೆ ದಯವಿಟ್ಟು ನನ್ನ ಮೊಬೈಲ್ ನಂಬರ್ಗೆ ಕರೆ ಮಾಡಿ ತಿಳಿಸಿಕೊಟ್ರೆ ಇವುಗಳನ್ನು ಹೆಚ್ಚಿನ ಪ್ರಚಾರ ಮಾಡೋದಕ್ಕೆ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ನನ್ನ ಮೊಬೈಲ್ ಸಂಖ್ಯೆ ಈ ರೀತಿ ಇದೆ, 9449833353. ಧನ್ಯವಾದಗಳು.
1: ಇದುವರೆಗೂ ರೈತರಿಗಾಗಿ ಸಲಹೆ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ.
2: ರೈತ ನಾಯಕ ಜನಪರ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
1: ಇದೀಗ ಒಂದು ಭಾವಗೀತೆಯೊಂದನ್ನು ಕೇಳಿಬರೋಣ.

0: ಮೈಸೂರು ಅನಂತಸ್ವಾಮಿ ಅವರ ಸಂಗೀತ ನಿರ್ದೇಶನದಲ್ಲಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆಯ ಈ ಭಾವಗೀತೆಯೊಂದನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಇದೀಗ ಆರೋಗ್ಯವಿಂದು.
1: ಉನ್ಮಾದ ಹಿಸ್ಟೇರಿಯಾ ಒಂದು ರೀತಿಯ ಮನೋವ್ಯಾಧಿ. ಇದೊಂದು ವಿಚಿತ್ರವಾದ ಕಾಯಿಲೆ. ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುತ್ತದೆ, ಜನರ ಮುಂದೆ ಕಾಣಿಸಿಕೊಳ್ಳುತ್ತದೆ, ಎಲ್ಲರ ಗಮನವನ್ನು ಸೆಳೆಯುತ್ತದೆ. ರೋಗಿಯ ಸ್ಥಿತಿ ಬಹು ಗಂಭೀರವಾಗಿರುವಂತೆ ತೋರುತ್ತದೆ. ತುರ್ತಾಗಿ ವೈದ್ಯರನ್ನು ಅಥವಾ ಚಿಕಿತ್ಸೆ ನೀಡುವವರನ್ನು ಕರೆತರುವಂತೆ ಮಾಡುತ್ತದೆ. ಆದರೆ ಇದು ವ್ಯಕ್ತಿಗೆ ಯಾವುದೇ ಅಪಾಯವನ್ನುಂಟು ಮಾಡುವುದಿಲ್ಲ. ವ್ಯಕ್ತಿಯ ದೇಹದಲ್ಲಿ ಯಾವುದೇ ನ್ಯೂನತೆಯ ಹಾನಿ ಇರುವುದಿಲ್ಲ. ಸ್ವಲ್ಪ ಕಾಲ ಇದ್ದು ರೋಗ ಲಕ್ಷಣ ಮರೆಯಾಗುತ್ತದೆ, ಮತ್ತೆ ಸ್ವಲ್ಪ ಕಾಲದ ನಂತರ ಕಾಣಿಸಿಕೊಳ್ಳಬಹುದು. 40 ವರ್ಷ ವಯಸ್ಸಾದ ನಂತರ ಉನ್ಮಾದ ರೋಗ ಕಾಣಿಸಿಕೊಳ್ಳುವುದು ಅಪರೂಪ. ಉನ್ಮಾದದ ರೋಗ ಲಕ್ಷಣ ನಾಟಕೀಯವಾಗಿ ಕಂಡರೂ ರೋಗಿ ಬೇಕಂತಲೇ ನಾಟಕ ಮಾಡುವುದಿಲ್ಲ. ಪ್ರಜ್ಞಾಪೂರ್ವಕವಾಗಿ ರೋಗ ಲಕ್ಷಣವನ್ನು ಪ್ರಕಟಿಸುವುದಿಲ್ಲ. ರೋಗ ಲಕ್ಷಣಗಳ ಮೇಲೆ ರೋಗಿಯ ನೇರ ಹತೋಟಿಯನ್ನು ಹೊಂದಿರುವುದಿಲ್ಲ. ರೋಗಿಯನ್ನು ಕಾಡುವ ಯಾವುದೋ ಅಹಿತ ಭಾವನೆ, ನೋವು, ದ್ವಂದ್ವ ಆಕೆಗೆ ಅರಿವಿಲ್ಲದಂತೆ ಸೂಕ್ತ ಮನಸ್ಸಿನ ಪ್ರಕ್ರಿಯೆಗಳಿಂದ ದೈಹಿಕ ಮತ್ತು ಮಾನಸಿಕ ರೋಗ ಲಕ್ಷಣವಾಗಿ ಪರಿವರ್ತಿತವಾಗುವುದು ಈ ರೋಗದ ವೈಶಿಷ್ಟ್ಯ. ಇದ್ದಕ್ಕಿದ್ದಂತೆ ಪ್ರಜ್ಞೆ ತಪ್ಪಿದಂತಾಗಿ ರೋಗಿ ನಿಧಾನವಾಗಿ ನೆಲದ ಮೇಲೆ ಕುಸಿಯುತ್ತಾಳೆ. ಸ್ವಲ್ಪ ಕಾಲ ಯಾವ ರೀತಿಯ ಪ್ರಚೋದನೆಗೂ ಆಕೆ ಸ್ಪಂದಿಸುವುದಿಲ್ಲ. ಎಚ್ಚರವಾದ ಮೇಲೆ ತನಗೇನೂ ಗೊತ್ತಾಗಲಿಲ್ಲ, ತಾನೇಕೆ ಬಿದ್ದೆ, ತನಗೇನಾಯಿತು ಎಂದು ಇತರರನ್ನು ಕೇಳಬಹುದು. ಕೈಕಾಲು, ಕತ್ತು, ತಲೆ ಅಥವಾ ದೇಹದ ಯಾವುದಾದರೂ ಒಂದು ಭಾಗ ನಡುಗಬಹುದು. ಫಿಟ್ಸ್ ಅಥವಾ ಮೂರ್ಛೆ ರೋಗ ಬಂದಂತೆ ಅದರುತ್ತದೆ. ಉನ್ಮಾದದಲ್ಲಿ ಈ ಅದರು ಚಿತ್ರ ವಿಚಿತ್ರವಾಗಿರುತ್ತದೆ. ಜನಸಾಮಾನ್ಯರಿಗೆ ಈ ವ್ಯತ್ಯಾಸ ಗೊತ್ತಾಗದಿರಬಹುದು. ಇದ್ದಕ್ಕಿದ್ದಂತೆ ಮಾತು ನಿಂತು ಹೋಗಬಹುದು, ಧ್ವನಿಯೇ ಹೊರಡದಿರಬಹುದು ಅಥವಾ ರೋಗಿ ಪಿಸುಗಟ್ಟಬಹುದು. ಲಕ್ವ ಹೊಡೆದ ರೀತಿಯಲ್ಲಿ ವ್ಯಕ್ತಿ ತನಗೆ ಕೈಕಾಲುಗಳ ಮೇಲೆ ಹತೋಟಿ ಇಲ್ಲ, ಅವುಗಳನ್ನು ಆಡಿಸಲು ದೈನಂದಿನ ಚಟುವಟಿಕೆಗಳಲ್ಲಿ ಬಳಸಲು ಆಗುತ್ತಿಲ್ಲ ಎನ್ನಬಹುದು. ಆದರೆ ನಿದ್ರೆಯಲ್ಲಿ ಅಥವಾ ಯಾರೂ ನೋಡದಿರುವ ಸಮಯದಲ್ಲಿ ನಿಷ್ಕ್ರಿಯಗೊಂಡ ಕೈಕಾಲುಗಳು ಮಾಮೂಲಿನಂತೆ ಚಲಿಸಬಹುದು. ಪದೇ ಪದೇ ಬಿಕ್ಕಳಿಸುವುದು, ತೇಗುವುದು, ವಿಚಿತ್ರವಾದ ಶಬ್ದ ಹೊರಡುವುದು, ಮಾತು ತೊದಲುವುದು ಆಗಬಹುದು. ವಾಕರಿಕೆ, ವಾಂತಿ ಕಾಣಿಸಿಕೊಳ್ಳಬಹುದು. ಊಟ ಸೇರದೆ ಹೋಗಬಹುದು. ಆದರೆ ಮನೆಯವರೆಲ್ಲ ಮಲಗಿದ ಮೇಲೆ ಅಥವಾ ಬೇರೆ ಒಂದು ಕಡೆ ಹೋಗಿ ರೋಗಿ ಮಾಮೂಲಿನಂತೆ ಆಹಾರ ಸೇವಿಸಬಹುದು. ಮೈಮೇಲೆ ದೇವರು, ದೆವ್ವ ಅಥವಾ ಇನ್ಯಾರದೋ ಆತ್ಮ ಬಂದಂತೆ ರೋಗಿ ಬದಲಾದ ಧ್ವನಿ ಶೈಲಿಯಲ್ಲಿ ಮಾತನಾಡಬಹುದು, ವಿಚಿತ್ರ ವರ್ತನೆ ತೋರಿಸಬಹುದು. ಕೆಲವು ಸಲ ಅಸಾಮಾನ್ಯ ಅತಿಮಾನುಷ್ಯ ವರ್ತನೆ ಪ್ರಕಟಿಸಬಹುದು. ತನಗೆ ಗೊತ್ತಿರದ ಭಾಷೆಯಲ್ಲಿ ಮಾತನಾಡಬಹುದು. 10 ಜನ ಹಿಡಿದರೂ ಬಿಡಿಸಿಕೊಳ್ಳಬಹುದು. 4 ಜನ ಸೇವಿಸುವಷ್ಟು ಆಹಾರವನ್ನು ಸೇವಿಸಬಹುದು. ನೆನಪು ಅಳಿಸಿ ಹೋಗುವುದು, ಹೊಸ ವ್ಯಕ್ತಿಯಂತೆ ನಡೆದುಕೊಳ್ಳಬಹುದು. ಉನ್ಮಾದದ ಲಕ್ಷಣ ಯಾವುದೇ ಇರಲಿ, ಅದನ್ನು ನಿವಾರಿಸಲು ಇರುವ ಚಿಕಿತ್ಸೆ ಎಂದರೆ ಆ ಮಹಿಳೆಗೆ ನೇರವಾಗಿ ತನ್ನ ಅಭಿಪ್ರಾಯ, ಅನಿಸಿಕೆ, ಕಷ್ಟ, ನಷ್ಟ, ನೋವುಗಳನ್ನು ಹೇಳಿಕೊಳ್ಳಲು ಪ್ರೋತ್ಸಾಹ ನೀಡುವುದು, ರೋಗ ಲಕ್ಷಣಗಳನ್ನು ನಿರ್ಲಕ್ಷಿಸುವುದು, ಮನಸ್ಸಿಗೆ ನೆಮ್ಮದಿಯನ್ನು ಉಂಟು ಮಾಡುವ ಚಟುವಟಿಕೆಗಳನ್ನು ಮಾಡಲು ಪ್ರೋತ್ಸಾಹಿಸುವುದು. ಹೋಮಿಯೋಪತಿ ಚಿಕಿತ್ಸಾ ವಿಧಾನದಲ್ಲಿ ರೋಗಿಯ ಮಾನಸಿಕ ಏರುಪೇರುಗಳಿಗೆ ತುಂಬಾ ಪ್ರಾಮುಖ್ಯತೆ ಇದೆ. ಪ್ರತಿ ವ್ಯಕ್ತಿಯು ಜೀವನದ ಘಟನೆಗಳಿಗೆ ಹಾಗೂ ಪರಿಸರಕ್ಕೆ ಹೇಗೆ ಸ್ಪಂದಿಸುತ್ತಾನೆ ಎಂಬುದನ್ನು ಪರಿಗಣಿಸಲಾಗುತ್ತದೆ. ಹೋಮಿಯೋಪತಿ ಔಷಧಿಗಳು ಮಾನಸಿಕ ವ್ಯಾಧಿಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಬದಲಾವಣೆಯನ್ನು ತರುತ್ತದೆ. ಆದ್ದರಿಂದ ಉನ್ಮಾದ ಮನೋಬೇನೆಗೆ ಅನೇಕ ಔಷಧಿಗಳು ಲಭ್ಯವಿದೆ. ಅವುಗಳು ಇದ್ದಕ್ಕಿದ್ದಂತೆ ಪ್ರಜ್ಞೆ ತಪ್ಪುವುದು, ಮಾನಸಿಕ ದೌರ್ಬಲ್ಯ, ತಲೆಸೋಲು, ಹೊಟ್ಟೆಯಲ್ಲಿ ಗಾಳಿ, ಅಸಾಮಾನ್ಯ ಹಾಗೂ ಹತೋಟಿ ಇಲ್ಲದ ನಗು, ಬೈಯುವುದು, ಆತಂಕದಿಂದ ಎದೆಬಡಿತ. ವಿಶೇಷವಾಗಿ ಯುವತಿಯರಲ್ಲಿ ಉನ್ಮಾದ ಕಂಡು ಬಂದಾಗ ಮಾಸ್ಕಸ್ ಎಂಬ ಔಷಧಿಯನ್ನು ಕೊಡುವುದು. ಉನ್ಮಾದದ ಜೊತೆ ಕೈಕಾಲು ಅಥವಾ ಕತ್ತು ನಡಗಬಹುದು. ಅತಿಯಾದ ಮಾನಸಿಕ ಕಿರಿಕಿರಿ, ಇದರಿಂದಾಗಿ ಸತತ

0: ಸಂಯುಕ್ತವಾಗಿ ನಡೆದಾಡುವುದು, ಹೆಂಗಸರಲ್ಲಿ ಅತಿಯಾದ ಲೈಂಗಿಕ ಆಸಕ್ತಿ, ದಟ್ಟನೆ ನಗುವುದು ಅಳುವುದು, ಹಾಳು ಮಾಡುವ ವಿಚಾರಗಳು ಇತ್ಯಾದಿ ಇರುವಾಗ ಟ್ಯಾರೆಂಟುಲಾ ಹಿಸ್ಪ್ಯಾನಿಕಾ ಕೊಡಬಹುದು. ಹೆಂಗಸರಲ್ಲಿ ಉನ್ಮಾದದ ಜೊತೆ ಮೂರ್ಛರೋಗ, ಫಿಟ್ಸ್, ಕೈಕಾಲು, ತಲೆ ಅಥವಾ ದೇಹದ ಯಾವುದಾದರೂ ಒಂದು ಭಾಗ ನಡುಗುವುದು, ಅತಿಯಾದ ಬೇಸರ, ಮಾನಸಿಕ ತೊಂದರೆ ಜೊತೆಗೆ ಮುಟ್ಟಿನ ತೊಂದರೆ, ಹೆಂಗಸರಲ್ಲಿ ಅತಿಯಾದ ಲೈಂಗಿಕ ಆಸಕ್ತಿ ಇದ್ದಾಗ ಪ್ಲಾಟಿನಾ ಎಂಬ ಔಷಧಿಯನ್ನು ಕೊಡಲಾಗುವುದು. ಇದಲ್ಲದೆ
1: ಆರೋಗ್ಯ ಬಿಂದು ಪ್ರಸಾರವಾಯಿತು ಆಕಾಶವಾಣಿ ಚಿತ್ರದುರ್ಗ. ಸಮಯ ಆಗಲಿದೆ 6:55. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.
2: ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಸುವೇಂದು ಅಧಿಕಾರಿ ಅದ್ಯ ಪಶ್ಚಿಮ ಬಂಗಾಳ ರಾಜ್ಯಸ್ಯ ಪ್ರಥಮಸ್ಯ ಭಾಜಪೇತಿ ದಲಸ್ಯ ಮುಖ್ಯಮಂತ್ರಿ ರೂಪೇಣ ಶಪಥ ಗ್ರಹಣಂ ಕರಿಷ್ಯತಿ. ಕೋಲ್ಕತಾ ನಗರಸ್ಯ ಬ್ರಿಗೇಡ್ ಪರೇಡ್ ಗ್ರೌಂಡ್ ಇತ್ಯತ್ರ ಶಪಥ ಗ್ರಹಣ ಸಮಾರೋಹ ಆಯೋಜ್ಯತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಗೃಹಮಂತ್ರಿ ಅಮಿತ್ ಶಾಹ, ಭಾಜಪಾಧ್ಯಕ್ಷ ನಿತಿನ್ ನವೀನ, ಕೇಂದ್ರೀಯ ಮಂತ್ರಿಣ, ಎನ್ಡಿಎ ಶಾಸಿತಾನಾಂ ರಾಜ್ಯಾನಾಂ ಮುಖ್ಯಮಂತ್ರಿಣ ಚ ಶಪಥ ಗ್ರಹಣ ಸಮಾರೋಹೆ ಭಾಗಂ ಗ್ರಹೀಷ್ಯಂತಿ ಇತ್ಯಪೇಕ್ಷಾ ಅಸ್ತಿ. ಪೂರ್ವಂ ಹ್ಯಃ ಶ್ರೀ ಅಧಿಕಾರಿ ವರ್ಯ ರಾಜ್ಯ ಭಾಜಪಾ ವಿಧಾಯಿಕಾ ದಲಸ್ಯ ನೇತಾ ನಿರ್ವಾಚಿತ ಅಭವತ್. ಕೋಲ್ಕತಾ ನಗರೆ ಗೃಹಮಂತ್ರಿಣ ಅಮಿತ್ ಶಾಹಸ್ಯ ಉಪಸ್ಥಿತೌ ವಿಧಾಯಕ ದಲಸ್ಯ ಸಭಾ ಅಭವತ್. ಸಭಾಯಾಃ ಅಧ್ಯಕ್ಷಃ ಶ್ರೀ ಶಾಹ ಅವದತ್ ಯತ್ ಸರ್ವೇ ಪ್ರಸ್ತಾವಾಃ ಸುವೇಂದು ಅಧಿಕಾರಿಣಃ ಪಕ್ಷೇ ಏವ ಪ್ರಾಪ್ತಾನಿ. ಭಾಜಪಾ ವಿಧಾಯಿಕಾ ದಲಸ್ಯ ನೇತೃತ್ವೆ ನಿರ್ವಾಚನಾನಂತರಂ ಶ್ರೀ ಅಧಿಕಾರಿ ಪಶ್ಚಿಮ ಬಂಗಸ್ಯ ರಾಜ್ಯಪಾಲೇನ ಆರ್ ಎನ್ ರವಿನಾ ಸಹ ಮಿಲಿತ್ವಾ ರಾಜ್ಯೇ ಪ್ರಥಮಂ ಭಾಜಪಾ ನೇತೃತ್ವಸ್ಯ ಸರ್ವಕಾರಸ್ಯ ನಿರ್ಮಾಣಾಯ ಪ್ರತಿಜ್ಞಾಂ ಪ್ರದತ್ತವಾನ್. ವಿಧಾನಸಭಾ ನಿರ್ವಾಚನೆ ಭಾಜಪೇತಿ ದಲಂ ಐತಿಹಾಸಿಕಂ ವಿಜಯಂ ಪ್ರಾಪ್ನೋತ್. ಟಿಎಂಸಿಟಿ ದಲಸ್ಯ ಪಂಚದಶ ವರ್ಷಾಣಾಂ ಶಾಸನಂ ಚ ಸಮಾಪಿತಂ. ಪುದುಚೇರಿ ರಾಜ್ಯೆ ರಾಷ್ಟ್ರೀಯ ಜನತಾಂತ್ರಿಕ ಘಟಬಂಧನಸ್ಯ ಮುಖ್ಯಮಂತ್ರಿ ಪದಸ್ಯ ಪ್ರತ್ಯಾಶಿ ಎನ್ ರಂಗಾಸಾಮಿ ಇತ್ಯೇಷಃ ಉಪರಾಜ್ಯಪಾಲೇನ ಕೆ ಕೈಲಾಸನಾಥನ್ ವರ್ಯೇಣ ಸಹ ಮಿಲಿತ್ವಾ ಅಗ್ರಿಮ ಸರ್ವಕಾರಸ್ಯ ನಿರ್ಮಾಣಾಯ ಪ್ರಸ್ತಾವಃ ಪ್ರದತ್ತವಾನ್. ಶ್ರೀರಂಗಸ್ವಾಮಿ ಬಹುಸಂಖ್ಯಾಯಾಂ ವಿಧಾಯಕಾನಾಂ ಸಮರ್ಥನ ಪತ್ರಾಣಿ ಉಪರಾಜ್ಯಪಾಲಾಯ ಸಮರ್ಪಿತವಾನ್. ರಕ್ಷಾನುಸಂಧಾನ ವಿಕಾಸ ಸಂಘಟನೇನ ಡಿಆರ್ಡಿಒ ಇತ್ಯನೇನ ಭಾರತೀಯ ವಾಯುಸೇನೆಯಾ ಚ ಗುರುವಾಸರೆ ಒಡಿಶಾ ತಟಸ್ಯ ಸಮೀಪೆ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಆಗ್ಮೆಂಟೇಷನ್ ತಾರೇತಿ ಶಸ್ತ್ರಸ್ಯ ಪ್ರಥಮೋಡ್ಡಯನ ಪರೀಕ್ಷಣ ಸಫಲತೆಯ ಸಂಪಾದಿತಂ. ತಾರೇತಿ ಭಾರತಸ್ಯ ಪ್ರಥಮ ಸ್ವದೇಶೀಯ ಗ್ಲೈಡ್ ಶಸ್ತ್ರವ್ಯವಸ್ಥಾಸ್ತಿ ಯಾ ಮಾರ್ಗ ನಿರ್ದೇಶಿತ ಯುದ್ಧೋಪಕರಣಾನ್ ಯಥಾರ್ಥ ನಿರ್ದೇಶಿತ ಶಸ್ತ್ರೇಷು ಪರಿವರ್ತಯತಿ. ದುಬೈ ನಗರೆ ಭಾರತಸ್ಯ ವಾಣಿಜ್ಯ ದೂತಾವಾಸೇನ ಸಮುದ್ರೆ ಮೃತಸ್ಯ ಏಕಸ್ಯಾಃ ನೌಕಾಯಾಃ ಭಾರತೀಯಸ್ಯ ಚಾಲಕದಲಸ್ಯ ಮೃತ್ಯೋಃ ವಿಷಯೆ ಶೋಕಃ ಪ್ರಕಟಿತಃ. ಏಕಸ್ಮಿನ್ ಸಾಮಾಜಿಕಾಂತರ್ಜಾಲೀಯ ಪಟಲೆ ಸಂದೇಶೆ ಕಾನ್ಸುಲೇಟ್ ಜನರಲ್ ಇತ್ಯನೇನ ಘಟನೈಷ ದುರ್ಭಾಗ್ಯಪೂರ್ಣ ಉಕ್ತಂ. ಸಹ ಪೋತಸ್ಯ ಸ್ವಾಮಿನಾ ಸಹ ನಿರಂತರಂ ಸಂಪರ್ಕೆ ಅಸ್ತಿ. ಅಧಿಕ ವಿವರಣಾನಿ ಚ ಅನ್ವೇಷ್ಟುಂ ಪ್ರಯಾಸರತಃ ಅಸ್ತಿ. ದೂತಾವಾಸೇನ ಆಶ್ವಾಸಿತಂ ಯತ್ ಅಸ್ಮಿನ್ ವಿಷಯೇ ಸರ್ವವಿಧ ಸಹಾಯಂ ಪ್ರಾಧಾನ್ಯೇನ ಪ್ರದೀಯಂತೆ. ಹೊರ್ಮುಜ್ ಜಲಸಂಧ್ಯಾಂ ಗತಿರೋಧಃ ತದಾ ತೀವ್ರ ಅಭವತ್ ಯದಾ ಸಂಯುಕ್ತ ರಾಷ್ಟ್ರಸಂಘಸ್ಯ ಸುರಕ್ಷಾ ಪರಿಷದಿ ಅಮೆರಿಕಾ ಸಮರ್ಥಿತಸ್ಯ ಪ್ರಸ್ತಾವಸ್ಯ ಪ್ರಾರೂಪಂ ಇರಾನ್ ದೇಶೇನ ನಿರಾಕೃತಂ. ತದ್ದೋಷಪೂರ್ಣ ರಾಜನೀತಿನಾ ಪ್ರೇರಿತಂ ಚಾಸ್ತಿ ಇತಿ ಉಕ್ತಂ. ತೆಹರಾನೇನ ಉಕ್ತಂ ಯತ್ ಅಯಂ ಪ್ರಸ್ತಾವಃ ವಿವಾದಸ್ಯ ಸಮಾಧಾನೆ ಸಹಾಯಂ ನ ಕೃತ್ವಾ ಅವೈಧ ರೂಪೇಣ ಕಾರ್ಯಂ ಕರ್ತುಂ ಪ್ರೇರಯಿಷ್ಯತಿ. ತೆಹರಾನೇನ ಸಂಯುಕ್ತ ರಾಷ್ಟ್ರಸಂಘಸ್ಯ ಸದಸ್ಯ ರಾಷ್ಟ್ರಾನ್ ಪ್ರಸ್ತಾವಿತಸ್ಯ ಪ್ರಸ್ತಾವಸ್ಯ ಸಮರ್ಥನಂ ನ ಕರ್ತುಂ ಪ್ರಾರ್ಥಿತಂ. ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಗತರಾತ್ರೌ ದಿಲ್ಯಾಃ ಅರುಣ ಜೇಟ್ಲೀತಿ ಕ್ರಿಕೆಟ್ ಕ್ರೀಡಾಂಗಣೆ. ಕೋಲ್ಕತಾ ನೈಟ್ ರೈಡರ್ಸ್ ದಲೇನ ದಿಲ್ಲಿ ಕ್ಯಾಪಿಟಲ್ಸ್ ದಲಂ ಅಷ್ಟಸ್ತೋಭೈಃ ಪರಾಜಿತಂ. ಅದ್ಯ ಜಯಪುರಸ್ಯ ಸವಾಯಿ ಮಾನಸಿಂಹ ಕ್ರೀಡಾಂಗಣೆ ರಾಜಸ್ಥಾನ್ ರಾಯಲ್ಸ್ ದಲಂ

0: गुजरात टाइटन्स दलं सम्मुखीकरिष्यति क्रीडायाः आरम्भः सायं सार्धसप्तवादने भविष्यति प्रियाः श्रोतारः संस्कृत जगता सम्बद्धैः विभिन्नैः क्रियाकलापैः संवलितस्य संस्कृत साप्ताहिकीति विशिष्ट कार्यक्रमस्य प्रसारणम् आकाशवाण्याः एफएम गोल्ड प्रवाहिकातः रविवासरे मध्याह्ने सार्धैकवादनतः भविष्यति भवन्तः सर्वे श्रोतुं प्रभवन्ति इति वार्ताः
1: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ
2: ರೈತ ನಾಯಕ ಜನಪರ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್ ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರು
1: ಕೆಳಗರೆ ಇನ್ನು ಮುಂದೆ 7:45 ನಮ್ಮ ನಿಲಯದಿಂದ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ ಭಾಗವಹಿಸುತ್ತಾರೆ ಚಂದ್ರಕಾಂತ್ ನಾಗಸಮುದ್ರ ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ

0: ಕೇಳಿದ್ರೆ 7:45, 7:50ಕ್ಕೆ ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳ ಒಟ್ಟೊಟ್ಟಿಗೆ ಪದದ ಸುಳುಹು ಕೂಡ ಪ್ರಸಾರವಾಗುತ್ತೆ. ತಪ್ಪದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಹಾಗೆ ಇಂದು ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ ಕಾರ್ಯಚಟುವಟಿಕೆ ನಿರ್ವಹಣೆ ಹಾಗೂ ಸಂಘದಿಂದ ಒದಗುವ ಸೌಲಭ್ಯಗಳು ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಪ್ರಕಟಣೆ ಕೇಳಿದಿರಿ ಆಕಾಶವಾಣಿ ಚಿತ್ರದುರ್ಗ. ಸಮಯ ಆಗಲಿದೆ 7:02. ಇನ್ನು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 7:05ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ ಧಾರವಾಡ ಆಕಾಶವಾಣಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে

0: अथ मराठी भाषा न्यूज ऑन AIR ऐप मध्ये उपलब्ध आहे
1: और बिहार के सभी भाषा के कार्यक्रम को सुन
2: हिंदी भाषा के कार्यक्रम संगीत और समाचार सुनने के लिए डाउनलोड करें न्यूज ऑन AIR ऐप
0: राग्रम 24x7 DTH वाहिनी FM रेनबो विविध भारती मत्तु भारतद एल्ला आकाशवाणी केंद्र मत्तु 8 दूरदर्शनद चानलगळु न्यूज ऑन AIR नल्लि लभ्य ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ
3: ಅಮ್ಮ ಅಮ್ಮ ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ
4: ಹೌದು ನನಗೂ ಬಂದಿದೆ ಕಣೆ
3: ಏ ಅಮ್ಮ ಇರು ಇರು ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ ಏನು ಅಂತ ಕೇಳ್ತೀನಿ ಹಲೋ
5: ಹಲೋ ನಮನ ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ
3: ಅಯ್ಯೋ ನಿಂಗೂ ಬಂತ
5: ಹೌದೇ ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ ನಾನು

0: ಹಾಕ್ಬಿಟ್ಟೆ, ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
2: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30ಕ್ಕೂ ಹೆಚ್ಚು ಪಾಲುದಾರರೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಹತ್ವದ ಸಭೆ. ಥಲಸೇಮಿಯಾ ಗುರುತಿಸುವಿಕೆ ಹಾಗೂ ಸುಧಾರಿತ ಆರೈಕೆ ಆದ್ಯತೆಯಾಗಲಿ, ಪದ್ಮಶ್ರೀ ಡಾ ಸುರೇಶ್ ಹನಗವಾಡಿ. ಬೆಂಗಳೂರಿನ ಶ್ರೀಕಂಠೀರವ ಸ್ಟುಡಿಯೋದ ವಜ್ರ ಮಹೋತ್ಸವ. ಶಿವಮೊಗ್ಗ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ನೂತನ ಘಟಕ. ಆಕಾಶವಾಣಿಯ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಯಶಸ್ವಿ. ಈಗ ವಾರ್ತೆಗಳ ವಿವರ. ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30ಕ್ಕೂ ಹೆಚ್ಚು ಪಾಲುದಾರರೊಂದಿಗೆ ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ಸಮಾಲೋಚನಾ ಸಭೆ ನಡೆಸಿದರು. ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ, ರಾಜ್ಯದ ಸ್ಪೇಸ್ ಟೆಕ್ ವಲಯದಲ್ಲಿ ನವೋದ್ಯಮಗಳು, ಕೈಗಾರಿಕೆಗಳು, ಸಾಂಸ್ಥಿಕ ಪಾಲುದಾರರು ಸೇರಿದಂತೆ ಶೈಕ್ಷಣಿಕ ಸಂಸ್ಥೆಗಳ ಪಾತ್ರದ ಕುರಿತು ಚಿಂತನ ಮಂಥನ ನಡೆಯಿತು. ಡೀಪ್ ಟೆಕ್ ದಶಕದ ಮಾರ್ಗಸೂಚಿಯ ಕಾರ್ಯತಂತ್ರದ ಭಾಗವಾಗಿ ಸ್ಪೇಸ್ ಟೆಕ್ನಲ್ಲಿ ಹೂಡಿಕೆ ಮಾಡುವುದನ್ನು ಮುಂದುವರಿಸಲಾಗುವುದು ಎಂದು ಸಚಿವ ಖರ್ಗೆ ತಿಳಿಸಿದ್ದಾರೆ. ಕರ್ನಾಟಕಕ್ಕಾಗಿ ಬಾಹ್ಯಾಕಾಶ ದತ್ತಾಂಶ ಆಡಳಿತ, ಹವಾಮಾನ ಸ್ಥಿತಿಸ್ಥಾಪಕತ್ವ, ಕೃಷಿ ವಿಪತ್ತು ನಿರ್ವಹಣೆಯನ್ನು ತಾವು ಮೌಲ್ಯಮಾಪನ ಮಾಡುತ್ತಿರುವುದಾಗಿ ಹೇಳಿದ್ದಾರೆ. ಮಂಗಳೂರಿನ ಸುಲ್ತಾನ್ ಬತ್ತೇರಿ ಬಳಿ ಫಲ್ಗುಣಿ ನದಿಯಿಂದ ತಣ್ಣೀರು ಬಾವಿ ಸಂಪರ್ಕಿಸುವ ಅತ್ಯಾಧುನಿಕ ತಂತ್ರಜ್ಞಾನದ ಬೋ ಸ್ಪ್ರಿಂಗ್ ಸೇತುವೆ ಕಾಮಗಾರಿ ಸೆಪ್ಟೆಂಬರ್ ವೇಳೆಗೆ ಪೂರ್ಣಗೊಳ್ಳಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಅವರು, ಸರ್ವ ಸೌಲಭ್ಯ ನಗರಿ ಯೋಜನೆ ಅಡಿ 64 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಬೆಂಗ್ರೆ ಭಾಗದ 4,000 ಕುಟುಂಬಗಳಿಗೆ ಪ್ರಯೋಜನವಾಗಲಿದೆ ಎಂದರು. ಬ್ಲೂ ಫ್ಲಾಗ್ ಬೀಚ್ಗೂ ಈ ಸೇತುವೆ 2ನೇ ಸಂಪರ್ಕ ರಸ್ತೆಯಾಗಿ ಬಳಕೆಯಾಗಲಿದ್ದು, ಪ್ರವಾಸೋದ್ಯಮಕ್ಕೂ ಒತ್ತು ಸಿಗಲಿದೆ ಎಂದು ಸಚಿವರು ನುಡಿದರು. ಮಾಜಿ ಮುಖ್ಯಮಂತ್ರಿ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರ 50 ವರ್ಷಗಳ ರಾಜಕೀಯ ಜೀವನದ ಜನಸೇವೆ ಸ್ಮರಿಸಲು ಚಿತ್ರದುರ್ಗದಲ್ಲಿ ಇಂದು ಆಯೋಜಿತ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರು ನಿನ್ನೆ ಪುರಪ್ರವೇಶ ಮಾಡಿದ್ದು, ಸಹಸ್ರಾರು ಅಭಿಮಾನಿಗಳು, 50ಕ್ಕೂ ಹೆಚ್ಚು ಕಲಾತಂಡಗಳು ಸ್ವಾಗತಿಸಿದವು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯ 2025ನೇ ಸಾಲಿನ ಫಲಿತಾಂಶವನ್ನು ಕೇಂದ್ರ ಲೋಕಸೇವಾ ಆಯೋಗ ಪ್ರಕಟಿಸಿದೆ. ಬಸವರಾಜ್ ಕೆಂಪವಾಡ್ ಮೊದಲ ರ್ಯಾಂಕ್ ಗಳಿಸಿದ್ದಾರೆ. ಅಂಶುಮನ್ ಕುಮಾರ್ ಸಿಂಗ್ ಹಾಗೂ ಸಿದ್ಧಾರ್ಥ ಕ್ರಮವಾಗಿ 2 ಮತ್ತು 3ನೇ ರ್ಯಾಂಕ್ ಪಡೆದಿದ್ದಾರೆ. ರಾಜ್ಯಾದ್ಯಂತ ಆರೋಗ್ಯ ಸೇತು ಸಂಚಾರಿ ಆರೋಗ್ಯ ಘಟಕ ಯೋಜನೆ ಜಾರಿಗೊಂಡಿದೆ. ಗ್ರಾಮೀಣ ಹಾಗೂ ದೂರದ ಸ್ಥಳಗಳಲ್ಲಿ ತುರ್ತು ಆರೋಗ್ಯ ಸೇವೆ ಒದಗಿಸಲು ಸಂಚಾರಿ ಇ ಬೈಕ್ ಒದಗಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ವಾಸಂತಿ ಅಮರ್, ಆಪ್ಟಮ್ ಇಂಡಿಯಾ ಹಾಗೂ ಯುನೈಟೆಡ್ ವೇ ಬೆಂಗಳೂರು ವತಿಯಿಂದ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಯೋಜನೆ ಅಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ 45 ಇ ಬೈಕ್ಗಳನ್ನು ಹಸ್ತಾಂತರಿಸಿದರು. ಥಲಸೇಮಿಯಾ ಮರೆಯಾಗಿಲ್ಲ, ರೋಗ ನಿರ್ಣಯವಾಗದವರನ್ನು ಕಂಡುಹಿಡಿದು ಬೆಂಬಲಿಸುವುದು ಎಂಬ ಧ್ಯೇಯದೊಂದಿಗೆ ಆನುವಂಶಿಕ ರಕ್ತದ ಕಾಯಿಲೆ ಥಲಸೇಮಿಯಾ ಜನಜಾಗೃತಿ ದಿನ ಆಚರಿಸಲಾಯಿತು. ಸುಧಾರಿತ ಆರೈಕೆ ಹಾಗೂ ಥಲಸೇಮಿಯಾ ರೋಗಿಗಳನ್ನು ಗುರುತಿಸುವುದು ಬಹುಮುಖ್ಯ ಎನ್ನುತ್ತಾರೆ ದಾವಣಗೆರೆಯ ಜಗದ್ಗುರು ಶ್ರೀ ಜಯದೇವ ಮುರುಘರಾಜೇಂದ್ರ ವೈದ್ಯಕೀಯ ಮಹಾವಿದ್ಯಾಲಯದ ರೋಗ ನಿಧಾನ ಶಾಸ್ತ್ರದ ಪ್ರಾಧ್ಯಾಪಕ ಹಾಗೂ

0: ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ಅಧ್ಯಕ್ಷ ಪದ್ಮಶ್ರೀ ಡಾಕ್ಟರ್ ಸುರೇಶ್ ಹನಗವಾಡಿ.
1: ಅನೌಮಿಷಿಕವಾಗಿ ಪ್ರಸಾರವಾಗುವ ಈ ರೋಗಗಳನ್ನು ತಡೆಗಟ್ಟುವುದು ನಮ್ಮ ದೇಶದಲ್ಲಿ ದೊಡ್ಡ ಸವಾಲಿನ ಕೆಲಸ. ಯಾಕೆಂದರೆ ಥಲಸೀಮಿಯಾ ಕ್ಯಾರಿಯರ್ಸ್ ಅಂತ ಇರ್ತಾರೆ, ನಮ್ಮ ದೇಶದಲ್ಲಿಯೇ ಸುಮಾರು 4 ಕೋಟಿಗೂ ಹೆಚ್ಚು ತಮಗೆ ಅರಿವಿಲ್ಲದಂತೆ ಅವರು ಥಲಸೀಮಿಯಾ ಈ ಡಿಫೆಕ್ಟಿವ್ ಜೀನ್ ನ ಕ್ಯಾರಿಯರ್ ವಾಹಕರಾಗಿದ್ದಾರೆ. ಇನ್ನೊಬ್ಬ ವಾಹಕಿಯರ ಜೊತೆಗೆ ಮದುವೆ ಆದಲ್ಲಿ ಹುಟ್ಟುವ ಮಗುಗೆ ತೀವ್ರತರವಾದ ಥಲಸೀಮಿಯಾ ರೋಗ ಬರುವ ಸಂಭವ ಜಾಸ್ತಿ ಇರುತ್ತೆ, ಸಂಬಂಧದಲ್ಲಿ ಮದುವೆಯಾಗುವ ದಂಪತಿಗಳಲ್ಲಿ ಬರುತ್ತದೆ. ಹಾಗಾಗಿ ನಾವು ಜನರಲ್ಲಿ ಅರಿವು ಮೂಡಿಸೋದು ಕಳ್ಳು ಬಳ್ಳಿ ಅಥವಾ ಸಂಬಂಧದಲ್ಲಿ ಮದುವೆಯಾಗುವುದನ್ನ ತಡೆಗಟ್ಟುವುದು ಒಂದು. ಎರಡನೇದು, ಈ ಥಲಸೀಮಿಯಾ ಅಂತ ಡಯಾಗ್ನೋಸ್ ಆಗಿರ್ತಕ್ಕಂತ ಕುಟುಂಬಗಳನ್ನ ಸ್ಕ್ರೀನಿಂಗ್ ಮಾಡೋದು. ಅಂದ್ರೆ ಅವರಲ್ಲಿ ಯಾರಾದರೂ ಥಲಸೀಮಿಯಾ ಕ್ಯಾರಿಯರ್ ಇದರ ಉತ್ತರ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಇದೆ. 10,000-15,000 ಥಲಸೀಮಿಯಾ ಮೇಜರ್ ಮಕ್ಕಳು ನಮ್ಮ ದೇಶದಲ್ಲಿ ಹುಟ್ಟುವ ಸಾಧ್ಯತೆ ಇದರಿಂದ ಆಗಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಗುಬ್ಬಿ ವೀರಣ್ಣನವರಿಂದ ಸ್ಥಾಪಿಸಲ್ಪಟ್ಟ ಬೆಂಗಳೂರಿನ ಶ್ರೀ ಕಂಠೀರವ ಸ್ಟುಡಿಯೋದ ವಜ್ರ ಮಹೋತ್ಸವದ ಸವಿ ನೆನಪಿಗಾಗಿ ಶಿವಮೊಗ್ಗ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ನೂತನ ಘಟಕಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದು ಶ್ರೀ ಕಂಠೀರವ ಸ್ಟುಡಿಯೋದ ಅಧ್ಯಕ್ಷ ಮೆಹಬೂಬ್ ಪಾಷಾ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಜಿಲ್ಲಾಧಿಕಾರಿ ಎನ್ ಹೇಮಂತ್ ಅವರೊಂದಿಗೆ ಅವರು ಸಭೆ ನಡೆಸಿ ಮಾತನಾಡಿದರು. ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ 1936 ಜೂನ್ 8 ಆಲ್ ಇಂಡಿಯಾ ರೇಡಿಯೋ AIR ಎಂದು ಮರುನಾಮಕರಣಗೊಂಡಿತು. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ KLS ಶ್ರೀ ವಿಶ್ವನಾಥರಾವ್ ದೇಶಪಾಂಡೆ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು, ಅಭಿಮಾನಿ ಶ್ರೋತೃಗಳು, ಕಲಾವಿದರು ಹಾಗೂ ಆಕಾಶವಾಣಿ ಸಿಬ್ಬಂದಿ ಸೇರಿದಂತೆ 200ಕ್ಕೂ ಹೆಚ್ಚು ಜನ ಫಿಟ್ ಇಂಡಿಯಾ ವಾಕಥಾನ್ನಲ್ಲಿ ಪಾಲ್ಗೊಂಡಿದ್ದರು. ಆಕಾಶವಾಣಿಯ ಅಭಿಮಾನಿ ಧಾರವಾಡದ ನಿರ್ಮಲಾ ಪಾಟೀಲ್ ವಾಕಥಾನ್ನಲ್ಲಿ ಭಾಗವಹಿಸಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ಆಕಾಶವಾಣಿ ಧಾರವಾಡದ ವಾರ್ತೆಗಳನ್ನ ನಮ್ ತಂದೆ ಕೇಳ್ತಿದ್ರು. ವಾರ್ತೆ ತಕ್ಷಣ ಹಾಡ್ ಬರ್ತಿತ್ತಲ್ಲ, ಎಷ್ಟು ಆಸಕ್ತಿಯಿಂದ ಹಾಡ್ ಕೇಳ್ತಿದ್ದೆ. ಸಂಗೀತ ಅವಾಗಿಂದಾನೇ ನನಗೆ ಇಷ್ಟ. ನನಗೆ ಆಕಾಶವಾಣಿ ಅಂದ್ರೆ ನನ್ ತಂಗಾತಿ, ನಾನು ಬದುಕಲಿಕ್ಕೆ ಒಳ್ಳೆ ಸ್ಫೂರ್ತಿ ಕೊಡ್ತಾ ಇರೋ ಆಕಾಶವಾಣಿ. ನನಗೆ ಎಲ್ಲರೂ ಆಕಾಶವಾಣಿನೇ. ಆಕಾಶವಾಣಿಯಿಂದ ನಾನು ಎಷ್ಟು ಕಲ್ಕೊಂಡೆ. ಕರೋನಾ ಟೈಮಲ್ಲಿ ಆಕಾಶವಾಣಿಯಿಂದ ಇಷ್ಟು ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ರಲ್ಲ. ಕರೋನಾ ಇದೆ, ಇಷ್ಟು ಇಂಥ ವಾತಾವರಣದಲ್ಲಿ ನಾವು ಇದೀವಿ ಅಂತ ನನಗೆ ಯಾವತ್ತೂ ಅನಿಸ್ಲೇ ಇಲ್ಲ. ಯಾಕಂದ್ರೆ ನಾನು ಆಕಾಶವಾಣಿ ಜೊತೆಯಲ್ಲಿದ್ದೆ. ಈ ವಾಕ್ತಾಪದಲ್ಲಿ ನನಗೆ ತುಂಬಾ ಖುಷಿ ಆಯ್ತು. ಆಕಾಶವಾಣಿ ಹೀಗೆ ನಿರಂತರವಾಗಿರ್ಲಿ.
0: ಹೊಸದಿಲ್ಲಿಯ ಕೇಂದ್ರ ಸಾಹಿತ್ಯ ಅಕಾದೆಮಿ ಆಕಾಶವಾಣಿ ಕಲಬುರಗಿ ಕೇಂದ್ರದ ಸಹಯೋಗದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಕೇಳು ಕಥೆ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜಿಸಿದೆ. ಕಲಬುರಗಿ ಆಕಾಶವಾಣಿ ಕೇಂದ್ರದ ಸ್ಟುಡಿಯೋದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ HT ಪೋತೆ, ಸಿದ್ದರಾಮ್ ಹೊನಕಲ್, ಸಂಧ್ಯಾ ಹೊನಗುಂಟೀಕರ್ ಹಾಗೂ ಮಹಂತೇಶ್ ನವಲ್ಕಲ್ ಕೇಳು ಕಥೆ ಪ್ರಸ್ತುತಪಡಿಸಲಿದ್ದಾರೆ. ಆಕಾಶವಾಣಿ ಕಲಬುರಗಿ ಕೇಂದ್ರದ ತಾಂತ್ರಿಕ ವಿಭಾಗದ ಮುಖ್ಯಸ್ಥ ಬಿ ಗೋಪಾಲ್ ನಾಯಕ್, ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥ ಬಿ ಸಿದ್ದಣ್ಣ ಪಾಲ್ಗೊಳ್ಳಲಿದ್ದು, ಕೇಂದ್ರ ಸಾಹಿತ್ಯ ಅಕಾದೆಮಿ ಸಲಹಾ ಸಮಿತಿ ಸದಸ್ಯ ಡಾ ಬಸವರಾಜ್ ಸಾದರ್ ಸಮಾರೋಪ ನುಡಿಗಳನ್ನಾಡಲಿದ್ದಾರೆ. ಇಂದು ಭಾರತೀಯ ಸಂಗೀತಶಾಸ್ತ್ರದ ದಿನಾಚರಣೆ. ಈ ಹಿನ್ನೆಲೆ ಮೈಸೂರು ವಿಶ್ವವಿದ್ಯಾಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಭವನದಲ್ಲಿ ಡಾ ರಾ ಸತ್ಯನಾರಾಯಣ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ಇಂದು ಸಂಜೆ 5:30 ನೆರವೇರಲಿದೆ.

0: ಮಾಡಲಾಗುತ್ತಿದೆ ಎಂದು ಡಿವಿಜಿ ಬಳಗ ಪ್ರತಿಷ್ಠಾನದ ಸಂಚಾಲಕ ಕನಕರಾಜು ತಿಳಿಸಿದ್ದಾರೆ. ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ಗೆ ಭಾಜನರಾದ ಹಿರಿಯ ಸಮಾಜವಾದಿ ನಾಯಕ ಸ್ವಾತಂತ್ರ್ಯ ಸೇನಾನಿ ಕೋಣಂದೂರು ಲಿಂಗಪ್ಪ ಅವರ ಮನೆಗೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಗೌರವಿಸಿ ಅಭಿನಂದಿಸಿದರು. ಭಾರತದ ಟೆನಿಸ್ ಆಟಗಾರ್ತಿಯರಾದ ವೈದೇಹಿ ಚೌಧರಿ ಮತ್ತು ಝೀಲ್ ದೇಸಾಯಿ ತುಮಕೂರು ಓಪನ್, ಇಂಟರ್ನ್ಯಾಷನಲ್ ಟೆನಿಸ್ ಫೆಡರೇಷನ್ ವಿಮೆನ್ಸ್ 35 ಮಹಿಳಾ ಟೆನಿಸ್ ಟೂರ್ನಿಯ ಸಿಂಗಲ್ಸ್ನಲ್ಲಿ ಸೆಮಿಫೈನಲ್ ತಲುಪಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30 ಹೆಚ್ಚು ಪಾಲುದಾರರೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಹತ್ವದ ಸಭೆ. ಥಲಸೇಮಿಯಾ ಗುರುತಿಸುವಿಕೆ ಹಾಗೂ ಸುಧಾರಿತ ಆರೈಕೆ ಆದ್ಯತೆಯಾಗಲಿ, ಪದ್ಮಶ್ರೀ ಡಾ ಸುರೇಶ್ ಹನಗವಾಡಿ. ಬೆಂಗಳೂರಿನ ಶ್ರೀಕಂಠೀರವ ಸ್ಟುಡಿಯೋದ ವಜ್ರ ಮಹೋತ್ಸವ. ಶಿವಮೊಗ್ಗ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ನೂತನ ಘಟಕ. ಆಕಾಶವಾಣಿಯ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 7:16. ಇದೀಗ ಭಾವತರಂಗ, ಭಾವಗೀತೆಗಳ ಕಾರ್ಯಕ್ರಮ. ಅದಕ್ಕಿಂತ ಮುಂಚೆ ಕೆಲವು ಪ್ರಕಟಣೆಗಳು.
2: ರೈತ ನಾಯಕ, ಜನಪರ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9 ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ, ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
3: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
1: ಕೆಳಗರೆ ಈ ಹೊತ್ತಿನ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕುವೆಂಪು ವಿರಚಿತ ಭಾವಗೀತೆಗಳನ್ನು ಕೇಳೋಣ. ಕುವೆಂಪು ಅವರು 1928 ಒಂದು ಕವನವನ್ನು ಬರೀತಾರೆ, ಕೈ ಮುಗಿದು ಒಳಗೆ ಬಾ ಅನ್ನುವಂಥದ್ದು. ಕೈ ಮುಗಿದು ಅಂದರೆ ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಅಂತ ಹೇಳುವಂಥ ಆ ಸಾಲಿದೆಯಲ್ಲ, ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದ ದೇವಸ್ಥಾನಗಳ ಸೊಬಗು ಹೇಗಿದೆ ಅನ್ನುವಂಥದ್ದು, ಆ ಕಲೆಯ ಬಲೆ ಹೇಗಿದೆ ಅನ್ನುವಂಥದ್ದು ಅಷ್ಟೇ ಅಲ್ಲ, ಗಂಟೆಗಳಿಲ್ಲ ಅಂತ ಹೇಳಿದ್ರು, ಅದರ ದನಿ ಇಲ್ಲ, ಜಾಗಟೆಗಳಿಲ್ಲ, ಕರ್ಪೂರಧಾರತಿ ಇಲ್ಲ, ಹಾಗೆ ಜ್ಯೋತಿ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಜಿ ಎಸ್ ಶಿವರುದ್ರಪ್ಪ ಅವರು ಈ ಕವಿತೆಯನ್ನು ವರ್ಣನೆ ಮಾಡ್ತಾರೆ. ಸೋಮನಾಥಪುರದ ದೇವಾಲಯ ಮತ್ತು ಆ ಮೂರ್ತಿ ಪರಕೀಯರಿಂದ ದಾಳಿಯಾದಂತಹ ಸಂದರ್ಭದಲ್ಲಿ ಭಗ್ನ ಆಗಿರೋದ್ರಿಂದ ಅಲ್ಲಿ ಯಾವ ಪೂಜೆಯೂ ಕೂಡ ನಡೆಯೋದಿಲ್ಲ. ಹೀಗಾಗಿದ್ದರೂ ಕೂಡ ಅಲ್ಲಿ ಶಿಲ್ಪ ಕಲಾ ವೈಭವದಿಂದ ಭಗವಂತನ ಆನಂದ ಮೂರ್ತಿಗೊಂಡಿರುವಂತಹ ಈ ದೇವಸ್ಥಾನಕ್ಕೆ ಕುವೆಂಪು ಅವರು ಆ ಯಾತ್ರಿಕರನ್ನು ಯಾವ ರೀತಿಯಾಗಿ ಕರೀತಾರೆ ಅನ್ನುವಂಥದ್ದನ್ನು ಈ ಕವಿತೆಯ ವರ್ಣನೆಯನ್ನು ಜಿ ಎಸ್ ಶಿವರುದ್ರಪ್ಪ ಅವರು ವರ್ಣಿಸ್ತಾರೆ. ಕೇಳೋಣ ಇದೀಗ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಬಾಗಿಲುಳು ಕೈ ಮುಗಿದು.

0: ರೈತ ನಾಯಕ ಜನಪರ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
1: ಭಾವತರಂಗದಲ್ಲಿ ಕುವೆಂಪು ವಿರಚಿತ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮ ಪ್ರಸಾರ ಆಗ್ತಾ ಇರೋದು ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ. ಕೆಳಗ್ರೆ ಹಾಗೆ ಮತ್ತೊಂದು ಅವರು ಕವನವನ್ನು ಬರೀತಾರೆ, ಹೋಗುವೆನು ನಾ ಅನ್ನುವಂಥದ್ದು. ಅದೆಷ್ಟು ಪ್ರಕೃತಿ ಪ್ರೇಮಿ ಅವರು ಅನ್ನುವಂಥದ್ದು ಈ ಕವನದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇವರು ಅಪ್ಪಟ ಮಲೆನಾಡಿನ ಪರಿಸರವನ್ನು, ಹಸಿರನ್ನು, ಮಳೆಯನ್ನು, ಕಣಿವೆಯನ್ನು ಅಪಾರವಾಗಿ ಪ್ರೀತಿಸ್ತಾ ಇದ್ದಂಥವರು. ಬಯಲು ಸೀಮೆ, ಬೋಳು ಭೂಮಿ, ಈ ಎಲ್ಲ ಜಂಜಾಟದ ಜೀವನದಿಂದ ಬೇಸತ್ತು ನಮ್ಮೂರಿಗೆ ನಾನು ಹೋಗಬೇಕು ಅನ್ನುವಂಥ ಹಂಬಲವನ್ನು ವ್ಯಕ್ತಪಡಿಸ್ತಾರೆ. ಮನಸ್ಸು ಆ ನಗರದ ಜೀವನದಿಂದ ಅದೆಷ್ಟು ಬೇಸತ್ತಿರಬೇಕು ಅನ್ನುವಂಥದ್ದು ಈ ಕವನದಲ್ಲಿ ಗೊತ್ತಾಗತ್ತೆ. ನನಗೊಬ್ಬರು ಮಾಸ್ಟ್ರಿದ್ರು, ಕರಿಸಿದ್ದೇಶ್ವರ ಸ್ವಾಮಿ ಅಂತ. ಈ ಹಾಡಿನ ಬಗ್ಗೆ ಅವರು ಹೇಳುವಾಗ ಅವರ ಭಾವವನ್ನು ನೋಡಿಯೇ ನನಗೆ ಮಲೆನಾಡನ್ನು ನೋಡಬೇಕು ಅನ್ನುವಂಥ ಒಂದು ಉತ್ಸಾಹ ಮನದಲ್ಲಿ ಕಾಡ್ತಾ ಇತ್ತು. ಅದಾದ ಮೇಲೇ ನಾನು ಶಿವಮೊಗ್ಗ ಜಿಲ್ಲೆ, ಹಾಗೆ ಈ ಕುದುರೆಮುಖ ಮತ್ತು ಕಲ್ಲತ್ಗಿರಿಯನ್ನು ನೋಡಲಿಕ್ಕೆ ಹೋಗಿದ್ದೆ. ಆ ಮನೋಹರ ದೃಶ್ಯವನ್ನು ನೋಡಿದ ಮೇಲೆ ಈ ಕವನ ನನಗೆ ಅರ್ಥವಾದದ್ದು.

0: ಸುಂದರವಾದಂತಹ ಭಾವಗೀತೆಗಳನ್ನು ಭಾವತರಂಗ ಕಾರ್ಯಕ್ರಮದಲ್ಲಿ ಕೇಳಿದ್ರಿ. ಈ ಕಾರ್ಯಕ್ರಮ ಪ್ರಸಾರ ಆಗಿದ್ದು ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ನೀವು ಟ್ಯೂನ್ ಮಾಡಿರೋದು 102.6 ಮೆಗಾ ಹರ್ಟ್ಸ್ಗಳು ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನ. ಇದೀಗ ಸೇವಾ ಮಾಹಿತಿ.
1: ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಸೇವಾ ಟ್ರಸ್ಟ್ ಮುತ್ತಯ್ಯನಹಟ್ಟಿ ಗೋನೂರು ಇಲ್ಲಿ ದಿನಾಂಕ 9/5/2026 ಬೆಳಗ್ಗೆ 8:00 ಗಣಪತಿ ಕಲಾತತ್ವ ಹೋಮ, ಪ್ರಾಯಶ್ಚಿತ್ತ ಹೋಮ, ಶಾಂತಿ ಹೋಮ, ಕುಂಭಾಭಿಷೇಕ ಜರುಗಲಿದೆ. ಸಂಜೆ 5:30 ಶ್ರೀಮತ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನ ಸಿರ್ಸಿ ಇವರ ದಿವ್ಯ ಉಪಸ್ಥಿತಿ ಇದ್ದು ವಿಷ್ಣು ಶಿವ ಕಲಾತತ್ವ ಹೋಮ, ಆದಿವಾಸ ಹೋಮ, ಶಾಂತಿ ಹೋಮ, ಪ್ರಾಯಶ್ಚಿತ್ತ ಹೋಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾರೆ ಸರಾಫ್ ಎಂ ಮುಜರಾಯ ಶೆಟ್ಟಿ, ಚಂದ್ರಶೇಖರ ಶೆಟ್ಟಿ, ಜೋಲ, ಸಂತೆಪೇಟೆ, ಚಿತ್ರದುರ್ಗ.
0: ಕೇಳಿದ್ರಿ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:30 ಕಥೆ ಕೇಳಿ ವಾಟ್ಸಪ್ ಸಂದೇಶದಲ್ಲಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ಕಾರ್ಯಕ್ರಮ ಮೂಡಿಬರಲಿದೆ. ತಪ್ಪದೆ ಮಕ್ಕಳೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಭಾಗವಹಿಸುವಿಕೆ ತುಂಬಾ

0: ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ನಾವು ಕಥೆಯನ್ನು ಹೇಳಿರ್ತೇವೆ, ಅರ್ಧ ಕಥೆಯನ್ನು ಹೇಳಿರ್ತೇವೆ, ಇನ್ನು ಅರ್ಧ ಕಥೆಯನ್ನು ಹೇಗೆ ನೀವು ಮುಗಿಸ್ತೀರಿ ಅನ್ನುವಂಥದ್ದು ನಿಮ್ಮ ಆಲೋಚನೆಗೆ ಬಿಟ್ಟಂತಹ ವಿಷಯ. ಆ ವಿಷಯವನ್ನು ನೀವು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಬರೆದು ಕಳಿಸಬೇಕು. ಬರೆದು ಕಳಿಸೋದಕ್ಕೆ ಪೋಷಕರು ಒಂದಷ್ಟು ಸಹಾಯ ಮಾಡಿ, ಆ ಮಕ್ಕಳಿಗೆ ಹೇಳಿ ನೀವು ಕಥೆಯನ್ನು ಹೇಗೆ ಪೂರೈಸ್ತೀರಾ, ಅದನ್ನು ಹೇಗೆ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀರಿ ಅನ್ನುವಂಥದ್ದನ್ನು ಮಕ್ಕಳಿಂದ ಕೇಳಿ ತಿಳ್ಕೊಂಡು ಅವರಿಗೆ ಟೈಪಿಸೋದಕ್ಕೆ ಒಂದಷ್ಟು ಅವಕಾಶವನ್ನು ಕೊಡಿ. ತಪ್ಪದೆ ಕೇಳಿ 5:30 ಕಥೆ ಕೇಳಿ ವಾಟ್ಸಪ್ ಸಂದೇಶದಲ್ಲಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ಕಾರ್ಯಕ್ರಮ.
1: ರೈತ ನಾಯಕ, ಜನಪರ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ, ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
0: ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕುರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಬಹುದು. ಆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂತ ಹೇಳಿದ್ರೆ, ಮಧ್ಯಾಹ್ನ ಪ್ರಸಾರವಾಗುವಂಥ ಉಲ್ಲಾಸ ಹಾಗೂ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರೆ ತಪ್ಪದೆ ಈ ಕಾರ್ಯಕ್ರಮದಲ್ಲೂ ಕೂಡ ನೀವು ಭಾಗವಹಿಸ್ಬೋದು. ನಾವು ಕೊಡುವಂಥ ಹಾಡುಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬರೆದು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273, 9448640273 ಕಳಿಸೋ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಾವು 5 ಗಂಟೆಯ ಕಾರ್ಯಕ್ರಮದಲ್ಲಿ ಅಳವಡಿಸ್ಕೊಳ್ತೇವೆ. ಹಾಗೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗಂಗಾದೇವಿ ಪದ ಕೇಳ್ತೀರಿ, ಚಿತ್ರದುರ್ಗ ತಾಲೂಕು ಚಿಕ್ಕಗೊಂಡನಹಳ್ಳಿಯ ಉಮಕ್ಕ ಮತ್ತು ತಂಡದವರಿಂದ. 6:50 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿಕರಿಗೆ ಪೌಷ್ಟಿಕ ಕೈತೋಟ ಮತ್ತು ಕೃಷಿಯ ಮಾಹಿತಿ ಕುರಿತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕುಂದೂರು ಗ್ರಾಮದ ಕೃಷಿ ಸಖಿ ಗಂಗಮ್ಮ ಅವರೊಂದಿಗೆ ಸಂದರ್ಶನವನ್ನು ಕೇಳ್ತೀರಿ. ತಪ್ಪದೆ ಕೇಳಿ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮವನ್ನು. ಆಕಾಶವಾಣಿ ಚಿತ್ರದುರ್ಗ. ಸಮಯ ಆಗ್ತಾ ಇದೆ 7:35. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಪ್ರಸಾರದಲ್ಲಿಯೇ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಇಂದು ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ. ತಮಿಳುನಾಡು ರಾಜಕೀಯದಲ್ಲಿ ಅನಿಶ್ಚಿತತೆ ಮುಂದುವರಿಕೆ. ಟಿವಿಕೆ ಪಕ್ಷಕ್ಕೆ ಬೆಂಬಲ ನಿರಾಕರಿಸಿದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್. ಎನ್ಐಎ ಪ್ರಕರಣಗಳ ತ್ವರಿತ ವಿಚಾರಣೆಗೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಲು ಸುಪ್ರೀಂಕೋರ್ಟ್ ಆದೇಶ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯ ತಿರಸ್ಕರಿಸಿದ ಇರಾನ್, ರಾಜಕೀಯ ಪ್ರೇರಿತವೆಂದು ಟೀಕೆ. ಎಎಫ್ಸಿ ಏಷ್ಯನ್ ಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡ. ವಾರ್ತೆಗಳ ವಿವರ. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಈ ಸಮಾರಂಭ ನಡೆಯಲಿದ್ದು, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಕೇಂದ್ರ ಸಚಿವರು ಹಾಗೂ ಎನ್ಡಿಎ ಆಡಳಿತವಿರುವ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ನಿನ್ನೆ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಸುವೇಂದು ಅಧಿಕಾರಿ ಅವರನ್ನು ಸರ್ವಾನುಮತದಿಂದ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು. ಸಭೆಯ ನಂತರ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳ ರಾಜ್ಯಪಾಲ ಆರ್ಎನ್ ರವಿ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಹಕ್ಕು ಮಂಡಿಸಿದರು. ಈ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ನ 15 ವರ್ಷಗಳ ಸುದೀರ್ಘ ಆಡಳಿತವನ್ನು ಅಂತ್ಯಗೊಳಿಸುವ ಮೂಲಕ ಬಿಜೆಪಿ ಐತಿಹಾಸಿಕ ಜಯ ದಾಖಲಿಸಿದೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಕುರಿತಾದ

0: ಅನಿಶ್ಚಿತತೆ ಮುಂದುವರೆದಿದೆ. ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ರಚನೆಗೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐಯುಎಂಎಲ್ ಪಕ್ಷ ಬೆಂಬಲ ನಿರಾಕರಿಸಿದೆ. ಇದು ಸರ್ಕಾರ ರಚನೆ ಪ್ರಕ್ರಿಯೆಗೆ ಹೊಸ ತಿರುವು ನೀಡಿದೆ. ಇಂದು ನಡೆಯಬೇಕಿದ್ದ ಪ್ರಮಾಣ ವಚನ ಸಮಾರಂಭ ನಡೆಯುವುದು ಬಹುತೇಕ ರದ್ದಾಗಿದ್ದು, ನಟ ವಿಜಯ್ ಬಹುಮತ ಸಾಬೀತುಪಡಿಸಲು ವಿಸಿಕೆ ಬೆಂಬಲದ ನಿರೀಕ್ಷೆಯಲ್ಲಿದ್ದಾರೆ. ಈ ನಡುವೆ ವಿಸಿಕೆ ಶಾಸಕ ವನ್ನಿಯರಸು ತಾವು ಸರ್ಕಾರದಲ್ಲಿ ಭಾಗಿಯಾಗುವುದಾಗಿ ತಿಳಿಸಿದ್ದಾರೆ. ಮತ್ತೊಂದೆಡೆ ಎಎಂಎಂಕೆಯ ಟಿಟಿವಿ ದಿನಕರನ್ ಅವರು ಎಡಪ್ಪಾಡಿ ಪಳನಿಸ್ವಾಮಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲು ರಾಜ್ಯಪಾಲರಿಗೆ ಶಾಸಕ ಎಸ್ ಕಾಮರಾಜ್ ಅವರ ಬೆಂಬಲ ಪತ್ರ ಸಲ್ಲಿಸಿ ಅಚ್ಚರಿ ಮೂಡಿಸಿದ್ದಾರೆ. ಐಯುಎಂಎಲ್ ಬೆಂಬಲ ನಿರಾಕರಿಸಿದ ಬೆನ್ನಲ್ಲೇ ತಮಿಳುನಾಡು ರಾಜಕೀಯ ಲೆಕ್ಕಾಚಾರ ತೀವ್ರಗೊಂಡಿದ್ದು, ಯಾರು ಅಧಿಕಾರ ನಡೆಸಲಿದ್ದಾರೆ ಎಂಬ ಕುತೂಹಲ ಮೂಡಿಸಿದೆ. ರಾಷ್ಟೀಯ ತನಿಖಾ ಸಂಸ್ಥೆ ಎನ್ಐಎ ತನಿಖೆ ನಡೆಸುತ್ತಿರುವ ಪ್ರಕರಣಗಳ ವಿಚಾರಣೆಯಲ್ಲಿ ಆಗುತ್ತಿರುವ ವಿಳಂಬವನ್ನು ಗಂಭೀರವಾಗಿ ಪರಿಗಣಿಸಿರುವ ಸರ್ವೋಚ್ಚ ನ್ಯಾಯಾಲಯ ಬಾಕಿರುವ ವಿಚಾರಣೆಗಳಿಗಾಗಿ ಕನಿಷ್ಠ ಒಂದು ವಿಶೇಷ ನ್ಯಾಯಾಲಯವನ್ನು ಒಂದು ತಿಂಗಳೊಳಗೆ ಸ್ಥಾಪಿಸುವಂತೆ ಮಹತ್ವದ ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರನ್ನೊಳಗೊಂಡ ಪೀಠ ಬಾಕಿ ಇರುವ ಪ್ರಕರಣಗಳ ಸಂಖ್ಯೆ 15ಕ್ಕಿಂತ ಹೆಚ್ಚಿದ್ದರೆ ಎರಡು ನ್ಯಾಯಾಲಯಗಳನ್ನು ಸ್ಥಾಪಿಸಬೇಕು ಎಂದು ಸೂಚಿಸಿದೆ. ಈ ವಿಶೇಷ ನ್ಯಾಯಾಲಯಗಳು ಕೇವಲ ಎನ್ಐಎ ಪ್ರಕರಣಗಳನ್ನು ಮಾತ್ರ ದಿನನಿತ್ಯದ ಆಧಾರದ ಮೇಲೆ ವಿಚಾರಣೆ ನಡೆಸಬೇಕು ಮತ್ತು ತಿಂಗಳಿಗೆ ಕನಿಷ್ಠ ಒಂದು ಪ್ರಕರಣವನ್ನು ವಿಲೇವಾರಿ ಮಾಡಬೇಕು ಎಂದು ನ್ಯಾಯಪೀಠ ನಿರ್ದೇಶಿಸಿದೆ. ಮೂರು ಕೆರಿಬಿಯನ್ ರಾಷ್ಟ್ರಗಳ ಪ್ರವಾಸದಲ್ಲಿರುವ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಗಯಾನದ ಆರೋಗ್ಯ ಸಚಿವ ಡಾ ಫ್ರಾಂಕ್ ಆಂಥೋನಿ ಅವರನ್ನು ಭೇಟಿ ಮಾಡಿ ಉಭಯ ರಾಷ್ಟ್ರಗಳ ನಡುವಿನ ಆರೋಗ್ಯ ಕ್ಷೇತ್ರದ ಸಂಬಂಧಗಳ ಪ್ರಗತಿಯ ಕುರಿತು ಚರ್ಚಿಸಿದರು. ಗಯಾನದ ಜಾರ್ಜ್ ಟೌನ್ನಲ್ಲಿ ನಡೆದ ಈ ಭೇಟಿಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಸಮಾಲೋಚನೆ ನಡೆಸಲಾಯಿತು. ಮೂರು ರಾಷ್ಟ್ರಗಳ ಕೆರಿಬಿಯನ್ ಪ್ರವಾಸದ ಭಾಗವಾಗಿ ಸಚಿವರು ಗಯಾನಾಗೆ ಭೇಟಿ ನೀಡಿದ್ದಾರೆ. ಪ್ರವಾಸದ ಮೊದಲ ಚರಣದಲ್ಲಿ ಜಮೈಕಾ, ನಂತರ ಸುರಿನಾಮ್ಗೆ ಭೇಟಿ ನೀಡಿದ್ದ ಅವರು ಅಂತಿಮ ಚರಣದಲ್ಲಿ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋಗೆ ತೆರಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯವನ್ನು ಇರಾನ್ ತಿರಸ್ಕರಿಸಿದ್ದು ಇದು ರಾಜಕೀಯ ಪ್ರೇರಿತವಾಗಿದೆ ಎಂದು ಟೀಕಿಸಿದೆ. ಇದು ಹಾರ್ಮುಜ್ ಜಲಸಂಧಿಯ ನಿಯಂತ್ರಣಕ್ಕಾಗಿ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷವನ್ನು ಮತ್ತಷ್ಟು ಉಲ್ಬಣಗೊಳಿಸಿದೆ. ನೌಕಾ ದಿಗ್ಬಂಧನ ತೆರವು ಮತ್ತು ಯುದ್ಧದ ಅಂತ್ಯವೇ ಸ್ಥಿರತೆಗೆ ಇರುವ ಏಕೈಕ ಮಾರ್ಗ ಎಂದು ಇರಾನ್ ಪ್ರತಿಪಾದಿಸಿದೆ. ಇತ್ತ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಈ ಕಾರಿಡಾರ್ನಲ್ಲಿ ಹಡಗು ಸಂಚಾರದ ಭದ್ರತೆಗಾಗಿ ಕರಡು ನಿರ್ಣಯವನ್ನು ಬೆಂಬಲಿಸಿವೆ. ಈ ನಡುವೆ ಉಭಯ ರಾಷ್ಟ್ರಗಳ ನಡುವಿನ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳು ಮುಂದುವರೆದಿದ್ದು ಯುಎಇ ಬಳಿ ಹಡಗಿನಲ್ಲಿದ್ದ ಭಾರತೀಯ ಸಿಬ್ಬಂದಿಯೊಬ್ಬರು ಮೃತಪಟ್ಟಿರುವುದು ಆತಂಕ ಮೂಡಿಸಿದೆ. ದುಬೈನ ಭಾರತೀಯ ರಾಯಭಾರ ಕಚೇರಿ ಈ ಘಟನೆಗೆ ಸಂತಾಪ ವ್ಯಕ್ತಪಡಿಸಿದೆ. ಸಂಘರ್ಷದ ನಡುವೆಯೂ ರಾಜತಾಂತ್ರಿಕ ಮಾತುಕತೆಯ ಬಾಗಿಲು ತೆರೆದಿದ್ದು ಯುದ್ಧ ಸ್ಥಗಿತಗೊಳಿಸಿ ಪರಮಾಣು ಯೋಜನೆ ಮತ್ತು ನಿರ್ಬಂಧಗಳ ಕುರಿತು ಚರ್ಚಿಸುವ ಅಮೆರಿಕದ 14 ಅಂಶಗಳ ಪ್ರಸ್ತಾವನೆ ಇನ್ನೂ ಪರಿಶೀಲನೆಯಲ್ಲಿದೆ. ಇರಾನ್ ಸದ್ಯಕ್ಕೆ ಈ ಪ್ರಸ್ತಾವನೆಗೆ ಅಧಿಕೃತ ಪ್ರತಿಕ್ರಿಯೆ ನೀಡಿಲ್ಲ. ಇರಾನ್ನ ಶಾಹೆದ್ ಡ್ರೋನ್ಸ್ ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ತಯಾರಿಕೆಗೆ ಅಗತ್ಯವಾದ ಕಚ್ಚಾ ಸಾಮಗ್ರಿ ಹಾಗೂ ಶಸ್ತ್ರಾಸ್ತ್ರಗಳನ್ನು ಪೂರೈಸಿದ ಆರೋಪದ ಮೇಲೆ ಅಮೆರಿಕ, ಚೀನಾ ಮತ್ತು ಹಾಂಕಾಂಗ್ ಮೂಲದ ಸಂಸ್ಥೆಗಳು ಸೇರಿದಂತೆ ಒಟ್ಟು 10 ವ್ಯಕ್ತಿ ಹಾಗೂ ಕಂಪನಿಗಳ ಮೇಲೆ ಹೊಸ ನಿರ್ಬಂಧಗಳನ್ನು ಹೇರಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾ ಪ್ರವಾಸ ಕೈಗೊಳ್ಳುವ ಮುನ್ನವೇ ಈ ಕ್ರಮ ಕೈಗೊಳ್ಳಲಾಗಿದ್ದು ಇರಾನ್ನ ಮಿಲಿಟರಿ ಶಕ್ತಿಯನ್ನು ಕುಂದಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ಅಡ್ಡಿಪಡಿಸುತ್ತಿರುವ ಇರಾನ್ನ ಸಾಮರ್ಥ್ಯವನ್ನು ಹತ್ತಿಕ್ಕಲು ಅಮೆರಿಕ ಈ ನಿರ್ಧಾರ ಕೈಗೊಂಡಿದೆ. ರಷ್ಯಾದಲ್ಲಿ ಆಚರಿಸಲಾಗುವ ವಿಜಯೋತ್ಸವ ದಿನದ ಅಂಗವಾಗಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಇಂದಿನಿಂದ 3 ದಿನಗಳ ಕಾಲ ತಾತ್ಕಾಲಿಕ ಕದನ ವಿರಾಮ ಏರ್ಪಟ್ಟಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಈ ಅವಧಿಯಲ್ಲಿ ಎಲ್ಲಾ ಮಿಲಿಟರಿ ಕಾರ್ಯಾಚರಣೆಗಳು ಸ್ಥಗಿತಗೊಳ್ಳಲಿದ್ದು ಒಪ್ಪಂದದ ಭಾಗವಾಗಿ ಉಭಯ ದೇಶಗಳ ನಡುವೆ ತಲಾ 1,000 ಯುದ್ಧ ಕೈದಿಗಳ ವಿನಿಮಯ

0: ಹೇಳಿದೆ. ತಮ್ಮ ನೇರ ಮನವಿಯ ಮೇರೆಗೆ ಈ ಬೆಳವಣಿಗೆ ನಡೆದಿದೆ ಎಂದು ತಿಳಿಸಿರುವ ಅಧ್ಯಕ್ಷ ಟ್ರಂಪ್, ಯುದ್ಧವನ್ನು ಶಾಶ್ವತವಾಗಿ ಅಂತ್ಯಗೊಳಿಸಲು ಮಾತುಕತೆಗಳು ಜಾರಿಯಲ್ಲಿವೆ ಎಂದು ಹೇಳಿದ್ದಾರೆ. ಎರಡನೇ ಮಹಾಯುದ್ಧದ ವಿಜಯದ ಸ್ಮರಣಾರ್ಥ ರಷ್ಯಾದಲ್ಲಿ ಇಂದು ವಿಜಯೋತ್ಸವ ದಿನವನ್ನು ಆಚರಿಸಲಾಗುತ್ತಿದ್ದು, ಪ್ರಸ್ತುತ ಯುದ್ಧದ ಸನ್ನಿವೇಶದ ಕಾರಣ ಈ ಬಾರಿ ಸಾಂಪ್ರದಾಯಿಕ ಮಿಲಿಟರಿ ಪರೇಡ್ಗಳನ್ನು ನಡೆಸಲಾಗುತ್ತಿಲ್ಲ. ದೀರ್ಘಕಾಲದ ಸಂಘರ್ಷವನ್ನು ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಇಸ್ರೇಲ್ ಮತ್ತು ಲೆಬನಾನ್ ರಾಷ್ಟಗಳು ಇದೇ 14 ಮತ್ತು 15 ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಮಹತ್ವದ ಶಾಂತಿ ಮಾತುಕತೆಯನ್ನು ಪುನರಾರಂಭಿಸಲಿವೆ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ತಿಳಿಸಿದೆ. 2 ದಿನಗಳ ಕಾಲ ನಡೆಯಲಿರುವ ಈ ಚರ್ಚೆಯಲ್ಲಿ ಉಭಯ ದೇಶಗಳ ನಿಯೋಗಗಳು ಭಾಗವಹಿಸಲಿದ್ದು, ಸಮಗ್ರ ಶಾಂತಿ ಮತ್ತು ಭದ್ರತಾ ಒಪ್ಪಂದವನ್ನು ರೂಪಿಸುವ ಕುರಿತು ಸಮಾಲೋಚನೆ ನಡೆಸಲಿವೆ. ಈ ಮಾತುಕತೆಯು ಉಭಯ ದೇಶಗಳ ಪ್ರಮುಖ ಭದ್ರತಾ ಕಾಳಜಿಗಳನ್ನು ಬಗೆಹರಿಸುವ ಮತ್ತು ಮಧ್ಯಪ್ರಾಚ್ಯದಲ್ಲಿ ಸ್ಥಿರತೆಯನ್ನು ತರುವ ಗುರಿಯನ್ನು ಹೊಂದಿದೆ. ಡಿಜಿಟಲ್ ಗುರುತು ದತ್ತಾಂಶದ ಮೂಲಕ ಸಾರ್ವಜನಿಕ ಸೇವೆ ಮತ್ತು ಆಡಳಿತವನ್ನು ಉತ್ತಮಗೊಳಿಸುವ ಉದ್ದೇಶದ ಯುಐಡಿಎಐ ಡೇಟಾ ಹ್ಯಾಕಥಾನ್ 2026 ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಮ್ಮಿಕೊಂಡಿದ್ದ ಈ ಸ್ಪರ್ಧೆಯಲ್ಲಿ 15,000ಕ್ಕೂ ಹೆಚ್ಚು ತಂಡಗಳು ನೋಂದಾಯಿಸಿಕೊಂಡು 5,000ಕ್ಕೂ ಅಧಿಕ ತಂಡಗಳು ನವೀನ ತಾಂತ್ರಿಕ ಪರಿಹಾರಗಳನ್ನು ಪ್ರಸ್ತುತಪಡಿಸಿವೆ. ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡವು ಫುಟ್ಬಾಲ್ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದಿದೆ. ಚೀನಾದ ಸುಝೌನಲ್ಲಿ ನಿನ್ನೆ ನಡೆದ ಬಿ ಗುಂಪಿನ ಅಂತಿಮ ಪಂದ್ಯದಲ್ಲಿ ಲೆಬನಾನ್ ತಂಡವನ್ನು 4-0 ಅಂತರದಿಂದ ಮಣಿಸಿದ ಭಾರತ ಮೊದಲ ಬಾರಿಗೆ ಎಎಫ್ಸಿ ಏಷ್ಯನ್ ಕಪ್ನ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಭಾರತದ ಪರ ಪ್ರೀತಿಕಾ ಬರ್ಮನ್ 7ನೇ ಮತ್ತು 85ನೇ ನಿಮಿಷದಲ್ಲಿ 2 ಗೋಲು ಗಳಿಸಿದರು. ಉಳಿದಂತೆ ಆಲ್ವಾದೇವಿ ಸಂಜಮ್ 36ನೇ ನಿಮಿಷ ಮತ್ತು ಜೋಯಾ 72ನೇ ನಿಮಿಷದಲ್ಲಿ ತಲಾ 1 ಗೋಲು ಗಳಿಸಿ ತಂಡದ ಭರ್ಜರಿ ಜಯಕ್ಕೆ ಕಾರಣರಾದರು. ಈ ಟೂರ್ನಿಯಲ್ಲಿ ಸೆಮಿಫೈನಲ್ ತಲುಪಿದರೆ ಭಾರತವು 2026 ಫಿಫಾ 17 ವರ್ಷದೊಳಗಿನವರ ಮಹಿಳಾ ವಿಶ್ವಕಪ್ಗೆ ನೇರ ಅರ್ಹತೆ ಪಡೆಯಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 8 ವಿಕೆಟ್ಗಳ ಜಯ ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಇಂದು ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ. ತಮಿಳುನಾಡು ರಾಜಕೀಯದಲ್ಲಿ ಅನಿಶ್ಚಿತತೆ ಮುಂದುವರಿಕೆ. ಟಿವಿಕೆ ಪಕ್ಷಕ್ಕೆ ಬೆಂಬಲ ನಿರಾಕರಿಸಿದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್. ಎನ್ಐಎ ಪ್ರಕರಣಗಳ ತ್ವರಿತ ವಿಚಾರಣೆಗೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಲು ಸುಪ್ರೀಂ ಕೋರ್ಟ್ ಆದೇಶ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯ ತಿರಸ್ಕರಿಸಿದ ಇರಾನ್, ರಾಜಕೀಯ ಪ್ರೇರಿತವೆಂದು ಟೀಕೆ. ಎಎಫ್ಸಿ ಏಷ್ಯನ್ ಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಚಿತ್ರದುರ್ಗ, ನೀವು ಟ್ಯೂನ್ ಮಾಡಿದ್ದೀರಾ 102.6 ಮೆಗಾಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನು. ಕಾರ್ಯಕ್ರಮ ಪ್ರಸಾರ ಆಗ್ತಾ ಇರೋದು ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ ಮುಂಜಾನೆ ಎಂದುರುಗೋದಯ ಪ್ರಸಾರದಲ್ಲಿ. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 7:45. ಇದೀಗ ಆಯುರ್ಧಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಡಾಕ್ಟರ್ ಚಂದ್ರಕಾಂತ್ ನಾಗಸಮುದ್ರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ.
2: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
3: ಕೇಳುಗರೆ ನಮಸ್ಕಾರ, ನಾನು ಡಾಕ್ಟರ್ ಚಂದ್ರಕಾಂತ್ ಎಸ್ ನಾಗಸಮುದ್ರ, ಜಿಲ್ಲಾ ಆಯುಷ್ ಅಧಿಕಾರಿಗಳು ಚಿತ್ರದುರ್ಗ. ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆಯು ಆಯುಷ್ ವೈದ್ಯಕೀಯ ಸೇವೆಗಳನ್ನು ಸಾರ್ವಜನಿಕರಿಗೆ ತಲುಪಿಸಲು ಶ್ರಮಿಸುತ್ತಿದೆ. ಆಯುಷ್ ಎನ್ನುವುದು ಒಂದು ಪ್ರಾತಿನಿಧಿಕ ಪದವಾಗಿದ್ದು ಎ ಆಯುರ್ವೇದವನ್ನು, ವೈ ಯೋಗ ಮತ್ತು ಪ್ರಕೃತಿ ಚಿಕಿತ್ಸವನ್ನು, ಯು ಯುನಾನಿಯನ್ನು, ಎಸ್ ಸಿದ್ಧ ಮತ್ತು ಎಚ್ ಎನ್ನುವುದು ಹೋಮಿಯೋಪತಿ ವೈದ್ಯ ಪದ್ಧತಿಗಳನ್ನು ಪ್ರತಿನಿಧಿಸುತ್ತದೆ. ಈ ಚಿಕಿತ್ಸಾ ಪದ್ಧತಿಗಳ ಜನಪ್ರಿಯತೆ ಇತ್ತೀಚೆಗೆ ಪ್ರಪಂಚದಾದ್ಯಂತ ಹೆಚ್ಚಾಗುತ್ತಿದೆ. ಆಯುರ್ವೇದವು ಪ್ರಪಂಚಕ್ಕೆ ಭಾರತವು ನೀಡಿದ ಹೆಮ್ಮೆಯ ಕೊಡುಗೆ. ಸುಮಾರು 5,000 ವರ್ಷಗಳಿಂದ ಭಾರತದಲ್ಲಿ ಇದು ಬಳಕೆಯಲ್ಲಿದೆ.

0: ಕೇವಲ ಚಿಕಿತ್ಸೆ ಅಷ್ಟೇ ಅಲ್ಲದೆ ಆರೋಗ್ಯ ಕಾಪಾಡುವ ಆಹಾರ ಪಥ್ಯ ಹಾಗೂ ಜೀವನ ಶೈಲಿಗಳನ್ನು ವಿವರಿಸುವುದು ಈ ಪದ್ಧತಿಯ ಹೆಗ್ಗಳಿಕೆ. ಶರೀರವನ್ನು ಡಿಟಾಕ್ಸಿಕ್ ಮಾಡುವ ಪಂಚಕರ್ಮ, ಶಸ್ತ್ರಚಿಕಿತ್ಸೆ ಇಲ್ಲದೆ ಕಾಯಿಲೆ ಗುಣಪಡಿಸುವ ಕ್ಷಾರಸೂತ್ರ ಇತ್ಯಾದಿ ವಿಶಿಷ್ಟ ವೈದ್ಯ ಪದ್ಧತಿಗಳು ಆಯುರ್ವೇದದಲ್ಲಿವೆ. ಇಂದಿನ ಬದಲಾದ ಜೀವನ ಶೈಲಿಯಿಂದ ಉಂಟಾಗುತ್ತಿರುವ ಬೊಜ್ಜು, ಮಾನಸಿಕ ಒತ್ತಡ, ಮಧುಮೇಹ, ರಕ್ತದೊತ್ತಡ, ಗ್ಯಾಸ್ಟ್ರಿಕ್ನಂತಹ ಅಸಾಂಕ್ರಾಮಿಕ ಕಾಯಿಲೆಗಳಿಗೆ ಒಂದು ಉತ್ತಮವಾದ ಚಿಕಿತ್ಸಾ ಪದ್ಧತಿ ಆಯುರ್ವೇದ. ಔಷಧರಹಿತವಾಗಿ ಪಂಚಮಹಾಭೂತಗಳಿಂದ ಹಾಗೂ ಆಹಾರ ಪದ್ಧತಿಗಳಲ್ಲಿ ಬದಲಾವಣೆಗಳನ್ನು ಉಂಟುಮಾಡಿ ಸರಳವಾದ ಯೋಗಾಸನಗಳ ಮುಖಾಂತರ ಶರೀರ ಕಾಯಿಲೆಗಳನ್ನು ಗುಣಪಡಿಸುವ ವೈದ್ಯ ಪದ್ಧತಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಗಿದೆ. ಮಾನಸಿಕ ಒತ್ತಡವನ್ನು ನಿವಾರಿಸಲು ಇರುವ ಏಕೈಕ ಸುರಕ್ಷಿತ ಮಾರ್ಗ ಧ್ಯಾನ ಮತ್ತು ಪ್ರಾಣಾಯಾಮ. ಈ ವೈದ್ಯ ಪದ್ಧತಿಯಲ್ಲಿ ಚಿಕಿತ್ಸೆಯೊಂದಿಗೆ ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿ ದೇಹವು ಎಲ್ಲ ತರಹದ ವ್ಯಾಧಿಗಳೊಂದಿಗೆ ಹೋರಾಡುವಂತಹ ಶಕ್ತಿ, ಇದರ ಮೂಲಕ ಆರೋಗ್ಯವನ್ನು ಕಾಪಾಡುವಂತಹ ವೈದ್ಯ ಪದ್ಧತಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ. ಯುನಾನಿ ವೈದ್ಯ ಪದ್ಧತಿಯು ಮೊಘಲರ ಕಾಲದಲ್ಲಿ ಭಾರತವನ್ನು ಪ್ರವೇಶಿಸಿ ಇಂದು ನಮ್ಮದೇ ವೈದ್ಯ ಪದ್ಧತಿಯಂತೆ ಸಾರ್ವಜನಿಕರ ಬಳಕೆಯಲ್ಲಿ ಬೆರೆತಿದೆ. ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಪದಾರ್ಥಗಳಿಂದ ಚಿಕಿತ್ಸೆಯನ್ನು ನೀಡುವ ಯುನಾನಿ ಚಿಕಿತ್ಸಾ ಪದ್ಧತಿಯು ಜನಪ್ರಿಯವಾಗಿದೆ. ಸಸ್ಯಜನ್ಯ ಔಷಧಿಗಳೊಂದಿಗೆ ಶುದ್ಧಿಗೊಳಿಸಿದ ಲೋಹಗಳನ್ನು ಸಹ ಔಷಧಿಗಳನ್ನಾಗಿ ಬಳಸುವ ವೈದ್ಯ ಪದ್ಧತಿ ಸಿದ್ಧ ವೈದ್ಯ ಪದ್ಧತಿಯಾಗಿದೆ. ಹಾಗೆಯೇ ಹೋಮಿಯೋಪತಿ ಜರ್ಮನ್ ಮೂಲವಾಗಿದ್ದು ಗಿಡಮೂಲಿಕೆಗಳ ಸಾರವನ್ನು ಬೇರ್ಪಡಿಸಿ ಶಕ್ತಿಯನ್ನು ವರ್ಧಿಸಿ ಚಿಕ್ಕ ಚಿಕ್ಕ ಗುಳಿಗೆಗಳ ರೂಪದಲ್ಲಿ ನೀಡುವ ವಿಶಿಷ್ಟ ವೈದ್ಯ ಪದ್ಧತಿ ಹೋಮಿಯೋಪತಿಯಾಗಿದೆ. ಆಯುಷ್ ಚಿಕಿತ್ಸಾ ಪದ್ಧತಿಗಳು ದೀರ್ಘಕಾಲೀನ ಹಾಗೂ ಅಸಾಂಕ್ರಾಮಿಕ ರೋಗಗಳ ಚಿಕಿತ್ಸೆಯಲ್ಲಿ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆಯು ಆಯುಷ್ ಇಲಾಖೆ ವತಿಯಿಂದ ಜಿಲ್ಲೆಯಾದ್ಯಂತ ಪ್ರಾಥಮಿಕ ಹಂತದಲ್ಲಿ ಚಿಕಿತ್ಸೆ ನೀಡಲು 32 ಆಯುಷ್ ಚಿಕಿತ್ಸಾಲಯಗಳು ಕಾರ್ಯನಿರ್ವಹಿಸುತ್ತಿವೆ. ಎರಡನೇ ಹಂತದ ಚಿಕಿತ್ಸೆ ನೀಡಲು 4 ಆಯುಷ್ ಆಸ್ಪತ್ರೆಗಳು, ಉನ್ನತ ಚಿಕಿತ್ಸೆಗಾಗಿ 1 ಜಿಲ್ಲಾ ಆಸ್ಪತ್ರೆ ಆಯುಷ್ ವಿಭಾಗ ಕರ್ತವ್ಯ ನಿರ್ವಹಿಸುತ್ತಿದೆ. 10 ಆಯುಷ್ ಚಿಕಿತ್ಸಾಲಯಗಳನ್ನು ಆಯುಷ್ಮಾನ್ ಆರೋಗ್ಯ ಮಂದಿರಗಳನ್ನಾಗಿ ಮೇಲ್ದರ್ಜೆಗೇರಿಸಲಾಗಿದೆ. ಕಾಯಿಲೆ ಪೀಡಿತರು ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳಿಗೆ ಬಂದಾಗ ಚಿಕಿತ್ಸೆಯೊಂದಿಗೆ ನಿಮ್ಮ ಕಾಯಿಲೆಗಳಿಗೆ ತಕ್ಕಂತೆ ಅನುಸರಿಸಬೇಕಾದ ಜೀವನ ಶೈಲಿ ಹಾಗೂ ಪಾಲಿಸಬೇಕಾದ ಪಥ್ಯ ಯೋಗಾಸನಗಳು ಈ ಕೇಂದ್ರಗಳಲ್ಲಿ ತಿಳಿ ಹೇಳಲಾಗುವುದು. ಸಾರ್ವಜನಿಕರು ನಿಮ್ಮ ಹತ್ತಿರದ ಆಯುಷ್ ಚಿಕಿತ್ಸಾಲಯ ಅಥವಾ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅವುಗಳ ಪೂರ್ಣ ಪ್ರಯೋಜನಗಳನ್ನು ಪಡೆದುಕೊಂಡು ರೋಗರಹಿತ ಸುಸ್ಥಿರವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೂ ಸಾರ್ವಜನಿಕರ ಆರೋಗ್ಯ ಸಂರಕ್ಷಿಸಲು ಬೇಕಾದ ಸರಳ ಉಪಾಯಗಳನ್ನು ತಿಳಿಸಲು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆಯು ಪ್ರಾರಂಭಿಸಿರುವ ಈ ಕಾರ್ಯಕ್ರಮ ಮಾಲಿಕೆ ಆಯುರ್ಧಾರವನ್ನು ಆಲಿಸಿ ಅಳವಡಿಸಿಕೊಂಡು ಆರೋಗ್ಯ ಪಡೆದುಕೊಳ್ಳಬೇಕೆಂದು ಕೋರುತ್ತೇನೆ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಇದುವರೆಗೂ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಆಯುರ್ಧಾರ ಪ್ರಸಾರವಾಯಿತು. ಭಾಗವಹಿಸಿದವರು ಡಾಕ್ಟರ್ ಚಂದ್ರಕಾಂತ್ ನಾಗಸಮುದ್ರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ನೀವು ಟ್ಯೂನ್ ಮಾಡಿರೋದು 102.6 ಮೆಗಾಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನು. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ, ಜೊತೆಗೆ ಪದದ ಸುಳುಹು ಕೂಡ ನಾನು ಕೊಡೋದಕ್ಕೆ ತಯಾರಾಗಿದ್ದೇನೆ. ಆದರೆ ಸೂಚನೆಗಳನ್ನು ಕೊಡಲೇಬೇಕಲ್ಲ. ನಾನು ನೀವು ಟೈಪ್ ಮಾಡುವಾಗ ಮೊದಲು ನಿಮ್ಮ ಹೆಸರು, ಊರಿನ ಹೆಸರು, ಆ ನಂತರದಲ್ಲಿ ನಿಮ್ಮ ಉತ್ತರಗಳಿರಲಿ, ಒಂದೇ ಸಾಲಿನಲ್ಲಿ ಇರಲಿ. ಎಲ್ಲ ಕನ್ನಡದಲ್ಲಿ ಟೈಪ್ ಮಾಡೋದನ್ನು ದಯಮಾಡಿ ಮರಿಬೇಡಿ. ಕನ್ನಡದಲ್ಲಿ ಟೈಪ್ ಮಾಡಿ ಕನ್ನಡದ ಪದಗಳನ್ನು ಹೇಗೆ ಬರೀಬೇಕು ಅನ್ನುವಂಥದ್ದನ್ನು ವಾಟ್ಸಪ್ಪಲ್ಲಿ ನೀವು ಪ್ರಯತ್ನವನ್ನು ಮಾಡಿ. ಹಾಗೆ ಉತ್ತರವನ್ನು ತಪ್ಪದೇ ಕಳಿಸ್ಬೇಕು. ಸುಮ್ಮನೆ ಹೆಸರು ಕಳಿಸಿ ಸುಮ್ಮನಾದರೆ ನಾನು ಅದನ್ನು ತಗೊಳ್ಳೋದಿಲ್ಲ. ಮೊದಲಿಗೆ ಉತ್ತರ ಕಳಿಸಿದ್ರೆ ನಾನು ಆ ಸಂದೇಶಗಳನ್ನು ಕೂಡ ತಗೊಳ್ಳೋದಿಲ್ಲ.

0: ತುಂಬ ಹೆಸರುಗಳನ್ನು ಬರಿತಾ ಹೋಗಬೇಡಿ, ಅದರ ಜೊತೆಗೆ ಹೆಸರಿಗೆ ನಿಮ್ಮ ಮನೆತನದ ಹೆಸರನ್ನು ಕೂಡ ಸೇರಿಸ್ತಾ ಹೋಗಬೇಡಿ, ಒಂದು ಕಡೆ ಎಲ್ಲಾದರೂ ಸೇರಿಸಿ. ಎರಡು ಮೂರು ಸಂದೇಶಗಳನ್ನಂತೂ ಖಂಡಿತ ಕಳಿಸ್ಬೇಡಿ. ಈ ಇಷ್ಟು ಸೂಚನೆಗಳನ್ನು ಪಾಲಿಸಿದರೆ ನಮಗೆ ಕಾರ್ಯಕ್ರಮವನ್ನು ಮಾಡೋದಕ್ಕೆ ತುಂಬ ಅನುವು ಆಗುತ್ತೆ ಅನ್ನುವಂಥದ್ದು. ಈ ಸೂಚನೆಗಳನ್ನು ನೀವೆಲ್ಲರೂ ಕೂಡ ಪಾಲಿಸ್ತೀರಿ ಅನ್ನುವಂಥ ನಂಬಿಕೆಯಿಂದ, ಹಾಗೆ ಯಾರೆಲ್ಲ ಹೊಸ ಹೊಸ ಕೇಳುಗರು ನಮಗೆ ಇವತ್ತು ಸಂದೇಶವನ್ನು ಕಳಿಸ್ತಾರೆ ಅಂತ ನೋಡ್ತಾ ಹೋಗೋಣ. ನೀವು ರೇಡಿಯೋ ಕೇಳೋದಷ್ಟೇ ಅಲ್ಲ, ನಮ್ಮ ಈ ಕಾರ್ಯಕ್ರಮಗಳಲ್ಲಿ ನೀವು ಕೂಡ ಭಾಗವಹಿಸಬೇಕು, ನಿಮ್ಮ ಹೆಸರನ್ನು ಕೂಡ ನಾವು ಓದೋದಕ್ಕೆ ತಯಾರಾಗಿರ್ತೇವೆ. ನೋಡೋಣ ಎಷ್ಟು ಜನ ಇವತ್ತು ಕೇಳುಗರು ನಮಗೆ ಹೊಸ ಹೆಸರನ್ನು ಕಳಿಸ್ತಾರೆ, ನಾನು ಓದೋದಕ್ಕೆ ಕಾತರವಾಗಿರ್ತೇನೆ ಅಂತ ಹೇಳ್ತಾ, ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9444640423, 9448640273ಗೆ ನಿಮ್ಮ ಸಂದೇಶಗಳನ್ನು ಕಳಿಸಿ. ಈಗಾಗಲೇ ನಮ್ಮ ಕೇಳುಗರು ತಯಾರಾಗಿದ್ದಾರೆ. ನೋಡೋಣ ಪದದ ಸುಳುಹು ಏನು ಬರುತ್ತೆ ಅಂತ ನಿಮ್ಮ ಕಾತರತೆಗೆ ನಮ್ಮ ಪದದ ಸುಳುಹಿನ ಈ ಸಾಲು. ಮೊದಲನೇ ಪದದ ಸುಳುಹು, ಮಸ್ಕ ಹೊಡೆಯಲು ಮಾಡಿದ ನಮಸ್ಕಾರ. ಆ ಪದಕ್ಕೆ ಮಸ್ಕ ಹೊಡೆಯಲು ಮಾಡಿದ ನಮನ, ನಾಲ್ಕು ಅಕ್ಷರಗಳುಳ್ಳ ಪದವನ್ನು ನೀವು ಹೇಳಬೇಕು. ಮಸ್ಕ ಹೊಡೆಯಲು ಮಾಡಿದ ನಮನ, ನಾಲ್ಕು ಅಕ್ಷರಗಳುಳ್ಳ ಪದ. ಎರಡನೇ ಪದದ ಸುಳುಹು, ಈ ಲೋಕದಲ್ಲಿ ಯಾವುದೂ ಸ್ಥಿರವಲ್ಲ, ಮೂರು ಅಕ್ಷರಗಳುಳ್ಳ ಪದ. ಈ ಲೋಕದಲ್ಲಿ ಯಾವುದೂ ಸ್ಥಿರವಲ್ಲ, ಮೂರು ಅಕ್ಷರಗಳುಳ್ಳ ಪದ ಯಾವುದು? ಈ ಎರಡು ಪದಗಳು, ಎರಡನೇದು ಸ್ವಲ್ಪ ಆಲೋಚನೆ ಮಾಡಿ ಉತ್ತರ ಕೊಡಿ, ಒಂದನೇದು ಕೊಟ್ಬಿಡ್ತೀರಿ, ಎರಡನೇದು ಸ್ವಲ್ಪ ಆಲೋಚನೆಯನ್ನು ಮಾಡಿ ಮೂರು ಅಕ್ಷರಗಳುಳ್ಳ ಪದ ಯಾವುದು ಅಂತ ತಿಳಿಸ್ತಾ ಹೋಗಿ. ಇದೀಗ ಕೆಲವು ಪ್ರಕಟಣೆಗಳು.
1: ರೈತ ನಾಯಕ, ಜನಪರ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ, ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: कानूनी सहायता टेलीलॉके ऐप वेबसाइट www.tele-law.in या टोल फ्री नंबर 14454 से प्राप्त की जा सकती है।
1: ಕೆಳಗಡೆ ಪದದ ಸುಳುಹನ್ನ ಕೇಳಿಸ್ಕೊಂಡಿದ್ದೀರಿ, ಉತ್ತರವನ್ನ ಒಂದಷ್ಟು ಸರಿಯಾದ ರೀತಿಯಲ್ಲಿ ಕೊಡ್ತೀರಿ ಅಂತ ನಾನು ಭಾವಿಸ್ತೇನೆ. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ನಾಡಿನ ಭಾಗ್ಯ ಚಿತ್ರದಿಂದ ಆಯ್ದ ಈ ಗೀತೆಯನ್ನ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಆರ್ ರತ್ನಾ.

ಸಾಧಿಸಾಗದ ಲಂಕೆಯ ಸೇರಿ ಲಂಕಿಣಿಯನ್ನು ಕೊಂದೆ. ಲಕ್ಷ್ಯವಿಲ್ಲದೆ ಅಕ್ಷಯ ಕುಬರನ ಭಕ್ಷವನೇ ಸಿಗಿದೆ. ರಾಮ ರಾಮ ಶ್ರೀರಾಮ ಜನ್ನುತ ರಾಮ ರಾಮ ಶ್ರೀರಾಮ ಜನ್ನುತ.

ಒಂದು ಹಾಡಿನ ಕಾಲಾವಕಾಶ ಮುಕ್ತಾಯ ಆಗಿದೆ. ಯಾರೆಲ್ಲ ಎರಡೆರಡು ಮೂರು ಮೂರು ಸಂದೇಶ ಕಳಿಸಿದಿರಿ, ದಯಮಾಡಿ ಹಾಗೆ ಉತ್ತರವನ್ನು ಮೊದಲಿಗೆ ಕಳಿಸಿದಿರಿ, ಅವರೆಲ್ಲರೂ ಕೂಡ ನಿಮ್ಮ ಹೆಸರನ್ನು ಮೊದಲು ಬರೋ ರೀತಿಯಲ್ಲಿ ನೋಡ್ಕೊಳ್ಳಿ. ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ, ಇಲ್ಲ ಅಂದರೆ ಅಂಥ ಸಂದೇಶಗಳನ್ನು ನಾನು ತಗೊಳ್ಳೋದಿಲ್ಲ ಅನ್ನುವಂಥದ್ದು. ಇನ್ನು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎರಡನೆಯ ಚಿತ್ರಗೀತೆಯಾಗಿ ಲಕ್ಕಿ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿಬರೋಣ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಇವುಗಳ ಧ್ವನಿಗಳಲ್ಲಿ, ಸಾಹಿತ್ಯ ಜಯಂತ್ ಕಾಯ್ಕಿಣಿಯವರದು, ಸಂಗೀತ ಅರ್ಜುನ್ ಜನ್ಯ.

ಎರಡು ಹಾಡುಗಳ ಕಾಲಾವಕಾಶ ಮುಕ್ತಾಯ ಆಯಿತು. ಇನ್ನೇನು ನಿಮ್ಮ ಸಂದೇಶಗಳನ್ನು ಓದುವಂಥ ಹೊತ್ತು ಬಂದಾಯಿತು. ಕೆಳಗರೆ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗುಂಡಿನಿಂದ, ಯಶೋಧ ಯರಾಳ ನಾಯಕ ಚಿರತಗುಂಡಿನಿಂದ, ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡವುಳ್ಳಾರ್ತಿ ಚಳ್ಳಕೆರೆಯಿಂದ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ಆದಿತ್ಯ ಶಿವಲೀಲಾತೆಯಲ್ಲಿ ಮನೆಯವರು, ಹಂಪಣ್ಣ ನ್ಯಾಮತಿಯಿಂದ, ನಳಿನ ಸಣ್ಣಣ್ಣ ಹುಳಿಹಾಳಿನಿಂದ, ಅನಿತಾ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಹೊನ್ನೂರಲ್ಲಿ ಹನುಮಂತಾಪುರದಿಂದ, ಪೂರ್ಣಿಮಾ ಮಹಂತೇಶ್ ಅನುರಾಗ್ ಕಣ್ಮಪ್ಪ ಲೇಔಟ್ ಚಿತ್ರದುರ್ಗದಿಂದ, ಸಹನಾ ಆಚಾರ್ ಸಿರಿಗೆರೆಯಿಂದ ಚಿತ್ರದುರ್ಗದಿಂದ, ಹೊಸದುರ್ಗದ ದಯಾನಂದ ಡಾಕ್ಟರ್ ರವಿ ಅನನ್ಯ ಅಕುಲ್ ಬಿ ವಿ ಕೆ ಎಸ್ ಲೇಔಟ್ ಚಿತ್ರದುರ್ಗದಿಂದ, ಗೀತಾ ಶಶಿಧರ್ ಶಿವಗಂಗದಿಂದ, ಎನ್ ಮೋಹನ್ ಕುಮಾರ್ ಹೊಸದುರ್ಗ ತಾಲೂಕು ಎನ್ ಜಿ ಹಳ್ಳಿ ಕಬ್ಬಾಳ ಗ್ರಾಮದಿಂದ, ಟಿ ವಿಜಯಲಕ್ಷ್ಮಿ ಸತೀಶ್ ಪೃಥ್ವಿ ಪೂಜಾ ಬ್ಯಾಂಕ್ ಕಾಲೋನಿಯಿಂದ, ವಾಣಿ ಶಾಂತಕುಮಾರ್ ಸೃಜನ್ ಸಾರಿಕಾ ಚಳ್ಳಕೆರೆಯಿಂದ, ಮಂಜುಳಾ ಮಂಜುನಾಥ್ ಗುಜ್ಜರ್ ದರ್ಜಿ ಕಾಲೋನಿ ಚಿತ್ರದುರ್ಗದಿಂದ, ಎನ್ ಜಿ ಬಸವರಾಜ ಅನ್ನಪೂರ್ಣ ಐಯುಡಿಪಿ ಲೇಔಟ್ ಚಿತ್ರದುರ್ಗದಿಂದ, ಶುಭಾಂಗ್ ಹವೀಶ್ ಬಿ ವಿ ಕೆ ಎಸ್ ಲೇಔಟ್ ಚಿತ್ರದುರ್ಗದಿಂದ, ವೀಣಾ ವಿಜಯ್ ಕುಮಾರ್ ವಿ ಪಿ ಬಡಾವಣೆ ಚಿತ್ರದುರ್ಗದಿಂದ, ಸಿರಿಗೌರಿ ಬಸವ ಮಂಟಪ ರಸ್ತೆ ಚಿತ್ರದುರ್ಗದಿಂದ, ಲೋಕನಾಚಾರ್ ಚಳ್ಳಕೆರೆಯಿಂದ, ಎ ಹನುಮಂತಪ್ಪ ಮದಕರಿಪುರ ಎಸ್ ಎಂ ಓಕೆ ಅಂಚೆ ಪ್ರಕಾಶ್ ಪಾಲವನಹಳ್ಳಿ ಹಿರಿಯೂರು ತಾಲೂಕು, ಜ್ಯೋತಿ ಗಿರೀಶ್ ತಕ್ಷತ್ ಕೌಶಿಕ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕಿನಿಂದ. ಮೆಸೇಜ್ ಡಿಲೀಟ್ ಆಗಿದೆ, ನಂಬರ್ ಎಂಡಿಂಗ್ ವಿತ್ 9067. ಸುಧಾಶೇಖರ್ ಚಂದ್ರವಳ್ಳಿ ನಗರ ಇಲ್ಲಿಂದ, ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ, ರುಕ್ಮಿಣಿ ಜಯಲಕ್ಷ್ಮೀ ನಾಯ್ಡು ಡಿ ಸಿ ಸಿ ಬ್ಯಾಂಕ್ ಲೇಔಟ್ ಚಿತ್ರದುರ್ಗದಿಂದ, ಕೂಡ್ಲಿಗಿ ತಾಲೂಕು ಹುಡೇಮ್ನಿಂದ ಶಾಂತಕುಮಾರಿ ಮಂಜುನಾಥ ಪ್ರಣತಿ ವಿಸ್ಮಯ ಅವರು, ಲಕ್ಷ್ಮೀ ಮಂಜುನಾಥ್ ನಾಗರಬಾವಿ ಬೆಂಗಳೂರಿನಿಂದ, ಶೈಲಜಾ ಲೋಕಣ್ಣ ಬಿ ವಿ ಕೆ ಎಸ್ ಲೇಔಟ್ ಚಿತ್ರದುರ್ಗದಿಂದ, ಷಡಕ್ಷರಪ್ಪ ಪಿ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ವೇದಾ ರಮೇಶ್ ಮೈತ್ರಿ ಈಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಅನುರಾಧ ಬಸವರಾಜ ರೆಡ್ಡಿ ಐಯುಡಿಪಿ ಲೇಔಟ್ ಚಿತ್ರದುರ್ಗದಿಂದ, ಡಿ ವಿ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಜಿ ಎಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ, ಡಾಕ್ಟರ್ ನಾಗಭೂಷಣ ಡಿ ಎಂ ಚಿತ್ರದುರ್ಗದಿಂದ, ಶಾಂತಿನಿ ಹಾಸನದಿಂದ, ರಾಯಭಾಗ ತಾಲೂಕು ಮುಗಳಕೋಡದಿಂದ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹಿರಮಠ ಅವರು, ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಅಣ್ಣಪ್ಪ ಸ್ವಾಮಿ ನೆಹರು ನಗರ ಚಿತ್ರದುರ್ಗದಿಂದ, ಎಂ ಈಶಣ್ಣ ಧನುಷ್ ನಾಯಕ ಮುತ್ತಿಗಾರಹಳ್ಳಿಯಿಂದ, ಎ ಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ, ಅನಿತಾ ವೀರೇಶ್ ಸಹ್ಯಾದ್ರಿ ಬಡಾವಣೆ ಚಿತ್ರದುರ್ಗದಿಂದ, ಎಂ ಆರ್ ಶ್ರೀಕಂಠನ ಅಗ್ರಹಾರ ಮೈಸೂರಿನಿಂದ, ಲೇಖನ ಚಂದ್ರಪ್ಪ ಕಾಲ್ಕೆರೆ ಐಯುಡಿ ಪ್ಲೇಔಟ್ ಚಿತ್ರದುರ್ಗದಿಂದ, ಸುರೇಶ್ ಜಿ ಎಸ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಸ್ವರೂಪ್ ಎನ್ ಧರಣಿ ಚಿತ್ರದುರ್ಗದಿಂದ, ಹಿರಿಯೂರು ತಾಲೂಕು ಮದ್ದಿಹಳ್ಳಿಯಿಂದ ಎಂ ಪರಮೇಶ್ವರ ಅಕುಲ್ ಅವರು, ಛಾಯಾ ನಕುಲ ಗುಳೇದಗುಡ್ಡ ಬಾಗಲಕೋಟೆ ಜಿಲ್ಲೆಯಿಂದ, ತ್ರಿಷಾರ್ ಪೂಜಾರಿ ಮತ್ತು ಲಿಶಾ ಪೂಜಾರಿ ಐಯುಡಿಪಿ ಲೇಔಟ್ ಚಿತ್ರದುರ್ಗದಿಂದ, ಸುನೀತಾ ನಾಗರಾಜ್ ಧರ್ಮಶಾಲಾ ರಸ್ತೆ ಚಿತ್ರದುರ್ಗದಿಂದ ಹೊಸ ಸಂದೇಶ ಧನ್ಯವಾದಗಳು. ಹಾಗೆ ಹಿರೇಗುಂಟ್ನೂರು ಗೊಲ್ರಹಟ್ಟಿಯಿಂದ ವೈಷ್ಣವಿ ಗಾಂಧಿ ಅನ್ವಿತಾ ಗಾಂಧಿ ಶ್ರೀವತ್ಸ ಗಿರೀಶ್ ಮಾನಸ ಹೃತ್ವಿಕ್ ಚಿರಾಗ್ ಸಾಲೆಹಳ್ಳಿಯಿಂದ ಯಾರಪ್ಪ ಇದು ಹೊಸ ಸಂದೇಶ ರಾಘವೇಂದ್ರ ಎಳೆಹೊಳೆ ಶಿಕ್ಷಕರು ಅಣಜಿಗೆರೆ ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆಯಿಂದ ಶಿಲ್ಪಾ ವಿದ್ಯಾನಗರದಿಂದ ಇಂದಿರಾ ಜಯದೇವ್ ಮೂರ್ತಿ ಕೆಳಗೋಟೆ ಚಿತ್ರದುರ್ಗದಿಂದ ಪೂರ್ಣಿಮಾ ಪ್ರಭು ರಾಣೆಬೆನ್ನೂರಿನಿಂದ ಶಿವಲೀಲಾ ವಿರಾಜ್ ಕುಮಾರ್ ಸದಾಶಿವನಗರ ಚಿತ್ರದುರ್ಗದಿಂದ

0: ಕಂಪ್ಯೂಟರ್ ಮೋಹನ್ ದೊಡ್ಡಪೇಟೆ ಚಿತ್ರದುರ್ಗದಿಂದ, ಪ್ರಣಯ ರಾಣಿ ಪ್ರೇಮ ಆಂಜನೇಯ ತುರುವನೂರು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೊಸ ಸಂದೇಶ, ಧನ್ಯವಾದಗಳು. ಡಾಕ್ಟರ್ ವೀಣಾ ಎನ್ ಸಿ ಎಲ್ ಏಕನಾಥ ಸಾತ್ವಿಕ್ ಸಂವಿದ್ ದಾವಣಗೆರೆಯಿಂದ, ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ, ಆದ್ಯಾತ್ ಮತ್ತು ಹರ್ಷಿತಾ ಬಾಪೂಜಿನಗರ ಚಿತ್ರದುರ್ಗದಿಂದ, ಸಿ ಎಲ್ ಉಮಾ ಮಹೇಶ್ವರಿ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ, ಸರಳ ಪ್ರಭು ಲಕ್ಷಾ ಪ್ರಜ್ಞ ರಂಗಯ್ಯನ ಬಾಗಿಲು ಚಿತ್ರದುರ್ಗ, ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ ರೂಪ ರಾಘವೇಂದ್ರ ಶಬರೀಶ್ ಚಿಕ್ಕನಾಯಕನಹಳ್ಳಿಯಿಂದ, ಆರ್ ಡಿ ಶ್ರುತಿ ಜೆಸಿಆರ್ ಎಕ್ಸ್ಟೆನ್ಷನ್ ಚಿತ್ರದುರ್ಗದಿಂದ ಹೊಸ ಸಂದೇಶ, ಧನ್ಯವಾದಗಳು. ನಾಲ್ಕು ಸಂದೇಶ ಕಳಿಸಿದ್ದೀರಲ್ರಿ, ಯಾಕ್ರಿ ಹೀಗೆ ಮಾಡ್ತೀರಿ, ನಾನು ಓದಬೇಕಾ ಬೇಡವಾ, ಓದಲ್ಲ ಕಣ್ರಿ ನಾನು. ಗಿರೀಶ ಎಸ್ ಸಿ ಗಾರೆಹಟ್ಟಿ ಚಿತ್ರದುರ್ಗದಿಂದ, ರವಿಕುಮಾರ್ ನಾಯ್ಕ ಎಮ್ ಎಚ್ ಮೆಟಿಕುರ್ಕೆ ಹಿರಿಯೂರು ತಾಲೂಕು, ಪಾರಿಜಾತ ರಾಮಪ್ಪ ಶ್ರೇಷ್ಠ ಭರತ್ರಾಜ್ ಪ್ರತೀಕ್ ಪ್ರಜ್ಞ ಅವರು ಚಿತ್ರದುರ್ಗದಿಂದ, ಲೋಕಮ್ಮ ಶಿಕ್ಷಕರು ಬೊಂಬೇರಹಳ್ಳಿ ಚಳ್ಳಕೆರೆ ತಾಲೂಕು, ಸಾತ್ವಿಕ್ ಪೂರ್ವಿಕ್ ನಚಿಕೇತ್ ಹೊಸ ಕೆ ಇ ಬಿ ಹಿಂಭಾಗ ಚಳ್ಳಕೆರೆಯಿಂದ, ಬೀನಾ ವಸಂತರಾವ್ ವಸಂತಪುರ ಬೆಂಗಳೂರಿನಿಂದ, ರಾಖಿ ಹೇಮಶ್ರೀ ಖಾನಾ ಹೊಸಳ್ಳಿಯಿಂದ, ವೀಣಾ ಶಿವರಾಜ್ ಚಿತ್ರದುರ್ಗದಿಂದ, ಕೊಟ್ಟೂರಿನಿಂದ ಜವಳಿ ವೀರೇಂದ್ರ ಲಕ್ಷ್ಮೀ ಗೌರಿ, ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ, ಭರತೇಶ್ ಕುಮಾರ್ ಅನಿತಾ ವೇದಾನಂದ ಅಯ್ಯುಡುಪಿ ಲೇಔಟ್ ಉಮಾ ಅವರು ಕೂಡ ಇದ್ದಾರೆ, ಹಾಗೆ ನಿರ್ಮಲಾ ಮೂರ್ತಿ ಧವಳಗಿರಿ ಬಡಾವಣೆ ಚಿತ್ರದುರ್ಗದಿಂದ, ಮಾಧವನ್ ಮೈಸೂರಿನಿಂದ, ವಿನಯ್ ಯಶಸ್ ವಿನೋಬ ನಗರ ದಾವಣಗೆರೆಯಿಂದ, ಟೈಲರ್ ಹನುಮಂತಪ್ಪ ದೇವರಕೋಟದಿಂದ, ಒನಕೆ ಒಬ್ಬವನ ತವರೂರು ಗುಡೇಕೋಟೆಯಿಂದ, ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಪ್ರಜ್ವಲ್ ಅವರು, ಮಲ್ಲಿಕಾ ಸರ್ವಮಂಗಳ ಹುಲಿರಾಜ್ ಹುಲಗಿ ತಾಲೂಕು ವಿಜಯನಗರ ಜಿಲ್ಲೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಶಶಿಕಲಾ ಸಾಯಿನಾಥ್ ಎಂ ಕೆ ಹಟ್ಟಿಯಿಂದ, ಶ್ರೀಕಂಠಮೂರ್ತಿ ಸಚಿನ್ ಭಾಸ್ಕರ್ ಸ್ಕಂದನ್ ಭಾಸ್ಕರ್ ಮೆದಹಳ್ಳಿ ರಸ್ತೆ ಚಿತ್ರದುರ್ಗದಿಂದ, ಸೋಮನಾಥ ಕಲ್ಪಶ್ರೀ ಮಡ್ರಹಳ್ಳಿ ಇಲ್ಲಿಂದ, ಪುಷ್ಪ ಬೆಂಗಳೂರಿನಿಂದ, ಸಾವಿತ್ರಮ್ಮ ಸಿದ್ದೇಶ್ ಕುಲದೀಪ್ ಜಗಳೂರಿನಿಂದ ಹೊಸ ಸಂದೇಶ, ಧನ್ಯವಾದಗಳು. ಗಾಯತ್ರಿ ಸಂಜಯ್ ತೃಪ್ತಿ ರಾಧಾಬಾಯಿ ರಾಣೆಬೆನ್ನೂರಿನಿಂದ, ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆಯಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿಯಿಂದ, ಕೋಟೆನಾಡಿನ ಓಕೆ ಯಾರಿದು ಕಾಮನಬಾವಿ ಬಡಾವಣೆ ಚಿತ್ರದುರ್ಗದಿಂದ ಬ್ರಹ್ಮಾನಂದ ಅವರು, ದಯಮಾಡಿ ಒಂದೇ ಸಂದೇಶದಲ್ಲಿ ಒಂದೇ ಸಾಲಿನಲ್ಲಿ ಕಳಿಸ್ಬೇಕು ಅಂತ ಹೇಳಿದ್ದೀವಿ. ಈಶ್ವರಪ್ಪ ಟಿ ನೇಕಾರ್ ಕೊಂಡ್ಲೆಹಳ್ಳಿಯಿಂದ, ಸಿ ಟಿ ಚಂದ್ರಶೇಖರ್ ಅತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕಿನಿಂದ, ಭೀಮಸಮುದ್ರದ ಶಿವಸರ್ವೋತ್ತಮ್ ದವಳಗಿರಿ ಬಡಾವಣೆ ಚಿತ್ರದುರ್ಗದಿಂದ, ವರಲಕ್ಷ್ಮಿ ಜೆ ಸಿ ಆರ್ ಚಿತ್ರದುರ್ಗದಿಂದ, ಮೇನಕಾ ಉಮೇಶ ಶಿಕ್ಷಕರು ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ, ಶಾಂತಾಚಾರ ಬಡಗೇರ ಕೊಕ್ಕನೂರು ಹರಿಹರದಿಂದ, ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ನಿಂದ ಹಲೋ ಅಂತ ಕಳಿಸಿದಿರಿ. 89289 ನಂಬರ್ ಎಂಡ್ ಆಗತ್ತೆ. ಪ್ರತಿಭಾ ರಾಘವೇಂದ್ರ ಚೋರ್ನೂರಿನಿಂದ, ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ ಅವರು, ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಶಿವಮೊಗ್ಗದಿಂದ ರೋಟರಿ ವಿಜಯಕುಮಾರ್ ಹಾಗೂ ಬಿಂದು ಅವರು, ಚಿತ್ರದುರ್ಗದಿಂದ ಪಂಡ್ರಳ್ಳಿ ರವಿ ಅವರು, ಹೊಳಲ್ಕೆರೆ ರಸ್ತೆಯಿಂದ ಅರುಣ ಜಗದೀಶ್ ವೀರಭದ್ರಸ್ವಾಮಿ ರಸ್ತೆ, ಚಳ್ಳಕೆರೆಯಿಂದ ಕಲಾವತಿ ಎ ಎಸ್ ಶಂಕರ್ ಶಿಕ್ಷಕರು ದಾವಣಗೆರೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಹೊಸ ಸಂದೇಶ, ಮೋಹನ್ ಕುಮಾರ್ ಭರಮಸಾಗರದಿಂದ ಹೊಸ ಸಂದೇಶ, ಧನ್ಯವಾದಗಳು. ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಹನಿಜಿನು ಗಂಗಣ್ಣ ಹೆಚ್ ಡಿಪುರ ಇಲ್ಲಿಂದ ಕಳಿಸ್ತಾ ಇದ್ದಾರೆ, ಧನ್ಯವಾದಗಳು ನಿಮಗೂ ಕೂಡ. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯಕುಮಾರ್ ಅವರು, ಲತಾ ಸುಹಾಸ್ ಹೊಸಕೋಟೆಯಿಂದ, ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಕೆ ಬಿ ಪಾಲಯ್ಯ ಚಿರತಗುಂಡಿನಿಂದ, ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ ಆಶಾ ವಿಜಯಕುಮಾರ್ ಅವರು, ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಗುರುಮೂರ್ತಿ ಜಿ ಬಿ ಶಿಕ್ಷಕರು ಗೋನೂರಿನಿಂದ, ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡರು ರಮೇಶ್ ಅವರು, ರೋಹಿತ್ ಪಾಯಸ್ ನಾಯಕನಹಟ್ಟಿಯಿಂದ ಸಂದೇಶವನ್ನು ಕಳಿಸಿದಂಥ ನಮ್ಮೆಲ್ಲ ಕೇಳುಗರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಉತ್ತರವನ್ನು ಹೇಳ್ತೇನೆ. ಒಂದು ಪ್ರಕಟಣೆಯ ನಂತರ ಅಲ್ಲಿವರೆಗೂ ನನಗೆ ವಿರಾಮ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕೆಳಗರೆ ಉತ್ತರವನ್ನ ಹೇಳುವಂತ ಸಮಯ, ಮಸ್ಕಾ ಹೊಡೆಯಲು ಮಾಡಿದ ನಮನ ನಾಲ್ಕು ಅಕ್ಷರಗಳುಳ್ಳ ಪದ ಅಂತ ಹೇಳಿದ್ದೆ. ನಾನೇ ಉತ್ತರವನ್ನ ಹೇಳ್ಬಿಟ್ಟಿದ್ದೆ ಮೊದಲಿಗೆ, ಆದರೂ ಕೂಡ ಎಲ್ಲರೂ ಕೂಡ ಪ್ರಯತ್ನವನ್ನ ಮಾಡಿದ್ದೀರಿ, ಸರಿಯಾದ ಉತ್ತರವನ್ನು ಕೂಡ ಕಳಿಸಿದ್ದೀರಿ, ನಮಸ್ಕಾರ. ಅದಕ್ಕೆ ಸರಿಯಾದ ಉತ್ತರ

ನಮಸ್ಕಾರ ಮಸ್ಕ ಅಂತ ಹೇಳ್ದೆ. ಅದರಲ್ಲಿ ಮಧ್ಯದಲ್ಲಿ ಬರುವಂಥ ಎರಡು ಅಕ್ಷರಗಳು ಮಸ್ಕ. ಓಕೆ, ನಮಸ್ಕಾರ. ಈ ಲೋಕದಲ್ಲಿ ಯಾವುದು ಸ್ಥಿರವಲ್ಲ ಅಂತ ಹೇಳಿದ್ದೆ, ಸ್ಥಿರವಲ್ಲ ಅಂತ ಹೇಳಿದ್ದೆ, ಅದಕ್ಕೆ ವಿರುದ್ಧ ಪದವನ್ನು ಬರೆದಿದ್ದೀರಿ. ನೋ, ಇದಕ್ಕೆ ಸರಿಯಾದ ಉತ್ತರ ನಶ್ವರ. ಮೂರು ಅಕ್ಷರಗಳುಳ್ಳ ಪದ ನಶ್ವರ ಆಗಿತ್ತು. ಸಂದೇಶವನ್ನು ಕಳಿಸಿದಂಥ ಹಾಗೆ ಹೊಸ ಹೊಸ ಕೇಳುಗರು ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ರಿ. ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರ, ಧನ್ಯವಾದ. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯದಾಗಿ ಎ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿಬರೋಣ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಗುರುಕಿರಣ್.

0: in Delhi last night. Today, Rajasthan Royals will face Gujarat Titans at Sawai Man Singh Stadium in Jaipur. The match will begin at 7:30 p.m. And now, for a look at today's newspapers, it's over to Tanvi Khurana.
1: Thank you, Shagun. All the newspapers cover the nation's political fervor. Dada to replace Didi in West Bengal. Vijay meets governor again. Left on hold is the headline in Hindustan Times. While the Times of India writes, Bengal's Adhikari Suvendu to be state's first BJP CM. Uncertainty continues in Tamil Nadu government formation, cites the Hindu. The Indian Express quotes Rajnath Singh describing Operation Sindoor as short duration, deep penetration and high impact operation under the headline Operation Sindoor showcased our capabilities ethos. China admits backing Pakistan during conflict with India, writes the Pioneer. SC raps Punjab police for letting off drug sharks, cites the Tribune. US awaits Iran response to peace proposal as Gulf fighting flares up, reports the Indian Express. The Asian Age in an exclusive title for both US and Iran, peace the only choice, writes that the reality of the war is that the two major combatants need peace and it is up to the US to rein in Israel and its action in Lebanon. The only hope is negotiations will begin in earnest during another 30-day ceasefire as emphasis in the latest peace plan. And finally, Google explores major AI infra investments in India, notes Financial Express. Elaborating, tech giant Google is exploring investment opportunities in India across AI as well as of servers and drones. And with that, it's back to you, Shagun.
0: Thank you, Tanvi. And now before we end the bulletin, the headlines once again. Suvendu Adhikari to take oath as first BJP Chief Minister of West Bengal this morning. Prime Minister Narendra Modi and Home Minister Amit Shah to attend the swearing-in ceremony. Uncertainty continues over government formation in Tamil Nadu. Lieutenant General N.S. Rajasubramani appointed new Chief of Defence Staff. IMD forecasts heavy rainfall over Keralam, South Interior Karnataka, Tamil Nadu and Puducherry during next 2 days. And in football, India scripts history by qualifying for AFC Under-17 Women's Asian Cup quarter-finals for the first time. And with that, we end the morning news. Have a nice day.
2: Akashavani Chitradurga. ನೀವು ಟ್ಯೂನ್ ಮಾಡಿದಿರಿ 102.6 ಮೆಗಾಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನು ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇರೋದು ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 8:15 ಸೆಕೆಂಡ್ಗಳು ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ ಕೆಳಗ್ರೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನೊಂದು ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಇದ್ದೇನೆ. ಪ್ರಶ್ನೆ ಏನು ಅಂತ ಹೇಳಿದ್ರೆ ಒಂದು ವಚನವನ್ನು ಕೇಳಿಸ್ತೇನೆ, ಆ ವಚನ ಯಾರದ್ದು ಅನ್ನುವಂಥದ್ದನ್ನು ಗುರುತಿಸಿ ನೀವು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಬೇಕು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273, 9448640273ಗೆ ನಿಮ್ಮ ಸಂದೇಶಗಳನ್ನು ಕಳಿಸಿ. ಯಾರೆಲ್ಲ ರೇಡಿಯೋವನ್ನು ಕೇಳ್ತಾ ಇದ್ದೀರಿ ಅನ್ನುವಂಥದ್ದು ಈ ಸಮಯದಲ್ಲೂ ನಮಗೆ ಗೊತ್ತಾಗಲಿ. ಹಾಗಾಗಿ ನಿಮಗೆ ಉತ್ತರ ಗೊತ್ತಿದ್ದಲ್ಲಿ ಹಾಗೆ ನಮಗೆ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ ಇದೊಂದು ಪ್ರಕಟಣೆ.
3: ರೈತ ನಾಯಕ ಜನಪರ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್. ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರು.
2: ಪ್ರಶ್ನೆಯನ್ನೇ ಕೇಳಿಸ್ಬಿಡ್ಲ, ವಚನವನ್ನು ಕೇಳಿಸ್ತೇನೆ. ಈ ವಚನ ಯಾರದ್ದು ಅಂಥೇಳಿ ನೀವು ನಮಗೆ ಸಂದೇಶವನ್ನು ಕಳಿಸ್ಬೇಕಾಗತ್ತೆ. ಹಾಗಾದರೆ ಕಿವಿಯಾಗಿಸಿ ರೇಡಿಯೋಗೆ.

ಕೇಳಿದ್ರೆ ಗೊತ್ತಾಯ್ತಾ ಯಾರದ್ದು ಈ ವಚನ ಅಂತ ಹೇಳಿ, ಯಾರು ರಚನೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ನೀವಿದೀಗ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ

ಉತ್ತರಗಳನ್ನು ಕಳಿಸ್ಕೊಡ್ಬಹುದು. ನಿಮ್ಮ ಹೆಸರು, ನಿಮ್ಮ ಊರಿನ ಹೆಸರು, ಆ ನಂತರದಲ್ಲಿ ಉತ್ತರಗಳಿರಲಿ ಅಂತ ಹೇಳ್ತಾ ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಹುಚ್ಚ ಚಿತ್ರದಿಂದ ಇದ್ದ ಗೀತೆಯನ್ನು ಕೇಳಿಬರೋಣ.

0: ಈ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ರೆ ನಮ್ಮೂರು ಎಷ್ಟು ಚಂದ ಅಂತ ಅನ್ಸುತ್ತೆ ಅಲ್ವಾ? ನಮ್ಮೂರಿನಲ್ಲೇ ಚಿತ್ರೀಕರಣಗೊಂಡಿರುವಂತಹ ಈ ಚಿತ್ರದ ಹಾಡು ನಮಗೆ ಹತ್ರ ಅನ್ಸುತ್ತೆ. ಮಾರಿಕಣಿವೆ ಆಗಿರಬಹುದು, ಹಾಗೆ ಸೂಳೆಕೆರೆ, ಹಾಗೆ ನಮ್ಮ ಸೈನ್ಸ್ ಕಾಲೇಜು, ನಮ್ಮ ಜೋಗಿಮಟ್ಟಿ, ಹೀಗೆ ಹಲವಾರು ಕಡೆಗಳಲ್ಲಿ ಈ ಚಿತ್ರ ಚಿತ್ರೀಕರಣಗೊಂಡಿದೆ. ಇಂತಹ ಒಂದು ಚಿತ್ರ ನಮಗೆ ಹತ್ರವಾಗುತ್ತೆ. ನೆನಪಾಯ್ತಾ ನಿಮಗೆ ಈ ಹಾಡನ್ನು ಕೇಳುವಾಗ ಎಲ್ಲೆಲ್ಲಿ ತೆಗೆದಿದ್ರು ಈ ಹಾಡಿನ ಚಿತ್ರೀಕರಣ ಅಂತ ಹೇಳಿ? ಓಕೆ, ಒಂದು ಪ್ರಕಟಣೆ.
1: ರೈತ ನಾಯಕ, ಜನಪರ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
0: ಕೇಳಿದ್ರೆ ನಿಮಗೆ ಇನ್ನೂ ಒಂದು ಹಾಡಿನ ಕಾಲಾವಕಾಶ ಇದೆ. ಸುಮಾರಷ್ಟು ಕೇಳಿದ್ರು ನಮಗೆ, ಸಂದೇಶವನ್ನು ಕಳಿಸ್ತಾ ಇದ್ದೀರಿ, ಮತ್ತೆ ಯಾರೆಲ್ಲ ಕಳಿಸ್ಬೇಕು? ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇದೆ, ಈಗ ಕಳಿಸ್ಬೋದು ಎಲ್ಲರೂ ಕೂಡ. ನಾನು ಒಂದು ವಚನವನ್ನು ಕೇಳಿಸಿದೆ, ಆ ವಚನ ಯಾರ ರಚನೆಯ ವಚನ ಅಂತ ಕೇಳಿದೆ. ಕೆಲವರೆಲ್ಲ ಕೀರ್ತನೆ ಬಗ್ಗೆ ಬರಿತಾ ಇದ್ದೀರಿ, ಅಲ್ಲ ಇದು ವಚನ, ವಚನ ಯಾರು ಬರೆದಿದ್ದು ಅನ್ನುವಂಥದ್ದನ್ನು ಬರೆದು ಕಳಿಸಿ. ಇದೀಗ ಕೇಳಿಬರೋಣ ನನ್ನ ಪ್ರೀತಿಯ ರಾಮು ಚಿತ್ರದಿಂದ ಆಯ್ದ ಈ ಗೀತೆ

ಸೊಗಸಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮಗೊಂದು ಪ್ರಶ್ನೆಯನ್ನು ಕೊಡಲಾಗಿತ್ತು. ಪ್ರಶ್ನೆ ವಚನ ಆಗಿತ್ತು. ವಚನದ ರಚನೆಕಾರರು ಯಾರು ಅನ್ನುವಂಥದ್ದನ್ನು ವಚನ ಕೇಳಿಸೋ ಮೂಲಕ ನಿಮಗೆ ಪ್ರಶ್ನೆಯಾಗಿ ಕೊಟ್ಟಿದ್ದೆ. ಈಗ ಉತ್ತರವನ್ನು ಹೇಳುವಂಥ ಸಮಯ. ಅದಕ್ಕಿಂತ ಮುಂಚೆ ನಿಮ್ಮ ಸಂದೇಶಗಳನ್ನು ನಾವು ಓದುವಂಥ ಸಮಯ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ, ಆದಿತ್ಯ ಶಿವಲೀಲಾ ತೆಲಿ ಮನೆಯವರು, ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಅನನ್ಯ, ಅಕುಲ್, ಬಿವಿ ಕೆ ಎಸ್ ಲೇಔಟ್ ಚಿತ್ರದುರ್ಗದಿಂದ. ಎರಡೆರಡು ಸರಿ ಚಿತ್ರದುರ್ಗ ಓದಬೇಕು, ಒಂದು ಸರಿ ಚಿತ್ರದುರ್ಗ ಬರೀರಿ. ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕು ಇಲ್ಲಿಂದ, ಹಾಗೆ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಕೂಡ್ಲಿಗಿ ತಾಲೂಕು ಹುಡೇಮ್ನಿಂದ, ಶಾಂತಕುಮಾರಿ ಮಂಜುನಾಥ್, ಪ್ರಣತಿ ವಿಸ್ಮಯ ಅವರು, ಪ್ರತಿಭಾ ರಾಘವೇಂದ್ರ ಚೋರ್ನೂರಿನಿಂದ, ಸ್ವಾತಿ ದೀಪಕ್ ನಾಯಕನಹಟ್ಟಿಯಿಂದ, ವೇದ ರಮೇಶ್ ಮೈತ್ರಿ ಈಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಮೇನಕಾ ಉಮೇಶ್ ಪಂಡ್ರಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಉಚ್ಚಂಗಿ ದುರ್ಗದಿಂದ ಉಮಾದೇವಿ, ಓಕೆ, ಈಶ್ವರ ಪಾಟಿ ನೇಕಾರ್ ಕೊಂಡ್ಲಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ರಾಗಿತನೆ ಗಿರೀಶ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಹಾಗೆ ಸುಧಾಶೇಖರ್ ಚಂದ್ರವಳ್ಳಿ ನಗರ, ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಭೀಮಸಮುದ್ರದ ಶಿವಸರ್ವೋತ್ತಮ ದವಳಗಿರಿ ಬಡಾವಣೆಯಿಂದ, ಜ್ಯೋತಿ ಗಿರೀಶ್ ತಕ್ಷತ್ ಕೌಶಿಕ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಅರುಣ ಜಗದೀಶ್ ಚಳ್ಳಕೆರೆಯಿಂದ, ಲತಾ ಸುಹಾಸ್ ಹುಸ್ಕೋಟೆಯಿಂದ, ಬಸವಣ್ಣ ಲೋಕೇಶ ಶಿಕ್ಷಕರು ಹಿರಿಯೂರಿನಿಂದ ಹೊಸ ಸಂದೇಶ, ಧನ್ಯವಾದಗಳು. ಆರ್ ಎಸ್ ನಾಗರತ್ನ ಗುಮಾಸ್ತ ಕಾಲೋನಿ ಚಿತ್ರದುರ್ಗದಿಂದ, ಸಿ ಟಿ ಚಂದ್ರಶೇಖರ್ ಅತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ ಸಂದೇಶ ಕಳಿಸ್ತಾ ಇದ್ದಾರೆ, ಮಹೇಶ್ ಹೊಸೂರು ಶಿಕಾರಿಪುರದಿಂದ ಸಂದೇಶ ಕಳಿಸಿದ್ದಾರೆ. ಈ ವಚನ ಯಾರ್ದು ಅಂತ ನಮಗೆ ಒಂದು ಇಬ್ಬರು ಅಥವಾ ಮೂವರು ಸರಿ ಉತ್ತರವನ್ನು ಕಳಿಸಿದ್ದಾರೆ. ಯಾರ್ದು ಈ ವಚನ ಅಂತ ಹೇಳಿದ್ರೆ ಇದು ವಚನವನ್ನು ಕೇಳಿಸ್ಬಿಡೋಣ, ನಂತರದಲ್ಲಿ ಉತ್ತರವನ್ನು ಹುಡುಕ್ಲಿಕ್ಕೆ ಸಾಧ್ಯವಾ ನೋಡೋಣ.

0: ಕೇಳಿದ್ರೆ ಗೊತ್ತಾಯ್ತಾ ಯಾರ್ದು ಅಂತ ಹೇಳಿ?
1: ಇಲ್ಲ ಅಲ್ಲ, ನಿಖಳಂಕ ಮಲ್ಲಿಕಾರ್ಜುನ ಅಂತ ಬಂತಲ್ಲ, ಯಾರದಿದು ಅಂಕಿತನಾಮ ಗೊತ್ತಾಗಿರ್ಬೇಕು ನಿಮಗೆ. ಮೋಳಿಗೆ ಮಾರಯ್ಯ ಅವ್ರದ್ದು.
0: ಇವರು ಕಾಶ್ಮೀರದ ರಾಜನಾಗಿದ್ದು ನಂತರದಲ್ಲಿ ರಾಜ್ಯವನ್ನು ತ್ಯಾಗ ಮಾಡಿಬಿಟ್ಟು ಗಂಗಾದೇವಿಯವರೊಂದಿಗೆ ಕಲ್ಯಾಣಕ್ಕೆ ಬಂದು ಅಲ್ಲಿ ಕಟ್ಟಿಗೆ ಮಾರುವ ಕಾಯಕವನ್ನು ಅವರು ಮಾಡ್ತಾರೆ. ಇವರ ಮೂಲ ಹೆಸರು ಮಹಾದೇವ ಭೂಪಾಲ ಅನ್ನುವಂಥದ್ದು. ಇಂತಹ ಒಂದು ವ್ಯಕ್ತಿತ್ವ ಅಲ್ವಾ, ರಾಜವನ್ನು ರಾಜ್ಯವನ್ನು ಎಲ್ಲವನ್ನು ತ್ಯಾಗ ಮಾಡಿ ಒಬ್ಬ ಮಾಮೂಲಿ ಮನುಷ್ಯನಂತೆ ಬಂದು ನೆಲೆಸಿದಂಥವರು ಅಂತ ಹೇಳಿದ್ರೆ ಮೋಳಿಗೆ ಮಾರಯ್ಯ ಅವರು ಅವರನ್ನು ನೆನಪು ಮಾಡಿಕೊಳ್ತಾ, ಅವರು ಮಾಂಡವ್ಯಪುರದ ರಾಜರಾಗಿರ್ತಾರೆ. ಎಲ್ಲ ರಾಜ್ಯವನ್ನು ತೊರೆದು ಮಗನಿಗೆ ಪಟ್ಟವನ್ನು ಕಟ್ಟಿ ಕಲ್ಯಾಣಕ್ಕೆ ಬಂದು ಅಲ್ಲಿ ಒಣಗಿದ ಕಟ್ಟಿಗೆಯನ್ನು ಮಾರುವಂತಹ ಕಾಯಕವನ್ನು ಇವರು ಮಾಡ್ತಾರೆ. 800ಕ್ಕೂ ಹೆಚ್ಚು ವಚನಗಳನ್ನು ಇವರು ರಚಿಸಿದ್ದಾರೆ. ಹಾಗೆ ಇವರು ತಾತ್ವಿಕ, ಧಾರ್ಮಿಕ, ಸಾಮಾಜಿಕ, ಅನುಭಾವಿಕ ವಿಷಯಗಳನ್ನು ಇವರ ವಚನಗಳಲ್ಲಿ ಕಾಣಬಹುದು ಅನ್ನುವಂಥದ್ದು ವಿಷಯ ಅಂತ ಹೇಳ್ತಾ, ಇಲ್ಲಿಗೆ ಉತ್ತರವನ್ನು ಕೊಟ್ಟಂತಹ ಎಲ್ರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸ್ನೇಹನ ಪ್ರೀತಿನ ಚಿತ್ರದಿಂದ ಆಯ್ದ ಈ ಗೀತೆಯನ್ನು ಕೇಳಿ ಬರೋಣ.

ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಕಲ್ಲರಳಿ ಹೂವಾಗಿ ಚಿತ್ರದಿಂದ ಇದ ಗೀತೆ. ನಮ್ಮೂರಿನ ಸಾಹಿತಿ ಬರೆದಂತಹ ಈ ಕಥೆ ಆಧಾರಿತ ಕಲ್ಲರಳಿ ಹೂವಾಗಿ ಚಿತ್ರ ಕೇಳೋಣ. ಕುಣಾಲ್ ಗಾಂಜಪಲ್ಲ ಹಾಗೂ ಚಿತ್ರ ಅವರ ಯುಗಳ ಧ್ವನಿಗಳಲ್ಲಿ ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ.

0: ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಿಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 9:45. ಇದೀಗ ಕೆಲವು ಪ್ರಕಟಣೆಗಳು.
1: ರೈತ ನಾಯಕ ಜನಪರ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್. ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರು.
0: ಕೆಳಗರೆ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:30 ನಮ್ಮ ನಿಲಯದಿಂದ ಕಥೆ ಕೇಳಿ ವಾಟ್ಸಪ್ ಸಂದೇಶದಲ್ಲಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಮಕ್ಕಳು ನಾವು ಹೇಳುವಂತಹ ಕಥೆಯನ್ನು ಕೇಳಿಕೊಂಡು ಕಥೆಯನ್ನು ಮುಂದುವರಿಸೋದಕ್ಕೆ ನಿಮ್ಮ ಆಲೋಚನೆಗೆ ಬಿಟ್ಟದ್ದು. ಆಲೋಚನೆಯನ್ನು ಯಾವ ರೀತಿಯಾಗಿ ಕಥೆಯನ್ನು ನೀವು ಪೂರ್ಣ ಮಾಡ್ತೀರಿ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಹೇಗೆ ಅಂತ ಹೇಳಿದ್ರೆ, ನೀವು ವಾಟ್ಸಪ್ ಸಂದೇಶದ ಮೂಲಕ ಕಥೆಯನ್ನು ಅರ್ಧ ಕಥೆಯನ್ನು ಪೂರ್ಣಗೊಳಿಸಿ ಕಳಿಸ್ಬೇಕು. ಅದನ್ನು ನಾವು ಕಾರ್ಯಕ್ರಮದಲ್ಲಿ ಓದ್ತೇವೆ, ಅಳವಡಿಸ್ಕೊಳ್ತೇವೆ ಅಂತ ಹೇಳ್ತಾ ತಪ್ಪದೇ ಕೇಳಿ ಕಾರ್ಯಕ್ರಮ ಕಥೆ ಕೇಳಿ ಕಥೆ ವಾಟ್ಸಪ್ ಸಂದೇಶದಲ್ಲಿ ಮುಂದುವರಿಸಿ ಮಕ್ಕಳಿಗಾಗಿ ಕಾರ್ಯಕ್ರಮ ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:30.
2: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿಗೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ

0: रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर
1: ಕಿಳಗ್ರೆ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂತ ಹೇಳಿದ್ರೆ ಮಧ್ಯಾಹ್ನದಲ್ಲಿ ಪ್ರಸಾರವಾಗುವಂತಹ ಮದಕರಿ ಪ್ರಸಾರದಲ್ಲಿ ಮೂಡಿಬರುವ ಕಾರ್ಯಕ್ರಮಗಳನ್ನು ಕೇಳಿದ್ರೆ ನಾವು ಕೊಡುವಂತಹ ಮೂರು ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬರೆದು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿದರೆ ಆ ಸಂದೇಶಗಳನ್ನು ನಾವು 5 ಗಂಟೆಗೆ ಓದ್ತೇವೆ ಹಾಗೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ತಪ್ಪದೆ ಕೇಳಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಚಿತ್ರಗೀತೆಗಳ ಕಾರ್ಯಕ್ರಮ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗಂಗಾದೇವಿ ಪದ ಕೇಳ್ತೀರಿ ಚಿತ್ರದುರ್ಗ ತಾಲೂಕು ಚಿಕ್ಕಗೊಂಡನಹಳ್ಳಿಯ ಉಮ್ಮಕ್ಕ ಮತ್ತು ತಂಡದವರಿಂದ ಹಾಗೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿಕರಿಗೆ ಪೌಷ್ಟಿಕ ಕೈತೋಟ ಮತ್ತು ಕೃಷಿಯ ಮಾಹಿತಿ ಕುರಿತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕುಂದೂರು ಗ್ರಾಮದ ಕೃಷಿ ಸಖಿ ಗಂಗಮ್ಮ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ ಇವರನ್ನು ಸಂದರ್ಶಿಸುತ್ತಾರೆ ಯುಎಂ ಮರಳಸಿದ್ದೇಶ್ ತಪ್ಪದೆ ಕೇಳಿ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನೀವು ಜನಪದ ಗೀತೆ ಹಾಗೂ ರೈತರಿಗೆ ಸಲಹೆಯನ್ನು ಕೂಡ ಕೇಳಬಹುದು

0: ಹತ್ತು ಗಂಟೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಯಾರ ಬಗ್ಗೆ ಹೇಳಬಹುದು ಅಂತ ನೀವೆಲ್ಲರೂ ಕಾತರರಾಗಿ ಕಾಯ್ತಾ ಇದ್ರೆ ಅದನ್ನು ನಾನು ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಹೇಳ್ತೇನೆ. ಕಾಯ್ತಾರಿ, ನಿಮಗೆ ಅವರ ಬಗ್ಗೆ ಗೊತ್ತಿರುವಂತಹ ಒಂದಷ್ಟು ಮಾಹಿತಿಗಳನ್ನು ಕೂಡ ಹಂಚಿಕೊಳ್ಳಿ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ. 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಈಗ ಸಮಯ ಆಗಿದೆ 9:05. ಕಾರ್ಯಕ್ರಮ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ, ಜನಪದ ಗೀತೆ, ಹಿಂದಿ ಚಿತ್ರಗೀತೆ, ಕನ್ನಡ ಚಿತ್ರಗೀತೆಯನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಕೇಳಬಹುದು. ಅದಕ್ಕಿಂತ ಮುಂಚೆ ಒಂದು ಪ್ರಕಟಣೆ.
1: ರೈತ ನಾಯಕ, ಜನಪರ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9 ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್. ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
0: ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಒಂದು ಭಾವಗೀತೆ, ಚಂದ್ರಶೇಖರ ಕಂಬಾರ ಅವರ ರಚನೆಯ ಈ ಭಾವಗೀತೆಯನ್ನು ಇದೀಗ ಕೇಳಿಬರೋಣ.

ಕೇಳಿದ್ರೆ ಭಾವಗೀತೆಯೊಂದನ್ನು ಕೇಳ್ಕೊಂಡು ಬಂದ್ವಿ. ಇವತ್ತು ಅನಾಕ್ರು ಅವರು ಹುಟ್ಟಿದಂತಹ ದಿನ. ಅನಾಕ್ರು ಅಂತ ಹೇಳಿದ್ರೆ ನಮಗೆಲ್ಲ ಒಂದು ರೀತಿಯಾದಂತಹ ನೇರಕ್ಕೆ ನಡೆದು ಬದುಕನ್ನು ಕಟ್ಕೊಂಡಂಥವ್ರು. ಹಿರಿಯರಲ್ಲಿ ಪ್ರೀತಿ ವಿಶ್ವಾಸವನ್ನು ತೋರ್ತಾ ಕಿರಿಯರಲ್ಲಿ ವಾತ್ಸಲ್ಯಮಯ ರೀತಿಯಾಗಿ ಬೆಳೆದಂಥವ್ರು. ಅರಕಲಗೂಡು ನರಸಿಂಗರಾಯ ಕೃಷ್ಣರಾಯ ಅನಾಕ್ರು ಅಂತ ಹೇಳಿ ಸಂಕ್ಷಿಪ್ತವಾಗಿ ನಾವೆಲ್ಲರೂ ಕೂಡ ಗುರುತಿಸಿ ಕನ್ನಡ ನಾಡಿನಲ್ಲಿ ಜನಪ್ರಿಯರಾಗಿದ್ದಾರೆ. 250ಕ್ಕೂ ಹೆಚ್ಚು ಕೃತಿಗಳನ್ನು ಇವರು ರಚಿಸಿದ್ದಾರೆ. ಅವರ ಇಡೀ ಬದುಕನ್ನು ಪರಿಶೀಲಿಸಿದಾಗ ಒಂದು ಮನೋಧರ್ಮ ನಮಗೆ ಕಾಣಿಸುತ್ತೆ, ಕರ್ನಾಟಕತ್ವ ಅನ್ನುವಂಥದ್ದು. ಅನಾಕ್ರು ಅವರು ಅರಕಲಗೂಡಿನಲ್ಲಿ, ಹಾಸನ ಜಿಲ್ಲೆ ಅರಕಲಗೂಡಿನಲ್ಲಿ 1908 ಮೇ 9ರಂದು ನರಸಿಂಗರಾಯರು ಮತ್ತು ಅನ್ನಪೂರ್ಣಮ್ಮ ದಂಪತಿಗಳ ಮಗನಾಗಿ ಇವರು ಜನಿಸ್ತಾರೆ. ಬೆಂಗಳೂರಿನ ದೇಶೀಯ ವಿದ್ಯಾಶಾಲೆಯಲ್ಲಿ ಕೆ ಸಂಪತ್ಗಿರಿ ರಾಯರು, ಕಂದಾಡೆ ಕೃಷ್ಣಯ್ಯ ಅಯ್ಯಂಗಾರ್ ಇವರಿಂದ ಪಾಠ ಪ್ರವಚನವನ್ನು ಕಲಿತುಕೊಳ್ತಾರೆ. ಇವರು ತಾರಾನಾಥ್ ಕೈಲಾಸಂ ಇವರ ಪ್ರಭಾವಕ್ಕೆ ಒಳಗಾಗ್ತಾರೆ. ಹಾಗೆ ಮುದವಿಡು ಕೃಷ್ಣರಾಯರು, ಆಲೂರು ವೆಂಕಟರಾಯರು ಇವರೆಲ್ಲರ ಪ್ರಭಾವಕ್ಕೆ ಒಳಗಾಗಿ ತಮ್ಮ ಬದುಕನ್ನು ರೂಪಿಸಿಕೊಂಡಂಥವರು. ಇಂಥವರನ್ನು ನಾವು ಇವತ್ತು ಈ ಕನ್ನಡಕ್ಕೆ ಕೊಟ್ಟಂತಹ ಕೊಡುಗೆಗಳಿಗಾಗಿ ಅವರನ್ನು ನೆನಪು ಮಾಡಿಕೊಂಡು

0: ಅವರಿಗೆ ಒಂದು ನಮನ. ಇನ್ನು ಗೀತಮಾಲಾ ಕಾರ್ಯಕ್ರಮದಲ್ಲಿ, ಕ್ಷಮಿಸಿ, ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪ್ರಕಟಣೆ.
1: ರೈತ ನಾಯಕ, ಜನಪರ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ, ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
0: ಇನ್ನು ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಜನಪದ ಗೀತೆಯ ಸರತಿ.

0: ರೈತ ನಾಯಕ ಜನಪರ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
1: ಇನ್ನು ಕಾಮನ ಬಿಲ್ಲು ಕಾರ್ಯಕ್ರಮದಲ್ಲಿ ಒಂದು ಹಿಂದಿ ಚಿತ್ರಗೀತೆಯನ್ನು ಕೇಳಿಬರೋಣ. ಅದಕ್ಕಿಂತ ಮುಂಚೆ ಒಂದು ಮಾಹಿತಿಯನ್ನು ಕೊಡ್ತೇನೆ. ಹಲವಾರು ಪಾರ್ಕ್ಗಳನ್ನು ನಮ್ಮ ಸರ್ಕಾರಗಳು ಉದ್ಘಾಟನೆಯನ್ನು ಮಾಡಿರ್ತವೆ, ಅಂಥದ್ರ ಬಗ್ಗೆ ಒಂದಿಷ್ಟು ಮಾಹಿತಿ. ಫುಡ್ ಪಾರ್ಕ್ ಅನ್ನುವಂಥದ್ದು ತುಮಕೂರಿನ ವಸಂತ ನರಸಾಪುರದಲ್ಲಿ ಇದೆ. ಇದನ್ನು 2014ರಂದು ಉದ್ಘಾಟನೆ ಮಾಡಲಾಗಿದೆ.

ಪಾರ್ಕ್ ಎಲ್ಲಿದೆ ಅಂತ ಹೇಳಿದ್ರೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಕಾರಟಗಿಯಲ್ಲಿ ಇದೆ. ಅಕ್ಷಯ ಆಹಾರ ಪಾರ್ಕ್ ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನಲ್ಲಿದೆ. ಸ್ಪೈಸ್ ಪಾರ್ಕ್ ಎಲ್ಲಿದೆ ಅಂತ ಹೇಳಿದ್ರೆ ಹಾವೇರಿ ಜಿಲ್ಲೆ ಬ್ಯಾಡಗಿಯಲ್ಲಿ ಕಂಡುಬರುತ್ತೆ. ಗ್ರೀನ್ ಫುಡ್ ಪಾರ್ಕ್ ಅಂತ ಹೇಳಿದ್ರೆ ಗ್ರೀನ್ ಫುಡ್ ಪಾರ್ಕ್ ಬಾಗಲಕೋಟೆ ಇನ್ನುವ ಅಗ್ರಿ ಬಯೋ ಪಾರ್ಕ್ ಮಾಲೂರಿನಲ್ಲಿ ಕಂಡುಬರುತ್ತೆ. ಸಾಗರೋತ್ಪನ್ನ ಪಾರ್ಕ್ ಮಂಗಳೂರಿನಲ್ಲಿದೆ. ತೊಗರಿ ಟೆಕ್ನಾಲಜಿ ಪಾರ್ಕ್ ಕಲಬುರಗಿಯಲ್ಲಿದೆ. ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನಲ್ಲಿದೆ. ತೆಂಗು ಸಂಸ್ಕರಣಾ ಘಟಕ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಕೊನೆಹಳ್ಳಿಯಲ್ಲಿದೆ. ಹಾಗೆ ಮಾದರಿ ಹೈನುಗಾರಿಕಾ ಘಟಕ ಹಿರಿಯೂರು, ಶಿವಮೊಗ್ಗ ಹಾಗೆ ಮೂಡಿಗೆರೆಯಲ್ಲಿ ಕಂಡುಬರುತ್ತೆ. ಗೊತ್ತಾಯ್ತಲ್ಲ ಕೆಳಗರೆ, ಪಾರ್ಕ್ಗಳನ್ನು ನಿರ್ಮಾಣ ಮಾಡಿರುತ್ತೆ. ಆಯಾ ಸಂಬಂಧಪಟ್ಟಂತಹ ಪಾರ್ಕ್ಗಳು ಎಲ್ಲೆಲ್ಲಿವೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಿದೆ ಅಂತ ಭಾವಿಸ್ತೇನೆ. ಈ ಮಾಹಿತಿ ನಿಮಗೆ ಉಪಯೋಗ ಆಯಿತು ಅಂತ ಭಾವಿಸ್ತಾ ಇದೀಗ ಹಿಂದಿ ಚಿತ್ರಗೀತೆಯೊಂದನ್ನು ಕೇಳಿಬರೋಣ. ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಬಾಂಬೆ ಚಿತ್ರದಿಂದ ಆಯ್ದ ಈ ಗೀತೆ.

ಕೇಳಿದ್ರೆ ಹಾಗೆ ನಾನು ಹೇಳಿದ್ದೆ 10 ಗಂಟೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಯಾರ ಬಗ್ಗೆ ಮಾತಾಡೋಣ ಅಂತ. ಕಾಶಿನಾಥ್ ಚಲನಚಿತ್ರ ನಟ ನಿರ್ದೇಶಕ ಕೆಲಸ ಮಾಡಿದಂತಹ ಕಾಶಿನಾಥ್ ಅವರ ಬಗ್ಗೆ, ಹಾಗೆ ಶರತ್ ಲೋಹಿತಾಶ್ವ ಇವರ ಬಗ್ಗೆ ಮಾತನಾಡೋಣ. ನಿಮಗೆ ಇವರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ದಲ್ಲಿ ಅದನ್ನು 10 ಗಂಟೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀವು ನಮಗೆ ವಾಟ್ಸಪ್ ಸಂದೇಶವನ್ನು ಕಳಿಸಬಹುದು. ಹಾಗೆ 9:30 ಗಂಟೆಗೆ ನೀವೆಲ್ಲರೂ ಕೂಡ ಸಂದೇಶವನ್ನು ಈಗಾಗಲೇ ಕಳಿಸ್ತಾ ಇದ್ದೀರಿ. 9:30 ಗಂಟೆಗೆ ಇವತ್ತು ಬೆಳಗ್ಗೆಯಿಂದ ಪ್ರಸಾರವಾದಂತಹ ಕಾರ್ಯಕ್ರಮದ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿರ್ತೀರಿ, ಅದನ್ನು ನಾನು ತಗೊಳ್ತೇನೆ. 10 ಗಂಟೆಗೆ ಇವತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಾಶಿನಾಥ್ ಹಾಗೂ ಶರತ್ ಲೋಹಿತಾಶ್ವ ಇವರಿಬ್ಬರ ಬಗ್ಗೆ ಒಂದಷ್ಟು ಮಾತನಾಡೋಣ. ಅವರೇ ನಟಿಸಿದಂತಹ ಚಿತ್ರಗೀತೆಗಳ ಅವುಗಳನ್ನು ಕೂಡ ಕೇಳ್ತಾ ಹೋಗೋಣ. ಇನ್ನು ಕಾಮನಬಿಲ್ಲು ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಕೊಡಗಿನ ಕಾವೇರಿ ಕನ್ನಡ ಚಿತ್ರಗೀತೆ.

ಇದುವರೆಗೂ ಕಾಮನ ಬಿಲ್ಲು ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 9:30. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಕೇಳಿದ್ರೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಜೊತೆ ಜೊತೆಗೆ ನಿಮ್ಮ ಸಂದೇಶಗಳನ್ನು ಕೂಡ ಓದುವಂಥ ಹೊತ್ತು ಇದಾಗಿದೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಅಲ್ಲ, ನಾವು ಆರಂಭದಲ್ಲಿ ಒಂದು ಚಿತ್ರಗೀತೆ, ಅದಕ್ಕಿಂತ ಕೇಳೋದಕ್ಕಿಂತ ಮುಂಚೆ ಒಂದು ಪ್ರಕಟಣೆ ಇದೆ, ಕೇಳಿ ಬರೋಣ.
1: ರೈತ ನಾಯಕ, ಜನಪರ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ, ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
0: ಒಂದು ಮುಂಜಾನೆಯ ಸಂದೇಶ ಬಂದಿತ್ತು ನಮಗೆ. ತಲೆ ಮೇಲೆ ಹೊರೆ ಇದ್ದಾಗ ತಲೆ ತಗ್ಗಿಸಿ ನಡಿಬೇಕು, ಬರಿದಾದಾಗ ತಲೆ ಎತ್ತಿ ತಿರುಗಿದರೆ ಗಾಳಿಗೆ ಹಾರಿ ಹೋಗುವೆ, ಬೆವರು ಸುರಿಸಿ ತಿನ್ನುವ ಅನ್ನ ಅಮೃತಕ್ಕೆ ಸಮ ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಇದು ಹೊಂಗಿರಣ ಅಂತ ಕಳಿಸಿ ಹೊನ್ನೂರಲ್ಲಿಯವರು ಶುಭ ಮುಂಜಾನೆ ಶುಭವಾಗಲಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ನಿಮಗೂ ಕೂಡ. ಹಾಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿ ಸುಜಾತ, ಗಣೇಶ್, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ, ವಿಮರ್ಶ್ ರಾಜಾಜಿನಗರ ಬೆಂಗಳೂರಿನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬೋಪ ವೆಂಕಟೇಶ್ ಅವರು ಕೂಡ ಒಂದು ಸುವಿಚಾರ ಅಂತ ಹೇಳಿ ಸಂದೇಶವನ್ನು ಕಳಿಸಿದರು. ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಗಿಡ ಮರವಾಗಿ ಬೆಳೆಯೋದಿಲ್ಲ, ಹಳ್ಳ ಸಾಗರ ಆಗೋದಿಲ್ಲ. ಹಾಗಿದ್ದಾಗ ಎಲ್ಲ ಸಮಸ್ಯೆಗಳಿಗೆ ಕ್ಷಣ ಮಾತ್ರದಲ್ಲಿ ಪರಿಹಾರ ಸಿಗಬೇಕು

ಹೇಳಿ ಹೇಗೆ ಹರ್ಷಿಸೋದಕ್ಕೆ ಸಾಧ್ಯ? ಕಾಲ ಎಲ್ಲದಕ್ಕೂ ಸರಿಪಡಿಸುತ್ತೆ, ತಾಳ್ಮೆಯೊಂದೇ ಮಾರ್ಗ ಅನ್ನುವಂಥದ್ದನ್ನು ಅವರು ನಮಗೆ ಸಂದೇಶದ ಮೂಲಕ ಕಳಿಸಿದ್ರು. ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಹಾಗೆ ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮಧುಕರ ನಾಯಕರಾಳಿದಂತಹ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಅನನ್ಯ, ಅಕುಲ್, ಮಹೇಶ್ಚಂದ್ರ, ಬಿ ವಿ ಕೇಸ್ಲೆ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶುಭೋದಯ ವಿಜಯಕಲಾ ಮೇಡಮ್. ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ರಾಮಾಯಣದ ಶ್ರೀರಾಮ ಮತ್ತು ಸುಗ್ರೀವರ ಭೇಟಿಯ ಬಗ್ಗೆ ನೀವು ನೀಡಿದಂಥ ಕತೆ ವಿವರ ಪೌರಾಣಿಕ ಹಿನ್ನೆಲೆ ಮಾಹಿತಿ ತುಂಬ ವಿವರವಾಗಿ ಅರ್ಥಪೂರ್ಣವಾಗಿ ಮೂಡುವಂತೂ ಭಕ್ತಿಗೀತೆಗಳು, ಹಾಗೆ 7:50 ಚಿತ್ರಗೀತೆ, 8:30 ಚಿತ್ರಗೀತೆ, 9:05 ಕಾಮನ ಬಿಲ್ಲು ಕಾರ್ಯಕ್ರಮ ಪ್ರಸಾರವಾದಂತಹ ಭಾವಗೀತೆ, ಜನಪದ ಗೀತೆ, ಕನ್ನಡ ಚಿತ್ರಗೀತೆ, ಹಿಂದಿ ಚಿತ್ರಗೀತೆ ತುಂಬ ಮಧುರವಾಗಿ ಮೂಡುವಂದು ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ಮತ್ತೊಂದು ಸಂದೇಶ ಇದೆ, ಯಾರು ಅಂತ ನೋಡೋಣ. ಶುಭ ಮುಂಜಾನೆ ಆಕಾಶವಾಣಿಯ ನಿರೂಪಕರಿಗೆ ಅಂತ ಹೇಳ್ತಾ ಇದ್ದಾರೆ. ಯಾರಿದು ಅಂತ ಹೇಳಿದ್ರೆ ಉಚ್ಚಂಗಿ ದುರ್ಗದಿಂದ ಉಮಾದೇವಿಯವರು. ನಮಸ್ತೆ ಮೇಡಮ್, ನೀವು ಕೇಳಿಸಿದಂತಹ ವಚನದ ಬಗ್ಗೆ ಕೂಡ ಬರೆದಿದ್ದಾರೆ. ಬೆಳಗಿನ ನಮನ ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣ ಹೇಳಲಿಲ್ಲ ನಾನು, ಬರುವಂತಹ ಸುಗ್ರೀವ ಬಾಲಿ ಮತ್ತು ಶ್ರೀರಾಮ ಹನುಮಂತರ ಮಾರ್ಗದರ್ಶನದ ಕತೆ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಭಕ್ತಿಗೀತೆಗಳು, ಭಾವಗೀತೆಗಳು ತುಂಬ ಚೆನ್ನಾಗಿ ಮೂಡಿಬಂದವು ಮೇಡಮ್. ಚಿತ್ರಗೀತೆಗಳು, ಪದಬಂಧ, ವಚನಕಾರರ ಮಾಹಿತಿ, ನಿಮ್ಮ ಖುಷಿಯಾದ ನಿರೂಪಣೆ ಮಾತು ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಮೂಡುವಂತು ನಮಗೆ ಕೇಳಿ ತುಂಬ ಖುಷಿಯಾಯಿತು ಮೇಡಮ್. ನಿಮ್ಮ ಖುಷಿಯೂ ಕೂಡ ಹೀಗೆ ಸದಾ ಇರಲಿ ಅಂತ ಹೇಳ್ತಾ ಅವರು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಹಾಗೆ ದಿನಕ್ಕೊಂದು ಕನ್ನಡದ ಚಿನ್ನದ ಹಾಡಿನ ರಸಹೂರಣದ ಹೂತೋರಣ ಅಂತ ಹೇಳಿ ಕಳಿಸಿದ್ದಾರೆ. ವೀರಪ್ಪ ನಾಯಕ ಚಿತ್ರದ ಗೀತೆಯನ್ನು ಬರೆದಿದ್ದಾರೆ. ಧನ್ಯವಾದಗಳು. ಇದು ಸುದೀರ್ಘವಾದಂತಹ ಸಂದೇಶ ಆಗಿರೋದ್ರಿಂದ ಅದನ್ನು ತಗೊಳ್ಳೋದಕ್ಕೆ ಕಷ್ಟವಾಗುತ್ತೆ ಅಂತ. ಓಕೆ, ಸುಭಾನ್ ಕುರಿ, ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಉತ್ತಮವಾದಂತಹ ಗೀತೆಗಳು, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆ 1995ರಲ್ಲಿ ತೆರೆ ಕಂಡಂತಹ ಬಾಂಬೆ ಚಿತ್ರದ ಹೆಸರು ತುಂಬ ಮಾಡಿತ್ತು. ಮಣಿರತ್ನ ಚಿತ್ರ ನಿರ್ದೇಶನದ ಅರವಿಂದ ಸ್ವಾಮಿ, ಮೋನಿಷಾ ಕುರಾಲ ಅವರ ಅಭಿನಯ ಸೂಪರ್, ಎ ಆರ್ ರೆಹಮಾನ್ ಅವರ ಸಂಗೀತ ದೊಡ್ಡ ಹೆಸರು ಮಾಡಿದ್ದು ಈ ಚಿತ್ರಕ್ಕೆ. ಖಂಡಿತ ಹೌದು, ನಾವಿನ್ನೂ ಆವಾಗ ಓದ್ತಾ ಇದ್ವಿ, ಅಂಥ ಒಂದು ಚಿತ್ರವನ್ನು ನೋಡಿದಂಥ ನಮಗೆ ಒಂದಷ್ಟು ಪಾಠ ಅಂತ ಕೂಡ ಆಗಿತ್ತು ಅಂತ ಹೇಳ್ಬೋದು. ಒಳ್ಳೆಯ ಚಿತ್ರ ಅದು. ಚಿತ್ರದುರ್ಗದ ಪಂಡ್ರಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆ, ಇಲ್ಲಿಂದ ಸಂದೇಶ ಕಳಿಸ್ತಾ ಇದ್ದಾರೆ. ನಮಸ್ತೆ ಮೇಡಮ್, ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಜೊತೆಗೆ ಸರ್ಕಾರದ ಜೊತೆ ಇರುವಂತಹ ಪಾರ್ಕ್ಗಳ ಹೆಸರುಗಳಾದಂತಹ ಫುಡ್ ಪಾರ್ಕ್, ರೈಸ್ ಪಾರ್ಕ್, ಅಕ್ಷಯ ಪಾರ್ಕ್, ನೈಸ್ ಸ್ಪೈಸ್ ಪಾರ್ಕ್, ಗ್ರೀನ್ ಪಾರ್ಕ್, ತೊಗರಿ, ಮೆಕ್ಕೆಜೋಳ, ತೆಂಗು ಮತ್ತು ಹೈನುಗಾರಿಕೆ ಬಗ್ಗೆ ಕೇಳಿ ತುಂಬ ಉಪಯೋಗ ಆಯಿತು ಮೇಡಮ್. ಇವತ್ತಿನ ಎಲ್ಲ ಕಾರ್ಯಕ್ರಮಗಳ ಮೂಲಕ ಕಾಮನಬಿಲ್ಲುನಲ್ಲಿ ಸೂಪರ್ ಸಾಂಗ್ಸ್ ಮೇಡಮ್, ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮಗೂ ಕೂಡ. ಹಾಗೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ಆದಿತ್ಯ ಶಿವಲೀಲಾ ತೇಲಿ ಮನೆಯವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಆತ್ಮೀಯ ನಿರೂಪಕರಾದ ವಿ ಜೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್, ಬೆಳಗಿನಿಂದ ಎಲ್ಲ ಕಾರ್ಯಕ್ರಮ ಕೇಳ್ತಾ ಇದ್ದೇವೆ. ನಮನ ಭಕ್ತಿಗೀತೆ, ಭಾವಗೀತೆ, ಪದಬಂಧ, ಕನ್ನಡ ಹಾಡುಗಳು ಸೂಪರ್ ಡೂಪರ್ ಮಸ್ತ್ ಮಸ್ತ್ ಸಾಂಗ್ಸ್, ಧನ್ಯವಾದ ಮ್ಯಾಮ್ ಅಂತ ಹೇಳಿ ಕಳಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದ. ಹಾಗೆ ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಇವರು. ನಮನ ಭಕ್ತಿಗೀತೆಗಳು ತುಂಬ ಚೆನ್ನಾಗಿತ್ತು, ಮಾಹಿತಿ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು ಇಂಪಾಗಿ ಮೂಡಿಬಂತು, ಹಾಗೆ ಒಂದು ಸಂದೇಶವನ್ನು ಕೂಡ ಕಳಿಸ್ತಾ ಇದ್ದಾರೆ. ಆರೋಗ್ಯವೇ ಭಾಗ್ಯ, ಅಷ್ಟೇ ಅಲ್ಲ ಆರೋಗ್ಯವೇ ಸೌಭಾಗ್ಯ. ನಮ್ಮ ದೈನಂದಿನ ಒತ್ತಡದ ಚಟುವಟಿಕೆಗಳ ನಡುವೆ ಎಲ್ಲರೂ ಕೂಡ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ನಮ್ಮ ನೆಚ್ಚಿನ ಆಕಾಶವಾಣಿ ಸದಾ ಕೇಳ್ತಾ ಖುಷಿಯಾಗಿರೋಣ, ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ನಿಮ್ಮ ಪ್ರೀತಿಗೆ ನಮ್ಮ ಧನ್ಯವಾದಗಳು ಅಂತ ಹೇಳ್ತಾ ವಿಜಯಕಲಾ ಮೇಡಮ್ ಅವರಿಗೆ ನಮಸ್ಕಾರ. ಹೇಗಿದ್ದೀರಿ? ಒಂಚೂರು ಯಾಕೋ ಗಂಟಲು ಗರಗರ ಅಂತ ಇದೆ, ಕೆಮ್ಮಾಗೋ ಚಾನ್ಸಸ್ ಇದೆ ಅಂತ ಅನ್ನಿಸ್ತಾ ಇದ್ದೀರಿ. ಇವತ್ತಿನ ಉತ್ತಮ ಮಾಹಿತಿಯೊಂದಿಗೆ ಚಿತ್ರಗೀತೆಗಳು, ಭಾವಗೀತೆಗಳು, ನಿಮ್ಮ ಸುಮಧುರ ನಿರೂಪಣೆ ಇಷ್ಟ ಆಯಿತು. 8:30 ವಚನದ ಪ್ರಶ್ನೆಗೆ ಉತ್ತರ ಕಳಿಸ್ಲಿಲ್ಲ, ಯಾಕೆ ಅಂತ ಹೇಳಿದ್ರೆ ತಪ್ಪು ಉತ್ತರ ಕಳಿಸಿದ್ರೆ ಬೇಜಾರಾಗುತ್ತೆ. ಅಯ್ಯೋ ಹಾಗೇನಿಲ್ಲ, ಪ್ರಯತ್ನ ಅಂತೂ ಇರಬೇಕಲ್ವಾ? ಚಿತ್ರದುರ್ಗ ಆಕಾಶವಾಣಿ 35ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಇಲ್ಲಿಯವರೆಗೂ ನಿಮ್ಮ ಬರೀ ಧ್ವನಿಯನ್ನು ಮಾತ್ರ ಕೇಳ್ತಾ ಇದ್ವು, ಆದರೆ ನೇರವಾಗಿ ನಿಮ್ಮನ್ನೆಲ್ಲ ನೋಡಿ ನಮಗೆ ತುಂಬ ಖುಷಿಯಾಯಿತು. ನಾವು ರೇಡಿಯೋ ಕೇಳುವುದರ ಜೊತೆಗೆ ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಇದ್ದಾಗ ಭಾಗವಹಿಸೋದು ಕೂಡ ಅಷ್ಟೇ ಮುಖ್ಯ ಮೇಡಮ್. ಧನ್ಯವಾದಗಳು. ನಮಸ್ಕಾರ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ನೀವು ತಪ್ಪಾಗುತ್ತೆ ಅಥವಾ

ಸರಿಯಾಗುತ್ತೆ ಅನ್ನುವಂತಹ ಆಲೋಚನೆಯನ್ನ ಬಿಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸೋದನ್ನ ಮುಖ್ಯವಾಗಿ ಪರಿಗಣಿಸಿ ಅಂತ ಹೇಳ್ತಾ ಧನ್ಯವಾದಗಳು ನಿಮಗೆ. ಹಾಗೆ ಶುಭೋದಯ ವಿಜಯ ಕಲಾ ಮೇಡಮ್, ಚಿತ್ರದುರ್ಗದ ಎಲ್ಲ ಕಾರ್ಯಕ್ರಮಗಳು ಸೂಪರ್. ನೀವು ಪ್ರೋಗ್ರಾಮ್ ಬರುತ್ತಾ ಇಲ್ಲ, ನೀವು ಪ್ರೋಗ್ರಾಮ್ ಬರ್ತಾ ಇಲ್ಲ ಯಾಕೆ ಅಂತ ಕೇಳಿದ್ದಾರೆ. ಓಕೆ, ಅದನ್ನು ಅಧಿಕಾರಿಗಳಿಗೆ ಕೇಳಬೇಕು. ಕಾಮನಬಿಲ್ಲಿನಲ್ಲಿ ಪ್ರಸಾರವಾದಂತಹ ಬಾಂಬೆ ಚಿತ್ರದ ಹಾಡು 1995 ಬಿಡುಗಡೆಯಾಗಿ ಸೂಪರ್ ಹಿಟ್ ಬ್ಲಾಕ್ ಬಾಸ್ಟರ್ ಸಿನಿಮಾ, ರೊಮ್ಯಾಂಟಿಕ್ ಮ್ಯೂಸಿಕಲ್ ಹಿಟ್ ಮೂವಿ ಅಂತ ಹೇಳಿ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಇನ್ನಷ್ಟು ಸಂದೇಶಗಳಿವೆ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಒಂದು ಚಿತ್ರದ ಗೀತೆ ಯಾವುದು ಅಂತ ಹೇಳಿದ್ರೆ ಹಮ್ ದೋನೋ ಚಿತ್ರದಿಂದ ಇದ ಗೀತೆಯನ್ನು ಕೇಳಿ ಬರೋಣ.

0: ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ ನಮನ ನಮನ.
1: ರೈತ ನಾಯಕ, ಜನಪರ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9 ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
2: ಕೆಳಗಡೆ ಮತ್ತಷ್ಟು ಸಂದೇಶಗಳು ನಮ್ಮನ್ನು ತಲುಪಿವೆ, ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ವಿಧ ವಿಧ ಪಾರ್ಕ್ಗಳ ಬಗ್ಗೆ ತಿಳಿಸಿದ ಮಾಹಿತಿ ಉಪಯುಕ್ತವಾಗಿತ್ತು. ಮಾಹಿತಿ ತಿಳಿಸಿದ ನಿರೂಪಕರಿಗೆ, ಎಲ್ಲ ಆಕಾಶವಾಣಿ ಸಿಬ್ಬಂದಿ ವರ್ಗಕ್ಕೆ, ತಂತ್ರಜ್ಞರಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಜ್ಯೋತಿ, ಗಿರೀಶ್, ತಕ್ಷತ್, ಕೌಶಿಕ್ ಗಾರೆಹಟ್ಟಿ ಚಿತ್ರದುರ್ಗದಿಂದ ಧನ್ಯವಾದಗಳು. ಹಾಗೆ ಸಿ ಟಿ ಚಂದ್ರಶೇಖರ್, ಅತ್ತಿಚೌಡೇನಹಳ್ಳಿ, ಹೊಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆ, ಹೆಸರೇ ಹೇಳುವಂತೆ ಕಾಮನಬಿಲ್ಲಿನಂತೆ ಎಲ್ಲ ಹಾಡುಗಳು, ಅಮೋಘ ಆಕರ್ಷಕ ಅರ್ಥಪೂರ್ಣ ಗೀತೆಗಳು, ಪ್ರಸಾರಕ್ಕೆ ಬಾನುಲಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು. ಹಾಗೆ ಮೇಡಮ್ ನಮಸ್ತೆ, ಬೆಳಗಿನ ಶುಭೋದಯಗಳು. ಭಾವತರಂಗದಲ್ಲಿ ಭಾವಗೀತೆಗಳು ತುಂಬ ಚೆನ್ನಾಗಿದ್ವು, ಹಾಗೆ ಕನ್ನಡ ಹಾಡುಗಳು ತುಂಬ ಚೆನ್ನಾಗಿದ್ವು. ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಮಾಹಿತಿ ಕೂಡ ನೀಡಿದ್ದೀರಿ, ಎಲ್ಲ ತರಹದ ಹಾಡುಗಳು ತುಂಬ ಚೆನ್ನಾಗಿತ್ತು. ನಿಮ್ಮ ನಿರೂಪಣೆಯಲ್ಲಿ ಬಂದಂಥ ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಿ. ನೀವು ಹೇಗಿದ್ದೀರಾ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಧನ್ಯವಾದಗಳನ್ನು ಅರ್ಪಿಸ್ತಾ ಮಲ್ಲಿಕಾರ್ಜುನ್ ಜಿ, ಮಾರಮ್ಮನಹಳ್ಳಿಯಿಂದ, ನಾನು ಚೆನ್ನಾಗಿದ್ದೇನೆ ಅಂತ ಹೇಳ್ತಾ ಶುಭೋದಯ ಆಕಾಶವಾಣಿ ಅನಕ್ರು ಅವರ ಬಗೆಗಿನ ಮಾಹಿತಿ, ಹಾಗೆ ವಿವಿಧ ಬಗೆಯ ಪಾರ್ಕ್ಗಳ ಬಗ್ಗೆ ಮಾಹಿತಿ ತುಂಬ ಚೆನ್ನಾಗಿತ್ತು, ಉಪಯುಕ್ತ ಆಯಿತು. ಎಲ್ಲ ಚಿತ್ರಗೀತೆಗಳು ಕೂಡ ತುಂಬ ಸುಂದರವಾಗಿದ್ದವು. ಈ ಮಾಹಿತಿಯನ್ನು ತಿಳಿಸಿದಂತಹ ಆಕಾಶವಾಣಿಯ ನಿರೂಪಕರಿಗೆ, ಸಿಬ್ಬಂದಿ ವರ್ಗಕ್ಕೆ, ತಂತ್ರಜ್ಞರಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ರಾಗಿ ತೆನೆ, ಗಿರೀಶ ಗಾರೆಹಟ್ಟಿ ಚಿತ್ರದುರ್ಗದಿಂದ. ಓಕೆ, ಧನ್ಯವಾದಗಳು. ಹಾಗೆ ನಮಸ್ಕಾರ ಮೇಡಮ್, ಸುಂದರವಾದಂತಹ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ ಮಂಜುನಾಥ್ ಕೊಂಡಿಕೊಪ್ಪ, ಮಣಕವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು. ಹಾಗೆ ಎಂದಿನಂತೆ ಪ್ರತಿದಿನ ಆರಂಭದಲ್ಲಿ ದೇಶಭಕ್ತಿ ಮೂಡಿಸುವ ವಂದೇ ಮಾತರಂ ಮೂಲಕ ಪ್ರಾರಂಭವಾಗುವಂಥ ಆಕಾಶವಾಣಿ ಚಿತ್ರದುರ್ಗ ಕೇಳುಗರಿಗೆ ಭಕ್ತಿ ಸ್ಫೂರ್ತಿ ನೀಡೋದ್ರ ಜೊತೆಗೆ ಸ್ಫೂರ್ತಿದಾಯಕ ನುಡಿಕಿರಣ. ಹಾಗೆ ಎಲ್ಲರಲ್ಲೂ ಸಮಾನ ಪ್ರತಿಭೆ ಇರುತ್ತೆ, ಆದರೆ ಅದನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಪರಿಶ್ರಮ ಕಾರ್ಯಗಳಿಂದ ಅನ್ನುವಂಥ ನುಡಿಕಿರಣ ಕೇಳುಗರಿಗೆ ಮನಸ್ಪಂದಿಸೋದ್ರ ಜೊತೆಗೆ ಜ್ಞಾನ ಹೆಚ್ಚಿಸುವ ಪ್ರಶ್ನೆಗಳು. ನಿನ್ನೆ ತಾನೇ 90 ವರ್ಷಗಳನ್ನು ಆಚರಿಸಿ ಮುನ್ನುಗ್ಗುತ್ತಿರುವಂಥ ಸಮಯದಲ್ಲಿ ಮತ್ತಷ್ಟು ಆಕಾಶವಾಣಿ ರೇಡಿಯೋ ಕೇಳುಗರಿಗೆ ಹೊಸ ಹೊಸ ಸ್ಫೂರ್ತಿದಾಯಕ ಕಾರ್ಯಕ್ರಮಗಳಿಂದ ಮತ್ತಷ್ಟು ಹೊಸ ಹೊಸ ಗ್ರಾಮೀಣ ಪ್ರದೇಶದ ಯುವ ಪ್ರತಿಭೆಗಳಿಗೆ ಮತ್ತು ಕೇಳುಗರಿಗೆ ದಾರಿದೀಪವಾಗಿ ಎಲ್ಲರ ಬಾಳಲ್ಲಿ ಬೆಳಕು ಮೂಡಲಿ ಅನ್ನುವಂತಹ ಶುಭ ಹಾರೈಸ್ತೇನೆ ಅಂತ ಹೇಳ್ತಾ ಶುಭ ಮುಂಜಾನೆಗಳು ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಧನ್ಯವಾದಗಳು. ಹಾಗೆ ಜಗಳೂರು ತಾಲೂಕು ಜಮಾಪುರ ಗ್ರಾಮದಿಂದ JCB ಶಿವು ಅವರು, ಬೆಳಗಿನ ಕಾರ್ಯಕ್ರಮಗಳು ಅದ್ಭುತವಾಗಿ ಮೂಡಿ ಬಂದಿವೆ ಮೇಡಮ್, ನಡೆಸಿಕೊಟ್ಟಂತ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು. ಹಾಗೆ ಇದು ಯಾರಿದು, ಸುರೇಖಾ ಶಿಕ್ಷಕಿ ಮಠದ ಸಿರಿಗೆರೆ, ನಮಸ್ತೆ ಮೇಡಮ್ ಅಂತ ಹೇಳಿ, ನಿಮ್ಮ ನಿರೂಪಣೆ ತುಂಬ ಚೆನ್ನಾಗಿದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಚಪ್ಪಾಳೆಯನ್ನು ಕೂಡ ತಟ್ಟಿದ್ದಾರೆ, ಧನ್ಯವಾದಗಳು ನಿಮಗೆ ಅಂತ. ಹಾಗೆ ಮೊಹಮ್ಮದ್ ಖಲೀಲ್ ರಹಮತ್, ಸಾರಾ ಫರ್ಹೀನ್, ಕಾಶಿಫ್ ರಹಮತ್, ಭಗತ್ ಸಿಂಗ್ ನಗರ ದಾವಣಗೆರೆಯಿಂದ, ಸಂದೇಶ ಏನಿದೆ, ಏನು ಕಳಿಸ್ತೀವಲ್ಲ. ಓಕೆ, ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾ, ಏನೂ ಇಲ್ಲ, ನಿಮ್ಮ ಹೆಸರನ್ನು ಮಾತ್ರ ಕಳಿಸಿದ್ದೀರಿ, ಧನ್ಯವಾದಗಳು ಅಂತ ಹೇಳ್ತಾ ಇದೀಗ ಒಂದು ಪ್ರಕಟಣೆ.
3: ಮಂಗಲ ಭವನ ಮಂಗಲಹಾರಿ ಪ್ರಭು ಸುದರ್ಶನ.
4: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿ ಕೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬ 7 ಬಜೆ ಔರ್ ದೊಪಹರ್ 12:30 ಬಜೆ DD ನ್ಯಾಷನಲ್ ಔರ್ ವೇವ್ಸ್ OTT ಪರ್.
2: ಕೇಳಿದ್ರೆ ನೀವು 10 ಗಂಟೆಗೆ ಕಾಶಿನಾಥ್ ಹಾಗೆ ಶರತ್ ಲೋಹಿತಾಶ್ವ

0: ಇಬ್ಬರ ಬಗ್ಗೆ ನಿಮ್ಗೇನಾದ್ರೂ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ, ಅವ್ರ ಬಗ್ಗೆ ಅವ್ರು ನಟಿಸಿದಂತಹ ಸಿನಿಮಾಗಳ ಬಗ್ಗೆ ನಿಮ್ಗೇನಾದರೂ ಮಾಹಿತಿ ಇದ್ದಲ್ಲಿ ಅದನ್ನು ನಮ್ಮೊಟ್ಟೆಗೆ ಹಂಚಿಕೊಳ್ಳಬಹುದು. ನಾನು ಅದನ್ನು 10 ಗಂಟೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅಳವಡಿಸ್ಕೊಳ್ತೇನೆ. ನಮ್ಮನ್ನು ಇಲ್ಲಿದ್ದ ವಾಟ್ಸಪ್ ಸಂಖ್ಯೆ 9448640273. ಇದುವರೆಗೂ ಬಂದಂತಹ ಎಲ್ಲ ಸಂದೇಶಗಳನ್ನು ನಾನು ಓದಿದ್ದೇನೆ ಅಂತ ಹೇಳ್ತಾ ಇದ್ದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಏಕ್ ಫೂಲ್ ದೋ ಮಾಲಿ ಚಿತ್ರದಿಂದ ಆಯ್ದ ಈ ಗೀತೆಯನ್ನು ಇದೀಗ ಕೇಳಿಬರೋಣ.
1: ये पर्दा हटा दो

ಮತ್ತೆರಡು ಸಂದೇಶಗಳು ನಮ್ಮನ್ನ ತಲುಪಿವೆ ಯಾರು ಅಂತ ನೋಡ್ತಾ ಹೋಗೋಣ. ಸೋಮನಾಥ ಮಡ್ರಳ್ಳಿ ಗ್ರಾಮದಿಂದ ಸಂದೇಶವನ್ನ ಇವರು ಕಳಿಸ್ತಾ ಇದ್ದಾರೆ. ಹರಳು ಹುರಿದ ಹಾಗೆ ಮಾತನಾಡುವುದು ಅನ್ನುವಂಥ ಪದಕ್ಕೆ ಅನ್ವರ್ಥವಾಗಿರುವಂತಹ ವಿಜಯಕಲಾ ಮೇಡಮ್ ಅವ್ರಿಗೆ ನಮಸ್ಕಾರಗಳು. ನಿಮಗೆ ತುಂಬ ದೊಡ್ಡ ಮಾತನ್ನ ಹೇಳಿದಿರಿ. ಇಂದು ಮುಂಜಾನೆಯಿಂದ ಎಲ್ಲ ಕಾರ್ಯಕ್ರಮಗಳು ಆಸಕ್ತಿದಾಯಕವಾಗಿ ಮೂಡಿಬರ್ತವೆ. ಈ ಸಂದರ್ಭದಲ್ಲಿ ನಮಗೆ ಒಂದು ವಿಷಯ ನಿಮ್ಮ ಗಮನಕ್ಕೆ ತರಬೇಕು ಅಂತ ಅನ್ನಿಸ್ತು. ಸಾಕಷ್ಟು ಜನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ನಿರಂತರ ಕೇಳುಗರು ಮತ್ತು ಸರ್ವೇ ಸಾಮಾನ್ಯವಾಗಿ ಸಂದೇಶಗಳನ್ನು ಕಳಿಸುವಲ್ಲಿ ನಿರತರಾಗಿರುವವರು, ಇಂಥವರನ್ನು ನೀವು ಹೊಸ ಕೇಳುಗರು ಅಂತ ಹೇಳಿ ಸಂಬೋಧಿಸ್ತೀರಿ. ಇದರಿಂದ ಆ ಕೇಳುಗರಿಗೆ ಮುಜುಗರವಾಗಬಹುದೇನೋ ಅನ್ನುವಂಥದ್ದು ನನ್ನ ಭಾವನೆ. ಉದಾಹರಣೆಗೆ ಇಂದು ತುರುವನೂರಿನ ಪ್ರಣಯ ರಾಣಿಯವರನ್ನು ಈ ರೀತಿ ಸಂಬೋಧಿಸಿದ್ದು ಉಂಟು. ಧನ್ಯವಾದಗಳು, ಶುಭ ದಿನ. ಹೌದು, ಯಾಕೆ ಅವರನ್ನು ನಾವು ಹಾಗೆ ಹೇಳ್ತೀವಿ ಅಂತ ಹೇಳಿದರೆ, ನಮಗೆ ಹೊಸದಾಗಿ ಸಂದೇಶವನ್ನು ಕಳಿಸ್ತಾ ಇರ್ತಾರೆ. ಅವರು ಇಂಥವರೊಬ್ಬರು ಸಂದೇಶವನ್ನು ಕಳಿಸಿದ್ದು ಅನ್ನುವಂಥದ್ದು ಅವರಿಗೆ ಗೊತ್ತಾಗಲಿ ಅನ್ನುವ ಕಾರಣಕ್ಕೆ ಮತ್ತೆ ಅವರು ನಮಗೆ ಸಂದೇಶವನ್ನು ಕಳಿಸೋ ಮೂಲಕ ಕಾರ್ಯಕ್ರಮವನ್ನು ಕೇಳಲಿ ಅನ್ನುವಂಥದ್ದು ನಮ್ಮ ಆಶಯ. ಹಾಗಾಗಿ ಅವರನ್ನು ಹಾಗೆ ಹೇಳಿರ್ತೀವಿ ಅನ್ನುವಂಥದ್ದು. ಧನ್ಯವಾದಗಳು ನಿಮ್ಮ ಈ ಸಂದೇಶಕ್ಕೆ. ಹಾಗೆ ದತ್ತಾತ್ರೇಯ ಹಿರೇಹಡಗಲಿ ಪ್ರತಿಭಾ ಮತ್ತು ಮಕ್ಕಳು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ವಿಜಯಕಲಾ ಮೇಡಮ್, ನಿಮ್ಮಲ್ಲಿ ತುಂಬ ಕಲೆ ಇದೆ ಮೇಡಮ್, ನಿಮ್ಮ ವಾಯ್ಸ್ ತುಂಬ ಶಾರ್ಪ್ ಆಗಿದೆ. ಹಾಗೆ ಪಾರ್ಕ್ ಬಗ್ಗೆ ಹೇಳಿದಂತಹ ವಿಷಯ ತುಂಬ ಚೆನ್ನಾಗಿತ್ತು ಮೇಡಮ್, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಯಾಕೆಂದರೆ ಇಷ್ಟೊಂದು ಪ್ರೀತಿಯಿಂದ ನೀವು ಸಂದೇಶವನ್ನು ಕಳಿಸ್ತೀರಿ, ಕಾರ್ಯಕ್ರಮಗಳನ್ನು ಕೇಳಿರ್ತೀರಿ, ನಮಗೆ ಖುಷಿಯಾಗತ್ತೆ. ಬೆನ್ನು ತಟ್ಟಿದಾಗ ನಮಗೆ ಮತ್ತಷ್ಟು ನಾವೇನೋ ಕೊಡಬೇಕು ನಮ್ಮ ಕೇಳುಗರಿಗೆ ಅಂತ ಅನಿಸುವಂಥದ್ದು ಸಹಜ. ಹಾಗಾಗಿ ನಾವು ನಮ್ಮ ಪ್ರಯತ್ನಕ್ಕೆ ನಿಮ್ಮ ಸಂದೇಶಗಳು ನಮಗೆ ಪ್ರೇರಣೆ ಅಂತ ಹೇಳ್ತಾ ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾ, ಸುಬಾನ್ಕುರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಉತ್ತಮ ಹಳೆ ಚಿತ್ರಗೀತೆಗಳು, ಅದರಲ್ಲೂ 1961 ತೆರೆ ಕಂಡಂತಹ ಹಮ್ದೋನು ದೇವಾನಂದ ಸಾಧನಾನಂದ ಸೂಪರ್ ಮೂವಿ ಮೇಡಮ್, ಹಾಡುಗಳು ತುಂಬ ಚೆನ್ನಾಗಿವೆ ಈ ಚಿತ್ರದಲ್ಲಿ. ನಿಮಗೂ ನಿಲಯಕ್ಕೆ ಧನ್ಯವಾದಗಳು ಇಂಥ ಹಾಡನ್ನು ಪ್ರಸಾರ ಮಾಡಿದ್ದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಹಿಂದಿ ಚಿತ್ರಗೀತೆಗಳನ್ನು ತುಂಬ ಮೆಚ್ಚಿಕೊಳ್ತೀರಿ ಸುಬಾನ್ಕುರಿ ಅವರೇ, ನಿಮಗೆ ನಮ್ಮ ಧನ್ಯವಾದಗಳು ಅಂತ ಹೇಳ್ತಾ, ಇನ್ನು ಕಾರ್ಯಕ್ರಮದ ಕೊನೆಯದಾಗಿ ಮಿಸ್ಟರ್ ಎಕ್ಸ್ ಇನ್ ಬಾಂಬೆ ಚಿತ್ರದಿಂದ ಆಯ್ದ ಈ ಗೀತೆಯನ್ನು ಕೇಳಿಬರೋಣ. ತುಂಬ ಸೂಪರ್ ಆದಂತಹ ಗೀತೆ, ಕೇಳಲೇಬೇಕು ಈ ಗೀತೆಯನ್ನು ಕೇಳೋಣ.

ಇದುವರೆಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಹಾಗೆ ನಿಮ್ಮೆಲ್ಲರ ಸಂದೇಶಗಳನ್ನು ಕೂಡ ನಾನು ಓದಿದ್ದೇನೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.

ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. 102.6 ಮೆಗಾಹರ್ಟ್ಸ್ಗಳನ್ನು ಟ್ಯೂನ್ ಮಾಡಿ ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ ಮುಂಜಾನೆಯ ದುರ್ಗೋದಿಯ ಪ್ರಸಾರದಲ್ಲಿ ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾ ಆಗಲೇ ತಿಳಿಸಿದಂತೆ ಕಾಶಿನಾಥ್ ಹಾಗೂ ಶರತ್ ಲೋಹಿತಾಶ್ವ ಇವರ ವಿಷಯಗಳನ್ನು ನಾನು ಹೇಳ್ತಾ ಹೋಗ್ತೇನೆ. ಹಾಗೆ ಇವರು ನಟಿಸಿದಂತಹ ಚಿತ್ರಗಳ ಒಂದಷ್ಟು ಹಾಡುಗಳನ್ನು ಕೂಡ ಕೇಳ್ತಾ ಹೋಗೋಣ. ನಿಮಗೇನಾದರೂ ಕಾಶಿನಾಥ್ ಅವರ ಬಗ್ಗೆ ಅಥವಾ ಅವರ ಸಿನಿಮಾಗಳ ಬಗ್ಗೆ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಗೊತ್ತಿದ್ದಲ್ಲಿ ಅದನ್ನು ಕೂಡ ಅಳವಡಿಸ್ಕೊಳ್ಳಿ, ಅಥವಾ ಆ ಸಿನಿಮಾ ನಿಮಗೆ ಯಾಕೆ ಇಷ್ಟ ಆಯಿತು ಅನ್ನುವಂಥದ್ದನ್ನು ಕೂಡ ಹಂಚಿಕೊಳ್ಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9444864023, 9448640273ಗೆ ನಿಮ್ಮ ಸಂದೇಶಗಳನ್ನು ಕಳಿಸ್ಬೋದು. ಕಾಶಿನಾಥ್ ಹಾಗೂ ಶರತ್ ಲೋಹಿತಾಶ್ವ ಅವರ ಬಗ್ಗೆ ಇಬ್ಬರೂ ಕೂಡ ವಿಭಿನ್ನ ವ್ಯಕ್ತಿತ್ವಗಳು, ನಟರು. ನಿಜವಾಗ್ಲೂ ಇಂತಹ ಒಬ್ಬ ನಟರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬಂದದ್ದು ತುಂಬ ಖುಷಿಯ ವಿಚಾರ. ಅವರಿಬ್ಬರ ಬಗ್ಗೆ ಮಾತನಾಡ್ತಾ ಹೋಗೋಣ. ನೀವು ಕೂಡ ಅವರ ಬಗ್ಗೆ ಸಂದೇಶಗಳನ್ನು ಕಳಿಸ್ತಾ ಹೋಗಿ. ಕಾಶಿನಾಥ್ ಒಬ್ಬ ಸರಳ ಸಾಧಾರಣವಾದಂತಹ ವ್ಯಕ್ತಿ. ಮೆರುಗು ಬಣ್ಣಗಳ ಪ್ರದರ್ಶನಗಳ ಲೋಕವಾದ ಚಿತ್ರರಂಗವನ್ನು ತಮ್ಮ ಪ್ರತಿಭಾ ಮಾತ್ರದಿಂದ ಮಾತ್ರ ಬೆಳಗದಂಥವರು. 1951 ಮೇ 8 ಕುಂದಾಪುರದಲ್ಲಿ ಕಾಶಿನಾಥ್ ಅವರು ಜನಿಸ್ತಾರೆ. ಕನ್ನಡ ಚಿತ್ರರಂಗದಲ್ಲಿ ಅವರು ಇನ್ನೂ ಯುವಕರಾದಂತಹ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರಿದ್ದರು. ನಂತರದ ತಲೆಮಾರಿನಲ್ಲಿ ವಿಷ್ಣುವರ್ಧನ್, ಶ್ರೀನಾಥ್, ನಾಗ್ ಸಹೋದರರು ಹೀಗೆ ಹಲವಾರು ಪ್ರಸಿದ್ಧ ಕಲಾವಿದರಿದ್ದರು. ಪುಟ್ಟಣ್ಣ, ಸಿದ್ಲಿಂಗಯ್ಯ, ದೊರೆ ಭಗವಾನ ಅಂತಹ ಅನೇಕ ನಿರ್ದೇಶಕರ ಘಟಾನುಘಟಿ ನಿರ್ಮಾಪಕರಿಂದ ಶ್ರೀಮಂತ ಚಿತ್ರಗಳನ್ನು

ನಿರ್ಮಿಸ್ತದ್ ನಿರ್ಮಿಸುತ್ತಾ ಸಾಗದಂಥವರು. ಈ ಮಧ್ಯೆ ಅಚ್ಚರಿ ಅನ್ನುವಂತೆ ಹೆಚ್ಚು ಖರ್ಚು ವೆಚ್ಚ ಇಲ್ಲದಂತೆ ಅಂದಿನ ದಿನದಲ್ಲಿದ್ದಂತಹ ಯಾವ ಪರಿಚಿತ ಹೆಸರನ್ನು ಕೂಡ ಚಿತ್ರತಂಡದ ಪಟ್ಟಿಯಲ್ಲಿ ಹೊಂದಿಲ್ಲದ ಹಾಗೆ ಈ ಅಪರಿಚಿತರಾದ ಕಾಶಿನಾಥ್ ತೆರೆಗೆ ತಂದಂತಹ ಚಿತ್ರ ಅಪರಿಚಿತ ಚಿತ್ರ. ಕನ್ನಡ ಚಿತ್ರರಂಗದಲ್ಲೊಂದು ವಿಸ್ಮಯ, ಸಸ್ಪೆನ್ಸ್ ಅನ್ನುವಂತಹ ಪದ ನಮಗೆ ಪರಿಚಯ ಆಗಿದೆ ಅಪರಿಚಿತ ಚಿತ್ರದಿಂದ. ಈ ಚಿತ್ರದ ಸವಿಸವಿ ನೆನಪುಗಳು ಬೇಕು ಅನ್ನುವಂತಹ ಕೊರಗಿದಂತಹ ಹುಡುಗಿ ಶೋಭಾ ತನ್ನ ಬದುಕಿನಲ್ಲಿ ಅಂತಹ ನೆನಪು ಸಿಗದೆ ಸಾವಿಗೆ ಮೊರೆಯಾಗಿತ್ತು. ಸುರೇಶ್ ಹೆಬ್ಳೀಕರ್ ಯಾವುದೋ ಹೀರೋಗೂ ಕಡಿಮೆ ಇಲ್ಲದಂತೆ ಈ ಚಿತ್ರದಲ್ಲಿ ವಿಜೃಂಭಿಸಿದ್ದು, ನಂತರ ಅಂತಹದ್ದೇ ಅನೇಕ ಚಿತ್ರಗಳಲ್ಲಿ ಅವರು ನಟಿಸಿದ್ದು ಎಲ್ಲವೂ ಕೂಡ ನಮ್ಮ ಮನದಲ್ಲಿ ತೆರೆದುಕೊಳ್ಳುವಂತಹ ಅಂಶಗಳು. ಸುಂದರಕೃಷ್ಣ ಅರಸ್ ಅನ್ನುವಂತಹ ವಿಶಿಷ್ಟ ಮರೆಯಲಾಗದ ಧ್ವನಿ ಕೂಡ ನಮಗೆ ಆ ಚಿತ್ರದಲ್ಲಿ ಕಂಡುಬರುತ್ತೆ ಅನ್ನುವಂಥದ್ದು ಹೇಳ್ತಾ ಹೋಗ್ತಾನೆ. ಇನ್ನು ಇದೀಗ ಅವರ ಅನುಭವ ಚಿತ್ರದ ಗೀತೆಯನ್ನು ಕೇಳಿ ಬರೋಣ. ಕಾಶಿನಾಥರ ಚಿತ್ರ ಅನುಭವ, ಅದಕ್ಕಿದ್ದಂತಹ ಕಾಮದ ಬೆಸುಗೆಗಿಂತ ಒಂದು ಹಾಸ್ಯ ಕನಸು ಕಾಣುವಂತಹ ವ್ಯಕ್ತಿತ್ವ, ಅಪಕ್ವತೆಯ ಅನುಭವಗಳನ್ನು ಹಿತಮಿತವಾಗಿ ಮೂಡಿಸಿದಂತಹ ಸುಲಲಿತವಾದಂಥ ಈ ಚಿತ್ರ, ಈ ಚಿತ್ರದಲ್ಲಿನ ಕಲಾವಿದರ ಕಾಶಿನಾಥ್, ಆ ಪುಟ್ಟ ಹುಡುಗ ಉಮಾಶ್ರೀ ಅಭಿನಯ, ಕಾಮಿನಿ ಧರನ್ ಅರವಿಂದ ಅವರ ಅಭಿನಯವನ್ನು ಈಗಲೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಕೇಳೋಣ ಅನುಭವ ಚಿತ್ರದ ಈ ಗೀತೆಯನ್ನು

ನಮಗೊಂದು ಸಂದೇಶ ಬಂದಿದೆ, ಯಾರು ಕಳಿಸಿದ್ದಾರೆ ಅಂತ ನೋಡೋಣ. ಕಾಶಿನಾಥ್ ಅವರು ಉಡುಪಿ ಜಿಲ್ಲೆ ಕುಂದಾಪುರದ ಸಮೀಪದ ಕೋಟೇಶ್ವರದಲ್ಲಿ ಜನನ. ಪ್ರಥಮ ಚಿತ್ರ ಅಪರಿಚಿತ ಚಿತ್ರದ ಮೂಲಕ ಡೈರೆಕ್ಟರ್ ಆಗಿ ಸಸ್ಪೆನ್ಸ್ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು. ಈ ಚಿತ್ರ ಸೂಪರ್ ಹಿಟ್ ಆಯಿತು. ಇವರು ಆರಾಧನೆ, ಅನುಭವ ಸೂಪರ್ ಮೂವಿಗಳು. ಉಪೇಂದ್ರ, ಸುನಿಲ್ ಕುಮಾರ್ ದೇಸಾಯಿ ಹಾಗೆ ಉಮಾಶ್ರೀ, ವಿ ಮನೋಹರ್ ಪರಿಚಯ ಮಾಡಿಕೊಟ್ಟಿದ್ದಾರೆ, ಧನ್ಯವಾದಗಳು ಅಂತ ಹೇಳಿ ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು ನಿಮಗೂ ಕೂಡ. ಹಾಗೆ ಇವರು ರಾಗಿತನೆ ಗಿರೀಶ್ ಅವರು ಒಂದು ಸಂದೇಶ ಕಳಿಸಿದ್ದಾರೆ. ಇಲ್ಲಿ ಏನು ಗೊತ್ತಾ, ನಾವು ಒಂದು ಸಿನಿಮಾ ನಟನ ಬಗ್ಗೆ ಅಥವಾ ನಟಿಯ ಬಗ್ಗೆ ಅಥವಾ ಇನ್ಯಾವುದೇ ವ್ಯಕ್ತಿಗಳ ಬಗ್ಗೆ ನಾವು ಹೇಳುವಾಗ ನೀವು ನಮಗಿಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ಬೋದಲ್ಲ, ಅದು ತಪ್ಪು ಅನ್ನುವಂಥದ್ದು, ಅದನ್ನು ಕೇಳಬೇಡಿ. ಹಾಕ್ತಾ ಇರ್ತೇವೆ ನಾವು, ಅದರಲ್ಲಿ ಬರಬಹುದೇನು, ಕಾಯಬೇಕು ಅನ್ನುವಂಥದ್ದು. ಅವ್ರ ಬಗ್ಗೆ ಏನಾದರೂ ಹೆಚ್ಚಿನ ವಿಷಯ ನಿಮಗೆ ಗೊತ್ತಿತ್ತು ಅಥವಾ ಆ ಸಿನಿಮಾದ ಬಗ್ಗೆ ಹೀಗಿತ್ತು ಆ ಸಿನಿಮಾ ಅನ್ನುವಂಥದ್ದನ್ನು ಹೇಳೋದಕ್ಕೆ ಸಾಧ್ಯವಾದರೆ ಅದನ್ನು ಹೇಳಿ ಅನ್ನುವಂಥದ್ದು, ಇಂಥ ಗೀತೆಯನ್ನು ಪ್ರಸಾರ ಮಾಡಿ ಅನ್ನುವಂಥದ್ದು ಸರಿಯಲ್ಲ ಈ ಕಾರ್ಯಕ್ರಮಕ್ಕೆ. ಅದಕ್ಕಂತಲೇ ಬೇರೆ ಬೇರೆ ಕಾರ್ಯಕ್ರಮಗಳಿದೆ, ಜನರಂಜನೆ ಇದೆ, ವಾಟ್ಸಪ್ ಆಧಾರಿತ ಇದೆ, ಹಾಗೆ ನಿಮಗೆ ಮೆಚ್ಚಿನ ಗೀತೆಗಳನ್ನು ಪ್ರಸಾರ ಮಾಡುವಂತಹ ಹೊತ್ತು ಏನು ಲೆಟ್ರ್ಗಳನ್ನು ಕೂಡ ನೀವು ಬರೀಬೋದು. ಆ ಸಮಯದಲ್ಲೂ ಕೂಡ ನಿಮ್ಮ ಮೆಚ್ಚಿನ ಗೀತೆಗಳು ಪ್ರಸಾರ ಆಗುತ್ತೆ. ಆವಾಗ ನೀವು ಹೇಳಿದ್ರೆ ಒಂದು ಅದಕ್ಕೊಂದು ಏನು ಮಹತ್ವ ಅಂತ. ಓಕೆ, ಧನ್ಯವಾದಗಳು. ಇನ್ನು ಅವನೇ ನನ್ನ ಗಂಡ, ಅವಳೇ ನನ್ನ ಹೆಂಡತಿ ಮುಂತಾದವು ಅಂದಿನ ಮಧ್ಯಮ ವರ್ಗಕ್ಕೆ ಹಿತವಾದಂತಹ ಚಿತ್ರಗಳಾಗಿದ್ವು. ಚಿತ್ರಗಳಲ್ಲಿ ಕಾಮದ ಬಳಕೆ ಯಶಸ್ಸಿನ ಬಗ್ಗೆ ಅರಿವು ಹೊಂದಿದ್ದಂತಹ ಕಾಶಿನಾಥ್ ಅವರು ಅದನ್ನು ಸ್ವಲ್ಪ ಮಟ್ಟಿಗೆ ಕ್ಯಾಪಿಟಲೈಸ್ ಮಾಡಿಕೊಂಡ್ರಾದರೂ ಅವರು ಆ ಕುರಿತು ಬೇಜವಾಬ್ದಾರಿತನ ಹೊಂದಿರಲಿಲ್ಲ ಅನ್ನುವಂಥದ್ದು. ಕಾಮಶಾಸ್ತ್ರ ಭಾರತದ ಕೊಡುಗೆ, ಮಡಿವಂತಿಕೆಯನ್ನು ಹೇಳಿದ್ದು ಕೂಡ ಭಾರತವೇ. ಪುರಾತನ ಸಂಸ್ಕೃತಿಯಲ್ಲಿ ಅಶ್ಲೀಲದ ಬಗ್ಗೆ ವ್ಯಾಖ್ಯಾನ ಇಲ್ಲ. ನಮ್ಮ ಜನರಲ್ಲಿ ಸಾಕಷ್ಟು ಗೊಂದಲಗಳಿವೆ. ಸಿನಿಮಾಗಳು ಅಶ್ಲೀಲವಾಗಿವೆ ಅಂತ ಟೀಕಿಸಿದವರೇ ಮರೆಯಲ್ಲಿ ಸಿನಿಮಾ ನೋಡಿ ಖುಷಿಪಟ್ಟಿದ್ದಾರೆ. ಇದೇ ನನ್ನ ಯಶಸ್ಸಿನ ಗುಟ್ಟು ಅನ್ನುವಂಥದ್ದು ಕೂಡ ನೇರ ನುಡಿಯಾಗಿತ್ತು ಕಾಶಿನಾಥ್ ಅವರದು. ಹಲವು ವರ್ಷದ ಹಿಂದೆ ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂಥ ಇವರು ಹೀಗೆ ಹೇಳ್ತಾರೆ. ಇತ್ತೀಚೆಗೆ ಉಪೇಂದ್ರ ಅವರ ಕಾರ್ಯಕ್ರಮವೊಂದಕ್ಕೆ ಹೋಗಿದ್ದೆ. ಅಲ್ಲಿದ್ದ ನಾಲ್ವರು ಮಹಿಳೆಯರು ಅನಂತನ ಅವತಾರದಂತಹ ಸಿನಿಮಾ ಯಾವಾಗ ಮಾಡ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡಿರ್ತಾರೆ. ನನಗೆ ಆಘಾತವಾಯಿತು. ಜನರ ಮನಸ್ಥಿತಿಯ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಿದ್ದರಿಂದ ಇಂತಹ ಚಿತ್ರ ಮಾಡೋದಕ್ಕೆ ಸಾಧ್ಯವಾಯಿತು. ಇದೊಂದು ರೀತಿ ಕತ್ತಿ ಅಲುಗಿನ ಮೇಲೆ ನಡಿಗೆ ಅಂತ ಹೇಳಿ, ನನ್ನ ಅನಂತನ ಅವತಾರ ಚಿತ್ರದಲ್ಲಿ ಈಗಿನ ಯು ಸರ್ಟಿಫಿಕೇಟ್ ಚಿತ್ರಗಳಂತೆ ಎಕ್ಸ್ಪೋಸ್ ಮಾಡಿಲ್ಲ. ನಮ್ಮ ಮನಸ್ಸನ್ನು ಕನ್ನಡಿಯಲ್ಲಿ ಕಂಡುಕೊಂಡಾಗ ಕಾಶಿನಾಥರ ಮಾತುಗಳು ಸುಳ್ಳು ಅಂತ ಹೇಳಿ ನಮಗೇನು ಅನಿಸೋದಿಲ್ಲ ಅನ್ನುವಂಥದ್ದು. ಅದು ಸತ್ಯ ಕೂಡ ಹೌದು ಅಂತ ಹೇಳಿ ಮತ್ತೊಂದು ಸಂದೇಶ ಬಂದಿದೆ ನೋಡೋಣ ಏನು ಕಳಿಸಿದ್ದಾರೆ. ಕಾಶಿನಾಥ್ ಹಾಗೂ ಶರತ್ ಲೋಹಿತಾಶ್ವ ಇವರು ಅತ್ಯುತ್ತಮ ಶ್ರೇಷ್ಠ ಕಲಾವಿದರು. ಯಾವುದೇ ಪಾತ್ರವಿದ್ದರೂ ಅದರೊಳಗಡೆ ಒಳಗೊಂಡು ಲೀನವಾಗಿ ಪಾತ್ರಕ್ಕೆ ಜೀವ ತುಂಬುತ್ತಾ ಇದ್ದರು. ವಿಪರ್ಯಾಸ ಅಂತ ಹೇಳಿದ್ರೆ ಸಾಕಷ್ಟು ಸಂಕಷ್ಟಗಳ ಸರಮಾಲೆ ಹೊಂದಿದ್ದವರಲ್ಲಿಯೇ ಕಲಾ ಸರಸ್ವತಿ

ವ್ಯಕ್ತಿ ಜೊತೆಗೆ ಇರ್ತಾರೆ. ಇದು ವೈಚಿತ್ರವೇ ಸರಿ. ಈಗ ಓಕೆ, ಧನ್ಯವಾದಗಳು ಸಿದ್ದಾಪುರ ವೀರಣ್ಣ ಜಿ ಎಸ್ ಅವರೇ. ಚಿಂತನ ಪ್ರಸಾರ ಆಗ್ತಾ ಇದೆ, ಅದು ಬೆಂಗಳೂರು ಆಕಾಶವಾಣಿಯಿಂದ ಪ್ರಸಾರವಾಗ್ತಾ ಇದೆ ಅನ್ನುವಂಥದ್ದು. ಓಕೆ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇದೀಗ ಅನಾಮಿಕ ಚಿತ್ರದಿಂದ ಈ ಗೀತೆಯನ್ನು ಕೇಳಿಬರೋಣ.

ಕೆಳಗೆ ಮತ್ತೊಂದು ಸಂದೇಶ ಬಂದಿದೆ ನೋಡೋಣ, ಯಾರು ಕಳಿಸಿದ್ದಾರೆ ಅಂತ ಹೇಳಿ. ಸಿಟಿ ಚಂದ್ರಶೇಖರ್ ಅತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆ ಕಾಶಿನಾಥ್ ಅವರ ಅನುಭವ ಚಿತ್ರ, ಎಂದೂ ಮರೆಯಲಾಗದಂಥ ಚಿತ್ರ. ಅಭಿನಯ ಉಮಾಶ್ರೀ ಉಪೇಂದ್ರ ಇವರನ್ನು ಚಿತ್ರರಂಗ ಕರೆತಂದಂಥವರು. ಗಾಯತ್ರಿ ಚಿತ್ರಾಲಯದಿಂದ ಚಿತ್ರವನ್ನು ಸ್ಥಾಪಿಸಿ ಅನೇಕ ಉತ್ತಮ ಚಿತ್ರವನ್ನು ಕೊಟ್ಟಿದ್ದಾರೆ. ಏನೋ ಒಂಥರ ವಿಶೇಷ ಚಿತ್ರಗಳನ್ನು ಕೊಟ್ಟಿದ್ದಾರೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು. ಹಾಗೆ ಮತ್ತೊಂದು ಸಂದೇಶ, ಚಿತ್ರದುರ್ಗದಿಂದ ಪಂಡ್ರಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರದಿಂದ ಸಂದೇಶ ಕಳಿಸ್ತಾ ಇದ್ದಾರೆ. ನಮಸ್ತೆ ಮೇಡಮ್, ನಿನ್ನೆ ತಾನೇ ಕಾಶಿನಾಥ್ ಅವರ ಹುಟ್ಟು ಹಬ್ಬ ಅಭಿಮಾನಿಗಳು ಆಚರಿಸಿಕೊಂಡಿದ್ದಾರೆ. ಹಾಗೆ ಅಪ್ಪ ಅನ್ನುವಂತಹ ಅಕ್ಷರಗಳನ್ನು ಮಕ್ಕಳ ನೆನಪಿನಲ್ಲಿ ಇಟ್ಕೊಳ್ಳೋ ಹಾಗೆ ತಮ್ಮ ಕೊನೆಯ ಕ್ಷಣದಲ್ಲಿ ಅಪ್ಪ ಐ ಲವ್ ಯು ಅನ್ನುವಂತಹ ಹಾಡನ್ನು ಇವತ್ತಿಗೂ ಅವರ ಅಭಿನಯದಲ್ಲಿ ಬಹಳ ಸುಂದರವಾಗಿ ಅಭಿನಯಿಸಿ ನಮ್ಮ ಮನಸ್ಸನ್ನು ಸಂತೋಷಪಡಿಸಿ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ನಮ್ಮ ಮನಸ್ಸಿನಲ್ಲಿ ಇನ್ನೂ ಅಚ್ಚಳಿಯದೇ ಉಳಿಯುತ್ತಾರೆ. ಇವರ ಅಭಿನಯವಂತೂ ಕಲಾತ್ಮಕವಾಗಿ ಸಾಮಾಜಿಕವಾಗಿ ಬಹಳ, ಇವರ ನಿರ್ದೇಶನದ ಚಿತ್ರಗಳ ಜೊತೆಗೆ ತಮ್ಮ ಶಿಷ್ಯಂದಿರನ್ನು ಪಳಗಿಸಿ ಇವತ್ತಿಗೂ ಸಹ ಚಿತ್ರರಂಗದಲ್ಲಿ ಹೆಸರು ಮಾಡಿ ಹೋಗಿದ್ದಾರೆ. ಇಂಥವರಿಗೆ ನನ್ನದೊಂದು ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಬಯಸ್ತೇನೆ. ನಿಮಗೂ ಸಹ ಇವರನ್ನು ನೆನಪಿಸೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಧನ್ಯವಾದಗಳು ನಿಮಗೂ ಕೂಡ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಈ ಕಾರ್ಯಕ್ರಮಗಳನ್ನು ಕೇಳಿಕೊಂಡು ನೀವು ಒಂದಷ್ಟು ಸಂದೇಶಗಳನ್ನು ಕಳಿಸಿ ಅವರ ಬಗ್ಗೆ ಮಾಹಿತಿಯನ್ನು ಹೇಳ್ತಿರಲ್ಲ, ತುಂಬ ಸಂತೋಷವಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇನ್ನೂ ಮತ್ತಷ್ಟು ವಿಚಾರವನ್ನು ತಿಳ್ಕೊಳ್ತಾ ಹೋಗೋಣ. ಮುಖ್ಯವಾಗಿ ಕಾಶಿನಾಥರ ಚಿತ್ರಗಳು ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ಕಥಾ ಹಂದ್ರವಾಗಿ ಮಾಡಿಕೊಂಡು ಜನರ ಅಂತರಂಗಕ್ಕೆ ಪ್ರವೇಶಿಸಿದಂಥವು. ಯಾವುದೇ ವಸ್ತುವನ್ನಾದರೂ ಚಿತ್ರರಂಗದಲ್ಲಿ ಒಮ್ಮೆ ಗೆಲುವು ಕಂಡಾಗ ಪುನಃ ಪುನಃ ಪುನರಾವರ್ತನೆಗೊಂಡು ಸೋತಿರುವುದು ಸರ್ವವಿದಿತ. ಅದಕ್ಕೆ ಕಾಶಿನಾಥರು ಕೂಡ ಅತೀತರಾಗಿರಲಿಲ್ಲ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಕಂಡುಕೊಂಡಿದ್ದೇವೆ. ಚಿತ್ರಕಥೆಯೇ ಸಿನಿಮಾದ ತಳಪಾಯ, ಸಿನಿಮಾದಲ್ಲಿ ಚಿತ್ರಕಥೆಯೇ ಹೀರೋ. ಚಿತ್ರಕಥೆಗೆ ಹೊಂದಾಣಿಕೆ ಆಗುವ ನಟರನ್ನು ನಾವು ಹುಡುಕಬೇಕು, ಆಗ ಯಶಸ್ಸು ಸಿಗುತ್ತೆ. ಚಿತ್ರಕಥೆಗೆ ಹೊಂದಾಣಿಕೆಯಾಗುವ ವ್ಯಕ್ತಿ ರಸ್ತೆಯಲ್ಲಿ ಸಿಕ್ಕರೂ ಅವನಿಗೆ ಪಾತ್ರ ಕೊಡುವ ಧೈರ್ಯ ನನಗಿದೆ ಅಂತ ಹೇಳಿ ಕಾಶಿನಾಥ್ ಅವರು ಹೇಳಿರ್ತಾರೆ. ಅನೇಕ ಚಿತ್ರಗಳಲ್ಲಿ ಯಶಸ್ಸಿನ ಬಗ್ಗೆ ಹೊಗಳಿಕೆ ಮಾತು ಕೇಳಿ ಬಂದಾಗ ಅಹಂಕಾರ ಬಂತು. ಇದೇ ಅಂಶ ಹಿಂದಿ ಚಿತ್ರ ಸೋಲಲು ಕಾರಣವಾಯಿತು, ಜೀವಾನುಭವವೂ ಸಿಕ್ಕಿತು. ಹೀಗೆ ಕಾಶಿನಾಥ್ ಅವರು ನೇರವಾದಂತಹ ನೋಟ ಮಾತುಗಳು. ಕಾಶಿನಾಥ್ ಅಂತ ಹೇಳಿದ್ರೆ ತುಂಬ ಇಷ್ಟವಾಗುವಂಥದ್ದು ಅವರು ತಮ್ಮನ್ನು ತಾವು ಮುಕ್ತವಾಗಿ ತೆರೆದುಕೊಂಡಿದ್ದಂತಹ ರೀತಿ. ಒಂದು ಚಿತ್ರದಲ್ಲಿ ಯಮನ ಆಸ್ಥಾನದಲ್ಲಿ ಯಮನಾದಂತಹ ದೊಡ್ಡಣ್ಣ ಅವರ ಮುಂದೆ ನ್ಯಾಯಸ್ಥಾನದಲ್ಲಿ ನಿಂತಹ ಕಾಶಿನಾಥ್ ಬಗ್ಗೆ ಚಿತ್ರಗುಪ್ತರಾದ ಸಾಧುಕೋಕಿಲ್ಲ ಹೀಗೆ ಹೇಳ್ತಾರೆ, ಪ್ರಭು ಇವನ್ ಪಾಪಗಳನ್ನು ಎಣಿಸಿ ಹೇಳೋದಕ್ಕಿಂತ ತೂಕದಲ್ಲಿ ಹೇಳೋದು ಒಳಿತು. ಈತ ಡಬಲ್ ಮೀನಿಂಗ್ ಸಂಭಾಷಣಾ ಚಿತ್ರಗಳನ್ನು ನಿರ್ದೇಶಿಸಿ ಜನರ ಅಭಿರುಚಿಗಳನ್ನು ಕೆಡಿಸಿದಂಥವರು. ಹೀಗೆ ತಮ್ಮ ಇತಿಮಿತಿ ಸರಿ ತಪ್ಪು ಯಶಸ್ಸು ಸೋಲು ಇವೆಲ್ಲವುಗಳನ್ನು ಕೂಡ ಅರಿವಿನಿಂದ ಅನುಭವಿಸಿಕೊಂಡಿದ್ದಂತಹ ವಿಶಿಷ್ಟ ವ್ಯಕ್ತಿ ಅಂತ ಹೇಳಿದ್ರೆ ಕಾಶಿನಾಥ್ ಅವರು. ಇದೀಗ ಕೇಳಿಬರೋಣ ಅವಳೇ ನನ್ನ ಹೆಂಡತಿ ಚಿತ್ರದಿಂದ ಆಯ್ದ ಈ ಗೀತೆಯನ್ನು

ಕೇಳಿದ್ರೆ ಹಾಗೆ ಮತ್ತೊಂದು ಸಂದೇಶ ಬಂದಿದೆ ನಮಗೆ. ಕಾಶಿನಾಥ್ ಅವರು ಚಿತ್ರರಂಗಕ್ಕೆ ಹೊಸದಾಗಿ ಬಂದಾಗ ಅವರ ಬಾಲ್ಯದ ದಿನಗಳು, ಪ್ರತಿಭೆ, ಜೀವನದ ನೈಜ ಘಟನೆಯ ಅನುಭವದಿಂದ ಅವರೇ ನಿರ್ದೇಶಿಸಿದಂಥ ಅನುಭವ ಚಿತ್ರದ ಬಗ್ಗೆ ಅಂದು ಅವರು ತಮ್ಮ ಬಾಲ್ಯದಿಂದಲೂ ಹಳ್ಳಿ ಪರಿಸರದಲ್ಲಿ ನಡೆದ ಸತ್ಯ ಘಟನೆಗಳಿಂದ ಪ್ರೇರೇಪಿತವಾಗಿ ಅನುಭವ ಸಿನಿಮಾ ಮಾಡೋದಕ್ಕೆ ನನಗೆ ಸ್ಫೂರ್ತಿ ಬಂತು ಅನ್ನೋದ್ರ ಜೊತೆಗೆ ನಾನೇ ಸ್ವಯಂ ಪ್ರೇರಿತವಾಗಿ ನಿರ್ದೇಶನ ಮತ್ತು ನಟನೆ ಜೊತೆಗೆ ನನ್ನ ಸ್ನೇಹಿತರ ಸಹಾಯದಿಂದ ಅನುಭವದಂತಹ ಸಿನಿಮಾ ಮಾಡೋದಕ್ಕೆ ಸಾಧ್ಯ ಆಯಿತು. ಮುಂದೆ ಚಿತ್ರರಂಗದಲ್ಲಿ ನೆಲೆ ಇರಲು ಸಹ ಅವಕಾಶ ಸಿಕ್ತು ಅನ್ನುವಂಥದ್ದನ್ನು ಪತ್ರಿಕೆಯಲ್ಲಿ ಓದಿದಂಥ ಘಟನೆ ನನಗೆ ನೆನಪಿಗೆ ಬಂತು ಮೇಡಮ್ ಅಂತ ಹೇಳಿ ಅವರು ನಮ್ಮ ಜೊತೆಯಲ್ಲಿ ಇರದಿದ್ದರೂ ಕೂಡ ವಿಶೇಷ ಶೈಲಿಯ ಹಾಸ್ಯ ನಟನೆ ಮತ್ತು ಅವರ ನಿರ್ದೇಶನ ಇಂದು ಕಣ್ಣು ಮುಂದೆ ತಂದಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ಉಮೇಶ ಸಿರಿಗೆರೆ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಕಾಶಿನಾಥ್ ಅವರು ಚಿತ್ರರಂಗದಲ್ಲಿ ಇದ್ದರೂ ಕೂಡ ಸಾಮಾನ್ಯರಂತೆ ಬಾಳಿ 2018 ಜನವರಿ 18 ಈ ಲೋಕವನ್ನು ಅಗಲ್ತಾರೆ. ಇಂದು ಅವರು ಪರಿಚಯಿಸಿದಂತಹ ಅನೇಕ ಪ್ರತಿಭೆಗಳು ಪ್ರಸಿದ್ಧರಾಗಿ ನಮ್ಮ ಕಣ್ಮುಂದಿದ್ದಾರೆ. ಆದರೆ ಅದ್ಯಾವುದರ ಕಿಂಚಿತ್ತೂ ಅಹಂ ಹೊಂದಿಲ್ಲದೆ ಸಾಧಾರಣ ವ್ಯಕ್ತಿಯಂತೆಯೇ ಬಾಳದಂಥವರು ಕಾಶಿನಾಥ್ ಅವರು ನಿಜಕ್ಕೂ ತುಂಬ ಮುಕ್ತಿವಂತ ಅಂತ ಹೇಳಬಹುದು. ಅಂತಹ ವ್ಯಕ್ತಿಯನ್ನು ಇವತ್ತು ಸ್ಮರಿಸುತ್ತಾ ಆ ವ್ಯಕ್ತಿಗೆ ನಾವು ಧನ್ಯವಾದಗಳನ್ನು ಹೇಳೋಣ. ಯಾಕೆಂದರೆ ವಿಶೇಷ ರೀತಿಯಾದಂತಹ ಸಿನಿಮಾಗಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಅವನೇ ನನ್ನ ಗಂಡ ಚಿತ್ರದಿಂದ ಆಯ್ದ ಈ ಗೀತೆಯನ್ನು ಇದೀಗ ಕೇಳಿ ಬರೋಣ.

ಕೆಳಗಡೆ ಹಾಗೆ ಮತ್ತೆರಡು ಸಂದೇಶಗಳು ನಮ್ಮನ್ನ ತಲುಪಿವೆ. ಸುಬಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಕಾಶಿನಾಥ್ ಒಬ್ಬ ಉತ್ತಮ ನಟ ಕಂ ನಿರ್ದೇಶಕ, ನಿನ್ನೆ ತಾನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ. ಅವಳೆ ನನ್ನ ಹೆಂಡತಿ ಚಿತ್ರ 1988 ತೆರೆ ಕಂಡಿತ್ತು. ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು ಈ ಹಾಡನ್ನಂತೂ ಪ್ರಖ್ಯಾತಿಗೊಳಿಸಿತ್ತು. ನಮ್ಮ ಮನೆಯಲ್ಲಿ ರೇಡಿಯೋ ಇತ್ತು, ಪತ್ರದ ಮುಖಾಂತರ ನಾವು ಕೇಳ್ತಾ ಇದ್ವಿ, ಈ ಹಾಡನ್ನು ಪ್ರಸಾರ ಆಗಿತ್ತು. ನಮ್ಮ ಕೋರಿಕೆಯ ಮೇರೆಗೆ ಅಂತ ಹೇಳ್ತಾ ಯಾವುದು ಧಾರವಾಡ ಆಕಾಶವಾಣಿಯಿಂದ ಇವ್ರು ಕೇಳಿದ್ರಂತೆ. ಓ ಸೂಪರ್, ತುಂಬ ಒಳ್ಳೆಯ ಮಾಹಿತಿಯನ್ನು ನೀವು ನಮಗೆ ಕೊಟ್ಟಿದ್ದೀರಿ. ಹಾಗೆ ಅಶ್ವಿನಿ

ಜು ಕೆ ಬಿ ರಾಜು, ಅಚ್ಯುತ್ ಸೂರ್ಯ, ಆನಂದ್ ಭಾಸ್ಕರ್ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಕಾಶಿನಾಥ್ ಅವರ ಸುಂದರ ಮನೋಜ್ಞವಾದ ಅಭಿನಯದ ಜೊತೆಗೆ ಕಲಾ ಚಾತುರ್ಯ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೊಸ ಹೊಸ ಪರಿಚಯವನ್ನು ಮಾಡಿಸೋ ಅವರನ್ನು ಪರಿಚಯ ಮಾಡುವ ಸುಂದರವಾಗಿ ವರ್ಣಿಸಿದ್ದೀರಿ, ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳಿ ಕಳಿಸಿದ್ದಾರೆ. ಓಕೆ, ನಿಮಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇಷ್ಟೊತ್ತವರೆಗೂ ನಾವು ಕಾಶಿನಾಥ್ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀವಿ. ಇನ್ನು ಶರತ್ ಲೋಹಿತಾಶ್ವ ಅವ್ರ ಬಗ್ಗೆ ಹಂಚ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನೊಂದು ಹಾಡನ್ನು ಕೇಳಿಸ್ಬೇಕು, ನೋಡೋಣ ಆ ಹಾಡು ನನಗೆ ಸಿಗುತ್ತಾ ಅಂತ.

ಕೇಳಿದ್ರೆ ನಾನು ಚೌಕ ಚಿತ್ರದ ಹಾಡನ್ನು ಹುಡುಕ್ತಾ ಇದ್ದೆ. ನೆನ್ನೆ ಅಷ್ಟೇ ಪ್ರಸಾರ ಆಗಿತ್ತು, ಹಾಗಾಗಿ ಇವತ್ತು ಅದನ್ನು ನಾನು ನಿಮಗೆ ಕೇಳಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳ್ತಾ ಶರತ್ ಲೋಹಿತಾಶ್ವ ಅವ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ತಾ ಅವರೇ ನಟಿಸಿದಂತಹ ಒಂದಷ್ಟು ಸಿನಿಮಾಗಳ ಹಾಡುಗಳನ್ನು ಕೇಳ್ತಾ ಹೋಗೋಣ. ಶರತ್ ಲೋಹಿತಾಶ್ವ ಅವರು ಕನ್ನಡ ರಂಗಭೂಮಿ, ಕಿರುತೆರೆ ಮತ್ತು ಚಲನಚಿತ್ರಗಳ ಜನಪ್ರಿಯ ಕಲಾವಿದರು. May 5 ಶರತ್ ಚಂದ್ರ ಲೋಹಿತಾಶ್ವ ಅವರ ಜನ್ಮದಿನ. ತುಮಕೂರು ಜಿಲ್ಲೆಯಲ್ಲಿ ಅವರ ಜನನ. ಅವರ ತಂದೆ ಸಾಹಿತ್ಯ ಪ್ರಾಧ್ಯಾಪನ, ರಂಗಭೂಮಿ, ಕಿರುತೆರೆ ಮತ್ತು ಸಿನಿಮಾಗಳಲ್ಲಿ ಪ್ರಸಿದ್ಧರಾದಂಥ ಡಾಕ್ಟರ್ ಲೋಹಿತಾಶ್ವ ಅವರು. ಶರತ್ ಬಾಲ್ಯದಲ್ಲೇ ಕ್ರಿಕೆಟ್ ಮತ್ತು ರಂಗಭೂಮಿಯತ್ತ ಅಪಾರ ಬಲವನ್ನು ಹೊಂದಿದಂಥವರು. ಶಾಲೆಯಲ್ಲಿದ್ದಾಗ ಭಗತ್ ಸಿಂಗ್ ಪಾತ್ರವನ್ನು ನಿರ್ವಹಿಸಿದಂಥವರು. ಹೀಗೆ ಅವರಿಗೆ ಕನ್ನಡದ ಪ್ರಸಿದ್ಧ ನಾಟಕಗಳನ್ನು ಓದುವಂತಹ ಆಸಕ್ತಿ ಕೂಡ ಬೆಳೆಯುತ್ತೆ. ಹಾಡುವ ಹವ್ಯಾಸ ಕೂಡ ಜೊತೆಗೂಡಿರುತ್ತೆ. ತಂದೆ ಲೋಹಿತಾಶ್ವ ಅವರು ತಮ್ಮ ನಾಟಕಗಳ ತಾಲೀಮಿಗೆ ಹೋಗುವಾಗ ಇವರು ಕೂಡ ಜೊತೆಯಾಗಿ ಹೋಗ್ತಾಯಿದ್ರು. ಓದಿನ ದಿನಗಳಲ್ಲೇ ಅನೇಕ ರಂಗ ಮತ್ತು ರೇಡಿಯೋ ನಾಟಕಗಳಲ್ಲಿ ಭಾಗವಹಿಸಿದರು. ಶರತ್ ಅವರು ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ಓದಿ ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಅಲ್ಲಿ ಕೆಲ ಕಾಲ ಉಪನ್ಯಾಸಕರಾಗಿ ಕೂಡ ಕೆಲಸವನ್ನು ನಿರ್ವಹಿಸಿರ್ತಾರೆ. ಇನ್ನು ಇದೀಗ ಕೇಳೋಣ ಅವರೇ ನಟಿಸಿದಂತಹ ಚಿತ್ರ ಹುಲಿಯ ಚಿತ್ರದಿಂದ ಆಯ್ದ ಈ ಗೀತೆಯನ್ನು.

ಕೇಳಿದ್ರೆ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೇನೆ. ಈಗ ಒಂದು ಸಂದೇಶವನ್ನು ನೀವು ಕಳಿಸ್ಬೇಕು ಏನು ಅಂತ ಹೇಳಿದ್ರೆ, ಇಷ್ಟೊತ್ತು ಅಂದರೆ ಶನಿವಾರದ ದಿನ 10 ಗಂಟೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಏನು ಚಿತ್ರಗೀತೆಗಳನ್ನು ಕೇಳ್ತಿರಲ್ಲ, ಆ ಚಿತ್ರಗೀತೆಗಳು ನಿಮಗೆ ಹೇಗನ್ಸುತ್ತೆ ಅನ್ನುವಂಥದ್ದು. ಅಂದರೆ ಒಂದು ವಿಶೇಷ ರೀತಿಯಾಗಿ ನಿಮಗೇನಾದರೂ ಕೇಳ್ತೇವೆ ಅಂತ ಅನಿಸುತ್ತಾ, ಪ್ರತಿನಿತ್ಯ ಬೇರೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿದಂತಹ ಚಿತ್ರಗೀತೆಗಳಿಗೂ ಇಂಥ ಸಮಯದಲ್ಲಿ ಕೇಳಿದಂತಹ ಚಿತ್ರಗೀತೆಗಳಿಗೂ ಏನಾದರೂ ನಿಮಗೆ ಒಂದಷ್ಟು ವ್ಯತ್ಯಾಸ ಅಂತ ಅನಿಸ್ತದ ಅನ್ನುವಂಥದ್ದನ್ನು ಬರೆದು ನಮಗೆ ತಿಳಿಸಿ ಅಂತ ಹೇಳ್ತಾ, ಶರತ್ ನಟನೆಯನ್ನೇ ವೃತ್ತಿಯಾಗಿ ಸ್ವೀಕರಿಸೋದಕ್ಕೆ ನಿರ್ಧಾರ ಮಾಡ್ತಾರೆ. ಯುವ ನಟರಂಗದ ಮೂಲಕ ಮಿಡ್ ಸಮ್ಮರ್ ನೈಟ್ ಡ್ರೀಮ್, ದೃಷ್ಟಿ ಯುವ ಕಲಾವಿದರ ತಂಡದ ಜೊತೆಗೆ ವಾಸಾಸಿಂ ಜೀರ್ಣಾನಿ, ಅಂಜು ಮಲ್ಲಿಗೆ, ಬಿ ಜಯಶ್ರೀ ಅವರ ನಿರ್ದೇಶನದಲ್ಲಿ ಸ್ಪಂದನ ತಂಡದಲ್ಲಿ ಅಗ್ನಿಪಥ ಸಿರಿಸಂಪಿಗೆ ನಟರಂಗ ತಂಡಕ್ಕಾಗಿ ಸತ್ಯು ನಿರ್ದೇಶನದ ಮೋಟೆರಾಮನ ಸತ್ಯಾಗ್ರಹ ಮುಂತಾದ ನಾಟಕ

ಗಳಲ್ಲಿ ಇವರು ಅಭಿನಯಿಸ್ತಾರೆ. ಶರತ್ ಅವರು ಎಂಎಸ್ ಸತ್ಯು ಅವರ ವಾಣಿಜ್ಯೇತರ ಚಲನಚಿತ್ರದಲ್ಲಿ ಕಿರುಪಾತ್ರವನ್ನು ನಿರ್ವಹಿಸುವ ಮೂಲಕ ಚಲನಚಿತ್ರಕ್ಕೆ ಪಾದಾರ್ಪಣೆ ಮಾಡ್ತಾರೆ. 1996 ಹುಲಿಯ ಚಿತ್ರದೊಂದಿಗೆ ಅವರ ವಾಣಿಜ್ಯ ಚಲನಚಿತ್ರದ ಚೊಚ್ಚಲ ಪ್ರವೇಶ ಆಗುತ್ತೆ. ಅದೇ ತರಹದ ಪಾತ್ರಗಳು ಅವರಿಗೆ ಬೋರ್ ಹೊಡಿಸುತ್ತೆ. ಅದೇ ಸಂದರ್ಭದಲ್ಲಿ ಅವರಿಗೆ ಅಪಘಾತವಾಗಿ 2-3 ವರ್ಷಗಳ ಕಾಲ ಕೆಲಸದಿಂದ ಹೊರಗುಳಬೇಕಾಗತ್ತೆ. ಮುಂದೆ ಗೋಧೂಳಿ ಚಿತ್ರ ಅವರಿಗೆ ಹೊಸ ನೆಲೆ ತಂದುಕೊಡುತ್ತೆ. ಆ ಚಿತ್ರದಲ್ಲಿನ ಚಲುವ ನಾಯಕನ ಪಾತ್ರಕ್ಕಾಗಿ ಅವರು ಅಪಾರ ಮೆಚ್ಚುಗೆ ಗಳಿಸಿದ್ರಲ್ಲದೆ ಆರ್ಯಭಟ ಪ್ರಶಸ್ತಿಯನ್ನು ಸಹ ತಂದುಕೊಳ್ಳುತ್ತೆ. ಮತ್ತೊಂದು ಸಂದೇಶ ಇದೆ, ನುಳ್ಳನ್ನ ಯಾರು ಕಳಿಸಿದ್ದಾರೆ ಅಂತ ಹೇಳಿ. ಶರತ್ ಲೋಹಿತಾಶ್ವ ಅವರ ಆ ದಿನಗಳು ಸಿನಿಮಾದ ಕೊತ್ವಾಲ್ ಪಾತ್ರ ನೋಡಿ ತುಂಬ ರೋಮಾಂಚನವಾಗಿತ್ತು. ಹಾಗೆ ಸಾರಥಿ ಸಿನಿಮಾದಲ್ಲಿ ಕೂಡ ಅವರು ವಿಲನ್ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಅವರ ಪಾತ್ರವನ್ನು ನಿರ್ವಹಿಸಿದ್ದಾರೆ ಅಂತ ಹೇಳಿ ರಾಗಿತೆನೆ ಗಿರೀಶ ಗಾರೆಹಟ್ಟಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು. ಇನ್ನು ಇದೀಗ ಸಿಂಗಾರವ ಚಿತ್ರದಿಂದ ಆಯ್ದ ಈ ಗೀತೆಯನ್ನು ಕೇಳಿ ಬರೋಣ.

ಮತ್ತೊಂದು ಸಂದೇಶ ನಮಗೆ ತಲುಪಿದೆ, ಯಾರು ಅಂತ ನೋಡೋಣ. ಶರತ್ ಲೋಹಿತ್ ಅಶ್ವ ಅವರ ಆ ದಿನಗಳು. ಓಕೆ, ಇದನ್ನು ಓದಿದ್ದೇನೆ. ಹಾಗೆ ಪ್ರಭಾಕರಯ್ಯ ಎನ್ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕು ವಿಜಯಕಲಾ ಜಗಳೂರು ಮೇಡಮ್, ಶನಿವಾರ ಮುಂಜಾನೆ ವಂದನೆಗಳು ಮೇಡಮ್. ಇಂದಿನ ಚಿತ್ರಗೀತೆಗಳು ಸೂಪರ್, ವಿಷಯ ಚೆನ್ನಾಗಿದೆ ಮೇಡಮ್, ನಿಮಗೆ ನಮ್ಮ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಹೇಮಮೂರ್ತಿ ಯೋಗ ಶಿಕ್ಷಕಿ ಚಿತ್ರದುರ್ಗದಿಂದ ಸಂದೇಶ ಕಳಿಸ್ತಾ ಇದ್ದಾರೆ. ಲೋಹಿತ್ ಅಶ್ವ ಹಾಗೂ ಅವರ ಮಗ ಶರತ್ ಲೋಹಿತ್ ಅಶ್ವ ಅವರು ಆಕಾಶವಾಣಿಯಲ್ಲಿ ಚಿತ್ರರಂಗದ ನಟರ ಬಗ್ಗೆ ನೆನಪು ಮಾಡಿದ್ದಕ್ಕೆ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಸಂದೇಶ. ಹೌದು ಮೇಡಮ್, ಪ್ರತಿ ಶನಿವಾರ ಬೆಳಗ್ಗೆ 10 ಗಂಟೆಯಿಂದ ಪ್ರಸಾರ ಮಾಡ್ತಾ ಇರುವಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಮೇರು ಸಾಧನೆ ಮತ್ತು ಪ್ರತಿಭೆ ಹೊಂದಿರುವಂತಹ ನಟರ ವಿಶೇಷತೆಗಳನ್ನು ಜೊತೆಗೆ ಅವರ ಜೀವನದ ಅನೇಕ ವೈಯಕ್ತಿಕ ಸತ್ಯ ಘಟನೆಗಳನ್ನು ನಮ್ಮ ಕೆಳಗರಿಗೆ ನಿಮ್ಮ ನಿರೂಪಣೆಯಿಂದ ಮಾಹಿತಿ ನೀಡ್ತಾ ಪ್ರಸಾರ ಮಾಡುವಂತಹ ಗೀತೆಗಳು ಸಹ ಈ ಚಿತ್ರಗೀತೆಗಳ ಕಾರ್ಯಕ್ರಮ ಮತ್ತಷ್ಟು ವಿಶೇಷ ಸಂತೋಷದ ಅನುಭವ ನೀಡುತ್ತೆ. ಜೊತೆಗೆ ಚಿತ್ರರಂಗದ ಬಗ್ಗೆ ನಡೆದು ಬಂದಂತಹ ದಾರಿ ಬಗ್ಗೆ ನಮಗೆ ತಿಳಿಸಿದಂತಾಗುತ್ತೆ ಅಂತ ಹೇಳಿ ಸಾವಿತ್ರಿ ಉಮೇಶ್ ಅವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು. ಹಾಗೆ ಶರತ್ ಅವರು ಕಿರುತೆರೆಯಲ್ಲಿ ಸತ್ಯ ಅವರ ಕೈಯರ್ ಮತ್ತು ಪೋಲಿ ಕಿಟ್ಟಿಯಲ್ಲಿ ಕಾಣಿಸ್ಕೊಳ್ತಾರೆ. ಕಿಚ್ಚು ಮತ್ತು ಚಿದಂಬರ ರಹಸ್ಯದಲ್ಲಿನ ಪಾತ್ರ ಅವರ ಕನ್ನಡ ಕಿರುತೆರೆಯಲ್ಲಿನ ಜನಪ್ರಿಯತೆಗೆ ಕಾರಣ ಆಗುತ್ತೆ. 2007ರಲ್ಲಿ ಆ ದಿನಗಳು ಚಿತ್ರದಲ್ಲಿ ಕೊತ್ವಾಲ್ ರಾಮಚಂದ್ರನ ಪಾತ್ರವನ್ನು ವಹಿಸ್ತಾರೆ. ಅಭಿನಯಕ್ಕಾಗಿ ಅತ್ಯುತ್ತಮ ಪೋಷಕ ನಟ, ಸೌತ್ ಫಿಲ್ಮ್ ಫೇರ್ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿ ಮತ್ತು ಮೆಚ್ಚುಗೆಗಳನ್ನು ಪಡ್ಕೊಳ್ತಾರೆ. ಸಂಜು ವೆಟ್ಸ್ ಗೀತ, ಭೀಮಾ ತೀರದಲ್ಲಿ ಸಾರಥಿ, ಕಡ್ಡಿಪುಡಿ ಮುಂತಾದ ಅನೇಕ ಪ್ರಸಿದ್ಧ ಚಿತ್ರಗಳ ಮೂಲಕ ಅವರ ಚಲನಚಿತ್ರ ಯಾನ ಸಾಗ್ತಾ ಇದೆ. ಇತರ ಭಾಷಾ ಚಿತ್ರಗಳಲ್ಲೂ ಕೂಡ ಅವರಿಗೆ ಅಪಾರ ಬೇಡಿಕೆ ಇದೆ. ಮತ್ತೆ ಸತ್ಯಾಗ್ರಹ ಚಿತ್ರದಲ್ಲಿನ ಪೋಷಕ ಪಾತ್ರ ಅಭಿನಯಕ್ಕಾಗಿ ಅವರಿಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಕೂಡ ಸಂದಿದೆ. ಇನ್ನೂ ಅನೇಕ ಪ್ರಸಿದ್ಧ ಸಿನಿ ಪ್ರಶಸ್ತಿಗಳು ಕೂಡ ಇವರಿಗೆ ಸಂದಿವೆ ಅನ್ನುವಂಥದ್ದು. ಪ್ರತಿಭಾವಂತ ಕಲಾವಿದರು ಸಾಧಕರೂ ಆದಂತಹ ಶರತ್ ಲೋಹಿತಾಶ್ವ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭ ಹಾರೈಕೆಗಳನ್ನು ಹೇಳ್ತಾ ಅವರ ಬಗ್ಗೆ ಮಾಹಿತಿಯನ್ನು ಕೊಡೋದನ್ನು ನಿಲ್ಲಿಸ್ತೇನೆ. ಇದೀಗ ದಾಸ ಚಿತ್ರದಿಂದ ಆಯ್ದ ಈ ಗೀತೆಯನ್ನು ಕೇಳಿಬರೋಣ.

ಕೇಳಿದ್ರೆ ಇದುವರೆಗೂ ಕಾಶಿನಾಥ್ ಹಾಗೂ ಶರತ್ ಲೋಹಿತಾಶ್ವ ಅವರ ಬಗ್ಗೆ ಒಂದಷ್ಟು ಮಾಹಿತಿ, ಹಾಗೆ ಅವರೇ ನಟಿಸಿದಂತಹ ಚಿತ್ರಗೀತೆಗಳನ್ನು ಕೂಡ ಕೇಳ್ತಾ ಇದ್ದೀವಿ. ನೀವು ಕೂಡ ಸಂದೇಶಗಳನ್ನು ಕಳಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇದುವರೆಗೂ ಚಿತ್ರಗೀತೆಗಳನ್ನು ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ. ಕೆಳಗ್ರೆ ಮುಂಜಾನೆಯಿಂದ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಸ್ಟುಡಿಯೋದಲ್ಲಿ ಇದ್ದದ್ದು ನಾನು, ವಿಜಯಕಲಾ ಜಗ್ಲೂರ್. ಇನ್ನೇನು ಸ್ಟುಡಿಯೋದಿಂದ ಹೊರಡುವಂತಹ ಸಮಯ ನನ್ನದಾಗಿದೆ. ಈ ಗೀತೆಯೊಂದಿಗೆ ನಾನು ಸ್ಟುಡಿಯೋದಿಂದ ಹೊರಡ್ತಾ ಇದ್ದೇನೆ. ಸದಾ ಕೇಳ್ತಾ ಇರಿ ಚಿತ್ರದುರ್ಗ ಆಕಾಶವಾಣಿಯನ್ನು, ಟ್ಯೂನ್ ಮಾಡಿ 102.6 ಮೆಗಾ ಹರ್ಟ್ಸ್ಗಳು. ಶುಭ ದಿನ, ಸ್ಟೇ ಟ್ಯೂನ್. ನಮಸ್ಕಾರ. ಆ ದಿನಗಳು ಚಿತ್ರದ ಈ ಗೀತೆ.

0: ಸ್ನೇಹಿತರೆ 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ನಿಲಯದ ಮುಂಜಾನೆ ದುರ್ಗೋದಯ ಪ್ರಸಾರದ ಎಲ್ಲಾ ಕಾರ್ಯಕ್ರಮಗಳಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳತಿ ಶಶಿಕಲಾಟಿ. ಸ್ನೇಹಿತರೆ, ಇದೀಗ ವೇಳೆ ಸರಿಯಾಗಿ 11:30. ಇದೀಗ ಕಾರ್ಯಕ್ರಮ ಅಡುಗೆ ಅರಮನೆ. ಸ್ನೇಹಿತರೆ, ನಿಜಕ್ಕೂ ಕೂಡ ಮಹಿಳೆಯರಿಗೆ ಇದು ಅಡುಗೆಯ ಒಂದು ಅರಮನೆಯೇ ಸರಿ. ರುಚಿ ರುಚಿಕರವಾದಂತಹ ಅಡುಗೆಗಳನ್ನು ಮಾಡ್ತಾ ಮನೆಯವರೆಲ್ಲರಿಗೂ ಕೂಡ ಉಣ ಬಡಿಸೋದ್ರಲ್ಲಿನೇ ಒಂದು ರೀತಿಯ ಖುಷಿ ಇರುತ್ತೆ ಅಲ್ವಾ? ಈ ರೀತಿಯ ವಿವಿಧ ಬಗೆಯ ಭೋಜನಗಳನ್ನು ನೀವು ಕೂಡ ಮನೆಯಲ್ಲಿ ಪ್ರತಿ ದಿವಸ ಮಾಡ್ತಾ ಇರ್ತೀರಿ ಅಲ್ವಾ? ನಿಮಗೆ ಗೊತ್ತಿರುವಂತಹ ರುಚಿಕರವಾಗಿರುವಂತಹ ವಿಶೇಷವಾದಂತಹ ಅಡುಗೆಗಳ ಬಗ್ಗೆ ಅಥವಾ ಸಿಹಿ ತಿನಿಸುಗಳ ಬಗ್ಗೆ ಅಥವಾ ನೀವು ಈ ತಂಪಾದ ಪಾನೀಯಗಳನ್ನು ವಿಶೇಷವಾದ ರೀತಿಯಲ್ಲಿ ಏನಾದರೂ ಮಾಡ್ತಾ ಇದ್ದರೆ ಉಪ್ಪಿನಕಾಯಿಗಳ ಬಗ್ಗೆ, ಹಪ್ಪಳದ ಬಗ್ಗೆ, ನಿಮಗೆ ಯಾವ ಒಂದು ಅಡುಗೆ ತುಂಬ ಚೆನ್ನಾಗಿ ಮಾಡೋಕ್ಕೆ ಬರುತ್ತೋ ಅಂತಹ ಒಂದು ಅಡುಗೆಯ ಬಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಹಂಚ್ಕೋಬೇಕು ಅಂದರೆ ನಮ್ಮ ನಿಲಯದ ಫೋನ್ ಸಂಖ್ಯೆಗಳಾದ 9444860273 ಹಾಗೆಯೇ 9141970272 ಈ ಸಂಖ್ಯೆಗಳಿಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಆರಂಭಣೆಗಳು.
1: ರೈತ ನಾಯಕ, ಜನಪರ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9 ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099971. ವೆಬ್ಸೈಟ್ gmu.ac.in.

0: ಸ್ನೇಹಿತರೆ, ಇದು ಬೇಸಿಗೆ ಕಾಲ. ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ಬರುವಂತಹ ಒಂದು ಹಣ್ಣುಗಳಲ್ಲಿ ಹಲಸಿನ ಹಣ್ಣು ಹಾಗೇನೆ ಮಾವಿನ ಹಣ್ಣು ತುಂಬಾ ಪ್ರಮುಖವಾಗಿದೆ ಅಲ್ವಾ? ಮಾವಿನ ಹಣ್ಣಿನಿಂದ ಶೀಕರಣೆಯನ್ನ ಮಾಡೋದು ಒಂದಾದ್ರೆ, ಮತ್ತೊಂದು ರೀತಿಯಲ್ಲಿ ಉಪ್ಪಿನಕಾಯಿಯನ್ನ ಕೂಡ ತಯಾರಿಸಲಾಗುತ್ತೆ. ಇದರ ಜೊತೆಗೆ ಹಸಿ ಮಾವಿನಕಾಯಿ ಕರಿ ಮಾಡಿದ್ರೆ ಹೇಗಿರುತ್ತೆ? ಖಂಡಿತವಾಗ್ಲೂ ಇದನ್ನ ನೀವೊಂದ್ಸಲ ಟ್ರೈ ಮಾಡಬೇಕು, ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ಸೈಡ್ ಡಿಶ್ ಆಗಿದ್ದು ಬಹಳಷ್ಟು ರುಚಿಕರವಾಗಿರುತ್ತೆ ಅಂತಾನೆ ಹೇಳಬಹುದು. ಅಂದ್ರೆ ಕರ್ನಾಟಕ ಶೈಲಿಯ ಹುಳಿ ಸಿಹಿ ಮತ್ತೆ ಖಾರದ ಒಂದು ರುಚಿಯ ಅದ್ಭುತ ಸಂಯೋಜನೆ ಈ ಒಂದು ಮಾವಿನಕಾಯಿ ಕರಿಯಾಗಿರುತ್ತೆ. ಇದನ್ನ ನಿಜಕ್ಕೂ ಕೂಡ ಬಿಸಿ ಅನ್ನದೊಂದಿಗೆ ಸವಿಯೋದಕ್ಕೆ ಬಹಳಷ್ಟು ರುಚಿಕರವಾಗಿರುತ್ತೆ. ಇನ್ನು ಹೇಗೆ ಮಾಡೋದು ಅಂಥೇಳಿ ನಿಮಗೆ ಅನ್ನಿಸ್ತಾ ಇರ್ಬೋದು ಅಲ್ವಾ? ಖಂಡಿತವಾಗ್ಲೂ ಕೂಡ ಇದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕಾಗುತ್ತೆ ಅನ್ನೋದನ್ನು ನೀವು ನೋಟ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ಒಂದು ಮಾವಿನಕಾಯಿ, ಅಂದರೆ ಒಂದು ಮೀಡಿಯಂ ಸೈಜ್ ಮಧ್ಯಮ ಗಾತ್ರದ ಒಂದು ಮಾವಿನಕಾಯಿ ಹುಳಿಯಾಗಿರುವಂಥದ್ದನ್ನು ತೆಗೆದುಕೊಳ್ಬೇಕು. ಇನ್ನು ಇದ್ರ ಜೊತೆಗೆ ತುರಿದಿರುವಂತಹ ಒಂದು ತೆಂಗಿನಕಾಯಿ, ಅಂದರೆ ಕಾಯಿಯನ್ನು ತುರಿದು ಒಂದು ಅರ್ಧ ಕಪ್ನಷ್ಟು ಇಟ್ಕೋಬೇಕು. ಮತ್ತು ಒಣಮೆಣಸಿನಕಾಯಿ ಒಂದು 3-4, ನಿಮಗೆ ಖಾರ ಸ್ವಲ್ಪ ಹೆಚ್ಚು ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕೋಬಹುದು. ಇನ್ನು ಸಾಸಿವೆ 1/4 ಚಮಚ, ಬೆಲ್ಲ 1-2 ಚಮಚ, ನಮಗೆ ಸ್ವಲ್ಪ ಸಿಹಿ ಜಾಸ್ತಿ ಆಗಿರಬೇಕು ಅಂದರೆ ಜಾಸ್ತಿ, ಸ್ವಲ್ಪ ಕಡಿಮೆ ಇರಲಿ ಅಂದರೆ ಕಡಿಮೆ. ಮತ್ತು ಅರಿಶಿನ ಪುಡಿ 1/4 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು ಇವನ್ನೆಲ್ಲ ಕೂಡ ಜೋಡಿಸಿಟ್ಕೋಬೇಕು. ಇನ್ನು ಹೇಗೆ ಮಾಡಬೇಕು, ತಯಾರಿಸುವಂತಹ ವಿಧಾನದ ಬಗ್ಗೆ ತಿಳಿಸ್ಬೇಕು ಅಲ್ವಾ? ಮಾವಿನಕಾಯನ್ನ ಮೊದಲು ಬೇಯಿಸ್ಕೋಬೇಕು. ಹೇಗೆ ಅಂದ್ರೆ, ಮಾವಿನಕಾಯನ್ನ ಚೆನ್ನಾಗಿ ತೊಳೆದುಬಿಟ್ಟು ಸಿಪ್ಪೆ ತೆಗೆದು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸ್ಕೋಬೇಕು. ಒಂದು ಪಾತ್ರೆಯಲ್ಲಿ ಮಾವಿನಕಾಯಿ ತುಂಡುಗಳು, ಸ್ವಲ್ಪ ನೀರು, ಒಂಚೂರು ಅರಿಶಿನ ಪುಡಿ ಮತ್ತೆ ಉಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಮೆತ್ತಗಾಗೋವರೆಗೂ ಕೂಡ ಅದನ್ನ ಬೇಯಿಸ್ಕೋಬೇಕು. ಆಮೇಲೆ ಮಸಾಲೆ ರೆಡಿ ಮಾಡ್ಕೋಬೇಕು. ಅಂದ್ರೆ ಆ ತುರಿದಿರುವಂತಹ ತೆಂಗಿನಕಾಯಿ, ಸಾಸಿವೆ ಮತ್ತು ಒಣಮೆಣಸಿನಕಾಯಿಯನ್ನ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೋಬೇಕು. ಅದಾದ ನಂತರ ಬೆಂದ ಮಾವಿನಕಾಯಿಗೆ ರುಬ್ಬಿದ ಮಸಾಲೆ ಮತ್ತು ಬೆಲ್ಲವನ್ನು ಸೇರಿಸ್ಬಿಟ್ಟು ಒಂದು ಮೀಡಿಯಂ ಫ್ಲೇಮಲ್ಲಿ 5-7 ನಿಮಿಷಗಳ ಕಾಲ ಅದನ್ನು ಕಡಿಮೆ ಉರಿಯಲ್ಲಿನೇ ಕುದಿಸ್ಕೋಬೇಕಾಗುತ್ತೆ. ಮತ್ತು ಇನ್ನೊಂದು ಸಣ್ಣ ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಿಬಿಟ್ಟು ಅದಕ್ಕೆ ಸಾಸಿವೆ, ಒಣಮೆಣಸಿನಕಾಯಿ ಹಾಗೆ ಕರಿಬೇವನ್ನು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಕೋಬೇಕು. ಆ ನಂತರದಲ್ಲಿ ಆ ಒಗ್ಗರಣೆಯನ್ನು ತಯಾರಾಗಿರುವಂತಹ ಗೊಜ್ಜಿಗೆ ಸೇರಿಸಿದರೆ ಈ ಒಂದು ಕರಿ ರುಚಿ ಅದಕ್ಕೆ ಸಿದ್ಧವಾಗುತ್ತೆ. ಈ ರುಚಿಕರವಾಗಿರುವಂತಹ ಮಾವಿನಕಾಯಿ ಗೊಜ್ಜನ್ನು ಬಿಸಿ ಅನ್ನ ಅಥವಾ ಚಪಾತಿಯೊಂದಿಗೆ ನಾವು ಸೇವಿಸ್ತಾ ಇದ್ರೆ ನಿಜಕ್ಕೂ ಕೂಡ ತುಂಬ ಸಖತ್ತಾಗಿರುತ್ತೆ. ಇದನ್ನ ನೀವೊಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ.
1: ರೈತ ನಾಯಕ, ಜನಪರ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ, ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
0: ಪ್ರಿಯ ಕೇಳುಗರೆ, 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಮುಂಚಾನೆ ದುರ್ಗೋದಯ ಪ್ರಸಾರದಲ್ಲಿ ಅಡುಗೆ ಅರಮನೆ ಕಾರ್ಯಕ್ರಮವನ್ನ. ಇನ್ನು ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನೀವು ನಿಮಗೆ ಗೊತ್ತಿರುವಂತಹ ಅಡುಗೆಯ ಬಗ್ಗೆ ತಿಳಿಸ್ಕೊಡ್ಬೇಕು ಅಂದ್ರೆ ನಮ್ಮ ನಿಲಯದ ಫೋನ್ ಸಂಖ್ಯೆಗಳಾದ 9444-864-2773, ಹಾಗೆಯೇ 9141-970-7272 ಈ ಸಂಖ್ಯೆಗಳಿಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿಸ್ತಾ ಇದ್ದೇನೆ ಮತದಾನ ಚಿತ್ರದ ಗೀತೆಯನ್ನು.

ಸ್ನೇಹಿತರೆ, ಬೇಸಿಗೆ ಕಾಲ ಬಂತು ಅಂದ್ರೆ ಹೆಣ್ಣು ಮಕ್ಕಳಿಗೆ ನಿಜಕ್ಕೂ ಕೂಡ ಹಪ್ಪಳ ಹಾಗೇನೆ ಉಪ್ಪಿನಕಾಯಿಗಳನ್ನ ತಯಾರಿಸುವಂತಹ ಒಂದು ಹಬ್ಬದ ಕಾಲ ಅಂತಾನೆ ಹೇಳಬಹುದು. ಸಾಮಾನ್ಯವಾಗಿ ನಾವು ಅಕ್ಕಿ ಹಪ್ಪಳವನ್ನ ಅಥವಾ ಜೋಳದ ಹಪ್ಪಳಗಳನ್ನ ಜೊತೆಗೆ ಕಾಳು ಹಪ್ಪಳ ಅಂತ ಹೇಳ್ಬಿಟ್ಟು ಅಂದ್ರೆ ಹೆಸರುಕಾಳು ಉದ್ದಿನ ಕಾಳುಗಳಿಂದ ಕಾಳುಗಳ ಹಪ್ಪಳಗಳನ್ನ ಮಾಡೋದನ್ನ ನೋಡಿರ್ತೇವೆ ಅಲ್ವಾ. ಇನ್ನು ಸಾಮಾನ್ಯವಾಗಿ ತಮಗೆ ಗೊತ್ತಿರಲೂಬಹುದು, ಸಾಕಷ್ಟು ಜನ ಮಾಡಿರಲಿ ಕೂಡ ಬಹುದು, ಆದರೆ ಹೆಚ್ಚಾಗಿ ಇದು ನಮ್ಮ ಕಡೆಯಲ್ಲಿ ಹಪ್ಪಳಗಳನ್ನು ಮಾಡೋದು ಕಡಿಮೆ. ಹಲಸಿನ ಹಪ್ಪಳ ಇದನ್ನು ಹೆಚ್ಚಾಗಿ ಮಲೆನಾಡಿನಲ್ಲಿ ಅಂದರೆ ಕರಾವಳಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ಈ ಒಂದು ಹಲಸಿನ ಹಪ್ಪಳವನ್ನು ಮಾಡಲಾಗುತ್ತೆ. ನಮ್ಮ ಕಡೆ ಸ್ವಲ್ಪ ಕಡಿಮೆ ಆದರೂ ಕೂಡ ಸಾಕಷ್ಟು ಜನ ಹಲಸಿನ ಹಪ್ಪಳಗಳನ್ನು ಕೂಡ ಮಾಡ್ತಾರೆ. ಇನ್ನು ಹೇಗೆ ಮಾಡಬಹುದು ಅಂತ ಹೇಳಿಬಿಟ್ಟು

ಕೊಟ್ಟು ಎಲ್ರಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ. ಈ ಹಪ್ಪಳವನ್ನ ಹೇಗೆ ತಯಾರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ತೇನೆ ಸ್ನೇಹಿತರೆ. ಹಲಸಿನ ಹಪ್ಪಳ ಅನ್ನೋದು ಸಾಮಾನ್ಯವಾಗಿ ಮಲೆನಾಡಿನಲ್ಲಿ ಜನಪ್ರಿಯ ತಿನಿಸು ಅಂತಾನೆ ಹೇಳಬಹುದು. ಹಸಿ ಹಲಸಿನ ತೊಳೆಗಳನ್ನು ಬೇಯಿಸಿಬಿಟ್ಟು ರುಬ್ಬಿ ಮಸಾಲೆ ಸೇರಿಸಿ ಬಿಸಿಲಿನಲ್ಲಿ ಒಣಗಿಸಿ ಗರಿಗರಿಯಾದ ಹಪ್ಪಳವನ್ನು ಮಾಡಲಾಗುತ್ತೆ. ಇದಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಬೇಕು ಅಲ್ವಾ. ಒಂದು ಮಧ್ಯಮ ಗಾತ್ರದ ಅಂದರೆ ಮೀಡಿಯಂ ಸೈಜ್ ಆಗಿರುವಂತಹ ಒಂದು ಹಲಸಿನ ಕಾಯನ್ನು ತೆಗೆದುಕೊಳ್ಬೇಕು. ಜೊತೆಗೆ ಕೆಂಪು ಮೆಣಸಿನ ಪುಡಿ ಒಂದೆರಡರಿಂದ ಮೂರು ಚಮಚ. ಜೊತೆಗೆ ಹೆಚ್ಚು ಖಾರ ತಿನ್ನೋರು ಅಂದರೆ ಖಾರಕ್ಕೆ ಅವರವರ ಖಾರಕ್ಕೆ ತಕ್ಕ ಹಾಗೆ ಅದನ್ನು ಬಳಸ್ಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಹುಣಸೆ ಹುಳಿ ಸ್ವಲ್ಪ, ಮತ್ತೆ ಅಕ್ಕಿ ಹಿಟ್ಟು ಅಗತ್ಯ ಇದ್ರೆ ಬೈಂಡಿಂಗ್ ಆಗಿ ಬಳಸ್ಕೋಬಹುದು. ಇನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಬೇಕು ಅಲ್ವಾ. ಹಲಸಿನಕಾಯಿಯ ಸಿಪ್ಪೆ ತೆಗೆದುಬಿಟ್ಟು ತೊಳೆಗಳನ್ನ ಮೊದಲು ಬಿಡಿಸಿಟ್ಕೋಬೇಕು. ಆ ತೊಳೆಗಳನ್ನ ಇಡ್ಲಿ ಪಾತ್ರೆಯಲ್ಲಿ ಅಥವಾ ಕುಕ್ಕರ್ನಲ್ಲಿ ಸ್ವಲ್ಪ ಮೆತ್ತಗಾಗವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಆ ನಂತರ ಬೇಯಿಸಿರುವಂತಹ ತೊಳೆಗಳನ್ನ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಆ ತಣ್ಣಗಾದ ನಂತರದಲ್ಲಿ ಅದನ್ನ ಮಿಕ್ಸಿ ಅಥವಾ ಗ್ರೈಂಡರ್ನಲ್ಲಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಆ ನಂತರದಲ್ಲಿ ರುಬ್ಬಿದ ಮಿಶ್ರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಕೆಂಪು ಮೆಣಸಿನ ಪುಡಿ ಅಂದರೆ ಖಾರದ ಪುಡಿ, ಹಾಗೆ ಸ್ವಲ್ಪ ಹುಣಸೆ ಹುಳಿ ಸೇರಿಸ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ಮಿಶ್ರಣ ತುಂಬ ತೆಳುವಾಗಿತ್ತಪ್ಪ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೋಬಹುದು. ಆ ನಂತರದಲ್ಲಿ ಅವುಗಳನ್ನ ಸಣ್ಣ ಸಣ್ಣ ಉಂಡೆ ನೋಡಿ, ತುಂಬ ಸುಲಭವಾಗಿರುವಂಥದ್ದು. ಆ ನಂತರ ಇದನ್ನು ಬೇಯಿಸೋಂಗಿಲ್ಲ, ಮತ್ತೆ ಸ್ಪೆಷಲ್ ಆಗಿ ಏನು, ಅದಕ್ಕೆ ನಾದ್ಕೊಂಡ ನಂತರದಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಂಡ್ಬಿಟ್ಟು ಒಂದು ಪ್ಲಾಸ್ಟಿಕ್ ಶೀಟು ಅಥವಾ ಬಾಳೆ ಎಲೆಯ ಮೇಲಿಟ್ಟು ಹಪ್ಪಳದ ಒಂದು ಅಚ್ಚು ಇರುತ್ತಲ್ವಾ ಅದರಿಂದ ಅಥವಾ ಕೈಯಿಂದ ತೆಳುವಾಗಿ ಒತ್ತಿದರೆ ಹಪ್ಪಳಗಳು ಸಿದ್ಧವಾಗುತ್ತವೆ. ಇನ್ನು ಈ ಹಪ್ಪಳಗಳನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕಾಗುತ್ತೆ. ಹಪ್ಪಳದ ಒಂದು ತೇವಾಂಶ ಇಲ್ಲದೇ ಇರೋ ರೀತಿಯಲ್ಲಿ ಗರಿಗರಿಯಾಗೋವರೆಗೂ ಕೂಡ ಒಣಗಿಸಿದರೆ ಹಪ್ಪಳವನ್ನು ಸವಿಯೋದಕ್ಕೆ ಸಿದ್ಧ ಆಗುತ್ತೆ. ಜೊತೆಗೆ ಈ ಹಲಸಿನ ಹಪ್ಪಳಗಳನ್ನು ಸುಮಾರು 3-6 ತಿಂಗಳವರೆಗೂ ಕೂಡ ಬಳಸಬಹುದು ಸ್ನೇಹಿತರೆ. ಎಷ್ಟು ಸುಲಭವಾಗಿದೆ ಅಲ್ವಾ. ಮಾಮೂಲಿ ಹಪ್ಪಳ ಮಾಡೋದಕ್ಕೆ ಸಾಕಷ್ಟು ಶ್ರಮ ವಹಿಸಬೇಕಾಗುತ್ತೆ, ಬಟ್ ಈ ಹಲಸಿನ ಹಪ್ಪಳ ಮಾಡೋದು ತುಂಬ ಸುಲಭವಾಗಿದೆ. ಸಾಧ್ಯ ಆದರೆ ಹಲಸಿನ ಸೀಸನ್ ಇದು, ಹಲಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಒಂದು ಸಲ ಟ್ರೈ ಮಾಡಬಹುದು ಅಲ್ವಾ. ಇನ್ನು ಕಾರ್ಯಕ್ರಮದಲ್ಲಿ ಇದೀಗ ಕೇಳಿಸ್ತಾ ಇದ್ದೇನೆ ಉಪೇಂದ್ರ ಚಿತ್ರದ ಗೀತೆಯನ್ನು.

ಹುಡುಗ ಚಾಕಿ ನನ್ನ ಮಸ್ತ್ ಮಸ್ತ್ ಹುಡುಗ ಬಂದ್ಲು ನಾನು ನಿನ್ನ ದೋಸ್ತು ಅಂದ್ಲು.

ಸ್ನೇಹಿತರೆ, ಮುಂಚಾನೆ ಎದುರುಗೋದೆಯ ಪ್ರಸಾರದಲ್ಲಿ ಅಡುಗೆ ಅರಮನೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಅಡುಗೆ ಅರಮನೆ ಕಾರ್ಯಕ್ರಮದಲ್ಲಿ ಮಾವಿನಕಾಯಿಯ ಒಂದು ಕರಿಯನ್ನು ಹಾಗೇ ಹಲಸಿನ ಹಪ್ಪಳದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡ್ರಿ. ಇನ್ನು ರೈಸ್ ಬಗ್ಗೆ ಯಾವುದಾದ್ರೂ ಒಂದು ಐಟಮ್ ತಿಳಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿತಾವೆಲ್ಲ ಯೋಚಿಸ್ತಾ ಇರಬಹುದು ಅಲ್ವಾ? ಓಕೆ ಸ್ನೇಹಿತರೆ, ಹಾಗಾಗಿ ನಾನು ರೈಸ್ ಬಗ್ಗೆ ಒಂದು ರೆಸಿಪಿಯನ್ನು ಕೂಡ ತಂದಿದ್ದೇನೆ. ಅನ್ನ ಮತ್ತು ಆಲೂಗಡ್ಡೆಯನ್ನು ಬಳಸಿಕೊಂಡು ಸುಲಭವಾಗಿ ಮತ್ತು ರುಚಿಕರವಾಗಿ ಮಾಡಬಹುದಾದಂತಹ ಒಂದು ಆಲೂ ರೈಸ್ನ ಒಂದು ಪಾಕವಿಧಾನದ ಬಗ್ಗೆ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದೇನೆ. ಇದನ್ನು ಕೇವಲ 20-25 ನಿಮಿಷದಲ್ಲಿ ತಯಾರು ಮಾಡಬಹುದು. ಸಾಕಷ್ಟು ಬಾರಿ ನಾವು ಯೋಚಿಸ್ತಾ ಇರ್ತೀವಿ, ಮಕ್ಕಳಿಗೆ ಸ್ಕೂಲ್ ಶುರು ಆಯಿತು ಅಂದರೆ ಲಂಚ್ ಬಾಕ್ಸ್ಗೆ ಏನು ಮಾಡಬೇಕು ಅಂತ ಹೇಳಿಬಿಟ್ಟು. ಇದು ಲಂಚ್ ಬಾಕ್ಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇನ್ನು ಏನೆಲ್ಲ ಪದಾರ್ಥಗಳು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತೇನೆ. ಮೊದಲು 1-2 ಕಪ್ಪು ಅಕ್ಕಿ ಇಟ್ಬಿಟ್ಟು ಅನ್ನವನ್ನು ಮಾಡಿಕೊಂಡು ತೆಗೆದಿಟ್ಕೋಬೇಕು. ಆ ನಂತರದಲ್ಲಿ ಮಧ್ಯಮ ಗಾತ್ರ ಅಂದರೆ ಮೀಡಿಯಂ ಸೈಜ್ ಇರುವಂತಹ 2 ಆಲೂಗಡ್ಡೆಗಳನ್ನು ತೆಗೆದುಕೊಂಡು ಹೆಚ್ಚಿಟ್ಕೋಬೇಕು. ಜೊತೆಗೆ ಸಣ್ಣದಾಗಿ 1 ಈರುಳ್ಳಿಯನ್ನು ಕಟ್ ಮಾಡ್ಕೋಬೇಕು. ಹಾಗೆಯೇ 1 ಟೊಮೆಟೊವನ್ನು ಮತ್ತು ಹಸಿರು ಮೆಣಸಿನಕಾಯಿಯನ್ನು 1-2 ರಿಂದ 3, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ, ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು, ಹಾಗೇ ಎಣ್ಣೆ. ಇನ್ನು ಮಸಾಲೆ ಪದಾರ್ಥಗಳು ಏನೇನೆಲ್ಲ ಬೇಕಾಗುತ್ತೆ ಅಂದರೆ 1/4 ಚಮಚ ಅರಿಶಿನ ಪುಡಿ, ಅಚ್ಚಕಾರದ ಪುಡಿ 1 ಚಮಚ, ಗರಂ ಮಸಾಲ 1/4 ಚಮಚ, ಹಾಗೇ ಉಪ್ಪು. ಇನ್ನು ಹೇಗೆ ಮಾಡಬೇಕು ಅಂತ ಹೇಳಿದರೆ, ಮೊದಲು ಒಗ್ಗರಣೆಯನ್ನು ಹಾಕೋಬೇಕು. ಬಾಣಲೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿಬಿಟ್ಟು ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಎಲೆಗಳನ್ನು ಹಾಕಿ ರೆಡಿ ಇಟ್ಕೋಬೇಕು. ನಂತರ ತರಕಾರಿಯನ್ನು ಅಂದರೆ ಈರುಳ್ಳಿ ಮತ್ತು ಹಸಿರು ಮೆಣಸಿನಕಾಯಿ ಹಾಕಿಬಿಟ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಕೂಡ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಕೂಡ ಹುರ್ಕೋಬೇಕು. ಆ ನಂತರದಲ್ಲಿ ಹೆಚ್ಚಿಟ್ಟಿರುವಂತಹ ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿರಬೇಕು. ಅದನ್ನು ಮತ್ತು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಆಲೂಗಡ್ಡೆ ಮೆತ್ತಗಾಗೋವರೆಗೂ ಕೂಡ ಬೇಯಿಸ್ಕೋಬೇಕಾಗುತ್ತೆ. ಇನ್ನು ಖಾರದ ಪುಡಿ ಹಾಗೆ ಗರಂ ಮಸಾಲ ಸೇರಿಸ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಶ್ರಣ ಮಾಡಿದ ನಂತರದಲ್ಲಿ ಬೇಯಿಸಿರುವಂತಹ ಅನ್ನವನ್ನು ಕೂಡ ಅದಕ್ಕೆ ಹಾಕಿಬಿಟ್ಟು ಮಸಾಲೆ ಆಲೂಗಡ್ಡೆಗೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ನಿಧಾನವಾಗಿ ಮಿಶ್ರಣ ಮಾಡ್ತಾ ಹೋಗಿ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ಆಲೂ ರೈಸ್ ಸವಿಯೋದಕ್ಕೆ ಸಿದ್ಧವಾಗುತ್ತೆ. ಇನ್ನು ಇದನ್ನು ಮೊಸರಿನ ಜೊತೆಗೆ ಅಥವಾ ರಾಯತದೊಂದಿಗೆ ನಾವು ಸೇರಿಸ್ಕೊಂಡು ತಿಂತಾ ಇದ್ದರೆ ನಿಜಕ್ಕೂ ಕೂಡ ಸಖತ್ತಾಗಿರುತ್ತೆ ಸ್ನೇಹಿತರೆ. ಆಲೂ ರೈಸ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ, ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ರುಚಿ ಹೇಗೆ ಇತ್ತು ಅಂತ ಹೇಳಿ ನಂತರದ ದಿನಗಳಲ್ಲಿ ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿಸ್ತಾ ಇದ್ದೇನೆ ಪ್ರೇಮಲೋಕ ಚಿತ್ರದ ಗೀತೆಯನ್ನು.

ಸ್ನೇಹಿತರೆ ಇದುವರೆಗೂ ಮಾವಿನಕಾಯಿ ಕರಿ, ಹಲಸಿನ ಹಪ್ಪಳ ಹಾಗೆ ಆಲೂ ರೈಸ್ ಮಾಡುವ ವಿಧಾನದ ಬಗ್ಗೆ ತಿಳ್ಕೊಂಡ್ರಿ. ಇಲ್ಲಿಗೆ ಅಡುಗೆ ಅರಮನೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಾರ ಅಡುಗೆ ಅರಮನೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

ಸ್ನೇಹಿತರೇ ನಿಲಯದ ಎಲ್ಲ ಕಾರ್ಯಕ್ರಮಗಳನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ. ಸಮಯ ಸರಿಯಾಗಿ 11:50 ಇದೀಗ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಕ್ರೀಡೆಗಳ ಪರಿಚಯಾತ್ಮಕ ಕಾರ್ಯಕ್ರಮ.

ಇಂದಿನ ಈ ಕ್ರೀಡೆಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಯಾವ ಕ್ರೀಡೆಯ ಬಗ್ಗೆ ತಿಳಿಸಬಹುದು ಅಂತೇಳಿ ತಾವೆಲ್ಲ ಯೋಚಿಸ್ತಾ ಇರಬಹುದು. ಹೌದು ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ನಾನು ಭಾರತದ ಸಾಂಪ್ರದಾಯಿಕ ಕ್ರೀಡೆಯಾಗಿರುವಂತಹ ಮಲ್ಲಕಂಬದ ಒಂದು ಮಹತ್ವ, ಇತಿಹಾಸ ಮತ್ತು ಪ್ರಯೋಜನಗಳ ಬಗ್ಗೆ ತಿಳಿಸ್ತಾ ಹೋಗ್ತೇನೆ. ಈ ಮರ ಅಥವಾ ಹಗ್ಗದ ಸಹಾಯದಿಂದ ಮಾಡುವಂತಹ ಈ ಯೋಗಾಸನ ತರಹದ ಒಂದು ಕಸರತ್ತು ನಿಜಕ್ಕೂ ಕೂಡ ಶರೀರಕ್ಕೆ ಶಕ್ತಿ, ಸಮತೋಲನ ಮತ್ತು ಶಿಸ್ತನ್ನು ಕೂಡ ಕಲಿಸುತ್ತೆ. ಇನ್ನು ಈ ಮಲ್ಲಕಂಬ ಒಂದು ಕ್ರೀಡೆಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಹೋಗ್ತೇನೆ. ಆರಂಭದಲ್ಲಿ ಕೇಳಿ ಬರೋಣ ಜೋಡಿ ಹಕ್ಕಿ ಚಿತ್ರದ ಗೀತೆಯನ್ನು.

0: ರೈತ ನಾಯಕ ಜನಪರ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
1: ಸ್ನೇಹಿತರೆ, ಮಲ್ಲಕಂಬ ಅನ್ನೋದು ನಮ್ಮ ನೆಲದಲ್ಲಿ ಅಂದರೆ ಕನ್ನಡ ನೆಲದಲ್ಲಿ ಹುಟ್ಟಿದಂತಹ ಅಪ್ಪಟ ದೇಸೀಯ ಕ್ರೀಡೆ. ಕಿಲೋಮೀಟರ್ಸ್ ಎತ್ತರದ ಕಟ್ಟಿಗೆ ಕಂಬವನ್ನು ಕುಸ್ತಿಪಟ್ಟುಗಳ ಒಂದು ಸಾಧನೆಗಾಗಿ ಬಳಸಲಾಗ್ತಾ ಇತ್ತು. ಈ ಹೆಸರೇ ಸೂಚಿಸುವಂತೆ ಮಲ್ಲರು ಉಪಯೋಗಿಸುವಂತಹ ಕಂಬ ಅಂದರೆ ಕುಸ್ತಿಪಟ್ಟುಗಳು ಕಂಬವನ್ನು ಉಪಯೋಗಿಸಿ ಮಾಡ್ತಾ ಇದ್ದಂತಹ ಒಂದು ಕಸರತ್ತು ಇದು. ಆದರೆ ನಂತರದ ವರ್ಷಗಳಲ್ಲಿ ಇದೇ ಒಂದು ಸ್ವತಂತ್ರ ಕ್ರೀಡೆಯಾಗಿ ಕೂಡ ರೂಪುಗೊಳ್ಳುತ್ತೆ. ಇನ್ನು ಈ ಮಲ್ಲಗಂಬ ಇತಿಹಾಸದ ಬಗ್ಗೆ ನಾವು ಕಣ್ಣು ಹಾಯಿಸೋದಾದರೆ ಮಲ್ಲಗಂಬವು ಯುದ್ಧ ತರಬೇತಿ ಅಂಗವಾಗಿಯೇ ರೂಪುಗೊಂಡಿರಬಹುದು ಅಂಥೇಳಿ ಊಹಿಸಲಾಗುತ್ತೆ. ಪುರಾಣದ ಭೀಮ, ದುರ್ಯೋಧನ, ಜರಾಸಂಧ, ವಾಲಿ, ಸುಗ್ರೀವ, ಹನುಮಂತ ಮುಂತಾದ ಜಗಜ್ಜಟ್ಟಿ ಮಲ್ಲರು ಕೂಡ ಕುಸ್ತಿಪಟ್ಟುಗಳನ್ನು ಅಭ್ಯಸಿಸೋದಕ್ಕೆ ದಪ್ಪ ಕಂಬವನ್ನು ಬಳಸ್ತಾ ಇದ್ರಂತೆ. ಇನ್ನು ಶ್ರೀಕೃಷ್ಣ ಚಪಲತೆಗಾಗಿ ತೆಳುವಾದ ಕಂಬದ ಮೇಲೆ ಕಸರತ್ತು ಮಾಡ್ತಾ ಇದ್ನಂತೆ ಅಂಥೇಳಿ ಕೂಡ ಹೇಳಲಾಗುತ್ತೆ. ಆದರೆ ಮಲ್ಲಗಂಬ ಕುರಿತು ನಿರ್ದಿಷ್ಟ ದಾಖಲೆ ಸಿಗೋದು ಕ್ರಿಸ್ತಶಕ 1135. ಕಲ್ಯಾಣ ಚಾಲುಕ್ಯ ಸೋಮೇಶ್ವರ ರಚಿಸಿದಂತಹ ಮಾನಸೋಲ್ಲಾಸ ಎಂಬಂತಹ ವಿಶ್ವಕೋಶದಲ್ಲಿ ನಮಗೆ ಒಂದಷ್ಟು ದಾಖಲೆಗಳು ಸಿಗುತ್ತವೆ. ಮಲ್ಲರು ಕಟ್ಟಿಗೆ ಕಂಬದ ಮೇಲೆ ಪಟ್ಟಗಳನ್ನು ಅಭ್ಯಾಸಿಸ್ತಾ ಇದ್ರು ಎನ್ನುವಂತಹ ಒಂದು ಉಲ್ಲೇಖ ಕೂಡ ಇದೆ. 7 ಶತಮಾನಗಳ ನಂತರ ಮರಾಠರ ದೊರೆ 2ನೇ ಪೇಶ್ವೆ ಬಾಜಿರಾವ್ನ ಕಾಲದಲ್ಲಿ ಈ ಕ್ರೀಡೆಗೆ ವಿಶೇಷವಾದಂತಹ ಒಂದು ಪ್ರಾಧಾನ್ಯತೆ ಕೂಡ ಲಭ್ಯವಾಯಿತು ಅಂತೇಳಿ ಹೇಳಲಾಗುತ್ತೆ. ಇವನ ಆಶ್ರಿತ ಹಾಗೂ ಆಸ್ಥಾನ ಗುರು ಶ್ರೀ ಬಾಳಂಭಟ್ಟ ದಾದಾ ದೇವಧರ ಉತ್ತಮ ಕುಸ್ತಿಪಟು ಆಗಿದ್ದ. ಅಷ್ಟೇ ಅಲ್ಲ, ರಾಜ್ಯಾಂಗದ ದಕ್ಷ

ಶಿಕ್ಷಕರು ಕೂಡ ಆಗಿದ್ರು. ಅಗಾಧವಾದಂತಹ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಂತಹ ಈತನನ್ನ ಅವತಾರ ಪುರುಷ ಅಂತ ಹೇಳಿ ಜನ ನಂಬಿದ್ರು ಕೂಡ. ಶಕ್ತಿಯ ಜೊತೆಗೆ ಚಪಲತೆ, ಚಾಕಚಕ್ಯತೆ, ಈ ಮೂಲಕ ಎದುರಾಳಿಗಳನ್ನ ಸದೆ ಪಡೆಯೋದು ಸುಲಭ ಅಂತೇಳಿ ನಂಬಿದ್ದಂತಹ ಈತ ಅಂಥ ಒಂದು ವ್ಯಾಯಾಮಕ್ಕಾಗಿ ಬಳಸಿಕೊಂಡಿದ್ದು ಮಲ್ಲಗಂಬವನ್ನು ಅಂತ ಹೇಳಲಾಗುತ್ತೆ. ಇದರ ಇತಿಹಾಸದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ತೇನೆ ಕಾರ್ಯಕ್ರಮದಲ್ಲಿ. ಈಗ ಕೇಳೋಣ ಸಂಗಡಿಗರೊಂದಿಗೆ ಎಲ್ ಎನ್ ಶಾಸ್ತ್ರಿ ಹಾಡಿರುವ ಕನಸಲು ನೀನೆ ಮನಸಲು ನೀನೆ ಚಿತ್ರದ ಗೀತೆಯನ್ನು.

0: ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಾನು ಮಲ್ಲಕಂಬದ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಇದರ ಇತಿಹಾಸವನ್ನ ಹೇಳ್ತಾ ಇರಬೇಕಾದ್ರೆ ನಾನು ತಿಳಿಸಿದೆ, ಎರಡನೇ ಪೇಶ್ವೆ ಬಾಜಿರಾವ್ನ ಕಾಲದಲ್ಲಿ ಈ ಕ್ರೀಡೆಗೆ ವಿಶೇಷವಾದಂತಹ ಒಂದು ಪ್ರಾಧಾನ್ಯತೆ ಲಭ್ಯ ಆಯಿತು ಅಂತ ಹೇಳಿಬಿಟ್ಟು, ಮುಂದೆ ಬಾಳಂಭಟ್ಟ ಬನಾರಸ್ನಲ್ಲಿ ಒಂದು ಕುಸ್ತಿ ಅಖಾಡವನ್ನೇ ಪ್ರಾರಂಭಿಸ್ತಾರೆ. ಇದರಿಂದ ಉತ್ತೇಜಿತರಾದಂತಹ ಅವರು ಅಮೃತಸರದಿಂದ ದಕ್ಷಿಣದ ರಾಮೇಶ್ವರದವರೆಗೆ ಸಂಚರಿಸಿ ಕುಸ್ತಿಯಲ್ಲಿ ಅನೇಕ ಪ್ರಶಸ್ತಿ ಪಡೆಯೋದ್ರ ಜೊತೆಗೆ ಮಲ್ಲಗಂಬಕ್ಕೆ ಜನಪ್ರಿಯತೆಯನ್ನು ಕೂಡ ಒದಗಿಸಿಕೊಡುತ್ತಾರೆ. ಆಗ ಮಲ್ಲಗಂಬದಲ್ಲಿ ಸ್ಥಿರ, ನೇತಾಡುವ, ಬಾಟಲಿ ಮೇಲಿನ, ಬೆತ್ತದ ಹಾಗೂ ಹಗ್ಗದ ಹೀಗೆ ಅನೇಕ ಪ್ರಕಾರಗಳನ್ನು ಕೂಡ ಆವಿಷ್ಕರಿಸಿ ಪ್ರಚುರಪಡಿಸ್ತಾರೆ. ಅವರ ಪ್ರಖ್ಯಾತಿಯಿಂದ ಮಲ್ಲಗಂಬ ಗರಡಿ ಮನೆಯ ಅವಿಭಾಜ್ಯ ಅಂಗ ಕೂಡ ಆಯಿತು ಅಂತ ಹೇಳಿ ಇತಿಹಾಸ ತಿಳಿಸುತ್ತೆ. ಇನ್ನು ಬಾಲಗಂಗಾಧರ ತಿಲಕರು ಕೂಡ ನಂತರದಲ್ಲಿ ಇದಕ್ಕೆ ಆಶ್ರಯದಾತರಾಗ್ತಾರೆ. ಅವರೇ ಸ್ಥಾಪಿಸಿದ ಅಮರಾವತಿಯ ಹನುಮಾನ್ ವ್ಯಾಯಾಮ ಶಾಲೆಯಲ್ಲಿ ಮಲ್ಲಗಂಬದ ತರಬೇತಿಗೆ ಅವಕಾಶವನ್ನು ಕೂಡ ಕಲ್ಪಿಸಲಾಗುತ್ತೆ. ಆಗ ಇದೊಂದು ಸ್ವತಂತ್ರ ಕ್ರೀಡೆಯಾಗಿ ರೂಪುಗೊಳ್ಳುತ್ತೆ. 1936 ಒಲಿಂಪಿಕ್ ಕ್ರೀಡೆಗಳಲ್ಲಿ ಹಿಟ್ಲರ್ನ ಎದುರು ಹಾಗೆಯೇ ಈ ಶಾಲೆ ಮಲ್ಲಗಂಬ ಪ್ರದರ್ಶನ ನೀಡಿ ಮೆಚ್ಚುಗೆಯನ್ನು ಪಡೆಯಿತು ಅಂತ ಹೇಳಲಾಗುತ್ತೆ. ಇದರ ನಂತರ ಮೀರಜ್ ದೊರೆ ಪಟವರ್ಧನ ಮಹಾರಾಜ ವ್ಯಾಯಾಮ ಜ್ಞಾನಕೋಶ ಎಂಬಂತಹ 9 ಬೃಹತ್ ಕ್ರೀಡಾಕೋಶಗಳನ್ನು ಕೂಡ ಪ್ರಕಟಿಸಿದ ಅಂಥೇಳಿ ಹೇಳಲಾಗುತ್ತೆ. ಅದರಲ್ಲಿ 6ನೇ ಕೋಶ ಮಲ್ಲಗಂಬಕ್ಕೆ ಮೀಸಲಾಗಿದ್ದು ಪೂರ್ಣ ಮಾಹಿತಿಯನ್ನ ನೀಡುತ್ತೆ ಅಂಥೇಳಿ ಹೇಳಲಾಗುತ್ತೆ. ಅಲ್ಲಿಂದ ಸಾವಕಾಶವಾಗಿ ಕಣ್ಮರೆಯಾಗುತ್ತಾ ಸಾಗಿದ್ದಂತಹ ಈ ಕ್ರೀಡೆಗೆ ಇದೀಗ ಪುನರ್ಜನ್ಮ ಒದಗಿದೆ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ. ಅಂದರೆ ಇದನ್ನು ಅಖಿಲ ಭಾರತ ಮಟ್ಟದ ಸಂಘವನ್ನು ಈ ಒಂದು ಮಲ್ಲಗಂಬದ ಒಂದು ಫೆಡರೇಷನ್ ಹೆಸರಿನಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಮಲ್ಲಗಂಬ ಫೆಡರೇಷನ್ ಆಫ್ ಇಂಡಿಯಾ ಅಂಥೇಳಿ ನಂತರದಲ್ಲಿ ಇದನ್ನು ಮರುನಾಮಕರಣ ಕೂಡ ಮಾಡಲಾಗುತ್ತೆ. ಮೊದಲ ಅಖಿಲ ಭಾರತ ಆಹ್ವಾನಿತ ರಾಷ್ಟ್ರೀಯ ಚಾಂಪಿಯನ್ಶಿಪ್ಗಳನ್ನು ನ್ಯೂ ಸ್ಪೋರ್ಟ್ಸ್ ಅಸೋಸಿಯೇಷನ್ 1981 ಜನವರಿ 27-29 ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಆಯೋಜನೆ ಮಾಡುತ್ತೆ. ಈ ಕಾರ್ಯಕ್ರಮ ಇಡೀ ಭಾರತದಾದ್ಯಂತ ಪ್ರತಿನಿಧಿಗಳನ್ನು ಕರೆತರುತ್ತೆ ಕೂಡ. ಅವರು ಚಾಂಪಿಯನ್ಶಿಪ್ಗಳಲ್ಲಿ ಭಾಗವಹಿಸ್ತಾರೆ ಮತ್ತು ಅವರೆಲ್ಲರೂ ಒಟ್ಟಾಗಿ ಜನವರಿ 29, 1981 ಅಧಿಕೃತವಾಗಿ ಮಲ್ಲಗಂಬ ಫೆಡರೇಷನ್ ಆಫ್ ಇಂಡಿಯಾವನ್ನು ರಚಿಸ್ತಾರೆ. ಅಂದಿನಿಂದ ಈ ಫೆಡರೇಷನ್ಗೆ ಸಂಯೋಜಿತವಾಗಿರುವಂತಹ ವಿವಿಧ ರಾಜ್ಯ ಸಂಘಗಳು ರಾಷ್ಟ್ರೀಯ ಮಲ್ಲಗಂಬ ಚಾಂಪಿಯನ್ಶಿಪ್ಗಳನ್ನು ಆಯೋಜಿಸ್ತಾ ಬರ್ತಾ ಇವೆ. ಎಂಎಫ್ಐಯನ್ನು ಸೊಸೈಟಿ ನೋಂದಣಿ ಕಾಯ್ದೆಯಡಿಯಲ್ಲಿ ಕೂಡ ನೋಂದಾಯಿಸಲಾಗಿದೆ 7 June 1984 ಉಜ್ಜಯಿನಿಯಲ್ಲಿ. ಮಲ್ಲಗಂಬ ಫೆಡರೇಷನ್ ಇಂಡಿಯಾದ ಹೆಸರನ್ನು ಸಹ ಇತ್ತೀಚೆಗೆ ಮಾರ್ಪಡಿಸಲಾಗಿದೆ. ಅಲ್ಲಿಂದ ಇದು ಪ್ರತಿ ವರ್ಷ ರಾಷ್ಟ್ರೀಯ ಮಲ್ಲಗಂಬ ಪಂದ್ಯಾವಳಿಯನ್ನು ನಡೆಸ್ತಾ ಬಂದಿದೆ. ಕರ್ನಾಟಕ ರಾಜ್ಯ ಮಲ್ಲಗಂಬ ಸಂಸ್ಥೆ ಆಗಿನಿಂದಲೇ ಕಾರ್ಯನಿರ್ವಹಿಸಿ ಮಲ್ಲಗಂಬದ ಜನಪ್ರಿಯತೆಗೆ ಪ್ರಯತ್ನಿಸ್ತಾನೇ ಇದೆ. ಇನ್ನು ಮಲ್ಲಗಂಬವು ಕರ್ನಾಟಕ ರಾಜ್ಯದಾದ್ಯಂತ ಅತ್ಯಂತ ಹೆಚ್ಚು ಪ್ರಚಾರ ಪಡೆದು ವಿವಿಧ ಭಾಗಗಳಲ್ಲಿ ಹೆಚ್ಚು ಪ್ರಚಲಿತಗೊಂಡಿದೆ ಕೂಡ. ಖೇಲೋ ಇಂಡಿಯಾ ಗೇಮ್ಸ್ನಲ್ಲೂ ಕೂಡ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಹಾಗೆಯೇ ಶಾಲಾ ಗೇಮ್ಸ್ನಲ್ಲಿ ಕೂಡ ಈ ಮಲ್ಲಗಂಬ ಸೇರ್ಪಡೆಗೊಂಡು ಇಡೀ ರಾಜ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ಎಲ್ಲ ಭಾಗದಲ್ಲಿ ಇವತ್ತು ಕಾಣಸಿಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ತೇನೆ. ಒಂದು ಪ್ರಕಟಣೆಯನ್ನು ಕೇಳಿಸಿ ನಂತರ ಚಂದುಗೀತೆಯನ್ನು ಕೇಳಿ ಬರೋಣ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
0: ಇದೀಗ ಚಂದು ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಸೌಮ್ಯ.

ಸ್ನೇಹಿತರೆ ಕಾರ್ಯಕ್ರಮದಲ್ಲಿ ಮಲ್ಲಗಂಬದ ಇತಿಹಾಸದ ಬಗ್ಗೆ ತಿಳಿದುಕೊಂಡ್ವಿ. ಇನ್ನು ಮಲ್ಲಗಂಬದ ಒಂದು ಬಗೆಗಳು ಮತ್ತೆ ನಿಯಮಾವಳಿಗಳ ಬಗ್ಗೆ ತಿಳಿಸಬೇಕು ಅಂದ್ರೆ, ಮಲ್ಲಗಂಬ ಮಹಾಮಂಡಳ ರೂಪಿಸಿರುವಂತಹ ನಿಯಮಾವಳಿಗಳಲ್ಲಿ ಕೇವಲ 3 ಬಗೆಯ ಮಲ್ಲಗಂಬಗಳಲ್ಲಿ ಸ್ಪರ್ಧೆಗಳು ನಡೆಯುತ್ತವೆ. ಅವುಗಳು ಯಾವುವು ಅಂತ ಹೇಳಿ ಹೇಳಿದ್ರೆ, ಸ್ಥಿರ, ನೇತಾಡುವ ಹಾಗೂ ಹಗ್ಗದ ಮಲ್ಲಕಂಬಗಳು. ಇನ್ನು ಸ್ಥಿರ ಮಲ್ಲಕಂಬದ ಬಗ್ಗೆ ಹೇಳಬೇಕು ಅಂದ್ರೆ, 70 ಸೆಂಟಿಮೀಟರ್ನಷ್ಟು ಭೂಮಿಯಲ್ಲಿ ಹೂತಿದ್ದು, ಮೇಲ್ಭಾಗದಲ್ಲಿ 260 ಸೆಂಟಿಮೀಟರ್ ಎತ್ತರ, ತುದಿಯಲ್ಲಿ 18-10 ಸೆಂಟಿಮೀಟರ್, ಹಾಗೆ ಕುತ್ತಿಗೆ ಹಾಗೂ ಮೇಲ್ಭಾಗದಲ್ಲಿ 18-20 ಸೆಂಟಿಮೀಟರ್ನ ಒಂದು ನಾಬ್ ಇರುತ್ತೆ. ತೇಗದ ಕಟ್ಟಿಗೆಯಿಂದ ವೃತ್ತಾಕಾರವಾಗಿ ಮಾಡಲಾದಂತಹ ಈ ಕಂಬದ ಕೆಳಗಿನ ಸುತ್ತಳತೆ 53-55 ಸೆಂಟಿಮೀಟರ್, ಮತ್ತೆ ಮೇಲೆ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ಕುತ್ತಿಗೆಯ ಕೆಳಭಾಗದಲ್ಲಿ ಇದರ ಸುತ್ತಳತೆ 30-35 ಸೆಂಟಿಮೀಟರ್ ಇರುತ್ತೆ. ತುಂಬಾ ನುಣುಪಾಗಿದ್ದು, ಇದಕ್ಕೆ ಔಡಲ ಎಣ್ಣೆಯನ್ನ ಅಂದ್ರೆ ಹರಳೆಣ್ಣೆ ಅಂತ ಹೇಳಿ ನಾವೇನ್ ಕರಿತೀವಲ್ವಾ, ಹರಳೆಣ್ಣೆಯನ್ನ ಸವರಲಾಗಿರುತ್ತೆ. ನೋಡಿ, ಮಾಮೂಲಾಗಿ ಹತ್ತೋದೆ ಇದು ಕಷ್ಟ ಆಗಿರುತ್ತೆ, ಅಂಥದ್ರಲ್ಲಿ ಎಣ್ಣೆಯನ್ನ ಸವರಿರುವಂತಹ ಈ ಮಲ್ಲಗಂಬವನ್ನ ಹತ್ತೋದು ಅಷ್ಟು ಸುಲಭವಾದ ಕೆಲಸ ಏನು ಅಲ್ಲ ಅಲ್ವಾ. ಸಾಕಷ್ಟು ಪಟ್ ಹಾಕ್ಬೇಕಾಗುತ್ತೆ. ಪಟ್ ಹಾಕ್ತಾ ಹಾಕ್ತಾ ಕತ್ತರಿಗಾಲ್ ಹಾಕೊಂಡು ಆ ಮಲ್ಲಗಂಬವನ್ನ ಏರ್ಬೇಕು.

0: ಮಾಡಬೇಕಾಗುತ್ತೆ. ಇದಕ್ಕೆ ಸಾಕಷ್ಟು ಅಭ್ಯಾಸವನ್ನು ಕೂಡ ಮಾಡಬೇಕಾಗುತ್ತೆ. ಇನ್ನು ಸ್ಥಿರ ಮಲ್ಲಕಂಬವನ್ನು ಮೇಲಿನಿಂದ 170-190 ಸೆಂಟಿಮೀಟರ್ನಷ್ಟು ಕತ್ತರಿಸಿದರೆ ಅದು ನೇತಾಡುವ ಮಲ್ಲಕಂಬವಾಗುತ್ತೆ. ಮೇಲ್ತುದಿಯಲ್ಲಿ ಒಂದು ಕಬ್ಬಿಣದ ಹುಕ್ಕನ್ನು ಹಾಕಿಬಿಟ್ಟು ನೇತು ಬಿಡಲಾಗುತ್ತೆ. ಆಗ ಇದರ ಕೆಳತುದಿ ನೆಲದಿಂದ 65-70 ಸೆಂಟಿಮೀಟರ್ ಮೇಲಿರಬೇಕಾಗುತ್ತೆ. ಇನ್ನು ಹಗ್ಗದ ಮಲ್ಲಕಂಬದ ಬಗ್ಗೆ ಹೇಳಬೇಕು ಅಂದರೆ ಇದನ್ನು ವಿಶೇಷವಾದ ನೂಲಿನಿಂದ ತಯಾರಿಸಲಾಗಿರುತ್ತೆ. 5-5.5 ಮೀಟರ್ ಉದ್ದವಲ್ಲದೆ 18-20 ಮಿಲಿಮೀಟರ್ ಸುತ್ತಳತೆಯನ್ನು ಇದು ಒಳಗೊಂಡಿರುತ್ತೆ.
1: ರೈತ ನಾಯಕ ಜನಪರ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್. ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರು.
0: ಸ್ನೇಹಿತರೆ, ಮಲ್ಲಕಂಬಕ್ಕೆ ನಿಜಕ್ಕೂ ಕೂಡ ಅತ್ಯಂತ ಶ್ರೇಷ್ಠವಾದಂತಹ ಪ್ರದರ್ಶನ ಮೌಲ್ಯವಿದೆ. ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸಬಲ್ಲಂತಹ ಶಕ್ತಿ ಈ ಕ್ರೀಡೆಗಿದೆ. ನಿಜಕ್ಕೂ ಕೂಡ ಈ ಕ್ರೀಡೆ ಉಳಿದೆಲ್ಲ ಕ್ರೀಡೆಗಳಿಗೂ ಕೂಡ ಸಹಕಾರಿಯಾಗಿರುತ್ತೆ. ಆದರೆ ಇದನ್ನ ಕಲಿಯುವವರೆಗೂ ಕೂಡ ನಿಜಕ್ಕೂ ಬ್ರಹ್ಮವಿದ್ಯೆಯೇ ಸರಿ. ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಫೈಲ್ವಾನ್ ಚಿತ್ರದ ಗೀತೆಯನ್ನು.

ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಮಲ್ಲಕಂಬದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಬಿಲ್ಲಿನಂತೆ ಮಣಿಯುವಂತಹ ಮೈ, ಕಬ್ಬಿಣದ ಕಂಬಕ್ಕೆ ಹರಳೆಣ್ಣೆಯನ್ನ ಸವರಿದ್ರೂ ಕೂಡ ಸರಸರನೆ ಏರಿ ನಿಲ್ಲುವಂತಹ ಅವರ ಒಂದು ತಾಕತ್ತು, ಜಾಣ್ಮೆ, ಜೊತೆಗೆ ಹಗ್ಗದ ಆಸರೆಯಿಂದಲೇ ಹಲವಾರು ಯೋಗಾಸನಗಳನ್ನು ಹಾಕಿ ಗಮನ ಸೆಳೆಯುವಂತಹ ಈ ಮಲ್ಲ ಕ್ರೀಡೆ ಅಂದರೆ ಅದು ಮಲ್ಲಕಂಬ ಕ್ರೀಡೆ. ಇಂತಹ ಮಲ್ಲಕಂಬ ಕ್ರೀಡೆಯನ್ನು ನಾವು ಕಲಿಬೇಕು ಅಂದರೆ ತುಂಬ ಕಷ್ಟವಾಗಿರುತ್ತೆ. ಇದಕ್ಕೆ ಹೆಸರುವಾಸಿಯಾಗಿರೋದು ನಮ್ಮ ಕರ್ನಾಟಕದ ಗದಗ್ ಜಿಲ್ಲೆ ಅಂತ ಹೇಳ್ತಾ ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮದ ಒಂದು ಕ್ರೀಡೆಗಳ ಪರಿಚಯಾತ್ಮಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಒಂದಷ್ಟು ಸಂದೇಶಗಳು ನಮ್ಮನ್ನು ತಲುಪಿವೆ. ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ನಮಗೆ ಒಂದು ಸಂದೇಶವನ್ನು ಕಳುಹಿಸಿ ಅಡುಗೆ ಅರಮನೆಯಲ್ಲಿ ಸವಿಸವಿ ರುಚಿಯಾದ ಮಾಹಿತಿಯನ್ನು ಕೊಟ್ಟರಿ. ಜೊತೆಗೆ ಮಾಹಿತಿ ಕಣಜದಲ್ಲಿ ನಮ್ಮ ನಾಡಿನಲ್ಲಿ ಬೆಳಗಿರುವಂತಹ ಕ್ರೀಡೆಯಾದ ಮಲ್ಲಕಂಬ, ಭಾರತದ ಪುರಾತನ ಮತ್ತು ಸಾಂಪ್ರದಾಯಿಕ ಕ್ರೀಡೆಯ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ರಿ. ತುಂಬ ಚೆನ್ನಾಗಿತ್ತು, ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಉಮಾದೇವಿ PWD ಕಾಲೋನಿಯಿಂದ BR ಪ್ರಾಜೆಕ್ಟ್ ಶಿವಮೊಗ್ಗದಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಜೊತೆಗೆ ಹಲಸಿನ ಹಪ್ಪಳದ ಮಾಹಿತಿ, ಹಾಗೆಯೇ ಮಾಹಿತಿ ಕಣಜ ಕಾರ್ಯಕ್ರಮದ ಕ್ರೀಡಾ ಪರಿಚಯ ಇಷ್ಟ ಆಯಿತು ಅಂತೇಳಿ ತಿಳಿಸ್ತಾ ಇದ್ದಾರೆ. ಇನ್ನು NG ಬಸವರಾಜ್, ಪ್ರಭಾಕರಯ್ಯ, ಎನ್ ಚೈತ್ರಾಯನ್ ಮಠದ ಹಂಪನೂರಿನಿಂದ, ಜೊತೆಗೆ NG ಬಸವರಾಜ್ ಅನ್ನಪೂರ್ಣ IUDP ಲೇಔಟ್ನಿಂದ ಸಂದೇಶಗಳನ್ನು ಕಳುಹಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದ.

ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 12 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ, ಅನಂತರ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ, ಮಹಿಳೆಯರಿಗಾಗಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಆರೋಗ್ಯ ತುರ್ತು ಪರಿಸ್ಥಿತಿ ಅಥವಾ ಸಾಂಕ್ರಾಮಿಕ ರೋಗಗಳು ಕಾಣಿಸಿಕೊಂಡರೆ ಅವುಗಳನ್ನು ತಕ್ಷಣ ಪತ್ತೆ ಹಚ್ಚಿ ವೇಗವಾಗಿ ಹತೋಟಿಗೆ ತರಲು ಬೆಂಗಳೂರಿನಲ್ಲಿ ಅತ್ಯಾಧುನಿಕ ಸಮನ್ವಯ ಕೇಂದ್ರ ಸ್ಥಾಪಿಸಲಾಗಿದೆ. ರಾಜ್ಯದ ಪ್ರತಿಯೊಬ್ಬರ ಆರೋಗ್ಯ ರಕ್ಷಣೆಗಾಗಿ ವಾರದ 7 ದಿನ ಹಾಗೂ ದಿನದ 24 ಗಂಟೆ ಈ ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಆರೋಗ್ಯ, ಶಿಕ್ಷಣ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಬೃಹತ್ ಪ್ರಮಾಣದ ಸೇವೆಗಳನ್ನು ಒದಗಿಸಲು ದೇಶದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯದ ಮೇಲೆ ಕೃತಕ ಬುದ್ಧಿಮತ್ತೆ ಹೇಗೆ ಕಾರ್ಯನಿರ್ವಹಿಸಬಹುದು ಎಂಬುದನ್ನು ಪ್ರದರ್ಶಿಸಲು ಭಾರತ ವಿಶಿಷ್ಟ ಮಾದರಿ ಸೃಷ್ಟಿಸಿದೆ ಎಂದು ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಎಸ್ ಕೃಷ್ಣನ್ ಹೇಳಿದ್ದಾರೆ. ಬೆಂಗಳೂರಿನ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ಎವಿ ರಾಮರಾವ್ ಸಭಾಂಗಣದಲ್ಲಿ ಆಟೋ ಅಡ್ಜುಡಿಕೇಷನ್ ಹ್ಯಾಕಥಾನ್ 2026 ಉದ್ಘಾಟಿಸಿ ಅವರು ಮಾತನಾಡಿದರು. ಭಾರತ ಎಐ ಮಿಷನ್ ಸಾಮಾನ್ಯ ನಾಗರಿಕರಿಗೆ ಪ್ರಯೋಜನವನ್ನು ತರುವ ಗುರಿ ಹೊಂದಿದೆ ಎಂದರು. ಬೆಳಗಾವಿ ಜಿಲ್ಲಾ ತೋಟಗಾರಿಕೆ ಇಲಾಖೆ ವತಿಯಿಂದ 3 ದಿನಗಳ ಮಾವು ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ನಗರದ ಕ್ಲಬ್ ರಸ್ತೆಯ ಹ್ಯೂಮ್ ಉದ್ಯಾನವನದಲ್ಲಿ ಆಯೋಜಿಸಲಾಗಿದೆ. ಬೆಳಗಾವಿ ಮಾವು ಬ್ರ್ಯಾಂಡ್ ಸೇರಿದಂತೆ ಸಾವಯವ ಮಾವು ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ರಾಹುಲ್ ಶಿಂಧೆ ಉದ್ಘಾಟಿಸಿದರು. ಮಾವು ಮೇಳದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಮಹಾಂತೇಶ್ ಮುರಗೋಡ್.
1: ಬೆಳಗಾವಿ ಜಿಲ್ಲೆಯ ಮ್ಯಾಕ್ಸಿಮಮ್ ರೈತರಿಗೆ ಮಾವು ಬೆಳೆಗಾರಿಗೆ ನಾವು ಇಲ್ಲಿ 20 ಸ್ಟಾಲ್ ಅವ್ರನ್ನೇ ಇದಾವೆ. ರೇಟು ಸುಮಾರು 400-700 ರೂಪಾಯಿವರೆಗೆ ಡಿಫ್ರೆಂಟ್ ಕ್ವಾಲಿಟಿ ಮೇಲೆ ಅವರಿಗೆ ಮಾರಾಕ್ ಹೇಳಿದ್ವಿ. ರೈತರು ಬೆಳೆದಿದ್ದು ಆರ್ಗ್ಯಾನಿಕ್ ಮತ್ತೆ ಈಗ ಯಾವಾಗ ನಾವು ಬೆಳಗಾವಿ ಬ್ರ್ಯಾಂಡ್ ಮಾಡಿದಿವಲ್ಲ ಇದು ಪುಣಾ ಮುಂಬೈ ಎಲ್ಲ ಕಡೆನೂ ಹೊಂಟಿದೆ. ಹೊಸ ಮ್ಯಾಂಗೋ ಏನ್ ಬೆಳೀತಾರಲ್ಲ ಅವ್ರಿಗೆ ಏರಿಯಾ ಎಕ್ಸ್ಪೆನ್ಷನ್ ಅವರಿಗೆ 50% ಕೊಡ್ತೀವಿ. ನರೇಗಾದಾಗೂ ಕೊಡ್ತೀವಿ, ನಮ್ಮ NHM ಸ್ಕೀಮ್ ದಲ್ಲಿ ಕೊಡ್ತಾ ಇದೀವಿ, CHD ಸ್ಕೀಮ್ ದಲ್ಲಿ ಕೊಡ್ತಾ ಇದೀವಿ. ಇದ್ರ ಜೊತೆ ಅವ್ರ ರೈಪನಿಂಗ್ ಚೇಂಬರ್ ಬೇಕಾದ್ರೆ ಅದನ್ನು ಕೊಡ್ತೀವಿ, ಕ್ರೇಡ್ಸ್ ಕೊಡ್ತೀವಿ, ಆಮೇಲೆ ಕವರ್ಸ್ ಕೊಡ್ತೀವಿ, ಆಮೇಲೆ ಅವ್ರಿಗೆ ಸೋಲಾರ್ ಟ್ಯಾಪ್ಸ್ ಕೊಡ್ತೀವಿ, ಕ್ಲೈಮೇಟಿಕ್ ಹಾಳಾದ್ರು ಸತ್ಯ ಇನ್ಸೂರೆನ್ಸ್ ಕವರ್ ಕೊಡ್ತಾ ಇದೀವಿ. ಅವ್ರಿಗೆ 4,000 ರೂಪಾಯಿ ಒಂದು ಹೆಕ್ಟರ್ ಇಯರ್ ಕಟ್ಟಿದ್ರೆ 80,000 ತಮ್ಮ ಅಶ್ಯೂರ್ಡ್ ಅಮೌಂಟ್ ಬರ್ತಾ ಇದೆ.
0: 65,000 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ 15ನೇ ತಾರೀಖಿನಿಂದ ಮಾವು ಮಾರಾಟ ಮೇಳ ಆರಂಭವಾಗಲಿದೆ. ತೋಟಗಾರಿಕೆ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ಆಶ್ರಯದಲ್ಲಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ 10 ದಿನಗಳ ಮಾವು ಮತ್ತು ಹಲಸು ಮೇಳಕ್ಕೆ ನಿನ್ನೆ ಚಾಲನೆ ದೊರೆತಿದೆ. ಆಧುನಿಕ ಕಾಲಘಟ್ಟದಲ್ಲಿ ಮನುಷ್ಯನಿಗೆ ಉತ್ತಮ ಆರೋಗ್ಯ ಮುಖ್ಯವಾಗಿದೆ, ಪರಂಪರೆ ಹಾಗೂ ಸಂಸ್ಕೃತಿಯ ಮೌಲ್ಯಗಳನ್ನು ಹೊಂದುವುದು ಕೂಡ ಅತ್ಯಗತ್ಯ ಎಂದು ಸುತ್ತೂರು ಶ್ರೀ ವೀರ ಸಿಂಹಾಸನ ಮಹಾಸಂಸ್ಥಾನ ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಹೇಳಿದರು. ಮೈಸೂರು ನಗರದ ಜಗನ್ನಾಥ ಸೆಂಟರ್ ಫಾರ್ ಆರ್ಟ್ ಅಂಡ್ ಕಲ್ಚರ್ ಸಭಾಂಗಣದಲ್ಲಿ ಸಾಗರ ತಾಲೂಕು ಹೆಗ್ಗೋಡು ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘ ಆಯೋಜಿಸಿದ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮಾರಾಟ ಹಾಗೂ ಕೊಡುಕೊಳ್ಳುವವರ ಸಮಾವೇಶಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಚರಕ ಸಂಸ್ಥೆಯ ದಶಕಗಳ ಕಾರ್ಯವನ್ನು ಶ್ಲಾಘಿಸಿದರು. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಆಂಧ್ರಪ್ರದೇಶದ ಪೆನುಗೊಂಡವರೆಗೆ 2,400 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಶಪಥ ರಸ್ತೆ ನಿರ್ಮಾಣ ಶೀಘ್ರದಲ್ಲೇ ಆರಂಭವಾಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗ ನಡೆಸಿದ 2025 ಸಾಲಿನ ಭಾರತೀಯ ಅರಣ್ಯ ಸೇವೆ IFS ಪರೀಕ್ಷೆಯಲ್ಲಿ ದೇಶಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಹಳೆ ವಿದ್ಯಾರ್ಥಿ ಬಸವರಾಜ್

0: ಕೆಂಪವಾಡ ಅವರನ್ನು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ಅಭಿನಂದಿಸಿದ್ದಾರೆ. ರಾಜ್ಯದಲ್ಲಿ ಶ್ರೀಗಂಧದ ಮರ ಅಥವಾ ಗಿಡಗಳ ಕಳ್ಳತನ ತಡೆಯುವುದು ದೊಡ್ಡ ಸವಾಲಾಗಿದ್ದು, ಮರಗಳ್ಳತನ ತಡೆಯಲು ಕರ್ನಾಟಕ ಸೋಪ್ಸ್ ಆಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಬೆಂಗಳೂರು ಕೆಎಸ್ಡಿಎಲ್ ಸಂಸ್ಥೆ ತಂತ್ರಜ್ಞಾನಿಗಳ ನೆರವು ಕೋರಿದೆ. ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಈ ವಿಷಯ ತಿಳಿಸಿ, ಪರಿಣಾಮಕಾರಿ ತಂತ್ರಜ್ಞಾನ ಆಯ್ಕೆಯಾದರೆ ಅನುಷ್ಠಾನದ ಸಂಪೂರ್ಣ ವೆಚ್ಚವನ್ನು ಕೆಎಸ್ಡಿಎಲ್ ಭರಿಸಲಿದೆ ಎಂದು ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕೆಲ ಭಾಗಗಳಲ್ಲಿ ಬೆಂಗಳೂರಿನ ಭಾರತೀಯ ಭೂ ವಿಜ್ಞಾನ ಸರ್ವೇಕ್ಷಣಾ ಸಂಸ್ಥೆ ಮೂಲಕ ಸರ್ವೆ ಕಾರ್ಯದ ಹಿನ್ನೆಲೆ ವೈಜ್ಞಾನಿಕ ಉಪಕರಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ.
2: ಆಕಾಶವಾಣಿ ಇಂದಿನ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ, ಕಾರ್ಯಚಟುವಟಿಕೆ, ನಿರ್ವಹಣೆ ಹಾಗೂ ಸಂಘದಿಂದ ಒದಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಲಿದ್ದಾರೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿ ಹಳ್ಳಿಯ ಎನ್ ಶ್ರುತಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
3: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದಲ್ಲಿ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ರಚನೆ ಮತ್ತು ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ನಡೀತಾ ಇದ್ದಾವೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಶ್ರುತಿ ಅವರೇ.
4: ನಮಸ್ತೆ ಸರ್. ನಾನು ಯಲವಟ್ಟಿ ಗ್ರಾಮ ಪಂಚಾಯತಿಯಲ್ಲಿ LCRP ಆಗಿ ಕೆಲಸ ಕಾರ್ಯ ನಿರ್ವಹಿಸುತ್ತಿದ್ದೇನೆ. LCRP ಅಂದ್ರೆ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಸ್ವಸಹಾಯ ಸಂಘಗಳ ರಚನೆ ಮತ್ತೆ ಅಲ್ಲಿ ಕಾರ್ಯನಿರ್ವಹಿಸೋದ್ರ ಬಗ್ಗೆ ಮತ್ತೆ ಸ್ವಸಹಾಯ ಸಂಘದ ಮಹಿಳೆಯರು ನಮ್ಮ ಒಂದು ಸ್ವಸಹಾಯ ಸಂಘದಲ್ಲಿ ಸೇರ್ಕೊಂಡ್ಬಿಟ್ಟು ಅವರು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಅಂದ್ರೆ ಅವರ ಅಭಿವೃದ್ಧಿಗೋಸ್ಕರ ನಮ್ಮಲ್ಲಿ ನಾವು ಕಡಿಮೆ ಬಡ್ಡಿಲಿ ಸಾಲ ಸೌಲಭ್ಯವನ್ನು ಒದಗಿಸ್ತಾ ಇದೀವಿ. ಅದರಿಂದ ಅವ್ರಿಗೆ ಏನು ಉಪಯೋಗ ಅಂತ ಅವರಿಗೆಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ ಸರ್. ನಾವು ಫಸ್ಟ್ ನಾವು 1-10 ಸಂಘದ ಸದಸ್ಯರು ಸೇರ್ಬಿಟ್ಟು ಒಂದು ಸ್ವಸಹಾಯ ಸಂಘ ಅಂತ ರಚನೆ ಮಾಡ್ತೀವಿ ಸರ್. ಸ್ವಸಹಾಯ ಸಂಘಗಳು ನಮ್ಮಲ್ಲಿ ಫಸ್ಟ್ 5-15 ಸ್ವಸಹಾಯ ಸಂಘಗಳು ಸೇರ್ಬಿಟ್ಟು ಒಂದು ವಾರ್ಡ್ ಸರ್. ಒಂದು ವಾರ್ಡ್ ಅಂದ್ರೆ ನಮ್ ಒಂದು ಗ್ರಾಮ ಪಂಚಾಯತಿಲಿ 5 ವಾರ್ಡ್ ಒಟ್ಟು ಟೋಟಲ್ ಬರುತ್ತವೆ ಸರ್. ಒಂದು ಹಳ್ಳಿಲಿ ಒಂದ್ 10-15 ಸಂಘಗಳು ಇರ್ತವೆ, ಇನ್ನೊಂದು ಹಳ್ಳಿಲಿ ಒಂದ್ 10-15 ಸಂಘ ಇರ್ತವೆ. ಒಟ್ಟು 3 ಹಳ್ಳಿ ಬರುತ್ತವೆ ಸರ್ ನಮಗೆ. ಯಲವಟ್ಟಿ ಗ್ರಾಮ ಪಂಚಾಯತಿಲಿ 3 ಹಳ್ಳಿಯಿಂದ 5 ವಾರ್ಡ್ ಮಾಡಿದೀವಿ ಸರ್. ಯಲವಟ್ಟಿಲಿ 3 ವಾರ್ಡ್, ಲಕ್ಷಟಹಳ್ಳಿ 1, ಕಮಲಾಪುರ 1. ಅಂದ್ರೆ ಕಮಲಾಪುರದಲ್ಲಿ ಸರಸ್ವತಿ ಸಂಜೀವಿನಿ ವಾರ್ಡ್ ಅಂತ, ಲಕ್ಷಟಹಳ್ಳಿಯಲ್ಲಿ ಕಾಮಧೇನು ಸಂಜೀವಿನಿ ವಾರ್ಡ್ ಅಂತ, ಯಲವಟ್ಟಿಲಿ ಶ್ರೀ ಗೌರಿ ಸಂಜೀವಿನಿ ವಾರ್ಡು, ಮತ್ತೆ ಮಹಾಲಕ್ಷ್ಮಿ ಸಂಜೀವಿನಿ ವಾರ್ಡು, ಮದರ್ ತೇರಸ ವಾರ್ಡ್ ಅಂತ. ಆ ವಾರ್ಡ್ಗಳಲ್ಲಿ 5-15 ಒಳಗೆ ಇರ್ತವೆ ಸರ್ SHGಳು ಎಲ್ಲ. ಅವು ಟೋಟಲ್ SHGಳು 45 ಇದಾವೆ ಸರ್ ಗ್ರಾಮ ಪಂಚಾಯತಿಲಿ. ಇಬ್ಬರು ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಸರ್. ಯಲವಟ್ಟಿಲಿ 3 ವಾರ್ಡಿಗೆ ಸಂಬಂಧಪಟ್ಟಂಗೆ ಒಬ್ರು, ಲಕ್ಷಟಹಳ್ಳಿ ಕಮಲಾಪುರದಲ್ಲಿ 2 ವಾರ್ಡಿಗೆ ಸಂಬಂಧಪಟ್ಟಂಗೆ ಒಬ್ರು. ಅಂದ್ರೆ ನಮ್ಮಲ್ಲಿ NRLM ಯೋಜನೆ ಅಂದ್ರೆ ರಾಷ್ಟ್ರೀಯ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಅಂತ ಸರ್. ಆ ಸಂಸ್ಥೆ ಅಡಿಯಲ್ಲಿ ನಾವು ಒಕ್ಕೂಟಗಳನ್ನು ರಚನೆ ಮಾಡ್ಕೊಂಡು ಒಕ್ಕೂಟದಲ್ಲಿ ವಾರ್ಡ್ಗಳನ್ನು ರಚನೆ ಮಾಡ್ಕೊಂಡು ವಾರ್ಡ್ಗಳಲ್ಲಿ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿಕೊಂಡು ಕೆಲಸ ಕಾರ್ಯ ನಿರ್ವಹಿಸ್ತಿದ್ದೀವಿ ಸರ್. ನಮ್ಮ ಮೇಲಿದ್ದ ಏನು ತಾಲೂಕ್ ಪಂಚಾಯತ್ ಇದ್ದ ನಮ್ಮ NRLM ಯೋಜನೆಯಿಂದ ನಮಗೇನು ಸ್ಕೀಮ್ ಬರ್ತವಲ್ಲ ಸರ್ ಯೋಜನೆಗಳು, ಅದನ್ನ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಒದಗಿಸ್ಕೊಡೋದು ಸರ್.
3: ಯೋಜನೆಗಳು ಅಂತಂದ್ರೆ ಏನ್ ಬರ್ತವೆ ಯೋಜನೆಗಳು?
4: ಯೋಜನೆ ಅಂದ್ರೆ ಫಸ್ಟ್ ಅವರಿಗೆ ಕಡಿಮೆ ಬಡ್ಡಿಲಿ ಸಾಲ ಕೊಡೋದು ಸರ್. ನಮ್ಮಲ್ಲಿ 12% ಸರ್ ಬಡ್ಡಿ ಸಾಲ ಕೊಡ್ತೀವಿ ಸರ್ ಸ್ವಸಹಾಯ ಸಂಘದವರಿಗೆ. ಆ ಸಾಲ ಸೌಲಭ್ಯ ತಗೊಂಡು ಅವರು ಸ್ವಾವಲಂಬಿ ಆಗಿ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡಂಗೆ, ಅಂದ್ರೆ ಈ ಪ್ರತಿಯೊಂದಕ್ಕೂ ಒಬ್ರು ಗಂಡಂದ್ರ ಹತ್ರ ಕೈ ಚಾಚಬೇಕು ಸರ್. 5 ರೂಪಾಯಿಗಾದ್ರೂ ಕೇಳ್ಬೇಕು, 10 ರೂಪಾಯಿಗಾದ್ರೂ ಕೇಳ್ಬೇಕಲ್ಲ. ಆ ರೀತಿ ಎಲ್ಲ ಬಿಟ್ಟು ತಮ್ ಕಾಲ್ ಮೇಲೆ ತಾವು ನಿಂತ್ಕೊಳ್ಳಿ, ಅಂತ ಮಹಿಳೆಯರಿಗೆ ಒಂದು ಸಂಘ ರಚನೆ ಮಾಡಿ ಸಂಘದಲ್ಲಿ ಸಾಲ ಸೌಲಭ್ಯ ಒದಗಿಸಿ ಅವ್ರು ಏನಾದ್ರೂ ಅಭಿವೃದ್ಧಿ ಮಾಡ್ಕೊಳಕ್ ಈಗ ಟೈಲರಿಂಗ್ ಆಗ್ಲಿ ಅಪ್ಲಸ್ ಸೆಂಡ್ಗೆ ಮಾಡೋದಾಗ್ಲಿ

0: ಬ್ಯಾಗ್ ಎಣೆಯೋದು, ಮ್ಯಾಟ್ ಎಣೆಯೋದು, ಮತ್ತೆ ಬಾಗಿಲು ತೋರಣಗಳನ್ನೆಲ್ಲ ಎಣಿತಾ ಇರ್ತಾರಲ್ಲ ಸರ್, ಅವ್ರನ್ನ ಗುರುತಿಸೋದು ಸರ್. ಗುರುತಿಸಿ ಅವರಿಗೆ ಕಡಿಮೆ ಬಡ್ಡಿಲಿ ಸಾಲ ಕೊಟ್ಟು ಅವ್ರನ್ನ ಇನ್ನೂ ಎತ್ತರಕ್ಕೆ ಬೆಳಿಲಿ ಅಂತ.
1: ಆರ್ಥಿಕವಾಗಿ ಮೇಲೆ ಬರಲಿ,
0: ಆರ್ಥಿಕವಾಗಿ ಅವ್ರು ಸ್ವಾವಲಂಬಿ ಆಗಿ ಅವರು ದುಡಿಮೆ ಮಾಡ್ಕೊಳ್ಳಿ ಅಂತ ಆ ಉದ್ದೇಶ ಸರ್ ನಮ್ದು.
1: ಒಂದು ಹಳ್ಳಿಗೆ ಅಷ್ಟೇ ಸೀಮಿತ ಆಗಿದ್ದೀರಾ ಸಂಪನ್ಮೂಲ ವ್ಯಕ್ತಿಗಳಾಗಿ, ಅಥವಾ ಮೂರು ಹಳ್ಳಿಗಳು ನಿಮ್ಮ ವ್ಯಾಪ್ತಿ ಒಳಗೆ ಬರ್ತಾವ?
0: ಮೂರು ಹಳ್ಳಿಗಳು ನಮ್ಮ ವ್ಯಾಪ್ತಿಯಲ್ಲಿ ಬರ್ತವೆ ಸರ್. ಇಬ್ಬರೇ ಇದೀವಿ ಸರ್ ನಾವು, ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳು. ಅವರು ಒಂದ್ ಹಳ್ಳಿ ನೋಡ್ಕೊಂತಾರೆ, ನಮಗೆ ಎರಡು ಹಳ್ಳಿ ಬಂದಿದ್ದೇವೆ ಸರ್, ಅಂದ್ರೆ ಕಮಲಾಪುರ ಲಕ್ಷಟಳ್ಳಿ ನಾನು ನೋಡ್ಕೊಂತೀನಿ ಸರ್.
1: ಈಗ ನಿಮ್ಮನ್ನ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿ ಅಂತೇಳಿ ಯಾವ ರೀತಿ ಆಯ್ಕೆ ಮಾಡ್ಕೊಂಡ್ರು? ಸಂಘದಲ್ಲಿ ಏನಾದ್ರು ಇದ್ದು ಒಳ್ಳೆಯ ಒಂದು ಸ್ತ್ರೀಶಕ್ತಿ ಸ್ವಸಹಾಯ ಸಂಘದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಏನಾದ್ರೂ ಮಾಡಿದ್ರದನ್ನ ಗುರುತಿಸಿ ಈಗ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ನಿಮ್ಮನ್ನ ತಗೊಂಡ್ರ?
0: ಹಾ ಸರ್, ನಿಜ. ನಾವು ಫಸ್ಟಿಗೆ ಸ್ವಸಹಾಯ ಸಂಘದಲ್ಲಿ ಒಂದು ಸಂಘ ರಚನೆ ಮಾಡ್ಕೊಂಡ್ವಿ ಸರ್. ನಮ್ದು ಸುಮಾರು ಒಂದು 25 ವರ್ಷದ ಸಂಘ ಸರ್. ಆ ಸಂಘದಲ್ಲಿ ನಾವು ಒಂದು 10-15 ಜನ ಆ ಸಂಘ ಮಾಡ್ಬಿಟ್ಟು ಅವರೆಲ್ಲರಲ್ಲಿಂದ ಏನ್ ಉಪಯೋಗ ಅಂದ್ರೆ ಅವ್ರು ಉಳಿತಾಯ ಕಟ್ಕೊಂತಾರೆ ಸರ್. 100 ರೂಪಾಯಿ ಆಯ್ತು, 50 ರೂಪಾಯಿ ಆಯ್ತು, ಇಲ್ಲ 200 ರೂಪಾಯಿ ಅವ್ರು ಉಳಿತಾಯ ಮಾಡ್ಕೊಂಡು ಆ ಉಳಿತಾಯದ ಹಣನ ಆಂತರಿಕ ಸಾಲವಾಗಿ 1 ರೂಪಾಯಿ ಬಡ್ಡಿ ಅಂದ್ರೆ ಹೊರಗಡೆ ಎಲ್ಲ ಇವಾಗ 2 ರೂಪಾಯಿ ಬಡ್ಡಿ ಅಂತ ತಗೊಂತಾರೆ ಸರ್ ಹಣನ. ಏನಕ್ಕಾದ್ರೂ ಬೇಕಪ್ಪ ಮನೆಗೆ, ಅದಕ್ಕೋಸ್ಕರ ಅವ್ರು ಬೇರೆ ಕಡೆ ಬೇಡ, ನಮ್ಮಲ್ಲೇ ಒಂದು ಸಂಘ ರಚನೆ ಮಾಡ್ಕೊಂಡು ನಾವೇ ಹಣನೇ ಉಳಿತಾಯ ಮಾಡ್ಕೊಂಡು ಅದೇ ಉಳಿತಾಯದ ಹಣನ ನಾವು ಆಂತರಿಕ ಸಾಲವಾಗಿ ತಗೋಬಹುದಲ್ಲ ಅಂತಂದು ಹೇಳಿ ಆಂತರಿಕ ಸಾಲ ತಗೊಂಡ್ಬಿಟ್ಟು ಏನಾದ್ರೂ ಅವ್ರಿಗೆ ಅವಶ್ಯಕತೆ ಇದ್ರೆ ಹೈನುಗಾರಿಕೆನೇ ಆಗ್ಲಿ ಏನಕ್ಕೋ ಕೃಷಿಗೆ ಹೊಲಕ್ಕೆ ಏನಾದ್ರೂ ಉಪಯೋಗ ಆಗಂಗೆ ಸಾಲ ಸೌಲಭ್ಯ ತಗೊಂತಿದ್ದಾರೆ ಸರ್. ಹಂಗ್ ತಗೊಂಡ್ಬಿಟ್ಟು ಮಾಡ್ಕೊಂತಾರೆ ಸರ್. ನಾವು ಒಂದು ನಮ್ಮಲ್ಲಿ ನಮ್ ಸಂಗ್ರಹಣೆ ಆದಾಗ ನಾವು ರೊಟ್ಟಿ ಮಾಡ್ತಿದ್ವಿ ಸರ್, ಕೈಲೆ ರೊಟ್ಟಿ ತಯಾರಿ ಮಾಡ್ತಿದ್ವಿ ಸರ್.
1: ಮಿಷಿನ್
0: ಇಲ್ಲ ಸರ್, ರೊಟ್ಟಿ ತಯಾರಿ ಮಾಡ್ಕೊಂಡು ನಾವು ಒಂದು ಸಂಘದಿಂದ ಈಗ ಒಕ್ಕೂಟ ಅಂತ ಹೇಳಿದ್ವಲ್ಲ ಸರ್, ಅದಕ್ಕೆ ಸಭೆಗಳಿದ್ದಾಗೆಲ್ಲ ಭಾಗವಹಿಸ್ತಿದ್ವಿ ಸರ್. ನಾವು ಆ ಭಾಗವಹಿಸಿದ್ರಲ್ಲಿ ನಾವು ಹಿಂಗೆ ಏನೋ ಮಾತಾಡ್ಕಂತ ಮೀಟಿಂಗ್ ಅವ್ರು ಕೇಳಿದ ಕ್ವಶನ್ ಗೆ ಆನ್ಸರ್ ಮಾಡ್ಕಂತ, ಮತ್ ಈಗ ರೊಟ್ಟಿ ಯಾವ್ಯಾವ ಸಂಘದಲ್ಲಿ ಏನೇನೋ ಕ್ರಿಯಾ ಆದಾಯ ಉತ್ಪನ್ನ ಚಟುವಟಿಕೆ ಮಾಡ್ತಿದ್ದೀರಾ ಅದನ್ನೆಲ್ಲ ಕೇಳ್ತಿದ್ರು ಸರ್. ನಾವ್ ಹೇಳ್ತಿದ್ವಿ ಹಿಂಗೆ ನಮ್ ಸಂಘದಲ್ಲಿ ರೊಟ್ಟಿ ಮಾಡ್ತೀವಿ, ಇನ್ನೊಂದ್ ಸಂಘದಲ್ಲಿ ಉಪ್ಪಿನಕಾಯಿ ಮಾಡ್ತೀವಿ ಅಂತ ಆತರ ಹೇಳ್ತಿದ್ರು ಸರ್. ಹಂಗಾಗಿ ಏನೋ ಈ ನಮ್ಮೂರಿಗೆ ಸೆಲ್ಸಿಯರ್ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿ ಇದ್ದಿಲ್ಲ ಸರ್, ಹಾಗಾಗಿ ನಮ್ಮಲ್ಲೆಲ್ಲ ಇವರೇ ತಗೊಳ್ರಿ, ಇವ್ರು ಚೆನ್ನಾಗಿದ್ದಾರೆ, ಚೆನ್ನಾಗ್ ಕೆಲಸ ಮಾಡ್ಕಂತಿದ್ದಾರೆ, ಏನೋ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಏನಾದ್ರೂ ಒಂದು ಉಪಯೋಗ ಮಾಡ್ತಾರೆ, ನಿಮ್ಮ ಮೇಲೆ NRLM ಯೋಜನೆಯಿಂದ ಬಂದಿರೋವೆಲ್ಲ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಕೊಡಿಸ್ತಾರೆ ಅನ್ನೋ ಉದ್ದೇಶಕ್ಕೆ ಆಯ್ಕೆ ಮಾಡ್ಕೊಂಡ್ರು ಸರ್.
1: ಈಗ ನೀವು ಒಬ್ಬ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯವನ್ನ ನಿರ್ವಹಿಸಬೇಕಾದ್ರೆ ಈಗ ನಿಮಗೆ ಏನಾದರೂ ಇದ್ರ ಬಗ್ಗೆ ತರಬೇತಿ ಈ ತರ ಏನಾದರೂ ಕೊಡ್ತಾರ?
0: ಸ್ಟಾರ್ಟಿಂಗ್ ಮೊದಲು ತರಬೇತಿ ಕೊಟ್ಟಿರ್ಲಿಲ್ಲ ಸರ್. ನಾನು ಇನ್ನೊಬ್ರು ಮೊದ್ಲಿಗಿರೋ ಬೇರೆ ಪಂಚಾಯತಿಯಲ್ಲಿರೋ LCRPಗಳನ್ನ ನೋಡ್ಕೊಂಡು ನಂಗೆ ಕೆಲಸ ಮಾಡ್ತಿದ್ದೆ ಸರ್. ಆಮೇಲೆ ನಮ್ಗೆ ನಾನು 1.5 ವರ್ಷ ತರಬೇತಿ ಇಲ್ದಂಗೆ ಕೆಲಸ ಮಾಡಿದೆ ಸರ್. ಆಮೇಲೆ ನಮಗೆ ತರಬೇತಿ ಕೊಟ್ರು ಸರ್.
1: ಏನ್ ತರಬೇತಿ ಕೊಟ್ರು ನಿಮಗೆ?
0: ಅದೇ ಸಂಘ ರಚನೆ ಮಾಡುವುದು ಹೇಗೆ, ಸಂಘದಲ್ಲಿ ಸಂಘದ ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ಮಾಡುವುದಕ್ಕೆ ಹೇಗ್ ಪ್ರೋತ್ಸಾಹಿಸ್ಬೇಕು, ಮತ್ತೆ ಸಂಘ ರಚನೆ ಮಾಡೋದ್ರಿಂದ ಏನ್ ಉಪಯೋಗ ಅವರಿಗೆ, ಅಂದ್ರೆ ನಮ್ಮ NRLM ಯೋಜನೆಯಿಂದ ಉದ್ದೇಶ ಏನು, ಅವ್ರಿಗೆ ಏನ್ ಮಾಹಿತಿ ಸಿಗ್ತತಿ, ಇದನ್ನೆಲ್ಲ ಹೇಳ್ಕೊಡೋದ್ರ ಬಗ್ಗೆ. ಮತ್ತೆ ಈಗ ನಮ್ಮಲ್ಲಿ ಸಾಲ ಕೊಡ್ಬೇಕು ಅಂದ್ರೆ ಅಗ್ರಿಮೆಂಟ್ಗಳು ಮಾಡ್ಕಂತೀವಿ ಸರ್. ನಾವು ಸರ್ಕಾರದಿಂದ ನಮಗೆ ಅಗ್ರಿಮೆಂಟ್ ಅಂತ ಕೊಟ್ಟಿರ್ತಾರೆ ಸರ್, ಅದನ್ನ ಅಗ್ರಿಮೆಂಟ್ ಮಾಡ್ಕೋಬೇಕು ಸರ್. ನಾವು ಎಷ್ಟು ಜನ ಇರ್ತಾರ ಅವ್ರ ಸಿಗ್ನೇಚರ್ ಎಲ್ಲ ಮಾಡಿಸ್ಬೇಕು, ಅವ್ರಿಗೆ ಏನಕ್ ಸಾಲ ಕೊಡ್ತಾ ಇದಾರೆ, ನಮ್ಮಲ್ಲಿ ಬೇರೆ ಮದ್ವೆಗೆ ಮತ್ತೆ ಬೇಡಿಲ್ ವಿಚಾರಕ್ಕೆಲ್ಲ ಲೋನ್ ಕೊಡಲ್ಲ ಸರ್, ಅಂದ್ರೆ ಸಾಲ ಒದಗಿಸಲ್ಲ. ಏನಾದ್ರೂ ಕ್ರಿಯಾ ಚಟುವಟಿಕೆ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ಮಾಡಿದಷ್ಟೇ ಲೋನ್ ಕೊಡ್ಬೇಕು ಅವರಿಗೆ.
1: ಈಗ ಕೃಷಿಗೆ ಆಗಿರ್ಬೋದು, ಹೈನುಗಾರಿಕೆ, ಈ ಗುಡಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಆಗಿರ್ಬೋದು, ಇಂತ ಉದ್ದೇಶಕ್ಕೆ ನೀವು ಲೋನ್ ಕೊಡಿಸ್ತಾ
0: ಸರ್ ಕೊಡಿಸ್ತೀವಿ.
1: ಈಗ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಸಾಲ ತಗೊಳ್ಬೇಕಂತಂದ್ರೆ ಏನೆಲ್ಲ ಒಂದು ಕಡ್ಡಾಯವಾಗಿಂತವೇ ರೂಲ್ಸ್ ಗಳೇನಾದ್ರು?
0: ಹಾ ಸರ್, ಸಂಘ ರಚನೆಯಾಗಿ ಕನಿಷ್ಠ ಅಂದ್ರೆ 1 ವರ್ಷ ಆಗಿರ್ಬೇಕು ಸರ್. ಆ ಸಂಘದಿಂದ ಒಂದು ಪಾಸ್ಬುಕ್ ಮಾಡಿಸಿರ್ಬೇಕು ಸರ್ ಬ್ಯಾಂಕ್ ಅಲ್ಲಿ, ಸಂಘದ್ದೇ ಒಂದು ಅಕೌಂಟ್ ಓಪನ್ ಮಾಡಿಸಿರ್ಬೇಕು. ಅದಾದ್ಮೇಲೆ 1 ವರ್ಷ ಆದ್ಮೇಲೆ ನಮ್ಗೆ ಒಂದು ಲೋಕೋಸ್ ಆ್ಯಪ್ ಅಂತ ಇದೆ ಸರ್, ನಮ್ ಫೋನ್ ಅಲ್ಲಿ ಹಾಕೊಟ್ಟಿದ್ದಾರೆ. ಲೋಕೋಸ್ ಅಂದ್ರೆ ನಮ್ ಸ್ವಸಹಾಯ ಸಂಘಗಳು ಏನಿದಾವಲ್ಲ ಸರ್, ಎಷ್ಟು ಸಂಘಗಳು ರಚನೆ ಆಗಿದ್ದಾವೆ, ಎಷ್ಟು ಜನ ಮೆಂಬರ್ ಸೇರಿದ್ದಾರೆ ಅಂತ ನಾವು ಫೋನ್ ಅಲ್ಲಿ ಎಂಟ್ರಿ ಮಾಡ್ಬೇಕು ಸರ್.
1: ನಿಮ್ಮ ಅಧೀನದಲ್ಲಿ?
0: ನಮ್ಮ ಅಧೀನದಲ್ಲಿ, ಅದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿಗೆ ಹೋಗುತ್ತೆ ಸರ್. ನಾವ್ ಇಲ್ಲಿ ಏನ್ ಎಂಟ್ರಿ ಮಾಡ್ತೀವಲ್ಲ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ, ಅದು ಜಿಲ್ಲಾ ಮಟ್ಟಕ್ಕೂ ಹೋಗ್ತದೆ ಸರ್. ಸಬ್ಮಿಟ್ ಇರುತ್ತೆ ಸರ್ ಆನ್ಲೈನ್ ಎಂಟ್ರಿ ಎಲ್ಲ. ಆನ್ಲೈನ್ ಎಂಟ್ರಿ ಪ್ರಕಾರ ನಾವು 1 ವರ್ಷ ಆಗುವವರೆಗೂ ಅವ್ರಿಗೆ ಲೋನ್ ಕೊಡಲ್ಲ ಸರ್. ಮಿನಿಮಮ್ 1 ವರ್ಷ ಆಗಿರ್ಬೇಕು. ಅವರು ದಾಖಲಾತಿಗಳು ಏನಾದ್ರು ಇರ್ಬೇಕು ಅಂದ್ರೆ ಅವರು ಒಕ್ಕೂಟದಲ್ಲಿ ಪುಸ್ತಕಗಳು ಇರ್ತವೆ, ನಡವಳೆ ಪುಸ್ತಕ, ಸಾಲ ಖಾತೆ ಪುಸ್ತಕ, ಸಾಲ ಮರುಪಾವತಿ, ಉಳಿತಾಯ ಖಾತೆ, ಜಮಾ ಖರ್ಚು ಅಂತ 5 ಪುಸ್ತಕಗಳನ್ನು ಬರೀಬೇಕು ಸರ್. ಅವರು ಪ್ರತಿನಿಧಿ

0: ಬಹಳ ಆಗಿರ್ತಾರಲ್ಲ ಅವರು, ಆ ಪುಸ್ತಕಗಳ ನಿರ್ವಹಣೆ ಎಲ್ಲ ಸರಿ ಇರ್ಬೇಕು ಸರ್. ಕರೆಕ್ಟ್ ಟೈಮ್ ಅಂದ್ರೆ ತಿಂಗಳ ತಿಂಗಳ ಮೀಟಿಂಗ್ ಆಗಿರೋದು, ಉಳಿತಾಯ ಹಣ ಕಟ್ಟಿರೋದು, ಅದನ್ನೆಲ್ಲ ಪ್ರತಿಯೊಂದು ಅವ್ರು ಬರಿಬೇಕು ಸರ್. ಎಲ್ಲಾ ಸದಸ್ಯರು ಕರೆಕ್ಟ್ ಟೈಮಿಗೆ ಬಂದು ಅಮೌಂಟ್ ಕಟ್ಟಿ ಸೈನ್ ಮಾಡಿ ಹೋಗಿರ್ಬೇಕು ಸರ್. ಈ ತರ ಎಲ್ಲ ದಾಖಲಾತಿಗಳಿರ್ತಾವ ಸರ್. ಆಮೇಲೆ ಅವ್ರದ್ದು ಆಧಾರ್ ಕಾರ್ಡ್ ಜೆರಾಕ್ಸು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಒಂದು ಫೋಟೋ
1: ಕೊಡ್ಬೇಕು
0: ಕೊಡ್ಬೇಕು. ಆಮೇಲೆ ದಾಖಲಾತಿಗಳು, ನಾವು ಅಗ್ರಿಮೆಂಟ್ ಮಾಡ್ಬೇಕಾದ್ರೆ ಎಲ್ಲಾ ಸಂಘದ ಸದಸ್ಯರು ಇರ್ಬೇಕು ಸರ್. ನಾವೇನ್ ಇವಾಗ ಪುಸ್ತಕಗಳು ಹೇಳಿದ್ನಲ್ಲ ಸರ್, ಅವನ್ನೆಲ್ಲ ನೀಟಾಗಿ ಬರ್ದಿರ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಎಲ್ಲಾ ಸಂಘದ ಸದಸ್ಯರ ಹತ್ರ ಒಪ್ಪಿಗೆ ತಗೊಂಡು ಅವರವೆಲ್ಲ ದಾಖಲಾತಿಗಳನ್ನ ಇಸ್ಕೊಂಡು ನಮ್ಗೆ ಎಂಟ್ರಿ ಮಾಡಕ್ ಬೇಕು ಸರ್. ಅದು ಬಿಟ್ಟು ನಾವು ಲೋನ್ ಕೊಡ್ತೀವಿ ಸರ್, ಒಪ್ಪಿಗೆ ಇದ್ರೆ.
1: ಈಗ ನೀವ್ ಹೇಳಿದ್ರ ಸ್ತ್ರೀಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಪ್ರತಿ ತಿಂಗಳು ಸಭೆ ಮಾಡ್ತಾರೆ ಅಂತ ಹೇಳಿದ್ರ, ಆ ಸಭೆಯ ಉದ್ದೇಶ ಏನು, ಅದರಲ್ಲಿ ಏನೇನ್ ಚರ್ಚೆ ಮಾಡ್ತಾರೆ ಇದ್ರ ಬಗ್ಗೆ ಹೇಳಿ.
0: ಸಭೆಯ ಉದ್ದೇಶ ಅಂದ್ರೆ ಸರ್, ನಮ್ಮ ಏನು ಜಿಲ್ಲಾ ಪಂಚಾಯತ್, ಸೆಕೆಂಡ್ ತಾಲೂಕ್ ಪಂಚಾಯತ್, ನಮ್ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟಗಳಲ್ಲಿ ಅಂದ್ರೆ NRLM ಯೋಜನೆಗಳಿಂದ ಬಂದಿರೋ ಸ್ಕೀಮ್ ಈಗ ಹೇಳಿದ್ರಲ್ಲ ಸರ್, ನೀವು ರೊಟ್ಟಿ ಮಿಷಿನ್ ಆಗ್ಲಿ, ಹೈನುಗಾರಿಕೆಗಾಗಿ, ಕೃಷಿಗಾಗ್ಲಿ,
1: ಕುರಿ ಸಾಕಾಣಿಕೆಗಳಿಗಾಗ್ಲಿ
0: ಏನಾದ್ರೂ ನಮ್ಮ ಸರ್ಕಾರದಿಂದ ಸಬ್ಸಿಡಿ ರೂಪದಲ್ಲಿ ಹಣ ಕೊಡ್ತಾರೆ ಸರ್. ಫಸ್ಟ್ ಸ್ವಸಹಾಯ ಸಂಘದ ಇರೋರಿಗೆ ಮಹತ್ವ ಜಾಸ್ತಿ ಸರ್, ಏನಾರ ಆಗ್ಲಿ ಆತರ ಮಹತ್ವ ಇರ್ತದಲ್ಲ ಸರ್, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಇನ್ನೊಂದು, ಮೊನ್ನೆ ಈಗ ಹೊಸದಾಗಿ ಕಾಫಿ ಕಿಯೋಸ್ಕೋ ಅಂತ ಒಂದು ಯೋಜನೆ ಬಂದೈತಿ ಸರ್. ಅಂದ್ರೆ ಸ್ವಸಹಾಯ ಸಂಘದಾಗಿರೋ ಮಹಿಳೆ ಮಿನಿಮಮ್ ಏನಿಲ್ಲ ಅಂದ್ರೆ ಸೆಕೆಂಡ್ PU ಆಗಿರ್ಬೇಕು ಅವ್ರದ್ದು. ಅವರು ನಮ್ಮ ಸುತ್ತಮುತ್ತ ಹಳ್ಳಿ ಅಂದ್ರೆ ಈ ಯಲವಟ್ಟಿ ಗ್ರಾಮ ಪಂಚಾಯತ್ ಅಲ್ಲ ಸರ್, ನಮ್ದು ಲಕ್ಷಟಳ್ಳಿ, ಕಮಲಾಪುರ, ಯಲವಟ್ಟಿ, ಅವು ಮೂರು ಹಳ್ಳಿಲಿ ಎಲ್ಲಾದ್ರೂ ಅವ್ರು ಒಂದು ಕಾಫಿ ಸ್ಟಾಲ್ ಹಾಕಬೇಕು ಸರ್. ಅಂದ್ರೆ 2.5 ಲಕ್ಷ ಸಹಾಯಧನ ಸರ್ಕಾರದಿಂದ ಕೊಡ್ತಾರೆ ಸರ್ ಸರ್ ಅವರಿಗೆ ಅವರಿಗೆ ನೀಟ್ ರೆಡಿ ಮಾಡಿ ಕೊಡ್ತಾರೆ ಸರ್, ಶೆಡ್ ಅದನ್ನೆಲ್ಲ. ಅಂದ್ರೆ ಒಂದ್ ಸಂಘದಿಂದ ಒಬ್ಬರೇ ಆಯ್ಕೆ ಆಗಿರ್ತಾರೆ, ಅವರು ಬೆಂಗಳೂರಲ್ಲಿ ತರಬೇತಿ ಪಡ್ಕೊಂಡ್ ಬರ್ಬೇಕು ಸರ್. ಪಡ್ಕೊಂಬಂದು
1: ತರಬೇತಿ ಪಡಿಬೇಕು ಅಂತಂದ್ರೆ ನೀವೇ ಕಳಿಸ್ತೀರಾ ಹೆಂಗೆ?
0: ಹಾ ಸರ್, ನಾವೇ ಆಯ್ಕೆ ಮಾಡಿ ಕಳಿಸ್ತೀವಿ ಸರ್, ಹೋಗ್ತಾರೆ ಅವರು.
1: ಈಗ ಅವ್ರ ಖರ್ಚಿನಲ್ಲೇ ಹೋಗ್ಬೇಕಾಗುತ್ತಾ ತರಬೇತಿಗೆ?
0: ಇಲ್ಲ ಸರ್, ನಮ್ದು ಸರ್ಕಾರದಿಂದ ಕೊಡ್ತಾರೆ ಸರ್.
1: ಈಗ ಎಲ್ಲಾ ಸಂಘದ ಸದಸ್ಯರು ನಾವು ಹೋಗ್ತೀವಿ ಅಂತ ಮುಂದೆ ಬಂದ್ರೆ ಅವಾಗ ಹೆಂಗೆ
0: ಆಯ್ಕೆ ಇರ್ತೈತಿ ಸರ್? ಒಕ್ಕೂಟದ ತೀರ್ಮಾನ ಲಾಸ್ಟ್ ಆಗಿರುತ್ತೆ ಸರ್. ಈಗ ಕನಿಷ್ಠ ಅಂದ್ರೆ ಒಂದ್ 15 ಸಂಘದಲ್ಲಿ ನಮ್ಮ ಮಹಿಳೆಯರು ನೀವ್ ಅಂದಂಗೆ ನಾನ್ ಮಾಡ್ತೀನಿ ನಾನ್ ಮಾಡ್ತೀನಿ ಅಂತ ಬಂದ್ರೆ ಎಲ್ಲಾ ದಾಖಲಾತಿಗಳನ್ನು ಇಸ್ಕಂತಾರೆ ಸರ್. ಸಂಘದ ರಚನೆ, ವಹಿವಾಟು, ಸಂಘದಲ್ಲಿ ಯಾವ ರೀತಿ ಸಂಘ ಚೆನ್ನಾಗಿ ಇದನ್ನ ಮಾಡ್ಕೊಂಡಿದ್ದಾರೆ ಅವರು, ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಮ್ಮ ಒಕ್ಕೂಟದಲ್ಲಿ ತೀರ್ಮಾನಗಳು ಆಗ್ತವೆ ಸರ್. ಒಕ್ಕೂಟದಲ್ಲಿ ಇಸಿ ಕಮಿಟಿ ಮೆಂಬರ್ಸ್ ಅಂತ ಇರ್ತಾರೆ ಸರ್, ಅಧ್ಯಕ್ಷರು ಕಾರ್ಯದರ್ಶಿ ಇರ್ತಾರೆ ಸರ್, ಅವ್ರ ತೀರ್ಮಾನ ಲಾಸ್ಟ್ ಆಗಿರುತ್ತೆ ಸರ್. ಈಗ ಅವ್ರ ಎಷ್ಟೇ ಜನ ಬಂದ್ರು ಅವ್ರ ತೀರ್ಪು ಏನಿರ್ತಲ್ಲ ಅದೇ ಲಾಸ್ಟ್ ಸರ್, ಅವ್ರು ಹೋಗ್ತಾರೆ.
1: ಅಂದ್ರೆ ಅಲ್ಲಿ ಎಷ್ಟು ಜನಕ್ಕೆ ಅವಕಾಶ ಇರುತ್ತೋ ಅಷ್ಟು ಜನ ನೀವು ಆಯ್ಕೆ ಮಾಡಿ ಕಳಿಸ್ತೀರ ನೀವು? ಆ ತರ ಎಲ್ಲ ತರಬೇತಿ ತಗೊಂಡ್ ಬಂದಿದ್ದಾರ?
0: ಹ್ಮ್, ಕೆಲವೊಂದೆಲ್ಲ ಬಂದಿದ್ದಾರೆ ಸರ್. ಈಗ ಅಕ್ಕ ಕೆಫೆ ಅಂತ ಕೇಳಿದಿರಲ್ಲ ಸರ್, ಅದು ನಮ್ ಗೌರ್ಮೆಂಟ್ ಸ್ಕೀಮ್ ಸರ್. ಅದು ಅದು ಸ್ವಸಹಾಯ ಸಂಘದ ಮಹಿಳೆಯರೇ ಮಾಡ್ತಿರೋದು ಸರ್. ದಾವಣಗೆರೆಯಲ್ಲಿ, ಹರಿಹರದಲ್ಲಿ ಆಗಿದೆ ಸರ್. ಸ್ವಸಹಾಯ ಸಂಘದ ಮಹಿಳೆಯರು ಕನಿಷ್ಠ ಒಂದ್ 5-6 ಜನ ತರಬೇತಿ ಪಡ್ಕೊಂಬಂದು ಅವ್ರಿಗೂ ಎಲ್ಲ ಹಿಂಗೆ ಸರ್ಕಾರದಿಂದ ಹಣ ಎಲ್ಲ ಸ್ಯಾಂಕ್ಷನ್ ಆಗಿ ಅವ್ರಿಗೊಂದು ಅಕ್ಕ ಕೆಫೆ ಅಂತ ಮಾಡಿಕೊಟ್ಟು ಅವರು ಎಲ್ಲ ಉದ್ಯೋಗ ಪಡ್ಕೊಂಡು ದುಡಿಮೆ ಮಾಡ್ಕೊಂತಿದ್ದಾರೆ ಸರ್.
1: ಎಲ್ಲ ಒಂದ್ ಕಡೆ ಅವ್ರಿಗೆ ಒಂದು ಉದ್ಯೋಗ ಆಯ್ತು, ಆದಾಯನೂ ಅವ್ರಿಗೆ ತಂದ್ಕೊಟ್ಟು ಎಲ್ಲ ಒಂದ್ ಕಡೆ ಅವರ ಒಂದು ಜೀವನ ಮಟ್ಟ ಸುಧಾರಣೆ ಆಗಿದೆ ಅಂತ ಹೇಳಿ.
0: ಹಾ ಸರ್, ಆಗಿದೆ.
1: ಇನ್ನು ಬೇರೆ ಬೇರೆ ಏನೇನು ಯೋಜನೆಗಳನ್ನ ನೀವು ಕೊಡಿಸಿದ್ರ?
0: ಈಗ ಅಕ್ಕ ಕೆಫೆ ಒಂದಾಗಿದೆ ಸರ್, ಇದು ಕಾಫಿ ಕಿಯೋಸ್ಕ್ ಅದೊಂದು ಬಂದಿದೆ, ಮತ್ತೆ ಹೈನುಗಾರಿಕೆದು, ಟೈಲರಿಂಗ್ ಇಂದು ಎಲ್ಲ ಬರ್ತವೆ ಸರ್. ಅಣಬೆ ಸಾಕಾಣಿಕೆ ಅವನ್ನೆಲ್ಲ ತರಬೇತಿ ಕೊಡಿಸ್ಬಿಟ್ಟು ಅವ್ರ ಕಾಲ ಮೇಲೆ ಅವ್ರ ನಿಂತ್ಕೊಂಡಂಗೆ ಮಾಡ್ತೀವಿ ಸರ್. ಇನ್ನೊಂದು, ಈಗ ತರಬೇತಿ ಪಡ್ಕೊಂಡು ಅವ್ರು ಮಾಡ್ಬೇಕು ಸರ್, ಈ ಕೆಲವೊಂದ್ ಮಹಿಳೆಯರೆಲ್ಲ ಮಾಡಲ್ಲ
1: ತರಬೇತಿ. ನೀವು ಪ್ರೋತ್ಸಾಹ ಮಾಡ್ಬೇಕು, ಈ ತರ ಎಲ್ಲ ಒಳ್ಳೆಯ ಒಂದು ಯೋಜನೆ ಇದು, ಇದರಿಂದ ಇಷ್ಟೆಲ್ಲ ಆದಾಯ ತಗೋಬಹುದು, ನಾವು ಜೀವನವನ್ನ ಕಟ್ಟಿಕೊಳ್ಳಬಹುದು ಅಂತ ಹೇಳಿ ನೀವು ಸಲಹೆ ಮಾಡ್ಬೇಕು.
0: ಮಾಡ್ತೀವಿ ಸರ್, ನಮ್ಮಲ್ಲಿ ನಮ್ ಸರ್ಗಳೆಲ್ಲ ಇದಾರೆ ಸರ್, ಸರ್ಗಳು, ಮೇಡಮ್ ಅವರೆಲ್ಲ ಬಂದು ನಮ್ಮ ಮಾಹಿತಿ ಕಡಿಮೆ ಅನ್ಸಿದ್ರು ಅವ್ರನ್ನ ಕರ್ಸ್ಬಿಟ್ಟು ಅವ್ರಿಗೆ ಮಾಹಿತಿ ಕೊಡಿಸ್ತೀವಿ ಸರ್. ನಾವು ಅವಾಗೆಲ್ಲ ಪಡ್ಕೊಂತಿದ್ದಾರೆ ಸರ್, ಅಂದ್ರೆ ಇವಾಗ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಮಿಲೆಟ್ಸ್ ಎಲ್ಲ ಅಂದ್ರೆ ಸಿರಿಧಾನ್ಯಗಳದ್ದೆಲ್ಲ ಮಾಡ್ತಿದ್ದಾರೆ ಸರ್ ಸ್ವಸಹಾಯ ಸಂಘದರು. ಅವ್ರಿಗೆ ಬ್ರ್ಯಾಂಡಿಂಗ್ ಲೇಬಲ್ ಎಲ್ಲ ಮಾಡಿಸ್ಬಿಟ್ಟು ಅವ್ರ ದಾವಣಗೆರೆಯಲ್ಲಿ ಒಂದು ಮಾರಾಟ ಮಳಿಗೆ ಅಂತ ಮಾಡಿಬಿಟ್ಟು ಅದರಲ್ಲಿ ಮಾರಾಟ ಮಾಡಿಸ್ತಿದ್ದಾರೆ ಸರ್, ಅದು ನಡೀತಿದೆ.
1: ಈಗ ನೀವ್ ಹೇಳಿದ್ರ ಸಿರಿಧಾನ್ಯಗಳು ಅಂತ ಹೇಳಿದ್ರ, ನಿಮ್ಮ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಲ್ಲಿ ಯಾಕೆ ಇವತ್ತಿನ ದಿನದಲ್ಲಿ ಸಿರಿಧಾನ್ಯಗಳಿಗೆ ಹೆಚ್ಚು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀರಾ?
0: ಇವಾಗ ರೀಸೆಂಟ್ ಮಾಡ್ತಿರೋದು ಸರ್ ಅದನ್ನ, ಮೊನ್ನೆ ಈಗ ಹೊಸದಾಗಿ ಅಂದ್ರೆ 1 ವರ್ಷ ಆಯ್ತು ಸರ್, ಅಂಜನಾ ದೇವಿ ಸಂಘ ಅಂತ ರಚನೆ ಆಗಿದೆ. ಆ ಸಂಘದ ಮಹಿಳೆಯರು ಸಿರಿಧಾನ್ಯಗಳದೆಲ್ಲ ಸೇರ್ಬಿಟ್ಟು ಒಂದ್ ಮಿಲೆಟ್ಸ್ ಅಂತ ಮಾಡ್ತಿದ್ದಾರೆ ಸರ್. ಅವ್ರನ್ನ ನಾವು ಗುರುತಿಸ್ಬಿಟ್ಟು ಅವರಿಗೆ ಈಗ

0: ಬ್ರ್ಯಾಂಡಿಂಗ್ ಲೇಬಲ್ ಮಾಡಿಸ್ಲಿಕ್ಕೆ ಹೇಳಿದೀವಿ ಸರ್, ಅವರು ಮಾಡಿಸ್ಬಿಟ್ಟು ಅವರಿಂದ ನಾವು ಅದನ್ನ ಉತ್ಪನ್ನಗಳನ್ನೆಲ್ಲ ತಗೊಂಡ್ಬಿಟ್ಟು ನಾವೇನು ಮಾರಾಟ ಮಳಿಗೆ ಅಂತ ಇದೆಯಲ್ಲ ಸರ್, ಈಗ ಅಲ್ಲಿ ಕೊಡ್ತೀವಿ ಸರ್. ಅವ್ರದ್ದು ಏನು ರೇಟ್ ಇರುತ್ತಲ್ಲ ಆ ಪ್ಯಾಕೆಟ್ ಮೇಲೆ, ಬ್ರ್ಯಾಂಡಿಂಗ್ ಲೇಬಲ್ ಅಂದ್ರೆ ಒಂದು ಪ್ಯಾಕೆಟ್ ನೀಟಾಗಿ ಕಾಣಬೇಕು ಸರ್, ಅದು ಅದನ್ನೆಲ್ಲ ರೆಡಿ ಮಾಡಿಸ್ಬಿಟ್ಟು ಅವ್ರು ಕೊಟ್ಟರೆ ಈಗ ನೋಡೋರಿಗೂ ಆಕರ್ಷಣವಾಗಿರ್ಬೇಕು ಸರ್, ಅದು ತಗೋಣಕ್ಕೆ
1: ಗುಣಮಟ್ಟ
0: ಹೇಗಿರುತ್ತೋ ಏನೋ ಅಂತ ಅದನ್ನೆಲ್ಲ ತಯಾರಿ ಮಾಡಿಬಿಟ್ಟು ಕೊಡಿಸ್ತಿದ್ವಿ ಸರ್. ನಾವು ಮಾರಾಟ ಮಾಡ್ಸಕ್ಕೆ ರೆಡಿ ಮಾಡಿದೀವಿ ಸರ್, ಅವ್ರದ್ದು ಇನ್ಮೇಲೆ ಸ್ಟಾರ್ಟ್ ಆಗ್ಬೋದು ಸರ್.
1: ಅಂದ್ರೆ ಅಲ್ಲೆಲ್ಲ ಸಿರಿಧಾನ್ಯಗಳನ್ನ ಜಾಸ್ತಿ ಬೆಳೀತಾ ಇದ್ದಾರ?
0: ಇಲ್ಲ ಸರ್, ತಗೊಂಡ್ ಬಂದ್ಬಿಟ್ಟು ಮಾಡ್ತಿದ್ದಾರೆ. ರಾಗಿ ಇಲ್ಲಿ ರಾಗಿ ಮಲ್ಟ್ ಅಂತ ಹೇಳ್ತಾರಲ್ಲ ಸರ್, ಅಂದ್ರೆ ಕಾಳುಗಳೆಲ್ಲ ಹಾಕ್ಬಿಟ್ಟು ರಾಗಿಯಿಂದ ಅದೇ ಮಿಲೆಟ್ಸ್ ಅಂತ ಮಾಡಿ ಸಿರಿಧಾನ್ಯದ ಬಗ್ಗೆ ಮಾರಾಟ ಮಾಡ್ತಿದ್ದಾರೆ ಸರ್. ಬೇರೆ ಕೆಲವೊಂದು ಸಂಸ್ಥೆಗಳೆಲ್ಲ ಮಾಡ್ತಿದ್ದಾರೆ ಸರ್. ಅವರು ನಮ್ಮ NRLM ಯೋಜನೆಯಲ್ಲಿ ಬರ್ಲಿ, ಸ್ವಸಹಾಯ ಸಂಘದಾಗ ಇರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಹೇಳಿದೀವಿ ಸರ್ ಅವರು.
1: ಈಗ ಸಾಕಷ್ಟು ಕಡೆ ನಾವು ನೋಡಿದ್ದೇವೆ, ಈಗ ಸಿರಿಧಾನ್ಯಗಳನ್ನೇ ಬೆಳೆದು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಲ್ಲಿ ಅವರೆಲ್ಲ ಬೈ ಪ್ರಾಡಕ್ಟ್ ಅಂದ್ರೆ ಸಿರಿಧಾನ್ಯಗಳಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ನೀವು ಹೇಳಿದ ಹಾಗೆ ಗುಣಮಟ್ಟದ ಪ್ಯಾಕೆಟ್ ಮಾಡಿ ಮಾರಾಟ ಮಾಡಿ ಸಾಕಷ್ಟು ಆದಾಯ ಗಳಿಸ್ತಾ ಇದ್ದಾರೆ. ಅಂದ್ರೆ ಈ ನಿಟ್ಟಿನಲ್ಲಿ ನೀವು ಅವರಿಗೆ ಸಲಹೆ ಕೊಡಬೇಕು, ನಿಮ್ಮ ಜಮೀನುಗಳು ಇದ್ರೆ ನಿಮ್ಮಲ್ಲೇ ಸಿರಿಧಾನ್ಯಗಳು ಬೆಳೀರಿ ಅಂತ ಹೇಳಿ.
0: ಮಾಡ್ತಾರೆ ಸರ್, ಅಂದ್ರೆ ಇವಾಗೆಲ್ಲ ಗದ್ದೆ ಸರ್ ಜಾಸ್ತಿ.
1: ನಿಮ್ ಕಡೆ?
0: ನಮ್ ಕಡೆ ಗದ್ದೆ ಅಡಿಕೆ. ಈಗ ಬೇರೆ ಅಂದ್ರೆ ವರ್ಷಕ್ಕೊಂದ್ ಬೆಳೆ ಇರುತ್ತಲ್ಲ ಸರ್, ಬೆದ್ಲು ಅಂತಾರಲ್ಲ, ಆತರ ಜಮೀನಲ್ಲಿ ಮಾತ್ರ ನೀವೇ ಹೇಳ್ದಾಗೆ ಕಾಳು ಕಡಿ ಎಲ್ಲ ಬೆಳೆದ್ಬಿಟ್ಟು ಅವ್ರ ಸಿರಿಧಾನ್ಯ ಅವ್ರಿಗೆ ಮಾರಾಟ ಮಾಡಕ್ ಅವಕಾಶ ಇನ್ನು ಜಾಸ್ತಿ ಇರುತ್ತೆ ಸರ್. ನಮ್ಮಲ್ಲಿ ಗದ್ದೆ ಇರೋದ್ರಿ, ನೀರಾವರಿ ಸೈಡ್ ಇರೋದ್ರಿಂದ ಕಡಿಮೆ ಸರ್. ಅದು ಅವರೆಲ್ಲ ಕೊಂಡ್ಕೊಂಡ್ಬಿಟ್ಟು ಸಂಘದ ಮಹಿಳೆಯರು ಏನೋ ನಾವು ಮನೇಲಿ ಸುಮ್ನೆ ಇರಬಾರ್ದಪ್ಪ, ನಾವು ಒಂದ್ ಸಂಘದಲ್ಲಿ ಇದೀವಿ, ಏನಾದ್ರೂ ಒಂದು ಉದ್ಯೋಗ ಮಾಡೋಣ ಅಂತ ಎಲ್ಲ ಮಾತಾಡ್ಕೊಂಡು ಸಂಘದಲ್ಲಿರೋ ಸದಸ್ಯರು ಮಾರಾಟ ಮಾಡ್ತಿದ್ದಾರೆ ಸರ್.
1: ಈಗ ಸಾಕಷ್ಟು ಸಂಘಗಳಿಗೆ ನೀವು ಲೋನ್ ಕೊಡಿಸ್ತೀರಾ ಅಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ, ಅವ್ರು ಪುನಃ ಆ ಲೋನ್ ಅನ್ನ ಕಟ್ಟಬೇಕು ಅಂತಂದ್ರೆ ಈಗ ಒಂದ್ಸಲ ನೀವು ಸಾಲ ತಗೊಂಡ್ರೆ ಇಷ್ಟು ತಿಂಗಳೊಳಗೆ ಅಥವಾ ಇಷ್ಟು ವರ್ಷದೊಳಗೆ ಪುನಃ ಅದನ್ನ ಸಾಲ ಕಟ್ಟಬೇಕು ಅಂತೇಳಿ. ಈಗ ಜಮೀನು ಇದ್ದಂತವ್ರು ಇರ್ತಾರೆ, ಇಲ್ಲದೆ ಇರ್ತಕ್ಕಂಥವ್ರು ಇರ್ತಾರೆ. ಹಣ ಹೊಂದಿಸ್ಬೇಕಂತಂದ್ರೆ ಸಂಘಕ್ಕೆ ಕಟ್ಟಬೇಕಂತಂದ್ರೆ ಈಗ ಅವ್ರಿಗೆ ಕೆಲವರಿಗೆ ಕಷ್ಟ ಆಗ್ಬೋದು, ಕೆಲವರು ಸುಲಭ ಆಗಬಹುದು. ಈಗ ಅಂಥವ್ರಿಗೆ ಯಾವ ರೀತಿ ನೀವು ಸಲಹೆ ಕೊಡ್ತೀರಾ? ಈಗ ಜಮೀನು ಇಲ್ಲ ಅಂದ್ರೆ ನೀವೇನು ಸಾಲ ತಗೋಣಕ್ಕೆ ಹೆದರಬೇಡ್ರಿ, ಈಗ ಇಷ್ಟೆಲ್ಲ ಉಪಕಸಬುಗಳಾಗಿ ನೀವು ಮಾಡಬಹುದು ಅಂತೇಳಿ ಉಪಕಸಬುಗಳ ಬಗ್ಗೆನೂ ನೀವು ಮಾಹಿತಿ ಕೊಡ್ತಾ ಇದೀವಿ ಅಂತ ಹೇಳಿದ್ರ. ಈಗ ಜೇನು ಸಾಕಾಣಿಕೆ, ಹೈನುಗಾರಿಕೆ, ಅಣಬೆ ಕೃಷಿ ಬಗ್ಗೆನೆಲ್ಲ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ರ. ಅಂದ್ರೆ ಎಲ್ಲೇ ಒಂದ್ ಕಡೆ ಈ ಸಂಘದ ಸದಸ್ಯರು ಈಗ ನಾವು ಸಂಘದಲ್ಲಿ ಸೇರ್ಕೊಂಡ್ವಿಪ್ಪ ಹಣ ಕಟ್ಟಬೇಕು ಅಂತೇಳಿ ಅವ್ರ ಮನಸ್ಸಿನಲ್ಲಿ ಇರುತ್ತೆ, ಅಲ್ಲಿ ನಿರುದ್ಯೋಗ ಅನ್ನುವಂಥದ್ದನ್ನ ನಾವು ಹೋಗಲಾಡಿಸಬಹುದಾ?
0: ಹೋಗಿಸ್ಬೋದು ಸರ್. ಯಾವ ತರ ಅಂದ್ರೆ ಅದ್ ಮುಂಚೆ ಹೇಳಿದೆ ಸರ್ ನಿಮಗೆ, ಹೈನುಗಾರಿಕೆ ಕೃಷಿಗೆ ಸ್ವ ಉದ್ಯೋಗ ಅಂದ್ರೆ ಅಂಗಡಿ ವ್ಯಾಪಾರ ಈ ತರ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇರೋದಂದ್ರೆ ಅವ್ರಿಗೆ ಮಾತ್ರ ಸಾಲ ಸೌಲಭ್ಯ ಕೊಡ್ರಿ ಅಂತ ನಮ್ಮಲ್ಲಿ ಹೇಳಿರೋದು ಸರ್. ಹಾಗಾಗಿ ನಾವು ಹೆಚ್ಚಿಗೆ ಏನ್ ಮಾಡ್ತೀವಪ್ಪ ಅಂದ್ರೆ ನಮ್ಮಲ್ಲಿ ಜಾಸ್ತಿ ಹೈನುಗಾರಿಕೆ ಹೆಚ್ಚು ಸರ್. ಹೈನುಗಾರಿಕೆ ಹಾಕ್ಲು ಖರೀದಿ ಮಾಡ್ಬಿಟ್ಟು ಅದನ್ನ ಹಾಲು ಹಾಕಿ ಅದ ದುಡಿಮೆ ಬಂದಿರುತ್ತಲ್ಲ ಸರ್, ಬಂದಿರ್ತಕ್ಕಂತ ಹಣದಲ್ಲಿ ಅವರು ಮನೆತನ ನಿಭಾಯಿಸ್ಕೊಂಡು ನಮ್ಮಲ್ಲಿ ಕಂತ್ ಕಟ್ತಾರೆ ಸರ್. ಕಂತು ಯಾವ ರೀತಿ ಎಷ್ಟು ತಿಂಗಳು ಅಂತ ಹೇಳಿದ್ರಲ್ಲ ಸರ್, ಒಂದ್ ವರ್ಷ ಇಲ್ಲ ಎರಡ್ ವರ್ಷ, 24 ಕಂತು ಇಲ್ಲ 12 ಕಂತು ಒಂದ್ ವರ್ಷಕ್ಕೆ ಈ ತರ ಮಾಡ್ತೀವಿ ಸರ್. ಎರಡ್ ವರ್ಷ ಮೇಲೆ ನಾವು ಕೊಡಲ್ಲ ಸರ್, ಕಡಿಮೆ ಇಂಟ್ರೆಸ್ಟೇ ಬೀಳುತ್ತೆ, ಕಟ್ಕಂತ ಹೋಗ್ತಾರೆ ಸರ್.
1: ಅಂದ್ರೆ ತಿಂಗಳಿಗೊಮ್ಮೆ ಕಂತನ ಕಟ್ಬೇಕು?
0: ತಿಂಗಳಿಗೊಂದ್ಸರಿ ಕಂತ್ ಕಟ್ತೀವಿ. ನಾವು ಪ್ರತಿ ತಿಂಗಳು 18th ಮೀಟಿಂಗ್ ಮಾಡ್ತೀವಿ ಸರ್, ಅವತ್ತೆ ನಮ್ದು CIF ಸಾಲ ಬಿಡುಗಡೆ ಮಾಡ್ತೀವಿ ಸರ್, ಚೆಕ್ ಸಂಘ ಸದಸ್ಯರ ಮಹಿಳೆಯರಿಗೆ ಕೊಟ್ಬಿಟ್ಟು ಅವತ್ತಿನ ದಿನಾನೇ ಲೋನ್ ಎಲ್ಲ ಅವ್ರಿಗೆ ಹೋಗ್ತತಿ ಸರ್. ನೆಕ್ಸ್ಟ್ ಮಂತ್ ಇದ್ದ 18th ಒಳಗಡೆ ಅಮೌಂಟ್ ಕಟ್ಟಿಸ್ತೀವಿ ಸರ್.
1: ಅಂದ್ರೆ ಎಲ್ಲ ಒಂದ್ ಕಡೆ ಅವ್ರ ದುಡ್ಡು ಇಲ್ಲ ಅಂದ್ರೆ ಅವ್ರಿಗೆ ಏನಾದ್ರು ಕೆಲಸ ದುಡ್ಡದಾದ್ರೂ ತಂದು ಕಟ್ತಾರಲ್ವಾ?
0: ಕಟ್ತಾರೆ ಸರ್.
1: ಒಂದ್ ಕಡೆ ಈ ತರ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ನಮ್ಮ ಅಂದ್ರೆ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಇರೋದ್ರಿಂದ ಅವ್ರಿಗೆ ಒಂದ್ ಕಡೆ ಉದ್ಯೋಗನ ಸಿಗುತ್ತೆ, ಜೊತೆಗೆ ಆರ್ಥಿಕವಾಗಿ ಅವ್ರ ಮೇಲ್ ಬರಕ್ಕೆ ಒಂದು ಕಾರಣ ಅಂತ ಹೇಳ್ತೀರಾ?
0: ಹ್ಮ್ ಸರ್. ಫಸ್ಟ್ ಮೊದ್ಲೆಲ್ಲ ಹಳ್ಳಿಗಳಲ್ಲಿ ಹೆಣ್ಮಕ್ಳೆಲ್ಲ ಯಾರು ಹೊರಗೆ ಹೋಗ್ತಿರ್ಲಿಲ್ಲ ಸರ್, ಅಂದ್ರೆ ಹೆಣ್ಮಕ್ಳು ಯಾರು ಹೊರಗಡೆ ಹೋಗ್ಬಾರ್ದು, ಗಂಡ್ಮಕ್ಳಷ್ಟೇ ದುಡಿಮೆ ಮಾಡ್ಕೊಂಬಂದು ನಿಮ್ನೆಲ್ಲ ಸಾಕ್ಬೇಕು ಅಂತಿದ್ರು ಸರ್. ಇವಾಗ ಆತರ ಅಲ್ಲ ಸರ್, ಪ್ರತಿಯೊಬ್ಬ ಮಹಿಳೆನೂ ನಾವು ದುಡಿಮೆ ಮಾಡ್ಬೇಕು, ನಾವು ಸ್ವಾವಲಂಬಿ ಆಗ್ಬೇಕು, ನಾವು ಸ್ವಾವಲಂಬಿ ಆಗಿ ನಮ್ ಬದುಕು ನಾವು ಕಟ್ಕೋಬೇಕು ಅಂತ ಪ್ರತಿಯೊಬ್ರು ಮಹಿಳೆಯಲ್ಲೂ ಈಗ ಆಸಕ್ತಿ ಇದೆ ಸರ್. ಸ್ವಸಹಾಯ ಸಂಘ ಮಾಡ್ಕೊಳಕ್ ಹೊರಗ್ ಬಂದಿದ್ದಾರೆ ಅಂದ್ರೆ ಅವ್ರ ಒಂದ್ ಬದುಕು ಕಟ್ಕೊಂತ ಇದ್ದಾರೆ ಅಂತಾನೆ ಅರ್ಥ ಸರ್. ಅವ್ರದ್ದು ಉಳಿತಾಯದ ಹಣ ಅವ್ರು ಕೂಡಿಟ್ಕೊಂಡು ಅವ್ರು ಏನೋ ಅದ್ರಲ್ಲಿ ಬಂದಿರ್ತಕ್ಕಂತ ಉಳಿತಾಯದ ಹಣವನ್ನ ಸಾಲ ತಗೊಂಡು ಆ ಸಾಲದಿಂದ ಬಂದಿರ್ತಕ್ಕಂತ ಹಣವನ್ನು ಏನಕ್ಕೋ ಒಂದು ಹೂಡಿಕೆ ಮಾಡಿ ಅದರಿಂದ ಬಂದಿರತಕ್ಕಂತ ಲಾಭದಿಂದ ಅವ್ರ ಬದುಕು ಕಟ್ಕೊಂತ ಇದ್ದಾರೆ ಸರ್.
1: ಈಗ ಮೊದಲೆಲ್ಲ ನೋಡಿದ್ರೆ ಈಗ ನಮಗೆ ಹಣ ಬೇಕು ಅಂತಂದ್ರೆ

0: ಹೋಗ್ತಾ ಇದ್ವಿ ಅವತ್ತಿನ
1: ಸರ್. ಅವಾಗೆಲ್ಲ ಊರಲ್ಲಿ 2 ರೂಪಾಯಿ ಬಡ್ಡಿ ಅಂತೆ, 3 ರೂಪಾಯಿ ಬಡ್ಡಿ ಅಂತೆ, ಹಿಂಗೆ ಏನಕ್ಕಾದ್ರೂ ತಕ್ಷಣ ಬೇಕಪ್ಪ ಅಂದ್ರೆ ಏನು ನಮಗೆ ಹಸಿವಿರುತ್ತೆ ಸರ್. ಇವಾಗ ಅವ್ರು 8 ರೂಪಾಯಿ ಬಡ್ಡಿ ಆದ್ರೂ ನಾವು ತಗೋಬೇಕಾಗಿತ್ತು ಸರ್. ಇವಾಗ ಆತರ ಅಲ್ಲ ಸರ್, ಮೇನ್ ಸಂಘಗಳು ಮನುಷ್ಯ ಇವಾಗ ನಮಗೆ ಸಾಲ ಬೇಕು ಅಂದ ತಕ್ಷಣ ಫಸ್ಟ್ ತಲೆ ಬರೋದು ಸಂಘ, ನನ್ನ ಸಂಘದಲ್ಲಿ ಇದ್ದೀನಪ್ಪ, ನಾನು ಸಂಘದಲ್ಲಿ ಸಾಲ ಬರಿಸ್ತೀನಿ, ಕಡಿಮೆ ಬಡ್ಡಿ ಬೀಳುತ್ತೆ, ಅದ್ರಲ್ಲಿ ಬಂದಿರತಕ್ಕಂತ ಹಣವನ್ನು ನಾವು ಏನಕ್ಕಾದ್ರೂ ಉಪಯೋಗ ಮಾಡ್ಕೋಬಹುದು. ಈಗ ಯಾರು ಯಾರ ಮನೇಲಿ ಸಾಲ ಕೇಳಕ್ ಹೋಗಲ್ಲ ಸರ್, ಫಸ್ಟ್ ಸಂಘದಲ್ಲೇ ಕೇಳೋದು. ಮನೇಲಿ ಬೇಡ ಅಂದ್ರೂ ಮನೇಲಿರೋ

0: ಬಡ್ಡಿ ಬೀಳುತ್ತೆ, ಅದರಲ್ಲಿ ಬಂದಿರತಕ್ಕಂತ ಹಣವನ್ನು ನಾವು ಏನಕ್ಕಾದ್ರೂ ಉಪಯೋಗ ಮಾಡ್ಕೋಬಹುದು. ಈಗ ಯಾರು ಯಾರ ಮನೇಲಿ ಸಾಲ ಕೇಳಕ್ ಹೋಗಲ್ಲ ಸರ್, ಫಸ್ಟ್ ಸಂಘದಲ್ಲೇ ಕೇಳೋದು. ಮನೇಲಿ ಬೇಡ ಅಂದ್ರೂ ಮನೇಲಿರೋ ಯಜಮಾನ್ರನ್ನ ಅತ್ತೆರ್ನ ಮಾವರ್ನ ಒಪ್ಪಿಸ್ಬಿಟ್ಟಾದ್ರೂ ಫಸ್ಟ್ ಸಂಘಗಳಲ್ಲಿ ಸಾಲ ಕೇಳ್ತಾರೆ ಸರ್.
1: ಈಗ ಹೆಚ್ಚಾಗಿ ಈಗ ಹಳ್ಳಿಗಳಲ್ಲಿ ಅಂತಂದ್ರೆ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಒಂದು ಮಹಿಳೆಯರು ಅಂತಂದ್ರೆ ಎಲ್ಲ ರೈತ ಮಹಿಳೆಯರನ್ನ ಇರ್ತಾರಲ್ವಾ?
0: ಹಾ ಸರ್.
1: ಈಗ ಕೃಷಿ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಾ? ಈಗ ನೀವು ಈ ತರ ಬೆಳೀರಿ, ಈ ತರ ಬೆಳೆದ್ರೆ ಈ ತರ ನಾವು ಆದಾಯವನ್ನ ತಗೊಳ್ಬಹುದು, ದಿನನಿತ್ಯ ಆದಾಯ ತಂದು ಕೊಡುವಂತ ಬೆಳೆಗಳು ಇದ್ದಾವೆ, ಈಗ ಮೂರು ತಿಂಗಳಿಗೊಮ್ಮೆ ಆದಾಯ ಕೊಡುವಂತ ಬೆಳೆಗಳು ಇದ್ದಾವೆ, ವಾರ್ಷಿಕವಾಗಿ ಕೊಡುವಂತ ಬೆಳೆಗಳು ಇದ್ದಾವೆ ಅಂದ್ರೆ ಈ ನಿಟ್ಟಿನಲ್ಲಿ ಅವ್ರಿಗೆ ಗೊತ್ತಾಗ್ಬೇಕಂತಂದ್ರೆ ಕೃಷಿ ಪ್ರವಾಸಗಳು ಈ ತರ ಕರ್ಕೊಂಡು ಹೋಗ್ತಾರಲ್ವಾ?
0: ಈಗ
1: ಆ ತರ ಏನಾದ್ರೂ ಕರ್ಕೊಂಡೋಗಿದ್ರೆ ನೀವು ಒಬ್ಬ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ.
0: ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ನಾವು ಕರ್ದ್ಕೊಂಡೋಗಿಲ್ಲ ಸರ್, ನಮ್ಮಲ್ಲಿ ಕೃಷಿ ಸಖಿ ಅಂತ ಆಯ್ಕೆ ಮಾಡ್ಕೊಂಡಿದೀವಿ ಒಕ್ಕೂಟದಲ್ಲಿ. ಈಗ ನಾವೆಂಗೆ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಯ್ಕೆ ಆಗಿದೀವಲ್ಲ ಸರ್, ಅದೇ ರೀತಿ ಅಂದ್ರೆ ಹೈನುಗಾರಿಕೆ ಬಗ್ಗೆ, ಕೃಷಿ ಬಗ್ಗೆ, ಕೃಷಿ ಸಖಿ ಪಶು ಸಖಿ ಅಂತ ಆಯ್ಕೆ ಮಾಡ್ಕೊಂಡಿದೀವಿ ಸರ್. ಮತ್ತೆ ಬಿಸಿ ಸಖಿ ಅಂದ್ರೆ ಈಗ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಈಗ ಹಣ ಬಿಡಿಸ್ಕೋಬೇಕಲ್ಲ ಸರ್, ವಯಸ್ಸಾದ್ರೆ ಈಗ ಆಗಲ್ಲ, ಅಲ್ಲೇ ಊರಲ್ಲೇ ಬಿಡಿಸ್ಕೊಂತಾರೆ ಅನ್ನೋ ಉದ್ದೇಶಕ್ಕೆ ಬಿಸಿ ಸಖಿಗಳನ್ನು ಆಯ್ಕೆ ಮಾಡ್ಕೊಂಡಿದೀವಿ ಸರ್. ಕೃಷಿ ಸಖಿ ಇರ್ತಾರಲ್ಲ ಸರ್, ಅವರು ಮಾಹಿತಿ ಕೊಡ್ತಾರೆ ಸರ್ ಅವರಿಗೆ, ಈ ತರ ಬೆಳೆಗೆ ಈ ತರ ಮಾಡಿದ್ರೆ ಇದು ಜೀವಾಮೃತ, ಘನಾಮೃತ, ಬೀಜಾಮೃತ, ಅವರಿಗೆಲ್ಲ ತರಬೇತಿ ಕೊಡ್ಸಿದ್ದಾರೆ ಸರ್. ಆ ತರಬೇತಿ ಪಡ್ಕೊಂಡ್ಬಿಟ್ಟು ಅವರು ಸ್ವಸಹಾಯ ಸಂಘಗಳಿಗೆ ಭೇಟಿ ಕೊಟ್ಟು ಸ್ವಸಹಾಯ ಸಂಘದಲ್ಲಿರುವ ಮಹಿಳೆಯರಿಗೆ ಅವ್ರ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸರ್.
1: ಅಂದ್ರೆ ಒಟ್ಟಾರೆ ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಿದ್ರೆ ಸಾಕಷ್ಟು ಅನುಕೂಲ ಅಂತ ಹೇಳ್ತೀರಾ?
0: ಹಾ ಸರ್, ಸಾಕಷ್ಟು ಇದೆ ಸರ್, ತುಂಬಾ ಜನ ಪಡ್ಕೊಂಡು ಇದ್ದಾರೆ ಸರ್. ಎಲ್ಲಾ ಮಹಿಳೆಯರು ಸ್ವಸಹಾಯ ಸಂಘಕ್ಕೆ ಸೇರಿ ನಮ್ಮ ಯೋಜನೆ ಅಡಿಲಿ ಸರ್ಕಾರದಿಂದ ಬರುವಂತಹ ಉಪಯೋಗಗಳನ್ನ ಪಡ್ಕೊಳ್ರಿ ಅಂತ ತಿಳಿಸಕ್ ಇಚ್ಛೆ ಪಡ್ತೀನಿ ಸರ್ ನಾನು.
1: ಈಗ ರೈತರಿಗಾಗಿ ಸಾಕಷ್ಟು ಸರ್ಕಾರದ ಯೋಜನೆಗಳು ಇದ್ದಾವೆ, ಈಗ ರಾಜ್ಯ ಸರ್ಕಾರದ್ದಾಗಿರ್ಬೋದು, ಕೇಂದ್ರ ಸರ್ಕಾರದ್ದಾಗಿರ್ಬೋದು, ಇವೆಲ್ಲ ನಮಗೆ ಗೊತ್ತಾಗಬೇಕು ಅಂತಂದ್ರೆ ನಮ್ಮ ಮಹಿಳಾ ಸದಸ್ಯರಿಗೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಸೇರ್ಪಡೆ ಆದ್ರೆ ಅಂದ್ರೆ ಇವೆಲ್ಲ ಯೋಜನೆಗಳು ನಿಮ್ಮ ಮುಖಾಂತರ ಗೊತ್ತಾಗ್ತವೆ, ಆಗ ಅವರು ಅವನ್ನೆಲ್ಲ ಯೋಜನೆಗಳನ್ನ ಪಡ್ಕೊಂಡು ಅವ್ರು ಎಲ್ಲೋ ಒಂದ್ ಕಡೆ ಆರ್ಥಿಕವಾಗಿ ಮೇಲ್ ಬರಬಹುದು ಅಂತ ಹೇಳ್ತೀರಾ?
0: ಹಾ ಸರ್, ಬರಬಹುದು, ಬರ್ಲಿ ಅನ್ನೋದೇ ಉದ್ದೇಶ ಸರ್. ಸಾಕಷ್ಟು ನಮಗೆ ಗೊತ್ತಿರೋ ಅಂತ ಮಾಹಿತಿ ಸಂಘಗಳಲ್ಲಿ ಭೇಟಿ ಕೊಟ್ಟು ಹೇಳ್ತೀವಿ ಸರ್. ಪ್ರತಿಯೊಬ್ರು ಈಗ ಸಂಘದಲ್ಲಿ ನಮ್ದು ಸಭೆ ಇರುತ್ತಲ್ಲ ಸರ್, ನಾವು ಮನೆ ಮನೆ ಭೇಟಿ ಕೊಟ್ಟು ನಮಗೆ ಬಂದ್ರೆ ಅದ ಯೋಜನೆ ಬಗ್ಗೆ ನಾವು ಮಾಹಿತಿ ತಿಳಿಸ್ತಾ ಇರ್ತೀವಿ ಸರ್ ಅವರಿಗೆ. ಬರ್ಲಿ, ಬಂದು ನಮ್ಮ ಯೋಜನೆ ಬಗ್ಗೆ ಅದ್ರ ಉಪಯೋಗ ಬಗ್ಗೆ ತಿಳ್ಕೊಳ್ಳಿ ಅನ್ನೋದೇ ನನ್ನ ಆಸೆ ಸರ್.
1: ಒಳ್ಳೇದು ಶ್ರುತಿಯವರೇ, ಇಲ್ಲ ತನಕ ಈ ಒಂದು ಸ್ತ್ರೀ ಶಕ್ತಿ ಸಂಘಗಳ ರಚನೆ ಮತ್ತು ಅವುಗಳ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ಇದ್ದಾವೆ ಅನ್ನುವಂತ ನಿಟ್ಟಿನಲ್ಲಿ ಒಬ್ಬ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ.
0: ಥ್ಯಾಂಕ್ ಯು ಸರ್, ಧನ್ಯವಾದ.
2: ಇದುವರೆಗೂ ಇಂದಿನ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ, ಕಾರ್ಯಚಟುವಟಿಕೆ, ನಿರ್ವಹಣೆ ಹಾಗೂ ಸಂಘದಿಂದ ಒದಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದವರು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿ ಹಳ್ಳಿಯ ಎನ್ ಶ್ರುತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್, ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ

0: ಮೂವತ್ತು ನಿಮಿಷಗಳು ಮಧ್ಯಾಹ್ನದ ಮದಕರಿ ಪ್ರಸಾರಕ್ಕೆ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೂ ಪ್ರೀತಿಯ ಸ್ವಾಗತ. ಇದೀಗ ಕೆಲವು ಪ್ರಕಟಣೆಗಳು.
1: ರೈತ ನಾಯಕ ಜನಪರ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
0: ಪ್ರಿಯ ರೈತ ಬಾಂಧವರೇ, ಇಂದು ಸಂಜೆ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿಕರಿಗೆ ಪೌಷ್ಟಿಕ ಕೈತೋಟ ಮತ್ತು ಕೃಷಿಯ ಮಾಹಿತಿ ಕುರಿತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕುಂದೂರು ಗ್ರಾಮದ ಕೃಷಿ ಸಖಿ ಗಂಗಮ್ಮ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ನಂತರ ರೈತರಿಗೆ ಸಲಹೆ ಮತ್ತು ಜನಪದ ಗೀತೆಗಳನ್ನು ಆಲಿಸಬಹುದು. ಕೇಳಿ ಸಂಜೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ.

0: ಸೂಲಗಿತ್ತಾಯನಹಟ್ಟಿ ಗೋನೂರು. ಇಲ್ಲಿ ದಿನಾಂಕ 9/5/2026 ಬೆಳಗ್ಗೆ 8:00 ಗಣಪತಿ ಕಲಾತತ್ವ ಹೋಮ, ಪ್ರಾಯಶ್ಚಿತ್ತ ಹೋಮ, ಶಾಂತಿ ಹೋಮ, ಕುಂಭಾಭಿಷೇಕ ಜರುಗಲಿದೆ. ಸಂಜೆ 5:30 ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನ ಸಿರ್ಸಿ ಇವರ ದಿವ್ಯ ಉಪಸ್ಥಿತಿ ಇದ್ದು ವಿಷ್ಣು ಶಿವ ಕಲಾತತ್ವ ಹೋಮ, ಆದಿವಾಸ ಹೋಮ, ಶಾಂತಿ ಹೋಮ, ಪ್ರಾಯಶ್ಚಿತ್ತ ಹೋಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾರೆ ಸರಾಫ್ ಎಂ ಉಚ್ಚರಾಯ ಶೆಟ್ಟಿ, ಚಂದ್ರಶೇಖರ ಶೆಟ್ಟಿ, ಜೋಲ, ಸಂತೆಪೇಟೆ, ಚಿತ್ರದುರ್ಗ.
1: ಸ್ನೇಹಿತರೆ, ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:30 ನಮ್ಮ ನಿಲಯದಿಂದ ಕಥೆ ಕೇಳಿ ವಾಟ್ಸ್ಆಪ್ ಸಂದೇಶದಲ್ಲಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ಕಾರ್ಯಕ್ರಮ ಮೂಡಿಬರಲಿದೆ. ತಪ್ಪದೇ ಕೇಳಿ ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಜೆ 5:30 ಕಥೆ ಕೇಳಿ ವಾಟ್ಸ್ಆಪ್ ಸಂದೇಶದಲ್ಲಿ ಕಥೆ ಮುಂದುವರಿಸಿ ಕಾರ್ಯಕ್ರಮದಲ್ಲಿ. ಆತ್ಮೀಯರೇ, ಸಂಜೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಚಿಕ್ಕಗೊಂಡನಹಳ್ಳಿಯ ಉಮಕ್ಕ ಹಾಗೂ ಸಂಗಡಿಗರಿಂದ ಗಂಗಾದೇವಿ ಪದವನ್ನು ಆಲಿಸುವಿರಿ.

ಆತ್ಮೀಯರೇ, ನಾಳೆ ಬೆಳಗ್ಗೆ 11 ಗಂಟೆಗೆ ಚಿಗುರು ಮಕ್ಕಳಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಎಸ್ಆರ್ಎಸ್ ಹೆರಿಟೇಜ್ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮದ 2ನೇ ಭಾಗ ಮೂಡಿಬರಲಿದೆ. ಕೇಳಿ ನಾಳೆ ಬೆಳಗ್ಗೆ 11 ಗಂಟೆಗೆ ಚಿಗುರು ಮಕ್ಕಳಿಗಾಗಿ ಕಾರ್ಯಕ್ರಮ.

ಸ್ನೇಹಿತರೆ, ಇಂದು ರಾತ್ರಿ 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛಾಗ್ರಹ ಡ್ರಾಮಾ ಕಂಪನಿಯ ಯುವ ಸದಸ್ಯರಿಂದ ಪ್ಲಾಸ್ಟಿಕ್ ಅಸುರ ದ ವಾರ್ ವಿತ್ ಇನ್ ಅಸ್ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳಿ ಇಂದು ರಾತ್ರಿ 9:30. ಸ್ನೇಹಿತರೆ, ಸಮಯ 12:35 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ. ಅನಂತರ 1:10 ಸರಿಯಾಗಿ

0: ಕನ್ನಡದಲ್ಲಿ ವಾರ್ತೆಗಳು.
1: ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ HPV ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ RCH ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ಸಂದರ್ಶನ ಹಾಗೂ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ಸಂದರ್ಶನ. ಹಾಗಾದರೆ ಬನ್ನಿ ಮೊದಲಿಗೆ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ HPV ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ RCH ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ಸಂದರ್ಶನ.
2: ಡಾಕ್ಟರ್ ನಟರಾಜ್ ಅವರೇ ನಮಸ್ಕಾರ.
3: ಸರ್ ನಮಸ್ತೆ ಸರ್.
2: ಇತ್ತೀಚಿನ ವರ್ಷಗಳಲ್ಲಿ ವಿಶೇಷವಾಗಿ ಮಹಿಳೆಯರಲ್ಲಿ ಕಂಡುಬರುವಂತಹ ಗರ್ಭಕಂಠದ ಕ್ಯಾನ್ಸರ್ ಹಾಗಂದ್ರೆ ಏನು ಹಾಗೂ ಇದರ ಒಂದು ಮಹತ್ವ ಏನು ಹಾಗೂ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಪರಿಸ್ಥಿತಿ ಹೇಗಿದೆ ಹಾಗೂ ಇದರ ವಿರುದ್ಧ ಹೋರಾಡುವುದಕ್ಕಾಗಿ ಒಂದು ರೀತಿಯ ಲಸಿಕಾ ಅಭಿಯಾನವನ್ನು ಕೂಡ ಆಯೋಜಿಸಲಾಗ್ತಾ ಇದೆ ಅಂತ ಕೇಳಿದೀವಿ. ಮೊದಲಿನ ಪ್ರಶ್ನೆ ಅಂತಂದ್ರೆ ಈ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಏನು ಹಾಗೂ ಅದರ ಒಂದು ಮಹತ್ವ ಏನು?
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಟರಾಜ್ ಅಂತ, RCHO ಅಧಿಕಾರಿ, ಆರೋಗ್ಯ ಇಲಾಖೆ, ಉತ್ತರ ಕನ್ನಡ ಜಿಲ್ಲೆ. ಮುಖ್ಯವಾಗಿ ಇವತ್ತು ನಾವು HPV ವ್ಯಾಕ್ಸಿನ್ ಬಗ್ಗೆ ಮಾತಾಡ್ತಾ ಇದೀವಿ. ಅದಕ್ಕೆ ಪೂರ್ವವಾಗಿ CA ಸರ್ವಿಕ್ಸ್, ಕಾರ್ಸಿನೋಮಾ ಸರ್ವಿಕ್ಸ್ ಅಂತೀವಿ ಕನ್ನಡದಲ್ಲಿ, ಗರ್ಭಕಂಠ ಕ್ಯಾನ್ಸರ್ ಅದ್ರ ಯಾವ ತರ ಬರುತ್ತೆ ಅನ್ನೋ ತಿಳ್ಕೊಳೋದು ನಮ್ಮ ಮಹತ್ವ ಇರುತ್ತೆ. ಇದು HPV ವೈರಸ್ ಇಂದ ಬರುವಂತ ಒಂದು ಇನ್ಫೆಕ್ಷನ್. ರಿಪೀಟ್ ಆಗಿ ಸೆಕ್ಸುವಲ್ ಟ್ರ್ಯಾಕ್ ಏನಿದೆ, ರಿಪ್ರೊಡಕ್ಟಿವ್ ಟ್ರ್ಯಾಕ್ ಅಲ್ಲಿ ರಿಪೀಟ್ ಆಗಿ ಇನ್ಫೆಕ್ಷನ್ಸ್ ಆದಾಗ ಬರುವಂತ ಒಂದು ಇನ್ಫೆಕ್ಷನ್. ರಿಪೀಟ್ ಆಗಿ HPV ವೈರಸ್ ಇಂದ ಇನ್ಫೆಕ್ಷನ್ಸ್ ಆಗ್ತಾ ಇದ್ದಾಗ ಅದು ಮುಂದಿನ ದಿನಗಳಲ್ಲಿ CA ಸರ್ವಿಕ್ಸ್ ಆಗಿ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಯಾವುದೇ ಒಂದು ವೈರಲ್ ಇನ್ಫೆಕ್ಷನ್ ಫಸ್ಟ್ ಗೆ ಎಸಿಂಪ್ಟಮ್ಯಾಟಿಕ್ ಇರುತ್ತೆ, ಫಸ್ಟ್ ಗೊತ್ತಾಗೋದಿಲ್ಲ ನಮ್ಗೆ ಇನ್ಫೆಕ್ಷನ್ ಇರೋದೇ ಗೊತ್ತಿರೋದಿಲ್ಲ. ಕಾಲಾನಂತರದಲ್ಲಿ ಇದು ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇರೋದ್ರಿಂದ ಸೊ ಅಲ್ಲಿ ಸ್ವಲ್ಪ ನೋವು ಬರೋದು ಅಥವಾ ಡಿಸ್ಚಾರ್ಜಸ್ ಆಗೋದು ಅದೆಲ್ಲ ಪ್ರಾರಂಭ ಆಗುತ್ತೆ. ಇದು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತ ಒಂದು ಇನ್ಫೆಕ್ಷನ್ಸ್. ಅದೇ ತರ ಗಂಡು ಮಕ್ಕಳಲ್ಲೂ ಕಂಡು ಬರುತ್ತೆ. ಹೆಣ್ಮಕ್ಳ ಬಗ್ಗೆನೇ ಹೆಚ್ಚು ಯಾಕೆ ಮಾತಾಡ್ತಿದ್ವಿ ಅಂದ್ರೆ ಕಾರ್ಸಿನೋಮಾ ಸರ್ವಿಕ್ಸ್ ಜಗತ್ತಿನಾದ್ಯಂತ ಇರುವಂತ ಅಂಕಿ ಸಂಖ್ಯೆಗಳ ಪ್ರಕಾರ 4ನೇ ಅತಿ ಪ್ರಮುಖ ಕ್ಯಾನ್ಸರ್ ಆಗಿರುತ್ತೆ. ಮಹಿಳೆಯರಲ್ಲಿ ನಾವು 1, 2, 3, 4 ಅಂತ ಮಾಡಿದಾಗ ರ್ಯಾಂಕಿಂಗ್ 4ನೇ ಕಾಮನೆಸ್ಟ್ ಕ್ಯಾನ್ಸರ್ ಅಮಾಂಗ್ ವುಮೆನ್ಸ್ ಇನ್ ದ ಜಗತ್ತಿನಲ್ಲಿ. ಅದೇ ನಾವು ಇಂಡಿಯಾಕ್ಕೆ ಬಂದು ಹೋಲಿಸಿದಾಗ ಅದು ಸೆಕೆಂಡ್ ಮೋಸ್ಟ್, ಅಂದ್ರೆ 2ನೇ ಸ್ಥಾನ ಇದೆ. ನಮ್ಗೇನು ಮಹಿಳೆಯರಲ್ಲಿ ಬರುವಂತ ಎಲ್ಲಾ ಕ್ಯಾನ್ಸರ್ಸ್ನ ನಾವು 1, 2, 3, 4 ಅಂತ ಮಾಡಿದಾಗ ಇದು 2ನೇ ಸ್ಥಾನದಲ್ಲಿ ಇದೆ. ಮೊದಲನೇ ಸ್ಥಾನ ಬ್ರೆಸ್ಟ್ ಕ್ಯಾನ್ಸರ್ಸ್ ಅಲ್ಲಿ ಬರುತ್ತೆ. ಅಂಕಿ ಸಂಖ್ಯೆಗಳ ಪ್ರಕಾರ ಇದು ನಿಯರ್ಲಿ 11.4% ಇನ್ಸಿಡೆನ್ಸ್ ರೇಟ್ ಅಂತೀವಿ. ಅಂದ್ರೆ 100,000 ಮಹಿಳೆಯರನ್ನ ನಾವು ಕೌಂಟ್ ಮಾಡಿದಾಗ 11.4% ಮಹಿಳೆಯರಲ್ಲಿ ಇದು ಇನ್ಸಿಡೆಂಟ್ ಪ್ರತಿ ವರ್ಷ ಕಂಡು ಬರುವಂತ ಸಾಧ್ಯತೆ ಇದೆ. ಸೊ ಇದಕ್ಕೆ ಬ್ಯೂಟಿಫುಲ್ ಆಗಿ ಹೇಳ್ಬೇಕಂದ್ರೆ ಯಾವುದೇ ಒಂದು ಕ್ಯಾನ್ಸರ್ ನಾವು ಒಂದು ವ್ಯಾಕ್ಸಿನ್ ನಿಂದ ಪ್ರಿವೆಂಟ್ ಮಾಡಬಹುದು ಅಂದ್ರೆ ಅದು ಏಕೈಕವಾದ ನಮ್ಮ CA ಸರ್ವಿಕ್ಸ್ ಅಂತ ಏನಿದೆಯೋ ಅದಕ್ಕೆ ವ್ಯಾಕ್ಸಿನ್ ಮೂಲಕ ಖಂಡಿತವಾಗಿ ಮುಂದಿನ ದಿನದಲ್ಲಿ ಅವರಿಗೆ ಕಾರ್ಸಿನೋಮ ಸರ್ವಿಕ್ಸ್ ಆಗದಂಗೆ ತಡೆಗಟ್ಟುವಂತ ಎಲ್ಲಾ ಸಾಧ್ಯತೆ ಇದೆ. ಈಗಾಗಲೇ HPV ವ್ಯಾಕ್ಸಿನ್ ಬಗ್ಗೆ ಸುಮಾರಷ್ಟು ಕಂಟ್ರಿಗಳಲ್ಲಿ ಸುಮಾರು 2010 ಬಹಳಷ್ಟು ಪ್ರಗತಿ ಕಂಡಿದ್ದಾವೆ. ಸುಮಾರು ನಮಗಿರುವಂತ ಮಾಹಿತಿ ಪ್ರಕಾರ ಮತ್ತು WHO ಕೊಟ್ಟಿರುವಂತ ಅಂಕಿ ಸಂಖ್ಯೆಗಳ ಪ್ರಕಾರ ಈಗಾಗಲೇ 160 ಕಂಟ್ರಿಗಳಲ್ಲಿ ಈ ವ್ಯಾಕ್ಸಿನ್ ನ ಕೊಡ್ತಾ ಇದೆ.
2: ಗರ್ಭಕಂಠದ ಕ್ಯಾನ್ಸರ್ ಅನ್ನುವಂತಹದ್ದು ಈ ಚಿಹ್ನೆಗಳ ಬಗ್ಗೆ ನೀವು ಈಗಾಗಲೇ ಹೇಳಿದ್ರಿ, ಯಾವ ಹಂತದಲ್ಲಿ ಬರ್ತದೆ ಮಹಿಳೆಯರಲ್ಲಿ, ಪ್ರಾರಂಭಿಕ ಹಂತಗಳಲ್ಲಿ ಬರ್ತದೆ ಅಥವಾ ಆನಂತರ ಬರುವಂತಹದ್ದು ಹೇಗಿದೆ?
3: ಸರ್ ಇದು HPV ಏನು ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ ಅದು ಕಾಮನ್ ಇನ್ಫೆಕ್ಷನ್ಸ್ ಸೆಕ್ಚುಲಿ ಆಕ್ಟಿವ್ ಇರುವಂತಹ ಟೈಮ್ ಅಲ್ಲಿ ಬರುವಂತದ್ದು. 14ನೇ ವರ್ಷ ಆದ್ಮೇಲೆ ಸೆಕ್ಚುಲಿ ಆಕ್ಟಿವ್ ಏಜ್ ಏನಿರುತ್ತೋ ಆ ಟೈಮ್ ಅಲ್ಲಿ ಆಗುವಂತ ಇನ್ಫೆಕ್ಷನ್ಸ್ ಇಂದ ಇದು ಕಾಯಿಲೆ CA ಸರ್ವಿಕ್ಸ್ ಆಗುವಂತ ಸಾಧ್ಯತೆ ಇದೆ. ಪ್ರತಿಯೊಂದು ಇನ್ಫೆಕ್ಷನ್ಸ್ CA ಸರ್ವಿಕ್ಸ್ ಆಗಿ ಕನ್ವರ್ಟ್ ಆಗುವಂತ ಅವಶ್ಯಕತೆ ಏನಿಲ್ಲ. ಕೆಲವರಲ್ಲಿ ಇದು ಕನ್ವರ್ಟ್ ಆಗಿ ಅದು ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಆಗ್ತಾ ಇರ್ಬೇಕು. ಆ ಪಾರ್ಟ್ ಅಲ್ಲಿ ರಿಪೀಟೆಡ್ ಆಗಿ HPV ವೈರಸ್ ಇಂದ ಇನ್ಫೆಕ್ಷನ್ಸ್ ಆಗ್ತಾ ಇದ್ದಾಗ ಅದಕ್ಕೆ ಮುಂದೆ ಅದು ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಆಗಿ ಕನ್ವರ್ಟ್ ಆಗಿ ಆಮೇಲೆ ಅದು ನಮಗೆ CA ಸರ್ವಿಕ್ಸ್ ಆಗಿ ಕಂಡು ಬರುತ್ತೆ. ಪ್ರಾರಂಭದಲ್ಲಿ ನಮಗೆ ಇನ್ಫೆಕ್ಷನ್ಸ್ ಇದ್ದಾಗ ಇದು ಗೊತ್ತಾಗೋದಿಲ್ಲ CA ಸರ್ವಿಸ್ ಆಗುತ್ತೆ. ಯೂಶ್ವಲಿ 35 ವರ್ಷ 45 ವರ್ಷ ಹಿಂಗೆ ಈ ತರ ಏಜ್ ಆಗ್ತಾ ಇದ್ದಂಗೆ CA ಸರ್ವಿಸ್ ಆಗಿ ಕನ್ವರ್ಟ್ ಆಗುವಂತ ಸಾಧ್ಯತೆ ಇದೆ.
2: ಅಂದ್ರೆ ಈಗ ಒಂದ್ಸರಿ

0: ಬಂದ್ರೆ ಅದಕ್ಕೆ ಚಿಕಿತ್ಸೆ ಇದೆಯೋ ಅಥವಾ ಪೂರ್ವಭಾವಿಯಾಗಿ ಇದಕ್ಕೆ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಲಸಿಕೆಯನ್ನು ಹಾಕಿಸಬೇಕು ಹೇಗೆ?
1: ಇದು ಎಸಿಂಪ್ಟಮ್ಯಾಟಿಕ್ ಇರೋದ್ರಿಂದ ಜನರಲ್ಲಿ ಗೊತ್ತಾಗೋದಿಲ್ಲ. ಸೆಲ್ಫ್ ಲಿಮಿಟಿಂಗ್, ಕೆಲವು ಟೈಮ್ ವೈರಲ್ ಇನ್ಫೆಕ್ಷನ್ಸ್ ಅದಕ್ಕೆ ಟ್ರೀಟ್ಮೆಂಟ್ ಸಬ್ಸೈಡ್ ಆಗ್ತವೆ. ಸೈನ್ ಸಿಂಪ್ಟಮ್ ರಿಪೀಟ್ ಆಗಿ ಇನ್ಫೆಕ್ಷನ್ಸ್ ಆಗ್ತಾ ಇದ್ದಾಗ ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ನ ನಾವು ಕೊಡ್ತಾ ಇರ್ತೀವಿ. ಬಟ್ ನಮಗೆ ಆಕ್ಚುಲಿ ಇದು ಮುಂದಿನ ದಿನಗಳಲ್ಲಿ ಸಿ ಎ ಸರ್ವಿಕ್ಸ್ ಆಗುತ್ತೆ ಅಂತ ಕಂಡುಹಿಡಿಬೇಕಂದ್ರೆ ಇದು ಆಸ್ ಫಾರ್ ದ ಸರ್ಕಾರದ ನಿಯಮಗಳ ಪ್ರಕಾರ ಯಾವುದೇ ಒಂದು ಮಹಿಳೆ 35 ವರ್ಷ ಅಥವಾ 45 ಎರಡು ಟೈಮ್ ಅಲ್ಲಿ ನಾವು ಆ ಒಂದು ಟೆಸ್ಟ್ ಮಾಡ್ತೀವಿ, ಪ್ಯಾಪ್ ಸ್ಮಿಯರ್ ಅಂತೇಳಿ. ಸೊ ಪ್ಯಾಪ್ ಸ್ಮಿಯರ್ ನಾವು ಟೆಸ್ಟ್ ಮಾಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ಇವರಿಗೆ ಕ್ಯಾನ್ಸರ್ ಬಂದಿರಬಹುದಾ ಅಥವಾ ಬರುವ ಸಾಧ್ಯತೆ ಇದೆ ಅನ್ನೋದನ್ನ ನಾವು ಚೆಕ್ ಮಾಡಿ ನೋಡ್ತೀವಿ. ಆ 35 ವರ್ಷ ಅಥವಾ 40 ಎರಡು ಸಲ ನಾವು ಮಾಡ್ಬೇಕಂತೇಳಿ ಗೈಡ್ಲೈನ್ಸ್ ಅಲ್ಲಿ ಇದೆ. ಎರಡನೇದು ಈಗ ಪ್ರಿವೆನ್ಷನ್ ಬಗ್ಗೆ ತಾ ಕೇಳೋದ್ರಿಂದ ಇದು ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇರೋದ್ರಿಂದ ಸೊ ಈ ಎಚ್ ಐ ವಿ ಯಾವ ತರ ನಾವು ಪ್ರಿಕಾಷನ್ಸ್ ತಾಂತಿದ್ದೇವೆ, ಎಚ್ ಐ ವಿ ಬರದಂಗೆ ನಾವೇನ್ ತಡೆಗಟ್ತಿದ್ವು ಎಲ್ಲವೂ ಅಸುರಕ್ಷಿತ ಲೈಂಗಿಕ ಕ್ರಿಯೆಗಳು ಆದಷ್ಟು ಅವಾಯ್ಡ್ ಮಾಡಬೇಕು. ಅದರಿಂದ ನಾವು ಆಪ್ಷನ್ ಏನಂತ ದೂರ ಇದ್ದಷ್ಟು ಈ ಕಾಯಿಲೆಯಿಂದ ನಾವು ರಕ್ಷಣೆ ಪಡೆಯಕ್ಕೆ ಅನುಕೂಲ ಆಗುತ್ತೆ.
0: ಆಮೇಲೆ ಈ ಎಚ್ ಪಿ ವಿ ಲಸಿಕಾ ಅಭಿಯಾನದ ಬಗ್ಗೆ
1: ಸರ್, ಇದು ಈಗಾಗಲೇ ಜಗತ್ತಿನಲ್ಲಿ 160 ಕಂಟ್ರಿಗಳಲ್ಲಿ ವ್ಯಾಕ್ಸಿನ್ಸ್ ಕೊಡ್ತಾ ಇದಾರೆ. ಈಗ ನಮ್ಮ ಇಂಡಿಯಾದಲ್ಲಿ ಪ್ರೈವೇಟ್ ಅಲ್ಲಿ ಇದು ಆಲ್ರೆಡಿ ಮುಂಚೆಯಿಂದನೇ ಇದೆ. ಮಾಹಿತಿ ಪ್ರಕಾರ 2010-11 ಇಂದನು ಈ ವ್ಯಾಕ್ಸಿನ್ಸ್ ನಮ್ಮ ಇಂಡಿಯಾದಲ್ಲಿ ಖಾಸಗಿ ಇದರಲ್ಲಿ ಕೊಡ್ತಾ ಇದ್ದಾರೆ. ಇದನ್ನ ಮನಗಂಡು WHO ದವರು ಒಂದು ಗೋಲ್ ಇಟ್ಕೊಂಡಿದ್ದಾರೆ, ಬೈ 2030 ಒಳಗಡೆ ನಾವು ಇದನ್ನ ಎಲಿಮಿನೇಷನ್ ಮಾಡಬೇಕು. ಸಿ ಎ ಸರ್ವಿಸ್ ನ ಒಂದು ಪಬ್ಲಿಕ್ ಹೆಲ್ತ್ ಚಾಲೆಂಜ್ ಆಗಬಾರ್ದು, ಜನಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ 2030 ಇದನ್ನ ಎಲಿಮಿನೇಷನ್ ಅಂದ್ರೆ ಕಂಪ್ಲೀಟ್ ರಿಮೂವಲ್ ಅಲ್ಲ, ನೋ ಮೋರ್ ಇಟ್ ಇಸ್ ಎ ಪಬ್ಲಿಕ್ ಹೆಲ್ತ್ ಚಾಲೆಂಜ್ ಆಗಬಾರ್ದು ಅಂದ್ರೆ ಕಮ್ಯುನಿಟಿಯಲ್ಲಿ ಅಂತ ಭಾವಿಸ್ಬಿಟ್ಟು. ಇಂಪಾರ್ಟೆಂಟ್ ಅದರಲ್ಲಿ 3 ಗೋಲ್ಸ್ ಇದಾವೆ. ಅದ್ರ ಒಂದ್ ಗೋಲ್ ಬಂದ್ಬಿಟ್ಟು ವ್ಯಾಕ್ಸಿನೇಷನ್ ಕೊಡ್ಬೇಕು. ನಮ್ಗೇನು ಎಲಿಜಿಬಲ್ ಏಜ್ ಗ್ರೂಪ್ ಹೆಣ್ಮಕ್ಳು ಇದಾರೆ ಅವ್ರಿಗೆ ಮುಂಚಿತವಾಗಿ ಅಂದ್ರೆ ಸೆಕ್ಚುಯಲಿ ಆಕ್ಟಿವ್ ಆಗಕ್ಕೆ ನಮ್ ಮುಂಚಿತವಾಗಿನೇ ನಾವು ವ್ಯಾಕ್ಸಿನೇಷನ್ ಕೊಟ್ಟಾಗ ಇದು ಪ್ರೊಟೆಕ್ಷನ್ ಸಿಗುವಂತ ಸಾಧ್ಯತೆ ಇದೆ. ಆ ಪಾಲಿಸಿನ ಅಡಾಪ್ಟ್ ಮಾಡ್ಕೊಂಡು ನಮ್ಮ ಭಾರತ ಸರ್ಕಾರ ಮತ್ತೆ ನಮ್ಮ ರಾಜ್ಯ ಸರ್ಕಾರಗಳು ಈ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಿಬಿಟ್ಟು 2026 ಈ ಬಿಗಿನಿಂಗ್ ಅಲ್ಲಿ ನಮಗೆ ರಾಜ್ಯ ಮಟ್ಟದಿಂದ ಟ್ರೈನಿಂಗ್ ಕೊಟ್ಟಿದ್ದಾರೆ. ನಾವು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ನಮ್ಮ ಆರೋಗ್ಯ ಸಿಬ್ಬಂದಿ ಅವರಿಗೆ ಎಚ್ ಪಿ ವ್ಯಾಕ್ಸಿನೇಷನ್ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ವಿ. ಅದಕ್ಕೆ ತಕ್ಕಂತೆ ಈಗ ನಾವು 3 ತಿಂಗಳು ಕ್ಯಾಂಪೇನ್ ಮಾಡ್ಬೇಕಂತ ಹೇಳಿದ್ದಾರೆ. ಅದು ಪೂರ್ವವಾಗಿ ಆಕ್ಚುಲಿ ಶೆಡ್ಯೂಲ್ಡ್ ಡೋಸ್ ಇರೋದಿದು, ಅಂದ್ರೆ ಶೆಡ್ಯೂಲ್ಡ್ ಏಜ್ ಗ್ರೂಪ್ 9-14 ವರ್ಷ ವಯಸ್ಸಿನ ಹೆಣ್ಮಕ್ಳಿಗೆ ಇದನ್ನ ಕೊಡ್ಬೇಕಾಗತ್ತೆ. ಅದು ಮುಂದಿನ ದಿನಗಳಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಎಲ್ಲ ಪೂರ್ವ ಸಿದ್ಧತೆ ನಡೀತಾ ಇದೆ. ಈಗ ಇಮಿಡಿಯೇಟ್ ಆಗಿ ಇದಕ್ಕೆ 3 ತಿಂಗಳ ಕ್ಯಾಂಪೇನ್ ಅವಧಿಯಲ್ಲಿ 14-15 ವರ್ಷ ಏನು ಹೆಣ್ಮಕ್ಳು ನಮ್ಮಲ್ಲಿ ಇದ್ದಾರೋ ಅವ್ರಿಗೆ ವ್ಯಾಕ್ಸಿನೇಷನ್ ಕೊಡಕ್ಕೆ ಸರ್ಕಾರದ ಮಾರ್ಗಸೂಚಿಗಳಿದಾವೆ. ಅದರ ಪ್ರಕಾರ ನಮ್ಮ ಜಿಲ್ಲೆಯಲ್ಲೂ ನಾವು ಸಿದ್ಧ ಮಾಡಿಕೊಂಡು ಅದೇ ಪ್ರಕಾರ ಆಕ್ಷನ್ ಪ್ಲಾನ್ ಮಾಡಿ ಪ್ರತಿಯೊಂದು ಆರೋಗ್ಯ ಸಂಸ್ಥೆಗಳಲ್ಲಿ ಈ ವ್ಯಾಕ್ಸಿನ್ ಅವೈಲೇಬಲ್ ಇದೆ. ಯಾರು ಬೇಕಾದರೂ ಈ ಎಲಿಜಿಬಲ್ ಏನು ಹೆಣ್ಮಕ್ಳು ಹೇಳ್ತೀವಿ 14-15 ವರ್ಷ ಆ ಹೆಣ್ಮಕ್ಳು ಅವರ ಪೇರೆಂಟ್ ಜೊತೆ ನಮ್ಮ ನಿಯರೆಸ್ಟ್ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಬೇಕು. ಅಲ್ಲಿ ಅವ್ರಿಗೆ ಎಲ್ಲ ವ್ಯವಸ್ಥೆ ಇದೆ. ಇಮಿಡಿಯೇಟ್ ಆಗಿ ಕೆಲವೊಂದು ಸಣ್ಣ ಪುಟ್ಟ ಪ್ರೋಟೋಕಾಲ್ಸ್ ಇದಾವೆ, ಅದನ್ನ ಮಾಡಿಬಿಟ್ಟು ನಾವು ವ್ಯಾಕ್ಸಿನೇಷನ್ ಕೊಡಕ್ಕೆ ತಯಾರು ಮಾಡ್ಕೊಂಡಿದ್ದೀವಿ.
0: ಸಾಮಾನ್ಯವಾಗಿ 8-10 ತರಗತಿ ಅವಧಿಯಲ್ಲಿ ಇರುವಂತಹ ಮಕ್ಕಳು ಇರ್ತಾರೆ, ಅವರಿಗೆ ಶಾಲೆಯಲ್ಲಿ ಹೋಗಿ ಇಂತಹ ಒಂದು ಲಸಿಕೆಯನ್ನು ಕೊಡುವಂತಹ ಒಂದು ಅಭಿಯಾನ ಏನಾದ್ರು ಮಾಡ್ತಾ ಇದ್ರು ಅಥವಾ ನೇರವಾಗಿ ವಿದ್ಯಾರ್ಥಿನಿಯರೇ ಅವರೇ ಹೋಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಲಸಿಕೆಯನ್ನ ಪಡಿಬೇಕು?
1: ಸರ್, ಈಗ ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ನಮಗೆ ಈಗ ಇನ್ಸ್ಟ್ರಕ್ಷನ್ಸ್ ಇರೋದು ನಮ್ಮ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅದು ಮತ್ತೆ ಅದ್ರ ಮೇಲ್ಪಟ್ಟ ಲೈಕ್ ಸಮುದಾಯ ಆರೋಗ್ಯ ಕೇಂದ್ರ ಇರುತ್ತೆ, ನಮ್ಮ ತಾಲೂಕು ಮಟ್ಟದ ಆಸ್ಪತ್ರೆ ಇರುತ್ತೆ, ಜಿಲ್ಲಾ ಆಸ್ಪತ್ರೆ ಇರುತ್ತೆ, ಮತ್ತೆ ಅರ್ಬನ್ ನಲ್ಲಿ ನಮ್ಮ ಅರ್ಬನ್ ಹೆಲ್ತ್ ಸೆಂಟರ್ಸ್ ಇದೆ. ಆ ಹಂತದಿಂದ ಮಾತ್ರ ವ್ಯಾಕ್ಸಿನೇಷನ್ ಕೊಡೋಕೆ ಅನುಮತಿ ಇದೆ. ಹಂಗಾಗ್ಬಿಟ್ಟು ನಾವು ಸ್ಕೂಲ್ಸ್ ಗೆ ಹೋಗ್ತಾ ಇಲ್ಲ. ಸೊ ಇದು ಪೂರ್ವವಾಗಿ ನಾವು ಸ್ಕೂಲ್ಗಳಲ್ಲಿ ಇದ್ರ ಮಾಹಿತಿ ಕೊಟ್ಟಿದೀವಿ. ಆ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಂತ ಏನಾಗುತ್ತೋ ಅಲ್ಲಿ ನಮ್ಮ ಆರೋಗ್ಯ ಸಿಬ್ಬಂದಿ ಹೋಗಿ ನಮ್ಮ ಈ ಕ್ಯಾನ್ಸರ್ ಬಗ್ಗೆ ಮಾಹಿತಿನ ಕೊಡ್ತಾ ಇದಾರೆ. ಮತ್ ನಮ್ಮಲ್ಲಿ ಏನು ವ್ಯಾಕ್ಸಿನೇಷನ್ ಯಾವಾಗ ಮಾಡ್ತೀವಿ ಅಂತ ಮಾಹಿತಿ ಆಲ್ರೆಡಿ ಕೊಟ್ಟಾಗಿದೆ.
0: ಈ ಲಸಿಕೆ ಕೊಡುವ ವಿಧಾನದ ಬಗ್ಗೆ ಹೇಳಿ, ಇದು ಒಂದೇ ಡೋಸ್ ಕೊಡುವಂತಹದ್ದು ಅಥವಾ 2-3 ಡೋಸ್ ಕೊಡಬೇಕಾಗ್ತದೆ?
1: ಇಂಪಾರ್ಟೆಂಟ್ ಕ್ವಶನ್ ಸರ್. ಈಗ ಏನಾಗಿದೆ, ಖಾಸಗಿಯಲ್ಲಿ 2-3 ಡೋಸ್ ಕೊಡುವಂತ ಉದಾಹರಣೆಗಳು ಸುಮಾರು ವರ್ಷದಿಂದ ನಡೀತಾ ಇದೆ. ಈಗ WHO ಪ್ರಕಾರ ಸುಮಾರು 83 ಕಂಟ್ರಿಗಳಲ್ಲಿ ಸಿಂಗಲ್ ಡೋಸ್ ಕೊಟ್ಟರೆ ಸಾಕು, ಲೈಫ್ ಲಾಂಗ್ ಅದು ಇಮ್ಯುನಿಟಿ ಸಿಗುತ್ತೆ, ಅದು ಸಿ ಎ ಸರ್ವಿಸ್ ಬರದಂಗೆ ತಡೆಯುತ್ತೆ ಅಂತೇಳಿ WHO ರೆಕಾರ್ಡ್ಸ್ ಅಲ್ಲಿ ಹೇಳುತ್ತೆ. 83 ಕಂಟ್ರಿಯಲ್ಲಿ ಸಿಂಗಲ್ ಡೋಸ್ ಪಾಲಿಸಿನ ಅಳವಡಿಸ್ಕೊಂಡಿದ್ದಾರೆ. ಪ್ರೈವೇಟಲ್ಲಿ ಎರಡರಿಂದ ಮೂರು ಡೋಸ್ ಕೊಡುವಂತ ಉದಾಹರಣೆ ಇದೆ. ಮತ್ತೆ ಏಜ್ ಗ್ರೂಪ್ನು ನಮ್ಮ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ನಾವು 14-15 ಏನು ಕೊಡ್ತಾ ಇದೀವಿ, ಮುಂದಿನ ದಿನಗಳಲ್ಲಿ 9-14 ವರ್ಷದ ಎಲ್ಲಾ ಮಕ್ಕಳಿಗೆ ಕೊಡೋಕೆ ಸರ್ಕಾರದ ಮಾರ್ಗಸೂಚಿಗಳು ಬರ್ತವೆ. ಸೊ 14-15 ಜೊತೆಗೆ ನಾವು

0: ಸಿಂಗಲ್ ಡೋಸ್ ಕೊಡ್ತಾ ಇದೀವಿ. ಸೊ ಒನ್ ಡೋಸ್ ತಗೊಂಡ್ಬಿಟ್ರೆ ಅವರು ಮತ್ತೆ ಮುಂದಿನ ದಿನಗಳು ಯಾವುದೇ ತರಹದ ಈ ಸ್ಪೆಸಿಫಿಕ್ ಎಚ್ ಪಿ ರಿಲೇಟೆಡ್ ವ್ಯಾಕ್ಸಿನ್ಸ್ ತಗೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ.
1: ಲಸಿಕೆಯನ್ನು ತೆಗೆದುಕೊಂಡ ನಂತರ ಏನಾದರೂ ಸೈಡ್ ಎಫೆಕ್ಟ್ಸ್ ಅಥವಾ ಏನಾದ್ರೂ ದುಷ್ಪರಿಣಾಮಗಳು ಕಂಡು ಬರಬಹುದು?
0: ಸರ್, ಇದ್ರ ಬಗ್ಗೆ ಆಲ್ರೆಡಿ ನಾನು ಹೇಳ್ದಂಗೆ ಸುಮಾರು 160 ಕಂಟ್ರಿಯಲ್ಲಿ ಇದು ಆಲ್ರೆಡಿ ವ್ಯಾಕ್ಸಿನೇಷನ್ ಆಗ್ತಾ ಇದೆ. ನಮ್ದು ಈ ವರ್ಷದಿಂದ ಆಗ್ತಾ ಇದೆ. ಮಾಹಿತಿ ಮತ್ತೆ ಡಾಟಾದ ಪ್ರಕಾರ 55 ಕೋಟಿ ಹೆಣ್ಮಕ್ಳಿಗೆ ಅರೌಂಡ್ ದ ವ್ಯಾಕ್ಸಿನೇಷನ್ ಕೊಟ್ಟಾಗಿದೆ. ಅವೆಲ್ಲವೂ ರಿಪೋರ್ಟ್ಸ್ ಏನ್ ಹೇಳ್ತಾ, ಇದರಲ್ಲಿ ಯಾವುದೇ ತರಹದ ಮೇಜರ್ ಅಡ್ವರ್ಸ್ ರಿಯಾಕ್ಷನ್ಸ್ ಅಂತ ತೀವ್ರ ತರಹದ ದುಷ್ಪರಿಣಾಮಗಳು ಇದರಲ್ಲಿ ಕಂಡು ಬಂದಿಲ್ಲ. ಯಾವುದೇ ಒಂದು ಇಂಜೆಕ್ಷನ್ ಇರುವಂತ ನೋವಾಗುತ್ತೆ, ಆ ಸೈಟ್ ಅಲ್ಲಿ ಏನು ಇಂಜೆಕ್ಷನ್ ಅಲ್ಲಿ ನೋವಾಗ್ಬೋದು, ಸ್ವಲ್ಪ ಬಾವು ಬರಬಹುದು, ಸ್ವಲ್ಪ ಜ್ವರ ಬರಬಹುದು, ಇಷ್ಟು ಬಿಟ್ರೆ ಯಾವುದೇ ತರಹದ ಮೇಜರ್ ದುಷ್ಪರಿಣಾಮಗಳು ಕಂಡು ಬಂದಿಲ್ಲ.
1: ಲಸಿಕೆಯನ್ನು ಅಂದ್ರೆ ಸರ್ಕಾರಿ ಇಲಾಖೆ ವತಿಯಿಂದ ನಡೆಯುವಂತಹದ್ದು ಉಚಿತವಾಗಿ ನಡೀತದೆ, ಯಾವುದೇ ಒಂದು ಫೀಸ್ ಅಂತ ಏನು ಇರೋದಿಲ್ಲ.
0: ಸರ್, ಇದರಲ್ಲಿ ಏನಾಗಿದೆ ಅದೊಂದು ಇಂಪಾರ್ಟೆಂಟ್, ಬಿಕಾಸ್ ಸರ್ಕಾರ ಇದ್ರ ಬಗ್ಗೆ ತುಂಬಾ ಕಾಳಜಿ ವಹಿಸು. ಈಗ ಒಂದು ವ್ಯಾಕ್ಸಿನ್ ಗೆ 4,000 ರೂಪಾಯಿ ಖರ್ಚಾಗುತ್ತೆ. ಒಂದ್ ಮಗುಗೆ ನಾವು ವ್ಯಾಕ್ಸಿನ್ ಕೊಟ್ರೆ ಆ ವ್ಯಾಕ್ಸಿನ್ ಕಾಸ್ಟ್ 4,000 ರೂಪಾಯಿ ಅಸ್ ಫಾರ್ ದ ನಮಗೆ ಮಾಹಿತಿ ಬಂದಿರೋ ಪ್ರಕಾರ. ಸೊ ಅಷ್ಟು ವ್ಯಾಕ್ಸಿನ್ ಯಾವುದೇ ರೀತಿಯ ಫೀಸ್ ಇಲ್ದಂಗೆ ನಮ್ಮ ಸರ್ಕಾರಿ ಸಂಸ್ಥೆಗಳಲ್ಲಿ ಉಚಿತವಾಗಿ ಎಲ್ಲಾ ವರ್ಗದ ಜನಗಳಿಗೆ ನಾವು ಕೊಡಕ್ಕೆ ಸಿದ್ಧರಾಗಿದೆ.
1: ಈಗ ಜಿಲ್ಲೆಯಲ್ಲಿ ನಡೆಯುವಂತಹ ಒಂದು ಅಭಿಯಾನದ ಬಗ್ಗೆ ಹೇಳಿ, ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತೆ ಹೋಬಳಿ ಮಟ್ಟದಲ್ಲಿ ಮತ್ತೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಈ ಅಭಿಯಾನ ನಡೀತಿದೆ ಅಂತ ಹೇಳಿದ್ರಿ, ಇದರ ಅನುಷ್ಠಾನ ಹೇಗಾಗ್ತಾ ಇದೆ?
0: ಸರ್, ಈಗ ಇದು ಪೂರ್ವಭಾವಿಯಾಗಿ ನಮ್ಗೆ ಬಂದಂತ ಮಾರ್ಗಸೂಚಿಗಳನ್ನೆಲ್ಲ ತಗೊಂಡ್ಬಿಟ್ಟು ಮೊನ್ನೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಮಾಡಿದೀವಿ. ಅಂದ್ರೆ ಅವರು ಮಕ್ಕಳು ಅವ್ರ ಹತ್ರ ಇರೋದ್ರಿಂದ ಸೊ ಅವ್ರದ್ದು ಕೋಆಪರೇಷನ್ ತುಂಬಾ ಬೇಕಾಗುತ್ತೆ. ಸೊ ನಮಗಿಂತ ಚೆನ್ನಾಗಿ ಅವರು ಅವ್ರ ಕಮ್ಯುನಿಕೇಶನ್ ಮಾಡ್ತಾರೆ, ಅವ್ರ ಮಕ್ಕಳು ಅವರ ಅಂಡರ್ ಇರೋದ್ರಿಂದ ಸೊ ಅದನ್ನ ಒಂದು ಹಂತದಲ್ಲಿ ಮಾಡಿದೀವಿ. ಮೊನ್ನೆ ರೀಸೆಂಟ್ ಆಗಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮತ್ತೆ ಇನ್ನೊಂದು ಸಭೆಯನ್ನ ಬೇರೆ ಇತರ ಇಲಾಖೆ ಲೈಕ್ ತಹಸೀಲ್ದಾರು, ಇಒ, ತಾಲೂಕ್ ಪಂಚಾಯತ್ಗಳು, ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ರಿಲೇಟೆಡ್, ಮತ್ತೆ ನಮ್ಮ ಅರ್ಬನ್ ಲೋಕಲ್ ಬಾಡೀಸ್ ಅಂತ ಏನಂತೀವಿ ಅವು, ಮತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟ್, ಮತ್ತೆ ನಮ್ಮ ಇಲಾಖೆ ಎಲ್ಲ ಸೇರ್ಕೊಂಡ್ಬಿಟ್ಟು ಮತ್ತೊಂದು ರೌಂಡು ಮೀಟಿಂಗ್ ಮಾಡಿದ್ವಿ. ಜನಸಮುದಾಯದಲ್ಲಿ ಕೆಲವೊಂದು ತಪ್ಪು ಅಭಿಪ್ರಾಯಗಳು ಆಲ್ರೆಡಿ ಬಂದಿದ್ದಾವೆ, ಅವನ್ನೆಲ್ಲ ಹೋಗಲಾಡಿಸಿ ಇದು ವ್ಯಾಕ್ಸಿನೇಷನ್ ನಮ್ಮ ಜಿಲ್ಲೆಯಲ್ಲಿ ಅರ್ಹ ಎಲ್ಲ ಹೆಣ್ಮಕ್ಳಿಗೆ ಸಿಗೋದಕ್ಕೆ ಎಲ್ಲ ಇಲಾಖೆಗಳು ಕಂಕಣಬದ್ಧವಾಗಿ ಕೆಲಸ ಮಾಡ್ಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಸೂಕ್ತ ಮಾರ್ಗದರ್ಶನ ನೀಡಿದ್ದಾರೆ. ಮಾನ್ಯ ಸಿಒ ಸರ್ ಅದನ್ನು ರೆಗ್ಯುಲರ್ ಆಗಿ ನಾನು ಫಾಲೋ ಮಾಡ್ತೀವಿ ಅಂತ ಸರ್ ಹೇಳಿಯಾಗಿದೆ. ಸೊ ಅದಕ್ಕೋಸ್ಕರ ನಾನು ಎಲ್ಲ ನಮ್ಮೇನು ಪೇರೆಂಟ್ಸ್ ಇದ್ದಾರೆ, ಎಲಿಜಿಬಲ್ ಮಕ್ಕಳ ಪೇರೆಂಟ್ಸ್ ಇದೆ, ಅವ್ರು ರಿಕ್ವೆಸ್ಟ್ ಮಾಡೋದು ಯಾವುದೇ ತರಹದ ನೆಗೆಟಿವ್ ನ್ಯೂಸ್ಗೆ ದಯವಿಟ್ಟು ತಲೆ ಕೆಡಕ್ಕೆ ಹೋಗ್ಬೇಡಿ. ಅಪಪ್ರಚಾರಗಳಿಗೆ ಯಾವುದಕ್ಕೂ ತಾವು ಒಳಗಾಗದೆ ತಮ್ಮ ಹೆಣ್ಮಕ್ಳು ಮುಂದಿನ ದಿನಗಳಲ್ಲಿ ಸಿ ಎ ಸರ್ವಿಕ್ಸ್ ಕಾಯಿಲೆಯಿಂದ ಬಳದಂಗೆ ನೋಡ್ಕೊಬೇಕಂತೇಳಿ ನಾನು ಈ ಮೂಲಕ ತಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೇನೆ.
1: ಒಳ್ಳೆಯದು ಡಾಕ್ಟರ್ ನಟರಾಜ್ ಅವರೇ, ಈ ಒಂದು ಗರ್ಭಕಂಠದ ಕ್ಯಾನ್ಸರ್ ವಿರುದ್ಧ ಎಚ್ ಪಿ ವಿ ಲಸಿಕೆಯನ್ನು ಕೊಡಿಸುವಂತಹ ಒಂದು ಅಭಿಯಾನ ನಡೀತಾ ಇದೆ, ಇದರ ಅನುಷ್ಠಾನ ಹೇಗೆ ನಡೀತಾ ಇದೆ, ಜೊತೆಗೆ ಇದನ್ನ ಕೊಡಿಸುವುದರಿಂದಾಗಿ ಈ ಗರ್ಭಕಂಠದ ಕ್ಯಾನ್ಸರ್ನ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಮಹಿಳೆಯರು ಅದನ್ನ ಹತೋಟಿ ಮಾಡಬಹುದು, ನಿರ್ವಹಣೆ ಮಾಡಬಹುದು ಎನ್ನುವುದರ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ
0: ಸರ್. ಅದ್ರ ತಕ್ಕಂತ ಇನ್ನೊಂದು ನಮ್ಮ ಪ್ರೈವೇಟ್ ಡಾಕ್ಟರ್ಸ್ ಅಲ್ಲೂ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವ್ರ ಮೂಲಕ ಕೆಲವೊಂದು ವಿಡಿಯೋಸ್ ಮಾಡಿ ಜನರಲ್ಲಿ ವಿಶ್ವಾಸ ಮೂಡಿಸುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಅದೇ ತರ ನಮ್ಮನ್ನ ಜಿಲ್ಲಾಧಿಕಾರಿಗಳು ರೆಕಾರ್ಡಿಂಗ್ ಮಾಡಿಕೊಟ್ಟಿದ್ದಾರೆ, ಪಬ್ಲಿಕ್ ಅಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ತಮ್ಮ ಎಲ್ಲ ಎಲಿಜಿಬಲ್ ಮಕ್ಕಳು ಇನ್ ಟೈಮ್ಗೆ ಈ ವ್ಯಾಕ್ಸಿನೇಷನ್ ತಗೊಂಡ್ರೆ ಮುಂದಿನ ದಿನದಲ್ಲಿ ನಮ್ಮ ಸುರಕ್ಷಿತ ಸಮಾಜ ಕಟ್ಕೊಳ್ಳೋದಕ್ಕೆ, ಎಸ್ಪೆಷಲಿ ನಮ್ಮ ಹೆಣ್ಮಕ್ಳಲ್ಲಿ ಆಗುವಂತ ತೊಂದರೆಯನ್ನ ಪ್ರಿವೆಂಟ್ ಮಾಡೋಕೆ ತುಂಬಾ ಅನುಕೂಲ ಆಗುತ್ತಂತ ಇನ್ನೊಂದ್ಸಲ ಮತ್ತೆ ರಿಕ್ವೆಸ್ಟ್ ಮಾಡಿ ತಮಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ನಾನೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ.
2: ಒಳ್ಳೇದು, ನಮಸ್ಕಾರ.
3: ಗರ್ಭಗಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ ಎಚ್ ಪಿ ವಿ ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ನಡೆದ ಸಂದರ್ಶನವನ್ನ ಕೇಳಿದ್ರಲ್ಲ. ಈಗ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ಸಂದರ್ಶನ.
1: ಡಾಕ್ಟರ್ ಕೇಶವರಾಜ್ ಅವರೇ ನಮಸ್ಕಾರ.
4: ನಮಸ್ತೆ ಸರ್.
1: ಬೇರೆ ಕಾಲಗಳಿಗೆ ಹೋಲಿಸಿದಾಗ ಈ ಬೇಸಿಗೆ ಕಾಲ ಎನ್ನುವಂತಹದ್ದು ಜನಸಾಮಾನ್ಯರ ಆರೋಗ್ಯದ ದೃಷ್ಟಿಯಿಂದ ಎಷ್ಟರ ಮಟ್ಟಿಗೆ ಮಹತ್ವವನ್ನು ಪಡ್ಕೊಂಡಿದೆ
4: ನೋಡಿ?
2: ಆಯುರ್ವೇದದಲ್ಲಿ ನಾವಿದನ್ನು ವಸಂತ ಋತು ಅಂತ ಕರಿತೇವೆ. ವಸಂತ ಋತುಗೆ ಆಯುರ್ವೇದದಲ್ಲಿ ಬಹಳ ಒಂದು ಇಂಪಾರ್ಟೆನ್ಸ್ ನಾವು ಕೊಡ್ತೇವೆ. ಈ ವಸಂತ ಋತುವಲ್ಲಿ ನಮ್ಮ ವಾತಾವರಣ ಬಹಳ ಚೆನ್ನಾಗಿರ್ತದೆ, ಹೂಗಳು ಬಿಡುವಂತ ಕಾಲ, ಹಣ್ಣುಗಳು ಆಗುವಂತ ಕಾಲ. ಸೊ ಇದಕ್ಕೆ ಬಹಳ ಮಹತ್ವ ಇರುವಂತ ಕಾಲ. ಆದ್ರೆ ಆಯುರ್ವೇದದಲ್ಲಿ ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಶರೀರದ ಎನರ್ಜಿ ಕಡಿಮೆ ಆಗುವಂತ ಕಾಲ ಅಂತ ಕರಿತೀವಿ.

0: ಮಾಡ್ತೇವೆ. ಶರೀರದ ಅಗ್ನಿ ಅಂತ ಹೇಳುವಂಥದ್ದು, ಆಹಾರದ ಕರಗಿಸುವಂಥ ಶಕ್ತಿ ತುಂಬ ಕಡಿಮೆ ಇರ್ತದೆ. ಶರೀರಕ್ಕೆ ಎನರ್ಜಿ ಲಾಸಿಂಗ್ ಟೈಮ್ ಅಂತ ಹೇಳುವಂಥದ್ದು ಈಗಿನ ವಸಂತ ಋತು ಕಾಲದಲ್ಲಿ ಆಗುವಂಥದ್ದು. ಚಳಿಗಾಲದಲ್ಲಿ ಆದಂತಹ ಕಫ ವೃದ್ಧಿ ಅಂತ ಆಯುರ್ವೇದದಲ್ಲಿ ನಾವು ಏನ್ ಹೇಳ್ತೇವೆ, ಇದು ಈಗ ಕಫ ವಿಲಯನ ಆಗಿ ಅಂದ್ರೆ ಸೂರ್ಯನ ಅತಿ ಪ್ರತಾಪವಾದಂತಹ ಬಿಸಿಲಿನ ತಾಪದಿಂದ ಕಫ ವಿಲಯನ ಆಗಿ ಅದರಿಂದಾಗಿ ಶರೀರದಲ್ಲಿ ಕಫದ ದೋಷಗಳು, ಕಫ ವಿಕೃತಿ ಅಂತ ಹೇಳ್ತೇವೆ. ಅಂದ್ರೆ ಶರೀರದಲ್ಲಿ ನಾವು ಹೇಳುವ ಕೆಮ್ಮು ಅದಕ್ಕೆ ಮಾತ್ರ ನಾವು ಕಫ ಅಂತ ಕರೆಯುವಂಥದ್ದಲ್ಲ, ಶರೀರದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಫ ವಿಲಯನಗಳು ಉಂಟಾಗಿ ಇದರಿಂದ ದೋಷಗಳು ಜಾಸ್ತಿಯಾಗಿ ಶರೀರದಲ್ಲಿ ರೋಗ ಉತ್ಪಾದನೆ ಆಗುವಂಥದ್ದು ಸಂಭವ ಇರ್ತದೆ. ಅದಕ್ಕೆ ಈ ವಸಂತ ಋತು ಕಾರಣ ಆಗಿರ್ತದೆ. ವಸಂತ ಋತುವಲ್ಲಿ ವಾತಾವರಣದಲ್ಲಿ ಕೂಡ ಬಹಳ ವ್ಯತ್ಯಾಸಗಳಾಗಿರ್ತದೆ. ವಾತಾವರಣದಲ್ಲಿ ಪರಾಗಗಳು ಅತಿಯಾಗಿ ಜಾಸ್ತಿ ಆಗಿರ್ತದೆ, ಧೂಳು ಕಣಗಳು ಜಾಸ್ತಿ ಆಗಿರುತ್ತೆ, ಯಾಕಂದ್ರೆ ಬಿಸಿಲಿನ ತಾಪ ಜಾಸ್ತಿ ಇರ್ತದೆ. ನಮಗೆ ಈ ಎಲರ್ಜಿಗಳು ಕಾಣಿಸಿಕೊಳ್ಳುವಂಥದ್ದು ಇದೆಲ್ಲ ನಮಗೆ ಈ ವಸಂತ ಋತುವಲ್ಲಿ ಕಾಣಿಸಲಿಕ್ಕೆ ಸಾಧ್ಯ ಆಗ್ತದೆ. ವಸಂತ ಋತು ಅಂತ ಹೇಳುವಂಥದ್ದು ವಸಂತ ಋತು ಬಂದಾಗ ಮಾವು ಚಿಗುರಲೇಬೇಕು, ಹೌದು. ಸೊ ಎಲ್ಲ ಚಿಗುರೆಲೆಗಳು ಆಗುವಂತಹ ಸಮಯ, ಹೂ ಹಣ್ಣುಗಳು ಬರುವಂತಹ ಸಮಯ, ಮನುಷ್ಯನು ಅದನ್ನು ಸೇವನೆ ಮಾಡಿದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕೊಳ್ಳಿ ಕೂಡ ಸಾಧ್ಯ ಆಗ್ತದೆ. ಉದಾಹರಣೆಗೆ ನಾನು ಹೇಳುವುದು ಚಿಗುರೆಲೆಗಳಿಂದ ಮಾಡಿದಂತಹ ಅಡಿಗೆ ಪದಾರ್ಥಗಳಾಗಿರ್ಬೋದು, ಇದು ಒಳ್ಳೆಯದು.
1: ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಈ ಬೇಸಿಗೆ ಕಾಲದಲ್ಲಿ ಬರ್ತವೆ
0: ನೋಡಿ, ಇದು ಬಹಳ ಒಂದು ಇಂಟ್ರೆಸ್ಟಿಂಗ್. ಯಾಕಂತ ಹೇಳಿದ್ರೆ ಈ ಸೀಸನ್ ಅಲ್ಲಿ ಬಹಳಷ್ಟು ನಮಗೆ ಶರೀರದಲ್ಲಿ ಬೇರೆ ಬೇರೆ ರೀತಿಯಾದ ರೋಗಗಳು ನಮಗೆ ಕಾಣಿಸಲಿಕ್ಕೆ ಸಿಗ್ತದೆ. ನಾನು ಒಂದೊಂದೇ ಆಗಿ ನಿಮಗೆ ವಿಸ್ತಾರವಾಗಿ ಹೇಳ್ತಾ ಹೋಗ್ತೇನೆ. ಒಂದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಜ್ವರ, ಈ ಋತುವಲ್ಲಿ ಜ್ವರ ಕಾಣಿಸಿಕೊಳ್ಳುವುದು ಬಹಳ ಸಾಮಾನ್ಯ, ಸಾಮಾನ್ಯವಾಗಿ ಮಕ್ಕಳಲ್ಲಿ. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ನೀರು ಕುಡಿತಾರೆ, ಅದೇ ರೀತಿ ಈ ಹಣ್ಣುಗಳ ಕೆಲವೊಂದು ಸೇವನೆ ಮಾಡ್ತಾರೆ, ಸ್ವಲ್ಪ ದೊಡ್ಡ ಮಕ್ಕಳು ಹೊರಗಡೆ ಆಹಾರ ಪದಾರ್ಥವನ್ನು ಸೇವನೆ ಮಾಡ್ತಾರೆ, ಎಣ್ಣೆ ತಿಂಡಿಗಳ ಸೇವನೆ ಮಾಡ್ತಾರೆ, ಇದರಿಂದಾಗಿ ಒಂದು ಇನ್ಫೆಕ್ಷನ್ ಅಂತ ಹೇಳ್ತದೆ, ಅಂದ್ರೆ ಜ್ವರ ಕಾಣಿಸಿಕೊಳ್ಳೋದು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಎರಡನೇದಾಗಿ ಕೆಮ್ಮು, ಈ ಜ್ವರ ಕಾಣಲಿಕ್ಕೆ ಬರುವಂತದ್ದರೊಟ್ಟಿಗೆ ಕೆಮ್ಮು ಅಥವಾ ನಮ್ಮ ಗಂಟಲಿನ ಉರಿಯೂತ ಅಂತ ನಾವು ಹೇಳ್ತೇವೆ, ಅಥವಾ ಟಾನ್ಸಿಲ್ಸ್ ಅಂತ ಹೇಳ್ಬೋದು, ಈ ತರದ ಕಾಮನ್ ಆಗಿ ಕಾಣಿಸುವಂತದ್ದು. ಅದೇ ರೀತಿ ತಲೆಯ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವಂಥದ್ದು, ಇದು ತಲೆನೋವು ಅಂತ ಹೇಳಿದ ಕೂಡಲೇ ನಾವು ಹೆದರುವಂಥದ್ದು ಏನಿಲ್ಲ, ದೊಡ್ಡ ರೋಗ ಏನಾಗಿರ್ಲಿಕ್ಕಿಲ್ಲ. ಸಿಂಪಲ್ ಆಗಿ ತಲೆಯ ಭಾಗದಲ್ಲಿ ಕಫ ಗಟ್ಟಿ ಕಟ್ಟಿದ್ರಿಂದ ನಾವು ಆಯುರ್ವೇದದಲ್ಲಿ ಪ್ರತಿಷಾಯ ನಾಸನಾಹ ಅಂತ ಹೇಳ್ತೇವೆ. ನಿಮ್ಗೆ ಸಾಮಾನ್ಯ ಭಾಷೆಯಲ್ಲಿ ನಾನು ಹೇಳುದಿದ್ರೆ ಸೈನಸೈಟಿಸ್ ಅಂತ ಹೇಳುವಂಥದ್ದು. ಈ ತಲೆ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವಂಥದ್ದು, ಕಣ್ಣಿನ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವ, ಮೂಗಿನ ಭಾಗದಲ್ಲಿ ಅಂದ್ರೆ ಮೂಗಿನ ಒಂದು ಭಾಗದಲ್ಲಿ ಮುಖದಲ್ಲಿ ನೋವು ಕಾಣಿಸಿಕೊಳ್ಳುವಂಥ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇದು ಬಹಳ ಸಾಮಾನ್ಯವಾದಂಥದ್ದು. ಅದೇ ರೀತಿ ಕೋಲ್ಡ್, ಶೀತ ನೆಗಡಿ ಕೆಮ್ಮು, ಅದೇ ರೀತಿ ಜ್ವರ, ಇದು ಬಹಳ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂತಹ ಒಂದು ತೊಂದರೆ ಈ ಬೇಸಿಗೆಗಾಲದಲ್ಲಿ. ಇದಕ್ಕೆ ಪ್ರಮುಖ ಕಾರಣವೂ ಕೂಡ ನೀರು ಹಾಗೂ ಆಹಾರ. ಯಾಕೆಂತ ಹೇಳಿದ್ರೆ ನಾವು ಹೊರಗಡೆ ನೀರು ಕುಡಿತೇವೆ, ನೀರನ್ನು ಶುದ್ಧೀಕರಣ ಮಾಡಿರುವುದಿಲ್ಲ, ಈಗ ಬೇಸಿಗೆಗಾಲದಲ್ಲಿ ನೀರಿನ ಕೊರತೆ ಕಾಣಿಸಿಕೊಳ್ಳುವ ಸಂಭವ ಇರ್ತದೆ. ಅದರಿಂದಾಗಿ ನಾವು ಈಗ ಒಂದು ವೇಳೆ ಬಾವಿಯ ನೀರು ಅಥವಾ ಈ ಟ್ಯಾಪ್ ವಾಟರ್, ಈಗ ನಮಗೆಲ್ಲ ಸಿಗುವಂತ ಟ್ಯಾಪ್ ವಾಟರ್ ಈಗ ಅದು ಎಷ್ಟು ಮಟ್ಟಿಗೆ ಶುದ್ಧೀಕರಣ ಆಗಿದೆ ಅಂತ ಹೇಳೋದು ನಮಗೆ ಗೊತ್ತಿಲ್ಲ. ಸೊ ಶುದ್ಧೀಕರಣ ಆಗದೇ ಇರುವಂತದ್ದಾಗಿರ್ಬೋದು. ಸೊ ಅದಕ್ಕೆ ನಾವೇನ್ ಹೇಳ್ತೇವೆ ಅಂತ ಹೇಳಿದ್ರೆ ನೀರನ್ನು ಬಿಸಿ ಮಾಡಿ ಕುಡಿಯಿರಿ ಅಂತ ಹೇಳುವಂತದ್ದು. ನಾವು
1: ಕುದಿಸಿ ಆರಿಸಿದ
0: ನೀರನ್ನೇ ಕುಡಿಬೇಕು ಅಂತ ಹೇಳುವಂಥದ್ದು ನಾವು ಈ ತಿಂಗಳಲ್ಲಿ ಡಾಕ್ಟರ್ಗಳಾಗಿ ನಾವು ಅದನ್ನು ಎಲ್ಲಾ ಪೇಷಂಟ್ ನಾವು ಹೇಳ್ತೇವೆ. ಇನ್ನು ಆಹಾರದಲ್ಲಿ ನೋಡ್ಕೊಂಡ್ರೆ ನಾವು ಕೆಲವೊಂದು ಹಣ್ಣುಗಳು ಸಾಮಾನ್ಯವಾಗಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಕಲ್ಲಂಗಡಿ ಹಣ್ಣನ್ನು ನಾವು ಸಾಮಾನ್ಯವಾಗಿ ಸೇವನೆ ಮಾಡ್ತೇವೆ. ನಾನು ನೋಡಿದ ಪ್ರಕಾರ ಬಹಳಷ್ಟು ಮಕ್ಕಳಲ್ಲಿ ಕಲ್ಲಂಗಡಿ ಸೇವನೆ ಮಾಡಿದ್ರೆ, ದ್ರಾಕ್ಷೆ ಗ್ರೇಪ್ಸ್ ಅನ್ನು ಸೇವನೆ ಮಾಡಿದ್ರೆ, ಅದೇ ರೀತಿ ಕುಕ್ಕುಂಬರ್ ನಮ್ಮ ಮುಳುಸೌತೆಯನ್ನು ಸೇವನೆ ಮಾಡಿದ್ರೆ, ಇದರಿಂದಾಗಿ ಗಂಟಲಿನ ನೋವು ಕಾಣಿಸಿಕೊಳ್ಳುವಂಥದ್ದು ಈ ಸೀಸನ್ ಅಲ್ಲಿ ಇಫೆಕ್ಟ್ ಆಗ್ತದೆ. ಅದೇ ರೀತಿ ನಾವು ಹೇಳ್ಬೋದು, ಈಗ ಮಕ್ಕಳು ಏನ್ ಮಾಡ್ತಾರೆ, ಹೊರಗಡೆ ಆಟ ಆಡ್ತಾರೆ, ತಲೆಯಲ್ಲಿ ಬೆವರು ಉಳಿತದೆ, ಸಿಕ್ಕಾಪಟ್ಟೆ ಬೆವರು ಬಂದು, ಇದರಿಂದಾಗಿ ಕೂಡ ಅವರಿಗೆ ಗಂಟಲಿನ ಉರಿಯೂತ ಬರುವಂತಹ ಸಂಭವಗಳು, ಕಿವಿ ನೋವುಗಳು ಬರುವಂತಹ ಸಂಭವಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಡೈಜೆಸ್ಟಿವ್ ಸಿಸ್ಟಮ್, ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳು, ವಾಂತಿ ಆಗಿರ್ಬೋದು, ಭೇದಿ ಆಗಿರ್ಬೋದು, ಅಜೀರ್ಣ ಆಗುವಂತದ್ದು, ಈ ತರದ್ದು ನಮಗೆ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು ಬಹಳ ಕಾಮನ್ ಆಗಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಎಲರ್ಜಿಗಳು, ನಿಮಗೆ ಎಲರ್ಜಿ ಚರ್ಮದಲ್ಲಾಗಿರ್ಬೋದು, ಅದೇ ರೀತಿ ಬೆಳಿಗ್ಗೆ ಎದ್ದ ತಕ್ಷಣ ಸೀನು ಬರುವಂತದ್ದು, ಕಣ್ಣು ತುರಿಸುವಂತದ್ದು, ಕಿವಿ ತುರಿಸುವಂತದ್ದು, ಗಂಟಲು ತುರಿಸುವಂತದ್ದು, ಇದು ಈ ತುರಿಸುವಿಕೆ ಅಂತ ಹೇಳುವಂತದ್ದು ಏನಿದೆಯಲ್ಲ, ಇದು ಎಲರ್ಜಿಯಿಂದಲೇ ಬರುದು. ಅದು ಈ ಮಾರ್ಚ್ ಏಪ್ರಿಲ್ ಮೇಯಲ್ಲೇ ನಮಗೆ ಅತಿಯಾಗಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳುವಂತಹ ಸಂಭವ ಇರ್ತದೆ. ಇನ್ನೊಂದು ಚರ್ಮಕ್ಕೆ ಸಂಬಂಧಪಟ್ಟಂತ ತೊಂದರೆಗಳನ್ನ ನಾನು ಹೇಳ್ತಾ ಇದ್ದೆ. ಚರ್ಮದಲ್ಲಿ ಗುಳ್ಳೆಗಳು ಕಾಣಿಸಿಕೊಳ್ಳುವಂಥದ್ದು, ಚರ್ಮದ ಉರಿ, ಈ ತರದ್ದು ಕೂಡ ನಮಗೆ ಈ ವಸಂತ ಋತುವಲ್ಲಿ ಬಹಳ ಕಾಮನ್ ಆಗಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ನಮಗೆ
1: ಈಗ ಜೀರ್ಣಶಕ್ತಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸಾಮಾನ್ಯವಾದಂತಹ ಒಂದು ಜೀರ್ಣಶಕ್ತಿಯ ಒಂದು ಮಟ್ಟ ಇರ್ತದಲ್ಲ, ಅದಕ್ಕಿಂತ ಕುಸಿತ ಆಗ್ತವೆ, ಕಡಿಮೆ ಆಗ್ತದೆ ಬೇಸಿಗೆಯಲ್ಲಿ ಅಂತ, ಇದು ನಿಜವಾ?
0: ಹೌದು, ಇದು ಬಹಳ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ನೋಡಿ, ಆಯುರ್ವೇದದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ, ಶಿಶಿರ ವಸಂತ ಗ್ರೀಷ್ಮ ಋತು ಅಂತ ಹೇಳೋ ಮೂರು ಋತುಗಳಲ್ಲಿ ನಮಗೆ ಅದನ್ನು ಆಹಾರವನ್ನು ಡೈಜೆಸ್ಟ್ ಮಾಡುವ ಶಕ್ತಿಯು ಕಡಿಮೆ ಆಗ್ತದೆ, ಅದೇ ರೀತಿ ಹಸಿವು ಕೂಡ ಕಡಿಮೆ ಕಾಣಿಸಿಕೊಳ್ಳುವಂತಹ ಸಾಧ್ಯತೆಗಳಿರ್ತದೆ. ನೋಡಿ, ಹಸಿವು ಬರೀ ಕಡಿಮೆ ಆಗುವಂತದ್ದಲ್ಲ, ತನ್ನ ಜೀರ್ಣಕ್ರಿಯೆ ಅಥವಾ ಜೀರ್ಣ ಶಕ್ತಿಯೇ ಅವನಿಗೆ ಕಡಿಮೆ ಆಗಿರ್ತದೆ, ಬೆಂಕಿಯೇ ಇರೋದಿಲ್ಲ ಅಂತ ಹೇಳ್ಬೋದು. ಅಂದ್ರೆ ಹೊಟ್ಟೆಯಲ್ಲಿ ಕರಗಿಸುವಂತ ಶಕ್ತಿ ಅವರಿಗೆ ಕಡಿಮೆ ಆಗಿರ್ತದೆ ಈ ಮೂರು ಋತುಗಳಲ್ಲಿ. ನಿಮಗೆ ಸಾಧಾರಣ ನಾನು ಹೇಳಿದ್ರೆ, ಕಳೆದ ಎರಡು ತಿಂಗಳಿಂದ ಶುರುವಾಗಿ ಇನ್ನೊಂದೆರಡು ತಿಂಗಳವರೆಗೆ ನಾನು ಹೇಳುವಂತದ್ದು, ಎಲ್ಲರಿಗೂ ಕೂಡ ತನ್ನ ಆಹಾರವನ್ನು ತಿಂದು ಜಗಿದು ಅದನ್ನು ಕರಗಿಸುವಂತ ಶಕ್ತಿ ಏನಿರ್ತದೆ ಅದು ಬಹಳ ಕಡಿಮೆ ಆಗಿರ್ತದೆ. ಅದಕ್ಕೆ ನೋಡಿ, ನೀವು ನೋಡಿರ್ಬೋದು ಎಲ್ಲರಲ್ಲಿ ಕೂಡ, ಜಾಸ್ತಿಯಾಗಿ ನೀರು ಕುಡಿಯುವಂತ ಅನ್ನಿಸದೆ, ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ನಾವು ಊಟ ಮಾಡಿದ್ದು ಸ್ವಲ್ಪ ಊಟ ಮಾಡಿದ್ರು ಕೂಡ

0: ಸಾಕು ಅಂತ ಹೇಳುವಂತ ಭಾವ ಇರ್ತದೆ.
1: ಹಸಿವೆಗಿಂತ ದಾಹ ಜಾಸ್ತಿ,
0: ದಾಹ ಜಾಸ್ತಿ ಇರ್ತದೆ. ಹೌದು,
1: ಈಗ ಆಹಾರದ ಕ್ರಮದಲ್ಲಿಯೂ ಕೂಡ ಸಾಕಷ್ಟು ವ್ಯತ್ಯಾಸಗಳನ್ನ ನಾವು ಮಾಡಬೇಕಾಗ್ತದೆ ಅಂತ ಬೇಸಿಗೆ ಕಾಲದಲ್ಲಿ. ಈ ಬದಲಾವಣೆಗೆ ಒಂದು ಅಗತ್ಯ ಏನು ಮತ್ತು ಹೇಗೆ ಮಾಡಿಕೊಳ್ಳುವಂತಹದ್ದು?
0: ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಬಹಳ ಉತ್ತಮವಾದಂತ ರಿಸಲ್ಟ್ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂತ ಹೇಳಿದ್ರೆ ನಾನು ನನ್ನ ಪೇಷಂಟ್ ಗಳಿಗೆ ಎಲ್ಲರಿಗೂ ಹೇಳೋದಿದೆ, ಡಾಕ್ಟರ್ ಹತ್ರ ಹೋಗ್ಬೇಡಿ, ನಿಮ್ಮ ಆಹಾರದಲ್ಲೇ ಋತುಕನುಸಾರವಾಗಿ ಆಹಾರವನ್ನು ಚೇಂಜ್ ಮಾಡಿಕೊಳ್ಳಿ, ಅದರಿಂದಾಗಿ ನಿಮ್ಮ ಆರೋಗ್ಯ ನಮಗೆ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸುಮ್ಮನೆ ಡಾಕ್ಟರ್ ಹತ್ರ ಹೋಗಿ ದುಡ್ಡು ಖರ್ಚು ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಏನ್ ಮಾಡಬಹುದು ನಮಗೆ ಈ ಋತುವಲ್ಲಿ? ನಾವು ಆಯುರ್ವೇದದಲ್ಲಿ ಹೇಳ್ತೇವೆ ತಿಕ್ತ ಕಟು ಕಷಾಯ ದ್ರವ್ಯಗಳನ್ನು ಸೇವನೆ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಕಹಿ ಇರುವಂತಹ ಆಹಾರ ಪದಾರ್ಥಗಳು ಅಥವಾ ಸ್ವಲ್ಪ ಈ ನಾವು ತಂಬುಳಿಗಳಂತ ಹೇಳ್ತೇವೆ ತೆಂಗಿನಕಾಯಿ ಎಲ್ಲ ಹಾಕಿ ಮಾಡಿದಂತಹ ಸ್ವಲ್ಪ ಕಹಿ ಇರುವಂತಹ ಆಹಾರ ಪದಾರ್ಥಗಳಾಗಿರ್ಬೋದು. ಅದೇ ರೀತಿ ಕಷಾಯ ರಸಗಳು ಅಂತ ಹೇಳ್ತೇವೆ, ಕಷಾಯ ರಸ ಅಂತ ಹೇಳಿದ್ರೆ ಪಂಜೆಂಟ್ ಅಂತ ಹೇಳ್ಬೋದು, ಚೊಗರು ಇರುವಂತಹ ಆಹಾರ ಪದಾರ್ಥಗಳು. ಅಂದ್ರೆ ಯಾಕೆ ಇದನ್ನು ನಾವು ಹೇಳಿದ್ದೇವೆ ಅಂತ ಹೇಳಿದ್ರೆ, ಇದೆಲ್ಲವೂ ಬಹಳ ಈಸಿಯಾಗಿ ಡೈಜೆಸ್ಟ್ ಆಗ್ತದೆ, ಬಹಳ ಈಸಿಯಾಗಿ ನಮಗೆ ಕರಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವ ಕಾರಣ, ಆಯುರ್ವೇದದಲ್ಲಿ ಇದನ್ನು ಈ ತರದ ರಸಗಳಿರುವಂತದ್ದು, ರಸ ಅಂತ ಹೇಳಿದ್ರೆ ಈ ತರ ರುಚಿ ಇರುವಂತಹ ಆಹಾರ ಪದಾರ್ಥಗಳನ್ನು ಜಾಸ್ತಿ ಸೇವನೆ ಮಾಡಿ. ಇದರಿಂದಾಗಿ ಏನಾಗ್ತದೆ, ಕಫ ವೃದ್ಧಿ ಆಗೋದಿಲ್ಲ ಅಥವಾ ಕಫಕ್ಕೆ ಸಂಬಂಧಪಟ್ಟ ತೊಂದರೆಗಳು ಬರೋದಿಲ್ಲ, ಅಥವಾ ನಿಮ್ಮ ಹೊಟ್ಟೆಯಲ್ಲಿ ಕರಗಿಸ್ಲಿಕ್ಕೆ ಆಗದೇ ಇರುವಂತಹ ಶಕ್ತಿಯನ್ನು ನಮಗೆ ಸರಿ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಆದ ಕಾರಣ ಆದಷ್ಟು ವೇಗವಾಗಿ ನಮಗೆ ಏನು ಕರಗಿಸುವಂತ ಆಹಾರ ಪದಾರ್ಥಗಳೇನಿದೆ ಅದನ್ನು ಸೇವನೆ ಮಾಡಬೇಕು. ಏನೇನು ಅಂತ ಹೇಳಿದ್ರೆ ನಮಗೆ ಕೆಲವೊಂದು ನಾನು ಉದಾಹರಣೆಗಳನ್ನು ಹೇಳಬಹುದು. ಉದಾಹರಣೆಗೆ ನಮ್ಮ ಹಳ್ಳಿಗಳಲ್ಲಿ ಬಹಳ ಒಂದು ಚೆನ್ನಾಗಿ ಒಂದು ಪದ್ಧತಿ ಇದೆ, ಹಳೆ ಅಕ್ಕಿ ಅಂತ ಹೇಳಿದ್ರೆ ಅವರು ಮುಡಿ ಕಟ್ಟಿ ಅದನ್ನು ಅಟ್ಟದಲ್ಲಿ ಇಟ್ಟಿರ್ತಾರೆ, ಅದರ ಸೇವನೆ ಅಂತ ಹೇಳಿದ್ರೆ ನಾವು ಆಯುರ್ವೇದದಲ್ಲಿ ಹೇಳಿದೆವು ಪುರಾಣ ಶಾಲಿ ಅಂತ ಹೇಳ್ತೇವೆ, ಅದಕ್ಕೆ ಓಲ್ಡ್ ರೈಸ್ ಅಂತ ಹೇಳಿ ಈ ಆಹಾರವನ್ನು ಸೇವನೆ ಮಾಡುವಂತದ್ದು. ಬಾರ್ಲಿ, ಬಾರ್ಲಿಯ ನೀರು ಕುಡಿಯುವಂತದ್ದು, ಬಾರ್ಲಿಯ ಗಂಜಿ ಮಾಡಿ ಸೇವನೆ ಮಾಡುವಂತದ್ದು ಬಹಳ ಉತ್ತಮ. ಅದೇ ರೀತಿ ವೀಟ್, ಗೋಧಿ, ಗೋಧಿಯ ಸೇವನೆ ಕೂಡ ಬಹಳ ಒಂದು ಒಳ್ಳೆಯದಂತಹ ಆಹಾರ ಈ ಸಮಯಕ್ಕೆ. ಅದೇ ರೀತಿ ಬೆಳ್ಳುಳ್ಳಿ, ಈರುಳ್ಳಿಯನ್ನು ನಾವು ಆಯುರ್ವೇದದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇದೆ, ಯಾಕಂತ ಹೇಳಿದ್ರೆ ನಮಗೆ ಸಿಗುವಂತದ್ದು ಈರುಳ್ಳಿ ಏನಿದೆ ದೊಡ್ಡ ನೀರುಳ್ಳಿ ಇರ್ತದೆ, ಸಣ್ಣ ನೀರುಳ್ಳಿ ಬರ್ತದೆ ಸಾಂಬಾರು ಅಂತ ನಾವು ಕರೀತೇವೆ, ಅದು ಬಹಳ ಉತ್ತಮವಾದಂತಹ ಔಷಧೀಯ ಗುಣ ಇರುವಂತಹ ಒಂದು ನೀರುಳ್ಳಿ ಆಗಿರ್ತದೆ, ಅದನ್ನ ನಾವು ಜಾಸ್ತಿ ಯೂಸ್ ಮಾಡಬೇಕು. ಅದೇ ರೀತಿ ಜೀರಿಗೆ, ಕೊತ್ತಂಬರಿ ಇದನ್ನ ನಾವು ಜಾಸ್ತಿ ಯೂಸ್ ಮಾಡ್ಕೊಳ್ಬೇಕು. ಅರಿಶಿನ, ಅರಿಶಿನದ ಯೂಸ್ ಕೂಡ ಬಹಳ ಉತ್ತಮ. ನೋಡಿ ಈ ಅರಿಶಿನ ಅಂತ ಹೇಳುವಂತದ್ದು ಏನಿದೆಯಲ್ಲ, ಇದನ್ನು ಬೇರೆ ಬೇರೆ ರೀತಿಯಾಗಿ ಮೌಲ್ಯವರ್ಧನೆ ಮಾಡ್ಲಿಕ್ಕೆ ನಮಗೆ ಆಗ್ತದೆ. ಆಹಾರದಲ್ಲಿ ನೀವು ಅಡಿಗೆ ಮಾಡಬೇಕಾದ್ರೆ ಒಂದು ಒಳ್ಳೆ ಫ್ರೆಶ್ ಅರಿಶಿನ ಹಳ್ಳಿಗಳಲ್ಲಿ ಖಂಡಿತವಾಗ್ಲಿ ಸಿಗ್ತದೆ. ಇದು ಫ್ರೆಶ್ ಅರಿಶಿನದ ಒಂದೆರಡು ಕೊಂಬುಗಳನ್ನು ಕಟ್ ಮಾಡಿ ಅದಕ್ಕೆ ಅಡಿಗೆಗೆ ಹಾಕುವಂತದ್ದು ಮಾಡಬಹುದು. ಆ ಅರಿಶಿನವನ್ನೇ ಹುಡಿ ಮಾಡಿ ಕುಟ್ಟಿ ಪುಡಿ ಮಾಡಿ ಒಣಗಿಸಿಟ್ಟಂತ ಅರಿಶಿನದ ಪುಡಿಯನ್ನು ಒಂದು ಚಿಟಿಕೆ ಬಿಸಿ ಹಾಲಲ್ಲಿ ಸೇವನೆ ಮಾಡಬಹುದು, ಒಂದು ಚಿಟಿಕೆ ಬಿಸಿ ನೀರಲ್ಲಿ ಸೇವನೆ ಮಾಡಬಹುದು, ಅಥವಾ ಒಂದು ಚಿಟಿಕೆ ಬಿಸಿನೀರಲ್ಲಿ ಹಾಕಿ ಬಾಯಿ ಮುಕ್ಕಳಿಸುವಂತ ಅಭ್ಯಾಸ, ಯಾರಿಗೆ ಗಂಟಲು ನೋವು ಇರ್ತದೆ ಅದನ್ನು ಬಿಸಿನೀರಲ್ಲಿ ಹಾಕಿ ಸೇವನೆ ಮಾಡಿ ಅಥವಾ ಬಾಯಿ ಮುಕ್ಕಳಿಸಿದ್ರೆ ಅದರಿಂದಾಗಿ ಗಂಟಲಿನ ತೊಂದರೆಗಳು ಕೂಡ ಈ ತರದೆಲ್ಲ ಕೂಡ ನಮಗೆ ಗುಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಮಜ್ಜಿಗೆ ಸೇವನೆ ಮಾಡುವಂತ, ನನಗೆ ಬಹಳ ಜನ ಪೇಷಂಟ್ ಕೇಳ್ತಾರೆ ಗಂಟಲಿನ ತೊಂದರೆ ಇದೆ ಮಜ್ಜಿಗೆ ಕುಡಿಬಹುದಾ, ಶೀತ ಇದ್ರೆ ಮಜ್ಜಿಗೆ ಕುಡಿಬಹುದಾ ಅಂತೇಳಿ. ಇದು ಹಾಲಲ್ಲ, ಇದು ಹಾಲಿನ ಬೈ ಪ್ರಾಡಕ್ಟ್ ಅಂತ ಹೇಳಿದ್ರೆ ಇದರಲ್ಲಿ ಹಾಲಿನ ಅಂಶ ಇರಬಾರದು, ಬೆಣ್ಣೆ ಅಂಶ ಇರಬಾರದು, ಕೆನೆ ಅಂಶ ಇದ್ರೆ ಅವರಿಗೆ ಇದರಿಂದ ಶೀತ ಅಥವಾ ಗಂಟಲಿನ ತೊಂದರೆ ಆಗುವಂತ ಸಂಭವ ಇರ್ತದೆ. ಇದು ಇಲ್ಲದೆ ನೀರು ಮಜ್ಜಿಗೆ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಕೊತ್ತಂಬರಿ, ಶುಂಠಿ, ಕಾಳುಮೆಣಸು, ಅದೇ ರೀತಿ ಉಪ್ಪು, ಆಯುರ್ವೇದದಲ್ಲಿ ನಾವು ಸಹಿಂದವ ಲವಣದ ಬಳಕೆಯನ್ನು ನಾವು ಬಹಳ ಪ್ರಧಾನವಾಗಿ ಹೇಳ್ತೇವೆ. ಇದನ್ನು ಸೇವನೆ ಮಾಡೋದು ಕೂಡ ಬಹಳ ಒಂದು ಒಳ್ಳೆಯಾದಂತಹ ಆಹಾರ ಆಗಿರ್ತದೆ. ಅದೇ ರೀತಿ ಇನ್ನೊಂದು ಒಂದು ಒಳ್ಳೆ ಜೇನುತುಪ್ಪ, ಪರಿಶುದ್ಧವಾದ ಈ ಜೇನುತುಪ್ಪದ ಸೇವನೆ ಮಾಡುವಂತದ್ದು ಬಹಳ ಒಂದು ಒಳ್ಳೆಯದು. ಯಾರಿಗೆ ಶೀತ ಕೆಮ್ಮು ನೆಗಡಿ ಯಾರು ಇರ್ತದೆ ಅವರಿಗೆ ಇನ್ನೊಂದು ಎರಡು ವೀಳ್ಯದೆಲೆಗೆ ಎರಡು ಕಾಳುಮೆಣಸು, ಎರಡು ಕಾಳುಮೆಣಸು ಇಟ್ಟು ಚೆನ್ನಾಗಿ ಜಗದು ಅದರ ರಸ ಕುಡಿದ್ರೆ ಶೀತ ಕೆಮ್ಮು ನೆಗಡಿ ಓಡಿ ಹೋಗ್ತದೆ, ಅಷ್ಟು ಬೇಗ ಕಡಿಮೆ ಆಗ್ತದೆ ಅದು. ಅದನ್ನು ಮಾಡುವಂತದ್ದು ಬಹಳ ಉತ್ತಮ. ಅದೇ ರೀತಿ ನಿಂಬೆ ಹುಳಿ ಸರ್ಬತ್ತು, ಪುನರ್ಪುಳಿ ಸರ್ಬತ್ತು ಇದರ ನಿತ್ಯ ಸೇವನೆ ಮಾಡುವಂತದ್ದು. ಯಾರಿಗೆ ಶುಗರ್ ಇಲ್ಲವೋ ಅವರು ಸ್ವಲ್ಪ ಬೆಲ್ಲ ಹಾಕಿ ಸೇವನೆ ಮಾಡಿದ್ರೆ ಶಕ್ತಿವರ್ಧನ ಅಂತ ಹೇಳ್ತೇವೆ ನಾವು, ಅದಕ್ಕೆ ಕೂಡ ಬಹಳ ಒಳ್ಳೇದಾಗ್ತದೆ. ಆಹಾರದಲ್ಲಿ ನಾವು ಈ ಕ್ರಮವನ್ನೆಲ್ಲ ಮೇಂಟೈನ್ ಮಾಡಿಕೊಂಡ್ರೆ ನಮಗೆ ಈ ವಸಂತ ಋತುವನ್ನು ಬಹಳ ಚೆನ್ನಾಗಿ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಎರಡು ತಿಂಗಳು ಬಹಳ ಇಂಪಾರ್ಟೆಂಟ್, ದಯವಿಟ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಒಂದು ಅಟ್ ಲೀಸ್ಟ್ 3-4 liters ನೀರು ಸೇವನೆ ಮಾಡಿ, ಮನೆಯಲ್ಲಿ ಸಿಕ್ಕುವಂತ ಆಹಾರವನ್ನು ಮಾಡಿಕೊಳ್ಳಿ, ನಿಮ್ಮ ಪರಿಸರದಲ್ಲಿರುವಂತಹ ಹಣ್ಣು ತರಕಾರಿಗಳನ್ನು ಸೇವನೆ ಮಾಡಿಕೊಳ್ಳಿ, ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ.
1: ಬಹಳ ಸಂತೋಷ ಡಾಕ್ಟರ್ ಕೇಶವರಾಜು ಅವರೇ. ಬೇಸಿಗೆ ಕಾಲದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಏನೇನು ಸಮಸ್ಯೆಗಳು ಎದುರಾಗ್ತವೆ ಹಾಗೂ ಯಾವ ರೀತಿ ನಮ್ಮ ಆಹಾರ ಹಾಗೂ ಜೀವನ ಶೈಲಿಯ ಮುಖಾಂತರ ಇದನ್ನು ನಿಭಾಯಿಸಬಹುದು, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ.
2: ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ನಡೆದ ಸಂದರ್ಶನವನ್ನು ಕೇಳಿದ್ರಲ್ಲ, ಈ ಎರಡೂ ಕಾರ್ಯಕ್ರಮಗಳನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಇದಾಗಿತ್ತು ಇಂದಿನ ಆರೋಗ್ಯ ಸಂಚಿಕೆ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ವಿನೋದ್ ಎಂ.
2: ಕೇಂದ್ರ ಸರ್ಕಾರದ ಜನಸುರಕ್ಷಾ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು ಒಂದಾಗಿದೆ. May 9, 2015 ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಈ ಯೋಜನೆಗೆ ಚಾಲನೆ ನೀಡಲಾಯಿತು. 18-70 ವರ್ಷ ವಯಸ್ಸಿನ ಬಡವರು ಮತ್ತು ಹಿಂದುಳಿದವರಿಗೆ ವಾರ್ಷಿಕ 20 ರು ಪ್ರೀಮಿಯಂನಲ್ಲಿ ಕೈಗೆಟುಕುವ ವಿಮಾ ಯೋಜನೆಯನ್ನು ಒದಗಿಸುವ ಉದ್ದೇಶವನ್ನು ಹೊಂದಿದೆ. ಅಪಘಾತ ಸಾವು ಮತ್ತು ಪೂರ್ಣ ಅಂಗವೈಕಲ್ಯಕ್ಕೆ ರು 2 ಲಕ್ಷ ಮತ್ತು ಭಾಗಶಃ ಅಂಗವೈಕಲ್ಯಕ್ಕೆ ರು 1 ಲಕ್ಷದ ಅಪಾಯದ ವ್ಯಾಪ್ತಿಯನ್ನು ಹೊಂದಿದೆ. ಈ ಪಾಲಿಸಿಯು 1 ವರ್ಷದ ವ್ಯಾಪ್ತಿಯನ್ನು ಹೊಂದಿದ್ದು ಇದನ್ನು ವಾರ್ಷಿಕವಾಗಿ ನವೀಕರಿಸಬಹುದು. ಇಂದಿನ ದಿನಗಳಲ್ಲಿ ಆರೋಗ್ಯ ವಿಮೆಗಾಗಿ 100,000 ರು ಖರ್ಚು ಮಾಡಬೇಕಾಗುತ್ತದೆ. ಬಡವರಿಗಂತೂ ಇದು ಕಷ್ಟಸಾಧ್ಯವೇ ಸರಿ. ಆದರೆ ಕೇಂದ್ರ ಸರ್ಕಾರ ಜನಸುರಕ್ಷಾ ಯೋಜನೆಗಳ ಅಡಿ ಜಾರಿಗೊಳಿಸಿರುವ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅತ್ಯಂತ ಕಡಿಮೆ ಬೆಲೆಗೆ ಅಪಘಾತ ಹಾಗೂ ಜೀವ ವಿಮೆ ಎರಡನ್ನೂ ನೀಡುತ್ತಿದೆ. ಭಾರತ ಸರ್ಕಾರವು May 2015 ಪ್ರಾರಂಭಿಸಿದ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು ವ್ಯಕ್ತಿಗಳಿಗೆ ಕೈಗೆಟುಕುವ ವೈಯಕ್ತಿಕ ಅಪಘಾತ ವಿಮೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. PMSBY ಎಂದರೆ ಆಕಸ್ಮಿಕ ಸಾವು ಅಥವಾ ಅಂಗವೈಕಲ್ಯದ ಸಂದರ್ಭದಲ್ಲಿ ಆರ್ಥಿಕ ಭದ್ರತೆ. ಇದು ಅಪಘಾತಗಳಿಂದ ಉಂಟಾಗುವ ಸಾವು ಅಥವಾ ಶಾಶ್ವತ ಅಂಗವೈಕಲ್ಯಕ್ಕೆ ವಿಮಾ ಕವರೇಜ್ ನೀಡುತ್ತದೆ. ಹಾಗೂ ಪಾಲಿಸಿದಾರರು ಮತ್ತು ಅವರ ಕುಟುಂಬಗಳಿಗೆ ಕನಿಷ್ಠ ವಾರ್ಷಿಕ ಪ್ರೀಮಿಯಂನಲ್ಲಿ ನಿರ್ಣಾಯಕ ಸುರಕ್ಷತಾ ಜಾಲವಾಗಿದೆ. ಯೋಜನೆಯ ವಿಮಾ ಘಟಕವನ್ನು ಸಾರ್ವಜನಿಕ ವಲಯದ ಸಾಮಾನ್ಯ ವಿಮಾ ಕಂಪನಿಗಳು ಮತ್ತು ಇತರ ಖಾಸಗಿ ವಲಯದ ವಿಮಾ ಪೂರೈಕೆದಾರರು ನಿರ್ವಹಣೆ ಮಾಡುತ್ತಾರೆ. PMSBY ಯೋಜನೆಯ ಪ್ರಮುಖ ಅಂಶಗಳು ಆಕಸ್ಮಿಕ ಸಾವು. ಆಕಸ್ಮಿಕ ಮರಣ ಸಂಭವಿಸಿದ್ದಲ್ಲಿ ನಾಮನಿರ್ದೇಶಿತರು 2 ಲಕ್ಷ ರುಗಳ ವಿಮಾ ಮೊತ್ತವನ್ನು ಪಡೆಯುತ್ತಾರೆ. 2, ಅಪಘಾತದಿಂದಾಗಿ ಶಾಶ್ವತ ಒಟ್ಟು ಅಂಗವೈಕಲ್ಯ ಉಂಟಾದರೆ ಪಾಲಿಸಿದಾರರು 2 ಲಕ್ಷ ರುಗಳ ವಿಮಾ ಮೊತ್ತವನ್ನು ಪಡೆಯುತ್ತಾರೆ. 1, ಕಣ್ಣಿನ ದೃಷ್ಟಿ ನಷ್ಟ ಅಥವಾ 1 ಕೈ ಅಥವಾ ಪಾದದ ಸಂಪೂರ್ಣ ಮತ್ತು ಸರಿಪಡಿಸಲಾಗದ ನಷ್ಟ ಚಂದಾದಾರರಿಗೆ ರು 1 ಲಕ್ಷ ಸಿಗುತ್ತದೆ. ಅರ್ಹತಾ ಮಾನದಂಡಗಳು. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ಅರ್ಹತೆ ಪಡೆಯಲು ಯಾವುದೇ ವ್ಯಕ್ತಿ ಈ ಮಾನದಂಡಗಳನ್ನು ಅನುಸರಿಸಬೇಕು. 18-70 ವರ್ಷ ವಯಸ್ಸಿನ ಯಾವುದೇ ವ್ಯಕ್ತಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹರು. ಖಾತೆಗೆ ಲಿಂಕ್ ಮಾಡಲಾದ ತಮ್ಮ ಫೋನ್ ಸಂಖ್ಯೆಯನ್ನು ಹೊಂದಿರುವ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು. ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ವ್ಯಕ್ತಿಯು ತಮ್ಮ ಆಧಾರ್ ವಿವರಗಳನ್ನು ಸಲ್ಲಿಸಬೇಕು. ಈ ಆಧಾರ್ ವಿವರಗಳನ್ನು ಅವರ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಲಾಗುತ್ತದೆ. ಯಾವುದೇ ವ್ಯಕ್ತಿಯು 1 ಅಥವಾ ಬೇರೆ ಬೇರೆ ಬ್ಯಾಂಕುಗಳಲ್ಲಿ ಬಹುಬ್ಯಾಂಕ್ ಖಾತೆಗಳನ್ನು ಹೊಂದಿದ್ದರೆ ಒಂದೇ ಬ್ಯಾಂಕ್ ಖಾತೆಯ ಮೂಲಕ ಮಾತ್ರ ಯೋಜನೆಗೆ ಸೇರಲು ಅರ್ಹರಾಗಿರುತ್ತಾರೆ. ಜಂಟಿ ಖಾತೆಯ ಸಂದರ್ಭದಲ್ಲಿ ಎಲ್ಲ ಬ್ಯಾಂಕ್ ಖಾತೆದಾರರು ಯೋಜನೆಯ ಪ್ರಯೋಜನಗಳನ್ನು ಪಡೆಯಬಹುದು. ಅನಿವಾಸಿ ಭಾರತೀಯ ಫಲಾನುಭವಿಯ ಸಂದರ್ಭದಲ್ಲಿ ಕ್ಲೈಮ್ ಪ್ರಯೋಜನಗಳನ್ನು ಭಾರತೀಯ ಕರೆನ್ಸಿಯಲ್ಲಿ ಮಾತ್ರ ನಾಮನಿರ್ದೇಶಿತರಿಗೆ ಒದಗಿಸಲಾಗುತ್ತದೆ. ಯಾವುದೇ ಆಕಸ್ಮಿಕ ಸಾವು, ಕೊಲೆ ಅಥವಾ ನೈಸರ್ಗಿಕ ವಿಕೋಪಗಳಿಂದ ಉಂಟಾಗುವ ಅಂಗವೈಕಲ್ಯವನ್ನು ಈ ಯೋಜನೆಯಡಿಯಲ್ಲಿ ಒಳಗೊಳ್ಳಲಾಗುತ್ತದೆ. ಆದರೆ ಯಾವುದೇ ಆತ್ಮಹತ್ಯೆ ಸಾವು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಡಿಯಲ್ಲಿ ಒಳಗೊಳ್ಳುವುದಿಲ್ಲ. PMJJBY ಅಡಿಯಲ್ಲಿ ವಾರ್ಷಿಕ ಪ್ರೀಮಿಯಂ ಪಾವತಿಯ ಮೇಲೆ June 1 to May 31 1 ವರ್ಷದವರೆಗೆ ವಿಮಾ ರಕ್ಷಣೆ ಮಾನ್ಯವಾಗಿದೆ. ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಇಂತಿದೆ. ಹಂತ 1, PMSBYಗೆ ನೋಂದಾಯಿಸಿಕೊಳ್ಳಲು ಉಳಿತಾಯ ಖಾತೆ ಹೊಂದಿರುವ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಬಹುದು ಅಥವಾ ಅಭ್ಯರ್ಥಿಯ ಅಧಿಕೃತ ವೆಬ್ಸೈಟ್ ಮೂಲಕ ಅರ್ಜಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಂತ 2, ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿದ ನಂತರ ಅಭ್ಯರ್ಥಿಯ ಎಲ್ಲ ವಿವರಗಳನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಬ್ಯಾಂಕಿಗೆ ಸಲ್ಲಿಸಬಹುದು. ಹಂತ 3, ಅದನ್ನು ಯಶಸ್ವಿಯಾಗಿ ಸಲ್ಲಿಸಿದ ನಂತರ ಚಂದಾದಾರರು ವಿಮಾ ಪ್ರಮಾಣ ಪತ್ರದ ಸ್ವೀಕೃತ ರಸೀದಿಯನ್ನು ಪಡೆಯುತ್ತಾರೆ. ಸುರಕ್ಷಾ ಬಿಮಾ ಯೋಜನೆಯ ಪ್ರೀಮಿಯಂ ಪಾವತಿಸುವುದು ಹೇಗೆ? ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ವಾರ್ಷಿಕ ಕೇವಲ 20 ರು ಪ್ರೀಮಿಯಂನೊಂದಿಗೆ ಕೈಗೆಟುಕುವ ವಿಮಾ ಪರಿಹಾರವನ್ನು ನೀಡುತ್ತದೆ. PMSBY ಯೋಜನೆಯ ವಿವರಗಳ ಅಡಿಯಲ್ಲಿ ಪ್ರೀಮಿಯಂ ಅನ್ನು ಪಾಲಿಸಿದಾರರ ಬ್ಯಾಂಕ್ ಖಾತೆಯಿಂದ ಸ್ವಯಂಚಾಲಿತವಾಗಿ ಡೆಬಿಟ್ ಮಾಡಲಾಗುತ್ತದೆ. ಈ ವಿಮಾ ಕವರ್ June 1 to May 31 1 ವರ್ಷದ ಅವಧಿಗೆ ಇರುತ್ತದೆ. ಇದಕ್ಕಾಗಿ ನಿಗದಿತ ನಮೂನೆಗಳಲ್ಲಿ ಗೊತ್ತುಪಡಿಸಿದ ಉಳಿತಾಯ ಖಾತೆ ಬ್ಯಾಂಕ್ ಖಾತೆಯಿಂದ

0: ಸ್ವಯಂ ಡೆಬಿಟ್ ಮೂಲಕ ಸೇರಲು ಪಾವತಿಸಲು ಆಯ್ಕೆಯನ್ನು ಪ್ರತಿ ವರ್ಷ May 31 ಒಳಗೆ ನೀಡಬೇಕಾಗುತ್ತದೆ. ಇದನ್ನು ಆರಂಭಿಕ ವರ್ಷದಲ್ಲಿ August 31, 2015 ವರೆಗೆ ವಿಸ್ತರಿಸಬಹುದು. ನಂತರ ಪೂರ್ಣ ವಾರ್ಷಿಕ ಪ್ರೀಮಿಯಂ ಪಾವತಿಯ ಮೇಲೆ ವಿಮೆಯನ್ನು ಪಡೆಯಬಹುದಾಗಿದೆ. ಯಾವುದೇ ಹಂತದಲ್ಲಿ ಯೋಜನೆಯಿಂದ ನಿರ್ಗಮಿಸುವ ವ್ಯಕ್ತಿಗಳು ಭವಿಷ್ಯದ ವರ್ಷಗಳಲ್ಲಿ ಯೋಜನೆಗೆ ಮತ್ತೆ ಸೇರಬಹುದು. ವರ್ಷದಿಂದ ವರ್ಷಕ್ಕೆ ಅರ್ಹ ವರ್ಗಕ್ಕೆ ಹೊಸದಾಗಿ ಸೇರುವವರು ಅಥವಾ ಈ ಹಿಂದೆ ಸೇರದ ಪ್ರಸ್ತುತ ಅರ್ಹ ವ್ಯಕ್ತಿಗಳು ಯೋಜನೆ ಮುಂದುವರಿಯುವವರೆಗೆ ಮುಂದಿನ ವರ್ಷಗಳಲ್ಲಿ ಸೇರಲು ಸಾಧ್ಯವಾಗುತ್ತದೆ. ಸಹಾಯವಾಣಿ ರಾಷ್ಟ್ರೀಯ ಟೋಲ್ ಫ್ರೀ ಸಂಖ್ಯೆ 1800 1800 1111 1800 1100 1. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಗೆ ಕ್ಲೈಮ್ ಪ್ರಯೋಜನಗಳನ್ನು ಪಡೆಯುವ ಹಂತಗಳು ಇಲ್ಲಿವೆ. ಅಧಿಕೃತ ವೆಬ್ಸೈಟ್ನಿಂದ ಕ್ಲೈಮ್ ಅರ್ಜಿಯನ್ನು ಡೌನ್ಲೋಡ್ ಮಾಡಿ ಅಥವಾ ಪಾಲಿಸಿಯನ್ನು ಖರೀದಿಸಿದ ಬ್ಯಾಂಕ್ನಿಂದ ಪಡೆಯಿರಿ. ಕ್ಲೈಮ್ ಅರ್ಜಿಯಲ್ಲಿ ಅಗತ್ಯವಿರುವ ವಿವರಗಳನ್ನು ಭರ್ತಿ ಮಾಡಿ ಮೂಲ ಮರಣ ಪ್ರಮಾಣ ಪತ್ರ, ಅಂಗವೈಕಲ್ಯ ಪ್ರಮಾಣ ಪತ್ರ, ಮರಣೋತ್ತರ ವರದಿ, FIR ಅಥವಾ ಪೊಲೀಸ್ ವರದಿ ಮತ್ತು ನಾಮಿನಿಯ ಗುರುತಿನ ಪುರಾವೆಯಂತಹ ಅಗತ್ಯ ದಾಖಲೆಗಳೊಂದಿಗೆ ಸರಿಯಾಗಿ ಭರ್ತಿ ಮಾಡಿದ ಕ್ಲೈಮ್ ಫಾರ್ಮ್ ಅನ್ನು ಸಲ್ಲಿಸಬಹುದು. ವಿಮಾ ಕಂಪನಿಯು ಕ್ಲೈಮ್ ಅನ್ನು ಪ್ರಕ್ರಿಯೆಗೊಳಿಸುತ್ತದೆ ಮತ್ತು ನಿಗದಿತ ಸಮಯದೊಳಗೆ ನಾಮಿನಿಯ ಬ್ಯಾಂಕ್ ಖಾತೆಗೆ ಪ್ರಯೋಜನದ ಮೊತ್ತವನ್ನು ವಿವರಿಸುತ್ತದೆ. ಕ್ಲೈಮ್ ಇತ್ಯರ್ಥದಲ್ಲಿ ಯಾವುದೇ ವಿಳಂಬವನ್ನು ತಪ್ಪಿಸಲು ಎಲ್ಲ ಅಗತ್ಯ ದಾಖಲೆಗಳನ್ನು ನಿಖರವಾಗಿ ಮತ್ತು ಸಮಯಕ್ಕೆ ಸಲ್ಲಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳುವುದು ಮುಖ್ಯವಾಗಿದೆ. PMSBYಗಾಗಿ ಕ್ಲೈಮ್ ಪ್ರಕ್ರಿಯೆಯು ಸರಳ ಮತ್ತು ಅನುಸರಿಸಲು ಸುಲಭವಾಗಿದೆ ಮತ್ತು ಈ ಯೋಜನೆಯು ದುರದೃಷ್ಟಕರ ಘಟನೆಯ ಸಂದರ್ಭದಲ್ಲಿ ನಾಮಿನಿಗೆ ಅಗತ್ಯವಾದ ಹಣಕಾಸಿನ ಸಹಾಯವನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಗೆ ಅಗತ್ಯವಿರುವ ದಾಖಲೆಗಳು ಗುರುತಿನ ಪುರಾವೆ, ಸಾಮಾನ್ಯವಾಗಿ ನಿಮ್ಮ ಆಧಾರ್ ಕಾರ್ಡ್, ಇದನ್ನು ಭಾರತದಲ್ಲಿ ಗುರುತಿನ ದಾಖಲೆಯಾಗಿ ವ್ಯಾಪಕವಾಗಿ ಅಂಗೀಕರಿಸಲಾಗಿದೆ ಮತ್ತು ಗುರುತಿಸಲಾಗಿದೆ. ಸಂಪರ್ಕ ಮಾಹಿತಿ, ನಿಮ್ಮ ಪ್ರಸ್ತುತ ವಿಳಾಸ ಮತ್ತು ಫೋನ್ ಸಂಖ್ಯೆ ಸೇರಿದಂತೆ ನಿಖರವಾದ ಸಂಪರ್ಕ ವಿವರಗಳು ಅಗತ್ಯವಿದೆ. ಸಂವಹನಕ್ಕಾಗಿ ಮತ್ತು ವಿಮಾ ಯೋಜನೆಗೆ ಸಂಬಂಧಿಸಿದ ನವೀಕರಣಗಳನ್ನು ಸ್ವೀಕರಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಲು ಈ ಮಾಹಿತಿಯು ನಿರ್ಣಾಯಕವಾಗಿದೆ. ನಾಮಿನಿಯ ವಿವರಗಳು, ನೀವು ಆಯ್ಕೆ ಮಾಡಿದ ನಾಮಿನಿಯ ನಿಖರವಾದ ವಿವರಗಳನ್ನು ಒದಗಿಸುವುದು ಮುಖ್ಯವಾಗಿದೆ. ಏಕೆಂದರೆ ಈ ವ್ಯಕ್ತಿಯು ದುರದೃಷ್ಟಕರ ಘಟನೆಯ ಸಂದರ್ಭದಲ್ಲಿ ವಿಮಾ ಪ್ರಯೋಜನಗಳನ್ನು ಪಡೆಯುತ್ತಾರೆ. PMSBY ಅರ್ಜಿ ನಮೂನೆಯ ಇಂಗ್ಲಿಷ್, ಹಿಂದಿ, ಬಂಗಾಳಿ, ಮರಾಠಿ, ಒರಿಯಾ, ತಮಿಳು, ತೆಲುಗು ಮತ್ತು ಗುಜರಾತಿ ಸೇರಿದಂತೆ ಬಹುಭಾಷೆಗಳಲ್ಲಿ ಲಭ್ಯವಿದೆ. ಅಗತ್ಯವಿರುವ ಎಲ್ಲ ವಿವರಗಳೊಂದಿಗೆ ಈ ನಮೂನೆಯನ್ನು ನಿಖರವಾಗಿ ಭರ್ತಿ ಮಾಡುವುದು ಮುಖ್ಯವಾಗಿದೆ. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬೀಮಾ ಯೋಜನೆ ನಡುವಿನ ವ್ಯತ್ಯಾಸಗಳು, ಈ ಎರಡು ಯೋಜನೆಗಳು 2 ಲಕ್ಷ ರೂಗಳ ವಿಮಾ ಕವರೇಜ್ ಹೊಂದಿರುವುದರಿಂದ ಎರಡೂ ಒಂದೇ ಎಂಬ ಗೊಂದಲ ಆಗಬಹುದು. ಆದರೆ ಇವೆರಡು ಬೇರೆ ಬೇರೆ ಆಗಿವೆ. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ ಅಪಘಾತ ವಿಮಾ ಯೋಜನೆಯಾಗಿದ್ದು ಅದು ಆಕಸ್ಮಿಕ ಸಾವು ಮತ್ತು ಅಂಗವೈಕಲ್ಯಕ್ಕೆ ರಕ್ಷಣೆ ನೀಡುತ್ತದೆ. ಮತ್ತೊಂದೆಡೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬೀಮಾ ಯೋಜನೆ ಯಾವುದೇ ಕಾರಣದಿಂದಾಗಿ ಸಾವನ್ನು ಒಳಗೊಳ್ಳುವ ಜೀವ ವಿಮಾ ಯೋಜನೆಯಾಗಿದೆ. ಜೀವನ ಜ್ಯೋತಿ ಬೀಮಾ ಯೋಜನೆ ಅಂಗವೈಕಲ್ಯಕ್ಕೆ ಪರಿಹಾರವನ್ನು ನೀಡುವುದಿಲ್ಲ. ಇದೊಂದು ಟರ್ಮ್ ಇನ್ಸೂರೆನ್ಸ್, ಅಂದರೆ ಜೀವ ವಿಮೆ ಮಾತ್ರ ಆಗಿದೆ. ಸುರಕ್ಷಾ ಬೀಮಾ ಯೋಜನೆ ಕೊನೆಗೊಳಿಸುವಿಕೆ ಯೋಜನೆಯಡಿಯಲ್ಲಿ ಒದಗಿಸಲಾದ ಅಪಘಾತ ವಿಮಾ ಸುರಕ್ಷಣೆಯ ಈ ಕೆಳಗಿನವುಗಳಿಗೆ ಕೊನೆಗೊಳ್ಳುತ್ತದೆ. ಸದಸ್ಯರು 70 ವರ್ಷ ವಯಸ್ಸಿನವರಾಗಿದ್ದರೆ, ಸದಸ್ಯರ ಬ್ಯಾಂಕ್ ಖಾತೆಯನ್ನು ಮುಚ್ಚಿದ್ದರೆ, ವಿಮಾ ರಕ್ಷಣೆಯನ್ನು ನಿರ್ವಹಿಸಲು ಬ್ಯಾಂಕ್ ಖಾತೆಯಲ್ಲಿ ಸಾಕಷ್ಟು ಬ್ಯಾಲೆನ್ಸ್ ಇಲ್ಲದಿದ್ದರೆ. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಯ ಗುಣಲಕ್ಷಣಗಳು, ಯೋಜನೆಯ ಹೆಸರು ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ, ವಿಮಾ ಕವರೇಜ್ ಅಪಘಾತ ಮರಣ ಮತ್ತು ಅಂಗವೈಕಲ್ಯ ವಿಮೆ, ವಿಮಾ ಮೊತ್ತ 2 ಲಕ್ಷ ರೂಗಳವರೆಗೆ, ಪ್ರೀಮಿಯಂ ವಾರ್ಷಿಕ 20 ರು, ವಯಸ್ಸಿನ ಮಿತಿ 18 ರಿಂದ 70 ವರ್ಷಗಳು, ನವೀಕರಣ, ವಾರ್ಷಿಕ ಪಾಲಿಸಿ ನವೀಕರಣ, ಕ್ಲೈಮ್ ಪ್ರಕ್ರಿಯೆ, ಫಲಾನುಭವಿಗಳು ಮರಣ ಅಥವಾ ಅಂಗವೈಕಲ್ಯ ಪ್ರಮಾಣ ಪತ್ರವನ್ನು ಬ್ಯಾಂಕಿಗೆ ಸಲ್ಲಿಸಬೇಕಾಗುತ್ತದೆ.
1: ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ವಿನೋದ್ ಎಂ. ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ಪ್ರಧಾನಿ ಕೇಂದ್ರ ಸಚಿವರು ಭಾಗಿ. ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ನೇಮಕ. ನವದೆಹಲಿಯಲ್ಲಿ ಎರಡು ದಿನಗಳ ಹಿಂದೂ ಮಹಾಸಾಗರ ಸಂವಾದ ಕಾರ್ಯಕ್ರಮ ಸಂಪನ್ನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಇಂದು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಕೇಂದ್ರ ಸಚಿವರು ಹಾಗೂ ಎನ್ಡಿಎ ಆಡಳಿತವಿರುವ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. ಇದೇ ಸಂದರ್ಭದಲ್ಲಿ ದಿಲೀಪ್ ಘೋಷ್, ಅಗ್ನಿಮಿತ್ರ ಪೌಲ್, ಅಶೋಕ್ ಕೀರ್ತಾನಿಯಾ, ನಿಸಿತ್ ಪ್ರಮಾಣಿಕ್ ಮತ್ತು ಕ್ಷುದಿರಾಮ್ ಟುಡೆ ಸೇರಿದಂತೆ ಐದು ಸಂಪುಟ ಸಚಿವರು ಪ್ರಮಾಣವಚನ ಸ್ವೀಕರಿಸಿದರು. ರಾಜ್ಯಪಾಲ ಆರ್ಎನ್ ರವಿ ಅವರು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಸಮಾರಂಭಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಬ್ರಿಗೇಡ್ ಮೈದಾನದವರೆಗೆ ರೋಡ್ ಶೋ ನಡೆಸಿದರು. ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ಅವರನ್ನು ದೇಶದ ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರನ್ನಾಗಿ ಕೇಂದ್ರ ಸರ್ಕಾರ ಇಂದು ನೇಮಕ ಮಾಡಿದೆ. ಪ್ರಸ್ತುತ ಸಿಡಿಎಸ್ ಆಗಿರುವ ಜನರಲ್ ಅನಿಲ್ ಚೌಹಾಣ್ ಅವರ ಅಧಿಕಾರಾವಧಿ ಈ ತಿಂಗಳ 30ರಂದು ಮುಕ್ತಾಯಗೊಳ್ಳಲಿದ್ದು, ನಂತರ ಸುಬ್ರಹ್ಮಣಿ ಅವರು ಅಧಿಕಾರ ಸ್ವೀಕರಿಸಲಿದ್ದಾರೆ. ಇದರ ಜೊತೆಗೆ ಅವರು ಮಿಲಿಟರಿ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿಯಾಗಿಯೂ ಜವಾಬ್ದಾರಿ ನಿರ್ವಹಿಸಲಿದ್ದಾರೆ. ಇದೇ ವೇಳೆ ಕೇಂದ್ರ ಸರ್ಕಾರ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರನ್ನು ಮುಂದಿನ ನೌಕಾಪಡೆಯ ಮುಖ್ಯಸ್ಥರನ್ನಾಗಿ ನೇಮಿಸಿದೆ. ವೈಸ್ ಅಡ್ಮಿರಲ್ ಸ್ವಾಮಿನಾಥನ್ ಪ್ರಸ್ತುತ ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಕಾರ್ಯಾಚರಣೆ, ಕಾರ್ಯತಂತ್ರ ಮತ್ತು ಸಿಬ್ಬಂದಿ ನಿರ್ವಹಣೆಯೊಂದಿಗೆ ಅಡ್ಮಿರಲ್ ಸ್ವಾಮಿನಾಥನ್ ಸುಮಾರು 4 ದಶಕಗಳ ವಿಶಿಷ್ಟ ಸೇವಾ ಅನುಭವ ಹೊಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಕರ್ನಾಟಕ ಮತ್ತು ತಮಿಳುನಾಡು ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಅವರು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ ಅವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದು, ಕೆಲವು ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪರಿವರ್ತನಾತ್ಮಕ ಜಗತ್ತಿನಲ್ಲಿ ಹಿಂದೂ ಮಹಾಸಾಗರ ಪ್ರದೇಶ ಎಂಬ ವಿಷಯದ ಮೇಲೆ ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಎರಡು ದಿನಗಳ ಹಿಂದೂ ಮಹಾಸಾಗರ ಸಂವಾದ IOD 10 ನಿನ್ನೆ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಈ ಸಂವಾದ ಹಿಂದೂ ಮಹಾಸಾಗರ ಪ್ರದೇಶದ ಪ್ರಮುಖ ಬೆಳವಣಿಗೆಗಳು ಮತ್ತು ಉದಯೋನ್ಮುಖ ಸವಾಲುಗಳ ಕುರಿತು ಚರ್ಚಿಸಲು ಹಿಂದೂ ಮಹಾಸಾಗರ ಪ್ರದೇಶ ಒಕ್ಕೂಟದ ಸದಸ್ಯ ರಾಷ್ಟಗಳ ಹಿರಿಯ ಅಧಿಕಾರಿಗಳು, ನೀತಿ ನಿರೂಪಕರು ಮತ್ತು ತಜ್ಞರನ್ನು ಒಂದೇ ವೇದಿಕೆಯಡಿ ಸೇರಿಸಿತ್ತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಬಂಗಾಳ ಕವಿ ಹಾಗೂ ರಾಷ್ಟಗೀತೆಯ ಕರ್ತೃ ರವೀಂದ್ರನಾಥ ಟ್ಯಾಗೋರ್ ಅವರ 165ನೇ ಜನ್ಮದಿನಾಚರಣೆ ಅಂಗವಾಗಿ ಇಂದು ಪೋಚಿಷೆ ಬೋಯಿಶಾಖ್ ದಿನದಂದು ರವೀಂದ್ರನಾಥ ಟ್ಯಾಗೋರ್ ಅವರ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಶಾಂತಿನಿಕೇತನ, ವಿಶ್ವಭಾರತಿ ವಿಶ್ವವಿದ್ಯಾಲಯ ಮತ್ತು ಪಶ್ಚಿಮ ಬಂಗಾಳ ಹಾಗೂ ಬಾಂಗ್ಲಾದೇಶದಾದ್ಯಂತ ಪ್ರಮುಖ ಆಚರಣೆಗಳೊಂದಿಗೆ ಜಾಗತಿಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಇವುಗಳಲ್ಲಿ ರವೀಂದ್ರ ಸಂಗೀತ, ಕಾವ್ಯ, ನೃತ್ಯ ಮತ್ತು ನಾಟಕಗಳು ಸೇರಿವೆ. ಪೋಚಿಷೆ ಬೋಯಿಶಾಖ್ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರವೀಂದ್ರನಾಥ ಟ್ಯಾಗೋರ್ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಉಪರಾಷ್ಟಪತಿಯವರು ಪ್ರವರ್ತಕ, ಚಿಂತಕ, ಕಲಾವಿದ ಮತ್ತು ಶಿಕ್ಷಣ ತಜ್ಞರಾಗಿದ್ದ ಟ್ಯಾಗೋರ್ ಅವರ ಕೊಡುಗೆಗಳು ಸಾಹಿತ್ಯ ಕ್ಷೇತ್ರವನ್ನು ಮೀರಿ ವಿಸ್ತರಿಸಿದೆ ಎಂದು ತಿಳಿಸಿದ್ದಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಅಸಾಧಾರಣ ಬರಹಗಾರ, ಚಿಂತಕ ಮತ್ತು ಕವಿ ಎಂದು ಬಣ್ಣಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅಸಾಮಾನ್ಯ ತತ್ವಜ್ಞಾನಿ, ಶಿಕ್ಷಣ ತಜ್ಞ, ಕಲಾವಿದ ಹಾಗೂ ಭಾರತದ ನಾಗರಿಕ ಆತ್ಮದ ಕಾಲಾತೀತ ಧ್ವನಿಯಾಗಿ ಅವರು ಛಾಪು ಮೂಡಿಸಿದ್ದಾರೆ ಎಂದಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ನಾಗರಿಕರಿಗೆ ಸಾಮಾನ್ಯ

ಸಾಮಾಜಿಕ ಭದ್ರತಾ ರಕ್ಷಣೆ ಒದಗಿಸುತ್ತಿರುವ ಪ್ರಮುಖ ಯೋಜನೆಗಳಾದ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಮತ್ತು ಅಟಲ್ ಪಿಂಚಣಿ ಯೋಜನೆ 11 ವರ್ಷಗಳನ್ನು ಪೂರೈಸಿದೆ. ಈ ಯೋಜನೆಗಳು ಎಲ್ಲರಿಗೂ, ವಿಶೇಷವಾಗಿ ಸಮಾಜದ ಹಿಂದುಳಿದ ಮತ್ತು ದುರ್ಬಲ ವರ್ಗಗಳಿಗೆ ಕೈಗೆಟುಕುವ ಆರ್ಥಿಕ ರಕ್ಷಣೆಯನ್ನು ವಿಸ್ತರಿಸಲು ಕಲ್ಪಿಸಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಈ ಪ್ರಮುಖ ಯೋಜನೆಗಳು ನಾಗರಿಕರ ಜೀವನವನ್ನು ರಕ್ಷಿಸುವ ಮತ್ತು ದೀರ್ಘಕಾಲೀನ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಬೆಳೆಸುವ ಮೂಲಕ ವಿಮೆ ಮತ್ತು ಪಿಂಚಣಿ ವಿಸ್ತರಿಸುವ ಗುರಿ ಹೊಂದಿವೆ. ಯೋಜನೆಗಳ ಕುರಿತು ಮಾತನಾಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಕಡಿಮೆ ವೆಚ್ಚದ ವಿಮೆ ಮತ್ತು ಪಿಂಚಣಿ ಪ್ರಯೋಜನಗಳನ್ನು ಒದಗಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಜನಸುರಕ್ಷಾ ಯೋಜನೆಗಳನ್ನು ಪ್ರಾರಂಭಿಸಿದ್ದಾರೆ ಎಂದು ಹೇಳಿದರು. ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆಯಡಿ 27 ಕೋಟಿಗೂ ಹೆಚ್ಚು ದಾಖಲಾತಿಗಳು, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಲ್ಲಿ 58 ಕೋಟಿ ಮತ್ತು ಅಟಲ್ ಪಿಂಚಣಿ ಯೋಜನೆಯಡಿ 9 ಕೋಟಿ ದಾಖಲಾತಿಗಳನ್ನು ಮಾಡಲಾಗಿದೆ. ಪಿಎಂ ಜೀವನ ಜ್ಯೋತಿ ಬಿಮಾ ಯೋಜನೆಯಡಿಯಲ್ಲಿ 10.7 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ 21,500 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಕ್ಕುಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು 1.84 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ ಸುಮಾರು 3,660 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಕ್ಕುಗಳನ್ನು ಇತ್ಯರ್ಥಪಡಿಸಿದೆ ಎಂದು ಕೇಂದ್ರ ಹಣಕಾಸು ಸಚಿವರು ಹೇಳಿದರು. ಇದೇ ಸಂದರ್ಭದಲ್ಲಿ ಹಣಕಾಸು ರಾಜ್ಯ ಸಚಿವ ಪಂಕಜ್ ಚೌಧರಿ, ಬಡವರಿಗೆ ವಿಮಾ ರಕ್ಷಣೆ ಮತ್ತು ಪಿಂಚಣಿ ಬೆಂಬಲವನ್ನು ಒದಗಿಸುವುದು ಈ ಯೋಜನೆಗಳ ಉದ್ದೇಶವಾಗಿದ್ದು, ಡಿಜಿಟಲೀಕರಣ, ದಾಖಲಾತಿ ಮತ್ತು ಹಕ್ಕುಗಳ ಸರಳೀಕರಣದ ಮೇಲೆ ಈ ಯೋಜನೆಗಳು ಗಮನ ಕೇಂದ್ರೀಕರಿಸಿವೆ ಎಂದು ಹೇಳಿದರು. 3 ಕೆರಿಬಿಯನ್ ರಾಷ್ಟಗಳ ಪ್ರವಾಸದ 3ನೇ ಚರಣದ ಭಾಗವಾಗಿ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋಗೆ ತೆರಳಿರುವ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಅಲ್ಲಿನ ವಿದೇಶಾಂಗ ಮತ್ತು ಕ್ಯಾರಿಕಾಮ್ ವ್ಯವಹಾರಗಳ ಸಚಿವಾಲಯದಲ್ಲಿ ನಡೆದ ಧ್ವಜಾರೋಹಣ ಸಮಾರಂಭದಲ್ಲಿ ಪಾಲ್ಗೊಂಡರು. ಈ ವೇಳೆ ಅವರು ಉಭಯ ರಾಷ್ಟಗಳ ನಡುವಿನ ಸಾಂಪ್ರದಾಯಿಕ ಬಾಂಧವ್ಯವನ್ನು ಶ್ಲಾಘಿಸಿ ಆಳವಾದ ಸಾಂಸ್ಕೃತಿಕ ಸಂಬಂಧ ಮತ್ತು ಐತಿಹಾಸಿಕ ಒಡನಾಟವನ್ನು ಸ್ಮರಿಸಿದರು. ಇದೇ ವೇಳೆ ಉಭಯ ದೇಶಗಳ ಉಡುಗೆ ತೊಡುಗೆ, ಕ್ರೀಡೆ ಮತ್ತು ಸಂಪ್ರದಾಯಗಳಲ್ಲಿನ ಸಾಮ್ಯತೆಯನ್ನು ಅವರು ವಿಶೇಷವಾಗಿ ಉಲ್ಲೇಖಿಸಿದರು. ತಮ್ಮ ಭೇಟಿಯ ಸಂದರ್ಭದಲ್ಲಿ ಸಚಿವ ಎಸ್ ಜೈಶಂಕರ್ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೇಸರ್ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚಿಸಿದರು. ಈ ವೇಳೆ ಪ್ರವಾಸೋದ್ಯಮ ಸೌರಶಕ್ತಿ ಯೋಜನೆ, ತ್ವರಿತ ಪರಿಣಾಮ ಯೋಜನೆಗಳು ಮತ್ತು ಆಯುರ್ವೇದ ಪೀಠದ ಸ್ಥಾಪನೆ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಎಂದು ಸಚಿವರು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ಮಹಾರಾಣಾ ಪ್ರತಾಪ್ ಅವರ ಜನ್ಮ ವಾರ್ಷಿಕೋತ್ಸವದಂದು ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ರಾಷ್ಟದ ಮಹಾನ್ ಯೋಧ ಮತ್ತು ಶೌರ್ಯ ಪರಾಕ್ರಮದ ಅಮರ ಸಂಕೇತ ಮಹಾರಾಣಾ ಪ್ರತಾಪ್ ಅವರ ಜನ್ಮ ವಾರ್ಷಿಕೋತ್ಸವದಂದು ಗೌರವಯುತ ನಮನಗಳು, ಅವರು ತಮ್ಮ ಇಡೀ ಜೀವನವನ್ನು ಮಾತೃಭೂಮಿಯ ಗೌರವ, ಘನತೆ ಮತ್ತು ವೈಭವವನ್ನು ಕಾಪಾಡಲು ಮುಡಿಪಾಗಿಟ್ಟರು ಎಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಮಹಾರಾಣಾ ಪ್ರತಾಪ್ ಅವರು ಮಾತೃಭೂಮಿಯ ರಕ್ಷಣೆಗಾಗಿ ತಮ್ಮ ಇಡೀ ಜೀವನ ಮುಡಿಪಾಗಿಟ್ಟ ಅದಮ್ಯ ಶೌರ್ಯ ಮತ್ತು ಅಚಲ ಹೆಮ್ಮೆಯ ಸಂಕೇತವಾಗಿದ್ದಾರೆ ಎಂದು ಹೇಳಿದ್ದಾರೆ. ಹೊರ್ಮೂಸ್ ಜಲಸಂಧಿಯ ಬಳಿ ನಿನ್ನೆ ಮರದ ದೋಣಿಯೊಂದು ಆಕಸ್ಮಿಕ ಬೆಂಕಿಗೆ ಸಿಲುಕಿ ಮಗುಚಿ ಬಿದ್ದ ಪರಿಣಾಮ ಒಬ್ಬ ಭಾರತೀಯ ಮೃತಪಟ್ಟು 4 ಸುಟ್ಟ ಗಾಯಗಳಾಗಿವೆ. ದೋಣಿಯಲ್ಲಿ ಸಂಭವಿಸಿದ ಬೆಂಕಿಯ ಕಾರಣವನ್ನು ಸದ್ಯಕ್ಕೆ ಪತ್ತೆಹಚ್ಚಲಾಗುತ್ತಿದೆ. ಬೆಂಕಿ ಹೊತ್ತಿಕೊಂಡ ಸಮಯದಲ್ಲಿ ಆ ಮಾರ್ಗವಾಗಿ ಸಾಗುತ್ತಿದ್ದ ಮತ್ತೊಂದು ಹಡಗು ತಕ್ಷಣವೇ ಸ್ಪಂದಿಸಿ ದೋಣಿಯಲ್ಲಿದ್ದ ಸಿಬ್ಬಂದಿಯನ್ನು ರಕ್ಷಿಸಿದೆ. ಗಾಯಗೊಂಡವರಿಗೆ ಪ್ರಸ್ತುತ ದುಬೈನಲ್ಲಿ ವೈದ್ಯಕೀಯ ಚಿಕಿತ್ಸೆ ನೀಡುತ್ತಿದ್ದು ಅವರು ಸುರಕ್ಷಿತವಾಗಿದ್ದಾರೆ ಎಂದು ವರದಿಯಾಗಿದೆ. ದುಬೈನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳು ಈಗಾಗಲೇ ರಕ್ಷಿಸಲ್ಪಟ್ಟ ಅಧಿಕಾರಿಗಳನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 8 ವಿಕೆಟ್ಗಳ ಜಯ ದಾಖಲಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಪ್ರಮಾಣವಚನ ಸ್ವೀಕಾರ, ಸಮಾರಂಭದಲ್ಲಿ ಪ್ರಧಾನಿ, ಕೇಂದ್ರ ಸಚಿವರು ಭಾಗಿ. ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ನೇಮಕ. ನವದೆಹಲಿಯಲ್ಲಿ 2 ದಿನಗಳ ಹಿಂದೂ ಮಹಾಸಾಗರ ಸಂವಾದ ಕಾರ್ಯಕ್ರಮ ಸಂಪನ್ನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

2.6 ನ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇದೀಗ ಎಫ್ಎಂ ಸಮಯ 1:10:10. ಇದೀಗ ಉಲ್ಲಾಸ ಕಾರ್ಯಕ್ರಮ. ಸ್ನೇಹಿತರೆ, ಎಂದಿನಂತೆ ಉಲ್ಲಾಸ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು, ಕರುಣಾಳು ಬಾ ಬೆಳಗ್ಗೆ ಹಾಗೂ ಆರೋಗ್ಯ ಬಿಂದುವನ್ನು ಕೇಳುವಿರಿ. ಹಾಗೆಯೇ ಕಾರ್ಯಕ್ರಮದಲ್ಲಿ ನಿಮಗೊಂದು ಪ್ರಶ್ನೆ, ಆ ಪ್ರಶ್ನೆಗೆ ಸಂಬಂಧಿಸಿದಂತಹ ಮಾಹಿತಿ ಕೂಡ ಇರುತ್ತೆ ಅಂತ ಹೇಳಿಬಿಟ್ಟು ಈಗಾಗಲೇ ಪ್ರಶ್ನೆಯನ್ನಕ್ಕೆ ಕೇಳ್ತಾರೆ, ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಅಂಥೇಳಿ ಸಾಕಷ್ಟು ಜನ ನಮ್ಮ ವಾಟ್ಸಪ್ ಸಂದೇಶಗಳಲ್ಲಿ ಕ್ಯೂ ನಿಂತಿರೋದನ್ನು ಕೂಡ ನಾನು ಗಮನಿಸ್ತಾ ಇದ್ದೇನೆ. ಕೇಳ್ತಾ ಇರಿ, ಅಷ್ಟರಲ್ಲಿ ಒಂದು ಭಾವಗೀತೆಯನ್ನು ಕೇಳಿಸ್ತೇನೆ. ಭಾವಗೀತೆಯ ನಂತರದಲ್ಲಿ ನಾನು ನಿಮಗೆ ಪ್ರಶ್ನೆಯನ್ನು ಕೇಳ್ತೇನೆ, ಪ್ರಶ್ನೆಗೆ ಉತ್ತರವನ್ನು ನೀವು ನಂತರದಲ್ಲಿ ಕಳುಹಿಸಬಹುದು. ಇನ್ನು ಆರಂಭದಲ್ಲಿ ಕೇಳೋಣ ರಾಜು ಅನಂತಸ್ವಾಮಿ ಹಾಡಿರುವ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರ ರಚನೆ. ಕವಿತೆಗೆ ಧ್ವನಿಯಾಗಿದ್ದಾರೆ BK ಸುಮಿತ್ರಾ. ಸಂಗೀತ ನಿರ್ದೇಶನ ರಾಜು ಅನಂತಸ್ವಾಮಿ.

ರೈತ ನಾಯಕ ಜನಪರ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜೇಂದ್ರ, ಬಿ

0: ತಾರೀಕು ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
1: ಸ್ನೇಹಿತರೆ, ಉಲ್ಲಾಸ ಕಾರ್ಯಕ್ರಮದಲ್ಲಿ ನಿಮಗೊಂದು ಪ್ರಶ್ನೆ. ವಿಶ್ವ ದಾದಿಯರ ದಿನವನ್ನು ಯಾವಾಗ ಆಚರಿಸಲಾಗುವುದು? ವಿಶ್ವ ದಾದಿಯರ ದಿನವನ್ನು ಯಾವಾಗ ಆಚರಿಸಲಾಗುವುದು? ಈ ಪ್ರಶ್ನೆಗೆ ನಿಮ್ಮ ಉತ್ತರಗಳನ್ನು ಕಳುಹಿಸಲಿಕ್ಕೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಕರುಣಾಳು ಬಾಬೆಳಕೆ. ಈ ಒಂದು ಕಾರ್ಯಕ್ರಮ ಮುಗಿಯುವುದರೊಳಗಾಗಿ ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಲಿ. ಹಾಗಾದರೆ ಇನ್ನೀಗ ಕಾರ್ಯಕ್ರಮದಲ್ಲಿ ಕೇಳಿ ಬರೋಣ ಕರುಣಾಳು ಬಾಬೆಳಕೆ.
2: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
3: ನಾನು ಬಹಳ ವರ್ಷಗಳ ಹಿಂದೆ ಲಂಡನ್ನಿನ ಟೈಮ್ಸ್ ಪತ್ರಿಕೆಯಲ್ಲಿ ಬಂದಂತಹ ಒಂದು ಲೇಖನ ನಾನು ಜೀವನವನ್ನು ನೋಡುವ ರೀತಿಯನ್ನೇ ಬದಲಿಸ್ತು ಅಂತ ಹೇಳಬೇಕು. ಇದು ನೈಜ ಘಟನೆ ಅಂತ ಪತ್ರಿಕೆ ವರ್ಣನೆ ಮಾಡಿತ್ತು. ಈ ಘಟನೆ ನನ್ನ ಮನಸ್ಸಿಗೆ ಬಹಳ ಮುಟ್ಟಿದಂಥದ್ದು, ತಟ್ಟಿದಂಥದ್ದು. ಇದು ಎರಡನೇ ಮಹಾಯುದ್ಧದ ಸಮಯದ ಬಗ್ಗೆ ಕತೆ ಇರೋದು. ಯುದ್ಧ ಮುಗಿಯೋಕೆ ಬಂದಿದೆ. ಹಿಟ್ಲರ್ ಆ ಕಡೆ ಸಾಯ್ತಾ ಇದ್ದಾನೆ. ಜರ್ಮನಿಯ ಪಡೆಗಳು ಸೋತು ಶರಣಾಗಿದ್ದಾವೆ ಅಥವಾ ಹಿಂಸರಿತಾ ಇದ್ದಾವೆ. ಇಂಗ್ಲೆಂಡಿನ ಗಡಿ ಇದೆಯಲ್ಲ, ಮುಂಚೂಣಿಯಲ್ಲಿ ಯುದ್ಧ ಮಾಡುತ್ತಿರುವಂಥ ಕೆಲವು ಸೈನಿಕರಿಗೆ ಪಾಪ ಈ ಯುದ್ಧ ನಿಂತದ್ದೇ ಗೊತ್ತಿಲ್ಲ. ಹಿಟ್ಲರ್ ಸತ್ತ ಅಂತ ಸುದ್ದಿನೂ ಗೊತ್ತಿಲ್ಲ, ಅವ್ರು ಏನೂ ಗೊತ್ತಿಲ್ಲ. ಪಾಪ ನೆಲದಲ್ಲಿ ಗುಣಿ ತೆಗೆದಿದ್ದಾರೆ, ಟ್ರೆಂಚ್ ಅಂತಾರೆ, ಅಲ್ಲಿ ಗನ್ ಹಿಡ್ಕೊಂಡು ಕೂತಿದ್ದಾರೆ ಪಾಪ ನಾಲ್ಕು ಜನ. ವೈರಿಗಳು ಬಂದರೆ ಗುಂಡು ಹಾರಿಸ್ಬೇಕು, ನಾಯಕನ ಆಜ್ಞೆ ಕಾಯ್ಕೊಂಡು ಕೂತಿದ್ದಾರೆ. 3 ದಿನದಿಂದ ಇವರು ಆಹಾರನೂ ಬಂದಿಲ್ಲ, ಆದ್ರೆ ನಿಷ್ಠೆಯಿಂದ ಕೂತೇ ಇದ್ದಾರೆ. ಆದರೆ ವೈರಿಗಳಿದ್ದರಲ್ಲ ಆ ಕಡೆಯವರು, ಜರ್ಮನ್ ವೈರಿಗಳು, ಅವರ ಸುದ್ದಿ ಬಂತು, ನಾಯಕ ಸತ್ತು ಹೋದ ಹಿಟ್ಲರು, ಇನ್ನು ವಾಪಸ್ ಬಂದ್ಬಿಡಿ ಅಂತ ಬಂತು. ಅವ್ರು ಹಿಂದೆ ಹೊರಟರು. ಅವರೇನು ಅಂದ್ಕೊಂಡ್ರು, ಹೇಗೂ ಹೋಗ್ತಾ ಇದ್ದೀವಿ ವಾಪಸ್, ಯುದ್ಧ ಮುಗಿದು ಹೋಗಿದೆ, ಈ ಹೆಗಲ್ ಮೇಲೆ ಚೀಲದಲ್ಲಿ ಬಾಂಬ್ಸ್ ಇದಾವಲ್ಲ, ಇವನ್ಯಾಕೆ ಹೊತ್ಕೊಂಡು ಅಡ್ಡಾಡಬೇಕು, ಬಿಸಾಕ್ಬಿಡೋಣ ಅಂಥೇಳಿ ಚೀಲದಲ್ಲಿದ್ದಂಥ ಬಾಂಬ್ಸ್ ಎಲ್ಲ ತೆಗೆದು, ಇಂಗ್ಲೆಂಡಿನ ಸೈನಿಕರಿದ್ದಿರಲ್ಲ, ಹೇಗೋ ಹೋಗ್ತಿದ್ವಿ, 4 ಜನ ಹೊಡೆದೋಗೋಣ ಅಂತ ಇರಬೇಕು, ಅವ್ರದ್ದು ಆ ಬಾಂಬನ್ನೆಲ್ಲ ಬಿಸಾಕಿ ಒಗೆದ್ಬಿಟ್ರು. ದುರ್ದೈವ ಅಂದರೆ ಅವ್ರು ಎಸೆದಂಥ ಒಂದು ಬಾಂಬು ಈ 4 ಜನ ನಿಂತಿದ್ರಲ್ಲ ಟ್ರೆಂಚ್ ಹಾಕ್ಕೊಂಡು ಗುಣಿಯಲ್ಲಿ ನಿಂತಿದ್ರಲ್ಲ, ಅಲ್ಲಿ ಬಿದ್ದು ಜೋರಾಗಿ ಸ್ಫೋಟ ಆಯಿತು. ಆ ಸ್ಫೋಟ ಎಷ್ಟು ಭಯಂಕರ ಆಗಿತ್ತು ಅಂದರೆ 3 ಜನ ತಕ್ಷಣ ಸತ್ತೋದ್ರು. ಕೊನೆ ಅವನ ಮೈಗೆ ಬೆಂಕಿ ಹತ್ಕೊಳ್ತು, ಮೈ ಎಲ್ಲ ಗಾಯ ಆಯಿತು, ಆಘಾತದ ಎಚ್ಚರ ತಪ್ಪಿ ಬಿದ್ದ. 6-7 ತಾಸು ಆದಮೇಲೆ ರೆಡ್ ಕ್ರಾಸ್ನವರು ಬಂದಿದ್ರು, ನೋಡ್ತಾರೆ 4 ಜನ ಸತ್ತು ಹೋಗಿದ್ದಾರೆ ಅಂತ ಅಂದ್ಕೊಂಡ್ರು. ಅವ್ರ ದೇಹಗಳನ್ನು ಎತ್ತಿ ವ್ಯಾನಲ್ಲಿ ಹಾಕುವಾಗ ನೋಡ್ತಾರೆ ಒಬ್ಬ ಬದುಕಿದ್ದಾನೆ. ಓಹೋ, ಇವನು ಬದುಕಿದ್ದಾನೆ ಅಂತ ಕರ್ಕೊಂಡು ಹೋದರು. ಲಂಡನ್ ದೊಡ್ಡ ಆಸ್ಪತ್ರೆಗೆ ಸೇರಿಸಿದ್ರು. ಅವನು ಸಾವಿಂದೇನೋ ಪಾರಾದ. 3 ತಿಂಗಳ ನಂತರ ಪ್ರಜ್ಞೆ ಬಂತಂತೆ. ಆದರೆ ಏನಾಗಿತ್ತು ಗೊತ್ತಾ ಸ್ನೇಹಿತರೆ? ಪ್ರಜ್ಞೆ ಬಂದಾಗ ಆ ಶಾಕ್ ಏನಾಗಿತ್ತು ಅವನಿಗೆ, ಅವನ ನೆನಪಿನಲ್ಲಿ ಯಾವುದೂ ಉಳಿದಿರಲಿಲ್ಲ, ನೆನಪಿನ ಪೂರ್ತಿ ಖಾಲಿ. ತಾನು ಯಾರು, ತನ್ನ ಹೆಸರೇನು, ತನ್ನ ಊರು ಯಾವ ಊರು, ಏನೂ ಗೊತ್ತಿಲ್ಲ ಅವನು. ಆ ಬಟ್ಟೆ ಬೇರೆ ಸುಟ್ಟೋಗಿತ್ತಲ್ಲ, ಮಿಲಿಟರಿ ಡ್ರೆಸ್ಸು, ನಂಬರ್ ಇದ್ರೆ ಹುಡುಕ್ಬೋದಾಗಿತ್ತು ಯಾರು ಇವನು ಅಂತ, ಅದು ಸುಟ್ಟೋಗಿದೆ. 3 ತಿಂಗಳ ಕಾಲ ಮನಃಶಾಸ್ತ್ರಜ್ಞರು ಏನೇನು ಪ್ರಯತ್ನ ಮಾಡಿದರೂ ನೆನಪು ಬರಲಿಲ್ಲ. ಆಗೊಬ್ಬರು ಸಲಹೆ ಕೊಟ್ಟರಂತೆ, ಒಂದು ಕೆಲಸ ಮಾಡಿ, ಹಿಂಗಾದರೆ ಅವನು ನೆನಪು ಬರಲ್ಲ, ಅವನ ಜೊತೆಗೆ ಬರೋ ಸೈನಿಕನ ಜೊತೆ ಮಾಡಿ ಕಳಿಸ್ಕೊಡಿ ಅವನು. ಲಂಡನ್ನೊಳಗೆ ಎಲ್ಲ ಟ್ರೈನಲ್ಲಿ, ಬಸ್ಸಲ್ಲಿ, ಎಲ್ಲ ಕಡೆ ಕಳಿಸಿ, ಒಂದೊಂದು ಊರಿನ ದೊಡ್ಡ ದೊಡ್ಡ ಜಾಗದಲ್ಲಿ ಇಳಿಸಿ ಅವನ. ಆಗ ಅಕಸ್ಮಾತ್ ಅವನು ತನ್ನ ಊರನ್ನು ತಲುಪಿದಾಗ ಆ ಪರಿಸರ ನೋಡಿ, ಓ ಇದು ನನ್ನ ಊರು ಅಂತ ಗುರುತಿಸಬಹುದು, ನೆನಪು ಮರುಕಳಿಸಬಹುದು ಅವನಿಗೆ, ಕರ್ಕೊಂಡು ಹೋಗಿ ಅಂದರು. ಅದರಂತೆ ಅವನೇನು ಮಾಡಿದರು, ಜೊತೆಗೆ ಇಬ್ಬರನ್ನು ಮಾಡಿ ಟ್ರೈನಲ್ಲಿ ಹೋಗ ಪ್ರತಿಯೊಂದು ಸ್ಟೇಷನಲ್ಲಿ ಇಳಿಸೋರು, ಬಸ್ ಸ್ಟ್ಯಾಂಡಲ್ಲಿ ಪ್ರತಿಯೊಂದು ಸ್ಟೇಷನ್ಗೆ ಇಳಿಸೋದು. ಆದರೆ ಅವ್ನ ಮುಖನೇ ಬೇರೆ, ಯಾವುದೇ ಗುರುತಿನ ಛಾಯೆ ಕೂಡ ಮೂಡಲಿಲ್ಲ. ಆಯ್ತು, ಇನ್ನೇನು ಮಾಡೋದು, ವಾಪಸ್ ಲಂಡನ್ಗೆ ಕರ್ಕೊಂಡು ಹೋಗೋದು ಅಂತ ಟ್ರೈನಲ್ಲಿ ಹೊರಟಿದ್ರು. ದೈವ ಹೇಗಿರುತ್ತೆ ನೋಡಿ ಸ್ನೇಹಿತರೆ, ವಾಪಸ್ ಲಂಡನ್ ಟ್ರೈನಿಗೆ ಹೋಗುವಾಗ ಎಲ್ಲೋ ಒಂದು ಕಡೆ ಟ್ರೈನ್ ನಿಲ್ಲೋದಿರಲಿಲ್ಲ, ಅದು ಯಾವುದೋ ಕ್ರಾಸಿಂಗ್ ಬಂತು ಅಂತ ಹೇಳಿ ಸಣ್ಣ ವಿಧಾನದಲ್ಲಿ ನಿಂತ್ಕೊಳ್ತು. ಸೈನಿಕ ಕಿಟಕಿಯಿಂದ ಹಿಂಗೆ ನೋಡ್ದ ತಕ್ಷಣ ಅವ್ನಿಗೇನು ಅನ್ನಿಸ್ತು, ಓಹೋ ಅಂದ, ಓಡಿ ಕೆಳಗಿಳ್ದ, ಜೋರಾಗಿ ಕೂಕ್ಕೊಂಡ, ಇದು ನನ್ನ ಊರು ಅಂದ, ನನ್ನ ಸ್ಟೇಷನ್ ಅಂದ, ಸ್ಟೇಷನ್ ಹೊರಗೆ ಓಡ್ದ, ಓಡಿಬಿಟ್ಟು ಆಹಾ ಇದು ಮರ, ಈ ಮರದ ಕೆಳಗೆ ನಾನು ಆಡ್ತಿದ್ದೆ, ಯೋಹೋ ಇದು ನಮ್ಮ ಮನೆ ಅಂತ ಮನೆ ಸೇರ್ಕೊಂಬಿಟ್ಟು. ಇದು ಕತೆ ಟೈಮ್ಸಲ್ಲಿ ಬಂದದ್ದು. ಅದನ್ನು ಓದಿದ ನನಗನ್ಸಿದ್ದು ಹೀಗೆ,

0: ನಮ್ಮ ಜೀವನ ಆ ಸೈನಿಕನ ಜೀವನದ ಹಂಗೆ ಅಲ್ವಾ? ನಮ್ಮ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆ, ಪ್ರತಿಯೊಬ್ಬ ವ್ಯಕ್ತಿ ಒಂದು ನಿಲ್ದಾಣ ಇದ್ದ ಹಾಗೆ, ಜೀವನದ ಪ್ರತಿಯೊಂದು ಅನುಭವ ಒಂದು ದರ್ಶನ ಇದ್ದ ಹಾಗೆ, ಅದೊಂದು ಅಪೂರ್ವ ಅನುಭವಗಳ ಚಿತ್ರಶಾಲೆ ಇದ್ದಂಗೆ. ಯಾವ ಚಿತ್ರ ನಮ್ಮನ್ನು ಹೇಗೆ ಪ್ರೇರೇಪಿಸ್ತದೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಯಾವಾಗಲೂ ಪಾಲಕರಿಗೆ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಮಕ್ಕಳಿದ್ದಾರಲ್ಲ, ಇವರು ಆ ಸೈನಿಕರಿದ್ದ ಹಾಗೆ ಪೂರ್ತಿ ನೆನಪನ್ನು ಕಳ್ಕೊಂಡು ಹೇಗೆ ಸೈನಿಕ ಇದ್ದೋ, ಆದರೆ ಇವರು ಮನಸ್ಸು ಸ್ವಚ್ಛವಾಗಿದೆ, ಯಾವ ಚಿತ್ರಗಳು ಇಲ್ಲ. ಅವರು ಆದರ್ಶದ ಚಿತ್ರಗಳನ್ನು ತೋರಿಸಿ, ಮಹಾನುಭಾವರ ಜೀವನ ತೋರಿಸಿ, ಅವೆಲ್ಲ ನಿಲ್ದಾಣಗಳಿದ್ದ ಹಾಗೆ, ನಮ್ಮ ದೇಶದ ಸಂಸ್ಕೃತಿ, ದೊಡ್ಡ ದೊಡ್ಡ ಸಾಧಕರು ಅವರೆಲ್ಲ ತೋರಿಸಿಟ್ಟಾಗ ನಮಗೆ ಗೊತ್ತಿಲ್ಲದ ಹಾಗೆ ಮನಸ್ಸಿನಲ್ಲಿ ಬಾಗಿಲಲ್ಲಿ ತಕ್ಕೊಳ್ತಾವೆ. ಆ ಹುಡುಗರಂತಾರೆ, ಓ ನಾನು ಹಾಗಾಗ್ಬೋದಲ್ಲ, ನಾನು ಹೀಗಾಗ್ಬೋದಲ್ಲ ಅಂತಾರೆ. ಅದಕ್ಕೆ ಶಾಲೆಗಳಲ್ಲಿ, ಸಂಸ್ಥೆಗಳಲ್ಲಿ ಯಾಕೆ 108 ಕಾರ್ಯಕ್ರಮ ಮಾಡ್ತಾರೆ? ಕಣ್ಣು ಮುಂದೆ ಮಾದರಿ ಇಡಬೇಕು, ಆ ಮಾದರಿ ನೋಡಿ ಮಗು ನಾನು ಹಾಗೆ ಆಗಬೇಕು ಅಂತ ಹೋಗಬೇಕು. ಅವು ಜೀವನದ ನಿಲ್ದಾಣಗಳಿದ್ದ ಹಾಗೆ ಅವು ಬದುಕಿನ ಗತಿಯನ್ನು, ದಿಶೆಯನ್ನು ನಿರ್ದೇಶನ ಮಾಡ್ತವೆ. ಸಾಧನೆಯ ಶಿಖರಗಳು ದೂರ ಇಲ್ದಂಗೆ ಆಗ್ತದೆ, ಜೀವನ ಪಕ್ವ ಆಗ್ತದೆ. ಅದರಿಂದ ನಮ್ಮ ಮಕ್ಕಳಿಗೆ ಆದರ್ಶದ ನಿಲ್ದಾಣಗಳನ್ನು ತೋರಿಸಬೇಕು ಅನ್ನೋದು ಅಪೇಕ್ಷೆ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ, ನಿರ್ವಹಣೆ SR ಭಟ್.
2: ರೈತ ನಾಯಕ, ಜನಪರ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9 ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ, ಹಾಗೂ BY ವಿಜೇಂದ್ರ, BJP ರಾಜ್ಯಾಧ್ಯಕ್ಷರು.
3: ಸ್ನೇಹಿತರೆ, ಇನ್ನು ಉಲ್ಲಾಸ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ, ವಿಶ್ವ ದಾದಿಯರ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ ಅಂತ ಹೇಳ್ಬಿಟ್ಟು. ಸಾಕಷ್ಟು ಜನ ನಮ್ಮ ಎಲ್ಲ ಕೇಳುಗರು ಕೂಡ ಸರಿಯಾದ ಉತ್ತರವನ್ನು ಕಳುಹಿಸಿಕೊಟ್ಟಿದ್ದೀರಿ. ಯಾರೆಲ್ಲ ಕಳುಹಿಸಿಕೊಟ್ಟಿದ್ದೀರಿ ಅಂಥೇಳಿ ತಿಳಿಸ್ತಾ ಹೋಗ್ತೇನೆ, ಹಾಗೆ ಉತ್ತರವನ್ನು ಕೂಡ ತಿಳಿಸ್ತೇನೆ ಈ ಒಂದು ಭಾವಗೀತೆಯನ್ನು ಕೇಳಿದ ನಂತರದಲ್ಲಿ. ಇದೀಗ ಭಾವಗೀತೆಗಳು ಮೂಡಿ ಬರ್ತಾ ಇರೋದು ಡಾಕ್ಟರ್ HS ವೆಂಕಟೇಶ್ ಮೂರ್ತಿ ಅವರ ರಚನೆಯವು. ಸಿ ಅಶ್ವಥ್ ಅವರು ಸಂಗೀತ ನೀಡಿ ಕವಿತೆಗೆ ಧ್ವನಿಯಾಗಿರುವಂತಹ ಗೀತೆ ಇದೀಗ.

ಸ್ನೇಹಿತರೆ, ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ ಉಲ್ಲಾಸ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಇದೀಗ ಎಫ್ಎಂ ಸಮಯ 1:28:20. ಇನ್ನು ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ ಅಲ್ವಾ? ಪ್ರಶ್ನೆ ಹೀಗಿತ್ತು, ವಿಶ್ವ ದಾದಿಯರ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಎಲ್ಲ ಕೇಳುಗರು ಕೂಡ ಸರಿಯಾದ ಉತ್ತರವನ್ನು ಕಳುಹಿಸಿಕೊಟ್ಟಿದ್ದಾರೆ. ಬೆರಳೆಣಿಕೆಯಷ್ಟು ಮಾತ್ರ ಸ್ವಲ್ಪ ಮಿಸ್ ಆಗಿದೆ. ಪರವಾಗಿಲ್ಲ, ನಿಮ್ಮ ಪ್ರಯತ್ನಕ್ಕೆ ಯಾವಾಗಲೂ ಕೂಡ ನಮ್ಮ ಪ್ರಶಂಸೆ ಇದ್ದೇ ಇರುತ್ತೆ ಅಲ್ವಾ? ಯಾರೆಲ್ಲ ಸರಿ ಉತ್ತರಗಳನ್ನು ಕಳುಹಿಸಿಕೊಟ್ಟಿದ್ದೀರಿ, ಪ್ರಯತ್ನ ಪಟ್ಟಿದ್ದೀರಿ ಅಂತ ಹೇಳಿ ನೋಡ್ತಾ ಹೋಗೋಣ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ ಶಿವಲೀಲಾ ತೇಲಿ ಮತ್ತೆ ಮನೆಯವರು, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ನಾಗರಾಜ್ ರೆಡ್ಡಿ ರಾಮ್ ತೀರ್ಥ ಹರಿಹರ ತಾಲೂಕಿನಿಂದ, ಬೀನಾ ವಸಂತರಾವ್ ವಸಂತಪುರ ಬೆಂಗಳೂರಿನಿಂದ, ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಇನ್ನು ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳ ಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ನಾಗವೇಣಿ ಸತೀಶ್ ರೋಹಿತ್ ಕನ್ನಿಕಾ ರಸ್ತೆ ಚಿತ್ರದುರ್ಗದಿಂದ, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕಿನಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು, ನೇತ್ರಾ ನಟರಾಜ್ ಚಿತ್ರದುರ್ಗದಿಂದ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಜಿಎಚ್ಆರ್ ಕಾಂಪೌಂಡ್ ಚಿತ್ರದುರ್ಗದಿಂದ, ಋಷಭೇಂದ್ರಪ್ಪ ಎಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಎಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ, ರಾಯಭಾಗ್ ತಾಲೂಕಿನ ಮುಗುಳಕೋಡ್ನಿಂದ ಶಿವಲಿಂಗಯ್ಯ ಕಲಾವತಿ, ಹಾಗೆ ಅಭಿಷೇಕಯ್ಯ ಹಿರೇಮಠ್ ಅವರು, ಲತಾ ಸುಹಾಸ್ ಹೊಸಕೋಟೆಯಿಂದ, ಎನ್ ಮೋಹನ್ ಕುಮಾರ್ ಹೊಸದುರ್ಗ ತಾಲೂಕು ಎನ್ಜಿಹಳ್ಳಿ ಕಬ್ಬಳ ಗ್ರಾಮದಿಂದ, ಇನ್ನು ಸಿಎಲ್ ಉಮಾಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ, ಮೀರಾ ಅಮರನಾಥ್ ಜಯಲಕ್ಷ್ಮಿ ಲೇಔಟ್ ಚಿತ್ರದುರ್ಗದಿಂದ, ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ, ಹನಿಜೇನು ಓಕೆ ಗಂಗಣ್ಣ ಎಚ್ ಡಿ ಪುರ ಇಲ್ಲಿಂದ ನಮಗೆ ಸಂದೇಶ.

0: ಸಮಾಜವನ್ನ ಕಳುಹಿಸ್ತಾ ಇದ್ದಾರೆ. ಇನ್ನು ಶಾಂತಾಚಾರ ಪಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಶಿವಮೊಗ್ಗದಿಂದ ಎನ್ಜಿ ಬಸವರಾಜ್ ಅನ್ನಪೂರ್ಣ ಐಯುಡಿಪಿ ಲೇಔಟ್ ಚಿತ್ರದುರ್ಗದಿಂದ ಯಶೋಧ ಯರಾಳನಾಯಕ ಚಿರತಗೊಂಡುವಿನಿಂದ ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಮೋನಿಕಾ ಭೂಮಿಕಾ ವಿಷ್ಣುನಾಯಕ ಚಿರತಗೊಂಡುವಿನಿಂದ ಪ್ರಭಾಕರಯ್ಯ ಚೈತ್ರಯನ್ ಮಠದ್ ಹಂಪನೂರಿನಿಂದ ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ ಲೀಲಾ ಉಮೇಶ್ ಟೀಚರ್ಸ್ ಕಾಲೋನಿ ಚಿತ್ರದುರ್ಗದಿಂದ ಶ್ರೀರಕ್ಷ ಚಿನ್ಮಯ್ ಸರಸ್ವತಿ ಶಿವಕುಮಾರ್ ಕೂಡ ಜೊತೆಯಲ್ಲಿದ್ದಾರೆ. ಇವರು ಎಲ್ಲಿಂದ ಅಂದರೆ ಕಡಪಟ್ಟಿ ಕ್ರಾಸ್ ಓಕೆ ಜಮಖಂಡಿಯಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಕಿರಾಣಿ ಅಂಗಡಿ ಅಂಥೇಳಿ ಕೂಡ ತಿಳಿಸಿದ್ದಾರೆ. ಓಕೆ ಇನ್ನು ಶಿಲ್ಪ ವಿದ್ಯಾನಗರದಿಂದ ಸರಿಯಾದ ಉತ್ತರವನ್ನು ಕಳುಹಿಸಿಕೊಡ್ತಾ ಇದ್ದಾರೆ. ಕೈವಲ್ಯ ಸಾಹಿತಿ ಭೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ ನಾವು ಉಚ್ಚಂಗಿ ದುರ್ಗದಿಂದ ಉಮಾದೇವಿ ಅವರು ಕೂಡ ಸರಿಯಾದ ಉತ್ತರವನ್ನು ಕಳುಹಿಸಿಕೊಡ್ತಾ ಇದ್ದಾರೆ. ಇನ್ನು ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಎಲ್ಲಿಂದ ಅಂತ ಹೇಳಿ ಹೇಳಿದರೆ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆಯಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಹಾಗೆಯೇ ನಂಬರ್ ಎಂಡಿಂಗ್ ವಿತ್ 5600 ಯಾರಪ್ಪ ಇದು ಹೆಸರನ್ನು ನೀವು ಮೆನ್ಷನ್ ಮಾಡಿಲ್ಲ May 12 ಅಂತ ಮಾತ್ರ ತಿಳಿಸಿದ್ದೀರಿ. ಓಕೆ ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಇನ್ನು ಜಗಳೂರು ತಾಲೂಕು ಜಮ್ಮಾಪುರ ಗ್ರಾಮದಿಂದ JCB ಶಿವು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಈಶ್ವರಪ್ಪ ಟಿ ನೇಕರ್ ಕೊಂಡ್ಲಹಳ್ಳಿಯಿಂದ ಬೂಕನಕೆರೆಯಿಂದ ವಿಜೇಂದ್ರ ಅವರು ಇಲ್ಲಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನು ಕೂಡ ಕಳುಹಿಸಿಕೊಟ್ಟಿದ್ದಾರೆ. ಇನ್ನು KP ಪಾಲಯ್ಯ ಚಿರತಗೊಂಡುವಿನಿಂದ ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿಯಿಂದ ದಾವಣಗೆರೆಯಿಂದ ಚಂದ್ರಿಕಾ ನೇರಲಗುಂಡಿ ಅವರು ಪ್ರೇಮ ನಟರಾಜ ನಾಯಕನಹಟ್ಟಿಯಿಂದ ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡರ ರಮೇಶ್ ಅವರು ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ ನಂಬರ್ ಎಂಡಿಂಗ್ ವಿತ್ 7437 ಗೀತಾ ತರಳಬಾಳು ನಗರ ಚಿತ್ರದುರ್ಗದಿಂದ ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ ಜೆ ಪ್ರಸನ್ನ ಕುಮಾರ್ ಗೊರ್ಲಡಕು ಹಿರಿಯೂರಿನಿಂದ ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ ರೂಪಾ ರಾಘವೇಂದ್ರ ಎಲ್ಲಿಂದ ಅಂಥೇಳಿ ಹೇಳಿದರೆ ಶಬರೀಶ್ ಕೂಡ ಜೊತೆಯಲ್ಲಿದ್ದಾರೆ. ಚಿಕ್ಕನಾಯಕನಹಳ್ಳಿ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಓಕೆ ಇಷ್ಟು ಜನರ ಸಂದೇಶಗಳು ನಮ್ಮನ್ನು ತಲುಪಿವೆ. ನಿಮ್ಮ ಎಲ್ಲರ ಸಂದೇಶಗಳನ್ನು ಕೂಡ ತೆಗೆದುಕೊಂಡಿದ್ದೇನೆ. ಸರಿಯಾದ ಉತ್ತರವನ್ನು ಕಳುಹಿಸಿದಂತಹ ಹಾಗೆಯೇ ಪ್ರಯತ್ನ ಪಟ್ಟಂತಹ ನಮ್ಮ ಎಲ್ಲ ಕೇಳುಗರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಹೌದು ಸ್ನೇಹಿತರೆ, ಸಂದೇಶಗಳನ್ನು ನಾನು ತೆಗೆದುಕೊಳ್ತಾ ಇರಬೇಕಾದ್ರೇ ಉತ್ತರವನ್ನು ತಿಳಿಸ್ಬಿಟ್ಟೆ ಅಲ್ವಾ. ಹೌದು, May 12 ವಿಶ್ವ ದಾದಿಯರ ದಿನವನ್ನು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ. ಈ ದಿನವು ಆಧುನಿಕ ಶುಶ್ರೂಷ ಪದ್ಧತಿಯ ಸಂಸ್ಥಾಪಕಿಯಾದಂತಹ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನವಾಗಿದೆ. ಆರೋಗ್ಯ ಕ್ಷೇತ್ರದಲ್ಲಿ ದಾದಿಯರು ನೀಡುವಂತಹ ಒಂದು ನಿಸ್ವಾರ್ಥ ಸೇವೆ ಮತ್ತು ತ್ಯಾಗವನ್ನು ಸ್ಮರಿಸೋದಕ್ಕೋಸ್ಕರವಾಗಿ ಈ ದಿನವನ್ನು ಆಚರಿಸಲಾಗುತ್ತೆ. 1965 ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ನರ್ಸಸ್ ಅಂದರೆ ICN ಅಂಥೇಳಿ ನಾವೇನು ಶಾರ್ಟ್ ಆಗಿ ಕರಿತೇವೆ ಅಲ್ವಾ, ಇದು ಈ ದಿನವನ್ನು ವಿಶ್ವದಾದ್ಯಂತ ಆಚರಿಸಿಕೊಂಡು ಬರೋದಕ್ಕೆ ಕರೆ ನೀಡಿದೆ. ದಾದಿಯರು ನಿಜಕ್ಕೂ ಕೂಡ ಸಮಾಜದ ಆರೋಗ್ಯ ಕಾಪಾಡುವಲ್ಲಿ ವಹಿಸುವಂತಹ ಪ್ರಮುಖ ಪಾತ್ರವನ್ನು ಗೌರವಿಸುವುದಕ್ಕೆ ಈ ದಿನ ಒಂದು ವಿಶೇಷ ಅವಕಾಶವಾಗಿದೆ. ಹೌದಲ್ವಾ ಸ್ನೇಹಿತರೆ, ವೈದ್ಯೋ ನಾರಾಯಣೋ ಹರಿ ಅಂತ ಹೇಳಿ ಕರಿತೀವಿ. ಎಷ್ಟೋ ಬಾರಿ ವೈದ್ಯರು ಬರುವುದು ಸ್ವಲ್ಪ ತಡವಾದರೂ ಕೂಡ ಅಷ್ಟು ಹೊತ್ತಿಗೆ ನರ್ಸ್ ಏನಿರ್ತಾರಲ್ವಾ, ದಾದಿಯರು ನಮಗೆ ಒಂದು ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡುವ ಮೂಲಕ ನಿಜಕ್ಕೂ ಕೂಡ ನಮ್ಮ ನೋವಿಗೆ ಒಂದಷ್ಟು ಪರಿಹಾರವನ್ನು ಒದಗಿಸ್ತಾರೆ. ಸೊ ಹಾಗಾಗಿ ವಿಶ್ವ ದಾದಿಯರನ್ನು ನೆನಪು ಮಾಡಿಕೊಳ್ಳುವಂತಹ ದಿನ ಅಂದರೆ ಅದು May 12 ಅಂದರೆ ಮಂಗಳವಾರ ನಾವು ಅದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮತ್ತಷ್ಟು ಸಂದೇಶಗಳು ಈಗ ನಮ್ಮನ್ನು ತಲುಪಿವೆ. ಆದರೆ ಉತ್ತರವನ್ನು ನಾವು ಈಗಾಗಲೇ ತಿಳಿಸಿದ್ದು ಆಯ್ತಲ್ವಾ, ಆದರೂ ಕೂಡ ಪರವಾಗಿಲ್ಲ. ವಿಜಯನಗರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹುಲಿಬೆಂಚಿಯಿಂದ ವಿರೂಪಾಕ್ಷಪ್ಪ ಅವರು, ಹಾಗೆ ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ, ಮತ್ತು ಅನಂತರಾಜು ಗೊರ್ಲಡಕು ಹಿರಿಯೂರಿನಿಂದ, ಹಾಗೆ ಜೆ ಪ್ರಸನ್ನ ಕುಮಾರು ಅಲ್ವಾ, ಓಕೆ ಇವರು ಕೂಡ ಗೊರ್ಲಡಕಿನಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಹಾಗೆ ಶಕುಂತಲಮ್ಮ ಶ್ರೀನಿವಾಸ್ ಮೂರ್ತಿಯವರು ಕೂಡ ಕಳುಹಿಸಿಕೊಟ್ಟಿದ್ದಾರೆ. ಓಕೆ ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇಷ್ಟು ಮಾಹಿತಿಯನ್ನು ನಾನು ವಿಶ್ವ ದಾದಿಯರ ದಿನದ ಬಗ್ಗೆ ನೀಡಿದ್ದು ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೇನೆ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಇನ್ನು ಉಲ್ಲಾಸ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಬರೋಣ ಆರೋಗ್ಯ ಬಿಂದು.
3: ಉನ್ಮಾದ ಹಿಸ್ಟೇರಿಯಾ ಒಂದು ರೀತಿಯ ಮನೋವ್ಯಾಧಿ. ಇದೊಂದು ವಿಚಿತ್ರವಾದ ಕಾಯಿಲೆ, ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುತ್ತದೆ.

0: ತದೆ ಜನರ ಮುಂದೆ ಕಾಣಿಸಿಕೊಳ್ಳುತ್ತದೆ, ಎಲ್ಲರ ಗಮನವನ್ನು ಸೆಳೆಯುತ್ತದೆ. ರೋಗಿಯ ಸ್ಥಿತಿ ಬಹು ಗಂಭೀರವಾಗಿರುವಂತೆ ತೋರುತ್ತದೆ. ತುರ್ತಾಗಿ ವೈದ್ಯರನ್ನು ಅಥವಾ ಚಿಕಿತ್ಸೆ ನೀಡುವವರನ್ನು ಕರೆತರುವಂತೆ ಮಾಡುತ್ತದೆ. ಆದರೆ ಇದು ವ್ಯಕ್ತಿಗೆ ಯಾವುದೇ ಅಪಾಯವನ್ನುಂಟು ಮಾಡುವುದಿಲ್ಲ. ವ್ಯಕ್ತಿಯ ದೇಹದಲ್ಲಿ ಯಾವುದೇ ನ್ಯೂನತೆಯ ಹಾನಿ ಇರುವುದಿಲ್ಲ. ಸ್ವಲ್ಪ ಕಾಲ ಇದ್ದು ರೋಗ ಲಕ್ಷಣ ಮರೆಯಾಗುತ್ತದೆ, ಮತ್ತೆ ಸ್ವಲ್ಪ ಕಾಲದ ನಂತರ ಕಾಣಿಸಿಕೊಳ್ಳಬಹುದು. 40 ವರ್ಷ ವಯಸ್ಸಾದ ನಂತರ ಉನ್ಮಾದ ರೋಗ ಕಾಣಿಸಿಕೊಳ್ಳುವುದು ಅಪರೂಪ. ಉನ್ಮಾದದ ರೋಗ ಲಕ್ಷಣ ನಾಟಕೀಯವಾಗಿ ಕಂಡರೂ ರೋಗಿ ಬೇಕಂತಲೇ ನಾಟಕ ಮಾಡುವುದಿಲ್ಲ. ಪ್ರಜ್ಞಾಪೂರ್ವಕವಾಗಿ ರೋಗ ಲಕ್ಷಣವನ್ನು ಪ್ರಕಟಿಸುವುದಿಲ್ಲ. ರೋಗ ಲಕ್ಷಣಗಳ ಮೇಲೆ ರೋಗಿಯ ನೇರ ಹತೋಟಿಯನ್ನು ಹೊಂದಿರುವುದಿಲ್ಲ. ರೋಗಿಯನ್ನು ಕಾಡುವ ಯಾವುದೋ ಅಹಿತ ಭಾವನೆ, ನೋವು, ದ್ವಂದ್ವ ಆಕೆಗೆ ಅರಿವಿಲ್ಲದಂತೆ ಸೂಕ್ತ ಮನಸ್ಸಿನ ಪ್ರಕ್ರಿಯೆಗಳಿಂದ ದೈಹಿಕ ಮತ್ತು ಮಾನಸಿಕ ರೋಗ ಲಕ್ಷಣವಾಗಿ ಪರಿವರ್ತಿತವಾಗುವುದು ಈ ರೋಗದ ವೈಶಿಷ್ಟ್ಯ. ಇದ್ದಕ್ಕಿದ್ದಂತೆ ಪ್ರಜ್ಞೆ ತಪ್ಪಿದಂತಾಗಿ ರೋಗಿ ನಿಧಾನವಾಗಿ ನೆಲದ ಮೇಲೆ ಕುಸಿಯುತ್ತಾಳೆ. ಸ್ವಲ್ಪ ಕಾಲ ಯಾವ ರೀತಿಯ ಪ್ರಚೋದನೆಗೂ ಆಕೆ ಸ್ಪಂದಿಸುವುದಿಲ್ಲ. ಎಚ್ಚರವಾದ ಮೇಲೆ ತನಗೇನೂ ಗೊತ್ತಾಗಲಿಲ್ಲ, ತಾನೇಕೆ ಬಿದ್ದೆ, ತನಗೇನಾಯಿತು ಎಂದು ಇತರರನ್ನು ಕೇಳಬಹುದು. ಕೈಕಾಲು, ಕತ್ತು, ತಲೆ ಅಥವಾ ದೇಹದ ಯಾವುದಾದರೂ ಒಂದು ಭಾಗ ನಡುಗಬಹುದು. ಫಿಟ್ಸ್ ಅಥವಾ ಮೂರ್ಛೆ ರೋಗ ಬಂದಂತೆ ಅದರುತ್ತದೆ. ಉನ್ಮಾದದಲ್ಲಿ ಈ ಅದರು ಚಿತ್ರ ವಿಚಿತ್ರವಾಗಿರುತ್ತದೆ. ಜನಸಾಮಾನ್ಯರಿಗೆ ಈ ವ್ಯತ್ಯಾಸ ಗೊತ್ತಾಗದಿರಬಹುದು. ಇದ್ದಕ್ಕಿದ್ದಂತೆ ಮಾತು ನಿಂತು ಹೋಗಬಹುದು, ಧ್ವನಿಯೇ ಹೊರಡದಿರಬಹುದು ಅಥವಾ ರೋಗಿ ಪಿಸುಗಟ್ಟಬಹುದು. ಲಕ್ವ ಹೊಡೆದ ರೀತಿಯಲ್ಲಿ ವ್ಯಕ್ತಿ ತನಗೆ ಕೈಕಾಲುಗಳ ಮೇಲೆ ಹತೋಟಿ ಇಲ್ಲ, ಅವುಗಳನ್ನು ಆಡಿಸಲು ದೈನಂದಿನ ಚಟುವಟಿಕೆಗಳಲ್ಲಿ ಬಳಸಲು ಆಗುತ್ತಿಲ್ಲ ಎನ್ನಬಹುದು. ಆದರೆ ನಿದ್ರೆಯಲ್ಲಿ ಅಥವಾ ಯಾರೂ ನೋಡದಿರುವ ಸಮಯದಲ್ಲಿ ನಿಷ್ಕ್ರಿಯಗೊಂಡ ಕೈಕಾಲುಗಳು ಮಾಮೂಲಿನಂತೆ ಚಲಿಸಬಹುದು. ಪದೇ ಪದೇ ಬಿಕ್ಕಳಿಸುವುದು, ತೇಗುವುದು, ವಿಚಿತ್ರವಾದ ಶಬ್ದ ಹೊರಡುವುದು, ಮಾತು ತೊದಲುವುದು ಆಗಬಹುದು. ವಾಕರಿಕೆ, ವಾಂತಿ ಕಾಣಿಸಿಕೊಳ್ಳಬಹುದು. ಊಟ ಸೇರದೆ ಹೋಗಬಹುದು. ಆದರೆ ಮನೆಯವರೆಲ್ಲ ಮಲಗಿದ ಮೇಲೆ ಅಥವಾ ಬೇರೆ ಒಂದು ಕಡೆ ಹೋಗಿ ರೋಗಿ ಮಾಮೂಲಿನಂತೆ ಆಹಾರ ಸೇವಿಸಬಹುದು. ಮೈಮೇಲೆ ದೇವರು, ದೆವ್ವ ಅಥವಾ ಇನ್ಯಾರದೋ ಆತ್ಮ ಬಂದಂತೆ ರೋಗಿ ಬದಲಾದ ಧ್ವನಿ ಶೈಲಿಯಲ್ಲಿ ಮಾತನಾಡಬಹುದು. ವಿಚಿತ್ರ ವರ್ತನೆ ತೋರಿಸಬಹುದು. ಕೆಲವು ಸಲ ಅಸಾಮಾನ್ಯ ಅತಿಮಾನುಷ್ಯ ವರ್ತನೆ ಪ್ರಕಟಿಸಬಹುದು. ತನಗೆ ಗೊತ್ತಿರದ ಭಾಷೆಯಲ್ಲಿ ಮಾತನಾಡಬಹುದು. 10 ಜನ ಹಿಡಿದರೂ ಬಿಡಿಸಿಕೊಳ್ಳಬಹುದು. 4 ಜನ ಸೇವಿಸುವಷ್ಟು ಆಹಾರವನ್ನು ಸೇವಿಸಬಹುದು. ನೆನಪು ಅಳಿಸಿ ಹೋಗುವುದು, ಹೊಸ ವ್ಯಕ್ತಿಯಂತೆ ನಡೆದುಕೊಳ್ಳಬಹುದು. ಉನ್ಮಾದದ ಲಕ್ಷಣ ಯಾವುದೇ ಇರಲಿ, ಅದನ್ನು ನಿವಾರಿಸಲು ಇರುವ ಚಿಕಿತ್ಸೆ ಎಂದರೆ ಆ ಮಹಿಳೆಗೆ ನೇರವಾಗಿ ತನ್ನ ಅಭಿಪ್ರಾಯ, ಅನಿಸಿಕೆ, ಕಷ್ಟ, ನಷ್ಟ, ನೋವುಗಳನ್ನು ಹೇಳಿಕೊಳ್ಳಲು ಪ್ರೋತ್ಸಾಹ ನೀಡುವುದು. ರೋಗ ಲಕ್ಷಣಗಳನ್ನು ನಿರ್ಲಕ್ಷಿಸುವುದು. ಮನಸ್ಸಿಗೆ ನೆಮ್ಮದಿಯನ್ನು ಉಂಟು ಮಾಡುವ ಚಟುವಟಿಕೆಗಳನ್ನು ಮಾಡಲು ಪ್ರೋತ್ಸಾಹಿಸುವುದು. ಹೋಮಿಯೋಪತಿ ಚಿಕಿತ್ಸಾ ವಿಧಾನದಲ್ಲಿ ರೋಗಿಯ ಮಾನಸಿಕ ಏರುಪೇರುಗಳಿಗೆ ತುಂಬಾ ಪ್ರಾಮುಖ್ಯತೆ ಇದೆ. ಪ್ರತಿ ವ್ಯಕ್ತಿಯು ಜೀವನದ ಘಟನೆಗಳಿಗೆ ಹಾಗೂ ಪರಿಸರಕ್ಕೆ ಹೇಗೆ ಸ್ಪಂದಿಸುತ್ತಾನೆ ಎಂಬುದನ್ನು ಪರಿಗಣಿಸಲಾಗುತ್ತದೆ. ಹೋಮಿಯೋಪತಿ ಔಷಧಿಗಳು ಮಾನಸಿಕ ವ್ಯಾಧಿಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಬದಲಾವಣೆಯನ್ನು ತರುತ್ತದೆ. ಆದ್ದರಿಂದ ಉನ್ಮಾದ ಮನೋಬೇನೆಗೆ ಅನೇಕ ಔಷಧಿಗಳು ಲಭ್ಯವಿದೆ. ಅವುಗಳು ಇದ್ದಕ್ಕಿದ್ದಂತೆ ಪ್ರಜ್ಞೆ ತಪ್ಪುವುದು, ಮಾನಸಿಕ ದೌರ್ಬಲ್ಯ, ತಲೆಸೋಲು, ಹೊಟ್ಟೆಯಲ್ಲಿ ಗಾಳಿ, ಅಸಾಮಾನ್ಯ ಹಾಗೂ ಹತೋಟಿ ಇಲ್ಲದ ನಗು, ಬೈಯುವುದು, ಆತಂಕದಿಂದ ಎದೆ ಬಡಿತ, ವಿಶೇಷವಾಗಿ ಯುವತಿಯರಲ್ಲಿ ಉನ್ಮಾದ ಕಂಡು ಬಂದಾಗ ಮಾಸ್ಕಸ್ ಎಂಬ ಔಷಧಿಯನ್ನು ಕೊಡುವುದು. ಉನ್ಮಾದದ ಜೊತೆ ಕೈಕಾಲು ಅಥವಾ ಕತ್ತು ನಡಗಬಹುದು. ಅತಿಯಾದ ಮಾನಸಿಕ ಕಿರಿಕಿರಿ, ಇದರಿಂದಾಗಿ ಸತತವಾಗಿ ನಡೆದಾಡುವುದು, ಹೆಂಗಸರಲ್ಲಿ ಅತಿಯಾದ ಲೈಂಗಿಕ ಆಸಕ್ತಿ, ದಟ್ಟನೆ ನಗುವುದು, ಅಳುವುದು, ಹಾಳು ಮಾಡುವ ವಿಚಾರಗಳು ಇತ್ಯಾದಿ ಇರುವಾಗ ಟ್ಯಾರೆಂಟುಲಾ ಹಿಸ್ಪ್ಯಾನಿಕಾ ಕೊಡಬಹುದು. ಹೆಂಗಸರಲ್ಲಿ ಉನ್ಮಾದದ ಜೊತೆ ಮೂರ್ಛೆ ರೋಗ, ಫಿಟ್ಸ್, ಕೈಕಾಲು, ತಲೆ ಅಥವಾ ದೇಹದ ಯಾವುದಾದರೂ ಒಂದು ಭಾಗ ನಡುಗುವುದು, ಅತಿಯಾದ ಬೇಸರ, ಮಾನಸಿಕ ತೊಂದರೆ ಜೊತೆಗೆ ಮುಟ್ಟಿನ ತೊಂದರೆ, ಹೆಂಗಸರಲ್ಲಿ ಅತಿಯಾದ ಲೈಂಗಿಕ ಆಸಕ್ತಿ ಇದ್ದಾಗ ಪ್ಲಾಟಿನಾ ಎಂಬ ಔಷಧಿಯನ್ನು ಕೊಡಲಾಗುವುದು. ಇದಲ್ಲದೆ ಇಗ್ನೇಷಿಯಾ ಅಮರ, ಕಾಲಿಫಾಸ್ಫೋರಿಕಂ, ನಕ್ಸ್ ಮಾಸ್ಚಿಟಾ, ಪಲ್ಸಟಿಲಾ ಮತ್ತಿತರ ಅನೇಕ ಔಷಧಿಗಳು ಲಭ್ಯವಿದೆ. ತಜ್ಞ ವೈದ್ಯರ ಸಲಹೆ ಮರೆಗೆ ಹೋಮಿಯೋಪತಿ ಔಷಧಿಗಳನ್ನು ತೆಗೆದುಕೊಳ್ಳಬೇಕು.
1: ಹಿಸ್ಟೇರಿಯಾ ಅಥವಾ ಉನ್ಮಾದಕ್ಕೆ ಹೋಮಿಯೋಪತಿ ಚಿಕಿತ್ಸೆ, ಈ ವಿಷಯದ ಕುರಿತಾಗಿ ಮಾಹಿತಿ ನೀಡಿದವರು ಡಾಕ್ಟರ್ ಶೋಭಾ ಮಾಲಿ ಪಾಟೀಲ್. ಇದಾಗಿತ್ತು ಇಂದಿನ ಆರೋಗ್ಯ ಬಿಂದು.

ಸ್ನೇಹಿತರೆ ಕೇಳ್ತಾ ಇದ್ದೀರಿ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ ಉಲ್ಲಾಸ ಕಾರ್ಯಕ್ರಮವನ್ನು. ಇದೀಗ ಎಫ್ಎಂ ಸಮಯ 1:35 ಕಾರ್ಯಕ್ರಮಕ್ಕೆ ಮತ್ತೆರಡು ಸಂದೇಶಗಳು ನಮ್ಮನ್ನು ತಲುಪಿವೆ. ಅಮೃತ ರಮೇಶ್ ಚಿತ್ರದುರ್ಗದಿಂದ, ಹಾಗೆಯೇ ರೋಹಿತ್ ನಾಯಕನಹಟ್ಟಿಯಿಂದ. ಓಕೆ, ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು.

0: ರೈತ ನಾಯಕ ಜನಪರ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
1: ಸ್ನೇಹಿತರೆ, ಇನ್ನು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿರುವ ಗೀತೆಗಳು ಅಂದರೆ ಮುಗಿಯದ ಕಥೆ ಚಿತ್ರದಿಂದ ಮಿಡಿತ ಶ್ರುತಿ ಚಿತ್ರದಿಂದ ಬೆಂಕಿಯ ಬಲೆ ಚಿತ್ರದಿಂದ
2: ನಿನ್ನ ನಗುವಂತೆ ನಿನ್ನ ನುಡಿಯೂ ಹಾಡಂತೆ
1: ಈ ಗೀತೆಗಳು ಮೂಡಿ ಬರ್ತಾ ಇವೆ. ಈ ಗೀತೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಯಾದ 9444864273 ಈ ಸಂಖ್ಯೆಗೆ ಕಳುಹಿಸಿಕೊಡಿ. ನಿಮ್ಮ ಸಂದೇಶಗಳು 4 ಗಂಟೆಯಿಂದ 4:15 ನಮ್ಮನ್ನ ತಲುಪಲಿ. ಕೇಳಿ ಸಂಜೆ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ. ಇನ್ನು ಉಲ್ಲಾಸ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಮೈಸೂರು ಅನಂತಸ್ವಾಮಿ ಹಾಡಿರುವ ಕವಿತೆಯನ್ನು.

0: ಇದುವರೆಗೂ ಡಾಕ್ಟರ್ ಎಚ್ಎಸ್ ವೆಂಕಟೇಶ್ ಮೂರ್ತಿ ರಚನೆಯ ಭಾವಗೀತೆಗಳು, ಕರುಣಾಳು ಬಾಬೆಳಗ್ಗೆ ಹಾಗೂ ಆರೋಗ್ಯ ಬಿಂದುವನ್ನು ಕೇಳಿದಿರಿ. ಇಲ್ಲಿಗೆ ಉಲ್ಲಾಸ ಕಾರ್ಯಕ್ರಮ ಮುಗಿಯಿತು. ಪ್ರಿಯ ಕೇಳುಗರೆ, ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಗಿಯದ ಕಥೆ ಚಿತ್ರದಿಂದ ಕಂಗಳು ವಂದನೆ ಹೇಳಿವೆ ಎನ್ನುವ ಗೀತೆ, ಮಿಡಿದ ಶ್ರುತಿ ಚಿತ್ರದಿಂದ ನನ್ನ ನಿನ್ನ ಆಸೆ, ಹಾಗೆಯೇ ಬೆಂಕಿಯ ಬಲೆ ಚಿತ್ರದಿಂದ ನಿನ್ನ ನಗುವು ಹೂವಂತೆ ಎನ್ನುವ ಗೀತೆಗಳು ಮೂಡಿಬರ್ತಾ ಇವೆ. ಈ ಗೀತೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಗೆ ತಲುಪಿಸಿ. ಸಮಯ ಆಗ್ತಾ ಇದೆ 2 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಪ್ರಸಾರ, ನಂತರ 2:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಿ ಪ್ರದೇಶ ಸಮಾಚಾರ, ಅನಂತರ 2:40 ನಮ್ಮ ನಿಲಯದಿಂದ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: This is Akashvani. I am Anuja Kumar with the Midday News. The headlines. Suvendu Adhikari becomes the first BJP Chief Minister of West Bengal. Takes oath

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಭೇಟಿ, ಬೆಂಗಳೂರಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮದಲ್ಲಿ ಭಾಗಿ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಪೆನುಗೊಂಡವರೆಗೆ ದಶಪಥ ರಸ್ತೆ ನಿರ್ಮಾಣ, ಸಚಿವ ಕೆಎಚ್ ಮುನಿಯಪ್ಪ. ಕರಾವಳಿ ಭಾಗದಲ್ಲಿ ನೆರೆ ಹಾವಳಿ, ಮುನ್ನೆಚ್ಚರಿಕೆ ವಹಿಸುವಂತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ. ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ರಾಜ್ಯದ ಬಸವರಾಜ್ ಕೆಂಪವಾಡ್ಗೆ ಪ್ರಥಮ ರ್ಯಾಂಕ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣ ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ ಅವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವರಲ್ಲದೆ ಕೆಲ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಆಂಧ್ರದ ಪೆನುಗೊಂಡವರೆಗೆ 2,400 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಶಪಥದ ರಸ್ತೆ ನಿರ್ಮಾಣ ಮಾರ್ಚ್ನಿಂದ ಆರಂಭಗೊಳ್ಳುತ್ತಿದೆ. ದಶಪಥ ಹಾದು ಹೋಗುವ ಎಲ್ಲಾ ಪ್ರಮುಖ

0: ಗ್ರಾಮಗಳಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ಮಾದರಿಯಲ್ಲಿ ಅಂಡರ್ಪಾಸ್ ನಿರ್ಮಾಣವಾಗಲಿದ್ದು ಅಪಘಾತಗಳ ತಡೆ ಹಾಗೂ ಜನರ ಸುಗಮ ಸಂಚಾರಕ್ಕೆ ಶಾಶ್ವತ ಪರಿಹಾರ ಸಿಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಮುದುಗುರ್ಕಿ ಗ್ರಾಮದ ಬಳಿ ನಡೆದ ಅಪಘಾತಕ್ಕೆ ಸಂಬಂಧಿಸಿದಂತೆ ಗ್ರಾಮಸ್ಥರ ಅಹವಾಲು ಆಲಿಸಿದ ಸಚಿವರು ಮುದುಗುರ್ಕಿ ಬಳಿ ಸಂಭವಿಸಿದ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬದವರಿಗೆ ಸಾಂತ್ವನ ಹೇಳಿದರಲ್ಲದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡಲಾಗುವುದು ಎಂದು ತಿಳಿಸಿದರು. ಮುಂಬರುವ ಮಳೆಗಾಲದಲ್ಲಿ ನೆರೆ ಮತ್ತು ನೀರು ನಿಲ್ಲಬಹುದಾದ ಪ್ರದೇಶಗಳನ್ನು ಮೊದಲೇ ಗುರುತಿಸಿ ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮಂಗಳೂರಿನಲ್ಲಿ ಮಳೆಗಾಲ ಪೂರ್ವ ಸಿದ್ದತೆ ಬಗ್ಗೆ ನಡೆದ ಸಭೆಯಲ್ಲಿ ಸಚಿವರು ಕಳೆದ ವರ್ಷ ನೆರೆ ಬಂದ ಪ್ರದೇಶಗಳು ಹಾಗೂ ಭೂಕುಸಿತವಾದ ಜನವಸತಿ ಪ್ರದೇಶಗಳಿಗೆ ಅಧಿಕಾರಿಗಳು ತಕ್ಷಣವೇ ತೆರಳಿ ಮುಂದಾಗುವ ಅಪಾಯ ತಡೆಯಲು ಈಗಿನಿಂದಲೇ ಕ್ರಮ ವಹಿಸಬೇಕು, ಚರಂಡಿ ರಾಜಕಾಲುವೆಗಳ ಹೂಳೆತ್ತುವ ಕಾರ್ಯವನ್ನು ತ್ವರಿತಗೊಳಿಸಬೇಕು, ಈ ಸಂಬಂಧ ಇಲಾಖೆಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದರು. ಜಿಲ್ಲಾಧಿಕಾರಿ ಎಚ್ ವಿ ದರ್ಶನ್ ಮಾತನಾಡಿ, ಜಿಲ್ಲೆಯಲ್ಲಿ ಸಮುದ್ರ ಕೊರೆತ ಉಂಟಾಗಬಹುದಾದ 8 ಪ್ರದೇಶಗಳನ್ನು ಗುರುತಿಸಿ ಅಪಾಯದ ಪ್ರಮಾಣವನ್ನು ತಗ್ಗಿಸಲು ಕ್ರಮ ವಹಿಸಲಾಗಿದೆ. ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ತುರ್ತು ವಿಪತ್ತು ನಿರ್ವಹಣೆಗೆ ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ನಿಯಂತ್ರಣ ಕೊಠಡಿಗಳನ್ನು ತೆರೆಯಲಾಗಿದೆ ಎಂದು ಹೇಳಿದರು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ ಕನ್ನಡಿಗ ಬಸವರಾಜ್ ಕೆಂಪವಾಡ್ ಪ್ರಥಮ ರ್ಯಾಂಕ್ ಗಳಿಸಿದ್ದಾರೆ. ಇದೇ ಪರೀಕ್ಷೆಯಲ್ಲಿ ರಾಜ್ಯದ ಎನ್ ದೀಕ್ಷಿತ್ ಅವರು 14ನೇ ರ್ಯಾಂಕ್ ಪಡೆದಿದ್ದು ರಾಜ್ಯದ ಹಿರಿಮೆಯನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ. ಐಎಫ್ಎಸ್ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದಿರುವ ಬಸವರಾಜ್ ಕೆಂಪವಾಡ್ ಹಾಗೂ 14ನೇ ರ್ಯಾಂಕ್ ಪಡೆದಿರುವ ಎನ್ ದೀಕ್ಷಿತ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಇಬ್ಬರ ಸಾಧನೆಯು ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆ ಮತ್ತು ಸ್ಫೂರ್ತಿದಾಯಕವಾದುದು ಎಂದು ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮವು ಚಿತ್ರದುರ್ಗದಲ್ಲಿ ಇಂದು ನಡೆಯುತ್ತಿದ್ದು ಕೇಂದ್ರ ಸಚಿವರು ಸೇರಿದಂತೆ ಪಕ್ಷದ ಹಿರಿಯ ಮುಖಂಡರುಗಳು ಭಾಗಿಯಾಗಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಹಿಂದುಳಿದವರ ಪರವಾಗಿ ಇದ್ದೇವೆ ಎಂದು ಬಿಂಬಿಸಿಕೊಳ್ಳುತ್ತಿದೆ. ಆದರೆ ಹಿಂದುಳಿದ ಸಮಾಜಗಳ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಹಣವೆಲ್ಲವೂ ಬೇರೆಡೆಗೆ ಹೋಗುತ್ತಿದೆ, ಪರಿಶಿಷ್ಟ ಸಮುದಾಯಗಳ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ನಡೆದ ಜೆಡಿಎಸ್ ರಜತ ಮಹೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, 3 ವರ್ಷಗಳ ಕಾಂಗ್ರೆಸ್ ಆಡಳಿತದಲ್ಲಿ ಅಹಿಂದ ವರ್ಗದ ಅಭಿವೃದ್ಧಿ ನಿಗಮಗಳಿಗೆ ಮೀಸಲಿಟ್ಟಿದ್ದ ಹಣ ವಿನಿಯೋಗವಾಗಿಯೇ ಇಲ್ಲ. ಮಹಿಳೆಯರಿಗೆ 2,000 ಗೃಹಲಕ್ಷ್ಮಿ ಹಣ ನೀಡಿದ ಮಾತ್ರಕ್ಕೆ ಅವರ ಅಭಿವೃದ್ಧಿ ಸಾಧ್ಯವಿಲ್ಲ. ಮಹಿಳೆಯರಿಗೆ ಸಾಂವಿಧಾನಿಕವಾಗಿ ದೊರೆಯಬೇಕಾಗಿರುವ ಹಕ್ಕುಗಳನ್ನು ಕಲ್ಪಿಸಬೇಕು. ವಿದ್ಯಾವಂತ ಯುವ ಸಮುದಾಯಕ್ಕೆ ಉದ್ಯೋಗಗಳು ದೊರೆಯದಾಗಿದೆ. ಸರ್ಕಾರ ಕಾಟಾಚಾರಕ್ಕೆ ಉದ್ಯೋಗ ಮೇಳ ನಡೆಸುವ ಮೂಲಕ ವಿದ್ಯಾವಂತರನ್ನು ವಂಚಿಸುತ್ತಿದೆ ಎಂದು ಆರೋಪಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿರುವ ಒಳನಾಡು ಜಲಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಮೀನು ಉತ್ಪಾದನೆಯನ್ನು ಹೆಚ್ಚಿಸುವುದರ ಜೊತೆಗೆ ಮಹಿಳಾ ಸ್ವಸಹಾಯ ಸಂಘಗಳ ಆರ್ಥಿಕ ಸಬಲೀಕರಣಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲವೀಶ್ ಒರಡಿಯಾ ಹೇಳಿದ್ದಾರೆ. ಯಾದಗಿರಿಯಲ್ಲಿ ಮತ್ಸ್ಯ ಸಂಜೀವಿನಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು, ಪ್ರಸಕ್ತ ಸಾಲಿನಲ್ಲಿ ಆರಂಭಗೊಂಡಿರುವ ಈ ಯೋಜನೆಯು ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಗಳನ್ನು ಒಳಗೊಂಡಿದ್ದು, ಮುಂದಿನ ಹಂತದಲ್ಲಿ ಜಿಲ್ಲೆಯ 50 ಕೆರೆಗಳಿಗೆ ಇದನ್ನು ವಿಸ್ತರಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಮತ್ಸ್ಯ ಸಂಜೀವಿನಿ ಯೋಜನೆಯ ಮೂಲಕ ಗ್ರಾಮೀಣ ಮಹಿಳಾ ಸಂಘಗಳಿಗೆ ಶಾಶ್ವತ ಜೀವನೋಪಾಯ ಕಲ್ಪಿಸುವುದರ ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿಗೂ ಒತ್ತು ನೀಡಲಾಗುತ್ತಿದೆ. ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿರುವ ಕೆರೆಗಳ ಸರ್ವೆ ಸಂಖ್ಯೆ, ಭೂ ಮಾಲೀಕತ್ವ, ಪ್ರಸ್ತುತ ಬಳಕೆ ಹಾಗೂ ನೀರಿನ ಲಭ್ಯತೆ ಸೇರಿದಂತೆ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಿ ವರದಿ ಸಲ್ಲಿಸಬೇಕು ಎಂದು ಅವರು ಸೂಚಿಸಿದರು. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಮಣ್ಣಿಗೆ ಒಗ್ಗಿಕೊಳ್ಳುವ ಪಾರಂಪರಿಕ ಬೀಜಗಳ ಸಂರಕ್ಷಣೆ ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪಾರಂಪರಿಕ ಬೀಜ ಸಂರಕ್ಷಕಿ ಬಿಬಿ ಫಾತಿಮಾ ತಿಳಿಸಿದರು. ದಾವಣಗೆರೆಯಲ್ಲಿ ಇಂದಿನಿಂದ ಆರಂಭಗೊಂಡ ಎರಡು ದಿನಗಳ ಪಾರಂಪರಿಕ ಬೀಜೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರೈತರು ಬಿತ್ತನೆ ಬೀಜಗಳಿಗಾಗಿ ಬಹುರಾಷ್ಟೀಯ ಕಂಪನಿಗಳ ಮೇಲೆ ಅವಲಂಬಿತರಾಗದೆ ತಾವೇ ಬೀಜ ಉತ್ಪಾದಿಸಿ

0: ಸಂರಕ್ಷಿಸುವ ಮೂಲಕ ಸ್ವಾವಲಂಬಿಗಳಾಗಬೇಕು. ಪ್ರತಿಯೊಂದು ಹಳ್ಳಿಯಲ್ಲೂ ಸಮುದಾಯ ಬೀಜ ಬ್ಯಾಂಕ್ಗಳು ಸ್ಥಾಪನೆಯಾಗಬೇಕು ಎಂದರು. ತಾವು ಸ್ಥಾಪಿಸಿರುವ ಬೀಜ ಬ್ಯಾಂಕ್ಗಳ ಮೂಲಕ 500ಕ್ಕೂ ಹೆಚ್ಚು ದೇಸಿ ಬೀಜಗಳನ್ನು ಉಳಿಸಿರುವುದಾಗಿ ಇದೇ ವೇಳೆ ಬಿಬಿ ಫಾತಿಮಾ ಅವರು ತಿಳಿಸಿದರು. ಸರ್ವೆ ಕಾರ್ಯಕ್ಕೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಜಿಲ್ಲೆಯ ಕೆಲ ಭಾಗಗಳಲ್ಲಿ ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಉತ್ತರ ಕನ್ನಡ ಜಿಲ್ಲಾಡಳಿತ ತಿಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಹಲವು ಭಾಗಗಳಲ್ಲಿ ವಿಮಾನಗಳು ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು ಇದರಿಂದ ಸಾರ್ವಜನಿಕರಲ್ಲಿ ಕುತೂಹಲ ಹಾಗೂ ಆತಂಕಗಳು ವ್ಯಕ್ತವಾಗುತ್ತಿರುವ ಹಿನ್ನೆಲೆ ಜಿಲ್ಲಾಡಳಿತ ಸ್ಪಷ್ಟನೆ ನೀಡಿದ್ದು, ಬೆಂಗಳೂರಿನ ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಸಂಸ್ಥೆಯು ನ್ಯಾಷನಲ್ ಏರೋ ಜಿಯೋ ಫಿಸಿಕಲ್ ಮ್ಯಾಪಿಂಗ್ ಪ್ರೋಗ್ರಾಂ ಭಾಗವಾಗಿ ಎನ್ಎಜಿಎಂಪಿ ಬ್ಲಾಕ್ 7 ಸರ್ವೇಕ್ಷಣಾ ಕಾರ್ಯ ಕರ್ನಾಟಕ, ಮಹಾರಾಷ್ಟ ಹಾಗೂ ಗೋವಾ ರಾಜ್ಯಗಳಲ್ಲಿ ಕೈಗೊಂಡಿದೆ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಸದರಿ ಸರ್ವೆ ಕಾರ್ಯಕ್ಕೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿವೆ. ಈ ಸರ್ವೆಯಿಂದ ಪಡೆದ ಮಾಹಿತಿಯನ್ನು ಖನಿಜಾನ್ವೇಷಣೆಯಲ್ಲಿ ತೊಡಗಿರುವ ಸರ್ಕಾರಿ, ಖಾಸಗಿ ಸಂಸ್ಥೆಗಳು ಹಾಗೂ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ನ್ಯಾಷನಲ್ ಜಿಯೋಸೈನ್ಸ್ ಡೇಟಾ ರೆಪಾಸಿಟರಿ ಎನ್ಜಿಡಿಆರ್ ಅಳವಡಿಸಿಕೊಳ್ಳುತ್ತದೆ. ಆದ್ದರಿಂದ ಸದರಿ ವೈಜ್ಞಾನಿಕ ಸರ್ವೆ ಕಾರ್ಯದಲ್ಲಿ ನಿರತವಾಗಿರುವ ಕೆಳಹಂತದ ವಿಮಾನ ಹಾರಾಟದ ಕುರಿತು ಸಾರ್ವಜನಿಕರು ಯಾವುದೇ ಆತಂಕಕ್ಕೆ ಒಳಗಾಗಬಾರದೆಂದು ಜಿಲ್ಲಾಡಳಿತ ತಿಳಿಸಿದೆ. ಕೋಲಾರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಬಾಕಿ ಇರುವ ಭೂಸ್ವಾಧೀನ ಹಾಗೂ ವಿವಿಧ ಸಿವಿಲ್ ವ್ಯಾಜ್ಯಗಳ ಪರಿಣಾಮಕಾರಿ ನಿರ್ವಹಣೆಗಾಗಿ ಗುತ್ತಿಗೆ ಆಧಾರದ ಮೇಲೆ ಕಾನೂನು ಸಲಹೆಗಾರರ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಭೂಸ್ವಾಧೀನ ಪ್ರಕರಣಗಳಲ್ಲಿ ನ್ಯಾಯಾಲಯಗಳು ನೀಡುವ ಹೆಚ್ಚುವರಿ ಪರಿಹಾರದ ಆದೇಶಗಳ ವಿರುದ್ದ ಮೇಲ್ಮನವಿ ಸಲ್ಲಿಸುವ ಮುನ್ನ ಕಾನೂನು ಅಧಿಕಾರಿಗಳ ಅಭಿಪ್ರಾಯ ಪಡೆಯುವುದು ಮತ್ತು ಆರ್ಥಿಕ ಹೊಣೆಗಾರಿಕೆಯನ್ನು ಲೆಕ್ಕ ಹಾಕುವುದು ಅತ್ಯಗತ್ಯವಾಗಿದೆ. ಜಿಲ್ಲಾಡಳಿತದ ಕಾರ್ಯಬಾಹುಳ್ಯದ ನಡುವೆ ಇಂತಹ ವ್ಯಾಜ್ಯಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಲು ಸಾಧ್ಯವಾಗದಿರುವುದನ್ನು ಮನಗಂಡು ಸರ್ಕಾರವು ಈ ವಿಶೇಷ ಹುದ್ದೆಯನ್ನು ಸೃಜಿಸಿದೆ. ಸರ್ಕಾರದ ಆದೇಶದಂತೆ ಈ ಹುದ್ದೆಯ ಅವಧಿ 2028 ಮಾರ್ಚ್ 31ರವರೆಗೆ ಇರಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಕೆಜಿಎಫ್ ನಗರದಲ್ಲಿ ಏಕಬಳಕೆ ಪ್ಲಾಸ್ಟಿಕ್ ನಿಯಂತ್ರಿಸಲು ನಗರಸಭೆ ಪರಿಸರ ಇಲಾಖೆ ಜೊತೆಗೂಡಿ ವಿಶೇಷ ಕಾರ್ಯಪಡೆ ರಚಿಸಲಾಗಿದೆ. ಈ ಕಾರ್ಯಪಡೆ ಅಕ್ರಮವಾಗಿ ದಾಸ್ತಾನು ಮಾಡಿರುವ ಪ್ಲಾಸ್ಟಿಕ್ ಬಳಕೆ ವಿರುದ್ದ ಕಾರ್ಯಾಚರಣೆ ಆರಂಭಿಸಿದ್ದು, ಮೊದಲನೇ ದಿನವೇ 130 ಕೆಜಿ ಏಕಬಳಕೆ ಪ್ಲಾಸ್ಟಿಕ್ ಅನ್ನು ನಗರಸಭೆ ಹಿರಿಯ ಆರೋಗ್ಯಾಧಿಕಾರಿಗಳ ತಂಡ ವಶಪಡಿಸಿಕೊಂಡಿದೆ ಎಂದು ಪೌರಾಯುಕ್ತ ಶ್ರೀಧರ್ ತಿಳಿಸಿದರು. ವಿಶೇಷ ಕಾರ್ಯಪಡೆಯಲ್ಲಿ ಒಬ್ಬರು ಹಿರಿಯ ಆರೋಗ್ಯಾಧಿಕಾರಿ ಹಾಗೂ ನಗರಸಭೆ ಸಿಬ್ಬಂದಿ ಜೊತೆಗೆ ಪೌರ ಕಾರ್ಮಿಕರನ್ನು ನೇಮಿಸಿಕೊಳ್ಳಲಾಗಿದೆ. ಕೆಜಿಎಫ್ ನಗರದಲ್ಲಿ ಅಕ್ರಮ ದಾಸ್ತಾನು ಮಾಡಿರುವ ಅಂಗಡಿಗಳ ಮೇಲೆ ದಾಳಿ ನಡೆಸಿ ದಂಡ ವಿಧಿಸಿ ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಮಾರಾಟ ಕಂಡುಬಂದಲ್ಲಿ ಅಂಗಡಿ ಪರವಾನಗಿ ರದ್ದುಗೊಳಿಸಲಾಗುವುದು ಎಂದು ತಿಳಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಣಿಗಾರಿಕೆಯಿಂದ ಹಾನಿಯಾದ ಪ್ರದೇಶಗಳ ಸುಧಾರಣೆ ಮತ್ತು ಸಂತ್ರಸ್ತರ ಉಪಯೋಗಕ್ಕಾಗಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆಯ ಬಗ್ಗೆ ಚರ್ಚಿಸಲು ಶೀಘ್ರದಲ್ಲೇ ಜಿಲ್ಲೆಯ ಶಾಸಕರೊಂದಿಗೆ ಸಭೆ ನಡೆಸಲಾಗುವುದು ಎಂದು ಆರೋಗ್ಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಭೇಟಿ, ಬೆಂಗಳೂರಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮದಲ್ಲಿ ಭಾಗಿ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಪೆನುಗೊಂಡವರೆಗೆ ದಶಪಥ ರಸ್ತೆ ನಿರ್ಮಾಣ, ಸಚಿವ ಕೆಎಚ್ ಮುನಿಯಪ್ಪ. ಕರಾವಳಿ ಭಾಗದಲ್ಲಿ ನೆರೆ ಹಾವಳಿ, ಮುನ್ನೆಚ್ಚರಿಕೆ ವಹಿಸುವಂತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ. ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ರಾಜ್ಯದ ಬಸವರಾಜ್ ಕೆಂಪವಾಡ್ಗೆ ಪ್ರಥಮ ರ್ಯಾಂಕ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ 2:15 ಇದೀಗ ವಿಷಯ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಾನು ತೆಗೆದುಕೊಳ್ತಿರುವಂತಹ ಒಂದು ಟಾಪಿಕ್ ಅಂದರೆ ಅದು ಪಿಕ್ನಿಕ್. ಹೌದು ಸ್ನೇಹಿತರೆ, ಪಿಕ್ನಿಕ್ ಬಗ್ಗೆ ಒಂದಷ್ಟು ಮಾಹಿತಿ ಜೊತೆಗೆ ಇದಕ್ಕೆ ಸಂಬಂಧಿಸಿರುವಂತಹ ಗೀತೆಗಳನ್ನು ಕೇಳೋಣ.
2: ರೈತ ನಾಯಕ, ಜನಪರ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್. ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
1: ಸ್ನೇಹಿತರೆ, ಇವಾಗ ಬೇಸಿಗೆ ಕಾಲ, ಮಕ್ಕಳಿಗೆ ರಜೆಯ ಸಮಯ ಅಲ್ವಾ? ಹಾಗಾಗಿ ಮಕ್ಕಳೊಂದಿಗೆ ಮತ್ತೆ ಸ್ನೇಹಿತರೊಂದಿಗೆ ಒಟ್ಟಾರೆಯಾಗಿ ಕುಟುಂಬದವರೊಂದಿಗೆ ಪಿಕ್ನಿಕ್

ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ದೈನಂದಿನ ಜಂಜಾಟದಿಂದ ವಿರಾಮ ಪಡೆಯಬಹುದು, ನಮ್ಮ ಒತ್ತಡದ ಜೀವನದಿಂದ ಒಂದಷ್ಟು ಮುಕ್ತಿಯನ್ನು ಪಡೆಯಬಹುದು. ಪ್ರಕೃತಿಯ ಮಡಿಲಲ್ಲಿ ಅಥವಾ ಉದ್ಯಾನವನ, ಕೆರೆದಂಡೆಯಂತಹ ಸುಂದರ ಸ್ಥಳಗಳಲ್ಲಿ ನಮ್ಮ ನಮ್ಮ ಕುಟುಂಬದೊಂದಿಗೆ, ನಮ್ಮ ಸ್ನೇಹಿತರೊಂದಿಗೆ, ನಮ್ಮ ಮಕ್ಕಳೊಂದಿಗೆ ಕುಳಿತು ಊಟ ಮಾಡೋದೇ ಒಂದು ಖುಷಿ. ಆಟ ಆಡಿ ಆನಂದಿಸುವಂತಹ ಒಂದು ಸಣ್ಣ ಪ್ರವಾಸವೇ ಈ ಪಿಕ್ನಿಕ್. ಇದು ನಿಜಕ್ಕೂ ಕೂಡ ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆಯೋದಕ್ಕೆ, ಮಕ್ಕಳ ಮನರಂಜನೆಗೆ ಮತ್ತು ಮಾನಸಿಕ ಉಲ್ಲಾಸಕ್ಕೆ ಅತ್ಯುತ್ತಮ ಮಾರ್ಗ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಪಿಕ್ನಿಕ್ಕನ್ನು ನಾವು ಆಯೋಜಿಸುವಂತಹ ಸಂದರ್ಭದಲ್ಲಿ ಹತ್ತಿರ ಇರುವಂತಹ ಉದ್ಯಾನವನ ಅಂದರೆ ಪಾರ್ಕ್ಗಳು ಅಥವಾ ಸರೋವರದ ದಂಡೆ ಅಥವಾ ಹಸಿರು ಪ್ರದೇಶವನ್ನು ಆಯ್ಕೆ ಮಾಡಿಕೊಳ್ತೇವೆ. ಜೊತೆಗೆ ಈ ಪಿಕ್ನಿಕ್ಗೆ ಹೋಗುವಂತಹ ಸಂದರ್ಭದಲ್ಲಿ ಸುಲಭವಾಗಿ ಒಯ್ಯಬಹುದಾದಂತಹ, ಜೊತೆಗೆ ನಾವು ತೆಗೆದುಕೊಂಡು ಹೋಗುವಂತಹ ಆಹಾರ ಮಧ್ಯಾಹ್ನ ನಾವು ತಿನ್ನುವಷ್ಟರಲ್ಲಿ ತಣ್ಣಗಿದ್ರೂ ಕೂಡ ಒಂದು ರೀತಿ ಹೊರಗಡೆ ತಿನ್ನೋದ್ರಿಂದ ಅದು ಹೆಚ್ಚಿನ ಒಂದು ರುಚಿಯನ್ನೇ ಕೊಡುತ್ತೆ ಅಲ್ವಾ? ಜೊತೆಗೆ ಪಿಕ್ನಿಕ್ಗೆ ಹೋಗುವಂತಹ ಸಂದರ್ಭದಲ್ಲಿ ನಾವು ಮ್ಯಾಟ್ ಅಥವಾ ಹಾಸಿಗೆಯನ್ನು ಕೂಡ ಕೊಂಡೊಯ್ತೇವೆ, ಕುಡಿಯುವ ನೀರನ್ನು ತೆಗೆದುಕೊಂಡು ಹೋಗ್ತೇವೆ, ಪ್ರಥಮ ಚಿಕಿತ್ಸೆಯ ಒಂದು ಕಿಟ್ಟನ್ನು ತೆಗೆದುಕೊಂಡು ಹೋಗ್ತೇವೆ, ಜೊತೆಗೆ ಮಕ್ಕಳಿಗೆ ಆಟಿಕೆ ಸಾಮಾನುಗಳು ಅಂದರೆ ಆಟದ ಸಾಮಗ್ರಿಗಳನ್ನು, ಬ್ಯಾಡ್ಮಿಂಟನ್ ಇರಬಹುದು, ಬಾಲ್ ಇರಬಹುದು ಅಲ್ವಾ, ಹೀಗೆ ಮಕ್ಕಳಿಗೆ ಬೇಕಾಗಿರುವಂತಹ ಒಂದು ಆಟದ ಸಾಮಗ್ರಿಗಳು, ಜೊತೆಗೆ ನಾವು ಕೂಡ ಮಕ್ಕಳಲ್ಲಿ ಮಕ್ಕಳಾಗಿ ಆಟ ಆಡುವಂತಹ ಸಾಮಗ್ರಿಗಳನ್ನು ಕೊಂಡೊಯ್ತೇವೆ. ಜೊತೆಗೆ ನಾವು ಇಲ್ಲೊಂದು ಅಂಶವನ್ನು ನೆನಪಿಟ್ಕೋಬೇಕು, ಖಂಡಿತವಾಗ್ಲೂ ಕೂಡ ತ್ಯಾಜ್ಯವನ್ನು ಬಿಸಾಡೋದಕ್ಕೆ ಕಸದ ಚೀಲಗಳನ್ನು ನಾವು ಕೊಂಡೊಯ್ಯೋದನ್ನು ಮರಿಬಾರ್ದು ಅಲ್ವಾ? ಈ ಪಿಕ್ನಿಕ್ ಬಗ್ಗೆ ಮತ್ತಷ್ಟು ಮಾತಾಡೋಣ. ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳಿಸ್ತಾ ಇದ್ದೇನೆ ಅಪರಂಜಿ ಮಕ್ಕಳು ಚಿತ್ರದ ಗೀತೆಯನ್ನು.

ಸ್ನೇಹಿತರೆ, ಮಕ್ಕಳೊಂದಿಗೆ ಪಿಕ್ನಿಕ್ ಹೋಗೋದು ನಿಜಕ್ಕೂ ಕೂಡ ಎಷ್ಟು ಮಹತ್ವವನ್ನ ಹೊಂದಿರುತ್ತೆ ಅನ್ನೋದಕ್ಕೆ ಒಂದು ಉತ್ತಮ ಸಾಕ್ಷಿ ಅಂತಂದ್ರೆ ಅದು ಅಂತಾರಾಷ್ಟ್ರೀಯ ಪಿಕ್ನಿಕ್ ಡೇ. ಹೌದು ಸ್ನೇಹಿತರೆ, ಜೂನ್ 18ರಂದು ಅಂತಾರಾಷ್ಟ್ರೀಯ ಪಿಕ್ನಿಕ್ ಡೇ ಅಂತಾನೆ ಆಚರಿಸಲಾಗುತ್ತೆ. ಇದರಿಂದ ಗೊತ್ತಾಗುತ್ತೆ, ಪ್ರತಿಯೊಬ್ಬರ ಜೀವನದಲ್ಲೂ, ಪ್ರತಿಯೊಂದಿನ ದೈನಂದಿನ ಬದುಕಿನಲ್ಲಿಯೂ ಕೂಡ ಪಿಕ್ನಿಕ್ ಅನ್ನೋದು ತುಂಬಾ ಮುಖ್ಯ ಅಂತ ಹೇಳ್ಬಿಟ್ಟು. ಈ ಪಿಕ್ನಿಕ್ ಹೋಗೋದು ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವರಿಗೂ ಕೂಡ ತುಂಬಾ ಇಷ್ಟ ಅಲ್ವಾ? ಶಾಲೆ ಮನೆ ಆಟದಲ್ಲೇ ಮಕ್ಕಳ ಮನಸ್ಸು ಇರೋದ್ರಿಂದ ಅವರಿಗೆ ಹೊರಗಿನ ಪ್ರಪಂಚದ ಅರಿವು ಕೂಡ ಆಗಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಪೋಷಕರು ಬಯಸ್ತಾರೆ. ಅಂಥವರು ಆಯ್ಕೆ ಮಾಡಿಕೊಳ್ಳುವಂತಹ ವಿಧಾನ ಅಂದರೆ ಅದು ಪಿಕ್ನಿಕ್. ಇನ್ನು ಕೆಲವರಿಗೆ ಸ್ನೇಹಿತರು ಬಂಧುಗಳೊಂದಿಗೆ ಸುಂದರ ಸಮಯ ಕಳೆಯೋದಕ್ಕೆ, ಹೊಸ ಅನುಭವವನ್ನು ಪಡೆಯೋದಕ್ಕೆ ಪಿಕ್ನಿಕ್ ಸಹಾಯ ಆಗುತ್ತೆ. ಸುಂದರವಾದಂತಹ ಪಾರ್ಕ್ಗಳು, ಬೀಚ್ಗಳು, ವಾಟರ್ ಫಾಲ್ಸ್ಗಳಂತಹ ನೈಸರ್ಗಿಕ ಪ್ರವಾಸಿ ತಾಣಗಳ ಮೂಲಕ ತಾತ್ಕಾಲಿಕ ತಂಗುದಾಣವನ್ನು ಹುಡುಕಿಕೊಂಡು ದೊಡ್ಡ ಚಾಪೆ, ಊಟ, ತಿಂಡಿ, ಹಣ್ಣು, ಹಂಪಲು, ಅಗತ್ಯ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಂಡು ಹೋಗ್ತೇವೆ ಅಲ್ವಾ? ಇನ್ನು ಪಿಕ್ನಿಕ್ನಲ್ಲಿ ಹಾಡು, ಕುಣಿತ, ಮೋಜು ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಇದರಿಂದ ನಿಜಕ್ಕೂ ಕೂಡ ಮನಸ್ಸು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಅಂದರೆ ಮನಸ್ಸು ಒಂದಷ್ಟು ರಿಫ್ರೆಶ್ಮೆಂಟನ್ನು ಅನುಭವಿಸುತ್ತೆ. ಕೆಲವರಿಗಂತೂ ಹಲವಾರು ದಿನಗಳ ದೂರದ ಪ್ರವಾಸಕ್ಕಿಂತ ಒಂದೇ ದಿನದಲ್ಲಿ ಹತ್ತಿರದ ಪ್ರವಾಸಿ ಸ್ಥಳಗಳಿಗೆ ಭೇಟಿ ನೀಡುವಂತಹ ಪಿಕ್ನಿಕ್ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿನೇ ನಾನು ಹೇಳಿದ್ದು, ಪ್ರತಿ ವರ್ಷ ಜೂನ್ 18ರಂದು ಅಂತಾರಾಷ್ಟ್ರೀಯ ಪಿಕ್ನಿಕ್ ಡೇ ಅನ್ನು ಆಚರಿಸಲಾಗುತ್ತೆ ಅಂತ ಹೇಳಿಬಿಟ್ಟು. ಇನ್ನು ಈ ದಿನಾಚರಣೆ ಹೇಗೆ ಆರಂಭ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಇಲ್ಲದೇ ಇದ್ರೂ ಕೂಡ ಪಿಕ್ನಿಕ್ ಎನ್ನುವಂತಹ ಒಂದು ಶಬ್ದ ಫ್ರಾನ್ಸ್ನ ಮೂಲದ್ದು ಅಂತ ಹೇಳಿ ಹೇಳಲಾಗುತ್ತೆ. ಫ್ರಾನ್ಸ್ ಕ್ರಾಂತಿಯ ನಂತರ ಅಲ್ಲಿನ ಜನರು ಹೊರಗಡೆ ಹೋಗಿ ಸಂತೋಷವಾಗಿ ಸುತ್ತಾಡಿ ಊಟ ಮಾಡಿಕೊಂಡು ಬರುವಂತಹ ಪದ್ಧತಿಯೊಂದು ಜನಪ್ರಿಯವಾಯಿತಂತೆ. ಅಲ್ಲಿ ಪಿಕ್ನಿಕ್ ಎಂಬುದು ಸಾಮಾಜಿಕ ಸಮಾರಂಭವಾಗಿತ್ತು ಅಂಥೇಳಿ ಆ ಕಾಲದ ಕೆಲವು ಕೃತಿಗಳಿಂದ ಕೂಡ ತಿಳಿದು ಬರುತ್ತೆ. ಈಗ ಈ ಪಿಕ್ನಿಕ್ ಎಲ್ಲೆಡೆ ಜನಪ್ರಿಯವಾಗಿದ್ದು ಹಲವಾರು ಸಂಸ್ಥೆಗಳು ತಮ್ಮ ಉದ್ಯೋಗಿಗಳಿಗೆ, ಹಾಗೆಯೇ ಶಾಲೆ ಮತ್ತು ಕಾಲೇಜುಗಳು ತಮ್ಮ ವಿದ್ಯಾರ್ಥಿಗಳಿಗೆ ಪಿಕ್ನಿಕ್ಗಳನ್ನು ಆಯೋಜಿಸದನ್ನ ನಾವು ಕಂಡಿದ್ದೇವೆ ಅಲ್ವಾ? ಇನ್ನು ಪಿಕ್ನಿಕ್ಗೂ ಪ್ರವಾಸಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನ ಕೂಡ ಕಾರ್ಯಕ್ರಮದಲ್ಲಿ ತಿಳಿಸ್ತೇನೆ. ಇದೀಗ ಕೇಳಿ ಬರೋಣ ಮೊದಲ ಮಿಡಿತ ಚಿತ್ರದ ಗೀತೆಯನ್ನು.

ಸ್ನೇಹಿತರೆ, ಈ ಡಿಜಿಟಲ್ ಯುಗದಲ್ಲಿ ಒತ್ತಡಕ್ಕೊಂದು ಅಲ್ಪ ವಿರಾಮವನ್ನ ಕೊಟ್ಟು ಪಿಕ್ನಿಕ್ ಹಾಗೂ ಪ್ರವಾಸಗಳಂತಹ ಈ ಒಂದು ಪ್ರವಾಸಗಳನ್ನ ಕೈಗೊಳ್ಳೋದ್ರಿಂದ ಒಂದಷ್ಟು ರಿಫ್ರೆಶ್ಮೆಂಟ್ ಅನ್ನ ಖಂಡಿತವಾಗ್ಲೂ ಕೂಡ ಪಡೆದುಕೊಳ್ಬಹುದು. ಇನ್ನು ಪಿಕ್ನಿಕ್ ಮತ್ತೆ ಪ್ರವಾಸ ಎರಡೂ ಕೂಡ ಮನರಂಜನೆಗಾಗಿನೇ ಮಾಡಿದ್ರು ಕೂಡ ಅವುಗಳ ಉದ್ದೇಶ, ಅವಧಿ ಮತ್ತು ಯೋಜನೆಯಲ್ಲಿ ಒಂದಷ್ಟು ವ್ಯತ್ಯಾಸಗಳನ್ನು ಗಮನಿಸಬಹುದು. ಪ್ರಮುಖವಾದಂತಹ ವ್ಯತ್ಯಾಸಗಳೇನಪ್ಪ ಅಂತಂದ್ರೆ, ಪಿಕ್ನಿಕ್ ಸಾಮಾನ್ಯವಾಗಿ ನಾವು ಒಂದೇ ಒಂದ್ ದಿವಸ ಅಂದ್ರೆ ಅಲ್ಪಾವಧಿಯ ವಿಹಾರ ಆಗಿರುತ್ತೆ ಅಲ್ವಾ. ಆದರೆ ಪ್ರವಾಸ ಅನ್ನೋದು ಎರಡು ಅಥವಾ ಅದಕ್ಕಿಂತ ಹೆಚ್ಚು ದಿನಗಳ ಒಂದು ದೀರ್ಘ ಪ್ರಯಾಣವಾಗಿರುತ್ತೆ. ಸಾಕಷ್ಟು ಜನ ಪಿಕ್ನಿಕ್ ಅನ್ನ ಇಷ್ಟಪಟ್ಟರೆ ಮತ್ತೆ ಕೆಲವರು ಪ್ರವಾಸವನ್ನ ಕೂಡ ಇಷ್ಟಪಡ್ತಾರೆ. ಪಿಕ್ನಿಕ್ನ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ವಿಶ್ರಾಂತಿ, ಆಟ, ಊಟ ಮತ್ತೆ ಸ್ನೇಹಿತರು ಅಥವಾ ಕುಟುಂಬದೊಂದಿಗೆ ಒಂದು ಖುಷಿಯನ್ನ ಅನುಭವಿಸುವಂಥದ್ದು. ಪ್ರವಾಸದ ಉದ್ದೇಶ ಏನಪ್ಪ ಅಂದ್ರೆ ಹೊಸ ಸ್ಥಳಗಳನ್ನ ನೋಡೋದು, ಕಲಿಯೋದು ಅಂದ್ರೆ ಜ್ಞಾನಾರ್ಜನೆಯನ್ನ ಮಾಡ್ಕೊಳ್ಳುವಂಥದ್ದು ಮತ್ತೆ ಅನ್ವೇಷಿಸೋದು ಅಥವಾ ಸಾಹಸ ಮಾಡೋದು. ಹಾಗೇನೆ ಪಿಕ್ನಿಕ್ಗೆ ಹೆಚ್ಚಾಗಿ ನಾವು ಆಯ್ಕೆ ಮಾಡಿಕೊಳ್ಳುವಂತಹ ಸ್ಥಳ ಅಂದ್ರೆ ತುಂಬಾ ಹತ್ತಿರದಲ್ಲೇ ಇರುತ್ತವೆ. ಹತ್ತಿರದ ಉದ್ಯಾನವನ ಇರಬಹುದು ಅಥವಾ ಬೀಚ್ಗಳಿರಬಹುದು ಅಥವಾ ಪ್ರಕೃತಿ ತಾಣಗಳಲ್ಲಿ ನಡೆಯುತ್ತವೆ. ಎಷ್ಟೋ ಬಾರಿ ನಮ್ಮ ನಮ್ಮ ಹೊಲಗಳಿಗೂ ಕೂಡ ಅಲ್ಲಿ ಒಂದು ಪಿಕ್ನಿಕ್ ಅನ್ನ ಏರ್ಪಡಿಸೋದನ್ನ ಕೂಡ ನಾವು ನೋಡಿರ್ತೇವೆ ಅಲ್ವಾ, ತೋಟ ಅಥವಾ ಹೊಲಗದ್ದೆಗಳಲ್ಲಿ. ಇನ್ನು ಪ್ರವಾಸವು ದೂರದ ಸ್ಥಳಗಳು, ಐತಿಹಾಸಿಕ ತಾಣಗಳು ಅಥವಾ ಬೇರೆ ಬೇರೆ ನಗರಗಳಿಗೆ, ಕೆಲವೊಮ್ಮೆ ವಿದೇಶಿ ಪ್ರವಾಸವೂ ಕೂಡ ಇದರಲ್ಲಿ ಸೇರುತ್ತೆ. ಇನ್ನು ಪಿಕ್ನಿಕ್ಗೆ ಹೆಚ್ಚಿನ ಯೋಜನೆಯ ಒಂದು ಅವಶ್ಯಕತೆ ಏನೂ ಇರೋದಿಲ್ಲ. ಆದರೆ ಪ್ರವಾಸಕ್ಕೆ ಹೋಟೆಲ್ ಬುಕ್ಕಿಂಗ್ ಇರಬಹುದು, ಸಾರಿಗೆ ಮತ್ತೆ ಮಾರ್ಗದರ್ಶಕರು ಅಥವಾ ಗೈಡ್ ಅಂತ ಹೇಳಿ ನಾವೇನು ಕರಿತೀವಲ್ವ, ಈ ಗೈಡ್ ಬಗ್ಗೆ ಒಂದು ಪೂರ್ವ ಯೋಜನೆಯ ಒಂದು ಅಗತ್ಯ ಕೂಡ ಇರುತ್ತೆ. ಇನ್ನು ಆಹಾರದ ಬಗ್ಗೆ ಹೇಳಬೇಕು ಅಂದರೆ ಪಿಕ್ನಿಕ್ನಲ್ಲಿ ಹೆಚ್ಚಾಗಿ ನಾವು ಮನೆಯಿಂದಲೇ ತಂದಂತಹ ಆಹಾರವನ್ನು ಹಂಚಿಕೊಂಡು ಊಟ ಮಾಡ್ತೇವೆ. ಆದರೆ ಪ್ರವಾಸದಲ್ಲಿ ಹೆಚ್ಚು ದಿನ ಆಹಾರವನ್ನು ಇಡಲಿಕ್ಕೆ ಆಗೋದಿಲ್ಲ ಅಲ್ವಾ, ಹಾಗಾಗಿ ಹೋಟೆಲ್ ಅಥವಾ ಹೊರಗಿನ ಆಹಾರದ ಮೊರೆ ಹೋಗಬೇಕಾಗುತ್ತೆ, ಅಲ್ಲಿನ ಆಹಾರವನ್ನು ಸೇವಿಸಬೇಕಾಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಪಿಕ್ನಿಕ್ ಅಂದರೆ ಹತ್ತಿರದ ಸ್ಥಳಕ್ಕೆ ಹೋಗಿ ಮೋಜು ಮಸ್ತಿ ಖುಷಿಯನ್ನು ಮಾಡೋದಾದರೆ, ಪ್ರವಾಸ ಅನ್ನೋದು ದೂರದ ಸ್ಥಳಗಳಿಗೆ ಹೋಗಿ ಜ್ಞಾನ ಮತ್ತು ಅನುಭವವನ್ನು ಪಡೆಯುವಂಥದ್ದಾಗಿರುತ್ತೆ. ಅದೇನೇ ಇರಲಿ ಸ್ನೇಹಿತರೆ, ಈ ಡಿಜಿಟಲ್ ಯುಗದಲ್ಲಿ ಒಂದಷ್ಟು ಒತ್ತಡಗಳನ್ನು ನಾವು ಕಡಿಮೆ ಮಾಡಿಕೊಳ್ಳೇಬೇಕು. ಅತ್ಯಂತ ಕಡಿಮೆ ಅವಧಿಯಲ್ಲಿ ಯಾಕೆಂದರೆ ಸಾಕಷ್ಟು ರಜೆಗಳನ್ನು ಕೊಡೋದಿಲ್ಲ ಅಲ್ವಾ. ಹಾಗಾಗಿ ಇರುವಂತಹ ಸ್ವಲ್ಪ ಒಂದು ದಿವಸದ ರಜೆಯಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಆದರೂ ನಾವು ಕುಟುಂಬ ಅಥವಾ ಸ್ನೇಹಿತರು ಅಥವಾ ಮಕ್ಕಳೊಂದಿಗೆ ಒಂದಷ್ಟು ಹೊರಗೆ ಹೋಗ್ಬಿಟ್ಟು ನಾವು ಪಿಕ್ನಿಕ್ಗೆ ಹೋಗಿ ನಮ್ಮ ಒಂದು ಮನಸ್ಸಿನ ಒತ್ತಡಗಳನ್ನು ಕಡಿಮೆ ಮಾಡಿಕೊಳ್ಳೋದ್ರಿಂದ ರಿಫ್ರೆಶ್ಮೆಂಟ್ ಆಗಬಹುದು ಅಂತೇಳಿ ಹೇಳ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿಸ್ತಾ ಇದ್ದೀನಿ ಜೋಡಿ ಹಕ್ಕಿ ಚಿತ್ರದ ಗೀತೆಯನ್ನು.

ಸ್ನೇಹಿತರೆ, ಹೊರಾಂಗಣದಲ್ಲಿ ವಿಹಾರದ ಭಾಗವಾಗಿ ತೆಗೆದುಕೊಳ್ಳುವ ಊಟ, ವಿಶೇಷವಾಗಿ ಉದ್ಯಾನವನ, ಸರೋವರದ ದಂಡೆ ಅಥವಾ ಆಸಕ್ತಿದಾಯಕ ನೋಟವನ್ನು ನೀಡುವಂತಹ ಈ ಪಿಕ್ನಿಕ್ ಅನ್ನೋದು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಅಥವಾ ವಸಂತಕಾಲದಲ್ಲಿ ಸಾರ್ವಜನಿಕ ಕಾರ್ಯಕ್ರಮಗಳೊಂದಿಗೆ ಇದನ್ನು ಆಚರಣೆ ಮಾಡೋದು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ಪುಟ್ಟ ಮಾಹಿತಿಯೊಂದಿಗೆ ಇಂದಿಗೆ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.

ಸ್ನೇಹಿತರೆ, ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಮುಗಿಯದ ಕಥೆ ಚಿತ್ರದಿಂದ ಕಂಗಳು ಒಂದನೇ ಹೇಳಿವೆ, ಮಿಡಿದ ಶ್ರುತಿ ಚಿತ್ರದಿಂದ ನನ್ನ ನಿನ್ನ ಎನ್ನುವಂತಹ ಒಂದು ಗೀತೆ, ಹಾಗೆ ಬೆಂಕಿಯ ಬಲೆ ಚಿತ್ರದಿಂದ ನಿನ್ನ ನಗುವು ಹೂವಂತೆ ಎನ್ನುವಂತಹ ಗೀತೆಗಳು ಮೂಡಿಬರ್ತಾ ಇವೆ. ಈ ಗೀತೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಕಳುಹಿಸಿಕೊಡಿ. ನಿಮ್ಮ ಸಂದೇಶಗಳು 4 ಗಂಟೆಯಿಂದ 4 ಗಂಟೆ 15 ನಿಮಿಷದೊಳಗೆ ನಮ್ಮನ್ನು ತಲುಪಲಿ. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 3 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರವಾಗಲಿವೆ. ಅಂದಹಾಗೆ ಸ್ನೇಹಿತರೆ, ಸ್ಟುಡಿಯೋದಲ್ಲಿ ಇಷ್ಟು ಹೊತ್ತು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ ನಿಮ್ಮೊಂದಿಗೆ ಜೊತೆಯಾದದ್ದು ನಾನು ನಿಮ್ಮ ರೇಡಿಯೋ ಗೆಳತಿ ಶಶಿಕಲಾ ಟಿ.

ये स्वर लता मंगेशकर का था और फिल्म का नाम था लैला मजनू।

ಆಕಾಶವಾಣಿ ಚಿತ್ರದುರ್ಗ. ಕಲೆ, ಸಾಹಿತ್ಯ, ಮನೋರಂಜನೆ, ಶಿಕ್ಷಣ, ಸಂವಾದಗಳ ಮಿಶ್ರಣಗಳನ್ನೊಳಗೊಂಡ ಐತಿಹಾಸಿಕ ನಗರಿ ಚಿತ್ರದುರ್ಗದ ಏಕೈಕ ಬಾನುಲಿ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿರುವ ಕೇಳುಗರೆಲ್ಲರಿಗೂ ಸಂಜೆಯ ಚಂದ್ರವಳ್ಳಿ ಪ್ರಸಾರ ಕಾರ್ಯಕ್ಕೆ ಸ್ವಾಗತವನ್ನು ಕೋರ್ತಾ ನಾನು ನಿಮ್ಮ ಜೊತೆ ಆಗ್ತಾ ಇರೋದು ಎನ್ ಜಿ ತಿಪ್ಪೇಸ್ವಾಮಿ. ಇದೀಗ ಸಮಯ 5:33. ಇದೀಗ ಕಾರ್ಯಕ್ರಮ ನಮ್ಮ ಹಾಡು ನಿಮ್ಮ ಅನಿಸಿಕೆ, ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಕೆಳಗರೆ, ನಮ್ಮ ಹಾಡಿಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸತಕ್ಕಂತಹ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ನೀವು ಕೂಡ ನಮ್ಮ ಹಾಡಿಗೆ ವ್ಯಾಟ್ಸಪ್ ಮುಖಾಂತರವಾಗಿ ಸಂದೇಶಗಳನ್ನು ಕಳಿಸ್ಬೋದು. ನಮ್ಮ ನಿಲಯದ ವ್ಯಾಟ್ಸಪ್ ಸಂಖ್ಯೆ ಆಗಿರತಕ್ಕಂಥ 9484684073. ಮತ್ತೊಮ್ಮೆ 9448640273. ಬನ್ನಿ, ಯಾರೆಲ್ಲ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸಿದರೆ ಅಂಥೇಳಿ ನೋಡೋ ಒಂದು ಸಮಯ. ಮೊದಲನೇ ಸಂದೇಶ ಬಂದಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಚಿಕ್ಕೂಡ ಗ್ರಾಮದಿಂದ ಶ್ರೀಶೈಲಾತೆಯಲ್ಲಿ, ಆದಿತ್ಯ ಶಿವಲೀಲಾತೆಯಲ್ಲಿ ಮತ್ತು ಮನೆಯವರು ಆತ್ಮೀಯ ನಿರೂಪಕರಿಗೆ ಶುಭ ಸಂಜೆ, ನಮಸ್ಕಾರ. ಕಂಗಳು ವಂದನೆ ಹೇಳಿದೆ ಹಾಡು ಮುಗಿಯ ಚಲನಚಿತ್ರದ ಅತ್ಯಂತ ಜನಪ್ರಿಯ ಪ್ರಣಯ ಗೀತೆಯಾಗಿದೆ. ಪ್ರೇಮಿಗಳು ಪರಸ್ಪರ ಹತ್ತಿರವಿರುವಾಗ ಹೇಳಬೇಕಾದ ನೂರಾರು ಮಾತುಗಳು ಮನಸ್ಸಿನಲ್ಲೇ ಉಳಿದು ಕಣ್ಣಿನ ನೋಟದಲ್ಲೇ ವ್ಯಕ್ತವಾಗುತ್ತಿವೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಹಾಡು ಪ್ರೇಮಿಗಳ ನಡುವಿನ ಅವ್ಯಕ್ತ ಪ್ರೀತಿ, ಆನಂದ ಮತ್ತು ಮೌನ ಸಂಭಾಷಣೆಯನ್ನು ಸುಂದರವಾಗಿ ವರ್ಣಿಸುವ ಸೊಗಸಾದ ಗೀತೆ ಆಗಿದೆ ಅಲ್ಲವೇ ಅಂಥೇಳಿ ಸಂದೇಶವನ್ನು ಕಳಿಸಿದರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ ಬಂದಿದೆ. ಚಿತ್ರದುರ್ಗದಿಂದ ಪಂಡರಹಳ್ಳಿಯ ರವಿ, ಹೆಡ್ ಪೋಸ್ಟ್ ಆಫೀಸ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆ, ನಿರೂಪಕರಿಗೆ ಸಂಜೆಯ ಶುಭಾಶಯಗಳು. ಹಾಗೂ ಇವತ್ತಿನ ಸಂಜೆಯಲ್ಲಿ ಬರುವ ಹಾಡು ನನ್ನ ಇಷ್ಟದ ಹಾಡು, ಎಷ್ಟು ಸಾರಿ ಕೇಳಿದರೂ ಮನಸ್ಸಿಗೆ ಬಹಳ ಹಿತ ನೀಡುವ ಈ ಬೆಂಕಿಯ ಬಲೆ ಸಿನಿಮಾದ ಹಾಡು. ನಿನ್ನ ನಗು ಹೂವಂತೆ ಮನುಷ್ಯನ ಜೀವನದಲ್ಲಿ ಪ್ರೀತಿಯ ಮಹತ್ವವನ್ನು ಸಾರುತ್ತೆ. ಪ್ರೀತಿ ಅಂದರೆ ಜೀವನದಲ್ಲಿ ಎದುರಾಗುವ ಕಷ್ಟಗಳನ್ನು ಸುಲಭವಾಗಿ ಎದುರಿಸಬಹುದು, ಯಾವಾಗಲೂ ಸಂತೋಷವಾಗಿರಬಹುದು. ಪ್ರೀತಿ ಅನ್ನೋದು ಒಂದು ದೊಡ್ಡ ಬೆಂಬಲ ಮತ್ತು ಮನಸ್ಸಿಗೆ ಶಾಂತಿ ಮತ್ತು ಭರವಸೆ ನೀಡುತ್ತೆ. ಸಮಾಜದಲ್ಲಿ ಹೇಗೆ ಬದುಕಬೇಕು ಎಂಬುದನ್ನು ನಾವು ಎಚ್ಚರಿಕೆಯಿಂದ ಮುಂದೆ ಸಾಗಿದರೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬರೋದಿಲ್ಲ. ನಮ್ಮ ಪ್ರೀತಿಯ ಬಲೆಯಲ್ಲಿ ಹೀಗೆ ಏನೇ ಎದುರಾದರೂ ಹೆದರಿಸಬಹುದು ಅಂತ ಹೇಳ್ತಾ ಈ ಹಾಡುಗಳು ನನಗೆ ಬಹಳ ಇಷ್ಟವಾದ ಎವರ್ಗ್ರೀನ್ ಸಾಂಗ್ಸ್. ನಮ್ಮ ಆಕಾಶವಾಣಿ ರೇಡಿಯೋದಲ್ಲಿ ಬರುತ್ತಿರುವ ಈ ಹಾಡನ್ನು ಕೇಳೋದಕ್ಕೆ ಬಹಳ ಆನಂದ

ಆಗ್ತದೆ, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕು. ನಮಸ್ತೆ ಚಿತ್ರದುರ್ಗ, ಆಕಾಶವಾಣಿ ಕೇಂದ್ರಕ್ಕೆ ಸಂಜೆಯ ಚಂದ್ರವಳಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ಆಯ್ದುಕೊಂಡ ಹಾಡುಗಳು ತುಂಬ ಚೆನ್ನಾಗಿದೆ. ನಮ್ಮ ಮೆಚ್ಚಿನ ಚಲನಚಿತ್ರ ಮುಗಿಯದ ಕತೆ ಹಾಡು ಕಂಗಳು ವಂದನೆ ಹೇಳಿದೆ, ಹೃದಯವ ತುಂಬಿ ಹಾಡಿದೆ. ಈ ಹಾಡು ಅತ್ಯಂತ ಜನಪ್ರಿಯ ಪ್ರೇಮಗೀತೆ. ಈ ಹಾಡಿನ ಸಾರಾಂಶವು ಆಳವಾದ ಪ್ರೀತಿ, ಕೃತಜ್ಞತೆ ಮತ್ತು ಮೌನ ಸಂಭಾಷಣೆಯನ್ನು ತಿಳಿಸುತ್ತದೆ. ಪ್ರೀತಿಯ ಪರಾಕಾಷ್ಠೆಯಲ್ಲಿ ಕಣ್ಣುಗಳು ಮಾತನಾಡುವುದಿಲ್ಲ, ಬದಲಾಗಿ ವಂದನೆ ಅಂದರೆ ಧನ್ಯವಾದಗಳನ್ನು ಹೇಳ್ತದೆ. ಹೃದಯವು ಸಂತೋಷದಿಂದ ತುಂಬಿ ಹಾಡತೊಡಗುತ್ತದೆ. ಪ್ರೇಮಿಗಳು ಒಂದಾದ ಮಾತುಗಳಿಗಿಂತ ಮೌನವೇ ಹೆಚ್ಚು ಮಾತಾಡುತ್ತದೆ. ಹಾಗಾಗಿ ಮಾತುಗಳ ಅವಶ್ಯಕತೆ ಇರುವುದಿಲ್ಲ. ಜೀವ ಜೀವ ಸೇರಲು ಮಾತೇಕೆ ಎಂಬ ಸಾಲು ಎರಡು ಆತ್ಮಗಳ ಮಿಲನದಲ್ಲಿ ಮಾತಿಗಿಂತಲೂ ಭಾವನೆಗಳೇ ಮುಖ್ಯ ಅನ್ನೋ ಒಂದು ಮಾತನ್ನು ಹೇಳುತ್ತೆ. ಒಟ್ಟಾರೆಯಾಗಿ ಇದು ಪ್ರೇಮಿಯೊಬ್ಬ ತನ್ನ ಪ್ರೀತಿ ಪಾತ್ರರಿಗೆ ಕಣ್ಣು ಹೃದಯದ ಮೂಲಕ ಕೃತಜ್ಞತೆ ಸಲ್ಲಿಸುವ ಮತ್ತು ಪ್ರೀತಿಯ ಆಳವನ್ನು ಮೌನವಾಗಿ ವ್ಯಕ್ತಪಡಿಸುವ ಹಾಡಾಗಿದೆ. ಈ ಹಾಡು ಪ್ರಸಾರ ಮಾಡಿ ಧನ್ಯವಾದಗಳು, ಶುಭ ಸಂಜೆ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಚಿತ್ರದುರ್ಗದಿಂದ ಪ್ರಕೃತಿಯು ವರದಾನವಾಗಿ ನೀಡಿರುವ ಎರಡು ನಯನಗಳು, ಎರಡು ಪರಂಜ್ಯೋತಿಗಳು, ಜಗತ್ತಿನ ಸೌಂದರ್ಯೋಪಾಸನೆಯ ಅನುಭವಿಸಲು ದೈವವಿತ್ತ ವರದಾನ. ನಾವು ನೋಡುವ ನೋಟದಲ್ಲಿ ಅನೇಕ ದೃಶ್ಯಾವಳಿಗಳ ಪರಿಯನ್ನು ಅನುಭವಿಸಬಹುದು. ನಾವು ಏನೇ ಕಣ್ಣುಗಳ ಮುಖಾಂತರ ವೀಕ್ಷಿಸಿದರೆ ಅದು ಮನಸ್ಸಿನ ಕನ್ನಡಿಯಾಗಿ ಪ್ರತಿಬಿಂಬಿತವಾಗಿ ಪ್ರತಿಕ್ರಿಯೆ ಉಂಟಾಗಿ ವ್ಯಕ್ತಿಯ ರೂಪ ಸ್ಮರಣೆ ಮತ್ತು ನಮ್ಮ ಕಣ್ಣ ಮುಂದೆ ಬಂದು ಮೊದಲು ವಂದಿಸುವ ಪ್ರಜ್ಞೆ ನಮ್ಮಲ್ಲಿ ಮಾಡುತ್ತದೆ ಎಂಬ ಸಾರ ಸತ್ವವಿರುವ ಮುಗಿಯದ ಕತೆ ಚಿತ್ರದ ಕಂಗಳು ವಂದನೆ ಹೇಳಿವೆ ಹಾಡನ್ನು ನಮಗಾಗಿ ಪ್ರಸಾರಿಸಿ ಅಂಥೇಳಿ ಕೈವಲ್ಯ ಸಾಹಿತಿ ಬೋಧನ ಹೊಸಹಳ್ಳಿ ವೆಂಕಟೇಶ್, ಲಕ್ಷ್ಮೀ ವೆಂಕಟೇಶ್ ಬೋಧನ ಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ ಬಂದಿದೆ. ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ತುಂಬ ಮಧುರವಾದ ಹಾಡುಗಳು, ರಾಗ ತಾಳ ಪಲ್ಲವಿ ಬಹಳ ಇಷ್ಟ. ಸಾಹಿತ್ಯ ಸಂಗೀತ ಚಿತ್ರಕಥೆ ಸುಮಧುರವಾಗಿದೆ. ಪ್ರಸಾರ ಮಾಡುವ ಎಲ್ಲ ಹಾಡುಗಳು ಇಷ್ಟಪಟ್ಟು ಕೇಳ್ತವೆ. ಧನ್ಯವಾದಗಳು ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲ ಸಂದೇಶಗಳಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದೀಗ ಆರಂಭದಲ್ಲಿ ಕೇಳ್ಕೊಂಬರೋಣ ಮುಗಿಯದ ಕತೆ ಚಿತ್ರದ ಈ ಗೀತೆಯನ್ನು.

0: ಕೆಲವರೇ ಗಮನಿಸಿ, ಮಕ್ಕಳಿಗಾಗಿ ಕಾರ್ಯಕ್ರಮ ಇಂದು ಸಂಜೆ 5:30 ಕತೆ ಕೇಳಿ ವ್ಯಾಟ್ಸಪ್ ಸಂದೇಶದಲ್ಲಿ ಕತೆ ಮುಂದುವರಿಸಿ. ಮಕ್ಕಳೇ, ಇಂದು ಸಂಜೆ 5:30 ಕತೆಯನ್ನು ಕೇಳ್ತಾ ಆ ಕತೆಯ ಮುಂದಿನ ಭಾಗವನ್ನು ವ್ಯಾಟ್ಸಪ್ನಲ್ಲಿ ನಿಮ್ಮ ಪೋಷಕರ ಸಹಾಯದಿಂದ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ ನಮ್ಮ ವ್ಯಾಟ್ಸಪ್ ಸಂಖ್ಯೆ ಆಗಿರತಕ್ಕಂಥ 9448640273 ಮತ್ತೊಮ್ಮೆ 9448640273 ಈ ಸಂಖ್ಯೆಗೆ ಕತೆಯನ್ನು ಕೇಳ್ತಾ ಮುಂದಿನ ಭಾಗವನ್ನು ಮುಂದುವರಿಸ್ತೀರಿ ಕತೆಯಲ್ಲಿ ವಾಟ್ಸಪ್ ಸಂದೇಶದ ಮುಖಾಂತರವಾಗಿ ಅಂತ ಹೇಳ್ತಾ ಭಾವಿಸ್ತೀನಿ. ಇದೀಗ ಒಂದು ಪ್ರಕಟಣೆ.
1: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟುಬಲ್ಲೆನು ನಾನು ಜಾಣೆ.
3: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
2: ಸೂರ್ಯ ಬಂದನೆ
4: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
2: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
5: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
4: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
2: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
5: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
0: ನೀವು ಕೇಳ್ತಾ ಇದ್ರಿ ಕಾರ್ಯಕ್ರಮ ನಮ್ಮ ಹಾಡು ನಿಮ್ಮ ಅನಿಸಿಕೆ ವ್ಯಾಟ್ಸಾಪ್ ಸಂದೇಶಗಳ ಕಾರ್ಯಕ್ರಮ. ಕಾರ್ಯಕ್ರಮ ಮುಂದುವರಿಸೋಣ. ಸಂದೇಶ ಬಂದಿದೆ MR ಶ್ರೀಕಂಠನ್ ಅಗ್ರಹಾರ, ಮೈಸೂರು. ಚಿತ್ರದುರ್ಗ ಆಕಾಶವಾಣಿ ಆತ್ಮೀಯ ನಿರೂಪಕರಿಗೆ ಶನಿವಾರದ ಶುಭ ಸಂಜೆ. ಇಂದು ಪ್ರಸಾರವಾಗ್ತಾ ಇರತಕ್ಕಂಥ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ 3 ಬೇರೆ ಬೇರೆ ಚಿತ್ರಗಳಿಂದ ಆರಿಸಿಕೊಂಡು ನೀವು ನೀಡಿರುವ ಎಲ್ಲ ಗೀತೆಗಳು ಸೂಪರ್ ಹಿಟ್ ಆಗಿವೆ. ಅವುಗಳಲ್ಲಿ ನನ್ನ ಮೊದಲ ಆಯ್ಕೆ ದೊರೈ ಭಗವಾನ್ ಅವರ ನಿರ್ದೇಶನದಲ್ಲಿ 1983 ಬಿಡುಗಡೆಯಾಗಿ ತೆರೆಕಂಡ ಬೆಂಕಿಯ ಬಲೆ ಚಿತ್ರದ ನಿನ್ನ ನಗುವು ಹೂವಂತೆ, ನಿನ್ನ ನುಡಿಯು ಹಾಡಂತೆ ಈ ಗೀತೆ. ಕಾರಣ, ಈ ಗೀತೆಯು ಖ್ಯಾತ ನಟರುಗಳಾದ ಅನಂತನಾಗ್ ಹಾಗೂ ಲಕ್ಷ್ಮಿ ಅವರುಗಳ ಅಮೋಘ ಅಭಿನಯದೊಂದಿಗೆ ಮತ್ತು ಚಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ರಾಜನ್ ನಾಗೇಂದ್ರ ಅವರುಗಳ ಸಂಗೀತ ಸಂಯೋಜನೆಯೊಂದಿಗೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರುಗಳ ಮಧುರ ಕಂಠಗಳಲ್ಲಿ ಬಹಳ ಸುಮಧುರವಾಗಿ, ಸುಶ್ರಾವ್ಯವಾಗಿ ಹಾಗೂ ಅರ್ಥಗರ್ಭಿತವಾಗಿ ಮೂಡಿಬಂದಿದೆ.

ನನ್ನ ಆಯ್ಕೆಯ ಈ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ, ಧನ್ಯವಾದಗಳು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ತಮ್ಮ ಸಂದೇಶಕ್ಕೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ಸಂದೇಶ ಬಂದಿದೆ. ಶುಭ ಸಂಜೆ. ಇಂದಿನ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿವೆ, ಸುಂದರವಾಗಿವೆ, ಅಪರೂಪವಾಗಿವೆ, ಅರ್ಥಗರ್ಭಿತವಾಗಿವೆ. ಧನ್ಯವಾದಗಳು ಅಂಥೇಳಿ ರಾಯಭಾಗ ತಾಲೂಕು ಮುಗಳಕೋಡ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್, ಅಭಿಷೇಕಯ್ಯ ಹಿರೇಮಠ್ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ. ಎನ್ ಮಾರಣ್ಣ ಶಿಕ್ಷಕರು ತಳಕು ಚಳ್ಳಕೆರೆ ತಾಲೂಕು ಸಂಜೆಯ ಚಂದ್ರವಳಿ ಕಾರ್ಯಕ್ರಮ ನಿರೂಪಕರಿಗೆ ನನ್ನ ನಮಸ್ಕಾರಗಳು. ನೀವು ಕೊಟ್ಟಿರತಕ್ಕಂಥ ಮೂರು ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ. ಸಾಹಿತ್ಯ, ಸಂಗೀತ, ಚಿತ್ರಕಥೆ, ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ, ಎಲ್ಲ ಹಾಡುಗಳು ಕೇಳ್ತೇನೆ ಅಂತ ಪದ ಪ್ರಸಾರ ಮಾಡಿ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ಮುಂದಿನ ಸಂದೇಶ ಜೆ ಪ್ರಸನ್ನಕುಮಾರ್, ಗೊರಲಡ್ಕು ಹಿರಿಯೂರು ತಾಲೂಕು ಮುಸಂಜೆಯ ಚಂದ್ರವಳಿ ಕಾರ್ಯಕ್ರಮದ ನಿರೂಪಕರಿಗೆ ನನ್ನ ನಮನಗಳು. ನೀವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಮೂರು ಚಿತ್ರದ ಹಾಡುಗಳು ತುಂಬ ಚೆನ್ನಾಗಿವೆ. ಅದರಲ್ಲೂ 1976 ತೆರೆಕಂಡ ರಾಜನ್ ನಾಗೇಂದ್ರ ಸಂಗೀತ ಸಂಯೋಜನೆ ಮಾಡಿರುವ, ರಾಜೇಶ್ ಸುಮಿತ್ರಾ ಅಭಿನಯಿಸಿರುವ ಈ ಹಾಡು ಮುಗಿಯದ ಕತೆ ಚಿತ್ರದ ಹಾಡು ಬಹಳ ಇಷ್ಟ ಆಗಿದೆ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ ಬಂದಿದೆ. ಆಯ್ ಹೆಲೋ, ಗುಡ್ ಈವ್ನಿಂಗ್. ಇವತ್ತು ನೀವು ಕೊಟ್ಟಿರತಕ್ಕಂಥ ಹಾಡುಗಳು ಒಂದಕ್ಕಿಂತ ಒಂದು ಸುಮಧುರವಾದ ಹಾಡುಗಳು. ಎಲ್ಲ ಹಾಡುಗಳು, ಸಾಹಿತ್ಯ, ಸಂಗೀತ, ಅವರವರ ಪಾತ್ರಗಳು ತುಂಬ ಚೆನ್ನಾಗಿದೆ. ಎಲ್ಲ ಹಾಡುಗಳನ್ನು ಕೇಳ್ತೀನಿ ಅಂಥೇಳಿ ಅಮೃತ ರಮೇಶ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ. ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ, ಇವತ್ತಿನ ನಮ್ಮ ಆಯ್ಕೆ ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಮುಗಿಯದ ಕತೆ ಕಂಗಳು ವಂದನೆ ಹೇಳಿದೆ ಈ ಹಾಡು. ನಮಗೆ ಇಷ್ಟವಾಗಿದೆ ಈ ಹಾಡಿನ ಸಾಹಿತ್ಯ ಮತ್ತು ಸಂಗೀತ ತುಂಬ ಚೆನ್ನಾಗಿದೆ. ದಯವಿಟ್ಟು ನಮಗಾಗಿ ಪ್ರಸಾರ ಮಾಡಿ. ನಿಲಯಕ್ಕೆ ಮತ್ತು ನಿರೂಪಕರಿಗೆ ಧನ್ಯವಾದಗಳು. ಪ್ರತಿದಿನ ನಾವು ಆ್ಯಪ್ ಮುಖಾಂತರ ಹಾಡನ್ನು ಕೇಳ್ತೇವೆ, ಕಾರ್ಯಕ್ರಮಗಳನ್ನು ಕೇಳ್ತೇವೆ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ. ನಳಿನಿ ಸತೀಶ್, ಸಂಗಮೇಶ್ವರ ಲೇಔಟ್, ನೀವು ಕೊಟ್ಟಿರತಕ್ಕಂಥ ಎಲ್ಲ ಚಿತ್ರದ ಹಾಡುಗಳು ತುಂಬ ಚೆನ್ನಾಗಿದೆ. ನನಗೆ ಎಲ್ಲ ಹಾಡುಗಳು ಇಷ್ಟ ಆಗಿದೆ. ಎಲ್ಲ ಹಾಡುಗಳ ಸಾಹಿತ್ಯ, ಸಂಗೀತ ತುಂಬ ಚೆನ್ನಾಗಿದೆ. ನಾನು ಎಲ್ಲ ಹಾಡುಗಳನ್ನು ಕೇಳ್ತೀನಿ, ಧನ್ಯವಾದಗಳು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಇದೀಗ ಕೇಳೋಣ ಮಿಡಿದ ಶ್ರುತಿ ಚಿತ್ರದ ಈ ಹಾಡನ್ನು.

ಆಕಾಶವಾಣಿ ಚಿತ್ರದುರ್ಗ, ನೀವು ಕೇಳ್ತಾ ಇದ್ದೀರಿ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ. ಯಾರಾದರೂ ಇದೀಗ ನಮ್ಮ ಆಕಾಶವಾಣಿಯನ್ನು ಟ್ಯೂನ್ ಮಾಡಿದರೆ, ಇಂದು ಸಂಜೆ 5:30 ಮಕ್ಕಳಿಗಾಗಿ ಕಾರ್ಯಕ್ರಮ ಕತೆ ಕೇಳಿ. ವಾಟ್ಸಪ್ ಸಂದೇಶದಲ್ಲಿ ಕತೆ ಮುಂದುವರಿಸಿ. ಮಕ್ಕಳೇ, ಕಥೆಯನ್ನು ಹೇಳ್ತೀನಿ, ಅದರ ಮುಂದಿನ ಭಾಗವನ್ನು ನೀವು ವಾಟ್ಸಪ್ ಸಂದೇಶದ ಮುಖಾಂತರವಾಗಿ ನಮಗೆ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ, ನಮ್ಮ ನಿಲಯದ ಸಂಖ್ಯೆಗಳಾಗಿರ್ತಕ್ಕಂಥ 9444640273, ಮತ್ತೊಮ್ಮೆ 9448640273 ಈ ಸಂಖ್ಯೆಗೆ ಕಥೆಯನ್ನು ಕೇಳ್ತಾ ಮುಂದಿನ ಭಾಗವನ್ನು ನೀವು ವ್ಯಾಟ್ಸಪ್ ಮುಖಾಂತರವಾಗಿ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ, ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನಮ್ಮ ಹಾಡು ನಿಮ್ಮ ಅನಿಸಿಕೆ, ವ್ಯಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಬನ್ನಿ, ಯಾರು ಸಂದೇಶಗಳನ್ನು ಕಳಿಸಿದ್ದಾರೆ ಅಂಥೇಳಿ ನೋಡೋ ಒಂದು ಸಮಯ. ಮಾಧವನ್ ಮೈಸೂರಿನಿಂದ ಇಂದಿನ 3 ಹಾಡುಗಳು ಚೆನ್ನಾಗಿವೆ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ ಬಂದಿದೆ. ನಾಗೇಂದ್ರ ಗುಂಡಮ್ಮ, ದೊಡ್ಡ ಉಳ್ಳಾರ್ತಿ, ಚಳ್ಳಕೆರೆ ತಾಲೂಕು, ಸಂಜೆಯ ನಿರೂಪಕರಿಗೆ ನನ್ನ ನಮಸ್ಕಾರಗಳು. ನೀವು ಕೊಟ್ಟಿರತಕ್ಕಂಥ 3 ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ. ಸಂಗೀತ, ಸಾಹಿತ್ಯ, ಚಿತ್ರಕಥೆ, ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ. ಎಲ್ಲ ಹಾಡುಗಳನ್ನು ಕೇಳ್ತೇವೆ, ತಪ್ಪದೆ ಪ್ರಸಾರ ಮಾಡಿ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ ನೋಡೋಣ. ಮುಂದಿನ ಸಂದೇಶ ಬಂದಿದೆ. ಚಿಂತನ ಬಾಗಿ ಭಾನುಪ್ರಕಾಶ್, ಅರಸೀಕೆರೆ ತಾಲೂಕಿನಿಂದ ಅಂಥೇಳಿ ಸಂದೇಶ ಮಾತ್ರ ಬಂದಿದೆ, ಅಂದರೆ ಹೆಸರು ಮಾತ್ರ ಬಂದಿದೆ, ಆದರೆ ಸಂದೇಶ ಬಂದಿಲ್ಲ. ನಂಬರ್ ಎಂಡಿಂಗ್ ವಿತ್ 336. ಸೊ ಇವರುಗಳು ಹೆಸರನ್ನು ಮಾತ್ರ ಕಳಿಸಿದ್ದಾರೆ, ಆದರೆ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಇರಲಿ, ಮುಂದಿನ ಸಂದೇಶ. ತುಂಗಭದ್ರಾ ನದಿಯ ದಡದಲ್ಲಿರುವ ಪುಣ್ಯಕ್ಷೇತ್ರ ಹರಿಹರ ವಿದ್ಯಾನಗರ ಇಂದು ಶ್ರೀ ಹೂವಿನವಳೆ ಲಕ್ಷ್ಮೀ ಚಂದ್ರಶೇಖರ, ರಾಮು, ರಾಘವೇಂದ್ರ, ಪ್ರಿಯಾಂಕ, ಮುಗಿಯದ ಕಥೆಯ ಹಾಡು ನನಗೆ ಇಷ್ಟ ರೀ. ಸಾಹಿತ್ಯ ಸಂಗೀತ ತುಂಬ ಅದ್ಭುತವಾಗಿದೆ, ಕೇಳಲು ತುಂಬ ಇಂಪಾಗಿದೆ. ಕಲ್ಲಿನ ಕೋಟೆ ಚಿತ್ರದುರ್ಗದ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ನೋಡೋಣ. ಉಮಾದೇವಿ, PWD ಕಾಲೋನಿ, BR ಪ್ರಾಜೆಕ್ಟ್, SMG ಜಿಲ್ಲೆಯಿಂದ, ನಿಮ್ಮ ಆಯ್ಕೆಯ ಹಾಡುಗಳು ಎಲ್ಲವೂ ಚೆನ್ನಾಗಿದ್ದಾವೆ. ನನಗೆ ಇಷ್ಟ ಆಗಿರೋದು ಬೆಂಕಿಯ ಬಲೆ ಹಾಡು, ಕೇಳ್ತೀವಿ, ನಿಮ್ಮ ಪ್ರಸಾರಕ್ಕಾಗಿ ಕಾಯ್ತೇವೆ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ನೋಡೋಣ. ಶುಭ ಸಂಜೆ ನಿರೂಪಕರಿಗೆ ಕಾಶಮ್ಮ ಕಾವೇನ.

ಕಾಮನಬಾವಿ ಬಡಾವಣೆ ಚಿತ್ರದುರ್ಗ ಈ ದಿನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಹಾಡುಗಳು ಸೊಗಸಾಗಿವೆ. ಕಂಗಳು ವಂದನೆ ಹೇಳಿದೆ, ನಿನ್ನ ನಗುವು ಹೂವಂತೆ, ಈ ಎರಡು ಹಾಡುಗಳ ಸಾಹಿತ್ಯ ಸೊಗಸಾಗಿದೆ. ತುಂಬ ಇಷ್ಟವಾದ ಹಾಡುಗಳು, ನನಗೆ ಪ್ರಸಾರ ಮಾಡಿ ಧನ್ಯವಾದಗಳು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ ಬಂದಿದೆ. ಜಗಳೂರು ತಾಲೂಕು ಜಮ್ಮಾಪುರ ಗ್ರಾಮದಿಂದ JCB ಶಿವು. ನಿರೂಪಕರಿಗೆ ಶುಭ ಸಂಜೆ. ಇಂದಿನ ಎಲ್ಲ ಹಾಡುಗಳು ಅದ್ಭುತ. ನಿಮ್ಮ ಆಯ್ಕೆಯ ಹಾಡಿಗಾಗಿ ಕಾಯ್ತಾ ಇದ್ದೇವೆ ಸರ್ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ನೋಡೋಣ. ಶುಭ ದಿನ, ನಾನು ಶಂಕರ್ DN. ಹೇಮಲತಾ, ಗ್ರೀಷ್ಮ, ಲೋಚನ್, ಶ್ರೀದೇವಿ, ಅನಸೂಯ, ಚಿತ್ರದುರ್ಗ, IODP ಲೇಔಟ್. ಈ ದಿನದ ಮೂರು ಹಾಡುಗಳು ಬಹಳ ಇಂಪಾಗಿ ಮನಕ್ಕೆ ಮುದ ನೀಡುವ ಹಾಗಿವೆ. ಪ್ರಸಾರ ಮಾಡಿ ಮತ್ತು ಕೇಳುಗರಿಗೆ ಸಂಜೆಯ ವೇಳೆ ಮನಸ್ಸಿಗೆ ಸಮಾಧಾನ ಸಂತೋಷವನ್ನು ನೀಡಿ ಅಂಥೇಳಿ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಮುಂದಿನ ಸಂದೇಶ ಬಂದಿದೆ. ನೀವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಹಾಡುಗಳು ತುಂಬ ಚೆನ್ನಾಗಿವೆ. ಯಾರು ಕೇಳಿದ್ರೂ ಬೇಸರ ಬರಲ್ಲ, ಮತ್ತೊಮ್ಮೆ ಕೇಳಬೇಕು ಅನಿಸುತ್ತೆ. ಪ್ರಸಾರಕ್ಕೆ ಧನ್ಯವಾದಗಳು. ರಾಮಚಂದ್ರಪ್ಪ ಸಂಡೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ. ನಲ್ಮಯ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ, ನಮಸ್ತೆ. ಬಾಗೇನಾಳ್, ರಮ್ಯಾ, ನಿತಿನ್, ಸುರೇಶ್, ಯಶವಂತ್, ನೀವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಹಾಡುಗಳು ತುಂಬ ಸೊಗಸಾಗಿವೆ. ಮುಗಿಯದ ಕತೆ ಚಲನಚಿತ್ರದ ಹಾಡು ತುಂಬ ಅದ್ಭುತವಾಗಿದೆ. ಇಂಥ ಅದ್ಭುತವಾದ ಹಾಡುಗಳನ್ನು ಕೇಳಿ ನಾವು ಆನಂದವಾಗ್ತದೆ. ಎಲ್ಲ ಅದ್ಭುತವಾದ ಹಾಡುಗಳನ್ನು ಆಯ್ಕೆ ಮಾಡಿಕೊಂಡಿರುವ ನಿಮಗೆ ಧನ್ಯವಾದಗಳು ಸರ್. ದಯವಿಟ್ಟು ಪ್ರಚಾರ ಮಾಡಿ ಎಲ್ಲ ಹಾಡುಗಳನ್ನು ಕೇಳ್ತವೆ. ಧನ್ಯವಾದಗಳು ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ. ಮುಂದಿನ ಸಂದೇಶವನ್ನು ನೋಡೋಣ. ಶುಭ ಸಂಜೆ ಸರ್, ಇಂದು ನೀವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಹಾಡುಗಳು ಗೀತೆಗಳು ನಮ್ಮ ಮನ ಗೆದ್ದಿವೆ. ಅದರಲ್ಲೂ ರಾಜನ್ ಮತ್ತು ನಾಗೇಂದ್ರ ಸಂಗೀತ ನಿರ್ದೇಶನದ ಕಂಗಳು ವಂದನೆ ಹೇಳಿದೆ ಎಂಬ ಗೀತೆಗೆ ಕೇಳುಗರಾದ ನಾವು ನಿಮಗೆ ನಮ್ಮ ಹೃದಯದ ವಂದನೆಗಳನ್ನು ಹೃದಯಪೂರ್ವಕವಾಗಿ ಅರ್ಪಿಸ್ತೇವೆ ಸರ್. ನಿಮ್ಮ ನೈಜ ನಿರೂಪಕನಿಗೆ ಧನ್ಯವಾದಗಳು. ಉಮೇಶ್ ಸಿರಿಗೆರೆ ಮತ್ತು ಸಾವಿತ್ರಿ ಉಮೇಶ್ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ ಬಂದಿದೆ. ಅಂಬಿಕಾ, ಕಸವನಹಳ್ಳಿ, ಗೊಲ್ಲರಹಟ್ಟಿ, ಚಿತ್ರದುರ್ಗ ತಾಲೂಕು. ಹಾಯ್, ಹಲೋ, ಗುಡ್ ಈವ್ನಿಂಗ್. ಇವತ್ತಿನ ಎಲ್ಲ ಹಾಡುಗಳು ಓಲ್ಡ್ ಇನ್ ಗೋಲ್ಡ್, ಒಂದಕ್ಕಿಂತ ಒಂದು ಕೇಳಲು ಸುಮಧುರ. ಅದರಲ್ಲಿ ಬೆಂಕಿಯ ಬಲೆ ಚಿತ್ರದ ಹಾಡು ಇಷ್ಟ. ಪ್ರಸಾರ ಮಾಡಿ ಅಂಥೇಳಿ ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಪಿಂಟು, ಜಿದ್ದಿ, ಕುಮಟೆ, ಬಿಜಾಪುರ, ಸೂಪರ್ ಸರ್. ಇವಾಗ ಟೋನ್ ಮಾಡಿದೆ. ವಿಷ್ಣು ಸಾಂಗ್ ಪ್ಲೀಸ್ ಒನ್. ಓಕೆ, ವಿಷ್ಣು ಸಾಂಗ್ ಅಂತ ಕೇಳಿದಿರಿ. ಸೊ ನೀವು ಕೇಳಿರ್ತಕ್ಕಂಥ ಹಾಡು ಅಂದರೆ ನಾವು ಮಧ್ಯಾಹ್ನ ಪ್ರಸಾರ ಆಗ್ತಾ ಇರತಕ್ಕಂಥ ನಮ್ಮ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ಕೇಳಿ ಆ ಕಾರ್ಯಕ್ರಮದಲ್ಲಿ ನಾವು ಪ್ರಸಾರ ಮಾಡ್ತಾ ಹೇಳಬೇಕಾದ್ರೆ ನಮ್ಮ ಹಾಡುಗಳನ್ನು ಹೇಳಿರ್ತೇವೆ. ಆ ಹಾಡಿಗೆ ನಿಮ್ಮ ಅನಿಸಿಕೆಯನ್ನು ಕಳಿಸ್ಬೇಕು. ಪಿಂಟು ಮತ್ತು ಜಿದ್ದು ಕುಮಟಾ ಅವರೇ, ನೀವು ಕಾರ್ಯಕ್ರಮಗಳನ್ನೆಲ್ಲ ಕೇಳಿ ನಿಮಗೆ ಕಾರ್ಯಕ್ರಮದ ವಿಚಾರ ಗೊತ್ತಾಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಹೀಗೆ ಸಂದೇಶವನ್ನು ಕಳಿಸ್ತಾ ಇರಿ, ಹೊಸ ಕೇಳುಗರು ಅಂತ ಅನಿಸುತ್ತೆ. ವೆಲ್ಕಮ್ ಟು ನಮ್ಮ ಚಿತ್ರದುರ್ಗ. ಹೀಗೆ ಕೇಳ್ತಾ ಇರಿ. ಲತಾ, ಶಿವಶಂಕರ, ಚಟ್ಟೇರ, ಬಸವನ, ಬಾಗೇವಾಡಿ, ವಿಜಯಪುರ, ಇವತ್ತಿನ ಕಾರ್ಯಕ್ರಮ ನಮಗೆ ಬಹಳ ಇಷ್ಟ ಆಯಿತು ಸರ್. ಶುಭ ಸಂಜೆ, ನಮಸ್ಕಾರಗಳು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಮುಂದಿನ ಸಂದೇಶ ಬಂದಿದೆ. ಅದ್ಭುತ ಶುಭ ಸಂಜೆಯಲ್ಲಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಸಂಜೆಯಲ್ಲಿ ಅದ್ಭುತವಾಗಿ ಮೂಡ್ ಬರ್ತಾ ಇರ್ತಕ್ಕಂಥ ನಮ್ಮ ಹಾಡು, ನಿಮ್ಮ ಅನಿಸಿಕೆ ಈ ದಿನದ ನಮ್ಮ ಹಾಡು ಬೆಂಕಿಯ ಬಲೆ ಚಿತ್ರದಿಂದ ಹಾಡು ಬೇಕು. ಇನ್ನು ಈ ದಿನದ ಮೂರು ಹಾಡುಗಳು ಮನ ಮುದ ನೀಡುವ ಹಾಡುಗಳು. ಈ ಹಾಡು ಪ್ರೀತಿ, ಪ್ರೇಮ, ಪ್ರಣಯ, ಅನುರಾಗ, ಭಾವನೆಗಳ, ಮನರಂಜನೆಯ, ಮಧುರ ಬಾಂಧವ್ಯಗಳ ಕ್ಷಣಗಳನ್ನು ನೀಡುವ ಹಾಗೂ ಅದ್ಭುತವಾದ ಅರ್ಥಗರ್ಭಿತವಾದ ಪದಗಳಿಂದ ಅದ್ಭುತವಾಗಿ ರಚಿಸಿರುವ ಹಾಡಾಗಿದೆ. ತುಂಬ ಅದ್ಭುತವಾದ ಗೀತೆ. ಅಂದಿಗೂ, ಇಂದಿಗೂ, ಎಂದೆಂದಿಗೂ ಈ ಹಾಡನ್ನು ಕೇಳ್ತಾ ಮೈ ಮರಿಬಹುದು. ಶುಭ ಸಂಜೆ, ಶನಿವಾರದ ಸಂಜೆಯಲ್ಲಿ ನಿಮ್ಮ ಎಲ್ಲ ಹಾಡುಗಳನ್ನು, ಬಹಳಷ್ಟು ಜನಪ್ರಿಯ ಹಾಡುಗಳು. ಈ ಹಾಡಿನಲ್ಲಿ ಗೀತರಚನೆ, ಸಂಗೀತ, ಛಾಯಾಗ್ರಹಣ, ದೃಶ್ಯ ಮಾಧ್ಯಮ, ನಿರ್ದೇಶನ ತುಂಬ ಚೆನ್ನಾಗಿದೆ. BK ನಾಗರಾಜ್, BK ಪದ್ಮಲತಾ, ಗಾಯತ್ರಿ, KV ರಘುನಂದನ್, ದಳಪತಿ ಚಳುಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ
ಮುಂದಿನ ಸಂದೇಶ ಬಂದಿದೆ. ಜಗದೀಶ್, ಶೋಭಾ, ತೇಜಸ್ವಿನಿ, ವರ್ಣಿಕಾ, ಮಠದ ಸಿರಿಗೆರೆ ಕಾರ್ಯಕ್ರಮಗಳು

ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಒಳ್ಳೆಯ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಿ. ಆಕಾಶವಾಣಿಯ ಎಲ್ಲ ನಿರೂಪಕರಿಗೆ ತುಂಬ ತುಂಬು ಹೃದಯದ ಧನ್ಯವಾದಗಳು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಹೀಗೆ ಸಂದೇಶಗಳನ್ನು ಕಳಿಸ್ತಾ ಇರಿ ಅಂತ ಹೇಳ್ತಾ ಇದೀಗ ಕೇಳಿ ಬೆಂಕಿಯ ಬಲೆ ಚಿತ್ರದ ಈ ಗೀತೆಯನ್ನು.

ವಂದನೆಗಳು, ಎಲ್ಲ ಹಾಡುಗಳು ಚೆನ್ನಾಗಿದ್ದಾವೆ, ಪ್ರಸಾರ ಮಾಡಿ ಅಂಥೇಳಿ ಕಡೆಯದಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮೆಲ್ಲ ಸಂದೇಶಗಳಿಗೆ ಅಂತ ಹೇಳ್ತಾ, ಇದುವರೆಗೂ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಕೆಳಗರೆ ಇದೀಗ ಸಮಯ 5:33:40. ಇದೀಗ ಕೇಳಿ ಕತೆ ಕೇಳಿ ವಾಟ್ಸಪ್ ಸಂದೇಶದಲ್ಲಿ ಕತೆ ಮುಂದುವರಿಸಿ ಮಕ್ಕಳಿಗಾಗಿ ಕಾರ್ಯಕ್ರಮ. ಮಕ್ಕಳೇ, ಎಲ್ಲರೂ ಕೂಡ ಕತೆ ಕೇಳಲಿಕ್ಕೆ ಸಿದ್ಧರಾಗಿದ್ದೀರಿ ಅಂತ ಭಾವಿಸ್ತೀನಿ. ಮತ್ತೊಮ್ಮೆ ನೋಟ್ ಮಾಡ್ಕೊಳ್ಳಿ, ನಮ್ಮ ನಿಲಯದ ಸಂಖ್ಯೆಗಳಾಗಿರ್ತಕ್ಕಂಥ 9448640273, ಮತ್ತೊಮ್ಮೆ 9448640273. ಕತೆಯನ್ನು ಕೇಳ್ತಾ ಕೇಳ್ತಾ ಹಾಗೆ ಕತೆಯನ್ನು ಮುಂದುವರಿಸ್ತಿರಲ್ಲ, ಕತೆಯನ್ನು ಕೇಳೋಣ. ಕತೆಯ ಹೆಸರು ಬಂದುಬಿಟ್ಟು ಕೀರ್ತಿವಂತ ಪ್ರತಿಭಾವಂತ ಅಂತ. ಒಂದೂರಿನಲ್ಲಿ ಇಬ್ಬರು ರಾಜ್ಕುಮಾರರು ಇರ್ತಾರೆ. ದೊಡ್ಡವನ ಹೆಸರು ಕೀರ್ತಿವಂತ, ಅವನು ಬಹಳ ಪರಾಕ್ರಮಿ. ಇನ್ನು ಕಿರಿಯವನ ಹೆಸರು, ಚಿಕ್ಕವನ ಹೆಸರು ಬಂದುಬಿಟ್ಟು ಪ್ರತಿಭಾವಂತ ಅಂತ. ಇವನು ಬಹಳ ಬುದ್ಧಿಶಾಲಿ. ತಂದೆಯ ಸಾವಿನ ಬಳಿಕ ಕೀರ್ತಿವಂತ ಏನಿದ್ದ, ಸೊ ಅವನು ರಾಜನಾಗ್ತಾನೆ. ಕೀರ್ತಿವಂತ ಅವನು ದೊಡ್ಡವನು, ಸೊ ಅವನು ರಾಜನಾದ. ಪ್ರತಿಭಾವಂತ ಏನು ಮಾಡ್ತಾನೆ, ಚಿಕ್ಕವನು ಎರಡನೇವನು ಪಕ್ಕದ ರಾಜ್ಯದ ರಾಜಕುಮಾರಿಯನ್ನು ಮದುವೆ ಆಗ್ಬಿಟ್ಟು ಅಲ್ಲೇ ರಾಜನಾಗ್ತಾನೆ. ಇತ್ತ ಕೀರ್ತಿವಂತನ ರಾಜ್ಯದಲ್ಲಿ 3 ವಿಚಿತ್ರ ಘಟನೆಗಳು ನಡೀತವೆ. ಏನಪ್ಪ ಆ 3 ವಿಚಿತ್ರ ಘಟನೆಗಳು ಅಂತಂದರೆ, ಮೊದಲೇದಾಗಿ ಕೂರ್ಮಜರು ಅನ್ನೋ ಒಬ್ಬ ಮಾಂತ್ರಿಕ ಜನ ಅವರ ನಾಡಿಗೆ ವಲಸೆ ಬಂದು ನೆಲೆಸಿರ್ತಾರೆ. ಕೂರ್ಮಜರು ಅನ್ನೋ ಒಂದು ಮಾಂತ್ರಿಕ ಜನರು ಆ ರಾಜ್ಯಕ್ಕೆ ಬಂದು ವಲಸೆ ಬಂದು ನೆಲೆಸಿರ್ತಾರೆ. ಯಾರು ಏನೇ ಮಾತಾಡಿದ್ರೂ ಕೂಡ ಆ ಕೂರ್ಮಜರಿಗೆ ಕೇಳಿಸೋದೇ ಇಲ್ಲ. ಇದರಿಂದ ಜನರು ಬಹಳ ಭಯಭೀತರಾಗ್ಬಿಟ್ಟಿರ್ತಾರೆ. ಇದು ಮೊದಲನೇ ಸಮಸ್ಯೆ, 3 ವಿಚಿತ್ರ ಘಟನೆಗಳಲ್ಲಿ ಮೊದಲನೇ ವಿಚಿತ್ರ ಘಟನೆ. ಇನ್ನು ಎರಡನೇದಾಗಿ ಆ ನಾಡಿನಲ್ಲಿ, ಆ ರಾಜ್ಯದಲ್ಲಿ ಆಗಾಗ್ಗೆ ವಿಚಿತ್ರವಾಗಿರ್ತಕ್ಕಂಥ ಒಂದು ಚೀತ್ಕಾರ, ಬಹಳ ಜೋರಾಗಿರ್ತಕ್ಕಂಥ ಒಂದು ಶಬ್ದ ಕೇಳಿ ಬರ್ತಾ ಇರುತ್ತೆ. ಈ ಶಬ್ದ ಬರ್ತಾ ಇದ್ದಾಗೆ ಆ ರಾಜ್ಯದಲ್ಲಿರ್ತಕ್ಕಂಥ ಹೆಂಗಸರು ಮತ್ತು ಮಕ್ಕಳು ಬಹಳ ಹೆದರ್ಕೊಳ್ತಾ ಇರ್ತಾರೆ. ಇದು ಎರಡನೇ ವಿಚಿತ್ರವಾದ ಘಟನೆ. ಇನ್ನು ಮೂರನೇದಾಗಿ ಆ ರಾಜನ ಅರಮನೆಯಲ್ಲಿ ಪ್ರತಿ ರಾತ್ರಿ ಎಷ್ಟು ಅಡುಗೆಯ ಸಾಮಾನು ಇಟ್ಕೊಂಡಿದ್ರೂ ಕೂಡ ಬೆಳಗಾಗೋ ಹೊತ್ತಿಗೆ ಅವೆಲ್ಲವೂ ಕೂಡ ಮಂಗಮಯ ಆಗ್ತಾ ಇರ್ತವೆ. ಇವು 3 ವಿಚಿತ್ರ ಘಟನೆಗಳು ಆ ಕೀರ್ತಿವಂತನ ರಾಜ್ಯದಲ್ಲಿ ನಡೀತಾ ಇರ್ತವೆ. ಸೊ ಮಕ್ಕಳೇ, ಇದು ಕಥೆಯ ಒಂದಷ್ಟು ಭಾಗದ ತುಣುಕು. ಸೊ ನೀವು ಆ ಕಥೆಯನ್ನು ವಾಟ್ಸಪ್ ಸಂದೇಶದಲ್ಲಿ ಟೈಪಿಸಿ ಕಳಿಸ್ತೀರಿ ಅಂಥೇಳಿ ಭಾವಿಸ್ತೀನಿ. ಅಲ್ಲಿವರೆಗೂ ಒಂದು ಹಾಡನ್ನು ಕೇಳ್ಕೊಂಬನ್ನಿ.

ಆಕಾಶವಾಣಿ ಚಿತ್ರದುರ್ಗ ನೀವು ಕೇಳ್ತಾ ಇದ್ರಿ ನಮ್ಮ ಹಡೋ ನಿನ್ಸ್ ನಿಮ್ಮನ್ಸಕ್ಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಕಡೆಯದಾಗಿ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಯಾಕ್ರಿ, ಕಡೆಯದಾಗಿ ನೀವು ಕೊನೆಯದಾಗಿ ಕಳಿಸ್ಬಿಡಿದ್ರಿ ಸಂದೇಶಗಳನ್ನು. ಹೇಮಮೂರ್ತಿ ಮತ್ತು ಯೋಗ ಶಿಕ್ಷಕಿ ಇವರು ಕೂಡ ಸಂದೇಶಗಳನ್ನು ಕಳಿಸಿದ್ದಾರೆ. ಸೊ ಇಬ್ಬರಿಗೂ ಕೂಡ ಧನ್ಯವಾದಗಳು. ಇವರು ಕೊಟ್ಟಿರ್ತಕ್ಕಂಥ ಮೂರು ಹಾಡುಗಳು ಸುಂದರ ಸುಮಧುರ, ಮೂರು ಗೀತೆಗಳನ್ನು ಕೇಳ್ತೇವೆ ಧನ್ಯವಾದಗಳು ಅಂಥೇಳಿ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಹಾಗೆ ಹೇಮಮೂರ್ತಿ ಯೋಗ ಶಿಕ್ಷಕಿ ಚಿತ್ರದುರ್ಗ, ಆಕಾಶವಾಣಿ ಸಿಬ್ಬಂದಿಯವರಿಗೆಲ್ಲ ಆಕಾಶವಾಣಿ ಕೇಳುವರಿಗೆ ಶುಭ ಸಂಜೆ.

ಎಸ್, ಮೊದಲನೇ ವ್ಯಾಟ್ಸಪ್ ಸಂದೇಶ ಬಂದಿದೆ. ಅಂದರೆ ಮಕ್ಕಳೇ, ಕಾರ್ಯಕ್ರಮ ನೀವು ಕೇಳ್ತಾ ಇದ್ರಿ, ಕತೆ ಕೇಳಿ ವ್ಯಾಟ್ಸಪ್ ಸಂದೇಶದಲ್ಲಿ ಕತೆಯನ್ನು ಮುಂದುವರಿಸಿ ಮಕ್ಕಳಿಗಾಗಿ ಕಾರ್ಯಕ್ರಮದಲ್ಲಿ. ಮೊದಲನೇ ಸಂದೇಶ ಬಂದಿದೆ ಯಾರು ಅಂತಂದರೆ ಚೈತನ್ಯ ಶಿರಾಯಿಂದ. ಈ ಕಥೆಯಲ್ಲಿರ್ತಕ್ಕಂತಹ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಕೀರ್ತಿವಂತ ಅವನ ತಮ್ಮನಾದ ಪರಾಕ್ರಮಿ ಅವನ ಆಸ್ಥಾನಕ್ಕೆ ಬತ್ತೆ ಬರಮಾಡ್ಕೊಳ್ತಾನೆ ಅಂಥೇಳಿ ಸಂದೇಶವನ್ನು ಕಳಿಸಿದರೆ ಧನ್ಯವಾದ. ಕರೆಕ್ಟು ಅಂದರೆ ನೀವು ಕಳಿಸಿರ್ತಕ್ಕಂಥ ಮಾಹಿತಿ ಏನಿದೆ ಆ ಕಥೆಯ ಮುಂದಿನ ಭಾಗವನ್ನು ಕಳಿಸಿದ್ದೀರಿ, ಧನ್ಯವಾದಗಳು. ಎಸ್, ಕಥೆಯ ಮುಂದಿನ ಭಾಗವನ್ನು ಮುಂದುವರಿಸೋಣ. ಧನ್ಯವಾದಗಳು ಚೈತನ್ಯ ಶಿರಾ ಅವರೇ. ಸೊ ಈಗ ಏನು, ಮೂರು ವಿಚಿತ್ರವಾದ ಘಟನೆಗಳು ನಡೀತಾ ಇದ್ವು, ಆ ಮೂರು ವಿಚಿತ್ರ ಘಟನೆಗಳಿಗೆ ಸಂಬಂಧಪಟ್ಟಂತೆ ಮುಂದೇನಾಯಿತು ಅಂಥೇಳಿ ಕಥೆಯನ್ನು ಮುಂದುವರಿಸ್ತಾ ಹೋಗೋಣ. ಕೀರ್ತಿವಂತ ಎಷ್ಟು ಪ್ರಯತ್ನಿಸಿದರೂ ಕೂಡ ಈ ಘಟನೆಗಳ ರಹಸ್ಯವನ್ನು ಶೋಧಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಕಡೆಗೆ ಅವನು ಪ್ರತಿಭಾವಂತನ ಸಲಹೆಯನ್ನು ಕೇಳ್ತಾನೆ. ಪ್ರತಿಭಾವಂತ ತನ್ನ ತಮ್ಮನ ಸಲಹೆಯನ್ನು ಕೇಳ್ತಾನೆ. ಆ ಪ್ರತಿಭಾವಂತ ಏನು ಮಾಡ್ತಾನೆ, ಸ್ವಲ್ಪ ಯೋಚನೆ ಮಾಡಿ ಆನಂತರ ಅದಕ್ಕೆ ಒಂದು ಪರಿಹಾರವನ್ನು ತಿಳಿಸ್ತಾನೆ. ಏನಪ್ಪ ಅಂತಂದರೆ, ಸೊ ಮೊದಲೇದಾಗಿ ನಾನು ಸ್ವಲ್ಪ ಗಿಡಮೂಲಿಕೆಗಳನ್ನು ಕೊಡ್ತೇನೆ, ಅದನ್ನು ಅರೆದು ನೀರಿನಲ್ಲಿ ಬೆರೆಸು. ರಾಜ್ಯದ ಪ್ರಜೆಗಳೆಲ್ಲ ಕರೆದು ಆ ನೀರನ್ನು ಸಿಂಪಡಿಸು, ಇದರಿಂದ ಕೂರುಮಜರು ಮಾತ್ರ ಸಾಯ್ತಾರೆ ಅಂತ ಹೇಳ್ತಾನೆ. ಇದು ಮೊದಲನೇ ಆ ಘಟನೆಗೆ ಒಂದು ಪರಿಹಾರವನ್ನು ತಿಳಿಸ್ತಾನೆ. ಇನ್ನು ಎರಡನೇ ಘಟನೆ ಏನಿತ್ತು, ಆ ಒಂದು ಎರಡನೇ ಘಟನೆಗೆ ಚೀತ್ಕಾರ ಮಾಡ್ತಾ ಇರತಕ್ಕಂಥ ಎರಡು ಭೂತಗಳ ಜಗಳ ಕೇಳಿಬರ್ತಾ ಇತ್ತಲ್ಲ, ಆ ಶಬ್ದವನ್ನು ಕಡಿಮೆ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ, ನಿನ್ನ ನಾಡಿನ ಅಂದರೆ ನಿನ್ನ ರಾಜ್ಯ ಏನಿತ್ತು ಆ ರಾಜ್ಯದ ಮಧ್ಯಭಾಗದಲ್ಲಿ ಒಂದು ಹೊಂಡ ಮಾಡಿ ಅದರೊಳಗೆ ದೊಡ್ಡ ದ್ರಾಕ್ಷಾರಸದ ಪಾತ್ರೆಯನ್ನು ಇಡು, ಪಾತ್ರೆಯನ್ನು ರೇಷ್ಮೆ ವಸ್ತ್ರದಿಂದ ಮುಚ್ಚು. ಭೂತಗಳು ಜಗಳವಾಡಿದ ಬಳಿಕ ಅವು ಹಂದಿಗಳಾಗಿ ಪಾತ್ರೆಯ ದ್ರಾಕ್ಷಾರಸ ಕುಡಿಯೋದಕ್ಕೆ ಬಂದಾಗ ವಸ್ತ್ರದ ಸಮೇತ ಆ ಪಾತ್ರೆಯ ಒಳಗೆ ಬೀಳ್ತವೆ. ರಸ ಕುಡಿದುಬಿಟ್ಟು ಅವು ನಿದ್ದೆ ಮಾಡಿದಾಗ ಆ ವಸ್ತ್ರವನ್ನು ಸುತ್ತಿ ಅವನ್ನೆತ್ಕೊಂಡು ಹೋಗಿ ನೆರದಲ್ಲಿ ಹೂತಾಕ್ಬಿಡು ಅಂಥೇಳಿ ಎರಡನೇ ಒಂದು ವಿಚಿತ್ರ ಘಟನೆಗೆ ಸಲಹೆಯನ್ನು ಪ್ರತಿಭಾವಂತ ಕೊಡ್ತಾನೆ. ಸೊ ಕತೆ ಮುಂದಿನ ಭಾಗವನ್ನು ಮುಂದುವರಿಸೋಣ. ಮತ್ತೊಂದು ಗೀತೆಯ ನಂತರ ಮಕ್ಕಳೇ ಕೇಳ್ತಾ ಇದ್ದೀರಲ್ಲ ಕತೆಯನ್ನು, ಕತೆ ಕೇಳಿ ವ್ಯಾಟ್ಸಪ್ ಸಂದೇಶದಲ್ಲಿ ಕತೆಯನ್ನು ಮುಂದುವರಿಸಿ ಆ ಮೂರನೇ ವಿಚಿತ್ರ ಘಟನೆಗೆ ಪ್ರತಿಭಾವಂತ ಸೂಚಿಸ್ತಕ್ಕಂಥ ಸಲಹೆ ಏನು ಅಂತ

ಮುಂದಿನ ಭಾಗದಲ್ಲಿ ನೋಡೋಣ. ಸೊ ನೀವಾಗಿ ಕಥೆಯನ್ನು ಕೇಳಿದರೆ ಕಥೆಯ ಮುಂದಿನ ಭಾಗವನ್ನು ವ್ಯಾಟ್ಸಪ್ ಮುಖಾಂತರವಾಗಿ ಸಂದೇಶವನ್ನು ಕಳಿಸಿ. ನಮ್ಮ ನಿಲಯದ ವ್ಯಾಟ್ಸಪ್ ಸಂಖ್ಯೆ 9448640273, ಮತ್ತೊಮ್ಮೆ 9448640273.

ಅವರು ಮುಂದಿನ ಭಾಗವನ್ನು ಕಳಿಸಿದ್ದಾರೆ. ಅವನ ರಾಜಧಾನಿಯಲ್ಲಿ ಮೂರನೇ ಸಮಸ್ಯೆಗೆ ಒಂದು ಔತಣ ಕೂಟವನ್ನು ಏರ್ಪಡಿಸಿ ಮಧ್ಯರಾತ್ರಿಯಲ್ಲಿ ಯಾರೂ ಹೋಗದಂತೆ ನೋಡಿಕೊಂಡು ಅಲ್ಲಿಗೆ ಬರುವ ರಾಕ್ಷಸರನ್ನು ಮತ್ತು ಅವರು ಮುಟ್ಟುಗೋಲು ಹಾಕಬಾರ್ದು, ಯಾರು ಕೂಡ ಮುಟ್ಟುಗೋಲು ಹಾಕಬಾರ್ದು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು, ಸರಿಯಾಗಿ ಯೋಚಿಸಿದ್ದೀರಿ, ಕಥೆಯ ಮುಂದಿನ ಭಾಗವನ್ನು ಕಳಿಸಿದ್ದೀರಿ. ಅದನ್ನು ವಿಸ್ತೃತವಾಗಿ ಆ ಕಥೆಯ ಮೂರನೇ ಸಮಸ್ಯೆ ಏನಿತ್ತು ಅದನ್ನು ಈಗ ನೋಡ್ತಾ ಹೋಗೋಣ ಮಕ್ಕಳೇ. ಆ ಎರಡು ವಿಚಿತ್ರ ಘಟನೆಗಳಿಗೆ ಪ್ರತಿಭಾವಂತ ಸರಿಯಾದಂತಹ ಸಮಸ್ಯೆಗೆ ಪರಿಹಾರವನ್ನು ತಿಳಿಸಿದ. ಈಗ ಮೂರನೇ ವಿಚಿತ್ರ ಘಟನೆಗೆ ಏನು ಪರಿಹಾರ ಅಂತ ನೋಡ್ತಾ ಹೋಗೋಣ. ಮೂರನೇದಾಗಿ, ಅರಮನೆಯ ಅಡುಗೆಯ ಸಾಮಾನುಗಳನ್ನು ರಾಕ್ಷಸನೊಬ್ಬ ಒತ್ತುಕೊಂಡು ಹೋಗ್ತಾ ಇರ್ತಾನೆ. ನೀನು ಕಣ್ಣಿಗೆ ನೀರು ಮುಟ್ಟಿಸಿಕೊಂಡು ಕಾವಲು ಕಾಯಿ, ಅವನು ಸಿಗ್ತಾನೆ ಅಂಥೇಳಿ ಪ್ರತಿಭಾವಂತ ಆ ತಮ್ಮನಿಗೆ, ಕೀರ್ತಿವಂತನಿಗೆ ಸಮಸ್ಯೆಗೆ ಪರಿಹಾರವನ್ನು ನೀಡಿದ. ಸೊ ಹಾಗೆ ಕೀರ್ತಿವಂತ ತನ್ನ ತಮ್ಮನಿಗೆ ಧನ್ಯವಾದ ಹೇಳಿಬಿಟ್ಟು ತನ್ನ ನಾಡಿಗೆ ಹಿಂದಿರುಗ್ತಾನೆ. ಅದಕ್ಕೆ ಮೊದಲನೇ ಸಮಸ್ಯೆಗೆ ಪರಿಹಾರವನ್ನು ಹುಡುಕೋದಕ್ಕೆ ಗಿಡ ಮೂಲಿಕೆಗಳನ್ನೆಲ್ಲವನ್ನು ಕೂಡ ಅರೆದು ನೀರಿನಲ್ಲಿ ಬೆರೆಸಿ ತನ್ನ ಪ್ರಜೆಗಳೆಲ್ಲರಿಗೂ ಕರೆಸಿ ಸಿಂಪಡಣೆ ಮಾಡ್ತಾನೆ. ಆಗ ಕೂರ್ಮಜರು ಅಂತ ಏನು ಕರೀತಾ ಇದ್ರೋ ಆ ಕೂರ್ಮಜರೆಲ್ಲರೂ ಕೂಡ ಸತ್ತು ಬಿದ್ದು ಬಿಡ್ತಾರೆ. ಅಲ್ಲಿಗೆ ಮೊದಲನೇ ವಿಚಿತ್ರ ಘಟನೆಗೆ ಪರಿಹಾರ ಸಿಕ್ತು. ಇನ್ನು ಎರಡು ಭೂತಗಳು ತಮ್ಮನ ಸಲಹೆಯಂತೆ ಚೀತ್ಕಾರ ಮಾಡ್ತಾ ಇರ್ತವೆ. ಆ ಚೀತ್ಕಾರ ಮಾಡ್ತಾ ಇದ್ದಾಗ ಅವನ್ನು ಕೂಡ ಏನು ಪರಿಹಾರವನ್ನು ತಿಳಿಸ್ತಾನೆ, ಅದರ ಪರಿಹಾರದಂತೆ ಇವನು ಕೂಡ ಕ್ರಮಗಳನ್ನು ಕೈಗೊಳ್ಳುತ್ತಾನೆ. ಆ ಎರಡು ಚೀತ್ಕಾರದ ಭೂತಗಳು ಕೂಡ ಹಾಗೆ ಕುಸ್ತಿಯನ್ನು ಹಾಡಿ ಸತ್ತು ಹೋಗ್ತವೆ. ಅವೆರಡನ್ನು ಕೂಡ ತಗೊಂಬಂದು ಅವನ್ನು ಭೂಮಿಯಲ್ಲಿ ಹುದುಗಿ ಹಾಕ್ತಾನೆ. ಇನ್ನು ಮೂರನೇದಾಗಿ, ಮೂರನೇ ದಿನ ಅಂದರೆ ಕೀರ್ತಿವಂತ ರಾತ್ರಿ ಕಾವಲು ಕೂತ್ಕೊಳ್ತಾನೆ. ಸೊ 12 ದಾಟಿದೊಡನೆ ನಿದ್ದೆ ಬರುತ್ತೆ. ತಕ್ಷಣವೇ ಮುಖಕ್ಕೆ ನೀರನ್ನು ಮುಟ್ಟಿಸ್ಕೊಂಡು ಎಚ್ಚರವಾಗಿ ಕೂತ್ಕೊಳ್ತಾನೆ. ಕೂತ್ಕೊಂಡು ಆಗ ನೋಡ್ತಾನೆ, ಒಬ್ಬ ರಾಕ್ಷಸನೊಬ್ಬ ದೊಡ್ಡ ಬುಟ್ಟಿಯನ್ನೊತ್ಕೊಂಡು ಒಳಗೆ ಬಂದು ಅಲ್ಲಿದ್ದ ಅಡುಗೆಯ ಸಾಮಾನುಗಳನ್ನೆಲ್ಲ ಬುಟ್ಟಿಯಲ್ಲಿ ಇಡ್ತಾ ಇರ್ತಾನೆ. ಕೀರ್ತಿವಂತ ತಕ್ಷಣವೇ ಕತ್ತಿಯನ್ನು ಹಿಡಿದು ಹೊರಬಂದು, ಧೈರ್ಯ ಇದ್ದರೆ ನನ್ನ ಜೊತೆ ಯುದ್ಧಕ್ಕೆ ಬಾ ಅಂತ ಹೇಳ್ತಾನೆ. ರಾಕ್ಷಸನಿಗೂ ಕೀರ್ತಿವಂತನಿಗೂ ಯುದ್ಧವಾಗಿ ಕೀರ್ತಿವಂತನೇ ಆ ಯುದ್ಧದಲ್ಲಿ ಗೆಲ್ತಾನೆ. ಆಗ ರಾಕ್ಷಸ ಬೇಡ್ಕೊಳ್ತಾನೆ, ಮಹಾರಾಜ ನನ್ನನ್ನು ಕೊಲ್ಬೇಡ, ನಾನು ನಿನ್ನ ಗುಲಾಮನಾಗಿರ್ತೇನೆ ಅಂತ. ಕೀರ್ತಿವಂತ ರಾಕ್ಷಸನನ್ನು ಕ್ಷಮಿಸ್ತಾನೆ, ಅವನ ಮಾತಿನಂತೆ ರಾಜನ ಗುಲಾಮನಾಗಿ ಉಳ್ಕೊಳ್ತಾನೆ. ಹೀಗೆ ಕೀರ್ತಿವಂತನ ನಾಡಿನಲ್ಲಿ ನೆಮ್ಮದಿ ನೆಲೆಸುತ್ತೆ. ಇದು ಕೀರ್ತಿವಂತ ಮತ್ತು ಪ್ರತಿಭಾವಂತ ಇಂದಿನ ಕಥೆಯ ಸಾರಾಂಶ ಮಕ್ಕಳೇ. ಕತೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ಹಾಡನ್ನು ಕೇಳ್ಕೊಂಬನ್ನಿ.

ಆಕಾಶವಾಣಿ ಚಿತ್ರದುರ್ಗ ನೀವು ಕೇಳ್ತಾ ಇದ್ದೀರಿ ಮಕ್ಕಳಿಗಾಗಿ ಕಾರ್ಯಕ್ರಮ ಕತೆ ಕೇಳಿ. ವಾಟ್ಸಪ್ ಸಂದೇಶದಲ್ಲಿ ಕಥೆಯನ್ನ ಮುಂದುವರಿಸಿ ಮಕ್ಕಳೇ. ನಿಮಗಾಗಿ ಮತ್ತೊಂದು ಕತೆ, ಕೂರುಚೆಲು ಗಡ್ಡದ ರಾಜ ಅಂತ ಕೇಳಿ. ಒಂದಾನೊಂದು ಕಾಲದಲ್ಲಿ ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಅವನಿಗೆ ಒಬ್ಬ ಮಗಳಿದ್ಲು. ಅವಳಿಗೆ ತಾನು ರೂಪವತಿ ಅಂಥೇಳಿ ಭಾಳ ಹೆಮ್ಮೆ ಇತ್ತು. ಹಾಗಾಗಿ ತನ್ನನ್ನು ಮದುವೆಯಾಗೋದಕ್ಕೆ ಬಂದಿರತಕ್ಕಂಥ ಎಲ್ಲ ರಾಜಕುಮಾರರನ್ನು ಭಾಳ ತಿರಸ್ಕರಿಸ್ತಾ ಇದ್ಲು. ಒಂದಿನ ರಾಜ ನೆರೆಹೊರೆಯ ರಾಜಕುಮಾರನೆಲ್ಲರನ್ನೂ ಕೂಡ ಕರೆದುಬಿಟ್ಟು ಒಂದು ಔತಣವನ್ನು ಏರ್ಪಡಿಸಿದ್ದ. ಆ ರಾಜಕುಮಾರನ ನೋಡಿರ್ತಕ್ಕಂತಹ ರಾಜಕುಮಾರಿ ಎಲ್ರಿಗೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ಹೆಸರುಗಳನ್ನು ಹಿಡಿತಾ ಬಂದು, ಹೆಂಗೆ ಒಬ್ಬ ರಾಜಕುಮಾರನ ನೋಡ್ಬಿಟ್ಟು, ಆಹಾ ಹಾ ಹಾ ಇವನು ನೋಡು ಮೆಳ್ಳಗಣ್ಣಿದ್ದಂಗಿದ್ದಾನೆ, ಇನ್ನೊಬ್ಬನಿಗೆ ಇವನು ಕುಳ್ಳ, ಮತ್ತೊಬ್ಬನಿಗೆ ಭಾಳ ಉದ್ದುಕ್ಕಿದ್ದಾನೆ, ಇವನ ಕಾಲು ನೋಡಿದ್ರೆ ಕೊಕ್ಕರೆ ಕಾಲಿದ್ದಂಗಿದೆ ಅಂಥೇಳಿ ಜರಿಯೋದಕ್ಕೆ ಪ್ರಾರಂಭಿಸಿದ್ಲು. ಇನ್ನು ಕಡೆಯದಾಗಿ ಒಬ್ಬ ಕುಳಿತಿರ್ತಕ್ಕಂಥ ಸುಂದರವಾದ ರಾಜಕುಮಾರನ್ನು ನೋಡ್ಬಿಟ್ಟು, ಇವೊಂದು ನೋಡು ಕುರುಚಲುಗಡ್ಡದ ರಾಜ ಅಂಥೇಳಿ ಎಲ್ಲರನ್ನೂ ಕೂಡ ಒಂದೊಂದು ಹೆಸರಿನಿಂದ ಇಟ್ಟುಬಿಟ್ಟು ಎಲ್ಲರನ್ನ ಹಾಸ್ಯ ಮಾಡ್ತಾಳೆ. ಅದಕ್ಕೆ ತನ್ನ ಅತಿಥಿಗಳಿಗೆ ಅವಮಾನ ಮಾಡಲ್ದು ಅಂಥೇಳಿ ರಾಜ ಭಾಳ ಕೋಪ ಬಂದ್ಬಿಡುತ್ತೆ. ತಕ್ಷಣವೇ ನಿನ್ನ ಅಹಂಕಾರ ಭಾಳ ಅತಿಯಾಯಿತು, ನಾಳೆ ಬೆಳಗ್ಗೆ ಅರಮನೆಯ ಮುಂದೆ ಯಾರು ಮೊದಲು ಕಾಣಿಸ್ತಾರೋ ಅವರಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂಥೇಳಿ ರಾಜ ಹೇಳ್ದ. ಸರಿ ಅಂತ ನೋಡಿದ್ರೆ ಮರುದಿನ ಬೆಳಗ್ಗೆ ನೋಡಿದ್ರೆ ಒಬ್ಬ ಭಿಕ್ಷುಕ ಅರಮನೆಯ ಮುಂದೆ ಹಾಡು ಕಳ್ತಾ ಬರ್ತಾ ಇರ್ತಾನೆ. ಸರಿ ಹೇಳಿದ್ದ ರಾಜ, ಅವನನ್ನೇ ಕರೆದುಬಿಟ್ಟು ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿ ಕಳಿಸ್ತಾನೆ. ಏನು ನಿನ್ನ ಗಂಡನ ಮನೆಗೆ ಹೋಗು ಅಂತನೂ ಕೂಡ ಕಳಿಸ್ಕೊಟ್ಬಿಡ್ತಾನೆ. ಆಗ ರಾಜಕುಮಾರಿ ನಡೆದು ನಡೆದು ಆ ಭಿಕ್ಷುಕನ ಮೂರ್ಕಲು ಗುಡಿಸ್ಲಿಗೆ ಬರ್ತಾಳೆ. ಅಯ್ಯೋ, ಆ ಕುರುಚಲುಗಡ್ಡದ ರಾಜಕುಮಾರನಾದರೂ ಮದುವೆ ಆಗಿದ್ದರೆ ನನಗಿಂಥ ಪಾಡು ಬರ್ತಿರಲಿಲ್ಲ ಅಂಥೇಳಿ ಮನಸ್ಸಿನಲ್ಲೇ ರೋಧಿಸ್ಕೊಳ್ತಾರೆ. ಸರಿ ಭಿಕ್ಷುಕ, ಏ ಹೆಂಡತಿ, ಅನ್ನ ಮಾಡು, ನನಗೆ ಭಾಳ ಹಸಿವೆ ಆಗಿದೆ ಅಂತ ಹೇಳ್ತಾನೆ. ರಾಜಕುಮಾರಿ, ಅಡುಗೆ ಮಾಡೋದಕ್ಕೆ ನನಗೆ ಬರಲ್ವಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಭಿಕ್ಷುಕ ಆ ಅಡುಗೆ ಮಾಡೋದು ಹೇಗೆ ಅಂತ ಎಲ್ಲ ಹೇಳ್ಕೊಡ್ತಾನೆ. ಮತ್ತು ಪುನಃ ಬುಟ್ಟಿ ಹೆಣೆಯೋದಾದರೂ ಕಲಿ ಅಂಥೇಳಿ, ಬಿದಿರು ತಂದು ಹಾಕ್ತೀನಿ ಅಂಥೇಳಿ ಬುಟ್ಟಿ ಹೆಣೆಯೋದಕ್ಕೆ ರಾಜಕುಮಾರಿಗೆ ಹೋಗಿ ಕೈ ಕತ್ತರಿಸ್ಕೊಂಬಿಡ್ತಾಳೆ. ಅದನ್ನೂ ಕೂಡ ಬುಟ್ಟಿ ಹೆಣೆಯೋದಕ್ಕೆ ಬರಲ್ಲ. ಸರಿ ಹೋಗಲಿ, ನೂಲಾದರೂ ತಂದು ಕೊಡ್ತೀನಿ, ನೂಲನ್ನಾದರೂ ತೆಗಿ ಅಂಥೇಳಿ ಭಿಕ್ಷುಕ ಹೇಳ್ತಾನೆ. ಅದು ಅವಳಿಗೆ ಬರೆದಾಗದಾಗ

0: ಸರಿ ಮಡಿಕೆ ಮಾಡು, ಮಣ್ಣಾದರೂ ತಂದುಕೊಡ್ತೀನಿ ಅಂತ ಹೇಳ್ತಾನೆ. ಅದನ್ನು ಆನಂತರ ಹೋಗಿ ನೀನು ಸಂತೆನಲ್ಲಿ ಇಟ್ಬಿಟ್ಟು ಮಾರ್ಕೊಂಡು ಬರುವಂತೆ ಅಂತ ಹೇಳ್ತಾನೆ. ಸರಿ, ರಾಜಕುಮಾರಿ ಮಡಿಕೆಗಳನ್ನು ಮಾರಾಟ ಮಾಡ್ತಾ ಇರಬೇಕಾದ್ರೆ ಅವಳ ಸುಂದರವಾದ ಮುಖ ನೋಡಿ ಎಲ್ಲರೂ ಅವಳ ಮಡಿಕೆಗಳನ್ನೇ ಕೊಂಡುಕೊಳ್ತಾರೆ. ಮರುದಿನ ಅವಳು ಮಡಿಕೆ ಮಾರ್ತಾ ಇರಬೇಕಾದ್ರೆ ಒಬ್ಬ ಕುದುರೆ ಸವಾರ ಬರ್ತಾನೆ, ಬಂದು ಅವಳೆಲ್ಲ ಮಡಿಕೆಗಳನ್ನು ಬೀಳಿಸಿ ಹೊಡೆದಾಕ್ಬಿಡ್ತಾನೆ. ಅಯ್ಯೋ ಇನ್ನೇನಪ್ಪ ಗತಿ ಅಂತ ರಾಜಕುಮಾರಿ ಅಳೋದಕ್ಕೆ ಆರಂಭಿಸ್ತಾಳೆ. ಮನೆಗೆ ಬಂದಾಗ ಭಿಕ್ಷಕ ಹೇಳ್ತಾನೆ, ನಿನಗೆ ಯಾವ ಕೆಲಸನೂ ಕೂಡ ಬರಲ್ಲ, ನಮ್ಮೂರಿನ ರಾಜನ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯೋ ಕೆಲಸ ಇದೆ, ಅಲ್ಲಿಗಾದರೂ ಹೋಗಿ ಸೇರ್ಕೋ ಅಂತ ಹೇಳ್ತಾನೆ. ಸರಿ ಅಂಥೇಳಿ ರಾಜಕುಮಾರಿ ಅರಮನೆಯಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾಳೆ. ಅಲ್ಲಿ ಅಳದಿರೋದು ಉಳಿದಿರೋದು ಏನೇನು ಸಿಕ್ಕತ್ತೋ ಅದನ್ನೆಲ್ಲವನ್ನು ಕೂಡ ಆ ಬುಟ್ಟಿನಲ್ಲಿ ಇಟ್ಕೊಂಡು ಬಂದು ಗಂಡನಿಗೆ ಕೊಡ್ತಾ ಇರ್ತಾಳೆ. ಒಂದಿನ ಅಡುಗೆಯವನು ಹೇಳ್ತಾನೆ, ನೋಡಮ್ಮ ನಾಳೆ ನಮ್ಮ ರಾಜಕುಮಾರನ ಮದುವೆ, ಬೆಳಗ್ಗೆ ಬೇಗ ಬಾ ಅಂತ ಹೇಳ್ತಾನೆ. ಸರಿ, ರಾಜಕುಮಾರಿ ಬುಟ್ಟಿಯಲ್ಲಿ ತಿಂಡಿ ಎಲ್ಲವನ್ನು ಕೂಡ ಮುಚ್ಚಿಕೊಂಡು ವಾಪಸ್ ಹೋಗ್ತಾ ಇರ್ತಾಳೆ. ಆಗ ಕುದುರೆ ಮೇಲೆ ಒಬ್ಬ ರಾಜಕುಮಾರ ಬರ್ತಾನೆ. ಬಂದ ತಕ್ಷಣ ಅವಳು ನೋಡ್ತಾನೆ, ನೀನೇನು ಇಷ್ಟೊಂದು ಚೆನ್ನಾಗಿದ್ದೀಯಲ್ಲ, ಬಾ ನನ್ನ ಜೊತೆಗೆ ನೃತ್ಯ ಮಾಡು ಅಂಥೇಳಿ ಅವಳನ್ನು ಕರೀತಾನೆ. ಸರಿ, ಕರೆದು ಅವಳು ಕೈ ಹಿಡಿದು ಎಳಿತಾನೆ. ಎಳಿತಾ ಇದ್ದಾಗೆ ಅವಳು ಬುಟ್ಟಿಯಲ್ಲಿ ಏನೇನು ತಿಂಡಿಗಳನ್ನೆಲ್ಲ ಇಟ್ಕೊಂಡಿದ್ಲೋ ಅದೆಲ್ಲ ಬಿದ್ದುಬಿಟ್ಟು ಚೆಲ್ಲಾಪಿಲ್ಲಿ ಆಗಿಬಿಡುತ್ತೆ. ಅದನ್ನು ನೋಡಿದ ತಕ್ಷಣ ಅಲ್ಲಿರೋರೆಲ್ಲರೂ ಕೂಡ ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಗೆ ಅವಮಾನದಿಂದ ರಾಜಕುಮಾರಿ ಹೇಳ್ತಾಳೆ, ಭೂಮಿಯಾದರೂ ಬಾಯಿ ಬಿಡಬಾರ್ದ, ನಾನು ಸತ್ತೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ರಾಜಕುಮಾರ ಹೇಳ್ತಾನೆ, ರಾಜಕುಮಾರಿ ನಿನ್ನನ್ನು ಮದುವೆಯಾಗಿದ್ದು ಭಿಕ್ಷುಕ ನಾನೇ, ನಿನ್ನ ಮಡಿಕೆಯನ್ನು ಒಡೆದಾಕಿದ ಕುದುರೆ ಸವಾರನೂ ಕೂಡ ನಾನೇ, ನಿನಗೆ ಬುದ್ಧಿ ಕಲಿಸ್ಬೇಕು ಅಂಥೇಳಿ ಇಷ್ಟೆಲ್ಲ ಉಪಾಯ ಹೊಡೆದೆ, ನನ್ನನ್ನು ಕ್ಷಮಿಸ್ಬಿಡು, ನಡಿ ನಾಳೆ ನಮ್ಮ ಮದುವೆ ಶಾಸ್ತ್ರೋಕ್ತವಾಗಿ ಆಗಲಿ ಅಂತ ಹೇಳ್ತಾನೆ. ಆಗ ರಾಜಕುಮಾರಿಗೆ ಸಂತೋಷ ಆಗಿ ಅರಮನೆಯೊಳಗೆ ಹೋದಾಗ ಅಲ್ಲಿ ಅವರ ತಂದೆ ಕುಳಿತುಕೊಂಡಿರ್ತಾರೆ. ಅವರೆಲ್ಲರ ಕಾಲಿಗೂ ಕೂಡ ಬಿದ್ದು ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ತಾರೆ. ಹೀಗೆ ಆ ಕುರುಚಲು ಗಡ್ಡದ ರಾಜಕುಮಾರನಿಗೂ ರಾಜಕುಮಾರಿಗೂ ಕೂಡ ವೈಭವದಿಂದ ಮದುವೆ ಆಗುತ್ತೆ. ಸೊ ಇದು ಕಥೆಯ ಭಾಗ ಆಗಿತ್ತು. ಕತೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಲ್ಲಿಗೆ ಕತೆ ಕೇಳಿ ವಾಟ್ಸಪ್ ಸಂದೇಶದಲ್ಲಿ ಕತೆ ಮುಂದುವರಿಸಿ ಮಕ್ಕಳಿಗಾಗಿ ಕಾರ್ಯಕ್ರಮ ಪ್ರಸಾರವಾಯಿತು. ಈಗ ಸಮಯ 6:01. ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45 ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
2: ನಮಸ್ಕಾರ ನಿನಗೆ ಭಾಸ್ಕರ.
3: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
2: ನಮನ ನಮನ.
3: ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM. ಭಕ್ತಿಭಾವದ ಧಾರೆ ನಮನ ನಮನ ನಮನ.
4: ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ.
5: ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಹಾಗೂ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಕೃಷಿ ಮಹೋತ್ಸವ, ಪ್ರದರ್ಶನ ಮತ್ತು ತರಬೇತಿ ಕಾರ್ಯಕ್ರಮವನ್ನು 2026 ಏಪ್ರಿಲ್ 11 ರಿಂದ

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ, ಕಸನೆ

0: ಪರಿಸ್ಥಿತಿಗೆಸಿತಿದೀಯ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ಗೌರಕ್ಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗುವುದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ, ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ, ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
0: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಆಕಾಶವಾಣಿ ಚಿತ್ರದುರ್ಗ, ನೀವು ಕೇಳ್ತಾ ಇದ್ರಿ ಕಾರ್ಯಕ್ರಮಗಳನ್ನ 102.6 ಮೆಗಾಹರ್ಟ್ಸ್ಗಳಲ್ಲಿ. ಕೇಳಿದ್ರೆ ಇಂದು ಸಂಜೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಚಿಕ್ಕಗೊಂಡನಹಳ್ಳಿ ಗ್ರಾಮದ ಉಮ್ಮಕ್ಕ ಹಾಗೂ ಸಂಗಡಿಗರಿಂದ ಗಂಗಾದೇವಿ ಪದ ಕೇಳಿವರಿ. ಇದೀಗ ಸಮಯ 6:05 ಆಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: On Monday, Mr. Modi will participate in Somnath Amrit Mahotsav, marking the 75th anniversary of the Somnath Temple's restoration. The government has announced the winners of the National Panchayat Awards 2025. 42 panchayats from across the country selected for the honours, according to the Ministry of Panchayati Raj, Karnataka, has secured the highest number of awards with 6 panchayats, followed by Andhra Pradesh and Odisha with 5 awards each. The award distribution ceremony will be held in New Delhi on the 3rd of next month. The Indian Meteorological Department, IMD, has forecast heat wave conditions at isolated places over Gujarat and West Rajasthan. The weather agency predicted heavy rainfall over Kerala, Lakshadweep, South Karnataka, Tamil Nadu, Puducherry and Karaikal during the next 2 to 3 days. The IMD has issued a yellow alert in 9 districts of Kerala today. In archery, Sahil Jadhav won a bronze medal in the men's individual compound event at the World Cup 2026 Stage 2 in Shanghai, China today. The 25-year-old Maharashtra archer defeated Denmark veteran player cum coach Martin Damsbo 147-144 in the bronze medal playoff. The Wrestling Federation of India, WFI, today issued a show cause notice to grappler Vinesh Fogat, accusing her of indiscipline and anti-doping rule violations. And with that, we end this news bulletin.
1: ಆಕಾಶವಾಣಿ ಚಿತ್ರದುರ್ಗ
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
1: ಇಂದು ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಚಿಕ್ಕಗೊಂಡನಹಳ್ಳಿ ಗ್ರಾಮದ ಉಮ್ಮಕ್ಕ ಹಾಗೂ ಸಂಗಡಿಗರಿಂದ ಗಂಗಾದೇವಿ ಪದ ಕೇಳುವಿರಿ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿಕರಿಗೆ ಪೌಷ್ಟಿಕ ಕೈತೋಟ ಮತ್ತು ಕೃಷಿಯ ಮಾಹಿತಿ ಕುರಿತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕುಂದೂರು ಗ್ರಾಮದ ಕೃಷಿ ಸಖಿ ಪಿಆರ್ ಗಂಗಮ್ಮ ಅವರೊಂದಿಗೆ ಸಂದರ್ಶನ ಕೇಳಿವಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. 7:45 ಸಮಾಚಾರ ದರ್ಶನ, 8:00 ಕನ್ನಡ ಚಿತ್ರಗೀತೆಗಳು, 8:45 ವಚನಗಳು, 9:15 ಲಘು ಸಂಗೀತ, 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಯುವ ವಾಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛಗ್ರಹ ಡ್ರಾಮಾ ಕಂಪನಿಯ ಯುವ ಸದಸ್ಯರಿಂದ ಪ್ಲಾಸ್ಟಿಕ್ ಅಸುರ ದ ವಾರ್ ವಿತಿನ್ ಅಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಂಗಳೂರು ಕೇಂದ್ರದ ಕೊಡುಗೆ. ಇಂದು ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಮಜುಂದಾರ್ ಅವರಿಂದ ಸಂತೂರು ವಾದನ ಕೇಳುವಿರಿ. ಇವಿಷ್ಟು ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ನಾಳೆಯ ದುರ್ಗೋದಯ ಪ್ರಸಾರದಲ್ಲಿ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಕಾರ್ಯಕ್ರಮದಲ್ಲಿ ನಿಂಗರಾಜು ತೋರಣಹಳ್ಳಿಯವರು ಭಾಗವಹಿಸುತ್ತಾರೆ. 6:35 ದೇಶಭಕ್ತಿ ಗೀತೆಗಳು, 6:40 ರೈತರಿಗಾಗಿ ಸಲಹೆ, 6:45 ಭಾವಗೀತೆ. ನಾಳೆ ಬೆಳಗ್ಗೆ 6:50 ನಮ್ಮ ನಿಲಯದಿಂದ ಆರೋಗ್ಯ ಬಿಂದು, ವಿಷಯ ಡೆಂಗ್ಯೂ ಜ್ವರಕ್ಕೆ ಹೋಮಿಯೋಪತಿ ಚಿಕಿತ್ಸೆ. ಈ ವಿಷಯ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಪ್ರತಿಮಾ ಶೈಲೇಂದ್ರ. 7:00 ದಿನಚರಿ, 7:15 ಭಾವತರಂಗ, 7:30 ಸೇವಾ ಮಾಹಿತಿ, 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ 40. ಈ ವಿಷಯ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಸುನೀತಾ, ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಪದಬಂಧ ನೇರ ಫೋನಿನ್ ಕಾರ್ಯಕ್ರಮ, 8:30 ಕನ್ನಡ ಚಿತ್ರಗೀತೆಗಳು, 9:00 ಕಾಮನಬಿಲ್ಲು. ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:00 ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:30 ಕಥಾ ಭಾಗ 3. 11:00 ಚಿಗುರು ಮಕ್ಕಳಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕು SRS ಹೆರಿಟೇಜ್ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮ 2ನೇ ಭಾಗ ಪ್ರಸಾರವಾಗಲಿದೆ. 11:30 ಮಾಹಿತಿ ಕಣಜ. ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ

ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಮಹಿಳೆಯರ ಆರೋಗ್ಯ ಆಹಾರ ಮತ್ತು ಆಯುರ್ವೇದ ಈ ವಿಷಯ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅನುಶ್ರೀ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಆಶಾ. ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಮೂಲ ವ್ಯಾಧಿಗೆ ಆಯುರ್ವೇದ ಪರಿಹಾರ ಕುರಿತು ಸಂದರ್ಶನ ಡಾಕ್ಟರ್ ರಾಕೇಶ್ ಅವರೊಂದಿಗೆ ಸಂದರ್ಶಕರು ಲತೀಶ್ ಪಾಲ್ದಾನೆ ಮತ್ತು ಫಿಶರ್ಗೆ ಆಯುರ್ವೇದ ಪರಿಹಾರ ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಒಂದು ಗಂಟೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್ ಕುರಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನಮ್ಮ ನಿಲಯದಿಂದ ಉಲ್ಲಾಸ. ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇನ್ನು ನಾಳೆ ಮೂರು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇನ್ನು ನಾಳೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಐದು ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವ್ಯಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಐದು ಗಂಟೆ ಮೂವತ್ತು ನಿಮಿಷಕ್ಕೆ ನೀವು ನೋಡಿದ ಸ್ಥಳ ಕೇಳುಗರೊಂದಿಗೆ ನೇರ ಫೋನಿನ್ ಕಾರ್ಯಕ್ರಮ. ಆರು ಗಂಟೆ ಹದಿನೈದು ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಆಯಿತೋಳು ಗ್ರಾಮದ ವಿರೂಪಾಕ್ಷಪ್ಪ ಹಾಗೂ ಸಂಗಡಿಗರಿಂದ ರಂಗಗೀತೆ ಕೇಳುವಿರಿ. ಆರು ಗಂಟೆ ಮೂವತ್ತು ನಿಮಿಷಕ್ಕೆ ವಿಜ್ಞಾನದ ಮುನ್ನಡೆ. ಆರು ಗಂಟೆ ಐವತ್ತೊಂದು ನಿಮಿಷಕ್ಕೆ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಶಿವಗಂಗಾ ಗ್ರಾಮದ ಪ್ರಗತಿಪರ ಕೃಷಿಕ ಎಲ್ ಜಯಲಿಂಗಪ್ಪ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಕನ್ನಡದಲ್ಲಿ ಭಾಷಣ ಜನಪದದಲ್ಲಿ ಹೆಣ್ಣು ಈ ವಿಷಯ ಕುರಿತು ಮಾಹಿತಿ ನೀಡುತ್ತಾರೆ ಬಿ ಕಾಂತಪ್ಪ. ನಾಳೆ ರಾತ್ರಿ ಎಂಟು ಗಂಟೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಭೇಟಿ ನೀಡಿದ ಬಾನುಲಿ ವರದಿ ಕೇಳುವಿರಿ. ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳು. ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ವಚನಗಳು. ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಲಘು ಸಂಗೀತ. ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ನಾಟಕ ಕರವಸ್ತ್ರ, ರಚನೆ ತಾರಾಸು, ನಿರ್ದೇಶನ ಡಿ ಎಸ್ ನಾಗಭೂಷಣ. ನಾಳೆ ರಾತ್ರಿ ಹತ್ತು ಗಂಟೆಗೆ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವೀಣಾವಾದನ ಪಂಡಿತ ಶ್ರೀ ಡಿ ಶ್ರೀನಿವಾಸ್ ಅವರಿಂದ. ಇವಿಷ್ಟು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ.

ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712 ವೆಬ್ಸೈಟ್ gmu.ac.in.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಇದೀಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಚಿಕ್ಕಗೊಂಡನಹಳ್ಳಿ ಗ್ರಾಮದ ಉಮ್ಮಕ್ಕ ಹಾಗೂ ಸಂಗಡಿಗರಿಂದ ಗಂಗಾದೇವಿ ಪದ.

ಆಕಾಶವಾಣಿ ಚಿತ್ರದುರ್ಗ. ಇದುವರೆಗೂ ಚಿತ್ರದುರ್ಗ ತಾಲೂಕು ಚಿಕ್ಕಗೊಂಡನಹಳ್ಳಿ ಗ್ರಾಮದ ಉಮ್ಮಕ್ಕ ಹಾಗೂ ಸಂಗಡಿಗರಿಂದ ಗಂಗಾದೇವಿ ಪದ ಕೇಳಿದಿರಿ. ಈಗ ಸಮಯ 6:30 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ ಕೇಳುವಿರಿ.

0: ವಿಜ್ಞಾನದ ಮುನ್ನಡೆ.
1: ವಿಜ್ಞಾನದ ಮುನ್ನಡೆ, ಮಾನವನ ನಿಜ ವಿಕಾಸದ ಕಡೆಗೆ.
2: ಪೆರೋವ್ಸ್ಕೈಟ್ ಎಂಬ ವಿಸ್ಮಯಕಾರಿ ವಸ್ತು. ಪದಾರ್ಥ ವಿಜ್ಞಾನದ ಕೊಡುಗೆಗಳಲ್ಲಿ ಪೆರೋವ್ಸ್ಕೈಟ್ ಎಂಬ ವಸ್ತುವು ಒಂದು. ಕ್ಯಾಲ್ಸಿಯಂ ಟೈಟಾನಿಯಂ ಆಕ್ಸೈಡ್ ಎಂಬುದು ಅದರ ರಾಸಾಯನಿಕ ಹೆಸರು. 1839 ಜರ್ಮನಿಯ ವಿಜ್ಞಾನಿ ಗುಸ್ಟಾಫ್ ರೋಸ್ ರಷ್ಯಾದ ಯೂರಲ್ ಪರ್ವತ ಶ್ರೇಣಿಗಳಲ್ಲಿ ಒಂದು ಹೊಸ ಖನಿಜವನ್ನು ಕಂಡುಹಿಡಿದು ಖ್ಯಾತ ಖನಿಜ ವಿಜ್ಞಾನಿ ಲೆವ್ ಪೆರೋವ್ಸ್ಕಿಯ ಗೌರವಾರ್ಥ ಅದಕ್ಕೆ ಪೆರೋವ್ಸ್ಕೈಟ್ ಎಂದೇ ಕರೆದನು. ನಂತರ ಅನೇಕ ವರ್ಷಗಳೇ ಕಳೆದರೂ ಅದರ ಎಲ್ಲ ಗುಣಗಳು ಬೆಳಕಿಗೆ ಬಂದಿರಲಿಲ್ಲ. ತಂತ್ರಜ್ಞಾನ ಮುಂದುವರೆದಂತೆ ವೈಜ್ಞಾನಿಕ ಸಂಶೋಧನೆಗೆ ಸಹಾಯ ಮಾಡುವ ಅನೇಕ ಉಪಕರಣಗಳ ಆವಿಷ್ಕಾರವಾಯಿತು. ಅವುಗಳನ್ನು ಉಪಯೋಗಿಸುವುದರ ಮೂಲಕ ವಸ್ತುಗಳ ಹೊಸ ಹೊಸ ಗುಣವಿಶೇಷಗಳು ಬೆಳಕಿಗೆ ಬರತೊಡಗಿದವು. ಹಾಗಾಗಿ ಅವುಗಳನ್ನು ಹೊಸ ಉಪಯೋಗಗಳಿಗೆ ಹಚ್ಚುವುದು ಸಾಧ್ಯವಾಯಿತು. ಪೆರೋವ್ಸ್ಕೈಟ್ನ ಸ್ಫಟಿಕ ರಚನೆಯನ್ನೇ ಹೋಲುವ ಆದರೆ ಕ್ಯಾಲ್ಸಿಯಂ ಟೈಟಾನಿಯಂ ಮತ್ತು ಆಕ್ಸಿಜನ್ಗಳ ಬದಲು ಸಂಪೂರ್ಣವಾಗಿ ಇತರ ಧಾತುಗಳಿಂದ ಮಾಡಲ್ಪಟ್ಟಿರುವ ಅನೇಕ ವಸ್ತುಗಳನ್ನು ವಿಜ್ಞಾನಿಗಳು ಆವಿಷ್ಕರಿಸಿದರು. ಹಾಗಾಗಿ ಅದೇ ಸ್ಫಟಿಕ ರಚನೆಯನ್ನು ಹೊಂದಿರುವ ಆ ಎಲ್ಲ ವಸ್ತುಗಳನ್ನು ಪೆರೋವ್ಸ್ಕೈಟ್ಗಳು ಎಂದೇ ಕರೆದರು. ಜರ್ಮನಿಯ ಸ್ಟಟ್ಗಾರ್ಟ್ ವಿಶ್ವವಿದ್ಯಾಲಯದ ವಿಜ್ಞಾನಿ ಡಾಕ್ಟರ್ ಡಿ ವೆಬರ್ 1978 ಸಾವಯವ ನಿರವಯವ ಹ್ಯಾಲೈಡ್ ಆಗಿದ್ದ ಒಂದು ಪೆರೋವ್ಸ್ಕೈಟ್ ಅನ್ನು ಕಂಡುಹಿಡಿದರು. ಅವನ್ನು OIHP ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಹ್ಯಾಲೈಡ್ ಪೆರೋವ್ಸ್ಕೈಟ್ಸ್ ಎಂದು ಕರೆಯುತ್ತಾರೆ. ಅನೇಕ ವರ್ಷಗಳ ನಂತರ ವಿಜ್ಞಾನಿಗಳು ಕಂಡುಹಿಡಿದ ಅವುಗಳ ಗುಣವಿಶೇಷಗಳು ಎಲ್ಲರ ನಿರೀಕ್ಷೆಗಳನ್ನು ಮೀರಿಸಿ ಅತ್ಯಂತ ಉಪಯುಕ್ತ ರಾಸಾಯನಿಕಗಳು ಎನಿಸಿಬಿಟ್ಟವು. ಉದಾಹರಣೆಗೆ ಮೀಥೈಲ್ ಅಲ್ಯೂಮಿನಿಯಂ ಲೆಡ್ ಅಯೋಡೈಡ್ ಎಂಬ ರಾಸಾಯನಿಕ ಕೂಡ ಒಂದು ಪೆರೋವ್ಸ್ಕೈಟ್ ಸ್ಫಟಿಕ ರಚನೆಯನ್ನು ಹೊಂದಿದೆ. ಇದರ ಮತ್ತು ಇಂತಹ ಇತರ ರಾಸಾಯನಿಕಗಳಲ್ಲಿ ಬೇಕಾದ ಬಣ್ಣದ ಎಂದರೆ ಬೇಕಾದ ಆವರ್ತಾಂಕದ ಬೆಳಕನ್ನು ಹೀರಿಕೊಂಡು ಅದನ್ನು ವಿದ್ಯುತ್ತನ್ನಾಗಿ ಪರಿವರ್ತಿಸುವ ಗುಣ ಮತ್ತು ವಿದ್ಯುತ್ತನ್ನು ಬೆಳಕಿಗೆ ಪರಿವರ್ತಿಸುವ ಗುಣ ತುಂಬ ಹೆಚ್ಚಾಗಿರುವುದು ಕಂಡುಬಂದಿದೆ. ನಂತರದ ಸಂಶೋಧನೆಗಳಲ್ಲಿ ಆವಿಷ್ಕಾರಗೊಂಡ ಫಾರ್ಮವೈಡಿನಿಯಂ ಲೆಡ್ ಬ್ರೋಮೈಡ್ ಎಂಬುದು ಮತ್ತೊಂದು ವಸ್ತು. ಇದು ಸಹ ಹಲವು ಅದ್ಭುತ ಗುಣಗಳಿರುವ ಅನೇಕ ಆಧುನಿಕ ಉಪಕರಣಗಳಲ್ಲಿ ಅವುಗಳ ದಕ್ಷತೆಯನ್ನು ಅನೇಕ ಪಟ್ಟು ಹೆಚ್ಚಿಸಲು ಬಳಕೆಯಾಗುತ್ತಿರುವ ಒಂದು ಪೆರೋವ್ಸ್ಕೈಟ್. ಹಾಗಾಗಿ ಪೆರೋವ್ಸ್ಕೈಟ್ಗಳನ್ನು LEDಗಳಲ್ಲಿ, ಸಂವೇದಕ ಅಥವಾ ಬೆಳಕನ್ನು ಪತ್ತೆ ಹಚ್ಚುವ ಸೆನ್ಸರ್ಗಳಲ್ಲಿ, ಲೇಸರ್ಗಳಲ್ಲಿ, ಎಕ್ಸ್ರೇ ಡಿಟೆಕ್ಟರ್ಗಳಲ್ಲಿ ಮತ್ತು ಕಂಪ್ಯೂಟರ್ಗಳ ಸ್ಮರಣೋಪಕರಣಗಳಲ್ಲಿ ಉಪಯೋಗಿಸಲಾಗುತ್ತಿದೆ. ಸೌರ ಕೋಶಗಳಲ್ಲಿ ಸಿಲಿಕಾನ್ ಮತ್ತು ಜರ್ಮೇನಿಯಂಗಳ ಬದಲು ಪೆರೋವ್ಸ್ಕೈಟ್ಗಳನ್ನು ಉಪಯೋಗಿಸಿದಾಗ ಅವುಗಳ ದ್ಯುತಿ ಪರಿವರ್ತನ ದಕ್ಷತೆ 2009 3% ಸುಮಾರು 30-35% ತಲುಪಿದೆ. ಸೂರ್ಯಕಿರಣಗಳಿಂದ ಸಿಲಿಕಾನ್ ಹೀರಿಕೊಳ್ಳಲು ಸಾಧ್ಯವಿಲ್ಲದ ಬೆಳಕಿನ ತರಂಗಾಂತರಗಳನ್ನು ಇವು ಸುಲಭವಾಗಿ ಹೀರಿಕೊಳ್ಳುತ್ತಿತ್ತು. ಹಾಗಾಗಿ ಹೆಚ್ಚಾಗಿ ಬಿಸಿಲಿಲ್ಲದಿದ್ದರೂ ಮೋಡ ಕವಿದ ವಾತಾವರಣದಲ್ಲೂ ವಿದ್ಯುತ್ತನ್ನು ತಯಾರಿಸಲು ಸಾಧ್ಯವಿತ್ತು. ದಕ್ಷತೆ 10 ಹೆಚ್ಚುವುದು ಸಾಮಾನ್ಯದ ಮಾತಲ್ಲ. ಮತ್ತೊಂದು ಪ್ರಮುಖ ವಿಷಯವೆಂದರೆ ಸಿಲಿಕಾನ್ ಮತ್ತು ಜರ್ಮೇನಿಯಂಗಳಿಗೆ ಹೋಲಿಸಿದಾಗ ಇವುಗಳನ್ನು ತಯಾರಿಸಲು ತಗಲುವ ವೆಚ್ಚವು ಅತ್ಯಂತ ಕಡಿಮೆಯಾಗಿತ್ತು. ಪೆರೋವ್ಸ್ಕೈಟ್ನಿಂದ ತಯಾರಿಸಿದ ಸೌರಕೋಶಗಳು ಎಷ್ಟೊಂದು ಅರೆ ಪಾರದರ್ಶಕ

0: ಹಗುರ ತೆಳು ಮತ್ತು ಬಾಗಬಲ್ಲ ಹಾಳೆಗಳಾಗಿತ್ತೆಂದರೆ ಇವನ್ನು ಈಗಾಗಲೇ ಉಪಯೋಗಿಸುತ್ತಿರುವ ಸಿಲಿಕಾನ್ ಸೌರಕೋಶ ಫಲಕಗಳ ಮೇಲೆ ಅಂಟಿಸಿಬಿಡಬಹುದು ಅಥವಾ ದ್ರವ್ಯ ರೂಪದಲ್ಲಿ ತೆಗೆದುಕೊಂಡು ಸ್ಪ್ರೇ ಮಾಡಿಬಿಡಬಹುದು. ಹಲವಾರು ವಿವಿಧ ಪೆರೋಸ್ಕೈಟ್ ಹಾಳೆಗಳ ದಪ್ಪ ಕೇವಲ ಕೆಲವು ಮೈಕ್ರಾನ್ಗಳಷ್ಟು ಮಾತ್ರ ಇರುತ್ತವೆ. ಹಾಗಾಗಿ ಹಳೆ ಫಲಕಗಳನ್ನು ಸಂಪೂರ್ಣವಾಗಿ ಬದಲಿಸದೆ ಅವುಗಳ ದಕ್ಷತೆಯನ್ನು ಅನೇಕ ಪಟ್ಟು ಹೆಚ್ಚಿಸಬಹುದು. ಸರಳವಾಗಿ ಹೇಳಬೇಕೆಂದರೆ ಪೆರೋಸ್ಕೈಟ್ಗಳೆಂಬ ಈ ನವನವೀನ ವಸ್ತುಗಳು LED, ಲೇಸರ್, ಟ್ರಾನ್ಸಿಸ್ಟರ್, ಸೆನ್ಸಾರ್, ಸೌರ ಫಲಕಗಳು ಮತ್ತು ಔಷಧ ಕ್ಷೇತ್ರದಲ್ಲಿ ಉಪಯೋಗಿಸುವ ಅಸಂಖ್ಯಾತ ಉಪಕರಣಗಳು ಅಷ್ಟೇಕೆ ಇಡೀ ದ್ಯುತಿ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲೇ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರುವುದರಲ್ಲಿ ಯಾವ ಅನುಮಾನವೂ ಇಲ್ಲ.
1: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ.
2: ಕೆಎಸ್ ನಟರಾಜ್ ಅವರಿಂದ ಪೆರೋಸ್ಕೈಟ್ ಕುರಿತು ಮಾಹಿತಿ ಕೇಳಿದಿರಿ. ವಿಜ್ಞಾನದ ಮುನ್ನಡೆ ಪ್ರಸಾರವಾಯಿತು.
3: ಆಕಾಶವಾಣಿ ಚಿತ್ರದುರ್ಗ, ಇದೀಗ ಸೇವಾ ಮಾಹಿತಿ.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕೇಳುಗರೆ ಗಮನಿಸಿ, ನಾಳೆ ಬೆಳಿಗ್ಗೆ 11 ಗಂಟೆಗೆ ಚಿಗುರು ಮಕ್ಕಳಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ SRS ಹೆರಿಟೇಜ್ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮದ 2ನೇ ಭಾಗ ಪ್ರಸಾರವಾಗಲಿದೆ.

ನಡೆಸಂಜೆ 6:15 ಚಿತ್ರದುರ್ಗ ತಾಲೂಕು ಆಯತೋಳು ಗ್ರಾಮದ ವಿರೂಪಾಕ್ಷಪ್ಪ ಹಾಗೂ ಸಂಗಡಿಗರಿಂದ ರಂಗಗೀತೆ ಕೇಳುವಿರಿ.

ನಾಳೆ ರಾತ್ರಿ 9:30 ನಾಟಕ ಕರವಸ್ತ್ರ, ರಚನೆ ತಾರಾಸು, ನಿರ್ದೇಶನ ಡಿ ಎಸ್ ನಾಗಭೂಷಣ ಅವರಿಂದ. ನಮ್ಮ ನಮನಿಲಯದಿಂದ ಈ ನಾಟಕ ಪ್ರಸಾರವಾಗಲಿದೆ. ಇದೀಗ ಸಮಯ 6:37 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ.

0: ಡಾಕೆ
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
1: ತಾಯಿ ಸ್ತ್ರೀ ರೂಪದ

0: ಪರಿಪೂರ್ಣ ಪವಿತ್ರ ಮೂರ್ತಿ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
2: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
0: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಂಗಳೂರಿಗೆ, ಆರ್ಟ್ ಆಫ್ ಲಿವಿಂಗ್ ಧ್ಯಾನ ಮಂದಿರ ಲೋಕಾರ್ಪಣೆ. ಸಾಲು ಮರದ ತಿಮ್ಮಕ್ಕ ಸ್ಮಾರಕಕ್ಕೆ ವಿಸ್ತೃತ ಯೋಜನಾ ವರದಿ ಸಿದ್ಧ, ಸಚಿವ ಈಶ್ವರ್ ಖಂಡ್ರೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ದೇಶಾದ್ಯಂತ ಎರಡನೇ ರಾಷ್ಟೀಯ ಲೋಕ ಅದಾಲತ್. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025, ಆರು ಪ್ರಶಸ್ತಿಗಳೊಂದಿಗೆ ರಾಜ್ಯ ಪ್ರಥಮ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣ ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಅವರು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿನ ಧ್ಯಾನ ಮಂದಿರವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮಧ್ಯಾಹ್ನ ಪ್ರಧಾನಿಯವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವರು. ಅಲ್ಲದೆ ಕೆಲ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರು ರಾಜ್ಯ ರಾಜಕಾರಣಕ್ಕೆ ಬಂದು 50 ವರ್ಷ ಪೂರ್ಣಗೊಂಡಿದ್ದು, ಈ ಹಿನ್ನೆಲೆಯಲ್ಲಿ ಅವರಿಗೆ ಚಿತ್ರದುರ್ಗದಲ್ಲಿ ಇಂದು ಅಭಿನಂದನಾ ಸಮಾರಂಭ ಅಭಿಮಾನೋತ್ಸವ ನಡೆಯಿತು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಅಮಿತ್ ಶಾ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ, ಮಾಜಿ ಮುಖ್ಯಮಂತ್ರಿಗಳಾದ ಡಿವಿ ಸದಾನಂದಗೌಡ, ಬಸವರಾಜ ಬೊಮ್ಮಾಯಿ ಸೇರಿದಂತೆ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು. ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಅವರ ಹೆಸರಿನಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಮಾರಕ ನಿರ್ಮಿಸಲು ವಿಸ್ತೃತ ಯೋಜನಾ ವರದಿ ಸಿದ್ದವಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಹಳೇಬೀಡಿನ ಯುನೆಸ್ಕೋ ತಾಣದಲ್ಲಿರುವ 10 ಎಕರೆ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಸ್ಮಾರಕವನ್ನು ನಿರ್ಮಿಸಲಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ದೇಶಾದ್ಯಂತ 2026ರ ಎರಡನೇ ರಾಷ್ಟೀಯ ಲೋಕ ಅದಾಲತ್ ಆಯೋಜಿಸುತ್ತಿದೆ. ಈ ಕುರಿತು ಮಾಹಿತಿ ನೀಡಿದ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಸಂಜೀವ್ ಪಾಂಡೆ, ಈ ಉಪಕ್ರಮವು ವಿವಾದಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ಮತ್ತು ಜನಕೇಂದ್ರಿತ ಕಾರ್ಯವಿಧಾನಗಳ ಮೂಲಕ ನ್ಯಾಯಾಲಯಗಳ ಮೇಲಿನ ಹೊರೆ ಕಡಿಮೆ ಮಾಡುವ ಗುರಿ ಹೊಂದಿದೆ ಎಂದು ಹೇಳಿದರು. ಹೈಕೋರ್ಟ್ಗಳು, ಜಿಲ್ಲಾ ನ್ಯಾಯಾಲಯಗಳು, ನ್ಯಾಯಮಂಡಳಿಗಳು, ಗ್ರಾಹಕ ವೇದಿಕೆಗಳು ಸೇರಿದಂತೆ ವಿವಿಧ ಹಂತಗಳಲ್ಲಿ ಅದಾಲತ್ ನಡೆಸಲಾಗುವುದು. ಲೋಕ್ ಅದಾಲತ್ನಲ್ಲಿ ಕ್ರಿಮಿನಲ್ ಪ್ರಕರಣಗಳು, ಚೆಕ್ ಅಮಾನ್ಯ ಪ್ರಕರಣಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಪ್ರಕರಣಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಿದರು. 2023-25 ನಡುವೆ 12 ರಾಷ್ಟೀಯ ಲೋಕ್ ಅದಾಲತ್ಗಳನ್ನು ಆಯೋಜಿಸಲಾಗಿದ್ದು, ಇದರಲ್ಲಿ ಒಟ್ಟು 26 ಕೋಟಿ ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ ಎಂದು ಸಂಜೀವ್ ಪಾಂಡೆ ಮಾಹಿತಿ ನೀಡಿದರು. ಆರೋಗ್ಯ, ಶಿಕ್ಷಣ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಎಐ ಪರಿಹಾರಗಳನ್ನು ಉತ್ತೇಜಿಸಲು ಎನ್ಎಚ್ಎ ಆಯೋಜಿಸಿದ 3ನೇ ಹ್ಯಾಕಥಾನ್ ಇದಾಗಿದೆ ಎಂದು ರಾಷ್ಟೀಯ ಆರೋಗ್ಯ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಸುನೀಲ್ ಕುಮಾರ್ ಬರ್ನ್ವಾಲ್ ತಿಳಿಸಿದರು. ಬೆಂಗಳೂರಿನಲ್ಲಿ ಇಂದು ಎಬಿಪಿಎಂಜೆಎವೈ ಆಟೋ ಅಡ್ಜುಡಿಕೇಷನ್ ಹ್ಯಾಕಥಾನ್ 2026 ಕುರಿತು ಸುದ್ದಿಗೋಷ್ಠಿಯಲ್ಲಿ ಅವರು, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಪರಿಸರ ವ್ಯವಸ್ಥೆಯು ಪ್ರಸ್ತುತ 1,900ಕ್ಕೂ ಹೆಚ್ಚು ಚಿಕಿತ್ಸಾ ಪ್ಯಾಕೇಜ್ಗಳಲ್ಲಿ ಪ್ರತಿದಿನ ಸುಮಾರು 50,000 ಕ್ಲೈಮ್ಗಳನ್ನು ಪ್ರಕ್ರಿಯೆಗೊಳಿಸುತ್ತದೆ ಎಂದರು.

0: We have already treated more than 12 crore people through this scheme, worth value to the extent of 1.8 lakh crores in last 7 years. And through this, we have also generated by Ayushman Bharat PMJAID to more than 43 crore people. So,
1: ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರವು ಆರೋಗ್ಯ ರಕ್ಷಣೆ ವಿತರಣೆಯನ್ನು ಬಲಪಡಿಸಲು ಕ್ಲೈಮ್ ನಿರ್ವಹಣೆಯಲ್ಲಿ ದಕ್ಷತೆಯನ್ನು ಸುಧಾರಿಸಲು ಮತ್ತು ಎಬಿಪಿಎಂಜೆಎವೈ ಅಡಿಯಲ್ಲಿ ಪಾರದರ್ಶಕ ಮತ್ತು ತಂತ್ರಜ್ಞಾನ ಚಾಲಿತ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗಳನ್ನು ಬೆಂಬಲಿಸಲು ಜವಾಬ್ದಾರಿಯುತ ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವನ್ನು ಬಳಸಿಕೊಳ್ಳುವ ತನ್ನ ಬದ್ಧತೆಯನ್ನು ಪ್ರದರ್ಶಿಸುತ್ತಿದೆ ಎಂದು ಹೇಳಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಕೇಂದ್ರ ಸರ್ಕಾರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಘೋಷಿಸಿದ್ದು, ದೇಶಾದ್ಯಂತದ 42 ಪಂಚಾಯತ್ಗಳನ್ನು ಈ ಗೌರವಕ್ಕೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ 6 ಪಂಚಾಯತಿಗಳು ಆಯ್ಕೆಯಾಗುವ ಮೂಲಕ ಅತ್ಯಧಿಕ ಪ್ರಶಸ್ತಿ ಪಡೆದ ರಾಜ್ಯವಾಗಿದೆ. ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದು ನಂತರದ ಸ್ಥಾನದಲ್ಲಿವೆ. ಪ್ರಶಸ್ತಿ ವಿತರಣಾ ಸಮಾರಂಭ ಮುಂದಿನ ತಿಂಗಳ 3 ನವದೆಹಲಿಯಲ್ಲಿ ನಡೆಯಲಿದೆ ಎಂದು ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಈ ಪ್ರಶಸ್ತಿಗಳನ್ನು 2 ವಿಭಾಗಗಳ ಅಡಿ ಪ್ರದಾನ ಮಾಡಲಾಗುತ್ತಿದೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ಅಭಿವೃದ್ಧಿ ಪುರಸ್ಕಾರ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ಅಭಿವೃದ್ಧಿ ಪುರಸ್ಕಾರ ಪ್ರದಾನ ಮಾಡಲಾಗುತ್ತದೆ. ಜೀವನೋಪಾಯ, ಆರೋಗ್ಯ, ಸಮರ್ಪಕ ನೀರಿನ ಲಭ್ಯತೆ, ಸ್ವಚ್ಛತೆ, ಮಹಿಳಾ ಸ್ನೇಹಿ ಆಡಳಿತ ಮತ್ತು ಸಾಮಾಜಿಕ ನ್ಯಾಯ ಸೇರಿದಂತೆ ಸ್ಥಿರ ಅಭಿವೃದ್ಧಿ ಗುರಿಗಳೊಂದಿಗೆ ಸಂಬಂಧಿಸಿದ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಗ್ರಾಮ ಪಂಚಾಯತ್ಗಳನ್ನು ಗೌರವಿಸಲಾಗುತ್ತದೆ. ಈ ವಿಭಾಗದಡಿ 17 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 34 ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ ಮಾಡಲಾಗಿದೆ. ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿರುವ ಗೇರು ಬೆಳೆಯ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಕಾರ್ಯ ನಡೆಯಬೇಕಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದರು. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತ ಹಾಗೂ ಕರ್ನಾಟಕ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಮಂಗಳೂರಿನಲ್ಲಿ ಆಯೋಜಿಸಿರುವ ಗೇರು ಮೇಳದಲ್ಲಿ ಭಿತ್ತಿಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಕರಾವಳಿಯಲ್ಲಿ ಗೇರು ಉದ್ಯಮ ಸಾಕಷ್ಟು ಕುಟುಂಬಗಳಿಗೆ ಆಧಾರವಾಗಿತ್ತು. ಬೆಳೆ ಕುಂಠಿತವಾದ ಕಾರಣ ದಕ್ಷಿಣ ಆಫ್ರಿಕಾದಿಂದ ಕಚ್ಚಾ ಗೇರು ಇಲ್ಲಿನ ಕಾರ್ಖಾನೆಗಳಿಗೆ ಆಮದಾಗುತ್ತಿದೆ ಮತ್ತು ಸಂಸ್ಕರಿತವಾದ ಗೇರು ಉತ್ಪನ್ನ ವಿದೇಶಕ್ಕೆ ರಫ್ತಾಗುತ್ತಿದೆ ಎಂದು ತಿಳಿಸಿದರು. ವಿಶೇಷವಾಗಿ ಹೆಚ್ಚಿನ ಇಳುವರಿ ನೀಡುವ ಗೇರು ತೋಟಗಳ ಕೃಷಿ ಮತ್ತು ಹೆಚ್ಚಿನ ಉತ್ಪಾದಕತೆ ಮತ್ತು ದೀರ್ಘಾವಧಿಯಲ್ಲಿ ಉತ್ತಮ ಲಾಭಕ್ಕಾಗಿ ಅದರ ಪ್ರಯೋಜನಗಳ ಬಗ್ಗೆ ಸಾಮಾನ್ಯ ಜನರಿಗೆ ಮತ್ತು ರೈತರಿಗೆ ಅರಿವು ಮೂಡಿಸುವ ನಿಟ್ಟನಲ್ಲಿ ಗೇರು ಮೇಳ ನಿಗಮದಿಂದ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದು ಯುಟಿ ಖಾದರ್ ಹೇಳಿದರು. ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದಲ್ಲಿ ಮುಂದೆ ಖಾಲಿಯಾಗುವ ಹುದ್ದೆಗಳ ನೇಮಕಾತಿಯಲ್ಲಿ ಹಾಲು ಉತ್ಪಾದಕರ ಮಕ್ಕಳಿಗೆ ಶೇಕಡಾ 30% ಮೀಸಲಾತಿ ನೀಡಲು ಹಾಲು ಒಕ್ಕೂಟದ ಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು, ಈ ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಇಂದು ಬೆಂಗಳೂರು ಹಾಲು ಒಕ್ಕೂಟ ಏರ್ಪಡಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬಮೂಲ್ ಕಲ್ಯಾಣ ಟ್ರಸ್ಟ್ ವತಿಯಿಂದ ಹಾಲು ಉತ್ಪಾದಕರ ಕಲ್ಯಾಣಕ್ಕೆ ಹಾಗೂ ಸದಸ್ಯರ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕಾಗಿ 20 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಲಾಗುತ್ತಿದ್ದು, ಈವರೆಗೆ 80 ಲಕ್ಷ ರೂಪಾಯಿ ನೀಡಲಾಗಿದೆ. ಸದಸ್ಯರ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಆರ್ಥಿಕ ನೆರವು ನೀಡಲಾಗುತ್ತಿದೆ ಎಂದರು. ಸಂಘದ ಸದಸ್ಯರಿಗೆ 15 ಲಕ್ಷದವರೆಗೆ ಶೇಕಡಾ 3 ಬಡ್ಡಿದರದಲ್ಲಿ ಸಾಲ ನೀಡಲಾಗುತ್ತಿದೆ ಎಂದು ಅವರು ಹೇಳಿದರು. ವಿಜಯನಗರ ಜಿಲ್ಲೆಯ ದೀರ್ಘಕಾಲದ ವಿದ್ಯುತ್ ಸಮಸ್ಯೆಗೆ ಶಾಶ್ವತವಾಗಿ ಸಮಸ್ಯೆ ನೀಗಿಸಲು ಸುಮಾರು 50 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿದ್ಯುತ್ ಉಪಕೇಂದ್ರ ಹಾಗೂ ರೈತರ ಆಶೋತ್ತರವಾದ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನಗೊಳಿಸಲಾಗುವುದು ಎಂದು ವಿಜಯನಗರ ಶಾಸಕ ಹೆಚ್ಆರ್ ಗವಿಯಪ್ಪ ತಿಳಿಸಿದರು. ಹೊಸಪೇಟೆ ತಾಲೂಕಿನ ನಾಗೇನಹಳ್ಳಿಯಲ್ಲಿ ಸುಮಾರು 50 ಕೋಟಿ ಮೊತ್ತದ 2 ವಿದ್ಯುತ್ ಉಪಕೇಂದ್ರಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪದೇ ಪದೇ ಉಂಟಾಗುತ್ತಿರುವ ವಿದ್ಯುತ್ ವ್ಯತ್ಯಯಕ್ಕೆ ಶಾಶ್ವತ

0: ಪರಿಹಾರ ಕಂಡುಕೊಳ್ಳಲು ಎರಡು ವಿದ್ಯುತ್ ಉಪಕೇಂದ್ರಗಳ ಸ್ಥಾಪನೆಗೆ ಚಾಲನೆ ನೀಡಲಾಗಿದೆ ಎಂದರು. ನಾಗನಹಳ್ಳಿ ಸಬ್ಸ್ಟೇಷನ್ 23.26 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಗೂ ಜಿಲ್ಲಾಧಿಕಾರಿ ಕಚೇರಿ ಆವರಣ ನಗರ ಪ್ರದೇಶದ ಬೇಡಿಕೆಯನ್ನು ಪೂರೈಸಲು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮತ್ತೊಂದು ಸಬ್ಸ್ಟೇಷನ್ ಸೇರಿ ಒಟ್ಟು 50 ಕೋಟಿ ಮೊತ್ತದ ನೂತನ ವಿದ್ಯುತ್ ಉಪಕೇಂದ್ರ ಸ್ಥಾಪಿಸಲಾಗುವುದು ಎಂದು ಅವರು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಂಗಳೂರಿಗೆ, ಆರ್ಟ್ ಆಫ್ ಲಿವಿಂಗ್ ಧ್ಯಾನ ಮಂದಿರ ಲೋಕಾರ್ಪಣೆ. ಸಾಲು ಮರದ ತಿಮ್ಮಕ್ಕ ಸ್ಮಾರಕಕ್ಕೆ ವಿಸ್ತೃತ ಯೋಜನಾ ವರದಿ ಸಿದ್ಧ, ಸಚಿವ ಈಶ್ವರ್ ಖಂಡ್ರೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ದೇಶಾದ್ಯಂತ ಎರಡನೇ ರಾಷ್ಟೀಯ ಲೋಕ್ ಅದಾಲತ್. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025, 6 ಪ್ರಶಸ್ತಿಗಳೊಂದಿಗೆ ರಾಜ್ಯ ಪ್ರಥಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ನವ ದುಡಿವ ನೆತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
2: ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
2: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಇದೀಗ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ.
1: ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿಕರಿಗೆ ಪೌಷ್ಟಿಕ ಕೈತೋಟ ಮತ್ತು ಕೃಷಿಯ ಮಾಹಿತಿ

0: ಕುರಿತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕುಂದೂರು ಗ್ರಾಮದ ಕೃಷಿ ಸಖಿ ಪಿಆರ್ ಗಂಗಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್.
1: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಕುಂದೂರು ಗ್ರಾಮದ ಪಿಆರ್ ಗಂಗಮ್ಮ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಈ ಒಂದು ಕೃಷಿ ಸಖಿಯಾಗಿ ತಮ್ಮ ಒಂದು ಕಾರ್ಯಚಟುವಟಿಕೆಗಳನ್ನು ಯಾವ ರೀತಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಅದರಲ್ಲೂ ರೈತರಿಗೆ ಈ ಒಂದು ನೈಸರ್ಗಿಕ ಕೃಷಿ ಬಗ್ಗೆ ಆಗಿರ್ಬೋದು, ಸಾವಯವ ಕೃಷಿ ಬಗ್ಗೆ ಆಗಿರ್ಬೋದು, ಪೌಷ್ಟಿಕ ಕೈತೋಟದ ಒಂದು ಮಾಹಿತಿಯನ್ನು ಯಾವ ರೀತಿ ನೀಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಗಂಗಮ್ಮ ಅವರೇ.
2: ನಮಸ್ಕಾರ
1: ಸರ್. ಗಂಗಮ್ಮ ಅವರೇ, ಹೇಳಿ, ಈಗ ಕೃಷಿ ಸಖಿ ಆಗಿ ನಿಮ್ಮನ್ನ ಯಾರು ಆಯ್ಕೆ ಮಾಡಿಕೊಂಡ್ರು?
2: ಒಕ್ಕೂಟದಿಂದ ಸರ್. ಒಕ್ಕೂಟದಲ್ಲಿ ನಾವು ಸಂಘ ಮಾಡಿ ಸಂಘ ಓಪನ್ ಮಾಡಿದ್ವಿ ಸರ್. ಫಸ್ಟ್ ಓಪನ್ ಮಾಡಿದ್ಮೇಲೆ ನಮ್ಗೆ ಯಾವ್ದಾದ್ರು ಉದ್ಯೋಗ ಇದ್ರೆ ನಾವು ಮಾಡ್ತೀವಿ ಅಂತ ಹೇಳಿ ಎಂಬಿಕೆ ಅವ್ರನ್ನ ಭೇಟಿ ಮಾಡಿದ್ವಿ. ಭೇಟಿ ಮಾಡಿದಾಗ ಈ ರೀತಿ ಕೃಷಿ ಸಖಿ ಕೃಷಿ ಉದ್ಯೋಗ ಸಖಿ ಕೆಲಸ ಎರಡು ಇತ್ತು ಸರ್. ಅಲ್ಲಿ ಉದ್ಯೋಗ ಸಖಿಯಾಗಿ ಫಸ್ಟ್ ಆಯ್ಕೆ ಆಗಿ ತರಬೇತಿ ಪಡ್ಕೊಂಡು ಬಂದ್ವಿ ಸರ್. ಅದು ಬಂದ್ಮೇಲೆ ಒಂದು 6 ತಿಂಗಳು 8 ತಿಂಗಳ ಕೆಲಸ ಮಾಡಿದ್ವಿ. ಅದರಲ್ಲಿ ಅಷ್ಟು ಇದಾಗ್ಲಿಲ್ಲ. ಮತ್ತೆ ಕೃಷಿ ಸಖಿಯಾಗಿ September 2, 2023 ಆಯ್ಕೆ ಆಗಿದೆ ಸರ್.
1: ಏನಲ್ಲಿ ತರಬೇತಿ ಕೊಟ್ಟರು ನಿಮಗೆ?
2: ಕೃಷಿ ಬಗ್ಗೆನೇ ಸರ್. ಕೃಷಿ ಸಖಿಯಾಗಿ ಆಯ್ಕೆ ಆದಾಗ ಕೃಷಿ ಇಲಾಖೆಯಲ್ಲಿ ಯಾವ ರೀತಿ ನಾವು ಕೆಲಸ ಪ್ರೊಸೆಸರ್ ಮಾಡಬೇಕು, ಮತ್ತೆ ರೈತರಿಗೆ ಮಾಹಿತಿ ಯಾವ ರೀತಿ ಕೊಡಬೇಕು, ರೈತರಿಂದ ಏನೆಲ್ಲ ನಾವು ಮಾಡಿಸ್ಬೋದು ಕೃಷಿ ಬಗ್ಗೆ ಅಂತೇಳಿ ಮಾಹಿತಿ ತಿಳ್ಕೊಂಬಂದ್ವಿ ಸರ್. ಫಸ್ಟ್ ಸೆಕೆಂಡ್ ಥರ್ಡ್ ಮೂರು ಮಾಡೆಲ್ ಕೃಷಿ ಸಖಿ ತರಬೇತಿ ಆಗಿದೆ ಸರ್. NMNF ಇದರಲ್ಲಿ 2 ಮಾಡೆಲ್ ಆಗಿದೆ ಸರ್.
1: ಈ ಒಂದು ಕೃಷಿ ಬಗ್ಗೆ ರೈತರಿಗೆ ಯಾವ ರೀತಿಯಾದಂತ ಮಾಹಿತಿಯನ್ನ ಕೊಡ್ತಾ ಬಂದಿದ್ದೀರಾ, ಇದ್ರ ಬಗ್ಗೆ ಹೇಳಿ ಒಬ್ಬ ಕೃಷಿ ಸಖಿಯಾಗಿ
2: ಸರ್. ಫಸ್ಟ್ಗೆ ಪೌಷ್ಟಿಕ ಕೈತೋಟದ ಬಗ್ಗೆ ಮಾಹಿತಿ ಕೊಡಬೇಕಾಗಿತ್ತು ಸರ್. ಅದನ್ನ ನಾವು ಪ್ರತಿಯೊಂದು ಸಂಘದ ಮಹಿಳೆಯರ ಮನೆ ಭೇಟಿ ಮಾಡಿ ವೈಯಕ್ತಿಕವಾಗಿ ಒಂದು 5 ತಪ್ಪಿದ್ರೆ 7 ಗಿಡ ನೀವು ಹಾಕೋಬೇಕು. ಒಂದು ಹಣ್ಣಿಂದು ಕರಿಬೇವು, ನಿಂಬೆ, ಪಪ್ಪಾಯಿ, ಹಣ್ಣಿನ ಗಿಡಗಳು, ಬಾಳೆ, ಗೆ ಸೇರಿ 7 ಗಿಡಗಳನ್ನ ಹಾಕೋಬೇಕು ವೈಯಕ್ತಿಕವಾಗಿ ನಿಮ್ಮ ಆರೋಗ್ಯ ದೃಷ್ಟಿಲಿ. ಎಲ್ಲ ಈಗ ರಾಸಾಯನಿಕ ಔಷಧಿಗಳು ಹೊಡೆದಂತ ಹಣ್ಣುಗಳು ಸಿಗ್ತವೆ. ನಮ್ಮ ಮನೆ ಹತ್ರನೇ ನಾವು ಪೌಷ್ಟಿಕವಾಗಿ ಬೆಳಕಂದು ಪೋಷಕಾಂಶ ಯುಕ್ತ ಆಹಾರವನ್ನ ಸೇವನೆ ಮಾಡ್ಲಿಕ್ಕೆ ಒಳ್ಳೇದಂತೇಳಿ ಮಾಹಿತಿ ತಿಳಿಸಿ ರೈತರ ಕೈಲಿ ಮಾಡಿಸ್ತೀವಿ ಸರ್. ಸಂಘದ ಮಹಿಳೆಯರು ಎಲ್ಲ ಮನೆ ಮುಂದೆ ಇತ್ತಿಲ್ದಾಗ ಜಾಗ ಇದ್ರೆ ಹೊಲಗಳಗೂ ಸಹ ಈಗ ಮಾಡ್ತಿದಾರೆ ಸರ್. ಎಲ್ಲ ಮಹಿಳೆಯರನ್ನು ಅದನ್ನ ಮಾಡ್ತಿದಾರೆ ಸರ್ ನಾವು ಮಾಹಿತಿ ಕೊಟ್ಟಂಗೆ.
1: ಈಗ ಪೌಷ್ಟಿಕ ಕೈತೋಟಕ್ಕೆ ಹೆಚ್ಚು ಒತ್ತನ್ನು ಯಾಕೆ ಕೊಡಬೇಕು ಇವತ್ತಿನ ಸಂದರ್ಭದಲ್ಲಿ?
2: ಪ್ರತಿಯೊಬ್ಬರೂ ಅದಕ್ಕೆ ಒತ್ತು ಕೊಡಲೇಬೇಕು ಸರ್. ಯಾಕಂದ್ರೆ ಆರೋಗ್ಯ ದೃಷ್ಟಿಲಿ ಈಗಿನ ವಾತಾವರಣಕ್ಕೆ ನಾವೆಲ್ಲ ವಿಷಮುಕ್ತ ಆಹಾರ ಸೇವನೆ ಮಾಡಿ ಮನುಷ್ಯನಿಗೆ ತುಂಬಾ ತೊಂದರೆ. ಅದರಿಂದ ಎಲ್ಲರೂ ಅದನ್ನ ಆದಷ್ಟು ಅಳವಡಿಸಿಕೊಂಡ್ರೆ ಎಲ್ಲರಿಗೂ ಒಳ್ಳೇದು ಸರ್.
1: ಯಾವ ರೀತಿ ಒಳ್ಳೇದಾಗುತ್ತೆ ಅಂತ ಹೇಳ್ತೀರಾ?
2: ಈಗ ಪೋಷಕಾಂಶ ಯುಕ್ತ ಹಣ್ಣು ಹಂಪಲುಗಳನ್ನ ತಿನ್ನೋದ್ರಿಂದ, ಸೊಪ್ಪು ತರಕಾರಿಗಳನ್ನ ತಿನ್ನೋದ್ರಿಂದ ಒಳ್ಳೆ ಆರೋಗ್ಯ ಇರುತ್ತಲ್ವ ಸರ್.
1: ಈಗ ಮಾರ್ಕೆಟ್ನಲ್ಲಿ ಬೇಕಾದಷ್ಟು ಸಿಗ್ತಾವಲ್ಲ?
2: ಸಿಗ್ತಾವ ಸರ್. ಎಲ್ಲ ನಾವು ಇದ್ದಂಥದ್ದೇ ಹಾಕಿ ಬೆಳೆಸಿರ್ತಾರೆ ಅಂತ ನಮಗೆ ಗೊತ್ತಿರಲ್ಲ ಸರ್. ಅವ್ರು ರಾಸಾಯನಿಕವಾಗೇ ಬಳಸಿರ್ಬೋದು, ಪೌಡರ್ಗಳು ಹಾಕಿರ್ಬೋದು, ಇದೆಲ್ಲ ಮಾಡಿರ್ತಾರೆ ಸರ್. ಅದೇ ನಮ್ಮ ಕಣ್ಮುಂದೆ ನಮ್ಮ ಮನೆ ಮುಂದೆ ನಾವು ಬೆಳೆಸಿದಾಗ ಅದರಲ್ಲಿ ಯಾವುದೇ ಲೋಪದೋಷಗಳು ಇರಲ್ಲ ಸರ್. ಅದು ಪೋಷಕಾಂಶ ಯುಕ್ತ ಹೌದು. ನಾವು ಔಷಧಿ ರಾಸಾಯನಿಕ ಬಳಸ್ತಿಲ್ಲ ಬೆಳೆಸಿರ್ತೀವಿ, ಅದು ತೃಪ್ತಿ ಇರುತ್ತೆ ಸರ್.
1: ಈಗ ಅವರು ಮಾರಾಟ ಮಾಡ್ಲಿಕ್ಕೆ ಹೋದಾಗ ಇದು ರಾಸಾಯನಿಕ ಬಳಸಿದಾರೋ ಇಲ್ವೋ ಅನ್ನೋದು ಹೆಂಗ್ ಗೊತ್ತಾಗುತ್ತೆ
2: ಸರ್? ಅದು ಮಾರಾಟ ಮಾಡ್ಲಿಕ್ಕೆ ಹೋದಾಗ ಪರ್ಫೆಕ್ಟ್ ಆಗಿ ಇಂಥದ್ದೇ ಅಂತ ಕಂಡಿಡಿಯಕ್ಕಾಗಲ್ಲ ಸರ್. ಎರಡು ಸೇಮೇ ಇರುತ್ತೆ ಹಣ್ಣು, ಬಟ್ ಅದು ಯಾವ ರೀತಿ ಬೆಳೆಸಿರ್ತಾರೆ ಇದು ನಾವು ಹೊಲದಲ್ಲಂತೂ ನೋಡಿರಲ್ಲ ಸರ್. ನಾವು ಕೇಳಿದ್ರೆ ಅವ್ರು ಹೇಳ್ಬೇಕು, ಹೇಳಿದ್ದು ಇಲ್ಲ ನಮಗೆ ಗೊತ್ತಿರೋ ರೈತರಾದ್ರೆ ನಂಬಿಕೆ ಮೇಲೆ ನಾವು ತಗೋಬೋದು ಸರ್. ಎಂತ ರೈತರು ಈ ತೋಟದಲ್ಲಿ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾದ್ರೆ ಅದು ರಾಸಾಯನಿಕ ಸಾವಯವದ್ದು ಅಂತ ನಮಗೆ ಹೇಳಿದ್ರು ಗೊತ್ತಾಗತ್ತೆ. ಇಲ್ಲ ಕೆವಿಕೆಗಳಲ್ಲಿ ಆದ್ರೆ ಪಕ್ಕ ಸರ್, ಅಲ್ಲಿ ಸಾವಯವ ಬೆಳೆದಿರ್ತಾರೆ. ಕೆವಿಕೆಗಳಲ್ಲಿ ನಾವು ತಗಂದ್ರೆ ಅವ್ರ ಸಲಹೆ ಪಡೆದಿರ್ತಕ್ಕಂಥ ರೈತರ ಮುಖಾಂತರ ತಗಂದ್ರು ಒಳ್ಳೇದು ಸರ್.
1: ಈಗ ಈ ಒಂದು ಪೌಷ್ಟಿಕ ಕೈತೋಟ ಅಂತಂದ್ರೆ ಮನೆ ಹತ್ರ ಹೆಚ್ಚಾಗಿ ಮಾಡ್ಲಿಕ್ಕೆ ನೀವು ಸಲಹೆ ಕೊಡ್ತೀರೋ ಅಥವಾ ಜಮೀನಿನಲ್ಲಿ ಮಾಡ್ಲಿಕ್ಕೆ ಹೆಚ್ಚಾಗಿ ಸಲಹೆ ಕೊಡ್ತೀರಾ
2: ಸರ್? RCC ಮನೆ ತಾರ್ಸಿ ತೋಟ ಅಂತ ಇದ್ರೆ ಅದ್ರ ಮೇಲೆ ಪಾಟ್ಗಳು ಇಟ್ಟು ಆತರ ಮಾಡ್ಕೊಳಕ್ಕೂ ಹೇಳ್ತೀವಿ ಸರ್. ಮನೆ ಮುಂದೆ ಜಾಗ ಇದ್ರೆ ಆ ರೀತಿ ಮಾಡ್ಕೊಳಕ್ಕೂ ಅವಕಾಶ ಇದೆ ಸರ್. ಆ ರೀತಿನೇ ಜಾಸ್ತಿ ನಾವು ಸಲಹೆ ಕೊಡೋದು. ಹೊಲದಲ್ಲಿ ಜಮೀನ್ ನಮ್ದು ಜಾಸ್ತಿ ಇದೆ, ನಾವು ಮಾಡ್ತೀವಿ, ಡೈಲಿ ಓಡಾಡ್ಕೊಂಡು ನೋಡ್ಕೊಂತೀವಿ ಅಂದ್ರೆ ಹೊಲದಲ್ಲೂ ಮಾಡ್ಕೋಬಹುದು ಸರ್.
1: ಈಗ ಮನೆಯ ಮೇಲೆ ಅಂತಂದ್ರೆ ತಾರಸಿ ಕೈತೋಟ ಅಂತಂದ್ರೆ ಹೇಗೆ ಸಾಧ್ಯ ಮಾಡ್ಲಿಕ್ಕೆ
2: ಸರ್? ಅಲ್ಲಿ ಹೆಚ್ಚಿಗೆ ಸಿಂಟೆಕ್ಸ್ಗಳು ಇರ್ತಾವ ಸರ್. ನೀರು ಯಾವಾಗ ನೀರಿನ ಕೊರತೆ ಇರಲ್ಲ. ಮಣ್ಣು ಒಂದ್ಸಲಿ ತಂದ್ಬಿಟ್ಟು ಪಾಟ್ಗಳಲ್ಲಿ ಹಾಕೊಂಡು ಈಗ 30% ಸಿಟಿಗಳಲ್ಲೆಲ್ಲ ಇದನ್ನೇ ಹೆಚ್ಚಿಗೆ ಮಾಡ್ತಿದ್ದಾರೆ ಸರ್. ಅದೇ ತರ ಬೆಳೆಸಬಹುದು ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಸರ್.
1: ಅಂದ್ರೆ ಇವತ್ತಿನ ಸಂದರ್ಭದಲ್ಲಿ ಸಾಕಷ್ಟು ಅನಾರೋಗ್ಯಕ್ಕೆ ನಾವು ತುತ್ತಾಗ್ತಾ ಇದ್ದೇವೆ. ಒಂದ್ ಕಡೆ ನೋಡಿದ್ರೆ ಸಾವಯವದಲ್ಲಿ ಬೆಳೆದಿರತಕ್ಕಂಥ

0: ಅರ್ಥಗಳನ್ನೇ ನಾವು ಸೇವನೆ ಮಾಡಿದ್ರೆ ಸಾಕಷ್ಟು ನಾವು ಆರೋಗ್ಯ ಸುಧಾರಣೆ ಮಾಡ್ಕೊಳ್ಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕಡೆ ಕೂಗು ಕೇಳ್ತಾ ಇದ್ದೆ. ಮನೆ ಹತ್ರ ಪೌಷ್ಟಿಕ ಕೈತೋಟವನ್ನು ಮಾಡಿಕೊಂಡು ಆದಷ್ಟು ಸಾವಯವದಲ್ಲಿ ಬೆಳೆದರೆ ಉತ್ತಮವಾದ ಒಂದು ನಾವು ಫಲವನ್ನು ಪಡೆದುಕೊಂಡು ಅವನ್ನು ನಾವು ಬಳಸಿದ್ದೇ ಆದಲ್ಲಿ ನಮ್ಮ ಜೀವನದಲ್ಲಿ ಉತ್ತಮ ಆರೋಗ್ಯ ಪಡೆದುಕೊಳ್ಬಹುದು ಅನ್ನುವಂಥದ್ದು ಅಲ್ವಾ?
1: ಹಾ ಸರ್, ತುಂಬಾ ನಂಬಿಕೆ ಅಂದ್ರೆ ಅದೇ ಬೆಟರ್ ಸರ್.
0: ಹೇಳಿದ್ರ ನೀವು ನಗರಗಳಲ್ಲಿ ಸಾಕಷ್ಟು ಸಹ ತಾರಸಿ ಕೈ ತೋಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರ. ಈಗ ಸಾಕಷ್ಟು ಈಗ ಕಸ ಬರುತ್ತೆ ಮನೆಯಲ್ಲಿ, ಒಣ ಕಸ, ಹಸಿ ಕಸ, ಇವನ್ನೆಲ್ಲ ಯಾವ ರೀತಿ ಬೇರ್ಪಡಿಸ್ಕೊಂಡು ಅಲ್ಲಿ ಸಾವಯವ ಗೊಬ್ಬರ ಮಾಡಿಕೊಳ್ಬಹುದು, ಈ ನಿಟ್ಟಿನಲ್ಲಿ ಏನಾದರೂ ನೀವು ಸಲಹೆ ಕೊಡ್ತೀರಾ?
1: ಹ್ಞೂ ಸರ್, ಅದು ವೇಸ್ಟ್ ಎಲ್ಲ ಉಳಿದಿದ್ದು ಹಸಿ ಕಸನೇ ಬೇರೆ ಒಣ ಕಸನೇ ಬೇರೆ ಡಿವೈಡ್ ಮಾಡಿ, ಈಗ ಎಲ್ಲ ಕಡೆನೂ ಈಗ ಘನತ್ಯಾಜ್ಯ ಘಟಕಗಳಿದಾವೆ ಸರ್, ಗಾಡಿ ಬರುತ್ತೆ ಮನೆ ಮುಂದೆನೆ, ಸೇವ್ ಮಾಡೋಕೆ ಜಾಗ ಇದ್ರೆ ಅವ್ರು ಹಾಕೊಂಡು ಅವರೇ ಅದನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡಿಕೊಂಡು ತಗೋಬೋದು ಸರ್. ಇಲ್ಲ ಅವ್ರಿಗೆ ಕೊಟ್ಟರೆ ಘನತ್ಯಾಜ್ಯದವ್ರಿಗೆ ಕೊಟ್ಟರೆ ಅವ್ರದ್ದು ಒಂದು ಜೀವನ ಪಾವನವಾಗುತ್ತೆ ಸರ್, ಅವ್ರಿಗೂ ಉಪಯೋಗ ಆಗುತ್ತೆ. ಎರಡು ರೀತಿಯಲ್ಲಿ ನಾವು ಸಲಹೆ ಕೊಡ್ತೇವೆ ಸರ್. ಅವರು ಈಗ ಊರೊಳಗೆ ಹೆಣ್ಮಕ್ಳು ಎಲ್ಲ ಓಡಾಡಿ ಮಾಡ್ತಿರ್ತಾರೆ, ಅವ್ರಿಗೆ ಉಪಯೋಗ ಆಗುತ್ತೆ. ಇಲ್ಲ ನಮಗೆ ಜಾಗ ಇದೆ, ನಮಗೆ ಇದು ಬೇಕು, ನಾವು ಮಾಡುವಷ್ಟು ಅವಕಾಶ ಇದೆ ಅಂದ್ರೆ ಮಾಡ್ಕೋಬೋದು ಸರ್ ಅವ್ರ ಮನೆ ಹತ್ರ.
0: ಈಗ ನೀವು ಹೇಳಿದ್ರ ಪೌಷ್ಟಿಕ ಕೈತೋಟ ಅಂತಂದ್ರೆ ರಾಸಾಯನಿಕ ಬಳಸಬಾರ್ದಲ್ವಾ? ಈಗ ಎರೆಹುಳ ಗೊಬ್ಬರದ ಒಂದು ಉತ್ಪಾದನೆ ಬಗ್ಗೆ ಏನಾದ್ರೂ ಮಾಹಿತಿ ಕೊಡ್ತೀರಾ?
1: ಎರೆಹುಳು ಗೊಬ್ಬರ ಅಂದ್ರೆ ಎಲ್ಲ ಕಡೆಗೂ ಎರೆಹುಳು ಸಾಕಲ್ಲ ಸರ್. ಕೆಲವೊಬ್ರು ಎರೆ ಗೊಬ್ಬರ ಬೇಕು ಅಂದ್ರೆ ಈಗ ಕೆವಿಕೆಗಳಲ್ಲಿ, ಉದಾಹರಣೆಗೆ ನಮಗೆ ಹತ್ರ ಅಂದ್ರೆ ಇದು ಕತ್ಲಗೆರೆ ಫಾರ್ಮ್ ಸರ್, ಅಲ್ಲಿನೂ ಸಿಗುತ್ತೆ ಕೆಜಿಗೆ ಇಷ್ಟು ಅಂತೇಳಿ, ಹಂಗ ತಂದು ಹಾಕೋರು ತಂದು ಹಾಕೊಳ್ತಾರೆ ಸರ್. ಇಲ್ಲ ನಾವು ಸಾಕಿ ಮಾಡ್ತೀವಿ ಅಂದ್ರೆ ಎಲ್ಲೋ ರೇರ್ ಸರ್ ಅಪರೂಪ. ಅಲ್ಲಿ ರೈತರು ತೊಟ್ಟಿಗಳು ಮಾಡ್ಕೊಂಡು ಸಾಕಷ್ಟು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತಿರ್ತಾರೆ, ಮಾರವಷ್ಟಂತೂ ಮಾಡ್ತಾ ಇಲ್ಲ ಸರ್ ನಮ್ಮ ಕಡೆ.
0: ಈಗ ಸಾಕಷ್ಟು ಈಗ ಕೃಷಿ ಇಲಾಖೆಯಿಂದ ಎರೆಹುಳ ಸಾಕಾಣಿಕೆಗೆ ಸಾಕಷ್ಟು ಒಂದು ಒತ್ತನ್ನು ಕೊಟ್ಟಿದ್ದಾರೆ, ಇದನ್ನೆಲ್ಲ ಬಳಸಿಕೊಳ್ಳಬಹುದಲ್ಲ ಒಂದು ಅವಕಾಶಗಳನ್ನ
1: ಸರ್? ಕೆಲವರೊಬ್ರು ತುಂಬಾ ರೈತರು ಜಮೀನು ಬಹಳ ಇದ್ದು ಅದರಲ್ಲೇ ತೊಡಗಿರ್ತಕ್ಕಂಥವ್ರು ಮಾಡ್ಕೊಂತಾರೆ ಸರ್. ಈಗ ಒಂದೆಕರೆ ಎರಡು ಎಕರೆ ಅಲ್ಪ ಸ್ವಲ್ಪ ಇದ್ದಾಗ ಅಷ್ಟರಲ್ಲೇ ನಾವು ಇದು ಮಾಡಕ್ ಆಗಲ್ಲ ಅಂದಾಗ ಸ್ವಲ್ಪ ಅವರು ಕೆವಿಕೆಗಳಲ್ಲಿ ಇಲ್ಲ ಅಂದ್ರೆ ಫಾರ್ಮ್ ಅಲ್ಲಿ ಹಿಂಗ್ ಸಿಕ್ಕಾಗ ತಂದು ಅದನ್ನ ಉಪಯೋಗಿಸಿ ಚೆನ್ನಾಗಿ ಬೆಳೆ ಬೆಳೀತಾರೆ ಸರ್.
0: ಒಟ್ಟಾರೆ ಈಗ ಪೌಷ್ಟಿಕ ಕೈತೋಟದಲ್ಲಿ ಅಂತಂದ್ರೆ ಬರೀ ತರಕಾರಿಗಳು ಒಂದೇ ಅಲ್ಲ, ಈಗ ಸೊಪ್ಪನ್ನ ಬೆಳಕಬಹುದು, ಹಣ್ಣಿನ ಒಂದು ಬೆಳೆಗಳನ್ನ ಸಹ ಬೆಳಕಬಹುದಲ್ವಾ? ಈಗ ಪ್ರತಿನಿತ್ಯ ನಮಗೆ ಮನೆಗೆ ಏನ್ ಬಳಕೆ ಬೇಕೋ ಪ್ರತಿಯೊಂದನ್ನು ಬೆಳಕಬಹುದು ಅಂತ ಹೇಳ್ತೀರಾ?
1: ಹೌದು ಸರ್, ಮನೆ ಬಳಕೆಗೆ ಏನ್ ಬೇಕೋ ಪ್ರತಿಯೊಂದನ್ನು ಬೆಳಿಬಹುದು ಸರ್.
0: ಎಷ್ಟು ಒಂದು ಗ್ರಾಮಗಳಲ್ಲಿ ಈ ತರ ನೀವು ಸಲಹೆ ಕೊಡ್ತೀರಾ ಹೋಗಿ ಕೃಷಿ ಸಖಿಯಾಗಿ?
1: ಸರ್, ಕುಂದೂರು ಒಂದು ದೊಡ್ಡ ಗ್ರಾಮ ಸರ್, 5 ವಾರ್ಡ್ ಬರುತ್ತೆ. ದೊಡ್ಡೂರು ಆಗಿರೋದ್ರಿಂದ ಆ ಪಂಚಾಯತಿಗೆ ನಾವೊಬ್ರೇ ಇರೋ ಸರ್. ಎಲ್ಲಾ ವಾರ್ಡಿಗೂ ಭೇಟಿ ಮಾಡ್ತೀವಿ. ಸುಮಾರು ಒಂದು 40 ಸಂಘಗಳಿದಾವೆ ಸರ್. ಒಂದ್ ಸಂಘದಲ್ಲಿ ಕನಿಷ್ಠ 10-12-16 ಜನದವರೆಗೂ ಇದಾರೆ ಸರ್. ಅಂತ ಸಂಘಗಳಿಗೆ ಭೇಟಿ ಮಾಡಿ ವಾರ್ಡ್ ಮೀಟಿಂಗ್ ಅಂತ ಮಾಡ್ತೀವಿ ಸರ್, GPLF ಮೀಟಿಂಗ್ ಅಂತ ನಡೀತಾವ. ಆ ಮೀಟಿಂಗ್ ಒಳಗೆ ನಾವು ಕೃಷಿ ಇಲಾಖೆದು ವಿತ್ NLRM ಇಂದ ಎರಡನ್ನು ನಾವ್ ಹೇಳ್ತಿರ್ತೀವಿ ಸರ್ ಮಾಹಿತಿ. ಕೃಷಿ ಇಲಾಖೆ ಕಡೆಯಿಂದ ಈಗ ಏನಾದ್ರು ದಾಸ್ತಾನು ಬಂದಿದ್ರು ಅವ್ರಿಗೆ ಅದೇ ಮೀಟಿಂಗ್ ಸಭೆಗಳಲ್ಲಿ ತಿಳಿಸ್ತೀವಿ ಸರ್.
0: ಏನ್ ದಾಸ್ತಾನು?
1: ಈಗ ಕೃಷಿ ಇಲಾಖೆಗೆ ಜೆಟ್ ಪೈಪ್ ಬಂದಿರಬಹುದು, ಬೀಜಗಳು ಬಂದಿರಬಹುದು, ಅವ್ರಿಗೆ ಹಸಿರಲ್ಲೇ ಗೊಬ್ಬರಗಳು ಮಾಡ್ತಕ್ಕಂತ ಬೀಜ ಇಲಾಖೆ ಕಡೆಯಿಂದಾನೆ ಬರ್ತಾವ ಸರ್. ಸೆಣಬು, ಡಯಂಚ, ಅಲ್ಸಂದಿ ಈ ತರ ಏನೇ ಬಂದಿದ್ರು ನಾವು ಒಂದು ಮೀಟಿಂಗ್ ಯಾವ್ದಾದ್ರು ಈಗ ನಡೀತೇವೆ ಅಂದ್ರೆ ಅಲ್ಲಿ ನಾವು ಅಟೆಂಡ್ ಆಗಿ ಅದನ್ನ ಸದಸ್ಯರಿಗೆ, ರೈತರಿಗೆ, ಎಲ್ಲರಿಗೂ ಮಾಹಿತಿ ಕೊಡ್ತೀವಿ ಸರ್.
0: ಈಗ ಎಲ್ಲರೂ ಹೋಗಿ ಕೃಷಿ ಇಲಾಖೆ ಕೇಳಕ್ ಆಗಲ್ಲ
1: ಅಲ್ವಾ? ಕೆಲವೊಬ್ರು ಹೋಗ್ತಾ ಇರಲ್ಲ, ಬರ್ತಾ ಇರಲ್ಲ, ಗೊತ್ತೇ ಇರಲ್ಲ. ನಾವು ಅಂತ ಸಂದರ್ಭದಲ್ಲಿ ಈಗ ಒಂದು ಕೃಷಿ ಸಂಕಲ್ಪ ಅಭಿಯಾನ ಒಂದು ತರಬೇತಿ ಕೊಟ್ವಿ ಸರ್. 150 ಜನ ಸೇರಿತ್ತು ಸರ್ ಕುಂದೂರಲ್ಲಿ. ಕೆವಿಕಿಂದ ಸರ್ ಬಂದಿದ್ರು, ಮತ್ತೆ ಹೊನ್ನಾಳಿ ತಾಲೂಕಿಂದ ತೋಟಗಾರಿಕೆ ಇಲಾಖೆಯರು, JD ಸರ್, ಇಲಾಖೆ ಅಧಿಕಾರಿಗಳೆಲ್ಲ ಬಂದಿದ್ರು. ತುಂಬಾ ಉತ್ತಮವಾದ ತರಬೇತಿ ನಡೀತು ಸರ್. ಸಮಗ್ರ ಕೃಷಿ, ಸಾವಯವ ಕೃಷಿ ಬಗ್ಗೆ ಎಲ್ಲ ಅವ್ರಿಗೆ ತುಂಬಾ ಸವಿಸ್ತಾರವಾಗಿ ಮಾಹಿತಿ ನೀಡಿದ್ರು ಸರ್. ಈ ಮಣ್ಣು, ಮಣ್ಣಿನ ಪೋಷಕಾಂಶಗಳ ಬಗ್ಗೆ ಅವರು ಸಹ ತುಂಬಾ ಒತ್ತು ಕೊಟ್ಟಿರ್ತಾರೆ ಸರ್ ಯಾವಾಗ ಹೋದ್ರು.
0: ಈಗ ಮಣ್ಣು ಪರೀಕ್ಷೆ ಬಗ್ಗೆ, ಈಗ ಒಳ್ಳೆ ಸೂಕ್ತವಾದ ಕಾಲ ಮಣ್ಣು ಪರೀಕ್ಷೆಗೆ, ಇದ್ರ ಬಗ್ಗೆ ಯಾವ ರೀತಿ ಮಾಹಿತಿ ಕೊಡ್ತಾ ಇದ್ರ ನೀವು
1: ಸರ್? ಈಗ NMNF 125 ಜನ ಆಯ್ಕೆ ಆಗಿದ್ದಾರೆ ಸರ್ ನಮ್ಮ ಪಂಚಾಯತಿಯಲ್ಲಿ. 125 ಜನಕ್ಕೂ ನಾವೇ ಹೊಲಗಳಿಗೆ ಭೇಟಿ ಮಾಡಿ GPS ಮಾಡಿ ಮಣ್ಣು ಪರೀಕ್ಷೆಗೆ ತಗೊಂಬರ್ತೀವಿ. ಅವರಿಗೆ ನಾವು ರೈತರಿಗೆ ಮಾಹಿತಿ ಕೊಟ್ಟರೆ ಕೆಲವೊಬ್ರು ವಿಶೇಷ ಆಕಾರದಾಗೆ ತಗೊಂಡ್ ಬರ್ತಾರೆ ಸರ್. ಅವರೇ ಹೊಲದಿಂದ ಮಣ್ಣನ್ನ ಮೂರ್ ಜಾಗದ ಹತ್ರ ತಗೊಂಬಂದು ಅದನ್ನ ಮಿಕ್ಸ್ ಮಾಡಿ 4 ಭಾಗ ಮಾಡಿ ಅದನ್ನ ಒಂದು ಭಾಗದ ತಗೊಂಬಂದು ಕೊಡ್ತಾರೆ ಸರ್. ಅದನ್ನ ಮಣ್ಣು ಪರೀಕ್ಷೆಗೆ ಕೆವಿಕೆಗಾದ್ರೂ ಕೊಡ್ಬೋದು, ಇಲ್ಲಿ ಕತ್ಲಗೆರೆಗೂ ಕೊಡ್ತಾರೆ. ನಮ್ಮ ಇಲಾಖೆ ಒಳಗೇನಿಲ್ಲ ಸರ್ ಅದು ಪರೀಕ್ಷೆದು. ಮಾಡಿಸ್ಕೊಳ್ತಿದ್ದಾರೆ ಸರ್. ಈಗ 3.5% ಎಲ್ಲರೂ ಅದನ್ನ ಅಳವಡಿಸ್ಕೊಳ್ತಿದ್ದಾರೆ ಸರ್. ಕೃಷಿ ಸಖ್ಯರ್ ಬಂದ ಮೇಲೆ ಅಂತೂ ಪಕ್ಕ ಮಾಹಿತಿಗಳು ಹೋಗ್ತಿದ್ದಾವೆ ಸರ್. ಅಲ್ಲಿ ಕೆವಿಕೆಗೆ ಒಂದು ಏನೇ ಪ್ರೋಗ್ರಾಮ್ ನಡೆದ್ರು ನಾವು ಅದನ್ನ ಬಂದು ಎಲ್ಲ ಮೀಟಿಂಗ್ ಅಲ್ಲಿ ತಿಳಿಸ್ತೀವಿ ಸರ್ ಸದಸ್ಯರಿಗೆ. ಮತ್ತೆ ನಮ್ಮ ಇಲಾಖೆ ಕಡೆಯಿಂದ ಏನೇ ಒಂದು ಮಾಹಿತಿ ಇದ್ರು, ಈಗ GPLF ಆಗಿರ್ಬೋದು, ಇಲ್ಲ ನಾವು NMNF ತರಬೇತಿ ಆಗಿರ್ಬೋದು, ಸೇರ್ತಿರ್ತಾರೆ ಸರ್. ಒಂದ್ ಕಡೆ 100 ಜನ, 125, 150, ಹಿಂಗೆ ಯಾವಾಗ್ಲೂ

0: ಇದ್ದೇ ಇರ್ತಾರೆ. ಅಂತ ಕಡೆ ಎಲ್ಲ ತುಂಬಾ ಮಾಹಿತಿ ಕೊಡ್ತೀವಿ ಸರ್.
1: ಅಂದ್ರೆ ನೀವು ವಾರ್ಡ್ ಮೀಟಿಂಗ್ ಮನೆಯಲ್ಲಿ ಈ ತರ ಕೃಷಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀರಾ?
0: ಕೊಡ್ತೀವಿ ಸರ್.
1: ಈಗ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಅಷ್ಟೇ ಸಾಲದಲ್ಲ, ಈಗ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಮಣ್ಣಿನಲ್ಲಿ ಯಾವ ರೀತಿಯಾದಂತ ಒಂದು ಪೋಷಕಾಂಶಗಳಾಗಿರ್ಬೋದು, ಲಘು ಪೋಷಕಾಂಶಗಳ ಕೊರತೆ ಯಾವ ರೀತಿ ಇದೆ ಅಂತೇಳಿ ಈ ನಿಟ್ಟಿನಲ್ಲಿ ಅವರಿಗೆ ಮಾಹಿತಿ ಸಿಗುತ್ತೆ. ಅದಕ್ಕೆ ತಕ್ಕಂತೆ ಅವ್ರ ಗೊಬ್ಬರಗಳನ್ನು ಕೊಟ್ಟಾಗ ಅಲ್ಲಿ ನಾವು ಸರಿಯಾದ ಒಂದು ಬೆಳೆಗಳನ್ನು ಬೆಳೀಲಿಕ್ಕೆ ಅವಕಾಶ ಇದೆ. ಜೊತೆಗೆ ನೀರು ಪರೀಕ್ಷೆ ಬಗ್ಗೆ ಏನಾದರೂ ಮಾಹಿತಿ ಕೊಡ್ತೀರಾ? ಕೆಲವು ಕಡೆ ಎಲ್ಲ ನೀರು ಸೂಕ್ತ ಅಲ್ಲ ಇದು ಬೆಳೀಲಿಕ್ಕೆ ಅಂತ ಹೇಳ್ತಾರೆ ಕೃಷಿಗೆ.
0: ಹೌದು ಸರ್, ಬೋರ್ ಒಡಿಸಿ ಬಿಟ್ಟರೆ ಬಗೆಹರಿಯೋದಿಲ್ಲ. ನೀವು ಉಪ್ಪು ನೀರು ಸಿಹಿ ನೀರು ನೀರು ಈ ಭೂಮಿಗೆ ಸೂಕ್ತನಾ ಅಲ್ವ ಅನ್ನೋದನ್ನ ನೀವು ಚೆಕ್ ಮಾಡಿಸ್ಬೇಕಂತ ಹೇಳ್ತಿರ್ತಾರೆ ಸರ್. ಕೆಲವೊಬ್ರು ಗೊತ್ತಿರೋರು ಅವರು ಒಂದು ವಿಚಾರ ತಿಳಿದ ತಕ್ಷಣ ಹೋಗಿ ಮಾಡ್ಕೊಳ್ತಾರೆ ಸರ್. ಕೆಲವರು ನಮ್ಮ ಜಮೀನು ಚೆನ್ನಾಗಿದೆ, ಚೆನ್ನಾಗಿ ಬೆಳೆ ಬರ್ತೈತೆ ಅಂದರೆ ಅಂಥವ್ರು ಮಾತ್ರ ಹೋಗ್ತಾ ಇಲ್ಲ ಸರ್. ಕೆಲವರು ಏನಾದರೂ ಬೆಳೆ ಸರಿ ಇಲ್ಲ, ಈಗ ಅಡಿಕೆ ಗಿಡನೇ ಉದಾಹರಣೆಗೆ ಒಣಗ್ತಿದ್ದಾವೆ, ನೀರು ಇದಕ್ಕೆ ಸೂಟಬಲ್ ಅನಿಸ್ತಾ ಇಲ್ಲ, ಏನು ಬೆಳೆ ಹಾಕಿದ್ರು ಬರ್ತಾ ಇಲ್ಲ, ಆ ರೀತಿ ಸಮಸ್ಯೆ ಇದ್ದರೂ ಹೋಗ್ತಾರೆ ಸರ್. ಹಂಗೂ ಕಳಿಸಿದೀವಿ ಸರ್.
1: ಒಟ್ಟು ನೀವು ನೀರು ಪರೀಕ್ಷೆಗೆ ಆದ್ಯತೆ ಕೊಟ್ಟಿದ್ದೀರಾ?
0: ಕೊಟ್ಟಿದ್ದೀವಿ ಸರ್, ಮಾಹಿತಿ ಕೊಟ್ಟಿದ್ದೀವಿ ಸರ್ ರೈತರಿಗೆ.
1: ಜೊತೆಗೆ ಮತ್ತೆ ಈಗ ಸಾವಯವ ಕೃಷಿಗೆ ಹೆಚ್ಚು ಹೆಚ್ಚು ಒತ್ತನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರ, ನೈಸರ್ಗಿಕ ಕೃಷಿಗೆ ಅದರ ಬಗ್ಗೆ ಹೇಳಿ, ಯಾವ ರೀತಿ ಮಾಹಿತಿ ಕೊಡ್ತಾ ಇದ್ದೀರಾ?
0: 125 ಜನ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ವಲ್ಲ ಸರ್, ಅವರಿಗೆ ನಾವು ಫಸ್ಟ್ ಜೀವಾಮೃತ ಮಾಡೋದನ್ನ ಹೇಳ್ಕೊಡ್ತೀವಿ ಸರ್. ಜೀವಾಮೃತ ಹೆಂಗ್ ಮಾಡ್ಬೇಕು, ಅದನ್ನ ಯಾವ ರೀತಿ ಎಷ್ಟು ದಿನ ಇಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ನಾವು ಒಬ್ರು ಇಬ್ರು ಮೂವರಿಗೆ ಹಿಂಗ್ ಒಲ್ಲಲ್ಲಿ ಮಾಡ್ಸಕ್ ಸ್ಟಾರ್ಟ್ ಮಾಡಿದೀವಿ ಸರ್. ಈಗ ಆಲ್ಮೋಸ್ಟ್ ಅವರೇ ಫೋನ್ ಮಾಡ್ತಾರೆ ಸರ್, ಮೇಡಮ್ ಎಲ್ಲಿದ್ದೀರಿ, ನಾವು ಜೀವಾಮೃತ ಮಾಡ್ಬೇಕು, ಇದಕ್ಕೆ ಏನೇನು ರೆಡಿ ಮಾಡ್ಕೋಬೇಕು, ನೀವು ಬನ್ನಿ ಅಂತ ಕರೀತಾರೆ ಸರ್. ಕರೆದ್ಬಿಟ್ಟು ಮತ್ತೆ ಅದಕ್ಕೇನು ಬೆಲ್ಲ, ದ್ವಿದಳ ಧಾನ್ಯದ ಹಿಟ್ಟು, ಗಂಜಲ, ಸಗಣಿ, ಒಂದು 200 ಲೀಟ್ರಿಗೆ ಎಷ್ಟೆಷ್ಟು ಹಾಕ್ಬೇಕು, 2-2 ಕೆಜಿ, ಈ ಥರ ನಾವೇನು ಮಾಹಿತಿ ಕೊಟ್ಟಿರ್ತೇವೆ ಅಷ್ಟು ರೆಡಿ ಮಾಡ್ತಾರೆ ಸರ್. ಕರೆದ್ಬಿಟ್ಟು ನಾವು GPS ಫೋಟೋ ಮಾಡ್ತೇವೆ ಸರ್. ಮಾಡಿದ್ಮೇಲೆ ಇದು 7 ದಿನದವರೆಗೂ ಇರಬೇಕು, ಅದು 7 ದಿನದವರೆಗೂ ಬೆಳಗ್ಗೆ ಸಂಜೆ ರೊಟೇಟ್ ಮಾಡೋಕ್ಕೆ ಹೇಳ್ತೀವಿ ಸರ್. ಅದನ್ನೆಲ್ಲ ಮಾಡ್ತಾರೆ, ಮಾಡಿಬಿಟ್ಟು ಮತ್ತು ಜಮೀನಿಗೆ ಹಾಕುವಾಗಲೂ ನಮ್ಮನ್ನು ಕರೀರಿ ಅಂತ ಹೇಳಿರ್ತೀವಿ ಸರ್. ನಾವು ಅದು ಹೊಲ ವೀಕ್ಷಣೆ ಮಾಡ್ದಂಗೆ ಆಗುತ್ತೆ, ಮಲ್ಸಿಂಗ್ ಯಾವ ರೀತಿ ಮಾಡ್ತಿದ್ದಾರೆ, ಏನು ಬೆಳೆ ಬೆಳೀತದಾರ, ಖಾಲಿ ಇತ್ತ ನೋಡಕ್ಕೆ ನಮಗೊಂದು ಅವಕಾಶ ಸರ್. ಹಂಗಾಗಿ ನಾವು ಹೊಲಗಳಿಗೂ ಭೇಟಿ ಕೊಡ್ತೀವಿ ಸರ್. ಭೇಟಿ ಕೊಟ್ಟು ಒಂದೊಂದು ಗಿಡಕ್ಕೆ ಒಂದೊಂದು ಲೀಟರ್ನಂತೆ ಜೀವಾಮೃತನ ಹಾಕ್ಸ್ತಿದ್ದೀವಿ ಸರ್.
1: ಈಗ ಜೀವಾಮೃತ ಅಂತಂದ್ರೆ ಈಗ ಮಾಡ್ಬೇಕಂತಂದ್ರೆ ಈಗ ಆಕಳಿನ ಒಂದು ಗಂಜಲ ಬೇಕಾಗುತ್ತಲ್ವಾ?
0: ಹ್ಮ್ ಸರ್.
1: ಈಗ ಯಾವ ರೀತಿಯಾದಂತ ಒಂದು ಹೊಸ ಸಾಕಾಣಿಕೆಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ?
0: ಈಗ 30% ದೇಸಿ ಆಕಳು ತುಂಬಾನೇ ಕಡಿಮೆ ಇದೆ ಸರ್ ನಮ್ ಕಡೆ ಎಲ್ಲ. ಈಗ ಮೋಳೆ, HF ಎಲ್ಲ, ಒಂದು ಹಳ್ಳಿಕಾರ್, ಇನ್ನೊಂದು ಮಲ್ನಾಡ್ ಗಿಡ್ಡ, ಈ ತರ ಸಿಗದೇ ಅಪರೂಪ ಸರ್. ಈಗ 30% ಏನ್ ಇದಾವೋ ಅದ್ರಲ್ಲೇ ಆದ್ರೂ ಬಳಸ್ಕೊಂಡು ಮಾಡ್ತದ್ರ ಸರ್. ಎಲ್ಲ ನಮಗೆ KVK ಬೇರೆ ಕಡೆ ವಿಜ್ಞಾನಿಗಳೆಲ್ಲ ಸಜೆಷನ್ ಕೊಡೋದು ದೇಸಿ ಆಕಳು ಬೆಟರ್ ಸರ್. ಅದು ಉತ್ತಮ ಅಂದ್ರೆ ದೇಸಿ ಆಕಳಿಂದ ಮಾಡ್ಬೇಕು ಸರ್. ಅದನ್ನ ಬಳಸೋದ್ರಿಂದ ಭೂಮಿಗೂ ಒಳ್ಳೇದು, ಆರೋಗ್ಯನು ಚೆನ್ನಾಗಿ, ಎಲ್ಲ ಭೂಮಿನೂ ಫಲವತ್ತಾಗಿರ್ತತಿ ಅಂತಾನೆ ಹೇಳ್ತಾರೆ.
1: ಈಗ 125 ಜನಗಳು ರೈತರು ಆಯ್ಕೆ ಆಗಿದ್ದಾರೆ ಅಂತ ಹೇಳಿದ್ರ, ಈ ಒಂದು ನೈಸರ್ಗಿಕ ಕೃಷಿಯಲ್ಲಿ ಜೀವಾಮೃತ ಮಾಡ್ಲಿಕ್ಕೆ ಅವರಿಗೆಲ್ಲ ಯಾವ ರೀತಿ ಮಾಹಿತಿ ಕೊಡ್ತಾ ಇದೀವಿ ಅಂತ ಹೇಳಿದ್ರ, ಈಗ 125 ಜನರನ್ನು ದೇಶೀಯ ತಳಿಯ ಒಂದು ಹಸುಗಳನ್ನೇನಾದ್ರೂ ಸಾಕಾಣಿಕೆ ಮಾಡಿದಾರ?
0: ಇಲ್ಲ ಸರ್, ಎಲ್ಲ ಕಡೆನೂ ಇಲ್ಲ ಸರ್. ಅದೇ HF ಜರ್ಸಿ ಈ ತರನೇ ನಮ್ ಕಡೆ ಮಾಡಂತರ ಇದ್ರೆ ಓಕೆ, ಆ ತರ ಆ ತಳಿ ಸಿಗೋದು ಕಷ್ಟ. ಈಗ ತಂದು ಮಾಡಂತದ್ದು ಸ್ವಲ್ಪ ಇದೆ ಸರ್, ಒಂದೇ ಸಲಿಗೆ ಅಂದ್ರೆ ಚೇಂಜಸ್ ಆಗಲ್ಲ. ಕೆಲವು ಇಲ್ಲೊಂದು ಕಾಡಜ್ಜಿಲಿ ತರಬೇತಿಗೆ ಹೋಯಿದ್ವಿ ಸರ್, ಅಲ್ಲಿ ನಿಟ್ಟೂರ್ದ ನವೀನ್ ಸರ್ ಅಂತ ಬಂದಿದ್ರು, ಅವರು ದೇಸಿ ಆಕಳುಗಳು ಯಾರ ಸಾಕಂತರಿದ್ರೆ ಗೋಶಾಲೆಯಿಂದನೇ ನಾವು ಇಷ್ಟು ಸ್ವಲ್ಪ ಕಡಿಮೆ ರೇಟಿಗೆಲ್ಲ ಕೊಡ್ತೀವಿ, ತಗೊಂಡೋಗಿ ಸಾಕ್ಬೇಕು, ಒಟ್ಟು ಮಾರಂಗಿಲ್ಲ ಅಂತ ಹೇಳಿದ್ರು ಸರ್. ಆ ಟೈಮಲ್ಲಿ ನಾವೊಂದು 15 ಜನ ತರಬೇತಿ ಕರ್ಕೊಂಡೋಗಿದ್ದೆ ಸರ್ ನಮ್ಮೂರನ್ನು. ಅಲ್ಲೆಲ್ಲ ಮಾಹಿತಿ ತಿಳ್ಕೊಂಡಿದ್ದಾರೆ, ನಾವು ಮಾಡಬೇಕು ಅಂತ ಆಸಕ್ತಿ ಇದೆ. ಅವರು ಈ ಜನವರಿಗೆ ಹೇಳಿದ್ರು ಸರ್, ಹಂಗೇನಾದ್ರು ಇದ್ರೆ ತಗೊಳ್ತೀವಿ ಅಂತಾನು ಟ್ರೈ ಮಾಡ್ತಿದ್ದಾರೆ ಸರ್.
1: ಈಗ ಜೀವಾಮೃತ ಅಂತಂದ್ರೆ ಯಾವ ಬೆಳೆಗೆ ಕೊಡಬಹುದು, ಇದ್ರ ಬಗ್ಗೆ ಹೇಳಿ?
0: ಜೀವಾಮೃತ ಎಲ್ಲ ಬೆಳೆಗಳಿಗೂ ಉಪಯೋಗಿಸ್ಬಹುದು ಸರ್, ಅಡಿಕೆ ಗಿಡಕ್ಕಾಗಿರ್ಬೋದು, ನಾವು ಬೆಳೆಯ ಬೆಳೆಗಾಗ್ಲಿ. ಈಗ ನಾವು ಬೀಜಗಳನ್ನ ಬೀಜಾಮೃತ ಮಾಡಿ ಬಿತ್ತನೆ ಮಾಡೋದ್ರಿಂದ ಎಷ್ಟು ನಮಗೆ ಉಪಯೋಗ ಆಗುತ್ತ, ಜೀವಾಮೃತ ಕೂಡ ಅಷ್ಟೇ ಉಪಯೋಗ ಸರ್. ಕೆಲವು ಬೆಳೆಗಳಿಗೆ ನಾವು ಜೀವಾಮೃತನ ನೀರಿನ ರೂಪದಲ್ಲಿ ಕಲಸಿ ಕೊಡ್ಬೋದು, ಘನ ಜೀವಾಮೃತ ಮಾಡಿದ್ರೆ ಪ್ರತಿಯೊಂದು ಬೆಳೆಗೂ ಹಾಕ್ಬೋದು ಸರ್. ಈಗ ಪೌಷ್ಟಿಕ ಕೈತೋಟ ಮಾಡಿದ್ರೆ ಹಾಕ್ಬೋದು, ಹೊಲಗಳಲ್ಲಿ ಜಮೀನುಗಳಲ್ಲಿ ಬೇರೆ ಬೇರೆ ಬೆಳೆಗಳಿಗೆಲ್ಲಾನು ಹಾಕ್ಬೋದು ಸರ್.
1: ಘನ ಜೀವಾಮೃತ ಅಂತಂದ್ರೆ ಅದನ್ನ ಯಾವ ರೀತಿ ಮಾಡಬೇಕು?
0: ಅದಕ್ಕೆ ಸೇಮ್ ಸರ್, ಏನು ನಾವು ದ್ವಿದಳ ಧಾನ್ಯದಿಟ್ಟು ಸಗಣಿ ಗಂಜಲ ಮತ್ತೆ ಬದುವಿನ ಮಣ್ಣು ಬೆಲ್ಲ ಇದನ್ನೆಲ್ಲ ಜೋಡಿಸಿರ್ತೀವಿ ಸರ್. ಈಗ ಒಂದು 200 ಲೀಟ್ರಿಗೆ ಒಂದು 10 ಲೀಟ್ರ್ ಗಂಜಲ ಹಾಕ್ತೀವಿ ಸರ್, ಅದು ಮಾಮೂಲಿ ಜೀವಾಮೃತ ಮಾಡೋಕ್ಕೆ. ಘನ ಜೀವಾಮೃತ ಮಾಡೋದಾದರೆ ಅದು ಇಟ್ಟು ಸಗಣಿ ಅವನ್ನೆಲ್ಲ ಗಟ್ಟಿಯಾಗಿ ಕಲಿಸ್ಬೇಕಾಗತ್ತೆ ಸರ್. ಸ್ವಲ್ಪ ನಮ್ಗೆ ಅನುಕೂಲಕ್ಕೆ ತಕ್ಕನಂಗೆ ಒಂದು 5 ಲೀಟ್ರ್ನಷ್ಟಾದರೂ ಹಾಕಿ ಅದನ್ನು ಉಂಡೆ ಥರ ಮಾಡ್ಬೇಕು ಸರ್. ಅದನ್ನು ಸ್ವಲ್ಪ ಒಣಗಿಸಿಬಿಟ್ಟು ಪುಡಿ ಮಾಡಿಟ್ಕೊಂಡ್ರೆ 6 ತಿಂಗಳು

0: ವರೆಗೂ ಬರುತ್ತೆ ಸರ್. ಅದನ್ನ ನಾವು ಒಂದ್ ಎಕರೆಗೆ ಇಷ್ಟು ಒಂದು ಕೆಜಿ ಅಂತಾನೆ ಹಾಕ್ಬೋದು ಸರ್.
1: ಪುಡಿ ರೂಪದಲ್ಲಿ
0: ಪುಡಿ ರೂಪದಲ್ಲಿ ನಾವು ಹಾಕ್ಬೋದು ಸರ್ ಘನಜೀವಾಮೃತ. ಅದು ಉಂಡೆ ರೂಪದಲ್ಲಿ ಇರುತ್ತೆ.
1: ನೀವು ಏನು ಈಗ ಮಾಹಿತಿ ಕೊಡ್ತಾ ಇದ್ರೆ ಜೀವಾಮೃತದ ಬಗ್ಗೆ ಆಗಿರ್ಬೋದು, ಘನ ಜೀವಾಮೃತದ ಬಗ್ಗೆ ಆಗಿರ್ಬೋದು, ಈಗ ಹೆಚ್ಚಾಗಿ ನಮ್ಮ ರೈತರು ಅಡಿಕೆ ಬೆಳೆಗೆ ಅಷ್ಟೇ ಉಪಯೋಗ ಮಾಡುವಂತದ್ದನ್ನ ನಾವು ನೋಡಿದ್ದೇವೆ. ಅಂದ್ರೆ ಎಲ್ಲಾ ಬೆಳೆಗಳಿಗೂ ಕೊಡ್ತಾ ಇದ್ದಾರ ನಿಮ್ಮ ಗಮನಕ್ಕೆ ಬಂದ ಹಾಗೆ?
0: ಇಲ್ಲ ಸರ್, ಎಲ್ಲಾ ಬೆಳೆಗಳಿಗೂ ಕೊಡ್ತಾ ಇಲ್ಲ, ಹೆಚ್ಚಾಗಿ ಅಡಿಕೆ ಒತ್ತು ಕೊಡ್ತಾ ಇದಾರೆ ಸರ್. ಅದಂತೂ ನಿಜ ಸರ್. ಎಲ್ಲಾ ಕಡೆ ಎಲ್ಲಿ ಹೋಗಿ ಜೀವಾಮೃತ ಮಾಡಿಸಿದ್ರು ಫಸ್ಟ್ ಅಡಿಕೆ ಅಡಿಕೆ ಅಡಿಕೆ. ಭತ್ತಕ್ಕೆ ನಾವ್ ಹೇಳ್ತೀವಿ ಸರ್ ಬೀಜಾಮೃತ ಮಾಡ್ರಿ ಅಂತೇಳಿ. ಕೆಲವೊಬ್ರು ಈಗ ಹೆಣ್ಮಕ್ಳು ನೋಡಿದಾರು ನಮ್ ಜೊತೆಗೆ ತರಬೇತಿ ಬಂದರು, ಒಬ್ರಿಬ್ರು ಮೂವರು ಹಿಂಗ್ ಮಾಡ್ತದ್ರ ಸರ್. ಎಲ್ಲಾರು ಮಾಡ್ತಿರೋದು ಕಮ್ಮಿನೇ ಸರ್. ಎಲ್ಲಾ ಬೆಳೆಗೂ ಅಡ್ಜಸ್ಟ್ ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೋಬಹುದು ಸರ್. 30% ಈಗ ಪರವಾಗಿಲ್ಲ ಸರ್, ಜೀವಾಮೃತ ಹೆಚ್ಚಾಗಿ ಮಾಡ್ಲಿಕ್ಕೆ ಹಚ್ಚಿದ್ದಾರೆ ಸರ್.
1: ನೀವು ಒಂದು ಒಕ್ಕೂಟದ ಮುಖಾಂತರ ಒಬ್ಬ ಕೃಷಿ ಸಖಿಯಾಗಿ ಆಯ್ಕೆ ಆಗಿದ್ದೀರಾ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಒಂದು ನೈಸರ್ಗಿಕ ಕೃಷಿಯನ್ನ ಅಳವಡಿಸಿಕೊಳ್ಬೇಕು ನಮ್ಮ ರೈತರು, ಜೊತೆಗೆ ಉತ್ತಮವಾದ ಒಂದು ಪೌಷ್ಟಿಕ ಕೈತೋಟವನ್ನ ಬೆಳೆದು ಅದರಲ್ಲಿ ಉತ್ತಮವಾದ ಒಂದು ಬೆಳೆಗಳನ್ನ ಸೇವನೆ ಮಾಡಿ ಉತ್ತಮವಾದ ಒಂದು ಆರೋಗ್ಯವನ್ನ ಪಡ್ಕೊಳ್ಳಕ್ಕೆ ಇದೊಂದು ಅವಕಾಶ ಇದೆ ಅಂತೇಳಿ ಹೆಚ್ಚು ಹೆಚ್ಚು ಒತ್ತನ್ನ ನೀವು ಕೊಡಿರಿ, ಮನೆ ಮನೆಗೆ ಹೋಗಿ ತರಬೇತಿ ಕೊಡಿ ಅಂತ ಹೇಳಿ ನಿಮಗೆ ಆಯ್ಕೆ ಮಾಡಿಕೊಂಡಿದ್ದಾರೆ ಕೃಷಿ ಸಖಿಯಾಗಿ. ಅಂದ್ರೆ ಈಗೆಲ್ಲ ಸಾಕಷ್ಟು ಬರೀ ಅಡಿಕೆ ಬೆಳೆಗೆ ಕೊಟ್ರೆ ನಮ್ಮ ಆರೋಗ್ಯಕ್ಕೆ ಏನು ಉಪಯೋಗ ಇದೆ, ಇದ್ರ ಬಗ್ಗೆ ನೀವು ಮಾಹಿತಿ ಕೊಡಬೇಕು.
0: ಹೇಳ್ತಿರ್ತೀವಿ ಸರ್, ನಾವು ಪ್ರತಿಯೊಂದು ಬೆಳೆನು ರಾಸಾಯನಿಕ ಮುಕ್ತನೇ ಮಾಡ್ಬೇಕು. ಉದಾಹರಣೆಗೆ ನಾವು ಈಗ 2 ಎಕರೆ ಭತ್ತ ಮಾಡ್ತೀವಿ ಸರ್, ನಾವು ತಳ ಗೊಬ್ಬರ ಒಂದು ಮೇಲ್ ಗೊಬ್ಬರ ಬಿಟ್ರೆ ಯಾವುದೇ ರೀತಿ ಔಷಧಿನೂ ಹೊಡೆಯಲ್ಲ ಸರ್, ನಾವೇನು ಮಾಡಲ್ಲ. ನಮ್ದು ಇಳುವರಿ 38 ಕ್ವಿಂಟಲ್ ಹಿಂಗ್ ಬರುತ್ತೆ ಸರ್ 2 ಎಕರೆಗೆ ಭತ್ತ. ನಮ್ಮ ಹೊಲದಲ್ಲಿನೇ ಇದು ಮೊನ್ನೆ ಒಬ್ರು ಬೆಂಗಳೂರಿಂದ ಬಂದಿದ್ರು ಸರ್, ಭತ್ತವನ್ನ ಕಟಾವು ಮಾಡಿ ಅದ ಇಳುವರಿ ಕಂಡಿಡಿತಾರಲ್ಲ ಸರ್ ಎಷ್ಟು ಮೀಟರ್ ಅಂತ. ನಮ್ ಇದ್ರಲ್ಲೇ ಮಾಡಿಸಿದ್ವಿ ಸರ್, ನಾವೇನ್ ಭತ್ತ ಬೆಳಿತೀವಲ್ಲ ಅದೇ ಹೊಲದಲ್ಲಿ. ತೂಕ ಎಲ್ಲ ಕರೆಕ್ಟ್ ಆಗಿ ಬಂತು ಸರ್, ಅವ್ರು ಹೇಳಿದಂಗೆ 38 ಕ್ವಿಂಟಲ್ ಬಂತು ಸರ್.
1: ಈಗ ನೀವು ಕೃಷಿ ಸಖಿಯಾಗಿ ಸಾಕಷ್ಟು ನೈಸರ್ಗಿಕ ಕೃಷಿ ಬಗ್ಗೆ ತಿಳ್ಕೊಂಡಿರುವುದರಿಂದ ನಿಮ್ಮ ಕೃಷಿಯಲ್ಲಿ ಅದನ್ನ ಅಳವಡಿಸಿಕೊಂಡಿದ್ದೀರಾ ನೈಸರ್ಗಿಕ ಕೃಷಿ?
0: ಹೌದು ಸರ್.
1: ಈಗ ಭತ್ತ ಅಂತಂದ್ರೆ ಯಾವ ರೀತಿ ಬೆಳಿಲಿಕ್ಕೆ ಸಾಧ್ಯ?
0: RNR ಭತ್ತ ಸರ್, ನಾವು ಬೀಜ ಚೆಲ್ಲಿದ್ದು ಮಾಡಿದ್ದೆಲ್ಲ.
1: ಈಗೆಲ್ಲ ಔಷಧಿ ಗೊಬ್ಬರಗಳು ಜಾಸ್ತಿ ಅಂತಾರೆ, ಅದಕ್ಕೆಲ್ಲ ಕೀಟ ಬಾಧೆಗಳು ಜಾಸ್ತಿ ಅಂತಾರೆ, ಯಾವ ರೀತಿ ನೀವು ಬೆಳೆದ್ರೆ?
0: ಸರ್ ಕೀಟ ಬಾಧೆಗಳು ಇರ್ತವೆ ಸರ್, ಏನೇ ಅಂದ್ರು ಒಂದೇ ಸಲಿಗೆ ನಾವು ಎಲ್ಲದನ್ನು ಕಂಟ್ರೋಲ್ ಮಾಡಿ ಹಾಕ್ತಿವಂದ್ರೆ ಕೆಲವರು ಇಳುವರಿ ಬರಲ್ಲ ಅನ್ನೋದೇ ದೊಡ್ಡ ಸಮಸ್ಯೆ ಸರ್. ಅಲ್ಲಿಗೆ ಅಜೋಲಾ ಬೆಳೆಯಕ್ ಕೇಳ್ತೀವಿ ಸರ್ ನಾವು, ಕೆಲವರಿಗೆ ಅಜೋಲಾ ಹಾಕ್ರಿ ನಡುವೆ, ಇಲ್ಲಾಂದ್ರೆ ಏನಾದ್ರೂ ಕೊಯ್ಲು ಮುಗಿದ ತಕ್ಷಣ ಮಲ್ಚಿಂಗ್ ಮಾಡಕ್ಕೆ ಏನಾದ್ರೂ ಹಾಕ್ರಿ, ಹಸಿರೆಲೆ ಗೊಬ್ಬರ ಹಾಕಿ ಹೊಡೆದು ಬಿಟ್ಟು ನೀವು ಬೀಜ ಚೆಲ್ಲಿ ಆಮೇಲೆ ನಾಟಿ ಮಾಡ್ಕೋಬಹುದು. ಆ ರೀತಿ ಎಲ್ಲ ಮಾಹಿತಿ ಕೊಡ್ತೀವಿ ಸರ್. ಕೆಲವೊಬ್ರು ಇದು ಮಾಡ್ತಾರೆ ಸರ್, ಕೆಲವೊಂದ್ಸಲಿ ಸೊಳ್ಳೆ ಬೀಳ್ತಾವೆ ಅಂತ ಹೇಳಿ ಇದು ಮಾಡ್ತಾರೆ, ಔಷಧಿ ಬೇಕಾಗತ್ತೆ. ಕೆಲವೊಂದ್ಸಲಿ ರೋಗಗಳು ಬಂದಾಗ ಕಂಟ್ರೋಲ್ ಆಗದ್ದೇ ಇಲ್ಲ ಅನ್ನೋ ಮೂಮೆಂಟ್ ಇದ್ರೆ ಮಾತ್ರ ಅಲ್ಲಿ ವಿಜ್ಞಾನಿಗಳ ಹತ್ರ ಸಲಹೆ ಪಡೆದು ಯಾವ್ದು ಬೇಕಾ ಅದೊಂದನ್ನು ಇದು ಮಾಡ್ರಿ ಅಂತ ನಾವು ಹೇಳ್ತೀವಿ ಸರ್. 90% ಕೆಲವರು ಮಾಡ್ತಿದ್ದಾರೆ, ಕೆಲವರು ಇನ್ನೂ ಹೊಂದ್ಕೊಂಡಿಲ್ಲ ಸರ್.
1: ಈಗ ನಿಮ್ ಜಮೀನಲ್ಲಿ ಹೆಂಗ್ ಬೆಳೆದ್ರೆ ಮತ್ತೆ ಔಷಧಿ ಗೊಬ್ಬರಗಳನ್ನ ಬಳಸದೆ?
0: ಏನ್ ಇದು ತಳಗೊಬ್ಬರ ಅಂತಾರಲ್ಲ ಸರ್, ಒಂದು ಗಟ್ಟಿ ಗೊಬ್ಬರ ಒಂದ್ ಮಾತ್ರ ಬೀಜ ಹಾಕಿದಾಗ ತಳಗೊಬ್ಬರ ಹಾಕಿರ್ತೀವಿ ಸರ್, ಅದನ್ನ ಬಿಟ್ರೆ ನಾವು ಬೇರೆ ಏನು ಹಾಕಿಲ್ಲ ಸರ್.
1: ಮತ್ತೆ ರೋಗ ಬರ್ಲಿಲ್ವಾ?
0: ಯಾವುದೇ ರೀತಿ ರೋಗನೂ ಇಲ್ಲ ಸರ್, ಯಾವುದೇ ರೀತಿ ಔಷಧಿನೂ ಹೊಡೆದಿಲ್ಲ ಸರ್ ನಾವು.
1: ಮತ್ತೆ ಇದನ್ನ ಉದಾಹರಣೆ ಬೇರೆ ರೈತರಿಗೆ ಕೊಡಬಹುದಲ್ಲ ನೀವು?
0: ಪಕ್ಕದಲ್ಲೇ ನೋಡ್ತಾರೆ ಸರ್, ಈ ತರ ಮಾಡ್ರಿ ಹಿಂಗ್ ಬರುತ್ತೆ ಅಂದ್ರೆ ಇಳುವರಿ ಕಡಿಮೆ ಆಗುತ್ತೆ. ಕೆಲವೊಂದು ಜಮೀನಿನಲ್ಲಿ ಈಗ 1.5 ವರ್ಷ ಗ್ಯಾಪ್ ಇಟ್ಟು ಮಾಡಿದ್ರಲ್ಲಿ ಒಳ್ಳೆ ಚೆನ್ನಾಗಿ ಬರುತ್ತೆ ಸರ್. ಅವ್ರ ಗ್ಯಾಪೇ ಬಿಟ್ಟಿರಲಿ ಸರ್, ಪದೇ ಪದೇ ರಿಪೀಟ್ ಅದನ್ನೇ ಬೆಳಿತಿದ್ದಾಗ ಸ್ವಲ್ಪ ಕಡಿಮೆ ಆಗ್ಬೋದಲ್ಲ ಸರ್. ಹಂಗಾಗಿ ಅವರು ಹೆಚ್ಚು ಗೊಬ್ಬರ ಔಷಧಿಗಳನ್ನು ಬಳಸಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ.
1: ಅಂದ್ರೆ ಎಲ್ಲೋ ಒಂದ್ ಕಡೆ ಬೆಳೆ ಪರಿವರ್ತನೆ ಮಾಡ್ಬೇಕಂತೀರ?
0: ಮಾಡ್ಬೇಕು ಸರ್.
1: ಒಂದೇ ಜಮೀನಿಗೆ ಪದೇ ಪದೇ ಒಂದೇ ಬೆಳೆ ಇಡಬಾರ್ದು, ಯಾವ್ದೇ ಆಗ್ಲಿ, ಭತ್ತ ಆಗಿರ್ಲಿ ಇನ್ನೊಂದ್ ಆಗಿರ್ಲಿ.
0: ಬಿಡೋದಾದ್ರು ಒಳ್ಳೇದೇ ಸರ್, ಕೆಲವ್ರು ಗ್ಯಾಪೇ ಬಿಡಲ್ಲ ಸರ್, ಕಂಟಿನ್ಯೂ ಅದೇ ಅದೇ ಅದೇ ಅದೇ ಅದೇ ಮಾಡ್ತಾ ಇರ್ತಾರೆ ಸರ್. ಅವಾಗ ಇಳುವರಿ ಬರೋದು ಸ್ವಲ್ಪ ಕಡಿಮೆ ಆಗ್ಬೋದಿಲ್ಲ ಒಂದ್ ಕಡೆ ಅಂತ ನಮ್ಮ ಅನಿಸಿಕೆ ಸರ್.
1: ಈ ಮತ್ತೆ ಈ ನೈಸರ್ಗಿಕ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಏನೇನ್ ಮಾಹಿತಿ ಕೊಡ್ತೀರಾ ರೈತರಿಗೆ?
0: ನಾವು ಭೂಮಿ ಆರೋಗ್ಯನೇ ಹಾಳು ಮಾಡಿದ್ದೀವಿ ಸರ್. ಮುಂದೆ ಅದು ಆಗ್ಬಾರ್ದು ಅಂದ್ರೆ ಆದಷ್ಟು ದೇಸಿ ಆಕಳನ್ನ ಕಟ್ಕೊಳಕ್ಕೆ ಸ್ವಲ್ಪ ಎಲ್ಲರೂ ಒತ್ತು ಕೊಡ್ಬೇಕಂತ ಹೇಳ್ತೀವಿ ಸರ್. ಅದೇ ರೀತಿ ನಾವು ಏನೇ ಒಂದು ಬಳಸಿದ್ರು ಹಾಲು ಮೊಸರು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂದ್ರೆ ಅದೇ ಸರ್, ಅದನ್ನು ಸಹ ನಾವು ಹೇಳ್ತೀವಿ ಸರ್. ನಾವು ಎಲ್ಲರೂ ಒಬ್ಬರಿಂದ ಒಬ್ರು ಆದಷ್ಟು ನಾವು ಸಾವಯವ ಕೃಷಿಗೆ ಬದಲಾವಣೆ ಹೊಂದ್ಬೇಕು, ರಾಸಾಯನಿಕಗಳನ್ನ ಆದಷ್ಟು ಅದನ್ನ ಮುಕ್ತಗೊಳಿಸದೆ ಒಳ್ಳೇದು ಅಂತಾನೆ ನಾವು ಹೇಳ್ತೀವಿ ಸರ್.
1: ನೀವೆಲ್ಲ ಮಾಹಿತಿಯನ್ನ ಬರೀ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಇರುವಂತಹ ಮಹಿಳೆಯರಿಗೆ ಮಾತ್ರ ಕೊಡ್ತೀರ, ಎಲ್ಲ ರೈತರಿಗೆ ಕೊಡ್ತೀರ?
0: ಎಲ್ಲ ರೈತರಿಗೆ ಸರ್. ಯಾವುದೇ ಒಂದು ಮೀಟಿಂಗ್ ಇದ್ರು, ನಾವು ಹೇಳಿದ್ವಲ್ಲ ಸರ್, ಒಕ್ಕೂಟದಾಗಿರ್ಬೋದು, ಪಂಚಾಯತಿದಾಗಿರ್ಬೋದು, ವಾರ್ಡ್ ಮೀಟಿಂಗ್ಸ್ ಇರ್ಬೋದು, ನಮ್ಮ ಕೃಷಿ ಇಲಾಖೆ ಕಡೆಯಿಂದನು ಇದೆ. ನಮ್ಮ ಬಿರಾದರ್ ಸರ್ ಸಮಗ್ರ ಕೃಷಿ ಬಗ್ಗೆ ಒಂದು ತರಬೇತಿ ಇಟ್ಟಿದ್ರು ಸರ್, 160 ಜನ ರೈತರನ್ನು ಸೇರಿಸಿದ್ವಿ ಸರ್ ಅದೇ ಊರಲ್ಲಿ. ಸಮಗ್ರ ಕೃಷಿ ಮಾಡಕ್ಕೆ ಹೇಳಿದ್ರು ಸರ್, ಅಂದ್ರೆ ಬಹು ಬೆಳೆ ಪದ್ಧತಿ. ಈಗ ಏನೋ ಒಂದು ಬೆಳೆ ಬೆಳೆದ್ರೆ ಬರೀ ಅದನ್ನೇ ಬೆಳಕಂತ ಹೋಗ್ಬೇಕು. ಹೋಗ್ಬಾರ್ದು. ಅಡಿಕೆಯಲ್ಲಿ ಕಾಳುಮೆಣಸು ಹಾಕ್ಬೋದು.

0: ಬೇರೆ ನುಗ್ಗೆ ಹಾಕ್ಬೋದು, ಪಪ್ಪಾಯ ಹಾಕ್ಬೋದು, ಕೊಕ್ಕೋ ಹಾಕ್ಬೋದು, ಮಸಾಲೆ ಪದಾರ್ಥಗಳನ್ನು ಕೆಲವು ಬೆಳೆ ಅಂತರ್ ಬೆಳಿತಿದ್ದಾರೆ ಸರ್, ಕೆಲವ್ರು ಮಾತ್ರ ಇಲ್ಲ. ಈ ರೀತಿ ಬಹು ಬೆಳೆ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳಕ್ಕೆ ತರಬೇತಿ ಕೊಡಿಸಿದ್ವಿ ಸರ್. ಅಂತ ತರಬೇತಿ ಒಳಗೆ ಜ್ಞಾನಿಗಳು ಹೇಳ್ತಿರ್ತಾರೆ, ಅವ್ರು ಕೊಟ್ಟಂತ ಮಾಹಿತಿನ ನಾವು ರೈತರಿಗೆ ತಿಳಿಸ್ತಿರ್ತೀವಿ ಸರ್ ಎಲ್ಲ ಕಡೆ.
1: ಈಗ ಸಮಗ್ರ ಕೃಷಿ ಅಂದ್ಮೇಲೆ ಈಗ ಸಮಗ್ರವಾಗಿ ಎಲ್ಲದನ್ನು ಮಾಡಬೇಕಾಗತ್ತೆ, ಕೃಷಿಯಲ್ಲಿ ಉಪಕಸಬುಗಳು ಸಹ ಅಳವಡಿಸಿಕೊಳ್ಬೇಕಾಗುತ್ತೆ.
0: ಹೌದು ಸರ್.
1: ಉಪಕಸಬುಗಳ ಬಗ್ಗೆ ಏನ್ ಮಾಹಿತಿ ಕೊಡ್ತಾ ಇದ್ರಿ ಒಬ್ಬ ಕೃಷಿ ಸಖಿಯಾಗಿ?
0: ಹೈನುಗಾರಿಕೆ ಮಾಡಕ್ಕೆ ಸಜೆಷನ್ ಕೊಡ್ತೀವಿ ಸರ್. ಕೃಷಿ ಹೊಂಡಗಳು ಮಾಡ್ಕೊಳ್ರಿ, ಅದರಲ್ಲಿ ಮೀನು ಸಾಕಾಣಿಕೆ ಮಾಡಬಹುದು ಸರ್, ಕೋಳಿ ಸಾಕಾಣಿಕೆ ಮಾಡಬಹುದು ಸರ್. ಅದನ್ನ ಕೃಷಿ ಹೊಂಡಗಳು ಇದ್ದರೂ ಆ ನೀರಿನ ಮುಖಾಂತರ ನಿಮಗೆ ಉಪಯೋಗ ಆಗುತ್ತ, ನಿಮಗೆ ಸ್ವಲ್ಪ ಜಾಗ ಇದ್ರು ಸರ್ಕಾರ ಬೇಕಾದಂಗೆ ಪಿ ಎಂ ಎಫ್ ಇ ಯೋಜನೆ ಒಳಗಡೆ ಏನೇನು ಸೌಲಭ್ಯ ಸಿಗ್ತಾವೋ ಅದನ್ನೆಲ್ಲ ಬಳಸ್ಕೊಳ್ಳಕ್ಕೂ ತಿಳಿಸ್ತೀವಿ ಸರ್. ಆ ಮಾಹಿತಿ ಕೊಟ್ಬಿಟ್ಟು ಕೋಳಿ ಸಾಕಾಣಿಕೆನೂ ಮಾಡಬಹುದು, ಮೀನು ಸಾಕಾಣಿಕೆನೂ ಮಾಡಬಹುದು ಸರ್. ಹೈನುಗಾರಿಕೆಯಲ್ಲಿ ಕೆಲವರು ಆಕಳದ್ದೇ ಇದು ಮಾಡ್ತೀವಿ ಅಂದ್ರೂ ಆ ರೀತಿನೂ ಅವ್ರಿಗೆ ಯಾವ್ಯಾವ ರೀತಿ ಅನುಕೂಲ ಆಗುತ್ತೆ. ಜಾಗಗಳು ಸ್ವಲ್ಪ ಕಡಿಮೆ ಸರ್, ಈಗ ಕೆಲವರಿಗೆ ಆಕಳ ಸಾಕಕ್ಕೆ ಆ ಅಪೇಕ್ಷೆ ಆಸೆ ಇದ್ರೂ ಕೂಡ ಕಟ್ಟಕ್ಕೆ ಜಾಗ ಇರಲ್ಲ. ಆ ರೀತಿ ಸಮಸ್ಯೆ ಇದ್ದವರಿಗೆ ಬೇರೆ ಬೇರೆ ರೀತಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಮಾಡ್ರಿ ಅಂತ ನಾವು ಸಲಹೆ ತಿಳಿಸ್ತೇವೆ ಸರ್.
1: ಈಗೆಲ್ಲ ಮೀನು ಸಾಕಾಣಿಕೆಗೆಲ್ಲ ಮಾಹಿತಿ ಕೊಡ್ತಾ ಇದ್ರಲ್ಲ, ನಿಮ್ ಕಡೆ ಮಾಡಿದಾರ ಮೀನು ಸಾಕಾಣಿಕೆ?
0: ಕುಂದೂರಲ್ಲಿ ಸ್ವಲ್ಪ ಕಡಿಮೆ ಸರ್, ಅಕ್ಕಪಕ್ಕ ಹಳ್ಳಿಗಳಲ್ಲಿ ತರಬೇತಿಗೆ ಹೋಗ್ತಿದ್ದಾರೆ. ಕತ್ಲಗೆರೆ ಫಾರ್ಮ್ ನಲ್ಲಿ ತಿಂಗಳಿಗೆ ಒಂದ್ಸಲಿ ಇದೇ ಇರುತ್ತೆ ಸರ್, ಅವ್ರು ಕಾಲ್ ಮಾಡ್ತಿರ್ತಾರೆ. ರೈತರಿದ್ರೆ ಕಳಸ್ರಮ ಈ ತರಬೇತಿ ಇದೆ, ಅಣಬೆ ಸಾಕಾಣಿಕೆದಿರುತ್ತೆ, ಮೀನುಗಾರಿಕೆ ಇರುತ್ತೆ, ಮೀನು ಮರಿನೂ ಫ್ರೀ ಕೊಡ್ತೀವಿ ಅಂತಾನು ಕರೀತಾರೆ ಸರ್. ರೈತರೇ ಅದಕ್ಕೆ ಒಪ್ಪಳಕ್ಕೆ ಸ್ವಲ್ಪ ಇದು ಮಾಡ್ತಾರೆ ಸರ್, ಯಾಕಂದ್ರೆ ಅವನ್ನ ನೋಡ್ಕೋಬೇಕು ಹೆಂಗ ಅದನ್ನ ಸೇವ್ ಮಾಡ್ಬೇಕಂತ ಗೊತ್ತಿಲ್ಲ ಸರ್, ಹಂಗಾಗಿ ಸ್ವಲ್ಪ ಇದು ಮಾಡ್ತಾರೆ. ಎಲ್ಲ ರೀತಿ ತರಬೇತಿಗಳಿಗೂ ನಾವು ಜನಕ್ಕೆ ತಿಳಿಸ್ತೀವಿ ಸರ್.
1: ಈಗ ಹೇಳಿದ್ರೆ ಅಣಬೆ ತರಬೇತಿ ಬಗ್ಗೆ ಮಾಹಿತಿ ಕೊಡ್ತಾ ಇದೀವಿ ಅಂತ ಹೇಳಿದ್ರ, ಸ್ತ್ರೀಶಕ್ತಿ ಸ್ವಸಹಾಯ ಗುಂಪಿನಲ್ಲಿರುವಂತಹ ಮಹಿಳಾ ಸದಸ್ಯರು ಅಂತವ್ರು ಯಾಕೆ ಅಣಬೆ ಸಾಕಾಣಿಕೆ ಮಾಡಬಾರದು? ಈ ನಿಟ್ಟಿನಲ್ಲಿ ಎಲ್ಲರಿಗೆ ಹೆಚ್ಚು ಹೆಚ್ಚು ಒತ್ತನ್ನ ಕೊಡುವಂತೆ ನೀವು ಮಾಹಿತಿ ಕೊಡಬೇಕು.
0: ಮಾಹಿತಿನೂ ಕೊಡ್ತೀವಿ ಸರ್, ಮನವೊಲಿಸಿ ಹೇಳ್ತೀವಿ. ನಮ್ಮೂರಲ್ಲೇ ಉದಾಹರಣೆಗೆ ಒಬ್ರು ಸಕ್ಸಸ್ ಆಗಿದ್ದಾರೆ ಸರ್, ಅದೇ ಉಪ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಅವ್ರಿಗೆ ಸನ್ಮಾನ ಮಾಡಿದ್ರು, ಮತ್ತೆ ಅವರಿಗೆ ಒಂದು ಪ್ರಶಸ್ತಿನೂ ಕೊಟ್ರು ಸರ್. ಆ ರೀತಿ ಕರ್ಕೊಂಡೋಗೆಲ್ಲ ನಾವು ಪ್ರತ್ಯಕ್ಷತೆ ಮೂಲಕನು ತೋರಿಸ್ತೀವಿ ಸರ್, ಈ ರೀತಿ ಮಾಡಿದ್ರೆ ಹಿಂಗಿದೆ. ಮನೇಲಿ ಒಂದು ರೂಮ್ ಇದ್ರು ಸಾಕು, ಅಣಬೆ ಬೆಳೆಯಕ್ಕೆ ದೊಡ್ಡದಾಗಿ ಜಾಗದ ಅವಶ್ಯಕತೆ ಇರಲ್ಲ, ಮಾಡ್ಬೋದು ಅಂತೇಳಿ. ಕೆಲವರು ರೊಟ್ಟಿ ಮಾಡಕ್ ಇಂಟ್ರೆಸ್ಟ್ ಇದ್ದರು ರೊಟ್ಟಿ, ಸ್ವಉದ್ಯೋಗಗಳು ಮಾಡ್ತಾರೆ ಸರ್, ಟೈಲರಿಂಗ್ ಮಾಡ್ತಾರೆ, ಕೆಲವರಿಗೆ ಇಂಟ್ರೆಸ್ಟ್ ಇರೋದು ಈ ತರನು ಮಾಡ್ತಾರೆ.
1: ಈಗೆಲ್ಲ ಜೇನು ಸಾಕಾಣಿಕೆಗೆ ಹೆಚ್ಚು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ಕೆಲವು ಕಡೆ, ಇದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ?
0: ಕೊಡ್ತೀವಿ ಸರ್. ಕೆವಿಕೆಯಲ್ಲೇ ಜೇನು ಪೆಟ್ಟಿಗೆ ಬಾಕ್ಸ್ ಹುಳನ್ನು ಕೊಡ್ತಾರೆ, ಮತ್ತೆ ಅದ್ರ ತರಬೇತಿಗೂ ಕರೆದಿರ್ತಾರೆ ಸರ್. ತರಬೇತಿ ಇದ್ದಾಗ ಸುಮಾರು ಕಡೆ ನಾವು ಎಲ್ಲಾ ಸಂಘಗಳನ್ನ ಭೇಟಿ ಮಾಡಿ ತಿಳಿಸೋ ಪ್ರಯತ್ನ ಮಾಡ್ತೀವಿ ಸರ್. ಅವ್ರಿಗೆ ಹೋಗಕ್ ಇಂಟ್ರೆಸ್ಟ್ ಇದ್ರೆ ಯಾರಾದ್ರೂ ಹೋಗ್ರಿ ಮಾಡ್ರಿ ಆ ರೀತಿ ಹೇಳ್ತೀವಿ ಸರ್. ತೋಟಗಳಿಗೆ ಈ ತೋಟ ಇದ್ದಂತಾರಾದ್ರೂ ಮಾಡ್ರಿ, ಕೊನೆ ಪಕ್ಷ ಹೊಲಗಳಗ್ ಮನೆ ಹತ್ರ ಮಾಡಕ್ಕಾಗಿಲ್ಲ ಅಂದ್ರೆ ಒಂದೊಂದ್ ಬಾಕ್ಸ್ ಆದ್ರೂ ಸೇವ್ ಮಾಡ್ಕೊಂಡು ನಿಮ್ಮ ಜಮೀನಿನಲ್ಲಿ ಇದ್ ಮಾಡ್ರಿ ಅಂತೇಳಿ ಕೆಲವರು ಮಾಡ್ತಿದ್ದಾರೆ ಸರ್. ಅಕ್ಕಪಕ್ಕ ಆರೋಗ್ಯಕ್ಕೂ ಒಳ್ಳೇದು ಸರ್. ನಾವು ತುಂಬಾ ತರಬೇತಿಗಳಲ್ಲಿ ತಿಳ್ಕೊಂಡ್ ಬಂದಿರ್ತೀವಿ, ಅದನ್ನ ನಾವು ರೈತರಿಗೆ ಮಾಹಿತಿನೂ ಕೊಡ್ತೀವಿ ಸರ್.
1: ಈಗ ಒಬ್ಬ ಕೃಷಿ ಸಖಿಯಾಗಿ ಹೆಚ್ಚು ಒತ್ತನ್ನ ನೀವು ಈಗ ನೈಸರ್ಗಿಕ ಕೃಷಿಗೆ ಕೊಡ್ತಾ ಇದ್ದೀರಾ ಮಾಹಿತಿಯನ್ನ ನೀಡ್ಲಿಕ್ಕೆ ಅಲ್ವಾ? ಮತ್ತೆ ಈಗ ನೈಸರ್ಗಿಕ ಕೃಷಿಯಲ್ಲಿ ರೋಗ ಬರಬಾರದು ಅಂತೇಳಿ ಜೈವಿಕ ಔಷಧಿಗಳ ಬಗ್ಗೆ ತಯಾರಿಕೆ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ತೀರಾ?
0: ಹ್ಞೂ ಸರ್. ಈಗ ಏನಾದರೂ ಒಂದು ನಾವು ಬೆಳೆ ಬೆಳೆಯೋದಾದ್ರೆ, ಈಗ ಉದಾಹರಣೆಗೆ ನಾವು ಸೊಪ್ಪು ಬೆಳಿತೀವಿ ಸರ್, ಸೊಪ್ಪಿಗೆ ಬೇರು ಹುಳದೊಂದು ಇರುತ್ತೆ ಸರ್, ಬಿಟ್ಟರೆ ರಸ ಇರೋ ಹುಳಗಳು ಇರ್ತವೆ ಸರ್. ಅದಕ್ಕೆ ನಾವು ಹೆಚ್ಚಾಗಿ ಏನು ಔಷಧಿಗಳನ್ನು ಹೊಡೆಯಲ್ಲ ಸರ್. ಫಸ್ಟಿಗೆ ಒಂದು ಸ್ವಲ್ಪ ಟ್ರೈಕೋಡರ್ಮನ ಉಪಯೋಗಿಸಿರ್ತೀವಿ, ಭೂಮಿಗೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಹೊಲ ಓಡಿಸ್ತೀವಿ ಸರ್. ಬೀಜ ಚೆಲ್ಲಿದ ಮೇಲೆ ಬೇರುಳದ್ದೇನೋ ಊಟಕ್ಕಿಂತ ಮುಂಚೆ ಸ್ವಲ್ಪ ಬೇರುಳದ ಸ್ವಲ್ಪ ಇದು ಮಾಡಿದರೆ ಮತ್ತೆ ಎಲ್ಲೂ ಹುಳ ಆಗಲ್ಲ ಸರ್. ಅಷ್ಟೇನು ಸೊಪ್ಪಿಗೆಲ್ಲ ಒಂದೊಂದು ಕಡೆ ಕೆಲವು ಹುಳ ಆಗ್ತವೆ ಅಂದ್ರೆ ನೀಮಾಸ್ತ್ರ ಬಳಸಿದ್ರೆ ಸಾಕು, ನೀಮಾಸ್ತ್ರಕ್ಕೆ ಕಂಟ್ರೋಲ್ ಆಗುತ್ತೆ.
1: ನೀಮಾಸ್ತ್ರ ಅಂದ್ರೆ ಯಾವ ರೀತಿ ಅದನ್ನ ತಯಾರು ಮಾಡಬಹುದು?
0: ನೀಮಾಸ್ತ್ರ ಸರ್, ಅದಕ್ಕೆ ಬೇವಿನ ಎಲೆ ಇರುತ್ತೆ ಸರ್, ಒಂದಷ್ಟು ಬೇವಿನ ಎಲೆ, ಹಸುವಿನ ಗೋಮೂತ್ರ ಸರ್, ಒಂದು ಕೆಜಿ ಅಷ್ಟು ಸಗಣಿ, ಅದನ್ನ ಚೆನ್ನಾಗಿ ಬೇವಿನ ಎಲೆನ ಚಟ್ನಿ ತರ ರುಬ್ಬಿಟ್ಟು ಆ ಗಂಜಲ ಹಾಕಿ ಮತ್ತೆ ಅದು ಸಗಣಿದ ಇದನ್ನ ಹಾಕಿ ಚೆನ್ನಾಗಿ ಕಲಸ್ಬೇಕು ಸರ್. ಕಲಸ್ಬಿಟ್ಟು ಒಂದು ಮೂರು ದಿವಸ ಮುಚ್ಚಿಡ್ಬೇಕು ಸರ್. ಮೂರು ದಿನ ಆದ ನಂತರ ಒಂದು ಹತ್ತಿ ಬಟ್ಟೆಯಿಂದ ಚೆನ್ನಾಗಿ ಸೋಸ್ಬಿಟ್ಟು ಅದನ್ನ ತಗೋಬೇಕು ಸರ್. ನಮಗೆ ಎಷ್ಟು ಬೇಕಾಗುತ್ತೆ ಸರ್, ಈಗ ಬಾಳ ಇರಲ್ಲ ಅಂದ್ರೆ ಸ್ವಲ್ಪನೇ ಬಳಸ್ಬೇಕು ಸರ್, ಹೆಚ್ಚುವರಿ ಇದ್ರೆ ಸ್ವಲ್ಪ ನೀರು ಹೆಚ್ಚಿಗೆ ಇದು ಮಾಡ್ಕೊಂಡು ಅದನ್ನ ಸಿಂಪಡಿಸ್ಬೇಕು ಸರ್. ಅದರಿಂದನೇ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಸರ್, ರಸ ಇರೋ ಹುಳಗಳೆಲ್ಲ ಅದಕ್ಕೆ ಕಂಟ್ರೋಲ್ ಆಗುತ್ತೆ.
1: ಈಗ ಒಂದು ರೋಗಗಳು ಕೀಟಗಳು ಹತೋಟಿ ಬರ್ತವೆ. ಇನ್ನೊಂದು ನಮಗೆ ಪ್ರಮುಖವಾದ ಲಾಭ ಅಂತಂದ್ರೆ ಕೃಷಿಯಲ್ಲಿ ಖರ್ಚು ಕಡಿಮೆ ಮಾಡಿಕೊಳ್ಬಹುದಲ್ವಾ ಈ ನೈಸರ್ಗಿಕ ಕೃಷಿಯಿಂದ?
0: ಅದು ಏನ್ ನಮ್ಮಲ್ಲಿ ಏನ್ ಸಿಗುತ್ತೆ ಅದನ್ನೇ ಬಳಸ್ಕೊಂಡು ನಾವು ಔಷಧಿನ ತಯಾರು ಮಾಡಬಹುದು. ಇನ್ನು ಒಂದ್ ಸರ್, ಕೆಲವೊಂದು ಮೋಹಕ ಬಲೆಗಳಿಂದನು ಯಾವ್ದೇ ಕೀಟಗಳು ಇವು ಬರ್ಲಿಲ್ಲಂಗನು ತಡಿಬಹುದು ಸರ್. ಮೋಹಕ ಬಲೆಗಳು ಇರ್ತಾವಲ್ಲ ಸರ್, ಅಂಟಿನ ಬಲೆ ಆತರ.

0: ಅಲ್ಲಿ ಕಟ್ಟೋದ್ರಿಂದನೂ ನಾವು ಕೀಟರೋಗನ ಕಡಿಮೆ ಮಾಡ್ಬೋದು ಸರ್.
1: ಒಳ್ಳೆಯದು ಗಂಗಮ್ಮ ಅವರೇ, ಇಲ್ಲೇ ತನಕ ಒಬ್ಬ ಕೃಷಿ ಸಖಿಯಾಗಿ ಈ ಒಂದು ಪೌಷ್ಟಿಕ ಕೈತೋಟದ ಬಗ್ಗೆ, ಜೊತೆಗೆ ನೈಸರ್ಗಿಕ ಕೃಷಿಯಿಂದ ಆಗುವಂತಹ ಅನುಕೂಲಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಇವತ್ತು ನಮ್ಮ ರೈತರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಆಕಾಶವಾಣಿ ಚಿತ್ರದುರ್ಗ, ಇದುವರೆಗೂ ಕೃಷಿಕರಿಗೆ ಪೌಷ್ಟಿಕ ಕೈತೋಟ ಮತ್ತು ಕೃಷಿಯ ಮಾಹಿತಿ ಕುರಿತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕುಂದೂರು ಗ್ರಾಮದ ಕೃಷಿ ಸಖಿ ಪಿಆರ್ ಗಂಗಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರಳಸಿದ್ದೇಶ್. ಇದೀಗ ಕೇಳಿ ಕೆಲವು ರೈತರಿಗೆ ಸಲಹೆಗಳನ್ನು.
3: ರೈತ ಬಂಧವರೇ ನಮಸ್ಕಾರ, ನಾನು ರಘುರಾಜ. ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ವಿಸ್ತರಣಾ ತಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಇವತ್ತು ನಿಮಗೆ ರೈತರ ಅನ್ವೇಷಣೆಗಳ ಬಗ್ಗೆ ತಿಳಿಸಿಕೊಡ್ತೀನಿ. ರೈತ ಬಂಧವರೇ, ತಮಗೆಲ್ಲರಿಗೂ ಗೊತ್ತಿರೋಂಗೆ ಕೃಷಿ ಸಾವಿರಾರು ವರ್ಷಗಳಿಂದ ಬೆಳೆದುಕೊಂಡು ಬಂದಿದೆ. ನಾವು ಆಧುನಿಕ ಕೃಷಿ ಅಂತೇಳಿ ಏನು ನಾವು ಈಗ ನೋಡ್ತಾ ಇದ್ದೀವಿ, ಇದು ಒಂದು 60-70 ವರ್ಷದ ಒಂದು ಕೃಷಿ. ಸ್ವತಂತ್ರ ಬಂದ ಮೇಲೆ ಹೆಚ್ಚಿನ ಒಂದು ಬದಲಾವಣೆಗಳನ್ನು ಕಂಡು ಹೈಬ್ರಿಡ್ ತಳಿಗಳನ್ನು ಬಳಸೋದು, ನೀರಾವರಿ ಬಳಸೋದು, ರಸಗೊಬ್ಬರಗಳು, ಕೀಟನಾಶಕಗಳು, ಒಂದು ಯಾಂತ್ರೀಕರಣದ ಒಂದು ಆಧುನಿಕತೆಯನ್ನು ನಾವು ಈ ಕಳೆದ ಒಂದು 60-70 ವರ್ಷಗಳಲ್ಲಿ ನೋಡ್ತಾ ಇದ್ದೀವಿ. ಮೊದಲೆಲ್ಲ ಒಂದೇ ಥರದ ಕೃಷಿ, ನೀವು ಅದನ್ನು ಸಾವಯವ ಕೃಷಿ ಅಂತಲಾರೂ ಕರೀರಿ, ನೈಸರ್ಗಿಕ ಕೃಷಿ ಅಂತಲಾರೂ ಕರೀರಿ, ಒಂದೇ ಒಂದು ರೀತಿಯ ಕೃಷಿ ನಡ್ಕೊಂತ ಬರ್ತಾ ಇತ್ತು. ಇದು ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳಿಂದ, ನಮಗೆ ನಾಗರಿಕತೆ ಗೊತ್ತಿರುವ ಒಂದು ಕಾಲಘಟ್ಟದಿಂದನೂ ಸಹ ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಕೃಷಿ ನಡ್ಕೊಂಡೇ ಬಂದಿದೆ. ಅನೇಕ ಕೃಷಿ ಪದ್ಧತಿಗಳನ್ನು ರೈತರುಗಳು ಮಾಡ್ಕೊಂತ ಬಂದಿದ್ದಾರೆ. ಇವುಗಳಲ್ಲಿ ಅನೇಕ ಕೃಷಿ ಪದ್ಧತಿಗಳು ರೈತರ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ಯಶಸ್ವಿನೂ ಸಹ ಆಗಿದೆ. ಈ ಒಂದು ರೈತರ ಮಟ್ಟದಲ್ಲಿ ಅನ್ವೇಷಣೆಗಳು ಸಹ ನಡೆದಿದೆ, ಅಂದರೆ ಏನು ನಾವು ಸಂಶೋಧನೆಗಳು ಅಂತ ಹೇಳ್ತೀವಲ್ಲ, ರೈತರ ಮಟ್ಟದಲ್ಲೂ ಸಹ ಸಂಶೋಧನೆಗಳು ನಡೆದಿವೆ. ತಳಿಗಳ ಸಂರಕ್ಷಣೆಯಾಗಲಿ, ಹೊಸ ಯಂತ್ರಗಳನ್ನು ರೈತರ ಮಟ್ಟದಲ್ಲೇ ಅನ್ವೇಷಣೆ ಮಾಡೋದಾಗಲಿ, ಅವರ ಬಿತ್ತನೆ ಮತ್ತು ಬೆಳೆಯುವ ಪದ್ಧತಿಗಳಲ್ಲಿ ಬದಲಾವಣೆಗಳನ್ನು ಆಗಲಿ ರೈತರ ಮಟ್ಟಗಳಲ್ಲಿ ಅವರವರು ಮಾಡ್ಕೊಂತ ಬರ್ತಾ ಇದ್ದಾರೆ. ಇದು ಯಾಕೆ ಈ ರೈತರ ಮಟ್ಟದಲ್ಲಿ ಅನ್ವೇಷಣೆಗಳು ನಡೀತಾ ಇದ್ದಾವೆ ಅಂತಂದರೆ, ರೈತರು ತಾವು ಎದುರಿಸುತ್ತಿರುವ ಸಮಸ್ಯೆಗಳ ಪರಿಹಾರ ಭಾಗವಾಗಿ ಈ ಒಂದು ರೈತರು ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾವಣೆಗಳನ್ನು ನಾವು ಮಾಡ್ಕೊತ ಬಂದಿದ್ದೇವೆ. ಇವುಗಳನ್ನು ನಾವು ರೈತರ ಅನ್ವೇಷಣೆಗಳು ಅಂತೇಳಿ ನಾವು ಕರೀತಾ ಇದ್ದೀವಿ. ಇವು ಒಂದು ಜನರೇಷನ್ ವೈಸು ರೈತರಿಂದ ರೈತರಿಗೆ, ಅಂದರೆ ಅಜ್ಜನಿಂದ ಮಗನಿಗೆ, ಮಗನಿಂದ ಮೊಮ್ಮಗನಿಗೆ, ಮೊಮ್ಮಗನಿಂದ ಮತ್ತೆ ಮುಂದಿನ ಜನರೇಷನ್ಗೆ ಒಂದು ಪಾಸ್ ಆಗಿ ಬಂದಿದ್ದಾವಂಥವು. ಇವುಗಳು ರೈತರಿಗೆ ಲಾಭ ತರುವಂತ ಅನ್ವೇಷಣೆಗಳು ಏನಾದ್ರು ಇದ್ರೆ ಉಳ್ಕೋತವೆ, ಇಲ್ಲ ಅಂತಂದ್ರೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಈ ಒಂದು ರೈತರ ಪದ್ಧತಿಗಳು ನಶಿಸಿ ಹೋಗ್ಬಿಡ್ತವೆ. ಇವುಗಳ ಒಂದು ದಾಖಲೀಕರಣ ಒಂದು ಆಗ್ಬೇಕಾಗಿರುವಂತ ಒಂದು ಕಾರ್ಯ ಇದು. ರೈತರ ಒಂದು ಸಮಸ್ಯೆಗಳನ್ನ ಬಗೆಹರಿಸುವುದಕ್ಕೆ ರೈತರುಗಳು ಒಂದು ಈ ಒಂದು ಹೊಸ ಸಂಶೋಧನೆಗೆ ಕೈ ಹಾಕುತ್ತಾರೆ. ಇದನ್ನ ಒಂದು ದೀಪಾವಳಿಯ ಒಂದು ಕಾಲಘಟ್ಟ ಹೇಗಿರುತ್ತೆ ಅಂತಂದ್ರೆ, ಬೆಳೆ ಕೊಯ್ಲಿಗೆ ರೆಡಿ ಆಗ್ತಾ ಇರುತ್ತೆ, ರೋಗ ಮತ್ತು ಕೀಟಗಳ ಒಂದು ಬಾಧೆಗಳು ಇರುವಂತ ಒಂದು ಕಾಲ. ಆ ಒಂದು ಕಾಲಘಟ್ಟದಲ್ಲಿ ಹೊಲದ ಸುತ್ತ ಒಂದು ಸ್ವಲ್ಪ ತಯಾರಿಸಿದ ಊಟವನ್ನು ಚೆಲ್ಲೋದ್ರಿಂದ ಹಕ್ಕಿ ಪಕ್ಷಿಗಳು ಆ ಊಟಕ್ಕೆ ಬರ್ತವೆ. ಆ ಒಂದು ಸ್ವಲ್ಪ ಊಟ ತಿಂದ ಮೇಲೆ ಮತ್ತೇನಿದೆ ಅಂತೇಳಿ ಸುತ್ತಲೂ ನೋಡಿದಾಗ ಆ ಬೆಳೆಗಳಲ್ಲಿ ಬೆಳೆಯುವಂತ ಒಂದು ಏನು ಹುಳಗಳು ಇರ್ತವೆ, ಕೀಟಗಳು, ಅವುಗಳ ಒಂದು ಚಲನೆಯನ್ನು ಅವು ಗುರುತಿಸಿ ಆ ಕೀಟಗಳನ್ನು ಅವುಗಳು ತಿಂತಾ ಇದ್ದು. ಇದು ಒಂದು ಹಿಂದಿನ ಕಾಲದಿಂದನೂ ಬೆಳಕು ಒಂದು ಬಂದಂತ ಒಂದು ಪದ್ಧತಿ. ಇದೇ ರೀತಿ ನಾವು ಶೇಂಗಾ, ಕಡಲೆ ಮತ್ತೆ ಇತರೆ ತರಕಾರಿ ಬೆಳೆಗಳಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಸೈಡಿನಲ್ಲಿ ಒಂದು ಜೋಳದ ಬೆಳೆಗಳನ್ನು ಹಾಕೋದು ಅಥವಾ ಒಳಗಡೆಗೆ ಬೆಳೆಗಳ ಮಧ್ಯದಲ್ಲೇ ಒಂದೆರಡು ಜೋಳದ ಬೆಳೆಗಳನ್ನ ಎತ್ತರವಾಗಿ, ತರಕಾರಿಗಿಂತ ಬೆಳೆಗಿಂತ ಸ್ವಲ್ಪ ಎತ್ತರವಾಗಿ ಜೋಳದ ಬೆಳೆಗಳನ್ನ ನಾವು ನೋಡ್ತೀವಿ. ಇದು ಏಕೆ ಅಂತಂತಂದ್ರೆ ಪಕ್ಷಿಗಳು ಬಂದು ಕೂರೋದಿಕ್ಕೆ ಜಾಗ ಮಾಡ್ಕೊಳ್ಳೋದಿಕ್ಕೆ, ಅದು ಹೊಲದಲ್ಲಿ ಪಕ್ಷಿಗಳು ಬಂದಾಗ ಅದು ಏನು ನನಗೆ ಆಹಾರ ಸಿಗುತ್ತೆ ಅಂತೇಳಿ ಪಕ್ಷಿಗಳು ನೋಡಿದಾಗ ಯಾವ್ದಾರು ಹುಳುಗಳನ್ನ ಅದು ತಿನ್ನುತ್ತೆ. ಒಂದು ಪಕ್ಷಿ ಏನಾರು ಹುಳುಗಳನ್ನ ಅದು ತಿನ್ನೋದಿಕ್ಕೆ ಪ್ರಾರಂಭ ಮಾಡಿದಾಗ ಉಳಿದಂತ ಪಕ್ಷಿಗಳು ಸಹ ಬಂದು ಈ ಹುಳುಗಳನ್ನ ಅದು ತಿಂದು ನೈಸರ್ಗಿಕವಾಗಿ ಒಂದು ಕೀಟಗಳ ಒಂದು ಹತೋಟಿಯನ್ನು ಮಾಡ್ಕೊಳ್ತಾ ಇದೆ. ಇದು ನಾನು ಒಂದೆರಡು ರೈತರ ಅನ್ವೇಷಣೆಗಳನ್ನು ಸಾವಿರಾರು ವರ್ಷಗಳಿಂದ ಬಂದಿರುವಂತದ್ದು ನಿಮಗೆ ಉದಾಹರಿಸಿ ಹೇಳಿದೆ. ಇದನ್ನ ಇಂಥ ಅನೇಕ ಅನ್ವೇಷಣೆಗಳು ರೈತರ ಮಟ್ಟದಲ್ಲಿ ಇದ್ದಾವೆ. ಇವುಗಳ ಒಂದು ಪದ್ಧತಿಗಳನ್ನು ನಾವು ದಾಖಲೀಕರಿಸಿ ಇವುಗಳನ್ನು ಹೆಚ್ಚಿನ ಅಧ್ಯಯನಕ್ಕೆ ಒಳಪಡಿಸುವಂಥ ಕಾರ್ಯವನ್ನು ನಾವು ಈಗ ಮಾಡಬೇಕಾಗಿದೆ. ಇಂಥ ಅನ್ವೇಷಣೆಗಳು ಏನಾದರೂ ರೈತರ ಮಟ್ಟದಲ್ಲಿ ಇದ್ದರೆ ದಯವಿಟ್ಟು ನನ್ನ ಮೊಬೈಲ್ ನಂಬರಿಗೆ ಕರೆ ಮಾಡಿ ತಿಳಿಸಿಕೊಟ್ರೆ ಇವುಗಳನ್ನು ಹೆಚ್ಚಿನ ಪ್ರಚಾರ ಮಾಡೋದಕ್ಕೆ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ನನ್ನ ಮೊಬೈಲ್ ಸಂಖ್ಯೆ ಈ ರೀತಿ ಇದೆ, 944-98-38-383. ಧನ್ಯವಾದಗಳು.

ಇದುವರೆಗೂ ರೈತರಿಗೆ ಸಲಹೆಗಳನ್ನು ಕೇಳಿದ್ರಿ. ಇದೀಗ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೇಳಿ ಜನಪದ ಗೀತೆಯನ್ನು.

ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

ಆಕಾಶವಾಣಿ ಚಿತ್ರದುರ್ಗ. ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನು ನಾಳೆಯ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಶಿವಗಂಗಾ ಗ್ರಾಮದ ಪ್ರಗತಿಪರ ಕೃಷಿಕ ಎಲ್ ಜಯಲಿಂಗಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ.

ಇಂದು ರಾತ್ರಿ 9:30 ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛಗ್ರಹ ಡ್ರಾಮಾ ಕಂಪನಿಯ ಯುವ ಸದಸ್ಯರಿಂದ ಪ್ಲಾಸ್ಟಿಕ್ ಅಸುರ ದ ವಾರ್ ವಿತ್ ಇನ್ ಅಸ್ ಕೇಳುವಿರಿ. ಕೊಡುಗೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಮೆಗಾಹರ್ಟ್ಸ್ಗಳಲ್ಲಿ. ಇದೀಗ ಸಮಯ 7:35 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಬೇರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷಕ್ಕೆ ವಿಸಿಕೆ ಐಯುಎಂಎಲ್ ಬೆಂಬಲ, ಸರ್ಕಾರ ರಚನೆ ಹಾದಿ ಸುಗಮ. ಕರ್ನಾಟಕ ತೆಲಂಗಾಣಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಕರ್ನಾಟಕದ 6 ಸೇರಿ ದೇಶದ 42 ಪಂಚಾಯತಿಗಳಿಗೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ ಗರಿ. ಡಿಆರ್ಡಿಒದಿಂದ ಸುಧಾರಿತ ಅಗ್ನಿಕ್ಷಿಪಣಿ ಪರೀಕ್ಷಾರ್ಥ ಹಾರಾಟ ಯಶಸ್ವಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ತಮಿಳುನಾಡಿನಲ್ಲಿ ನಟ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ರಾಜ್ಯದಲ್ಲಿ ನೂತನ ಸರ್ಕಾರ ರಚಿಸಲು 120 ಶಾಸಕರ ಬೆಂಬಲವನ್ನು ಪಡೆದಿದೆ. ಸರ್ಕಾರ ರಚನೆಗೆ ವಿಸಿಕೆ ಮತ್ತು ಐಯುಎಂಎಲ್ ಎರಡೂ ಪಕ್ಷಗಳು ಬೇಷರತ್ ಬೆಂಬಲ ನೀಡಿವೆ ಎಂದು ಟಿವಿಕೆ ತಿಳಿಸಿದೆ. ಚೆನ್ನೈನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಟಿವಿಕೆ ನಾಯಕ ಅಧವ್ ಅರ್ಜುನ್, ಟಿವಿಕೆ ಪಕ್ಷಕ್ಕೆ ವಿದುತಲೈ ಚಿರುತೈಗಲ್ ಕಚ್ಚಿ ವಿಸಿಕೆ ಬೆಂಬಲ ನೀಡಿದೆ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐಯುಎಂಎಲ್ ಕೂಡ ಪಕ್ಷಕ್ಕೆ ತನ್ನ ಬೆಂಬಲವನ್ನು ಖಚಿತಪಡಿಸಿದೆ ಎಂದು ತಿಳಿಸಿದ್ದಾರೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 108 ಸ್ಥಾನಗಳನ್ನು ಗೆದ್ದ ನಂತರ ಏಕೈಕ ಅತಿದೊಡ್ಡ ಪಕ್ಷವಾಗಿ ಟಿವಿಕೆ ಹೊರಹೊಮ್ಮಿದೆ. 5 ಶಾಸಕರನ್ನು ಹೊಂದಿರುವ ಕಾಂಗ್ರೆಸ್ ಮತ್ತು ತಲಾ 2 ಶಾಸಕರನ್ನು ಹೊಂದಿರುವ ಸಿಪಿಐ, ಸಿಪಿಐಎಂ, ವಿಸಿಕೆ ಮತ್ತು ಐಯುಎಂಎಲ್ ಸೇರಿದಂತೆ ಬೆಂಬಲಿತ ಪಕ್ಷಗಳ ಒಟ್ಟು ಬಲ 13 ಆಗಿದೆ. ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ಸುವೇಂದು ಅಧಿಕಾರಿ ಇಂದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಈ ಮೂಲಕ ರಾಜ್ಯದ ಮೊದಲ ಬಿಜೆಪಿ ಸರ್ಕಾರದ ನೇತೃತ್ವ ವಹಿಸಿದರು. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಆರ್ಎನ್ ರವಿ ಅವರು ಸುವೇಂದು ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಇದೇ ವೇಳೆ 5 ಸಂಪುಟ ಸಚಿವರು ಸಹ ಪ್ರಮಾಣ ವಚನ ಸ್ವೀಕರಿಸಿದರು. ಸಚಿವರಾದ ದಿಲೀಪ್ ಘೋಷ್, ಅಗ್ನಿಮಿತ್ರ ಪಾಲ್, ಅಶೋಕ್ ಕಿರ್ತಾನಿಯಾ, ನಿಸಿತ್ ಪ್ರಾಮಾಣಿಕ್ ಮತ್ತು ಕ್ಷುದಿರಾಮ್ ತುಡು ಅವರಿಗೆ ರಾಜ್ಯಪಾಲರು ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಪಶ್ಚಿಮ ಬಂಗಾಳ ವಿಧಾನಸಭೆಯ ಹೊರತಾಗಿ ಆಯ್ಕೆಯಾದ ಶಾಸಕರು 13 ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಬಿಜೆಪಿ ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳು, ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಎನ್ಡಿಎ ನಾಯಕರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. 2026 ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 207 ಸ್ಥಾನಗಳನ್ನು ಗೆದ್ದಿದ್ದರೆ 15 ವರ್ಷಗಳ ಕಾಲ ರಾಜ್ಯವನ್ನು ಆಳಿದ ನಂತರ ತೃಣಮೂಲ ಕಾಂಗ್ರೆಸ್ 80 ಸ್ಥಾನಗಳನ್ನು ಗಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣಕ್ಕೆ ಭೇಟಿ ನೀಡಲಿದ್ದಾರೆ. ನಾಳೆ ಬೆಳಗ್ಗೆ 11 ಸುಮಾರಿಗೆ ಬೆಂಗಳೂರಿನಲ್ಲಿ ನಡೆಯುವ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ಹೊಸದಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ಮಾತನಾಡಲಿದ್ದಾರೆ. ಬಳಿಕ ಅವರು ಹೈದರಾಬಾದ್ಗೆ ಪ್ರಯಾಣಿಸಲಿದ್ದಾರೆ. ಮಧ್ಯಾಹ್ನ 3 ಸುಮಾರಿಗೆ ಹೈದರಾಬಾದ್ನಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರವರೆಗಿನ ರಾಷ್ಟೀಯ ಹೆದ್ದಾರಿ 167 ಚತುಷ್ಪಥ ಯೋಜನೆಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3,175 ಕೋಟಿ ರೂಪಾಯಿ ಆಗಿದೆ. ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ನಿವಾರಣಾ ಮಲ್ಟಿ ಸ್ಪೆಷಾಲಿಟಿ ಸಿಂಧು ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ನಂತರ ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಉದ್ಘಾಟಿಸಲಿದ್ದಾರೆ. ಕೇಂದ್ರ ಸರ್ಕಾರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಘೋಷಿಸಿದ್ದು, ದೇಶಾದ್ಯಂತ 42 ಪಂಚಾಯತ್ಗಳನ್ನು ಈ ಗೌರವಕ್ಕೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ 6 ಪಂಚಾಯತಿಗಳು ಆಯ್ಕೆಯಾಗುವ ಮೂಲಕ ಅತ್ಯಧಿಕ ಪ್ರಶಸ್ತಿ ಪಡೆದ ರಾಜ್ಯವಾಗಿದೆ. ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದು ನಂತರದ ಸ್ಥಾನದಲ್ಲಿವೆ. ಪ್ರಶಸ್ತಿ ವಿತರಣಾ ಸಮಾರಂಭ ಮುಂದಿನ ತಿಂಗಳ 3 ನವದೆಹಲಿಯಲ್ಲಿ ನಡೆಯಲಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಈ ಪ್ರಶಸ್ತಿಗಳನ್ನು

0: ಎರಡು ವಿಭಾಗಗಳ ಅಡಿ ಪ್ರದಾನ ಮಾಡಲಾಗುತ್ತಿದೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ಅಭಿವೃದ್ಧಿ ಪುರಸ್ಕಾರ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ಅಭಿವೃದ್ಧಿ ಪುರಸ್ಕಾರ ಪ್ರದಾನ ಮಾಡಲಾಗುತ್ತದೆ. ಜೀವನೋಪಾಯ, ಆರೋಗ್ಯ, ಸಮರ್ಪಕ ನೀರಿನ ಲಭ್ಯತೆ, ಸ್ವಚ್ಛತೆ, ಮಹಿಳಾ ಸ್ನೇಹಿ ಆಡಳಿತ ಮತ್ತು ಸಾಮಾಜಿಕ ನ್ಯಾಯ ಸೇರಿದಂತೆ ಸ್ಥಿರ ಅಭಿವೃದ್ಧಿ ಗುರಿಗಳೊಂದಿಗೆ ಸಂಬಂಧಿಸಿದ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಗ್ರಾಮ ಪಂಚಾಯತ್ಗಳನ್ನು ಗೌರವಿಸಲಾಗುತ್ತದೆ. ಈ ವಿಭಾಗದಡಿ 17 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 34 ಗ್ರಾಮ ಪಂಚಾಯತ್ಗಳನ್ನು ಆಯ್ಕೆ ಮಾಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಒಡಿಶಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಿಂದ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೆಡ್ ರಿಎಂಟ್ರಿ ವೆಹಿಕಲ್ MIRV ವ್ಯವಸ್ಥೆಯೊಂದಿಗೆ ಸುಧಾರಿತ ಅಗ್ನಿ ಕ್ಷಿಪಣಿಯ ಪರೀಕ್ಷಾರ್ಥ ಹಾರಾಟವನ್ನು ಭಾರತ ಯಶಸ್ವಿಯಾಗಿ ನಡೆಸಿದೆ. ಕ್ಷಿಪಣಿಯನ್ನು ಬಹು ಪೆಲೋಡ್ಗಳೊಂದಿಗೆ ಹಾರಾಟ ಪರೀಕ್ಷೆಗೆ ಒಳಪಡಿಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಎಂಐಆರ್ವಿ ಸಾಮರ್ಥ್ಯದೊಂದಿಗೆ ಅಗ್ನಿ ಕ್ಷಿಪಣಿಯ ಯಶಸ್ವಿ ಹಾರಾಟ ಪರೀಕ್ಷೆಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು DRDO, ಭಾರತೀಯ ಸೇನೆ ಮತ್ತು ಸಂಬಂಧಿತ ಕೈಗಾರಿಕೆಗಳನ್ನು ಶ್ಲಾಘಿಸಿದ್ದಾರೆ. ಬೆಳೆಯುತ್ತಿರುವ ಬೆದರಿಕೆಗಳ ವಿರುದ್ಧ ದೇಶದ ರಕ್ಷಣಾ ಸನ್ನದ್ದತೆಗೆ ಇದು ಅದ್ಭುತ ಸಾಮರ್ಥ್ಯ ಸೇರ್ಪಡೆಯಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಹ್ಯಾಂಪ್ಟನ್ ಸ್ಕೈ ರಿಯಾಲಿಟಿ ಲಿಮಿಟೆಡ್ಗೆ ಸಂಬಂಧಪಟ್ಟ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಂದು ಪಂಜಾಬ್ ಸಚಿವ ಸಂಜೀವ್ ಅರೋರಾ ಅವರನ್ನು ಬಂಧಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ದೆಹಲಿ, ಗುರುಗ್ರಾಮ ಮತ್ತು ಚಂಡೀಗಢದ 5 ಸ್ಥಳಗಳಲ್ಲಿ ಇಡಿ ಶೋಧ ಕಾರ್ಯಾಚರಣೆ ನಡೆಸಿತ್ತು. 100 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೌಲ್ಯದ ಮೊಬೈಲ್ ಫೋನ್ಗಳ ನಕಲಿ ಜಿಎಸ್ಟಿ ಖರೀದಿ ಹಾಗೂ ದುಬೈನಿಂದ ಭಾರತಕ್ಕೆ ದೊಡ್ಡ ಪ್ರಮಾಣದ ಅಕ್ರಮ ಹಣ ವರ್ಗಾವಣೆ ಆರೋಪಕ್ಕೆ ಸಂಬಂಧಿಸಿದಂತೆ ಸಂಜೀವ್ ಅರೋರಾ ಅವರನ್ನು ಬಂಧಿಸಲಾಗಿದೆ ಎಂದು ಇಡಿ ತಿಳಿಸಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗೆ 25 ವರ್ಷಗಳ ಸಂದ ಹಿನ್ನೆಲೆಯಲ್ಲಿ ಬೆಳ್ಳಿ ಮಹೋತ್ಸವ ಆಚರಣೆ ಮತ್ತು PMGSY 4 ಉದ್ಘಾಟನೆಯು ಮಧ್ಯಪ್ರದೇಶದ ಸೆಹೋರ್ ಜಿಲ್ಲೆಯ ಭೈರುಂಡಾದಲ್ಲಿ ನಾಳೆ ನಡೆಯಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮಧ್ಯಪ್ರದೇಶದಲ್ಲಿ ಒಟ್ಟು 2,100 ಕಿಲೋಮೀಟರ್ ದೂರದ ಉದ್ದದ 973 ರಸ್ತೆಗಳಿಗೆ ಅನುಮೋದನೆ ಪತ್ರ ಮತ್ತು PMGSY 4 ಅಡಿಯಲ್ಲಿ ಹಣಕಾಸು ಹಂಚಿಕೆಗಳನ್ನು ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್ ಅವರಿಗೆ ಹಸ್ತಾಂತರಿಸಲಿದ್ದಾರೆ. ದೇಶಾದ್ಯಂತ 2026 ಎರಡನೇ ರಾಷ್ಟೀಯ ಲೋಕ್ ಅದಾಲತ್ ಆಯೋಜಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಸಂಜೀವ್ ಪಾಂಡೆ, ಈ ಉಪಕ್ರಮವು ವಿವಾದಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ಮತ್ತು ಜನಕೇಂದ್ರಿತ ಕಾರ್ಯವಿಧಾನಗಳ ಮೂಲಕ ನ್ಯಾಯಾಲಯಗಳ ಮೇಲಿನ ಹೊರೆ ಕಡಿಮೆ ಮಾಡುವ ಗುರಿ ಹೊಂದಿದೆ ಎಂದು ಹೇಳಿದರು. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಮಾಡಿಕೊಂಡಿದೆ. ಚೀನಾದ ಶಾಂಘೈನಲ್ಲಿ ಇಂದು ನಡೆದ ಆರ್ಚರಿ ವಿಶ್ವಕಪ್ 2026 ಹಂತ 2 ಪುರುಷರ ವೈಯಕ್ತಿಕ ಕಾಂಪೌಂಡ್ ಸ್ಪರ್ಧೆಯಲ್ಲಿ ಸಾಹಿಲ್ ಜಾಧವ್ ಕಂಚಿನ ಪದಕ ಗೆದ್ದಿದ್ದಾರೆ. 25 ವರ್ಷದ ಮಹಾರಾಷ್ಟದ ಸಾಹಿಲ್ ಜಾಧವ್ ಡೆನ್ಮಾರ್ಕ್ನ ಅನುಭವಿ ಆಟಗಾರ ಮಾರ್ಟಿನ್ ಡ್ಯಾಮ್ಸೋಬ್ ಅವರನ್ನು 147-144 ಅಂತರದಿಂದ ಸೋಲಿಸಿ ಪ್ಲೇಆಫ್ನಲ್ಲಿ ಭಾರತಕ್ಕೆ ಮೊದಲ ಪದಕ ತಂದುಕೊಟ್ಟರು. ಕಳೆದ ವರ್ಷ ಶಾಂಘೈನಲ್ಲಿ ಭಾರತ 5 ಕಾಂಪೌಂಡ್ ಪದಕಗಳನ್ನು ಗೆದ್ದಿತ್ತು. ಭಾನುವಾರ ಭಾರತ ಮಹಿಳಾ ತಂಡ ಚಿನ್ನಕ್ಕಾಗಿ ಸ್ಪರ್ಧಿಸಲಿದ್ದು ಸಿಮ್ರನ್ಜಿತ್ ಕೌರ್ ತನ್ನ ಚೊಚ್ಚಲ ವಿಶ್ವಕಪ್ ಪದಕವನ್ನು ಖಚಿತಪಡಿಸಿಕೊಳ್ಳಲು ಒಂದು ಗೆಲುವು ಸಾಧಿಸುವ ಅಗತ್ಯವಿದೆ. ಸೆಮಿಫೈನಲ್ನಿಂದ ಅವರು ತಮ್ಮ ಅಭಿಯಾನವನ್ನು ಪ್ರಾರಂಭಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ TVK ಪಕ್ಷಕ್ಕೆ VCK IUML ಬೆಂಬಲ, ಸರ್ಕಾರ ರಚನೆ ಹಾದಿ ಸುಗಮ. ಕರ್ನಾಟಕ ತೆಲಂಗಾಣಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಕರ್ನಾಟಕದ ಆರು ಸೇರಿ ದೇಶದ

32 ಪಂಚಾಯಿತಿಗಳಿಗೆ ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿ ಗರಿ. ಡಿಆರ್ಡಿಒದಿಂದ ಸುಧಾರಿತ ಅಗ್ನಿಕ್ಷಿಪಣಿ ಪರೀಕ್ಷಾರ್ಥ ಹಾರಾಟ ಯಶಸ್ವಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಸಶಕ್ತ ಕರ್ನಾಟಕದತ್ತ ದೃಢ ಹೆಜ್ಜೆ. ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಹಾಗೂ ಉದ್ಯೋಗ ಖಾತರಿ ರಕ್ಷಣೆಗೆ ಸಚಿವ ಸಂಪುಟದ ಮಹತ್ವದ ಅನುಮೋದನೆ. ಕೇಂದ್ರ ಸರ್ಕಾರದ ಇಎಸ್ಐಸಿ ಯೋಜನೆಯಿಂದ 15 ಕೋಟಿ ಜನರಿಗೆ ಆರೋಗ್ಯ ಸಾಮಾಜಿಕ ಭದ್ರತೆ, ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14 ರಿಂದ 24 ರೊಳಗೆ ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ. 5ನೇ ಬ್ರಿಕ್ಸ್ ಎಸ್ಎಐ ನಾಯಕರ ಶೃಂಗಸಭೆ ಬೆಂಗಳೂರಿನಲ್ಲಿ. ಭಾರತದ ನಿಯಂತ್ರಕ ಮತ್ತು ಮಹಾಲೇಖಪಾಲ ಕೆ ಸಂಜಯ್ ಮೂರ್ತಿ ಉದ್ಘಾಟನೆ. ಹಾಗೂ ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ. ಬೆಂಗಳೂರು ಹಾಗೂ ಧಾರವಾಡದಲ್ಲಿ ವಾಕಥಾನ್ 2026. ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಯನ್ನು ರದ್ದುಗೊಳಿಸಿ ವಿಕಸಿತ ಭಾರತ ಉದ್ಯೋಗ ಖಾತರಿ ಮತ್ತು ಆಜೀವಿಕಾ ಮಿಷನ್ ಜಾರಿಗೆ ತಂದಿದ್ದು, ಈ ಹಿನ್ನೆಲೆಯಲ್ಲಿ ಹೊಸ ಯೋಜನೆಯ ಅಧಿಸೂಚನೆ ಹೊರಬೀಳದ ಕಾರಣ ಪರ್ಯಾಯ ವ್ಯವಸ್ಥೆ ಇಲ್ಲದೆ ರಾಜ್ಯದ ಕೃಷಿ ಕಾರ್ಮಿಕರ ಹಿತದೃಷ್ಟಿಯಿಂದ ನರೇಗಾ ಯೋಜನೆಯನ್ನು ಮುಂದುವರೆಸಲು ಅನುಮತಿ ಕೋರಿ ನ್ಯಾಯಾಲಯದ ಮೊರೆ ಹೋಗಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಇದರ ಜೊತೆಗೆ ಪ್ರೊಫೆಸರ್ ಸುಖದೇವ್ ಥೋರಾಟ್ ಸಮಿತಿ ನೀಡಿರುವ ರಾಜ್ಯ ಶಿಕ್ಷಣ ನೀತಿ ವರದಿಯ ಶಿಫಾರಸುಗಳನ್ನು ಪರಿಶೀಲಿಸಲು ಸಚಿವ ಸಂಪುಟದ ಉಪಸಮಿತಿಯನ್ನು ರಚಿಸಲಾಗಿದೆ. ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಹಟ್ಟಿ ಚಿನ್ನದ ಗಣಿ ಟೌನ್ಶಿಪ್ ಕುಡಿಯುವ ನೀರು ಯೋಜನೆಗೆ 132.50 ಕೋಟಿ ರೂಪಾಯಿ, ಮೈಸೂರು ಜಯದೇವ ಆಸ್ಪತ್ರೆಯನ್ನು 600 ಹಾಸಿಗೆಗಳ ಸಾಮರ್ಥ್ಯಕ್ಕೆ ಮೇಲ್ದರ್ಜೆಗೇರಿಸಲು 180 ಕೋಟಿ ರೂಪಾಯಿ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಮಾಸ್ಟರ್ ಪ್ಲಾನ್ ಕಾಮಗಾರಿಗಳಿಗೆ 604.65 ಕೋಟಿ ರೂಪಾಯಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಬಂಗಾರಪೇಟೆ ವ್ಯಾಪ್ತಿಯ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ 66 ಕೋಟಿ ರೂಪಾಯಿ ಹಾಗೂ ಘಾಟಿ ಸುಬ್ರಹ್ಮಣ್ಯ ದೇವಾಲಯದ ಅಭಿವೃದ್ಧಿಗೆ 23.76 ಕೋಟಿ ರೂಪಾಯಿ ವ್ಯಯಿಸಲಾಗುವುದು. ಕೈಗಾರಿಕಾ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಉತ್ತೇಜನ ನೀಡಲು ಕಲಬುರಗಿ ಮತ್ತು ಯಾದಗಿರಿ ಭಾಗದಲ್ಲಿ 3 ಹೊಸ ಕೈಗಾರಿಕಾ ವಸಾಹತುಗಳನ್ನು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಲಾಗುತ್ತಿದೆ. ಬನ್ನೇರಘಟ್ಟ ಜೈವಿಕ ಉದ್ಯಾನವನದಲ್ಲಿ ಪಿಪಿಪಿ ಮಾದರಿಯಲ್ಲಿ ಮತ್ಸ್ಯಾಗಾರ ಅಭಿವೃದ್ಧಿಗೆ 144.40 ಕೋಟಿ ರೂಪಾಯಿ ಹಾಗೂ ಡಿಜಿಟಲ್ ಮೃಗಾಲಯ ಯೋಜನೆಗೆ 35.22 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಅಲ್ಲದೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿ ಕ್ರೀಡಾಪಟುಗಳಿಗೆ ನೀಡುವ ಮೀಸಲಾತಿಯನ್ನು 2% ಹೆಚ್ಚಿಸಲು ಸಚಿವ ಸಂಪುಟ ಮಹತ್ವದ ತಿದ್ದುಪಡಿ ತಂದಿದೆ. ಸಚಿವ ಸಂಪುಟದ ಸಭೆಯ ನಂತರ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ಸಂಪುಟ ಸಭೆ ನಿರ್ಣಯಗಳ ಕುರಿತಂತೆ ಸುದ್ದಿಗೋಷ್ಠಿ ನಡೆಸಿ ವಿವರಿಸಿದರು.
1: ಕೆವಿಬಿಜಿ ಗ್ರಾಮ್ಜಿ ಕಾನೂನನ್ನು ಅವರು ಮಾಡಿದ್ರು ಸಹಿತ ಇವತ್ತಿನವರೆಗೆ ಅದನ್ನು ನೋಟಿಫೈನೂ ಆಗಲಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಬರಬೇಕಾಗಿತ್ತು ಅದು ಬರಲಿಲ್ಲ. ಅದು ವಿಬಿಜಿ ಗ್ರಾಮ್ಜಿ ಅದು ಯಾವ ದೃಷ್ಟಿಯಿಂದ ಬರ್ತದೆ ಅಂತ ಪಾರ್ಲಿಮೆಂಟ್ನಲ್ಲಿ ಹೇಳಿದ್ರು, ಅದು ದೇಶದಲ್ಲಿ ಬರಲೇನೇ ಇಲ್ಲ. ಬಡವರ ಕೆಲಸದ ಬಗ್ಗೆ, ಕೂಲಿ ಕೆಲಸದ ಬಗ್ಗೆ ಯಾವುದೇ ಚಿಂತನೆ ಚರ್ಚೆ ಮಾಡ್ತಾ ಇಲ್ಲ. ಆ ಹಿನ್ನೆಲೆಯೊಳಗೆ ನಮ್ಮ ರಾಜ್ಯ ಸರ್ಕಾರದವರು ನಮ್ಮ ರೆಸೊಲ್ಯೂಷನ್ ಮಾಡೋದ್ರ ಮೂಲಕ ನಾವು ಈಗಾಗಲೇ ಸ್ಪಷ್ಟಗೊಳಿಸಿದ್ದೇವೆ, ಒತ್ತಡ ಹೇರಿದ್ದೇವೆ. ಮುಖ್ಯಮಂತ್ರಿಗಳು ಸಹಿತ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಗ್ರಾಮೀಣ ಅಭಿವೃದ್ಧಿ ಸಚಿವರು ಸಹಿತ ತಮ್ಮ ಎಲ್ಲ ಪ್ರಯತ್ನಗಳನ್ನ, ಕೇಂದ್ರ ಸಚಿವರನ್ನ ಭೇಟಿಯಾಗುವಂತ ಪ್ರಯತ್ನಗಳನ್ನೆಲ್ಲವನ್ನ ಮಾಡಿದ್ದಾರೆ. ಆ ಹಿನ್ನೆಲೆಯೊಳಗೆ ರಾಜ್ಯ ಸರ್ಕಾರ ನ್ಯಾಯಾಲಯದ ಕಟ್ಟಡವನ್ನ ಏರೋದಕ್ಕೆ ಇವತ್ತು ನಿರ್ಣಯಿಸಿದೆ. ಥೋರಾಟ್ ಅವರ ನೇತೃತ್ವದಲ್ಲಿ ಇದ್ದಂತ ರಾಜ್ಯ ಶಿಕ್ಷಣ ನೀತಿ ಆಯೋಗ ಸಲ್ಲಿಸಿರ್ತಕ್ಕಂತ ಅಂತಿಮ ವರದಿ ಶಿಫಾರಸುಗಳನ್ನು ಇವತ್ತು ವಿವರವಾಗಿ ಚರ್ಚಿಸಿದ್ವಿ. ಪ್ರೊಫೆಸರ್ ಥೋರಾಟ್ ಅವರು ಬಂದು ಕ್ಯಾಬಿನೆಟ್ಗೆ ಹಲವಾರು ವಿವರಗಳನ್ನ ತಿಳಿಸಿದ್ದಾರೆ. ಆಯೋಗದ ವರದಿ ಹಾಗೂ ಅದರ ಅನುಷ್ಠಾನ ಕುರಿತಂತೆ ಶಿಫಾರಸು ಮಾಡೋದಕ್ಕೆ ಸಚಿವ ಸಂಪುಟದ ಉಪಸಮಿತಿಯನ್ನ ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ಇಂದು ನಿರ್ಣಯಿಸಿತು.
0: ಕಾರ್ಮಿಕರ ಹಿತಾಸಕ್ತಿ ಕಾಪಾಡಲು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು,

0: ದೇಶದ 15 ಕೋಟಿ ಜನರಿಗೆ ಇಎಸ್ಐಸಿ ಆರೋಗ್ಯ ಸಾಮಾಜಿಕ ಭದ್ರತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ 100 ಹಾಸಿಗೆ ಸಾಮರ್ಥ್ಯದ ಇಎಸ್ಐಸಿ ಆಸ್ಪತ್ರೆಯನ್ನು ಉದ್ಘಾಟಿಸಿ ಹಾಗೂ ವರ್ಚುವಲ್ ಮೂಲಕ ಬಳ್ಳಾರಿಯ ಇಎಸ್ಐಸಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು.
1: मोदी जी ने 4 कानून के द्वारा नहीं केवल देश में निकल दुनिया में पहली बार कानूनी तह गिग वर्कर्स को सोशल सिक्योरिटी के प्रावधान में लाया गया, सोशल सिक्योरिटी के कवरेज में लाया गया और उसको सोशल सिक्योरिटी की गारंटी देने का काम लेबर कोड में करा है. आज हम देश के 40 करोड़ से अधिक हमारे श्रमिक की सोशल सिक्योरिटी सुनिश्चित करी है और उसका नतीजा यह निकला है, आज से 12 साल पहले यानी कि 2014 के पहले इस देश में केवल 19% सोशल सिक्योरिटी का कवरेज था. इंटरनेशनल ऑर्गेनाइजेशन ने कहा, उन्होंने असेसमेंट करा और ऑथेंटिकेट करा, नरेंद्र मोदी सरकार ने 1 दशक में सोशल सिक्योरिटी कवरेज 19% से बढ़ा के 64% देश के पॉपुलेशन को सोशल सिक्योरिटी कवरेज देने का काम करा है. पहले देश में 18 करोड़ लोगों को सोशल सिक्योरिटी मिलती थी, आज देश में 94 करोड़ लोग सोशल सिक्योरिटी कवरेज में आ गया है. सोशल सिक्योरिटी कवरेज अंतर्राष्ट्रीय मानक के अनुसार किसको कहा जाता है, जिसको कोई न कोई 2 बेनिफिट्स मिलना चाहिए, जिसमें एक्सीडेंट कवरेज हो, उसको पेंशन हो, या तो उसको हेल्थ सिक्योरिटी हो, उसमें से कोई भी 2 कवरेज मिलता है उसको सोशल सिक्योरिटी कवरेज के मानक के अंदर शामिल करा जाता है. दोस्तों, ये देश में श्रमिक का कल्याण ये मोदी जी की प्राथमिकता है. हमारे श्रमिक सुखी हो, हमारे श्रमिक को सामाजिक न्याय मिले, श्रमिक के परिवार के बेटे बेटी आज मेडिकल कॉलेज में ESIC की मेडिकल कॉलेज में रिजर्वेशन का लाभ लेके डॉक्टर बनने का स्वप्न को सिद्ध कर पाएंगे. दोस्तों, ये सामाजिक न्याय है.
0: ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಇಎಸ್ಐಸಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆ ದೊರೆಯುವಂತೆ ಕ್ರಮ ವಹಿಸಲಾಗುತ್ತಿದೆ. ಆದಾಗ್ಯೂ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ಶಿಫಾರಸು ಮಾಡಿದರೆ ಚಿಕಿತ್ಸೆ ವೆಚ್ಚವನ್ನು ಇಲಾಖೆ ಭರಿಸಲಿದೆ. ದೇಶದ 17 ಇಎಸ್ಐಸಿ ಮೆಡಿಕಲ್ ಕಾಲೇಜುಗಳಲ್ಲಿ ಕಾರ್ಮಿಕರ ಮಕ್ಕಳಿಗೆ 702 ಸೀಟುಗಳನ್ನು ಮೀಸಲಿರಿಸಲಾಗಿದೆ ಎಂದರು.
2: ಉಚಿತವಾಗಿ ಆ ಪೇಷಂಟ್ಗೆ ಕೊಡುವಂಥದ್ದನ್ನು ESIನ ನಾವು ಕೊಟ್ಟಿದ್ದ ನಾವು ಕಾಯೋದಿಲ್ಲ. ನಮ್ಮ ಆಸ್ಪತ್ರೆಯಲ್ಲಿ ಫೆಸಿಲಿಟಿ ಇಲ್ಲ ಅಂತಂದರೆ ನಾವು ಯಾವ ಆಯುಷ್ಮಾನಿಂದ ಇವತ್ತು ಆಸ್ಪತ್ರೆ ಎಂಪ್ಯಾನಲ್ ಆಗಿದೆ, ಆ ಲೀಸ್ಟ್ ಇದೆ ಕೇಂದ್ರ ಸರ್ಕಾರದಲ್ಲಿ, ಅಲ್ಲಿ ಟ್ರೀಟ್ಮೆಂಟ್ಗೆ ಹೋಗೋದಕ್ಕೆ ಇವರು ರೆಫರ್ ಮಾಡ್ತಾರೆ.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ June 14-24 ಅವಧಿಯಲ್ಲಿ ಚುನಾವಣಾ ದಿನಾಂಕ ಘೋಷಣೆ ಮಾಡುವಂತೆ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜಿಎಸ್ ಸಂಗೇಶ್ರೀ ಸೂಚನೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ಚುನಾವಣೆಗೆ ಸಂಬಂಧಿಸಿದಂತೆ ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸುವುದಾಗಿ ತಿಳಿಸಿದ್ದಾರೆ. ಚುನಾವಣೆ ನಡೆಸಲು ಈಗಾಗಲೇ ಎಲ್ಲಾ ಕ್ರಮ ತೆಗೆದುಕೊಳ್ಳಲಾಗಿದೆ, ಚುನಾವಣೆ ಮುಂದೂಡುವ ಅಧಿಕಾರ ನಮಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
3: ಮಾನ್ಯ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇಲೆ ಅವರು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಒಪ್ಪಿಸುವುದರಿಂದ ನಾವು June 30 ಚುನಾವಣೆಗಳನ್ನು ಮುಗಿಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟ್ಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿದೆ. ನಾನು ಅವರಿಗೆ ಹೇಳಿದ್ದೇನೆ, June 14-24 ಅವಧಿಯಲ್ಲಿ ನಾನು ಚುನಾವಣೆ ಮಾಡಬೇಕಾಗಿದೆ, ಘೋಷಣೆ ಮಾಡಬೇಕಾಗಿದೆ, ದಿನಾಂಕವನ್ನು ನಿಗದಿಪಡಿಸಿದೆ. ಈ ದಿನಾಂಕದಲ್ಲಿ ಈ ದಿನ 10 ದಿವಸಗಳಲ್ಲಿ ಯಾವುದಾದ್ರೂ ಒಂದು ದಿನಾಂಕವನ್ನು ನೀವು ಕೂಡ ಸಜೆಸ್ಟ್ ಮಾಡಬಹುದು.
0: ಭಾರತದ ಅಧ್ಯಕ್ಷತೆಯಲ್ಲಿ ನಗರ ಸಂಚಾರ ವ್ಯವಸ್ಥೆಯ ಮೇಲೆ ಗಮನದೊಂದಿಗೆ ಜೀವನ ಸುಗಮತೆ ಎಂಬ ಆಶಯದೊಂದಿಗೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಆಯೋಜಿಸಲಾಗಿದ್ದ 5ನೇ ಬ್ರಿಕ್ಸ್ ಸುಪ್ರೀಂ

ಆಡಿಟ್ ಇನ್ಸ್ಟಿಟ್ಯೂಷನ್ಸ್ ಎಸ್ಎಐ ನಾಯಕರ ಶೃಂಗಸಭೆಯನ್ನು ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಪಾಲರಾದ ಕೆ ಸಂಜಯ್ ಮೂರ್ತಿ ಉದ್ಘಾಟಿಸಿದರು. ಈ ಸಮಾವೇಶದಲ್ಲಿ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ ಸೇರಿದಂತೆ 9 ಸದಸ್ಯ ರಾಷ್ಟ್ರಗಳ 42 ಪ್ರತಿನಿಧಿಗಳು ಭಾಗವಹಿಸಿದ್ದರು. ವೇಗವಾಗಿ ಬೆಳೆಯುತ್ತಿರುವ ನಗರ ಪ್ರದೇಶಗಳಲ್ಲಿನ ಸಾರಿಗೆ, ವಸತಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸವಾಲುಗಳನ್ನು ಎದುರಿಸುವಲ್ಲಿ ಲೆಕ್ಕ ಪರಿಶೋಧನಾ ಸಂಸ್ಥೆಗಳ ಪಾತ್ರದ ಕುರಿತು ಚಿಂತನ ಮಂಥನ ನಡೆಯಿತು. 2 ದಿನಗಳ ಈ ಸಭೆಯಲ್ಲಿ ದತ್ತಾಂಶ ಆಧಾರಿತ ಲೆಕ್ಕ ಪರಿಶೋಧನೆ, ಆಧುನಿಕ ತಂತ್ರಜ್ಞಾನದ ಬಳಕೆ ಹಾಗೂ ನಾಗರಿಕ ಕೇಂದ್ರಿತ ಮೌಲ್ಯಮಾಪನ ವಿಧಾನಗಳ ಕುರಿತು ವಿವಿಧ ರಾಷ್ಟ್ರಗಳ ತಜ್ಞರು ವಿಚಾರ ಮಂಡಿಸಿದರು. ಸಮಾವೇಶ ಬೆಂಗಳೂರು ಘೋಷಣಾ ಪತ್ರ ಹಾಗೂ ಮುಂದಿನ 2 ವರ್ಷಗಳ ಕಾರ್ಯಯೋಜನೆಯನ್ನು ಅಂಗೀಕರಿಸುವುದರೊಂದಿಗೆ ಮುಕ್ತಾಯಗೊಂಡಿತು. ತುಂಗಭದ್ರಾ ಅಣೆಕಟ್ಟಿನ 19ನೇ ಕ್ರೆಸ್ಟ್ ಗೇಟ್ ತುರ್ತು ದುರಸ್ತಿ ಕಾರ್ಯಗಳು ಈಗ ಅಂತಿಮ ಹಂತ ತಲುಪಿದ್ದು ಇದೇ 15ರಂದು ಲೋಕಾರ್ಪಣೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತುಂಗಭದ್ರಾ ಅಣೆಕಟ್ಟಿನ ಗೇಟ್ ಅಳವಡಿಕೆ ಕಾರ್ಯವನ್ನು ಖುದ್ದಾಗಿ ಪರಿಶೀಲಿಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಅಣೆಕಟ್ಟಿನ ಒಟ್ಟು 33 ಗೇಟ್ಗಳ ಪೈಕಿ 22 ಗೇಟ್ಗಳಿಗೆ ಸ್ಲೈಸ್ ಪ್ಲೇಟ್ಗಳನ್ನು ಅಳವಡಿಸುವ ಕಾರ್ಯ ಪೂರ್ಣಗೊಂಡಿದೆ. ತಜ್ಞರ ವರದಿಯಂತೆ ಹಳೆಯ ಚೈನ್ಗಳು ಸದೃಢವಾಗಿದ್ದರೂ ಮುನ್ನೆಚ್ಚರಿಕಾ ಕ್ರಮವಾಗಿ ಹೊಸ ಚೈನ್ಗಳನ್ನು ಅಳವಡಿಸಲು ನಿರ್ಧರಿಸಲಾಗಿದೆ. ಮೇ ಅಂತ್ಯದೊಳಗೆ ಚೈನ್ ಅಳವಡಿಕೆ ಕಾರ್ಯದ ಸಂಪೂರ್ಣ ಪ್ರಕ್ರಿಯೆ ಮುಗಿಯಲಿದೆ. ಮುಂಬರುವ ಮಳೆಗಾಲವನ್ನು ಗಮನದಲ್ಲಿಟ್ಟುಕೊಂಡು ಇದೇ 15ರಂದು ಯೋಜನೆಯನ್ನು ಅಧಿಕೃತವಾಗಿ ಉದ್ಘಾಟಿಸಲು ಸಿದ್ಧತೆ ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಇತ್ತೀಚೆಗೆ ನಡೆದ ವಿಧಾನಸಭಾ ಉಪಚುನಾವಣೆಗಳಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಮಲ್ಲಿಕಾರ್ಜುನ್ ಗೆಲುವು ಸಾಧಿಸಿದ್ದಾರೆ. ಸಮರ್ಥ ಅವರು 5,708 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನು ಪರಾಭವಗೊಳಿಸಿದ್ದಾರೆ. ಸಮರ್ಥ ಅವರು 69,578 ಮತಗಳನ್ನು ಗಳಿಸಿದರೆ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ಶ್ರೀನಿವಾಸ ಟಿ ದಾಸಕರಿಯಪ್ಪ 63,870 ಮತಗಳನ್ನು ಪಡೆದಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 21,866 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಉಮೇಶ್ ಮೇಟಿ ಅವರಿಗೆ 96,941 ಮತಗಳು ಲಭಿಸಿವೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೆ 76,075 ಮತಗಳು ಲಭಿಸಿವೆ. ಬಾಗಲಕೋಟೆ ಮತ್ತು ದಾವಣಗೆರೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಕಾರಣರಾದ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ ಸಲ್ಲಿಸಿದ್ದಾರೆ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ನಿನ್ನೆ ಆಯೋಜಿಸಲಾಗಿದ್ದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಖ್ಯಾತ ಚಲನಚಿತ್ರ ನಟ ಅನಿರುದ್ಧ ಜತ್ಕಾರ್ ಪಾಲ್ಗೊಂಡಿದ್ದರು. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದ ಕೆಪಿ ಸಂಜೀವ್, ಕಾರ್ಯಕ್ರಮ ಮುಖ್ಯಸ್ಥರಾದ ಎಎಸ್ ಶಂಕರ ನಾರಾಯಣ, ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಸೇರಿದಂತೆ 300ಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಆರಂಭವಾದ ಜಾಥಾ ಕಬ್ಬನ್ ಪಾರ್ಕ್ ಮೂಲಕ ಸಾಗಿ ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದವರೆಲ್ಲರಿಗೂ ಪ್ರಮಾಣ ಪತ್ರ ನೀಡಲಾಯಿತು. ಇನ್ನೊಂದೆಡೆ ಆಕಾಶವಾಣಿ ಧಾರವಾಡ ಕೇಂದ್ರವೂ ಸಹ ಜನಸಹಭಾಗಿತ್ವದಲ್ಲಿ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಈ ವಾಕಥಾನ್ನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಾಕಥಾನ್ಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆಯಾಗಿ ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣಾ ಕೇಂದ್ರವನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇತ್ತೀಚೆಗೆ ಉದ್ಘಾಟಿಸಿದರು. ಈ ಕೇಂದ್ರ ರಾಜ್ಯಾದ್ಯಂತ ಸಂಭವಿಸುವ ಆರೋಗ್ಯ ತುರ್ತು ಪರಿಸ್ಥಿತಿಗಳು, ಸಾಂಕ್ರಾಮಿಕ ರೋಗಗಳು ಮತ್ತು ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಸಮನ್ವಯ ಸಾಧಿಸುವ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ. ಇದುವರೆಗೆ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ಜಿ, ಪ್ರಸ್ತುತಿ ಮತ್ತು ಪ್ರಸಾರ ನಿರ್ವಹಣೆ ಅಭಯ ದಾಮ್ಲೆ, ಸಮಗ್ರ ನಿರ್ವಹಣೆ

0: ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮುಂದಿನ ವಾರ ಮತ್ತೆ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
1: ಆಕಾಶವಾಣಿ ಚಿತ್ರದುರ್ಗ ಇದೀಗ ಕೇಳಿ ಕನ್ನಡ ಚಿತ್ರಗೀತೆಗಳನ್ನು. ಆರಂಭದಲ್ಲಿ ಕೇಳೋಣ ಪದ್ಮಾವತಿ ಚಿತ್ರದ್ದು. ಸಾಹಿತ್ಯ ರಚಿಸಿ ಹಾಡಿದ್ದಾರೆ ಪ್ರೇಮ್ ಸಾಯಿ, ಸಂಗೀತ ಜೋಡಣೆ ದಿನೇಶ್ ಕುಮಾರ್.

0: ಆಕಾಶವಾಣಿ ಚಿತ್ರದುರ್ಗ ಮುಂದಿನ ಗೀತೆ ಅದ್ಧೂರಿ ಚಿತ್ರದ್ದು. ಸಾಹಿತ್ಯ ಅರ್ಜುನ್ ಜನ್ಯ, ಸಂಗೀತ ವಿ ಹರಿಕೃಷ್ಣ ಅವರದು. ಕೇಳಿಬರುವ ಧ್ವನಿ ವಾಣಿ ಹರಿಕೃಷ್ಣ. ಕೇಳಿ ಅದ್ಧೂರಿ ಚಿತ್ರದ ಈ ಗೀತೆಯನ್ನು.
1: ನಾನು ನೋಡಿದ ಮಟ್ಟಿಗೆ ಎಲ್ಲರೂ ಫ್ರೆಂಡ್ಸ್ ಆದಮೇಲೆ ಲವರ್ಸ್ ಆಗ್ತಾರೆ, ಆದರೆ ನಾವು ಲವರ್ಸ್ ಆದಮೇಲೆ ಫ್ರೆಂಡ್ಸ್ ಆಗ್ತಾ ಇದ್ದೀವಿ. ಒಂಥರ ಚೆನ್ನಾಗಿದೆಯಲ್ಲ ಕಾಣದೇ ಇರೋ ಖುಷಿ ಥರ.

ಮುಂದಿನ ಹಾಡು ಬಡ್ಡೀಸ್ ಚಿತ್ರದ ಹಾಡು. ಕೇಳಿಬರುವ ಧ್ವನಿಗಳು ಐಶ್ವರ್ಯ ರಂಗರಾಜನ್ ಹಾಗೂ ವರುಣ್ ರಾಮಚಂದ್ರನ್, ಸಾಹಿತ್ಯ ಗುರುತೇಜ್ ಶೆಟ್ಟಿ, ಸಂಗೀತ ಜುದಾ ಸ್ಯಾಂಡಿ. ಕೇಳಿ ಬಡ್ಡೀಸ್ ಚಿತ್ರದ ಈ ಗೀತೆಯನ್ನು.

ಮುಂದಿನ ಹಾಡು ಶುಗರ್ಲೆಸ್ ಚಿತ್ರದ್ದು. ಗಾಯಕರು ಸಂಚಿತ್ ಹೆಗಡೆ, ಸಂಗೀತ ಜೆ ಅನೂಪ್ ಸೆಲಿನ್, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು. ಕೇಳಿ ಶುಗರ್ಲೆಸ್ ಚಿತ್ರದ ಈ ಗೀತೆಯನ್ನು.

ಕೃಷ್ಣಂ ಪ್ರಣಯಾಸಕ್ಕೆ ಚಿತ್ರದ್ದು. ಕೇಳಿಬರುವ ಧ್ವನಿಗಳು ಜಸ್ಕರಣ್ ಸಿಂಗ್ ಹಾಗೂ ಅರ್ಜುನ್ ಜನ್ಯ. ಸಾಹಿತ್ಯ ನಾಗೇಂದ್ರ ಪ್ರಸಾದ್ ಅವರದು, ಸಂಗೀತ ಅರ್ಜುನ್ ಜನ್ಯ.

ಆಕಾಶವಾಣಿ ಚಿತ್ರದುರ್ಗ ನೀವು ಕೇಳ್ತಾ ಇದ್ದೀರಿ ನಡೆದ ಕಾರ್ಯಕ್ರಮಗಳನ್ನು 102.5 MHz ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಲವ್ ಮಾಕ್ಟೈಲ್ ಚಿತ್ರದ್ದು. ಕೇಳಿಬರುವ ಧ್ವನಿಗಳು ಶ್ರುತಿ ವಿ ಎಸ್ ಮತ್ತು ನಕುಲ್ ಅಭಯಂಕರ್, ಸಾಹಿತ್ಯ ರಾಘವೇಂದ್ರ ವಿ ಕಾಮತ್, ಸಂಗೀತ ರಘು ದೀಕ್ಷಿತ್.

ನೀವು ಕೇಳ್ತಾ ಇದ್ರಿ ಕನ್ನಡ ಚಿತ್ರಗೀತೆಗಳನ್ನು ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ. ರಾಬರ್ಟ್ ಚಿತ್ರದ್ದು ಕೇಳಿ ಬರುವ ಧ್ವನಿಗಳು ವಿಜಯ ಪ್ರಕಾಶ್ ಹಾಗೂ ಹೇಮಂತ್, ಸಾಹಿತ್ಯ ಚೇತನ್ ಕುಮಾರ್, ಸಂಗೀತ ಅರ್ಜುನ್ ಜನ್ಯಾಮ್.

0: Bro, love you.
1: ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದೀಗ ಕೇಳಿ ವಚನಗಳು. ಆರಂಭದಲ್ಲಿ ಕೇಳೋಣ ಸಿದ್ದರಾಮೇಶ್ವರ ಅವರ ರಚನೆ ಇರುವ ದೇವೇಂದ್ರ ಕುಮಾರ್ ಮುಧೋಳ್ ಅವರ ಗಾಯನದಲ್ಲಿ ತಿಳಿನೀರೆಂಬೆ ತಿಳಿನೀರೆಂಬೆ ತಿಳಿ ನೀ ಎಂದು ಒಂದು ದಿನ.

ಮುಂದಿನ ವಚನ ಅವಸಾರದ ರೇಖಣ್ಣ ಅವರ ರಚನೆ ಇರುವ ಎಂ ಡಿ ಪಲ್ಲವಿ ಅವರ ಗಾಯನದಲ್ಲಿ ಜೀವ ಆತ್ಮವ ನರಿಯಬೇಕೆಂಬರು ಆತ್ಮ ಪರಮಾತ್ಮ ನರಿಯಬೇಕೆಂಬರು

ನೀವು ಕೇಳ್ತಾ ಇದ್ದೀರಿ ಈ ವಚನಗಳನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ಗಂಗಾಂಬಿಕೆ ಅವರ ರಚನೆ ಇರುವ ಸ್ನೇಹ ಹಂಪಿ ಹೊಳೆ ಗಾಯನದಲ್ಲಿ ಇದೇನೋ ಮೀರಿ ತೋರುವ ಮೂರುತಿ.

0: ಆಕಾಶವಾಣಿ ಚಿತ್ರದುರ್ಗ, ನೀವು ಕೇಳ್ತಾ ಇದ್ರೆ ನೀರೆಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಇದುವರೆಗೂ ಲಘು ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳಿದ್ರಿ. ಸಮಯ 9:30 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛಗ್ರಹ ಡ್ರಾಮಾ ಕಂಪನಿಯ ಯುವ ಸದಸ್ಯರಿಂದ ಪ್ಲಾಸ್ಟಿಕ್ ಅಸುರ ದ ವಾರ್ ವಿತಿನ್ ಅಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಂತರ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಕೇಳುವಿರಿ.
1: ಆಕಾಶವಾಣಿ ಯುವವಾಣಿ

0: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛಗ್ರಹ ನಾಟಕ ಕಂಪನಿಯಿಂದ ಪ್ಲಾಸ್ಟಿಕ್ ಅಸುರ ನಾಟಕನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಈ ನಾಟಕದಲ್ಲಿ ಭಾಗವಹಿಸೋರ್ ಪರಿಚಯ ಮಾಡಿಕೊಡ್ತೇನೆ. ಸೂತ್ರಧಾರಿ ಸ್ನೇಹ,
1: ಸೀನಿಯರ್ ಅಸುರ ಪಾತ್ರದಲ್ಲಿ ಬಾಲಾಜಿ,
2: ಜೂನಿಯರ್ ಅಸುರ ಪಾತ್ರದಲ್ಲಿ ವಾಸು,
3: ಭೂಮಿ ತಾಯಿ ಮತ್ತು ಹೋರಾಟಗಾರ್ತಿಯಾಗಿ ಸಹನ,
4: ಈಗಿನ ಪೀಳಿಗೆಯ ಹುಡುಗನ ಪಾತ್ರದಲ್ಲಿ ಆರ್ಯನ್.
3: ಸಮಸ್ಯೆ ನಮ್ಮ ಸುತ್ತಲೂ ಇದೆ, ಆದರೆ ಪರಿಹಾರವು ನಮ್ಮೊಳಗೇನೆ ಇದೆ. ಪ್ಲಾಸ್ಟಿಕ್ ಅಸುರ, ದಿ ವಾರ್ ವಿದಿನ್ ಅಸ್ ಎಂಬ ಈ ನಾಟಕವು ಕೇವಲ ಒಂದು ಕಥೆಯಲ್ಲ. ಇದು ನಮ್ಮ ಪ್ರತಿದಿನದ ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳ ಪ್ರತಿಬಿಂಬ. ಸುಲಭತೆಗಾಗಿ ನಾವು ಮಾಡುವ ಆಯ್ಕೆಗಳು ಹೇಗೆ ನಮ್ಮ ಪರಿಸರವನ್ನು ಮತ್ತು ನಮ್ಮ ಭವಿಷ್ಯವನ್ನ ಪ್ರಭಾವಿಸುತ್ತದೆ ಎಂಬುದನ್ನ ಈ ನಾಟಕ

0: ಸುತ್ತಲೂ ಇದೆ, ಆದರೆ ಪರಿಹಾರವು ನಮ್ಮೊಳಗೇನೆ ಇದೆ. ಪ್ಲಾಸ್ಟಿಕ್ ಅಸುರ, ದಿ ವಾರ್ ವಿದಿನ್ ಅಸ್ ಎಂಬ ಈ ನಾಟಕವು ಕೇವಲ ಒಂದು ಕಥೆಯಲ್ಲ. ಇದು ನಮ್ಮ ಪ್ರತಿದಿನದ ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳ ಪ್ರತಿಬಿಂಬ. ಸುಲಭತೆಗಾಗಿ ನಾವು ಮಾಡುವ ಆಯ್ಕೆಗಳು ಹೇಗೆ ನಮ್ಮ ಪರಿಸರವನ್ನು ಮತ್ತು ನಮ್ಮ ಭವಿಷ್ಯವನ್ನ ಪ್ರಭಾವಿಸುತ್ತದೆ ಎಂಬುದನ್ನ ಈ ನಾಟಕ ಹೇಳುತ್ತದೆ. ಈ ನಾಟಕದ ಮೂಲಕ ನಾವು ಮಾಲಿನ್ಯ ನಿಯಂತ್ರಣ ಮತ್ತು ನಮ್ಮ ವೈಯಕ್ತಿಕ ಜವಾಬ್ದಾರಿಯ ಮಹತ್ವವನ್ನ ಸರಳವಾಗಿ ಮನಸ್ಸಿಗೆ ತಾಕುವ ರೀತಿಯಲ್ಲಿ ತಲುಪಿಸಲು ಪ್ರಯತ್ನಿಸಿದ್ದೇವೆ.
1: ಈಗ ಪ್ರಸ್ತುತಪಡಿಸಲಿದ್ದೇವೆ ನಾಟಕ ಪ್ಲಾಸ್ಟಿಕ್ ಅಸುರ.

0: ಹೌದ್ರಿ ಹೌದು, ನಾವು ಬಂದಾಯ್ತು ಅಕ್ಕ. ನೀವು ಬರ್ರಿ, ರೇಡಿಯೋ ಪಕ್ಕ ನಿಂತ್ಕೊಂಡು ನಮ್ ಮಾತನ್ ಕೇಳಿಸ್ಕೊಳ್ರಿ. ಏ ಹುಡುಗ, ಆ ಮೊಬೈಲ್ ಗೇಮ್ ಎಲ್ಲ ಬಿಟ್ಟು ಸ್ವಲ್ಪ ನಾವ್ ಹೇಳು ಮಾತನ್ನ ಕೇಳಿಸ್ಕೋ. ಅಣ್ಣಾರಿ ನೀವು ಬರ್ರಿ, ರೇಡಿಯೋದಾಗ ನಾವ್ ಏನ್ ಹೇಳಕತ್ತೀವಿ ಅಂತ ಕೇಳಿಸ್ಕೊಂಡು ಹೋಗೋರಂತ್ರ.
1: ಆಗೊಂದು ಕಾಲ ಇತ್ತು, ಆ ಕಾಲ ಎಷ್ಟು ಸುಂದರವಾಗಿತ್ತು ಗೊತ್ತಾ.

0: ಆತನಿಗೆ ಜೊತೆಯಾಗಿ ಕುಣಿಯತೊಡಗಿದವು. ಆತನ ಪಂಚೆಯ ಮೇಲೆಲ್ಲ ವಿಧ ವಿಧವಾದ ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್. ಇದೆಲ್ಲದರ ಜೊತೆಗೆ ಆತ ಧರಿಸಿದ ಶೂಸ್, ಅದು ಕೂಡ ಪ್ಲಾಸ್ಟಿಕ್. ಆ ಶೂಸ್ ಹೇಗಿತ್ತು ಅಂತೀರಾ? ಬಿಸಿಲಿನ ದಗೆಗೆ ಕುಡಿದು ಅಲ್ಲಲ್ಲೇ ಬಿಸಾಡುವ ಈ ಜ್ಯೂಸಿನ ಬಾಟಲಿ ಇರುತ್ತಲ್ಲ, ಅದ್ರ ಹಾಗೆ ಇತ್ತು ಅವನ ಶೂಸು. ಒಟ್ನಲ್ಲಿ ಆಕ್ರೋಶ, ತನ್ನದೇ ಲೋಕವೆಲ್ಲ ಎನ್ನುವ ಅಹಂಕಾರ, ಸಾವೇ ಇಲ್ಲ ಎನ್ನುವ ಹುಬ್ಬೇರಿಸುವ ನಗು, ತನ್ನ ಆಡಳಿತಕ್ಕೆ ಜೊತೆಯಾಗುವಂತೆ ಸಹೋದರನನ್ನು ಜೊತೆಯಲ್ಲೇ ಕರೆದುಕೊಂಡು ತಿರುಗುತ್ತಿದ್ದ ಈ ಅಸುರ. ಸಹೋದರನಿಗೆ ಅಣ್ಣ ಎಂದ್ರೆ ಹೆಮ್ಮೆ. ಇಬ್ಬರು ಜೊತೆಯಲ್ಲಿ ಕುಣಿಯುತ್ತಾ ಜಗತ್ತನ್ನ ಆವರಿಸುತ್ತಾ ಅಟ್ಟಹಾಸ ಮೆರೆಯುತ್ತಿದ್ರು. ಇವರು ಬಂದ ಮೇಲೆ ನಮ್ಮ ಹಸಿರಾಗಿದ್ದ ಪರಿಸರ ಹೇಗಾಗೋಯ್ತು? ಎಲ್ಲ ಬದಲಾಗೋಯ್ತು.
1: ನಾವು ಯಾರು ಅಂತ ಗೊತ್ತಾಯ್ತಾ? ನಾವು ಯಾರು ಅಂತ ಗೊತ್ತಾಯ್ತಾ? ನಾವು ಪ್ಲಾಸ್ಟಿಕ್ ಹಸಿರೋರು. ತಮಾ, ಲೋ ತಮಾ,
2: ಅಣ್ಣ
1: ಬಾ. ಈ ನಮ್ಮ ಜನರು ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ತಿದ್ದಾರೆ. ಏಯ್, ಏನ್ ಹಂಗ್ ಕೇಳಿಸ್ಕೊಳ್ತಿದ್ದೀರಾ? ಆ ಶಾಕಾಯ್ತಾ?
2: ಶಾಕಾಯ್ತಾ?
1: ಶಾಕಾಯ್ತಾ? ಆಗಿರ್ಲೇಬೇಕು, ಆಗ್ಲೇಬೇಕಂತ ತಾನೇ ನಾವು ಇವತ್ತು ನಿಮ್ಮ ಮುಂದೆ ಬಂದಿರೋದು. ಪ್ರಮೋಷನ್ ಕೊಟ್ಟಿದ್ದು ನಾನಾಗಿರ್ಬೋದು, ಆದ್ರೆ ಇದೇ ಜನಗಳ ಮಧ್ಯದಲ್ಲಿ ಪ್ಲಾಸ್ಟಿಕ್ನ ಹುಟ್ಟಾಕ್ಸಿದ್ದು ನಾನು. ಈಗ ಏನ್ ಮಾಡ್ತೀರಾ? ಇದು ನನ್ನ ಊರು, ಇದು ನನ್ನ ಏರಿಯಾ, ಇದು ನನ್ನ ಭೂಮಿ. ನಾನು ಇವತ್ತು ಆಕಾಶವಾಣಿಯಲ್ಲಿ ಗುಡುಗಿದ್ರೆ ಕಸದ ಪರ್ವತನೆ ಹಬ್ಬರಿಸುತ್ತದೆ.
2: ಹಬ್ಬರಿಸುತ್ತೆ
1: ಕೈ ಎತ್ತಿ ತಡದ ಅಂದ್ರೆ ಅತ್ತಾಳೆ ಪಾತಾಳದ್ರಲ್ಲೂ ಕಣ ಕಣ ಅದ್ರಲ್ಲೂ ಎಲ್ಲಂದ್ರೂ ಅಲ್ಲೇ ನಾನೇ ಹರಡಿದ್ದೇನೆ ಕಣ್ರೋ, ಎಲ್ಲಂದ್ರೂ ಅಲ್ಲೇ ನಾನೇ ಹರಡಿದ್ದೇನೆ. ಇದು ಪ್ಲಾಸ್ಟಿಕ್ ಕಸರನ ಸಾಮ್ರಾಜ್ಯ ಕಣ್ರೋ. ಏಯ್, ನಾವೆಲ್ಲಿಂದ ಬಂದೆ ಅನ್ಕೊಂಡ್ರಿ? ಆ ನಾವೆಲ್ಲಿಂದ ಬಂದೆ ಅನ್ಕೊಂಡ್ರಿ? ಮನುಷ್ಯರೇ ತಮ್ಮ ಅನುಕೂಲಕ್ಕೋಸ್ಕರ ನಮ್ಮನ್ನ ಹುಟ್ಟಾಕ್ಸಿದ್ರು, ಹುಟ್ಟಾಕ್ಸಿದ್ದಲ್ದೆ ಹಸರನನ್ನಾಗಿ ಮಾಡಿದ್ರು. ಆ ಜನರೇ ಇಲ್ಲಿ ಕೇಳಿ, ಈ ನಿಮ್ಮ ಭೂಮಿ ತಾಯಿನ ಪ್ಲಾಸ್ಟಿಕ್ನಲ್ಲಿ ಯಾವ ಥರ ಬಂಧಿಸಿದ್ವಿ ಅಂತ ನೋಡ್ತೀರಾ? ಅವಳನ್ನ ಚೆಂಡಿನ ಹಾಗೆ ಹತ್ತಿಂದ ಹಿತ್ತ ತೂರಾಡ್ತಾ ಇದ್ದೇವೆ.
3: ನಾನು ಯಾರು ಅಂತ ಗೊತ್ತಾಯ್ತಾ? ನಾನು ನೀವೆಲ್ಲ ಪೂಜೆ ಮಾಡೋ ಭೂಮಾತೆ. ನನಗೆ ಉಸಿರಾಡೋಕೂ ಕಷ್ಟ ಆಗ್ತಾ ಇದೆ. ನನ್ನ ದೇಹದ ಎಲ್ಲ ಅಂಗಗಳಲ್ಲೂ ಪ್ಲಾಸ್ಟಿಕ್ನ ತುರುಕ್ಬಿಟ್ಟಿದ್ದೀರ. ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ಇಂದ ಕೇವಲ ನನಗಷ್ಟೇ ಅಲ್ಲ, ನಿಮಗೂ ಕೂಡ ತೊಂದರೆ ಆಗ್ತಾ ಇದೆ. ನನ್ನನ್ನೇ ಅವಲಂಬಿಸಿ ಬದುಕ್ತಾ ಇರುವಂತ ಹಲವಾರು ಪ್ರಾಣಿ ಪಕ್ಷಿಗಳಿಗೂ ಇದರಿಂದ ತೊಂದರೆ ಆಗ್ತಾ ಇದೆ. ನಾನು ಎಷ್ಟು ದಿನ ಅಂತ ಸಹಿಸಿಕೊಂಡಿರ್ಬೇಕು? ಅನುಕೂಲದ ಹೆಸರಿನಲ್ಲಿ ನೀವು ಎಷ್ಟು ಪ್ಲಾಸ್ಟಿಕ್ ಅನ್ನು ಬಳಸೋಕ್ ಶುರು ಮಾಡಿದ್ದೀರಾ? ಬಳಸೋದಷ್ಟೇ ಅಲ್ಲ, ಅದನ್ನ ಎಲ್ಲಿ ಬೇಕಾದಲ್ಲಿ ಬಿಸಾಡ್ತೀರ. ಹಸು ಹೊಟ್ಟೆಲಿ ಮೊನ್ನೆ ತಾನೇ 50 kg ಪ್ಲಾಸ್ಟಿಕ್ ಸಿಕ್ಕಿದೆ. ಈ ಪ್ರಾಣಿ ಪಕ್ಷಿಗಳು ಕೂಡ ಅದನ್ನೇ ತಿಂತವೆ. ಪಕ್ಷಿಗಳ ಕುತ್ತಿಗೆಗೆ ಪ್ಲಾಸ್ಟಿಕ್ ಸಿಕ್ಕಾಕೊಂಡಿರುತ್ತೆ. ನಿಮ್ಗಳ ತರ ಪಕ್ಷಿಗಳಿಗೇನು ಕೈದೇನು ಆ ಪ್ಲಾಸ್ಟಿಕ್ ಅನ್ನ ತೆಗೆದುಕೊಳ್ಳೋಕೆ? ಆಮೆಯ ಮೂಗಲ್ಲಿ, ನನ್ನ ಒಡಲಿನ ಸಮುದ್ರದಲ್ಲಿರೋ ಆಮೆಯ ಮೂಗ್ನಲ್ಲಿ ಸ್ಟ್ರಾ ಸಿಕ್ ಹಾಕೊಂತಾ ಇದೆ. ಇದೆಲ್ಲ ನೀವುಗಳು ಮಾಡ್ತಾ ಇರುವಂತಹ ಕರ್ಮ. ನಿಮಗೆಲ್ಲ ಯಾವಾಗ ಅರ್ಥ ಆಗುತ್ತೆ? ಇದು ಯಾವಾಗ ಅರ್ಥ ಆಗುತ್ತೆ? ನನ್ನ ಮಕ್ಕಳೆನಿಸ್ಕೊಂಡ ನೀವುಗಳೇ ಅಸುರರಾಗಿ ಬದಲಾಗ್ತಾ ಇದ್ದೀರಾ. ನೀವುಗಳೇ ಅಸುರರಾಗಿ ಬದಲಾಗ್ತಾ ಇದ್ದೀರಾ.
0: ಒಂದ್ ಕಡೆ ಈ ಭೂಮಿ ತಾಯಿಯ ಕೂಗು, ಮತ್ತೊಂದ್ ಕಡೆ ಈ ಅಸುರ ಸಹೋದರರ ಅಟ್ಟಹಾಸ. ಈ ಅಣ್ಣ ತಮ್ಮಂದಿರು ಇಬ್ಬರು ಕುಣಿದು ಕುಪ್ಪಳಿಸಿ ನನ್ನದೇ ಈ ಜಗತ್ತು ಅಂತ ಅಟ್ಟಹಾಸ ಮೆರೆದು ತಮಗೆ ಕೊನೆಯೇ ಇಲ್ಲ, ಸಾವೇ ಇಲ್ಲ ಅಂತ ಬದುಕ್ತಾ ಇದ್ದಾರೆ. ಎಂಥ ಗರ್ವ! ಇವರಿಬ್ರು ಸೇರ್ಕೊಂಡು ಈ ಮಣ್ಣಲ್ಲಿ ಅದೆಷ್ಟು ಪ್ಲಾಸ್ಟಿಕ್ನ ಬೇರ್ಪಡಿಸಿದ್ದಾರೆ ಗೊತ್ತಾ? ಇವರಿಬ್ರು ಅಂದ್ರೆ ಇವರಿಬ್ರು ಅಷ್ಟೇ ಅಲ್ಲ, ನಾವು ನೀವುಗಳು ಕೂಡ ಇವರಂತೆ ಆಗ್ತಾ ಇದ್ದೀವಿ. ಇವರಿಬ್ರು ಮೊದಲು ಮನುಷ್ಯರೇ ಆಗಿದ್ರು, ಆದ್ರೆ ಈಗ ಬದಲಾಗಿದ್ದಾರೆ. ಮೊದ್ಮೊದ್ಲಿಗೆ ನಾವು ನಮ್ಮ ಮಣ್ಣನ್ನ ಪೂಜಿಸ್ತಾ ಇದ್ವಿ. ಎಷ್ಟು ಫಲವತ್ತಾಗಿತ್ತು ನಮ್ಮ ಭೂಮಿ! ಮಣ್ಣಂದ್ರೆ ನಮ್ಗೆ ಗೌರವ. ಆದ್ರೆ ಈಗ ಸಿಕ್ಕ ಸಿಕ್ಕ ಕಸನೆಲ್ಲ ಅದೇ ಮಣ್ಣಿಗೆ ವಿಷದ ರೂಪದಲ್ಲಿ ಹಾಕ್ತಾ ಇದ್ದೀವಿ. ಎಲ್ಲಿವರೆಗೂ ಇದೆಲ್ಲ ಆಗ್ತಾ ಇರೋದು? ಈ ಅಸುರರ ಆಟಗಳನ್ನ ನಿಲ್ಸಕ್ ಆಗಲ್ವಾ? ಈ ಮಣ್ಣು ಕಲುಷಿತ ಆಗದೆ ಇರೋಕೆ ನೋಡ್ಕೊಳಕ್ ಆಗಲ್ವಾ?
3: ಉಳಿಸಿ ಉಳಿಸಿ ಪರಿಸರ ಉಳಿಸಿ, ಉಳಿಸಿ ಉಳಿಸಿ ಪರಿಸರ ಉಳಿಸಿ. ಹಸಿರೇ
4: ಉಸಿರು,
3: ಹಸಿರೇ
4: ಉಸಿರು.
3: ಮಣ್ಣಿನ ಸಂರಕ್ಷಣೆ
4: ನಮ್ಮ ಹೊಣೆ,
3: ಮಣ್ಣಿನ ಸಂರಕ್ಷಣೆ
4: ನಮ್ಮ ಹೊಣೆ.
3: ಹೌದು, ನಾನೊಬ್ಬ

ಹಸುರೆತ್ತಲ್ ಹಸುರಿತ್ತಲ್ ಹಸುರಿತ್ತಲ್ ಕಡಲಿನಲ್ಲಿ, ಹಸುರ್ ಗಟ್ಟಿತೋ ಕವಿ ಆತ್ಮ ಹಸುರ್ ನೆತ್ತರ್ ಒಡಲಿನಲ್ಲಿ. ಎಲ್ಲೆಲ್ಲೂ ಹಸಿರು, ಎಲ್ಲೆಲ್ಲೂ ಖುಷಿ, ಎಲ್ಲೆಲ್ಲೂ ಆರೋಗ್ಯ. ಆದ್ರೆ ಇದು ಹಾಗೆ ಇರಲಿಲ್ಲ. ಅವನು ಬಂದ, ಆ ಹಸುರ ಬಂದ. ಕೆಂಪು ಗಣ್ಣಿನ ಬಲಿಷ್ಠವಾದ ಮನುಷ್ಯ, ಕೆದರಿದ ಕೂದಲಿನ ಮೇಲೆ ಏಕಮಾತ್ರ ಬಳಕೆಯ ವಸ್ತುಗಳಿಂದ ಮಾಡಿದ್ದ ರಂಗು ರಂಗಿನ ಕಿರೀಟ. ಆತ ಧರಿಸಿದ ಬಟ್ಟೆ ಎಲ್ಲವೂ ಪ್ಲಾಸ್ಟಿಕ್ ಚೀಲದಾಗಿತ್ತು. ಎದೆಯುಬ್ಬಿಸಿ ನಡೆಯುವ ಅಟ್ಟಹಾಸದಲ್ಲಿ ಆತ ಧರಿಸಿದ್ದ ಪೇಪರ್ ಕಪ್, ಸ್ಟ್ರಾ, ಸಿಲ್ವರ್ ಶೈನಿಂಗ್ ತಟ್ಟೆ, ಪ್ಲಾಸ್ಟಿಕ್ ಸ್ಪೂನ್ಗಳ ಉದ್ದುದ್ದ ಹಾರಗಳು

0: ಹೋರಾಟಗಾರ್ತಿ. ಸುಮಾರು ವರ್ಷಗಳಿಂದ ಈ ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ವಿರುದ್ಧ ನಮ್ಮ ಹೋರಾಟ ನಡೀತಾನೆ ಇದೆ. ಅಲ್ಲಲ್ಲಿ ಫಲಕಗಳನ್ನ ಹಿಡಿದುಕೊಂಡು ನಿಲ್ತೀವಿ. ಕೆಲವೊಂದು ಬಾರಿ ಬೀದಿ ನಾಟಕಗಳ ಮೂಲಕ ಜನರಲ್ಲಿ ಅರಿವು ಮೂಡಿಸೋ ಕೆಲಸನೂ ಮಾಡ್ತೀವಿ. ನಿಮಗೆಲ್ಲ ಗೊತ್ತಾ, ಪ್ಲಾಸ್ಟಿಕ್ ಕೊಳೆಯೋಕೆ 800 ವರ್ಷಕ್ಕೂ ಹೆಚ್ಚು ಸಮಯ ಬೇಕು ಅಂತ. ದಿನಾ ಚಹಾ ಕುಡಿತೀರಲ್ಲ, ಆ ಪೇಪರ್ ಕಪ್ಪಲ್ಲೂ ಪ್ಲಾಸ್ಟಿಕ್ ಇದೆ. ನೀವೆಲ್ಲ ಕಡೆ ಪ್ಲಾಸ್ಟಿಕ್ ಬಿಸಾಡೋದ್ರಿಂದ ಹಸು ಹೊಟ್ಟೆಲೂ ಕೂಡ ಪ್ಲಾಸ್ಟಿಕ್ ಸಿಕ್ಕಾಕೊಂಡಿದೆ. ಹಾ, ಇದೆಲ್ಲ ಬಿಟ್ಬಿಡಿ. ನಿಮಗ್ ಗೊತ್ತಾ, ಮೊನ್ನೆ ತಾನೇ ತಾಯಿಯ ಎದೆ ಹಾಲಲ್ಲೂ ಕೂಡ ಪ್ಲಾಸ್ಟಿಕ್ ಕಾಣಿಸ್ಕೊಂಡಿದೆ. ಉಸಿರಾಡೋ ಗಾಳಿಯಲ್ಲೂ ಪ್ಲಾಸ್ಟಿಕ್ಕು, ಸಮುದ್ರದ ತಳದಲ್ಲೂ ಪ್ಲಾಸ್ಟಿಕ್ಕು, ನಮ್ಮ ಮಣ್ಣಿನ ಕಣ ಕಣದಲ್ಲೂ ಪ್ಲಾಸ್ಟಿಕ್ಕು, ಪ್ಲಾಸ್ಟಿಕ್ಕು, ಪ್ಲಾಸ್ಟಿಕ್ಕು. ಇಷ್ಟೆಲ್ಲ ಹಾನಿ ಉಂಟು ಮಾಡಿ ನಾಳೆ ನನ್ನ ಮಕ್ಕಳಿಗೆ, ಮರಿ ಮೊಮ್ಮಕ್ಕಳಿಗೆ ನಾವೆಲ್ಲ ಏನು ಬಿಟ್ಕೊಟ್ಟ ಹಾಗೆ? ಉಸಿರಾಡುವ ಗಾಳಿಯನ್ನು ಕೂಡ ಕೊಂಡುಕೊಂಡು ಜೀವನ ಮಾಡಬೇಕಾಗುತ್ತೆ. ಹುಷಾರಾಗಿರಿ, ಈ ನಮ್ಮೊಳಗಿನ ಹಸುರರ ಅಟ್ಟಹಾಸ ಜಾಸ್ತಿನೇ ಆಗಿದೆ ನೋಡಿ. ಹಾ, ಅಲ್ಲಿ ನೋಡಿ, ಆ ಇಬ್ರು ಹಸುರರು ಕೂಡ ನನ್ನ ಹತ್ರನೇ ನಡ್ಕೊಂಡು ಬರ್ತಾ ಇದ್ದಾರೆ. ಇವರ ಮತ್ತ ನನ್ನ ನಡುವಿನ ಚರ್ಚೆ ಇಂದಿನದೇನಲ್ಲ, ನಾವು ಯಾವಾಗ್ಲೂ ಚರ್ಚೆ ಮಾಡ್ತಾನೆ ಇರ್ತೀವಿ. ಹಾ, ನಿಮಗೆಲ್ಲ ಗೊತ್ತಾ, ಆ ಚಿಕ್ಕ ಹಸುರ ಇದಾನಲ್ಲ, ಅವನಿಗೆ ಒಂಚೂರು ನಮ್ ಕಡೆ ಕುತೂಹಲ ಜಾಸ್ತಿ. ಇವತ್ತಲ್ಲ ನಾಳೆ ಅವನು ಬದಲಾಗ್ತಾನೆ ಅನ್ನೋ ಭರವಸೆ ಕೂಡ ನನಗಿದೆ. ಬಂದ್ರು ಬಂದ್ರು. ಹಾ, ಬಂದಿಯೇನಪ್ಪ? ಹಾ, ಮತ್ತೆ ನಿಮ್ ಅಣ್ಣನ್ ಕರ್ಕೊಂಡು ನಮ್ ಹತ್ರನೇ ಬಂದಿದೀಯಾ? ನಮ್ಮ ಫಲಕಗಳನ್ನೆಲ್ಲ ದಿಟ್ಟಿಸಿ ನೋಡ್ತಾ ಇದ್ದೀಯಲ್ಲ, ನಿನಗೇನಾದ್ರೂ ಪ್ರಶ್ನೆ ಇದ್ರೆ ಕೇಳು, ನಾನ್ ಉತ್ತರ ಕೊಡ್ತೀನಿ.
1: ಹೇಳು ಅವರಿಗೆ. ಅಷ್ಟಕ್ಕೂ ನಿಮ್ಮ ಯಾವ ಹೋರಾಟಕ್ಕೂ ಬೆಲೆ ಸಿಗಲ್ಲ ಅಂತ. ಎಲ್ಲಿ ನೋಡಿದ್ರು ಕಸ, ಮಾರ್ಕೆಟ್ ಬದಿಯಲ್ಲೂ ಕಸ, ರಸ್ತೆ ಬದಿಯಲ್ಲೂ ಕಸ, ಕಸ ಕಸ ಕಸ. ಪ್ಲಾಸ್ಟಿಕ್ ಬೇಡಿಕೆ ಅಂತರೂ ಕಡಿಮೆನೇ ಆಗೋದಿಲ್ಲ ಅಂತೀನಿ. ಈ ಪ್ಲಾಸ್ಟಿಕ್ ಇಲ್ದೆ ಈ ಜನಗಳಿಗೆ ಬದುಕಕ್ಕೆ ಆಗೋದಿಲ್ಲ.
0: ಯಾಕಾಗಲ್ಲ? ಪ್ಲಾಸ್ಟಿಕ್ ಸೃಷ್ಟಿ ಆಗೋಕ್ಕೂ ಮುಂಚೆ ನಮ್ಮ ಪೂರ್ವಜರು ಬದುಕ್ತಿರ್ಲಿಲ್ವೇನು?
1: ಪೂರ್ವಜರಂತೆ, ಪ್ಲಾಸ್ಟಿಕ್ ಅಂತೆ, ಪುರಾತನ ಅಂತೆ, ಇವರಿಗೆಲ್ಲ ತಲೆ ಕಟ್ಟಿದೆ ಗುರು, ತಲೆ ಕಟ್ಟಿದೆ.
2: ನಾನು ನಿಮ್ಮ ಪಲಕಗಳನ್ನು ಹಲವಾರು ಬಾರಿ ನೋಡಿದ್ದೇನೆ. ಆ ಪಲಕದಲ್ಲಿ ನಾವು ಪ್ರತಿದಿನ ಚಹಾ ಅಂಗಡಿಯಲ್ಲಿ ಚಹಾ ಕುಡಿತೀವಲ್ಲ, ಆ ಒಂದು ಸಣ್ಣ ಲೋಟ ಪೇಪರ್ ಇಂದ ಮಾಡಿರ್ತಾರೆ. ಆ ಪೇಪರ್ ಕಪ್ ಬಳಸಬೇಡ ಅಂತ ಬರ್ದಿರ್ತೀರ, ಅದು ಪೇಪರ್ ಕಪ್ ಅಲ್ಲ ಅಂತ ಕೂಡ ಬರ್ದಿರ್ತೀರ. ನೀವು ನನ್ನ ಮಾತೆಲ್ಲ ಕೇಳಿಸ್ಕೊಂತಿದ್ರಲ್ವಾ, ಇದು ಪೇಪರ್ ಕಪ್ ತಾನೆ, ಅದು ಪೇಪರ್ ಕಪ್ ಅಲ್ವಾ, ಯಾಕೆ ಸುಳ್ಳು ಸುದ್ದಿ ಹಬ್ಬಿಸುತ್ತೀರ?
0: ಅಲ್ಲ, ಅದು ಹೆಸರಿಗೆ ಮಾತ್ರ ಪೇಪರ್ ಕಪ್, ಆದ್ರೆ ಅದು ನಿಜವಾಗ್ಲೂ ಪೇಪರ್ ಕಪ್ ಅಲ್ಲ. ಅದು ಪೇಪರ್ ಇಂದಾನೆ ಮಾಡಿರೋದಾಗಿದ್ರೆ ಏನಾದ್ರೂ ಲಿಕ್ವಿಡ್ ಐಟಮ್ ಅದ್ರಲ್ಲಿ ಹಾಕ್ದವಾಗ ಅದು ಕರಗ್ಬೇಕಿತ್ತು ತಾನೆ, ಆದ್ರೆ ಅದು ಕರ್ಕೋದಿಲ್ಲ. ಅದ್ರ ನಡುವೆ ಒಂದು ಸಣ್ಣ ಪದರ ಪ್ಲಾಸ್ಟಿಕ್ ಇರುತ್ತೆ, ಅದ್ರ ಜೊತೆಗೆ ವಿಷಕಾರಿಯಾದಂತಹ ಪ್ಯಾರಫಿನ್ ವ್ಯಾಕ್ಸ್ ಅನ್ನ ಕೂಡ ಇದ್ರ ಮೇಲೆ ಹಾಕಿರ್ತಾರೆ. ನೀನು ಬಿಸಿ ಬಿಸಿ ಚಹಾ ಹಾಕೊಂಡು ಇದ್ರಲ್ಲಿ ಕುಡ್ದಾಗ ಅದ್ರಲ್ಲಿರೋ ಸಣ್ಣ ಲೇಯರ್ ಪ್ಲಾಸ್ಟಿಕ್ ಕರಗಿ ಎಲ್ಲಿ ಹೋಗುತ್ತನ್ಕೊಂಡಿದ್ಯಾ? ನಮ್ ಹೊಟ್ಟೆಲೆ ಹೋಗೋದು.
2: ನೀವ್ ಅಂದಿದ್ದ ಮಾತು ಕೇಳಿಸ್ಕೊಂಡ ಮೇಲೆ ಇದರಿಂದ ಎಷ್ಟು ಹಾನಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇದು ನಮ್ಮ ದೇಹಕ್ಕೆ ಹಾನಿ ಉಂಟು ಮಾಡಿ ತಂದ ಮೇಲೆ ನಾನು ಇದು ಯಾಕೆ ಬಳಸಬೇಕು? ನಾನು ಧರಿಸಿದ ಈ ಪೇಪರ್ ಕಪ್ ಹಾರನ್ನು ತೆಗೆದು ಇನ್ ಮೇಲೆ ಒಂದೇ ಒಂದು ಸ್ಟೀಲ್ ಲೋಟನ ಹಾಕೊಂತೇನೆ. ಎಷ್ಟೊಂದು ಪೇಪರ್ ಕಪ್ಗಳು ಬದಲಾಗಿ ಒಂದೇ ಒಂದು ಸ್ಟೀಲ್ ಲೋಟ ಸಾಕಲ್ವಾ, ಅದನ್ನ ನಾನು ಎಲ್ಲ ಕಡೆ ತಗೊಂಡು ಹೋಗ್ತೀನಿ.
0: ಶಭಾಷ್.
1: ಲೋ ಲೋ ಲೋ ಲೋ ಮೂರ್ಖ, ಇದನ್ನೆಲ್ಲ ನಂಬಬೇಡವೋ. ನೀನೊಬ್ಬ ಪೇಪರ್ ಕಪ್ ನ ಬಳಸಲಿಲ್ಲ ಅಂತಂದ್ರೆ ಏನು ಮಹಾ ಪ್ರಪಂಚ ಏನು ಪ್ಲಾಸ್ಟಿಕ್ ಮುಕ್ತ ಆಗುತ್ತಾ? ಹೇಳಿ, ಪ್ಲಾಸ್ಟಿಕ್ ಮುಕ್ತ ಆಗುತ್ತಾ?
0: ನಾನು ಬದಲಾಗಿ ಇನ್ನು 10,000 ಜನರನ್ನ ನಾನು ಬದಲಾಯಿಸ್ತೇನೆ. ಇವತ್ತು ಬದಲಾವಣೆ ನನ್ನಿಂದ, ನಾಳೆ ನನ್ನ ಕುಟುಂಬ, ನಾಡಿದ್ದು ನನ್ನ ಓಣಿ, ಮತ್ತೊಂದು ದಿನ ನನ್ನ ಊರು, ಎಲ್ರೂ ಬದಲಾಗ್ತಾ ಹೋಗ್ತಾರೆ ನೋಡ್ತಾ ಇರಿ.
2: ಮತ್ತೆ ನಾನು ಧರಿಸಿದಿನಲ್ಲ ಈ ಶೈನಿಂಗ್ ಸಿಲ್ವರ್ ಪ್ಲೇಟ್ ಹಾರ, ನನ್ನ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ? ಇದು ಎಷ್ಟು ಚೆನ್ನಾಗಿದೆ ಪ್ಲೇಟ್, ಶೈನಿಂಗ್ ಆಗಿದೆ, ಸಿಲ್ವರ್ ಕಲರ್ ಅಲ್ಲಿ ಇದೆ, ಇದ್ರೆಲ್ಲ ಯಾಕೆ ತಿನ್ಬಾರ್ದು? ಇದು ಹೆಚ್ಚು ಅನುಕೂಲಕರಲ್ವಾ, ಉಪಯೋಗಿಸಿ ಬಿಸಾಕ್ಬೋದಲ್ಲ, ಇದು ಅಲ್ಯೂಮಿನಿಯಂ ಅಲ್ವಾ?
0: ಅಯ್ಯೋ, ಇದು ಅಲ್ಯೂಮಿನಿಯಂ ಅಲ್ವೇ ಅಲ್ಲ, ಇದು ಕೂಡ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಬಿಸಿ ಬಿಸಿ ಬಿರಿಯಾನಿ ಹಾಕೊಂಡು ತಿಂದ್ರೆ ಆ ಪ್ಲಾಸ್ಟಿಕ್ ಕೂಡ ಕರ್ಗಿ ನಿನ್ ಹೊಟ್ಟೆಲೆ ಹೋಗೋದಲ್ವಾ, ಅದೂ ಹಾನಿಕಾರಕನೇ.
1: ಅಯ್ಯೋ ತಮ್ಮ, ಇವರು ಏನೇನೋ ಹೇಳ್ತಾ ಇದಾರೆ. ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡ್ಕೊಂಡು ಹೋಗೋ ತರ ಸ್ಟೀಲ್ ತಟ್ಟೆ ಇಟ್ಕೊಂಡು ಹೋಗೋದು ಏನ್ ಚಂದ ಅಂತೀನಿ. ಸ್ಟೀಲ್ ತಟ್ಟೆ ಇಟ್ಕೊಂಡು ಹೋಗಿ ನಿಮ್ಗೆಲ್ಲ ನಾಚಿಕೆ ಆಗಲ್ವಾ? ಇಷ್ಟೆಲ್ಲ ಉಪದೇಶ ಕೊಡ್ತಿದ್ರಲ್ವಾ, ಇದಕ್ಕೇನಾದ್ರೂ ಮ್ಯಾನುಫ್ಯಾಕ್ಚರ್ ನಿಲ್ಸಕ್ಕೆ ಹೇಳಿ ನೋಡೋಣ.
2: ನಾಚಿಕೆನಾ ಅಣ್ಣ, ನಮ್ಮ ತಟ್ಟೆಯಲ್ಲಿ ನಾವು ಊಟ ಮಾಡೋಕೆ ಯಾಕೆ ನಾಚಿಕೆ ಆಗ್ಬೇಕು ಅಂತೀನಿ. ನನಗೆ ಇವ್ರು ಹೇಳಿದ ಮಾತು ಸರಿ ಅನಿಸ್ತಾ ಇದೆ. ಇದು ನಾನು ಏಕಮಾತ್ರ ಬಲಕೆಯ ಶೈನಿಂಗ್ ಸಿಲ್ವರ್ ತಟ್ಟೆಯಲ್ಲಿ ಪ್ರತಿದಿನ ಊಟ ಮಾಡಿ ಅದು ಎಷ್ಟೋ ಪ್ಲಾಸ್ಟಿಕ್ ನನ್ನ ಹೊಟ್ಟೆ ಸೇರಿದ್ಯೋನೋ.

0: ಈ ಸೈನಿಂಗ್ ಸಿಲ್ವರ್ ತಟ್ಟೆ ಹಾರ ಬೇಡ, ಈ ಹಾರ ನಾನು ಇವತ್ತು ತ್ಯಜಿಸ್ತೀನಿ. ಇದ್ರ ಬದಲು ನಾನು ಇಂದಿನಿಂದ ಒಂದೇ ಒಂದು ತಟ್ಟೆ ಇರುವ ಹಾರನ್ನು ಹಾಕೊಂತೀನಿ. ಅಬ್ಬ, ಅದೆಷ್ಟೋ ಸಿಲ್ವರ್ ಸೈನಿಂಗ್ ತಟ್ಟೆಗಳು ಬದಲಾಗಿ ವರ್ಷಗಳ ಕಾಲ ಒಂದೇ ಒಂದು ಸ್ಟೀಲ್ ತಟ್ಟೆ ಸಾಕು ಬಳಸ್ಬೋದಲ್ವಾ?
1: ಹೌದೌದು, ಒಂದೇ ಒಂದು ಸ್ಟೀಲ್ ತಟ್ಟೆ ಸಾಕು. ನೀವೇನೋ ಕೇಳ್ತಾ ಇದ್ರಿ ಮ್ಯಾನುಫ್ಯಾಕ್ಚರಿಂಗ್ ನೇ ನಿಲ್ಸ್ಬಿಡಿ ಅಂತ. ಕರ್ನಾಟಕದಲ್ಲಿ 2021ರಲ್ಲಿನೇ ಯಾವುದೇ ರೀತಿಯ ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ಅನ್ನ ಬಳಸೋ ಹಾಗಿಲ್ಲ ಅಂತ ಕಾನೂನು ಮಾಡಿದ್ದಾರೆ. ಆದ್ರೆ ಎಲ್ಲಿವರೆಗೂ ನಾವುಗಳು ಇವುಗಳನ್ನೆಲ್ಲ ಬಳಸ್ತಿರ್ತೀವೋ ಅಲ್ಲಿವರೆಗೂ ಕತ್ತಲ್ ರಾತ್ರಿಯಲ್ಲಿ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ನಮ್ಮನ್ನ ತಲುಪ್ತಾನೇ ಇರುತ್ತೆ.
0: ನಿಮ್ಮ ಮಾತನ್ನ ಕೇಳಿ ನಾನು ಪೇಪರ್ ಕಪ್ಪನ್ನು ಬಿಟ್ಟೆ, ಸೈನಿಂಗ್ ಸಿಲ್ವರ್ ತಟ್ಟೆನೂ ಬಿಟ್ಟೆ, ಈಗ ಪ್ಲಾಸ್ಟಿಕ್ ಸ್ಪೂನ್ಗಳು ಬರುತ್ತಲ್ಲ ಅದ್ರ ಹಾರ ನೋಡಿ ಹಾಕೊಂಡಿದೀನಿ, ಅದನ್ನು ಕೂಡ ಬಳಸಬಾರ್ದ? ಯಾಕೆ ಬಳಸಬಾರ್ದು?
1: ನೋಡಪ್ಪ, ಯಾವುದೇ ರೀತಿಯ ಏಕಮಾತ್ರ ಬಳಕೆಯ ವಸ್ತುವನ್ನು ಬಳಸಬಾರ್ದು ಅನ್ನೋದೇ ಆದೇಶ. ಅದ್ರಲ್ಲಿ ಈ ಸ್ಪೂನ್ಗಳು ಕೂಡ ಒಂದು. ಇದನ್ನು ಪ್ಲಾಸ್ಟಿಕ್ ಇಂದನೇ ಮಾಡಿರೋದು, ಇದನ್ನು ಹಾನಿನೇ ಉಂಟು ಮಾಡುತ್ತೆ. ಯಾಕ್ ಬೇಕು ಆಹಾರನೂ ತೆಗೆದ್ಬಿಡು.
2: ಹ್ಮ್, ಬರೀ ಮಾತಾಡ್ತಾರಪ್ಪ. ಹಾಗಿದ್ರೆ ಇದಕ್ಕೆ ಏನಾದ್ರೂ ಆಲ್ಟರ್ನೇಟಿವ್ಸ್ ಇದ್ರೆ ಕೊಡಿ ನೋಡೋಣ.
1: Alternatives, alternatives, alternatives. I don't like alternatives. When there is hand, why do you need alternative? ಅಲ್ಲ ಗುರು, ಕೈ ಇರ್ಬೇಕಾದ್ರೆ ಅಲ್ಟರ್ನೇಟಿವ್ಸ್ ಯಾಕೆ ಬೇಕು? ಕೈಯಲ್ಲೇ ಊಟ ಮಾಡ್ಬೋದು ಅಲ್ವಾ? ಹಾಗಿದ್ರೆ ಬೇಕೇ ಬೇಕು ಅನ್ನೋದಾದ್ರೆ ಒಂದು ಸ್ಟೀಲ್ ಸ್ಪೂನ್ ಅನ್ನ ನಮ್ ಜೊತೆ ಯಾವಾಗ್ಲೂ ಇಟ್ಕೊಂಡು ಹೋದ್ರೆ ಆಯ್ತು.
0: ಸರಿ ಇದೆ, ಸರಿ ಇದೆ, ನೀವ್ ಹೇಳಿದ ಮಾತು ನಾನು ಒಪ್ಪುತ್ತೇನೆ. ಅಣ್ಣ, ಒಂದ್ಸರಿ ನೀನು ಯೋಚನೆ ಮಾಡು, ಅವರು ಸರಿಯಾಗಿ ಅಂತಿದ್ದಾರೆ. ನನಗೆ ಎಷ್ಟೊಂದು ಪ್ಲಾಸ್ಟಿಕ್ ಸ್ಪೂನ್ಗಳಿಂದ ಮಾಡಿರುವ ಈ ಹಾರ ಬೇಡ, ಇದ್ರ ಬದಲಾಗಿ ಒಂದೇ ಒಂದು ಸ್ಟೀಲ್ ಸ್ಪೂನ್ ಇರುವ ಹಾರನ್ನು ನಾನು ಧರಿಸ್ತೀನಿ, ನಾನು ಬದಲಾಗ್ತೀನಿ.
1: ವೆರಿ ಗುಡ್, ವೆರಿ ಗುಡ್. ಹಾ, ಇದೇ ತರಹ ಶೈನಿಂಗ್ ಸಿಲ್ವರ್ ತಟ್ಟೆ ಆಗಿರ್ಲಿ, ಇನ್ನೊಂದು ಬರುತ್ತೆ ಬಟ್ಲು. ನಾವು ಪಾನಿಪುರಿ ತಿಂತೀವಿ ನೋಡಿ, ಆ ಬಟ್ಲು, ಅದ್ರ ಜೊತೆಗೆ ಈ ಚಿಪ್ಸ್ ಕುರ್ಕುರೆ ಅಂತ ತಿಂತಿರ್ತೀವಿ ನೋಡಿ, ಆ ತರದ ಪ್ಲಾಸ್ಟಿಕ್ ನೆಲ್ಲ ನಾವು ಮಲ್ಟಿ ಲೇಯರ್ಡ್ ಪ್ಲಾಸ್ಟಿಕ್ MLP ಅಂತ ಕರಿತೀವಿ. ಇದನ್ನ ನಾವು ಪದರ ಪದರನು ಸಪರೇಟ್ ಮಾಡಿನೇ ರೀಸೈಕ್ಲಿಂಗ್ ಮಾಡೋಕಾಗೋದು. ಇದು ಅಸಾಧ್ಯದ ಕೆಲಸ. ಆದ್ರಿಂದ ಈ ರೀತಿಯ ಪ್ಲಾಸ್ಟಿಕ್ ಇಂದ ದೂರ ಉಳಿಯೋದೇ ಸರಿ.
2: ಹ್ಮ್, ಇದು ಯಾಕೋ ಅತಿ ಆಯ್ತು. ಜೀವನನ ಯಾಕೆ ಕಷ್ಟ ಪಡ್ಕೊಂಡ್ ಬದುಕ್ಬೇಕು? ಕಷ್ಟ ಪಡ್ಕೊಂಡ್ ಬದುಕೋದಾದ್ರೂ ಯಾಕೆ ಅಂತೀನಿ? ಜೀವನನ ಸುಗಮವಾಗಿ ಸಿಗೋಕಾನೇ ಇದಲ್ಲಿ ಇರೋದು. ಅದು ಬಿಟ್ಟು ಇದನ್ನೆಲ್ಲ ಭಾರ ಹೊತ್ಕೊಂಡು ತಿರುಗಾಡಂತಾರಲ್ಲ ಗುರು, ಇವರಿಗೆಲ್ಲ ತಲೆ ಕೆಟ್ಟಿದೆ ಗುರು, ತಲೆ ಕೆಟ್ಟಿದೆ.
1: ಹಾ, ಮೊದಲೆಲ್ಲ ಒಂದು ಸಣ್ಣ ತಟ್ಟೆ, ಒಂದು ಸಣ್ಣ ಲೋಟ, ಒಂದು ಸ್ಪೂನು, ಇದನ್ನೆಲ್ಲ ನಮ್ಮ ಒಡನೆ ನಮ್ಮ ಸಣ್ಣ ಕೈ ಚೀಲದಲ್ಲಿ ತಗೊಂಡು ಹೋಗೋಕೆ ಭಾರನೂ ಅನ್ಸುತ್ತೆ, ಮುಜುಗರನೂ ಅನ್ಸುತ್ತೆ. ಆಮೇಲೆ ಬಂಡತನ ಬೆಳೆದ ಮೇಲೆ, ಇರೋ ಭೂಮಿ ಒಂದೇ ಅನ್ನೋದು ಅರ್ಥ ಆದ ಮೇಲೆ, ನಾವು ಈ ಭೂಮಿಗೆ ಭಾರ ಆಗ್ಬಾರ್ದು ಅನ್ನೋದು ಕೂಡ ಅರ್ಥ ಆಗುತ್ತೆ.
0: ನಾನು ಇಂದಿನಿಂದ ಈ ಕಪ್ಪುಗಳನ್ನು ಕೂಡ ತ್ಯಜಿಸ್ತೀನಿ. ತ್ಯಜಿಸಿ ಇನ್ಮೇಲೆ ಸ್ಟೀಲ್ ಲೋಟ ಮತ್ತು ಸ್ಟೀಲ್ ಬಟಲ್ ಅನ್ನ ಜೊತೆಗೆ ಇಟ್ಕೊಂಡು ಹೋಗ್ತೀನಿ. ಇವತ್ತು ಈ ಹಾರನ್ನು ತೆಗೆದು ನಾನು ಒಂದೇ ಒಂದು ಸ್ಟೀಲ್ ಲೋಟ ಬಟಲ್ನ ಹಾರನ್ನು ಹಾಕುತ್ತೀನಿ.
2: ನಿಂಗೇನು ಬಂತೋ ತಮ್ಮ ಕಂಡೋಗೋ ರೋಗ? ಎಷ್ಟು ಕಲರ್ಫುಲ್ ಆಗಿದ್ದೆ ನನ್ನ ಜೊತೆ ಇದ್ದಾಗ, ಈಗ ನೋಡು ಒಳ್ಳೆ ಮಂಕು ದಿಂಡೆ ತರ ಕಾಣ್ತಿದ್ಯಾ ಸ್ಟೀಲ್ ಗ್ಲಾಸ್ನ ಎಲ್ಲ ಹಾಕೊಂಡು. ಹಾ ಮಿತ್ರದ, ನೀನು ದೂರ ನಿಲ್ಲ, ನಾನು ಮುಟ್ಟಬೇಡ.
0: ಹಾ ಅಲ್ಲ, ನೀವು ಹೇಳಿದ್ದೆಲ್ಲ ಮಾಡಿದ್ದೀನಿ. ಆದರೆ ಅಲ್ಲ, ಈ ಕುಡಿಯೋ ನೀರು ಪ್ಲಾಸ್ಟಿಕ್ ವಾಟರ್ ಬಾಟ್ಲು ಬೇಡ ಅಂತೀರಲ್ಲ, ಇದು ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ಇಂದ ಮಾಡಿರೋದು. ಆದರೆ ನಾವು ಎಲ್ಲಿ ಹೋದ್ರೂ 10 ರೂಪಾಯಿ ನಮಗೆ ನೀರು ಸಿಕ್ಬಿಡುತ್ತೆ. ಅದು ಎಂಥ ನೀರು? ಒಳ್ಳೆ ನೀರು. ಇಂಥ ಬಾಟ್ಲನ್ನು ತೊಗೊಂಡು ನೀರು ಕುಡಿಯೋದು ಅನುಕೂಲಕರಲ್ವಾ? ಎಲ್ಲರಿಗೂ ಸ್ವಚ್ಛ ನೀರು ಬೇಕು, ಅದು 10 ರೂಪಾಯಿಗೆ ಸಿಕ್ಬಿಡುತ್ತೆ.
1: ಅಲ್ಲ, ಅದು ಹೇಗೆ ಇದನ್ನ ಸ್ವಚ್ಛ ನೀರು ಅಂತ ಕರಿತಿರೋ? ನನಗಂತೂ ಅರ್ಥ ಆಗಲ್ಲ. ಇದು ಮ್ಯಾನುಫ್ಯಾಕ್ಚರ್ ಆಗೋದು ಅದು ಯಾವುದೋ ಊರಲ್ಲಿ, ಆ ಊರಿಂದ ನಮ್ಮೂರಿಗೆ ತಲುಪಿ, ನಮ್ಮೂರಲ್ಲಿರೋ ಅಂಗಡಿನ ತಲುಪಿ, ಆ ಅಂಗಡಿಯಿಂದ ನಮ್ಮ ಕೈಗೆ ತಲುಪೋ ಅಷ್ಟರಲ್ಲಿ ಇದು ಬಿಸಿಲಲ್ಲೇ ಮೆರೆದಿರುತ್ತೆ. ಅದರಿಂದಾಗಿ ಅದ್ರ ಒಳಗಡೆ ಇರೋ ಒಂದು ಸಣ್ಣ ಪ್ಲಾಸ್ಟಿಕ್ಕಿನ ಪದರ ಆ ನೀರೊಳಗಡೆ ಸೇರಿಕೊಂಡು, ನಾವು ನೀರು ಕುಡಿಯೋ ಅಷ್ಟರಲ್ಲಿ ಆ ಪ್ಲಾಸ್ಟಿಕ್ಕಿನ ಪದರ ನಮ್ಮ ಹೊಟ್ಟೆನೂ ಸೇರಿಕೊಳ್ಳುತ್ತೆ. ಅದೆಲ್ಲ ಬಿಡಿ, ನಿಮಗೆ ಗೊತ್ತಾ, ಈ ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ಕೇವಲ 9% ಮಾತ್ರ ರೀಸೈಕಲ್ ಆಗೋದು. ಉಳಿದಿದ್ದು 91% ಏನಾಗುತ್ತೆ? ನೆಲಭರ್ತಿ ಅಂದ್ರೆ ಲ್ಯಾಂಡ್ ಫಿಲ್ಗಳನ್ನ ಸೇರುತ್ತೆ. ಇವಾಗ ಯೋಚನೆ ಮಾಡು, ಬೇಕಾ ನಿನಗ ಆ ಬಾಟಲು?
0: ಹೌದೌದು, ನೀವು ಹೇಳಿದ ಕೇಳಿದ ಮೇಲೆ ನಾನು ನಂದೇ ಸ್ಟೀಲ್ ಬಾಟಲ್ನ ತಗೊಂಡು ಹೋಗ್ತೀನಿ. ಒಂದು ದಿನಾಗಿ ಏನಿಲ್ಲ ಅಂದ್ರೂ ನಾನು 2-3 ಬಾಟಲ್ ನೀರು ಕುಡಿದು ಬಿಸಾಕ್ತೀನಿ. ನನ್ನಂಗೆ ಪ್ರತಿಯೊಬ್ಬರು ಬಿಸಾಕ್ತಾ ಹೋದ್ರೆ ಅದೆಷ್ಟು ಬಾಟಲ್ ಉಪ್ಪತ್ತಾಗುತ್ತೋ ಏನೋ. ನಾನು ಸೊಂಟಕ್ಕೆ ಕಟ್ಟಿರುವ ಈ ಬಾಟಲ್ ಪಟಿಯನ್ನು ಇವತ್ತು ಬಿಸಾಕಿ ಒಂದೇ ಒಂದು ಮರುಬಳಕೆ ಮಾಡಬಹುದಂತ ಬಾಟಲ್ನ ನಾನು ನೇತಾಕೋತೀನಿ. ಕಡೆಯದಾಗಿ ಒಂದು ಪ್ರಶ್ನೆ ಇದೆ, ಪ್ಲಾಸ್ಟಿಕ್ ಸ್ಟ್ರಾ ಬೇಡ ಓಕೆ, ಪೇಪರ್ ಸ್ಟ್ರಾನು ಬೇಡ ಅಂತಿರಲ್ಲ, ಯಾಕೆ?
1: ಅಲ್ಲ ಎಲ್ಲ ಓಕೆ, ಈ

0: ಸ್ಟ್ರಾ ಯಾಕೆ? ಪ್ಲಾಸ್ಟಿಕ್ ಆಗ್ಲಿ ಪೇಪರ್ ಆಗ್ಲಿ ಎಲ್ಲಾನು ಏಕಮಾತ್ರ ಬಳಕೆದೇ ಅಲ್ವಾ? ಈ ಪೇಪರ್ ಸ್ಟ್ರಾ ಮಾಡೋದಕ್ಕೂ ಬಹಳಷ್ಟು ಮರ ಕಡಿಬೇಕು, ನೀರ್ ವ್ಯರ್ಥ ಮಾಡ್ಬೇಕು. ಇದು ಫ್ಯಾಕ್ಟ್ರಿಯಲ್ಲಿ ತಯಾರಾಗಿ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಿ ಆಮೇಲೆ ಡೀಲರ್ ಆಮೇಲೆ ನಿಮ್ಮ ಕೈಗೆ ಬರೋ ಅಷ್ಟರಲ್ಲಿ ಎಷ್ಟು ಡೀಸೆಲ್ ಖರ್ಚಾಗಿರುತ್ತೆ? ವಿಪರೀತ ಕಾರ್ಬನ್ ಫುಟ್ ಪ್ರಿಂಟ್.
1: ನಾನು ಇನ್ಮೇಲೆ ಸ್ಟ್ರಾನು ಬಳಸೋದಿಲ್ಲ, ನನಗೆ ಸಂಪೂರ್ಣವಾಗಿ ಅರ್ಧ ಆಗಿದೆ. ನಾನು ಈ ಸ್ಟ್ರಾದ ಹಾರನ್ನು ಕೂಡ ತೆಗೆದು ಬಿಡ್ತೀನಿ. ನಿನ್ ಮಾತು ಕೇಳ್ತಾ ಕೇಳ್ತಾ ನನ್ನ ನಾನೇ ನೋಡ್ಕೊಂತ ಇದ್ದೀನಿ. ನನ್ನ ಮೇಲೆ ಯಾವ್ದು ರೀತಿಯ ಪ್ಲಾಸ್ಟಿಕ್ ಇಲ್ಲ, ನಾನು ಸಂಪೂರ್ಣವಾಗಿ ಬದಲಾಗಿ ಬಿಟ್ಟಿದ್ದೀನಿ. ನನ್ನ ಮೈ ಮೇಲೆ ಇರೋದೆಲ್ಲ ಇವಾಗ ಸ್ಟೀಲ್ ತಟ್ಟೆ, ಸ್ಟೀಲ್ ಲೋಟ, ಸ್ಟೀಲ್ ಸ್ಪೂನು, ಸ್ಟೀಲ್ ಬಾಟಲ್ಗಳ ಹಾರ. ಇದನ್ನೆಲ್ಲ ನೋಡಿ ನನಗೆ ಖುಷಿ ಆಗ್ತಾ ಇದೆ. ಇದು ಮನಸ್ಸು ಹಾಗಿರೋ ಅನಿಸ್ತಾ ಇದೆ. ನನ್ನ ಸೌಂದರ್ಯ ಇದನ್ನೆಲ್ಲ ಧರಿಸಿದ ಮೇಲೆ ಹೆಚ್ಚಾಗಿದೆ. ಪರಿಸರಕ್ಕೆ ನನ್ನಿಂದ ಏನು ಹಾನಿ ಉಂಟುಗಳು ಅನ್ನೋದು ವಿಚಾರ ನನಗೆ ಖುಷಿ ಕೊಡ್ತಾ ಇದೆ. ನನಗೆ ಉಸಿರಾಡೋದಕ್ಕೆ ಆಗ್ತಾ ಇದೆ ಇಲ್ಲಿ. ಅಣ್ಣ ನೀನು ಬದಲಾಗ್ಬಿಡು, ನೀನು ಬದಲಾಗ್ಬಿಡಣ, ನಾವು ನೆಮ್ಮದಿಯಿಂದ ಜೀವನ ಮಾಡೋಣ.
2: ಏ ತಮ್ಮ, ಯಾಕೋ ಹೀಗೆ ಮಾಡಿದೆ? ನೀನು ಬಿಟ್ಟು ಹೋದ್ಮೇಲೆ ನನ್ನಲ್ಲಿ ಶಕ್ತಿನೇ ಉಳಿದಿಲ್ಲ. ನನ್ನ ಸ್ವಂತ ತಮ್ಮನೇ ಬದಲಾಗ್ಬಿಟ್ಟ, ನಾನು ಹೇಗೆ ಬದುಕಲಿ? ನನ್ನನ್ನು ನೀವೆಲ್ಲರೂ ಬಿಟ್ಟರೆ ನಾನು ಕೊನೆಯಾಗಿ ಬಿಡ್ತೀನಿ.

0: அண்ணா நிந்துக்கோ அண்ணா ஹெலிகாப்டர் இதுயா அண்ணா நான் மாத்து சரியாக கேளு அவனு மாத்துக்கொள்ள கேள்ஸ்கொஷ்டு பரிஸ்தி இல்ல அவனு கூட பதிலாகத்தானே அனோ நம்பிக்கை நன்கிதே ஆ தின ஏனு தூர இல்ல காய்த்தா இருண்ணா ஈக முந்தின ஃபீல் கொயடனே சேர்க்கொண்டு ஒன்று பிரமாண மாடண்ண மாடுத்தீரா ನಿಮ್ಮ ನಿಮ್ಮ ಬಲಗೈಯನ್ನು ಮುಂದಕ್ಕೆ ಚಾಚಿ
1: ಇಂದಿನಿಂದ
2: ಇಂದಿನಿಂದ
1: ಈ ಕ್ಷಣದಿಂದ
2: ಈ ಕ್ಷಣದಿಂದ
1: ನನ್ನ ಕಸ ನನ್ನ ಜವಾಬ್ದಾರಿ
2: ನನ್ನ ಕಸ ನನ್ನ ಜವಾಬ್ದಾರಿ
1: ನಿಮ್ಮ ಕಸ ನಿಮ್ಮ ಜವಾಬ್ದಾರಿ
2: ನಿಮ್ಮ ಕಸ ನಿಮ್ಮ ಜವಾಬ್ದಾರಿ
1: ನಮ್ಮೆಲ್ಲರ ಕಸ ನಮ್ಮೆಲ್ಲರ ಜವಾಬ್ದಾರಿ
2: ನಮ್ಮೆಲ್ಲರ ಕಸ ನಮ್ಮೆಲ್ಲರ ಜವಾಬ್ದಾರಿ
1: ಇಂದಿನಿಂದ ನಾನು ಕಸ ಕಂಡ ಕಂಡಲ್ಲಿ ಎಸೆಯುವುದಿಲ್ಲ
2: ಇಂದಿನಿಂದ ನಾನು ಕಸ ಕಂಡ ಕಂಡಲ್ಲಿ ಎಸೆಯುವುದಿಲ್ಲ
1: ನಾನು ಕಸವನ್ನ ಮೂರು ರೀತಿಯಲ್ಲಿ ವಿಂಗಡಿಸುತ್ತೇನೆ
2: ನಾನು ಕಸವನ್ನ ಮೂರು ರೀತಿಯಲ್ಲಿ ವಿಂಗಡಿಸುತ್ತೇನೆ
1: ನಾನು ನನ್ನ ಜೀವನ ಶೈಲಿಯ ಬಗ್ಗೆ ಮರುಯೋಚಿಸುತ್ತೇನೆ
2: ನಾನು ನನ್ನ ಜೀವನ ಶೈಲಿಯ ಬಗ್ಗೆ ಮರುಯೋಚಿಸುತ್ತೇನೆ
1: ನಾನು ಏಕ ಬಳಕೆ ವಸ್ತುಗಳನ್ನು ಕಡಿಮೆ ಮಾಡುತ್ತೇನೆ
2: ನಾನು ಏಕ ಬಳಕೆಯ ವಸ್ತುಗಳನ್ನು ಕಡಿಮೆ ಮಾಡುತ್ತೇನೆ
1: ನಾನು ಸಾಧ್ಯವಾದಷ್ಟು ಮರುಬಳಕೆ ಮಾಡುತ್ತೇನೆ
2: ನಾನು ಸಾಧ್ಯವಾದಷ್ಟು ಮರುಬಳಕೆ ಮಾಡುತ್ತೇನೆ
1: ಈ ಬದಲಾವಣೆ ನನಗಾಗಿ
2: ಈ ಬದಲಾವಣೆ ನನಗಾಗಿ
1: ನನ್ನ ನಗರಕ್ಕಾಗಿ
2: ನನ್ನ ನಗರಕ್ಕಾಗಿ
1: ನನ್ನ ದೇಶಕ್ಕಾಗಿ
2: ನನ್ನ ದೇಶಕ್ಕಾಗಿ
1: ಇದು ನನ್ನ ಪ್ರಮಾಣ
2: ಇದು ನನ್ನ ಪ್ರಮಾಣ
1: ಬದಲಾಗೋಣ
2: ಬದಲಾಗೋಣ
1: ಬದಲಾಯಿಸೋಣ
2: ಬದಲಾಯಿಸೋಣ
1: ರೀಥಿಂಕ್
2: ರೀಥಿಂಕ್
1: ರಿಫ್ಯೂಸ್
2: ರಿಫ್ಯೂಸ್
1: ರೆಡ್ಯೂಸ್
2: ರೆಡ್ಯೂಸ್
1: ರಿಯೂಸ್
2: ರಿಯೂಸ್
1: ರಿಸೈಕಲ್
2: ರಿಸೈಕಲ್
1: ರಿಮೂವ್ ಪ್ಲಾಸ್ಟಿಕ್
2: ರಿಮೂವ್ ಪ್ಲಾಸ್ಟಿಕ್
1: Respect Mother Nature.
2: Respect Mother Nature.
1: Rejoice.
2: Rejoice.
3: Samudra Vasane Devi, Parvatastana Mandale, Vishnu Patni Namastubhyam, Padasparsham Kshamasvame.
4: Munjane do, Devrige Kai Mugita, Bedkotivi. Amma, Nan Pada Nan in Mail Irtaidini, Kshamas Bidamanta. ಭೂಮಿ ತಾಯಿಗೆ ಇದನ್ನ ಬೇಡ್ಕೊಂಡು ಹೇಳ್ಬೇಕಾದ್ರೆ ಅಂಥ ಸಂಸ್ಕೃತಿ ನಮ್ದು. ಆದ್ರೆ ಏನ್ ಮಾಡ್ತಾ ಇದೀವಿ ನಾವೀಗ? ಸಿಕ್ಕಂಗೆ ಕಸ ಎಸಿತಾ ಇದೀವಿ ಭೂಮಿ ತಾಯಿ ಮೇಲೆ. ಪ್ಲಾಸ್ಟಿಕ್ ಅಸುರರಾಗ್ತಾ ಬದಲಾಗ್ತಾ ಇದೀವಿ. ಆದ್ರೆ ನಾವು ಮತ್ತೆ ಬದಲಾಗ್ಬಹುದಾ? ಒಳ್ಳೆಯವರಾಗ್ಬಹುದಾ? ಹೌದು, ಈ ಬದಲಾವಣೆ ಸಾಧ್ಯ. ಕೇಳಿಸ್ಕೊಂಡ್ರಲ್ಲ ಹೇಗೆ ನಮ್ ಅಸುರ ಬದಲಾದ ಅಂತ. ಬದಲಾವಣೆ ಅನ್ನೋದೇ ಜಗದ ನಿಯಮ. ಈ ಬದಲಾವಣೆ ನನ್ನಿಂದ, ನಿಮ್ಮಿಂದ, ಹಾಗೆ ನಮ್ಮೆಲ್ಲರಿಂದ ಸಾಧ್ಯ.

0: ಪ್ಲಾಸ್ಟಿಕ್ ಕಡಿಮೆಯಾಗುತ್ತದೆ, ನದಿಗಳು ಮತ್ತೆ ಉಸಿರಾಡುತ್ತೆ, ಮಣ್ಣು ಮತ್ತೆ ಫಲವತ್ತಾಗುತ್ತೆ. ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ಅನ್ನ ನಾವುಗಳು ಬಿಟ್ಟು ಬಿಡೋಣ, ಮರುಬಳಕೆಯ ಮಾರ್ಗವನ್ನ ಹಿಡಿಯೋಣ. ಇಂದು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳು ನಾಳೆಯ ಭೂಮಿಯನ್ನ ನಿರ್ಧರಿಸುತ್ತೆ, ಎಚ್ಚರವಾಗಿರೋಣ.
1: ಸ್ವಚ್ಛಗ್ರಹ ಡ್ರಾಮಾ ಕಂಪನಿಯಿಂದ ಇವತ್ತು ನಿಮ್ ಮುಂದೆ ನಾವು ಪ್ಲಾಸ್ಟಿಕ್ ಅಸುರ ಎಂಬ ನಾಟಕನ ಪ್ರಸ್ತುತ ಪಡಿಸಿದ್ವಿ. ಪಾತ್ರ ಪರಿಚಯ, ಸೂತ್ರಧಾರಿಯಾಗಿ ಸ್ನೇಹ,
2: ಸೀನಿಯರ್ ಅಸುರ ಪಾತ್ರದಲ್ಲಿ ಬಾಲಾಜಿ,
3: ಜೂನಿಯರ್ ಅಸುರ ಪಾತ್ರದಲ್ಲಿ ವಾಸು,
0: ಭೂಮಿ ತಾಯಿ ಮತ್ತು ಹೋರಾಟಗಾರ್ತಿಯಾಗಿ ಸಹನ,
4: ಈಗಿನ ಪೀಳಿಗೆಯ ಹುಡುಗನ ಪಾತ್ರದಲ್ಲಿ ಆರ್ಯನ್.
1: ರಚನೆ ಮತ್ತು ನಿರ್ದೇಶನ ಸಂಪತ್ ಸಿಎಂ, ವಾಸುಕಿ ಅಯ್ಯಂಗಾರ್ ಮತ್ತು ಸಹನಾ ಕಂಠಿ.
0: ಎಲ್ಲರಿಗೂ ಧನ್ಯವಾದ.
5: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛಾಗ್ರಹ ಡ್ರಾಮಾ ಕಂಪನಿ ಪ್ರಸ್ತುತಪಡಿಸಿದ ಪ್ಲಾಸ್ಟಿಕ್ ಅಸುರ ದ ವಾರ್ ವಿತಿನ್ ಅಸ್ ನಾಟಕ ಮೂಡಿಬಂತು. ನಿರ್ಮಾಣ ಜ್ಯೋತಿದಾಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಈಗ
1: ಒಮ್ಮೆ ಬಳಸಿ ಎಸೆದ ಪ್ಲಾಸ್ಟಿಕ್ ಒಂದು ಕ್ಷಣದ ಸುಲಭತೆ, ಆದ್ರೆ ಅದರ ಪರಿಣಾಮ ಶತಮಾನಗಳ ನೋವು. ನಾವು ಎಸೆಯುವ ಪ್ರತಿಯೊಂದು ಪ್ಲಾಸ್ಟಿಕ್ ತುಂಡು ನದಿಗಳನ್ನ ಸೇರುತ್ತೆ, ಸಮುದ್ರವನ್ನ ಸೇರುತ್ತೆ, ಮಣ್ಣನ್ನ ಕಲುಷಿತ ಮಾಡಿ ಕೊನೆಗೆ ನಮ್ಮದೇ ಜೀವನದಲ್ಲಿ ಮರಳಿ ಬರುತ್ತೆ. ಸಮಸ್ಯೆ ಪ್ಲಾಸ್ಟಿಕ್ ಅಲ್ಲ, ನಮ್ಮ ಆಯ್ಕೆ. ನಾವು ಬದಲಾದ್ರೆ ಸಾಕು.

0: ಪ್ಲಾಸ್ಟಿಕ್ ಎಷ್ಟು ಪ್ರಯೋಜನಕಾರಿಯೋ ಮನುಕುಲಕ್ಕೆ ಅಷ್ಟೇ ಮಾರಕವೂ ಹೌದು. ವಿಶ್ವದೆಲ್ಲೆಡೆ ಪ್ಲಾಸ್ಟಿಕ್ ಬಹುದೊಡ್ಡ ಸವಾಲು. ಇವು ಮಣ್ಣು, ನೀರು, ಗಾಳಿ ಯಾವುದರಲ್ಲೂ ಕರಗಲಾರದು.
1: ಪ್ಲಾಸ್ಟಿಕ್ನಲ್ಲಿರುವ ವಿಷಕಾರಿ ರಾಸಾಯನಿಕಗಳು ಮನುಷ್ಯನ ನರಮಂಡಲ, ಚರ್ಮ ಮತ್ತು ಕಣ್ಣುಗಳಿಗೆ ಹಾನಿಕಾರಕ. ಶ್ವಾಸಕೋಶದ ಸಮಸ್ಯೆ ಮತ್ತು ಕ್ಯಾನ್ಸರ್ನಂತಹ ಭೀಕರ ರೋಗಕ್ಕೂ ಇದು ಕಾರಣವಾಗಬಹುದು.
0: ಪರಿಸರ ಪ್ರೇಮಿ ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ, ಪ್ಲಾಸ್ಟಿಕ್ ಅನ್ನು ದೂರುವ ಬದಲು ಅವುಗಳಿಂದ ತಯಾರಾಗುವ ವಸ್ತುಗಳನ್ನು ಸೂಕ್ತ ರೀತಿಯಲ್ಲಿ ಬಳಸೋಣ. ಪ್ಲಾಸ್ಟಿಕ್ ಅನ್ನು ಕಂಡ ಕಂಡಲ್ಲಿ ಬಿಸಾಡದೆ ಸಂಗ್ರಹಿಸಿ ವ್ಯವಸ್ಥಿತವಾಗಿ ಮರುಬಳಕೆ ಮಾಡೋಣ.
1: ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ.

0: ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ. ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ, ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೇ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ.
1: ಆಕಾಶವಾಣಿ, ಸಮಯ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಮುಜುಮ್ದಾರ್ ಅವರಿಂದ ಸಂತೂರ್ ವಾದನ ಮೂಡಿಬರುವುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಆಕಾಶವಾಣಿ ಹೇ ಆಜ್ ಕೇ ಸಂಗೀತ ಕೇ ಅಖಿಲ ಭಾರತೀಯ ಕಾರ್ಯಕ್ರಮ ಮೇ ಪ್ರಸ್ತುತ ಹೇ ರಾಜ್ಕುಮಾರ್ ಮಜುಮ್ದಾರ್ ಕಾ ಸಂತೂರ್ ವಾದನ್. ಶ್ರೀ ರಾಜ್ಕುಮಾರ್ ಮಜುಮ್ದಾರ್ ಭಾರತ ಕೇ ಬಹುಮುಖಿ ಸಂತೂರ್ ವಾದಕೋ ಮೇ ಸೇ ಏಕ್ ಹೇ. ಅಪ್ನಿ ವಿಶಿಷ್ಟ ವಾದನ್ ಶೈಲಿ ಔರ್ ಮಧುರ್ ಧ್ವನಿ ಕೇ ಲಿಯೆ ವೇ ಸಂಗೀತ ಪ್ರೇಮಿಯೋ ಕೇ ಬೀಚ್ ಅತ್ಯಂತ ಲೋಕಪ್ರಿಯ ಹೇ. ವಿಶೇಷ ರೂಪ ಸೇ ದೋನೋ ಹಾಥೋ ಸೇ ಸಂತೂರ್ ಕೋ ಉಲ್ಲಾಸಪೂರ್ಣ ಔರ್ ಪ್ರಭಾವಶಾಲಿ ಢಂಗ ಸೇ ಪ್ರಸ್ತುತ ಕರ್ನೆ ಕೀ ಉನ್ಕಿ ಕಲಾ ಶ್ರೋತಾವೋ ಕೋ ಮಂತ್ರಮುಗ್ಧ ಕರ್ ದೇತಿ ಹೇ. ಉನ್ಹೋನೆ ಅಪ್ನೆ ಸಂಗೀತ ಜೀವನ್ ಕಿ ಶುರುವಾತ್ ಅಪ್ನೆ ಪಿತಾ ಸುಪ್ರಸಿದ್ಧ ಶಾಸ್ತ್ರೀಯ ಗಾಯಕ್ ಸ್ವರ್ಗೀಯ ಸಂಗೀತ ಸಾಧಕ ಪಂಡಿತ್ ಪ್ರಶಾಂತ್ ಮಜುಮ್ದಾರ್ ಸೇ ತಬಲಾ ಕಿ ಪ್ರಾರಂಭಿಕ ಶಿಕ್ಷಾ ಲೇಕರ್ ಕಿ. ಇಸ್ಕೆ ಪಶ್ಚಾತ್ ಉನ್ಹೋನೆ ತಬಲಾ ಮೇ ಉಚ್ಚ ಪ್ರಶಿಕ್ಷಣ ದಿಲ್ಲಿ ಘರಾನೆ ಕೇ ಪಂಡಿತ್ ಪ್ರೇಮ್

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಆಕಾಶವಾಣಿ ಚಿತ್ರದುರ್ಗ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿದಿರಿ. ಸಮಯ 11 ಗಂಟೆ. ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ನಾಳೆಯ ಪ್ರಸಾರ ಕಾರ್ಯವನ್ನು ಮುಂಜಾನೆ 6 ಗಂಟೆಗೆ ದುರ್ಗೋದಯ ಪ್ರಸಾರದೊಂದಿಗೆ